ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಸಂಧ್ಯಾ ಮಾಡುವ ಶುಭ ಮುಂಜಾವಿನ ನಮಸ್ಕಾರಗಳು. ಇಂದು ಮಂಗಳವಾರ 2026 ಇಸ್ವಿಯ ಜುಲೈ ತಿಂಗಳಿನ 7ನೇ ತಾರೀಕು. ರಾಷ್ಟ್ರೀಯ ಪಂಚಾಂಗದಂತೆ 1948 ಶಕವರ್ಷದ ಆಷಾಢ ಮಾಸದ 16ನೇ ದಿನ. ತರಂಗಾಂತರ 102.1 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ಬೆಳಗಿನ ಪ್ರಸಾರವನ್ನು ಪ್ರಾರಂಭಿಸುತ್ತಿದ್ದೇವೆ. ಈಗ ಸಮಯ 5:58 ಸೆಕೆಂಡ್ಗಳು.

ಇದು ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರ. ಸಮಯ 6 ಗಂಟೆ. ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. 6:10 ವಂದನಾ ಭಕ್ತಿಗೀತೆಗಳು, 6:30 ಚಿಂತನ ಡಾಕ್ಟರ್ ವರದರಾಜ್ ಚಂದ್ರಗಿರಿ ಅವರಿಂದ. ಇದು ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 6:35 ದೇಶಭಕ್ತಿಗೀತೆ, ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪ ಅವರ ರಚನೆ ವೃಂದಗಾನದಲ್ಲಿ. 6:40 ಅಮರೇಶ್ ಆಶಾಳವಿಂದ ರೈತರಿಗೆ ಸಲಹೆ. 6:45 ಜನಪದ ಗೀತೆಗಳು. 7:15 ಪ್ರಗತಿ ಚಕ್ರ, ಜಿಲ್ಲೆಯ ಅಭಿವೃದ್ಧಿ ಸುದ್ದಿಗಳ ಆಧರಿಸಿದ ಸುದ್ದಿ ಸಂಚಿಕೆ, ಓದುವವರು ಬಸವರಾಜ್. 7:45 ಕನ್ನಡ ಚಿತ್ರಗೀತೆಗಳು. 8:30 ವಚನ ಗಾಯನ. 9:00 ಪ್ರಕಟಣೆಗಳಿವೆ. 9:05 ಭಾವಗೀತೆಗಳನ್ನು ಕೇಳುವಿರಿ. 9:30 ಮೇಘ ಸಂದೇಶ, ವಾಟ್ಸಪ್ ಸಂದೇಶಗಳನ್ನು ಆಧರಿಸಿದ ಕಾರ್ಯಕ್ರಮ. ಇನ್ನು 10:32 11:00, 11:02 11:32 11:59 ವಿವಿಧ ಭಾರತೀಯ ಕಾರ್ಯಕ್ರಮಗಳು ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

ನಿಲಯದ ಇಂದಿನ ಮಧ್ಯಾಹ್ನದ ಪ್ರಸಾರದಲ್ಲಿ 12:05 ವನಿತಾ ವಿಹಾರ. ರಾಷ್ಟ್ರೀಯ ವೈದ್ಯರ ದಿನಾಚರಣೆ ಸಂದರ್ಭದಲ್ಲಿ ಸುಮಾರು 50ಕ್ಕೂ ಹೆಚ್ಚು ವರ್ಷದಿಂದ ವೈದ್ಯ ವೃತ್ತಿಯಲ್ಲಿ ನಿರತರಾಗಿರುವ ಕುಟುಂಬ ವೈದ್ಯ ಹಾಗೂ ಸ್ತ್ರೀರೋಗ ತಜ್ಞೆ ಡಾಕ್ಟರ್ ಲಕ್ಷ್ಮೀದೇವಿ ಕೆವಿ ಅವರೊಂದಿಗೆ ಮಾತುಕತೆ, ಪ್ರಸ್ತುತಿ ಕೀರ್ತನ 5 ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆಯಲ್ಲಿ ವೃದ್ಧಾಪ್ಯದಲ್ಲಿ ಬರಬಹುದಾದ ಮಾನಸಿಕ ಆರೋಗ್ಯ ಸಮಸ್ಯೆಗಳ ಕುರಿತಂತೆ ಮನೋವೈದ್ಯ ಡಾಕ್ಟರ್ ಕೆ ಎಸ್ ಪವಿತ್ರ ಅವರೊಂದಿಗೆ ಸಂದರ್ಶನ, ಪ್ರಸ್ತುತಿ ಮಂಜುಳಾ ಪುರಾಣಿಕ್ ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 1 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಕುರಿತಾದ ಕಾರ್ಯಕ್ರಮ ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ಈ 3 ಕಾರ್ಯಕ್ರಮಗಳು ರಾಜ್ಯವ್ಯಾಪಿ ಪ್ರಸಾರದಲ್ಲಿ. ಇನ್ನು 1:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಸಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ, ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರ್ ನಾರಾಯಣ. 2:40 ಹಿಂದಿ ಪಾಠವಿದೆ. 3 5 FM ರೇನ್ಬೋದ ಕಾರ್ಯಕ್ರಮಗಳು. 5 ನಮ್ಮ ನಿಲಯದಿಂದ ಹೊಸ ಕನ್ನಡ ಚಿತ್ರಗೀತೆಗಳಿವೆ. 5:30 ಯುವವಾಣಿಯಲ್ಲಿ ಯುವ ಚಿಂತನ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗುವುದು.

ಇನ್ನು 6:10 ಪ್ರಕಟಣೆಗಳು, 6:15 ಆರೋಗ್ಯ ಭಾಗ್ಯ ಕಾರ್ಯಕ್ರಮದಲ್ಲಿ ಹಲ್ಲಿನ ತೊಂದರೆಗಳಿಗೆ ಕಾರಣ ಮತ್ತು ಪರಿಹಾರ ಕ್ರಮಗಳನ್ನು ಕುರಿತು ರಾಯಚೂರಿನ AME ಹಲ್ಲಿನ ಆಸ್ಪತ್ರೆಯ ಕಾಲೇಜಿನ ದಂತ ವೈದ್ಯರಾದ ಡಾಕ್ಟರ್ ಸಿದ್ದನ್ಗೌಡ ಅವರೊಂದಿಗೆ ಸಂದರ್ಶನ ಇದೆ. ಸಂದರ್ಶಕರು ವೆಂಕಟೇಶ್ ಬೇವಿನ್ ಬೆಂಚಿ. 6:51 ರೈತರಿಗಾಗಿ ಕಾರ್ಯಕ್ರಮ, ಕೃಷಿ ರಂಗ, ಹವಾಮಾನ ವರದಿ, ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಹಾಗೂ ಪೇಟೆ ಧಾರಣಿ. 7:20 ಜನಪದ ಸಂಗೀತ. ಇನ್ನು 7:45 ಚಿತ್ರಗೀತೆಗಳು. 8:30 ಅರಕೆರೆ ತಾಲೂಕಿನ ಮರತ್ ಗ್ರಾಮದ ಮೊನಯ್ಯ ಮತ್ತು ಸಂಗಡಿಗರಿಂದ ಭಜನಾ ಪದಗಳು. 9:15 ಭಾವಗೀತೆಗಳಿವೆ. 9:30 ನಾಟಕ ಒಂದು ಹಣತೆಯಿಂದ, ರಚನೆ ಗಂಗಾ ಪಾಡೇಕರ್, ನಿರ್ಮಾಣ ಡಾಕ್ಟರ್ BM ಶರಭೇಂದ್ರ ಸ್ವಾಮಿ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ಜಾನ್ ಬಿ ಹಿಗ್ಗಿನ್ಸ್ ಅವರ ಗಾಯನ. 10:30 ಕನ್ನಡ ಚಿತ್ರಗೀತೆಗಳು. ಇದುವರೆಗೂ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡ್ರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಇನ್ನು ಮುಂದೆ 6:05 ದೆಹಲಿ ಕೇಂದ್ರದಿಂದ ಇಂಗ್ಲಿಷ್ನಲ್ಲಿ

ಸರ್ಪಭೂಷಣ ಶಿವಯೋಗಿಯವರ ರಚನೆ ಎಂ ವೆಂಕಟೇಶ್ ಕುಮಾರ್ ಅವರ ಧ್ವನಿಯಲ್ಲಿ ಕೇಳಿದ್ರಿ. ಕಾರ್ಯಕ್ರಮದ ಕೊನೆಯಲ್ಲಿ ಮಂಜುಳಾ ಗುರುರಾಜ್ ಅವರ ಧ್ವನಿಯಲ್ಲಿ ಹರಪನಹಳ್ಳಿ ಭೀಮವ್ವ ಅವರ ರಚನೆಯನ್ನು ಕೇಳಿ.

ಇದುವರೆಗೂ ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನಾ ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರ. ಇನ್ನು ಮುಂದೆ 6:35 ಬೆಂಗಳೂರು ಕೇಂದ್ರದಿಂದ ಚಿಂತನ ಪ್ರಸಾರವಾಗಲಿದೆ.

ಮಾತು ಬಲ್ಲವನಷ್ಟು ಚೆನ್ನಾಗಿ ಬದುಕಲಾರ ಎನ್ನುವುದು ಸ್ಪಷ್ಟ. ಹಾಗಾಗಿಯೇ ಮಾತಿನ ಸಾಧ್ಯತೆ ಮತ್ತು ಅಪಾಯ ಎರಡರ ಬಗೆಗೂ ಆಗಾಗ ಎಚ್ಚರಿಸುವ ಕೆಲಸಗಳು ನಮ್ಮಲ್ಲಿ ನಡೆದಿವೆ. ಸರಿಯಾದ ಸಂದರ್ಭದಲ್ಲಿ ಸರಿಯಾದ ಪದಗಳನ್ನು ಸರಿಯಾದ ರೀತಿಯಲ್ಲಿ ಬಳಸಿದರೆ ಮಾತು ಆಕರ್ಷಕವಾಗುವುದು ಮತ್ತು ಪರಿಣಾಮಕಾರಿಯಾಗುವುದು. ಉತ್ತಮ ವ್ಯಕ್ತಿತ್ವವನ್ನು ರೂಪಿಸುವಲ್ಲಿ ಪರಿಣಾಮಕಾರಿ ಸಂವಹನ ಸಾಮರ್ಥ್ಯವು ಒಂದು ಪ್ರಮುಖ ಅಂಶ ಎಂದು ಗುರುತಿಸಲಾಗಿದೆ. ಇದರಿಂದಾಗಿಯೇ ಮಾತಿನ ಪ್ರಾಮುಖ್ಯತೆಯ ಬಗ್ಗೆ ಹಲವು ಗಾದೆ ಮಾತುಗಳು, ನುಡಿಕಟ್ಟುಗಳು ಹುಟ್ಟಿಕೊಂಡಿವೆ. ಮಾತು ಬಲ್ಲವನಿಗೆ ಜಗಳವಿಲ್ಲ, ಮಾತು ಬೆಳ್ಳಿ ಮೌನ ಬಂಗಾರ, ಮಾತೇ ಮುತ್ತು ಮಾತೇ ಮಾಣಿಕ್ಯ, ಮಾತೆಂಬುದು ಜ್ಯೋತಿರ್ಲಿಂಗ ಇತ್ಯಾದಿ. ಹಾಗೆಯೇ ಮಾತು ಹೆಚ್ಚಾದರೂ ಕಷ್ಟ, ಮಾತು ಮನೆ ಕೆಡಿಸಿತು, ಎಲುಬಿಲ್ಲದ ನಾಲಗೆ ಎಲುಬು ಮುರಿದೀತು, ಈ ಬಗೆಯ ಋಣಾತ್ಮಕ ಗಾದೆಗಳು ಪ್ರಚಲಿತದಲ್ಲಿವೆ. ಹೀಗೆ ಮಾತಿನ ಬಗ್ಗೆ, ಸಂವಹನದ ಬಗ್ಗೆ ಸಾಕಷ್ಟು ಮಾತನಾಡುವ ನಾವು ಇತ್ತೀಚೆಗೆ ಮಾತು ಗೊತ್ತಿದ್ದೂ ಮಾತನಾಡದ ಅಥವಾ ಅತಿ ಕಡಿಮೆ ಮಾತನಾಡುವ ಹೊಸ ಜನಸಮೂಹವೊಂದು ನಿರ್ಮಾಣವಾಗುತ್ತಿರುವುದರ ಬಗ್ಗೆ ಎಚ್ಚರಗೊಳ್ಳಬೇಕಿದೆ. ತಂತ್ರಜ್ಞಾನದಿಂದ ನಾವೆಲ್ಲ ಸಾಕಷ್ಟು ಮುಂದುವರಿದವರಾಗಿದ್ದೇವೆ. ಶ್ರವ್ಯ ಮಾಧ್ಯಮ, ದೃಶ್ಯ ಮಾಧ್ಯಮಗಳ ಮೂಲಕ ನಮ್ಮ ಪ್ರಾದೇಶಿಕ ಭಾಷೆಗಳು ಸಾಕಷ್ಟು ವಿಸ್ತಾರವನ್ನು ಪಡೆದುಕೊಳ್ಳುತ್ತಿರುವುದನ್ನು ಕಂಡು ನಾವು ಸಂತೋಷಿಸುತ್ತೇವೆ. ಒಂದು ಹಂತದವರೆಗೆ ಇದು ನಿಜವೂ ಹೌದು. ಆದರೆ ನವಮಾಧ್ಯಮಗಳಿಗೆ ಮಾರು ಹೋಗಿರುವ ನಮ್ಮ ಯುವ ಸಮೂಹವು ಮಾ

0: ಇಂದಿನ ಮಕ್ಕಳು ಮಾತೇ ಆಡದೆ ಮೌನವಾಗಿ ಆಡುತ್ತಾರೆ. ಮಾತಿನ ವಲಯಗಳು ಕಡಿಮೆಯಾಗುತ್ತಿದೆ. ಇತ್ತೀಚೆಗೆ ನವಮಾಧ್ಯಮಗಳಲ್ಲೇ ತಲ್ಲೀನರಾಗಿರುವ ಯುವ ಜನತೆ ಅಲ್ಲೂ ಮಾತಾಡೋದಿಲ್ಲ. ವಾಟ್ಸಪ್, ಫೇಸ್ಬುಕ್ಗಳಂತಹ ನವಮಾಧ್ಯಮಗಳಲ್ಲಿ ಭಾಷೆಯು ಒಂದು ಸಂಕೇತವಾಗಿ ಮಾತ್ರ ಬಳಸಲ್ಪಡುತ್ತದೆಯೇ ವಿನ ಮಾತಿನ ಧ್ವನಿ ಅಲ್ಲಿಲ್ಲ. ಹೀಗಾಗಿ ಈ ಸಂವಹನಗಳಲ್ಲಿ ಎಷ್ಟೋ ವೇಳೆ ಭಾವನೆಗಳೇ ಇರುವುದಿಲ್ಲ. ಕನ್ನಡ ಭಾಷೆಯ ಸಂವಹನಕ್ಕೂ ಆಂಗ್ಲ ಲಿಪಿಯನ್ನೇ ಬಳಸಲಾಗುತ್ತದೆ. ಅಲ್ಲಿ ಕನ್ನಡ ಲಿಪಿ ಬಳಕೆಯೇ ಕಡಿಮೆಯಾಗುತ್ತದೆ. ಇಂದು ಸಂವಹನ ಎನ್ನುವುದು ವ್ಯಕ್ತಿಯಿಂದ ವ್ಯಕ್ತಿಗೆ ಎನ್ನುವುದರ ಬದಲಾಗಿ ಡಿಜಿಟಲ್ ಪರ್ಸನ್ ಟು ಡಿಜಿಟಲ್ ಪರ್ಸನ್ ಎಂದಾಗಿದೆ. ಮಾತು ಗೊತ್ತಿದ್ದೂ ಮಾತನಾಡದ ಈ ಮನಸ್ಥಿತಿಗೆ ತಜ್ಞರು ಲಿಂಗ್ವಿಸ್ಟಿಕ್ ಅಫೇಸಿಯಾ ಎಂದು ಹೆಸರಿಸಿದ್ದಾರೆ. ಇಂದು ಇದು ಗಂಭೀರ ಸಮಸ್ಯೆ ಎಂದೆನಿಸದೇ ಹೋದರೂ ಭಾಷೆಯ ಉಳಿವಿನ ದೃಷ್ಟಿಯಿಂದ ಇದೊಂದು ಭವಿಷ್ಯದ ಸವಾಲು ಎನ್ನುವುದನ್ನು ಮರೆಯಬಾರದು.
1: ಇದುವರೆಗೂ ಡಾಕ್ಟರ್ ವರದರಾಜ ಚಂದ್ರಗಿರಿ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.
2: ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 6:35 ಆಗ್ತಾ ಇದೆ. ಇನ್ನು ಮುಂದೆ ದೇಶಭಕ್ತಿ ಗೀತೆ, ಡಾಕ್ಟರ್ GS ಶಿವರುದ್ರಪ್ಪ ಅವರ ರಚನೆ ವೃಂದಗಾನದಲ್ಲಿ.

0: ಇಲ್ಲಿಯವರೆಗೂ ಭಕ್ತಿಗೀತೆಗಳ ಕಾರ್ಯಕ್ರಮ ದೇಶಭಕ್ತಿಗೀತೆಯನ್ನು ಕೇಳಿದ್ರಿ. ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪ ಅವರ ರಚನೆ ವೃಂದಗಾನದಲ್ಲಿ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 6:40. ಈಗ ಕೇಳಿ ಅಮರೇಶ್ ಆಶಿಯಾಳ ಅವರಿಂದ ರೈತರಿಗೆ ಸಲಹೆ.
1: ಇತ್ತೀಚಿನ ದಿನಗಳಲ್ಲಿ ಕೃಷಿಯಲ್ಲಿ ರಾಸಾಯನಿಕ ಗೊಬ್ಬರಗಳ ಬಳಕೆ ಹೆಚ್ಚಾಗಿದೆ. ಇದರಿಂದಾಗಿ ರೈತ ಬಾಂಧವರಿಗೆ ರಾಸಾಯನಿಕ ಗೊಬ್ಬರಗಳ ಬಳಕೆಗೆ ಹೆಚ್ಚಿನ ವೆಚ್ಚವಾಗುತ್ತಿದೆ. ಮುಖ್ಯವಾಗಿ ನಿವ್ವಳ ಆದಾಯವೂ ಕೂಡ ಕಡಿಮೆಯಾಗುತ್ತಿದೆ. ಆದುದರಿಂದ ರಾಸಾಯನಿಕ ಗೊಬ್ಬರಗಳ ಬಳಕೆಗೆ ಒಂದು ಪರ್ಯಾಯವಾಗಿ ನಮ್ಮಲ್ಲೇ ಇರುವಂತಹ ಒಂದು ಸಸ್ಯದ ಅವಶೇಷಗಳನ್ನು ಅಥವಾ ಸಂಯುಕ್ತ ರಸಗೊಬ್ಬರಗಳನ್ನು, ಎರೆಹುಳು ಗೊಬ್ಬರಗಳನ್ನು ಅಥವಾ ಕಾಂಪೋಸ್ಟ್ ತಿಪ್ಪೆ ಗೊಬ್ಬರವನ್ನು ಹೆಚ್ಚಾಗಿ ಬಳಸಲೇಬೇಕಾದಂತಹ ಒಂದು ಅನಿವಾರ್ಯತೆ ಇದೆ. ಈ ನಿಟ್ಟಿನಲ್ಲಿ ಸಸ್ಯಗಳ ಬೆಳವಣಿಗೆ ಮತ್ತು ಅಭಿವೃದ್ಧಿಗೆ 17 ಪೋಷಕಾಂಶಗಳ ಅಗತ್ಯತೆ ಇರುತ್ತದೆ. ಇವುಗಳಲ್ಲಿ ಇಂಗಾಲ, ಜಲಜನಕ ಮತ್ತು ಆಮ್ಲಜನಕವು ಕೂಡ ಸ್ವಾಭಾವಿಕವಾಗಿ ಪ್ರಕೃತಿಯಲ್ಲಿ ದೊರೆಯುತ್ತಿದ್ದು ಗಾಳಿ ಮತ್ತು ನೀರಿನ ಮೂಲಕವೂ ಕೂಡ ಸಸ್ಯಗಳಿಗೆ ಲಭ್ಯವಾಗುತ್ತಿದೆ. ಉಳಿದ 14 ಪೋಷಕಾಂಶಗಳಲ್ಲಿ ಸಾರಜನಕ, ರಂಜಕ ಮತ್ತು ಪೊಟ್ಯಾಶ್ ಹೆಚ್ಚಿನ ಪ್ರಮಾಣದಲ್ಲಿ ಬೇಕಿದ್ದು ಇವುಗಳನ್ನು ಪ್ರಧಾನ ಪೋಷಕಾಂಶಗಳೆಂದು ಕರೆಯಲಾಗುತ್ತದೆ. ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಂ, ಗಂಧಕ, ಕಬ್ಬಿಣ, ಜಿಂಕ್, ಬೋರಾನ್, ತಾಮ್ರ, ಮ್ಯಾಂಗನೀಸ್, ಮಾಲ್ಬಿಡನಮ್, ಕ್ಲೋರಿನ್ ಮತ್ತು ನಿಕ್ಕಲ್ ಕಡಿಮೆ ಪ್ರಮಾಣದಲ್ಲಿ ಬೇಕಾಗಿದ್ದು ಇವುಗಳನ್ನು ಲಘು ಪೋಷಕಾಂಶಗಳೆಂದು ಕೂಡ ಕರೆಯಲಾಗ್ತದೆ. ರೈತ ಬಾಂಧವರು ಇವುಗಳಲ್ಲಿ ಯಾವುದೇ ಪೋಷಕಾಂಶದ ಕೊರತೆಯಾದರೂ ಕೂಡ ಸಸ್ಯಗಳ ಬೆಳವಣಿಗೆಗೆ ಮತ್ತು ಅಭಿವೃದ್ಧಿಯ ಮೇಲೆ ಹೆಚ್ಚಿನ ಪರಿಣಾಮ ಬೀರಿ ಕಡಿಮೆ ಇಳುವರಿಯಾಗ್ತದೆ ಅಥವಾ ಇಳುವರಿಯಲ್ಲಿ ಕುಂಠಿತವು ಕೂಡ ಕಾಣಬಹುದು. ಪ್ರಧಾನ ಪೋಷಕಾಂಶಗಳು ಮತ್ತು ಲಘು ಪೋಷಕಾಂಶಗಳಿಗೆ ಭೂಮಿಯೇ ಮುಖ್ಯ ಆಧಾರ. ಮಣ್ಣಿನಿಂದಲೇ ಎಲ್ಲ ಪೋಷಕಾಂಶಗಳು ಬೆಳೆಗಳಿಗೆ ಬೇಕಾದ ಪ್ರಮಾಣದಲ್ಲಿ ದೊರೆಯುವುದಿಲ್ಲವಾದುದರಿಂದ ಬಾಹ್ಯವಾಗಿ ನೀಡುವ ಅನಿವಾರ್ಯತೆ ನಮಗಿದೆ. ಅಂದರೆ ಬೇರೆ ರೂಪದಲ್ಲಿ ಮಣ್ಣಿಗೆ ಸೇರಿಸುವುದರಿಂದ ಹೆಚ್ಚಿನ ಇಳುವರಿಯನ್ನು ಪಡೆದು ಅಧಿಕ ಲಾಭವನ್ನು ಪಡೆದುಕೊಳ್ಳಲಿಕ್ಕೆ ರೈತ ಬಾಂಧವರು ಪ್ರಯತ್ನವನ್ನು ಮಾಡ್ತಿದ್ದಾರೆ. ಮುಖ್ಯವಾಗಿ ಬೆಳೆಗಳಿಗೆ ಬೇಕಾಗುವ ಈ ಬಾಹ್ಯ ಪೋಷಕಾಂಶಗಳನ್ನು ಸಾವಯವ ಗೊಬ್ಬರಗಳಾದಂತಹ ಕೊಟ್ಟಿಗೆ ಗೊಬ್ಬರ, ಹಸಿರೆಲೆ ಗೊಬ್ಬರ, ಹಿಂಡಿ ಇತ್ಯಾದಿ ಮತ್ತು ರಸಗೊಬ್ಬರಗಳಿಂದ ಒದಗಿಸಬೇಕಾಗಿದ್ದು ರಸಗೊಬ್ಬರಗಳಲ್ಲಿ ಪೋಷಕಾಂಶಗಳು ಹೆಚ್ಚಿನ ಪ್ರಮಾಣದಲ್ಲಿ ಮತ್ತು ನೇರವಾಗಿ ದೊರೆಯುವ ರೂಪದಲ್ಲಿದ್ದು ಅವುಗಳ ಬಳಕೆಯೂ ಕೂಡ ಅತ್ಯಗತ್ಯವಾಗಿ ಇರುತ್ತದೆ. ರೈತರು ಕೇವಲ 1 ಅಥವಾ 2 ಪೋಷಕಾಂಶಗಳನ್ನು ಒದಗಿಸುವ ಯೂರಿಯಾ ಹಾಗೂ DAPಯನ್ನೇ ಹೆಚ್ಚಾಗಿ ಬಳಕೆ ಮಾಡಲಾಗ್ತದೆ. ಆದುದರಿಂದ ರೈತ ಬಾಂಧವರು ತಮ್ಮ ಬೆಳೆಗಳಿಗೆ ಕೇವಲ DAP ಅಥವಾ ಯೂರಿಯಾವನ್ನೇ ಹೆಚ್ಚಿನ ಪ್ರಮಾಣದಲ್ಲಿ ಕೊಂಡುಕೊಳ್ಳುತ್ತಿರುವುದು, ಅದಕ್ಕೆ ಹೆಚ್ಚಿನ ಬೆಲೆಯನ್ನು ಕೂಡ ನೀಡುತ್ತಿರುವುದು ಇತ್ತೀಚಿನ ದಿನಗಳಲ್ಲಿ ಕಂಡುಬರ್ತಾ ಇದೆ. ಇವುಗಳಲ್ಲಿ ಸಾರಜನಕ ಮತ್ತು ರಂಜಕದ ಅಂಶ ಮಾತ್ರ ಇರ್ತದೆ. ಆದರೆ ಬೆಳೆಗಳಿಗೆ ರೋಗ ನಿರೋಧಕ ಶಕ್ತಿ ನೀಡಿ ಕಾಳಿನ ತೂಕವನ್ನು ಹೆಚ್ಚಿಸಲು ಅತ್ಯಂತ ಅವಶ್ಯಕವಾಗಿರುವಂತಹ ಪೊಟ್ಯಾಶ್ ಲಭ್ಯವಿರುವುದಿಲ್ಲ. ಮಾರುಕಟ್ಟೆಯಲ್ಲಿ ವಿವಿಧ ಶ್ರೇಣಿಯ ಸಾರಜನಕ, ರಂಜಕ ಮತ್ತು ಪೊಟ್ಯಾಶ್ ಉಳ್ಳ ಬಹಳಷ್ಟು ರಸಗೊಬ್ಬರಗಳು ಲಭ್ಯವಿದ್ದು ಶಿಫಾರಸಿನಂತೆ ವಿವಿಧ ರಸಗೊಬ್ಬರಗಳು ಸಂಯೋಜನೆಯಲ್ಲಿ ರೈತ ಬಾಂಧವರು ಬಳಸಬಹುದಾಗಿದೆ. ಇನ್ನು ಶಿಫಾರಸಿನಂತೆ ಬೆಳೆಗಳಿಗೆ ಸಾರಜನಕ, ರಂಜಕ, ಪೊಟ್ಯಾಶ್ ರಸಗೊಬ್ಬರಗಳನ್ನು 4:2:1 ಅನುಪಾತದಲ್ಲಿ ಬಳಸಬೇಕಾಗ್ತದೆ. ಆದರೆ ಪ್ರಸ್ತುತ ರೈತರು ಯಥೇಚ್ಛವಾಗಿ ಬಳಸುತ್ತಿರುವ ಸದರಿ ರಸಗೊಬ್ಬರಗಳ ಅನುಪಾತವು ನಮ್ಮ ಜಿಲ್ಲೆಯಲ್ಲಿ ಮುಖ್ಯವಾಗಿ 17:7:1 ಆಗಿರ್ತದೆ. ಇದನ್ನು ಸಮತೋಲನ ರಸಗೊಬ್ಬರಗಳ ಬಳಕೆಗೆ ಉತ್ತೇಜಿಸಿ ಸಂಯುಕ್ತ ರಸಗೊಬ್ಬರಗಳನ್ನು ಬಳಸುವುದರಿಂದ ಸರಿದೂಗಿಸಬಹುದಾಗಿದೆ. ಅಲ್ಲದೆ ರೈತ ಬಾಂಧವರು ರಸಗೊಬ್ಬರಗಳನ್ನು ಕೇವಲ ಒಂದೇ ಸಂಸ್ಥೆಯ ಅಥವಾ ಒಂದೇ ರಸಗೊಬ್ಬರಕ್ಕೆ ಆದ್ಯತೆ ನೀಡದೆ DAP ರಸಗೊಬ್ಬರಕ್ಕೆ ಪರ್ಯಾಯವಾಗಿ ಗಂಧಕ ಒದಗಿಸುವ 20:20:13 ಹಾಗೂ ಇತರೆ ಸಂಯುಕ್ತ ರಸಗೊಬ್ಬರಗಳಾದಂತಹ 15:15:15, 10:26:26, 12:36:16, 22:22:11, 14:35:14, 14:28:14, 19:19:19, 20:10:10 ಇತ್ಯಾದಿ ರಸಗೊಬ್ಬರಗಳನ್ನು ಸಹ ರೈತ ಬಾಂಧವರು ಬಳಸಬೇಕಾಗಿದೆ. ಆದುದರಿಂದ ರೈತ ಬಾಂಧವರು ಕೇವಲ DAP ರಸಗೊಬ್ಬರಕ್ಕೆ ಜೋತು ಬೀಳದೆ ನಮ್ಮಲ್ಲಿರುವಂತಹ ಸಂಯುಕ್ತ ರಸಗೊಬ್ಬರಗಳನ್ನು, ಮುಖ್ಯವಾಗಿ ನಮ್ಮಲ್ಲಿರುವಂತಹ ಸಾವಯವ ಗೊಬ್ಬರ ಆಗಿರಬಹುದು, ಎರೆಹುಳು ಗೊಬ್ಬರ ಆಗಿರಬಹುದು, ಹಿಂಡಿಯಾಗಿರಬಹುದು, ಜೊತೆಗೆ ಕಾಂಪೋಸ್ಟ್ ಗೊಬ್ಬರವನ್ನು ಅಥವಾ ನಮ್ಮಲ್ಲಿರುವಂತಹ ಸಸ್ಯದ ಅವಶೇಷಗಳನ್ನು ಬಳಸಿ ಕೃಷಿಯಲ್ಲಿ ಕಡಿಮೆ ವೆಚ್ಚದ ಪೋಷಕಾಂಶಗಳನ್ನು ಭೂಮಿಗೆ ನೀಡುವುದರಿಂದ ಸಮತೋಲನ ಪೋಷಕಾಂಶಗಳನ್ನು ನೀಡಲಿಕ್ಕೆ ಆಗ್ತದೆ. ಆದ್ದರಿಂದ ರೈತ ಬಾಂಧವರು ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಬೇಕಾಗಿರುವಂತಹ ಸಂಯುಕ್ತ ಪೋಷಕಾಂಶಗಳ ಕಡೆ ಹೆಚ್ಚಿನ ಗಮನವನ್ನು ನೀಡಬೇಕಾಗಿದೆ.
0: ಇದುವರೆಗೂ ಅಮರೇಶ್ ಆಶ್ಯಾಳ್ ಅವರಿಂದ ರೈತರಿಗೆ ಸಲಹೆ ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 6:45 ಆಗ್ತಾಯಿದೆ. ಇನ್ನು ಮುಂದೆ ಜನಪದ ಗೀತೆಗಳು. ಅದಕ್ಕೂ ಮುಂಚೆ ಈ ಒಂದು ಪ್ರಕಟಣೆ.

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಬಿಗೆ ಸುಮಿತ್ರಾ ಮತ್ತು ಸಂಗಡಗರಿಂದ ಕೇಳಿ ಈ ಜನಪದ ಗೀತೆ.

ವಿನಯ್ ಪ್ರಸಾದ್ ಅವರ ಧ್ವನಿಯಲ್ಲಿ ಜನಪದ ಗೀತೆ ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 6:55 ಆಗ್ತಾ ಇದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

ಪ್ರಕಟಣೆ ಕೇಳಿದ್ರಿ. ನಮ್ಮ ನಿಲಯದಿಂದ 7:15 ಪ್ರಗತಿ ಚಕ್ರ ಜಿಲ್ಲೆಯ ಅಭಿವೃದ್ಧಿ ಸುದ್ದಿಗಳಾಧರಿಸಿದ ಸುದ್ದಿ ಸಂಚಿಕೆ ಪ್ರಸಾರವಾಗಲಿದೆ.

9:30 ಮೇಘ ಸಂದೇಶ ವಾಟ್ಸಪ್ ಸಂದೇಶಗಳನ್ನು ಆಧರಿಸಿದ ಚಲನಚಿತ್ರ ಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗುವುದು. ಸಂಜೆ 6:20 ಆರೋಗ್ಯ ಭಾಗ್ಯ ಕಾರ್ಯಕ್ರಮದಲ್ಲಿ ಹಲ್ಲಿನ ತೊಂದರೆಗಳಿಗೆ ಕಾರಣ ಮತ್ತು ಪರಿಹಾರ ಕುರಿತು ರಾಯಚೂರಿನ ಎಎಂಇ ಡೆಂಟಲ್ ಕಾಲೇಜಿನ ದಂತವೈದ್ಯರಾದ ಡಾಕ್ಟರ್ ಸಿದ್ದನ್ಗೌಡ ಅವರೊಂದಿಗೆ ಸಂದರ್ಶನ ಇದೆ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:02 ಆಗ್ತಾ ಇದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಪ್ರಕಟಣೆ. 7:05 ಪ್ರದೇಶ ಸಮಾಚಾರ.

ರಣತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇಶದ ಪ್ರಭಾವಳಿ.
1: ಕಡಲ ತೀರ ಭಾರ್ಗವ, ನಡೆದಾಡುವ ಜ್ಞಾನಕೋಶ, ನೂರರ ಆಸುಪಾಸಿನಲ್ಲೂ ಕಾಲಿಗೆ ಗೆಜ್ಜೆ ಕಟ್ಟಿ ಯಕ್ಷಗಾನದ ಹೆಜ್ಜೆಗಳನ್ನು ಹಾಕಿದ ಅಪ್ರತಿಮ ಯಕ್ಷಗಾನ ಕಲಾವಿದರಾದ ಡಾಕ್ಟರ್ ಶಿವರಾಮ ಕಾರಂತರ ನಾಡು
0: ನಮ್ಮ ಕನ್ನಡ ನಾಡು.

0: ಸಲ್ಲಿಸುವೆ.
1: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ
2: ಜ್ಞಾನಪೀಠ ಪ್ರಶಸ್ತಿ.
1: ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ
2: ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ.
1: ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ,
2: ದರಾ ಬೇಂದ್ರೆಯವರ 4 ತಂತಿ ಕವನ ಸಂಕಲನಕ್ಕೆ,
1: ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ,
2: ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
1: ವಿಕ್ರ ಗೋಕಾಕ್ ರವರ ಭಾರತ ಸಿಂಧು ರಶ್ಮಿಗೆ,
2: ಯು ಆರ್ ಅನಂತಮೂರ್ತಿ,
1: ಗಿರೀಶ್ ಕಾರ್ನಾಡ್,
2: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ.
1: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
2: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
1: ಸಿರಿಗನ್ನಡಂ ಗೆಲುಗೆ,
2: ಸಿರಿಗನ್ನಡಂ ಬಾಳಿಗೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ರಾಜ್ಯಾದ್ಯಂತ ಮಳೆ ಚುರುಕು, ನದಿಗಳಿಗೆ ಜೀವಕಳೆ. ಹಲವು ಜಿಲ್ಲೆಗಳಲ್ಲಿ ಶಾಲೆ ಕಾಲೇಜುಗಳಿಗೆ ಇಂದು ರಜೆ. ಬಾಗಲಕೋಟೆ ಜಿಲ್ಲೆಯ ಐಹೊಳೆ ಹಾಗೂ ಇಳಕಲ್ನಲ್ಲಿ ಪಾರಂಪರಿಕ ಸೀರೆಗಳ ಪ್ರದರ್ಶನ ಹಾಗೂ ಮಾರಾಟಕ್ಕೆ ಜಿಐ ಸ್ಟೋರ್ಸ್. ಬೀದರ್ ಜಿಲ್ಲೆ ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪದ ಕಾಮಗಾರಿ ವೀಕ್ಷಿಸಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯದಲ್ಲಿ 33,69,178 ಮತದಾರರ ದಾಖಲೆ, ಈವರೆಗೆ ಡಿಜಿಟಲೀಕರಣ. ಈಗ ವಾರ್ತೆಗಳ ವಿವರ. ಶಿವಮೊಗ್ಗ ಜಿಲ್ಲೆಯ ಪಶ್ಚಿಮಘಟ್ಟ ವ್ಯಾಪ್ತಿಯಲ್ಲಿ ಧಾರಾಕಾರ ಮಳೆಯಾಗುತ್ತಿದ್ದು ಪ್ರಮುಖ ಜಲಾಶಯಗಳ ಒಳಹರಿವಿನಲ್ಲಿ ಏರಿಕೆಯಾಗಿದೆ. ತುಂಗಾ ಜಲಾಶಯದ ಒಳಹರಿವು 26,437 ಕ್ಯೂಸೆಕ್ಗೆ ಏರಿಕೆಯಾಗಿದೆ. 22 ಕ್ರಸ್ಟ್ ಗೇಟ್ಗಳ ಮೂಲಕ ಒಳಹರಿವಿನಷ್ಟೇ ನೀರನ್ನು ಹೊರಬಿಡಲಾಗುತ್ತಿದೆ. ಮುಂದಿನ 3-4 ದಿನಗಳ ಕಾಲ ಮಲೆನಾಡು ಭಾಗದಲ್ಲಿ ಭಾರೀ ಮಳೆ ಮುಂದುವರಿಯುವ ನಿರೀಕ್ಷೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಕಳೆದ 48 ಗಂಟೆಗಳಲ್ಲಿ ಅಥಣಿ, ಕಿತ್ತೂರು, ಕಾಗವಾಡ, ನಿಪ್ಪಾಣಿಯಲ್ಲಿ ಭಾರೀ ಮಳೆಯಾಗಿದೆ. ನೆರೆ ರಾಜ್ಯ ಮಹಾರಾಷ್ಟ್ರದಲ್ಲೂ ಉತ್ತಮ ಮಳೆಯಾಗುತ್ತಿದ್ದು ಜಲಾಶಯಗಳಿಗೆ ನೀರಿನ ಒಳಹರಿವು ಹೆಚ್ಚಿದೆ. ಹೆಚ್ಚುವರಿ ನೀರನ್ನು ಹೊರಬಿಡಲಾಗುತ್ತಿದ್ದು ನದಿ ಪಾತ್ರದ ಜನ ಮುಂಜಾಗ್ರತೆ ವಹಿಸುವಂತೆ ಮುನ್ನೆಚ್ಚರಿಕೆ ನೀಡಲಾಗಿದೆ. ಜಿಲ್ಲೆಯಲ್ಲಿ 5 ಮನೆಗಳಿಗೆ ಹಾನಿಯಾಗಿದೆ ಎಂದು ಪ್ರಾಥಮಿಕ ವರದಿ ತಿಳಿಸಿದೆ. ಶೀಘ್ರವೇ ಪರಿಹಾರ ವಿತರಿಸಲು ಸೂಚಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ತಿಳಿಸಿದ್ದಾರೆ.
1: ಲಾಸ್ಟ್ 48 ಗಂಟೆ ಒಳಗಡೆ ಅಥಣಿನಲ್ಲಿ, ಚಿಕ್ಕೋಡಿನಲ್ಲಿ, ಹುಕ್ಕೇರಿನಲ್ಲಿ, ರಾಯಬಾಗ್ನಲ್ಲಿ, ಸೌದತ್ತಿ, ಕಿತ್ತೂರು, ನಿಪ್ಪಾಣಿ ಮತ್ತೆ ಕಾಗವಾಡ್ನಲ್ಲಿ ಭಾರಿ ಮಳೆಯಾಗಿದೆ. ಒಂದೇ ದಿವಸದಲ್ಲಿ 200-400 mm ಮಳೆ ಈ ಭಾಗಗಳಲ್ಲಿ ಆಗಿದೆ. ಕೃಷ್ಣಾ ನದಿನಲ್ಲಿ ರಾಜಾಪುರ್ ಬ್ಯಾರೇಜ್ ಮುಖಾಂತರ ಒಟ್ಟು 59,857 ಕ್ಯೂಸೆಕ್ ನೀರು ನಮ್ಮ ಜಿಲ್ಲೆ ಒಳಗಡೆ ಬರ್ತಾ ಇದೆ. ದುದ್ಧಗಂಗಾ, ವೇದಗಂಗಾ ಸೇರ್ಕೊಂಡು 17,000 ಕ್ಯೂಸೆಕ್ಸ್ ಹೋಗಿ ಹಿಪ್ಪರಗಿಗೆ ಸ್ಟೋರ್ ಆಗ್ತಾ ಇದೆ. ಹಿಪ್ಪರಗಿನಲ್ಲಿ ನೀರಿನ ಮಟ್ಟ 1.54 TMC ನೀರು ಅಲ್ಲಿ ನಾವು ಸಂಗ್ರಹಣೆ ಮಾಡಿಕೊಂಡಿದ್ವಿ. 5 ಮನೆಗಳು ಲಾಸ್ಟ್ 2 ಡೇಸ್ ಅಲ್ಲಿ ಪೂರ್ತಿ ಪ್ರಮಾಣದ ಹಾನಿಯಾಗಿದೆ. ಎಲ್ಲಾ ರೀತಿಯ ಪರಿಹಾರ NDRF, SDRF ನಾಮ್ಸ್ ಪ್ರಕಾರ ಕೊಡಬೇಕಂತ ಹೇಳಿ ನಾನು ಎಲ್ಲ ಕನ್ಸರ್ನ್ಡ್ ತಹಶೀಲ್ದಾರ್ಸ್ಗೆ ಹೇಳಿದ್ದೀನಿ.
0: ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ, ಸಿದ್ದಾಪುರ, ಯಲ್ಲಾಪುರ, ಜೋಯಿಡಾ ಹಾಗೂ ದಾಂಡೇಲಿ ತಾಲೂಕಿನ ಎಲ್ಲ ಅಂಗನವಾಡಿ, ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಿಗೆ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ ಇಂದು ರಜೆ ಘೋಷಿಸಿದ್ದಾರೆ. ಬೆಳಗಾವಿ ಹಾಗೂ ಖಾನಾಪುರ ತಾಲೂಕಿನ ಅಂಗನವಾಡಿ ಕೇಂದ್ರಗಳು, ಪ್ರಾಥಮಿಕ ಪ್ರೌಢಶಾಲೆಗಳು ಹಾಗೂ ಪಿಯು ಕಾಲೇಜುಗಳಿಗೆ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಇಂದು ರಜೆ ಪ್ರಕಟಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ, ಕಳಸ, ಮೂಡಿಗೆರೆ ತಾಲೂಕು ಹಾಗೂ ಚಿಕ್ಕಮಗಳೂರು ತಾಲೂಕು ಜಾಗರ, ಖಾಂಡ್ಯ, ಆಲ್ದೂರು, ಆವತಿ, ವಸ್ತಾರೆ ಹೋಬಳಿಯ ಅಂಗನವಾಡಿ ಕೇಂದ್ರಗಳು, ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಿಗೆ ಇಂದು ರಜೆ. ಧಾರವಾಡ ಜಿಲ್ಲೆಯಲ್ಲಿ ಪ್ರಸಕ್ತ ಮುಂಗಾರು ಹಂಗಾಮಿನಲ್ಲಿ 282,627 ಹೆಕ್ಟರ್ ಬಿತ್ತನೆ ಗುರಿ ಕೃಷಿ ಇಲಾಖೆ ಹೊಂದಿದೆ. ಈವರೆಗೆ 255,191 ಹೆಕ್ಟರ್ ಪ್ರದೇಶದಲ್ಲಿ ಬಿತ್ತನೆಯಾಗಿದ್ದು 90.28% ಗುರಿ ಸಾಧನೆಯಾಗಿದೆ ಎಂದು ಜಿಲ್ಲಾ ಪಂಚಾಯಿತಿ ಸಿಇಒ ಭುವನೇಶ್ ಪಾಟೀಲ್ ತಿಳಿಸಿದ್ದಾರೆ. ಮುಸುಕಿನ ಜೋಳ, ಭತ್ತ, ಉದ್ದು, ಹೆಸರು, ಶೇಂಗಾ, ಸೋಯಾ ಅವರೆ, ಹತ್ತಿ ಹಾಗೂ ಕಬ್ಬು ಬೆಳೆಸಿದ್ದಾರೆ ಎಂದರು. ಧಾರವಾಡ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ತುಳಸಿ ಮದ್ದಿನೇನಿ ನೇತೃತ್ವದಲ್ಲಿ ಜಿಲ್ಲಾ ಪ್ರಕೃತಿ ವಿಕೋಪ ನಿರ್ವಹಣೆ ಪ್ರಗತಿ ಪರಿಶೀಲನಾ ವಿಡಿಯೋ ಸಂವಾದ ಸಭೆಯಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಧಾರವಾಡ ಜಿಲ್ಲೆಯ 8 ತಾಲೂಕುಗಳ ಪೈಕಿ ಕುಂದಗೋಳ ತಾಲೂಕಿನಲ್ಲಿ ಅಧಿಕ ಮಳೆಯಾಗಿದೆ. ಉಳಿದ 7 ತಾಲೂಕುಗಳಲ್ಲಿ ಸಾಧಾರಣ ಮಳೆ ಕೊರತೆ ಕಂಡುಬಂದಿದೆ ಎಂದು ಮಾಹಿತಿ ನೀಡಿದರು. ಧಾರವಾಡ, ಹುಬ್ಬಳ್ಳಿ ಹಾಗೂ ಕಲಘಟಕಿ ತಾಲೂಕಿನ ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗಿದ್ದು ಖಾಸಗಿ ಕೊಳವೆ ಬಾವಿಗಳ ಮೂಲಕ ನೀರು ಸರಬರಾಜು ಮಾಡಲಾಗುತ್ತಿದೆ ಎಂದು ಹೇಳಿದರು. ಗ್ರಾಮೀಣ ಜನರ ಜೀವನೋಪಾಯ ಬಲಪಡಿಸಲು ರಾಷ್ಟ್ರೀಯ ಕೃಷಿ ಹಾಗೂ ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ನಬಾರ್ಡ್ ಭೌಗೋಳಿಕ ಸೂಚ್ಯಂಕ ಜಿಐ ಟ್ಯಾಗ್ಡ್ ಉತ್ಪನ್ನಗಳನ್ನು ರಾಜ್ಯದಲ್ಲಿ ಉತ್ತೇಜಿಸುತ್ತಿದೆ ಎಂದು ನಬಾರ್ಡ್ ಮುಖ್ಯ ಮಹಾಪ್ರಬಂಧಕ ಸುರೇಂದ್ರ ಬಾಬು ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಉಡುಪಿ ಸೀರೆಗಳ ಪ್ರಚಾರಕ್ಕಾಗಿ ಪ್ರತ್ಯೇಕ ವೆಬ್ಸೈಟ್ ಅಭಿವೃದ್ಧಿಪಡಿಸಲಾಗುತ್ತಿದೆ. ಬಾಗಲಕೋಟೆಯ ಐತಿಹಾಸಿಕ ತಾಣವಾದ ಐಹೊಳೆಯಲ್ಲಿ ಇಳಕಲ್ ಸೀರೆಗಳ ವಿಶೇಷ ಜಿಐ ಸ್ಟೋರ್ ಶೀಘ್ರದಲ್ಲೇ ಉದ್ಘಾಟನೆಯಾಗಲಿದೆ ಎಂದರು. ತಿಪಟೂರು ಕೊಬ್ಬರಿ, ಹೊಯ್ಸಳ ಶೈಲಿಯ ಶಿಲ್ಪಕಲೆ, ಸಾಣಿಕಟ್ಟೆ ಉಪ್ಪು ಕುಣಬಿ ಮುಡ್ಲಿ ಗೆಡ್ಡೆಗೆ 2025-26 ಸಾಲಿನಲ್ಲಿ ಜಿಐ ನೋಂದಣಿ ಶೀಘ್ರ ದೊರಕಲಿದೆ. ದೇಶದಲ್ಲಿ ಒಟ್ಟು 822 ಉತ್ಪನ್ನಗಳು ಭೌಗೋಳಿಕ ಸೂಚಂಕಕ್ಕಾಗಿ ನೋಂದಣಿಯಾಗಿದ್ದು ಆ ಪೈಕಿ ರಾಜ್ಯದ 51 ಉತ್ಪನ್ನಗಳು ಜಿಐ ಟ್ಯಾಗ್ ಪಡೆದಿವೆ ಎಂದು ಸುರೇಂದ್ರ ಬಾಬು ಹೇಳಿದರು. ಬೀದರ್ ಜಿಲ್ಲೆ ಬಸವ ಕಲ್ಯಾಣದಲ್ಲಿ 740 ಕೋಟಿ ರೂಪಾಯಿ ವೆಚ್ಚದಲ್ಲಿ ನೂತನವಾಗಿ ನಿರ್ಮಾಣಗೊಳ್ಳುತ್ತಿರುವ ಅನುಭವ ಮಂಟಪಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಸೇರಿದಂತೆ ಸಚಿವ ಸಂಪುಟದ ಹಿರಿಯ ಸಚಿವರೊಂದಿಗೆ ಭೇಟಿ ನೀಡಿ ಕಾಮಗಾರಿ ಪರಿಶೀಲಿಸಿದರು. ಬಳಿಕ ಮಾತನಾಡಿದ ಮುಖ್ಯಮಂತ್ರಿಯವರು, ಜಗತ್ತಿನ ಇತಿಹಾಸದಲ್ಲೇ ಸಮಾನತೆಯ ತಳಹದಿಯ ಮೇಲೆ ಪ್ರಥಮ ಬಾರಿಗೆ ನಾಡಿನ ಸಾಂಸ್ಕೃತಿಕ ನಾಯಕ ಬಸವಣ್ಣನವರು ಕಟ್ಟಿದ ವಿಶ್ವದ ಮೊದಲ ಆಧ್ಯಾತ್ಮಿಕ ಸಂಸತ್ತು ಅನುಭವ ಮಂಟಪ ಎಂದರು. ನಾಡೋಜ ಬಸವಲಿಂಗ ಪಟ್ಟದೇವರು ಸೇರಿದಂತೆ ಗಣ್ಯರು ಪಾಲ್ಗೊಂಡಿದ್ದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಜಾಗತಿಕ ಗುಣಮಟ್ಟದ ಪ್ರವಾಸಿ ತಾಣಗಳ ಅಭಿವೃದ್ಧಿ ಕುರಿತ ರಾಜ್ಯ ಮಟ್ಟದ ಸಮಾಲೋಚನಾ ಸಭೆ ಇಂದು ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಹಂಪಿಯಲ್ಲಿ ನಡೆಯಲಿದೆ. ರಾಜ್ಯದ ಪ್ರವಾಸಿ ತಾಣಗಳನ್ನು ಜಾಗತಿಕ ಮಟ್ಟದ ಪ್ರವಾಸೋದ್ಯಮ ತಾಣಗಳಾಗಿ ರೂಪಿಸುವ ಮಹತ್ವಾಕಾಂಕ್ಷೆಯ ಯೋಜನೆ ಪ್ರವಾಸೋದ್ಯಮ ಖಾತೆ ಸಚಿವ ಕೆಜೆ ಜಾರ್ಜ್ ಅಧ್ಯಕ್ಷತೆಯಲ್ಲಿ ರೂಪುಗೊಳ್ಳಲಿದೆ. ಕೇಂದ್ರ ಪ್ರವಾಸೋದ್ಯಮ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುವಾಶಿಷ್ ದಾಸ್, ರಾಜ್ಯ ಪ್ರವಾಸೋದ್ಯಮ ಇಲಾಖೆ ಕಾರ್ಯದರ್ಶಿ ತ್ರಿಲೋಕಚಂದ್ರ, ರಾಜ್ಯ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮ ಜಂಗಲ್ ಲಾಡ್ಜಸ್ ಅಂಡ್ ರೆಸಾರ್ಟ್ಸ್ ಪದಾಧಿಕಾರಿಗಳು ಸೇರಿದಂತೆ ಪ್ರವಾಸೋದ್ಯಮ ಕ್ಷೇತ್ರದ ಹೂಡಿಕೆದಾರರು ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ಕೌಶಲಾಭಿವೃದ್ಧಿ ಕೇಂದ್ರ ಹಾಗೂ 100 ಎಕರೆ ಪ್ರದೇಶದಲ್ಲಿ ಜವಳಿ ಪಾರ್ಕ್ ಸ್ಥಾಪಿಸಲು ಪ್ರಸ್ತಾವ ಸಲ್ಲಿಸಲಾಗಿದೆ ಎಂದು ಗದಗ್ ಹಾವೇರಿ ಲೋಕಸಭಾ ಕ್ಷೇತ್ರದ ಸಂಸದ ಬಸವರಾಜ ಬೊಮ್ಮಾಯಿ ತಿಳಿಸಿದ್ದಾರೆ. ಹಾವೇರಿಯಲ್ಲಿ ಮಾತನಾಡಿದ ಅವರು, ಸಹಕಾರ ಯೂನಿಯನ್ನ ಸ್ವಂತ ಕಟ್ಟಡ ಸಹಕಾರ ಸೌಧ ನಿರ್ಮಾಣಕ್ಕಾಗಿ 2 ಎಕರೆ ಜಾಗೆ ನೀಡಲಾಗುವುದು ಎಂದರು. ಜವಳಿ ಪಾರ್ಕ್ ಸ್ಥಾಪನೆಯಿಂದ ಜಿಲ್ಲೆಯ 15,000 ಯುವಜನರಿಗೆ ಉದ್ಯೋಗಾವಕಾಶ ಸೃಷ್ಟಿಯಾಗಲಿದೆ ಎಂದು ಸಂಸದ ಬೊಮ್ಮಾಯಿ ಹೇಳಿದರು. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ರಾಜ್ಯಾದ್ಯಂತ ಪ್ರಗತಿಯಲ್ಲಿದೆ. ಮತಗಟ್ಟೆ ಅಧಿಕಾರಿಗಳು ಇದುವರೆಗೆ 3,96,48,190 ಎನ್ಯುಮರೇಷನ್ ಫಾರ್ಮ್ಗಳನ್ನು ವಿತರಿಸಿದ್ದು ಶೇಕಡ 71.53% ಪ್ರಗತಿ ಸಾಧಿಸಲಾಗಿದೆ ಎಂದು ರಾಜ್ಯ ಚುನಾವಣಾ ಆಯೋಗ ತಿಳಿಸಿದೆ. ರಾಜ್ಯದ 14,194 ಮತಗಟ್ಟೆಗಳಲ್ಲಿ ಶೇಕಡ 100% ಪ್ರಗತಿ ಸಾಧಿಸಲಾಗಿದೆ. ಒಟ್ಟು 33,69,178 ಮತದಾರರ ದಾಖಲೆಗಳನ್ನು ಡಿಜಿಟಲೀಕರಿಸಲಾಗಿದೆ ಎಂದು ರಾಜ್ಯ ಮುಖ್ಯ ಚುನಾವಣಾಧಿಕಾರಿಗಳ ಕಚೇರಿ ತಿಳಿಸಿದೆ. ಮತಗಟ್ಟೆ ಅಧಿಕಾರಿಗಳು ಈ ತಿಂಗಳ 29ರವರೆಗೆ ಮನೆ ಮನೆಗಳಿಗೆ ಭೇಟಿ ನೀಡಲಿದ್ದಾರೆ. ಒಟ್ಟು 5,54,32,314 ಎನ್ಯುಮರೇಷನ್ ಅರ್ಜಿಗಳನ್ನು ಮುದ್ರಿಸಲಾಗಿದೆ ಎಂದು ಚುನಾವಣಾ ಆಯೋಗ ತಿಳಿಸಿದೆ. ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್ ಗ್ರಾಮೀಣ್ ಜಿ ರಾಮ್ಜಿ ಯೋಜನೆಯಡಿ ಅರ್ಹ ಗ್ರಾಮೀಣ ಕುಟುಂಬಕ್ಕೆ ವರ್ಷಕ್ಕೆ 125 ದಿನಗಳ ಉದ್ಯೋಗಾವಕಾಶ ಕಲ್ಪಿಸಲಾಗುತ್ತಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯಿತಿ ಸಿಇಒ ನರ್ವಾಡೆ ವಿನಾಯಕ ಕಾರ್ಪಾರಿ ತಿಳಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಜಿಲ್ಲಾ ಮಟ್ಟದ ತರಬೇತಿ ಕಾರ್ಯಾಗಾರಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಈ ತಿಂಗಳ 1ನೇ ತಾರೀಖಿನಿಂದ ಕನಿಷ್ಠ ಕೂಲಿ 382 ರೂಪಾಯಿಗೆ ಹೆಚ್ಚಿಸಲಾಗಿದೆ. ಕೃಷಿ ಕಾರ್ಮಿಕರ ಸಮರ್ಪಕ ಲಭ್ಯತೆ ಖಾತ್ರಿಪಡಿಸಲು ವಿಬಿ ಜಿರಾಮ್ಜಿ ಯೋಜನೆಯಡಿ 60 ದಿನಗಳ ಕಾಲ ವಿರಾಮ ನೀಡುವ ವಿಶೇಷ ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯಾದ್ಯಂತ ಮಳೆ ಚುರುಕು, ನದಿಗಳಿಗೆ ಜೀವಕಳೆ. ಹಲವು ಜಿಲ್ಲೆಗಳಲ್ಲಿ ಶಾಲೆ ಕಾಲೇಜುಗಳಿಗೆ ಇಂದು ರಜೆ. ಬಾಗಲಕೋಟೆ ಜಿಲ್ಲೆಯ ಐಹೊಳೆ ಹಾಗೂ ಇಳಕಲ್ನಲ್ಲಿ ಪಾರಂಪರಿಕ ಸೀರೆಗಳ ಪ್ರದರ್ಶನ ಹಾಗೂ ಮಾರಾಟಕ್ಕೆ ಜಿಐ ಸ್ಟೋರ್ಸ್. ಬೀದರ್ ಜಿಲ್ಲೆ ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪದ ಕಾಮಗಾರಿ ವೀಕ್ಷಿಸಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯದಲ್ಲಿ 33,69,178 ಮತದಾರರ ದಾಖಲೆ, ಈವರೆಗೆ ಡಿಜಿಟಲೀಕರಣ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
5: ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 7:15. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
6: ಆಕಾಶವಾಣಿ ಪ್ರಗತಿ ಚಕ್ರ, ಜಿಲ್ಲೆಯ ಅಭಿವೃದ್ಧಿ ಸುದ್ದಿಗಳನ್ನಾಧರಿಸಿದ ಕಾರ್ಯಕ್ರಮ. ಓದುತ್ತಿರುವವರು ಬಸವರಾಜ್.
7: ಕೃಷಿ ವಿಜ್ಞಾನಿಗಳ ದ್ವೈಮಾಸಿಕ ಸಭೆ, ಬರ ನಿರ್ವಹಣೆ ಪರ್ಯಾಯ ಬೆಳೆಗಳ ಬಗ್ಗೆ ಸುದೀರ್ಘ ಚರ್ಚೆ. ಕೃಷಿ ವಿಜ್ಞಾನ ಕೇಂದ್ರ ರಾಯಚೂರು ಹಾಗೂ ಜಂಟಿ ಕೃಷಿ ನಿರ್ದೇಶಕರ ಸಂಯುಕ್ತ ಆಶ್ರಯದಲ್ಲಿ ಮುಂಗಾರು ಹಂಗಾಮಿನ ದ್ವೈಮಾಸಿಕ ಸಭೆ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನಡೆಯಿತು. ಕಾರ್ಯಕ್ರಮದಲ್ಲಿ ವಿವಿಧ ತಾಲೂಕುಗಳಿಗೆ ಸಿದ್ಧಪಡಿಸಿರುವ ಬೆಳೆ ಯೋಜನೆಗಳ ಕುರಿತು ಸಮಗ್ರ ಚರ್ಚೆ ನಡೆಸಿದರು. ಮುಂಗಾರು ಹಂಗಾಮಿನಲ್ಲಿ ರೈತರಿಗೆ ಹವಾಮಾನ ವೈಪರೀತ್ಯಗಳನ್ನು ಸಮರ್ಥವಾಗಿ ಎದುರಿಸಲು ಅಗತ್ಯವಾದ ತಾಂತ್ರಿಕ ಸಲಹೆಗಳನ್ನು ಪರಿಣಾಮಕಾರಿಯಾಗಿ ತಲುಪಿಸುವ ಉದ್ದೇಶದಿಂದ ಸಭೆಯಲ್ಲಿ ವಿವಿಧ ಶಿಫಾರಸುಗಳು ಮತ್ತು ಸಲಹೆಗಳನ್ನು ಚರ್ಚಿಸಲಾಯಿತು. ತಾಂತ್ರಿಕ ಅಧಿವೇಶನದಲ್ಲಿ ಸಹ ಪ್ರಾಧ್ಯಾಪಕರಾದ ಡಾ ಆನಂದ್, ರಾಯಚೂರು ಜಿಲ್ಲೆ ಎಲ್ ನೀನೋ ಬರವನ್ನು ಎದುರಿಸಲು ಪರ್ಯಾಯ ಬೆಳೆ ಯೋಜನೆ, ವಿಳಂಬವಾದ ಮುಂಗಾರು, ಮಳೆ ಕೊರತೆ ಹಾಗೂ ಪ್ರತಿಕೂಲ ಹವಾಮಾನ ಪರಿಸ್ಥಿತಿಯಲ್ಲಿ ರೈತರು ಅನುಸರಿಸಬೇಕಾದ ಬೆಳೆ ನಿರ್ವಹಣಾ ಕ್ರಮಗಳು ಮತ್ತು ಬೆಳೆ ಯೋಜನೆಗಳ ಕುರಿತು ವಿವರಿಸಿದರು. ಜಂಟಿ ಕೃಷಿ ನಿರ್ದೇಶಕ ಪ್ರಕಾಶ್ ಚೌಹಾಣ್ ಉದ್ಘಾಟಿಸಿದರು. ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕೃಷಿ ವಿಸ್ತರಣಾ ನಿರ್ದೇಶನಾಲಯ ಸಹ ವಿಸ್ತರಣಾ ನಿರ್ದೇಶಕ ಡಾಕ್ಟರ್ ಜಯಪ್ರಕಾಶ್ ಎಂ ನಿಡುಗುಂದಿ ಅಧ್ಯಕ್ಷತೆ ವಹಿಸಿದ್ದರು. ಸಂಶೋಧನಾ ನಿರ್ದೇಶಕ ಡಾಕ್ಟರ್ ಎ ಪ್ರಭುರಾಜ್, ಬೀಜ ಘಟಕದ ವಿಶೇಷಾಧಿಕಾರಿ ಡಾಕ್ಟರ್ ಅರುಣ್ ಕುಮಾರ್ ಹೊಸಮನಿ, ಡಾಕ್ಟರ್ ತಿಮ್ಮಣ್ಣ ಉಪ ಕೃಷಿ ನಿರ್ದೇಶಕರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಪಠ್ಯದಲ್ಲಿ ಸಹಕಾರ ವಿಷಯ ಅಳವಡಿಕೆ ಅಗತ್ಯವಿದೆ. ಪ್ರೊಫೆಸರ್ ಯಂಕಣ್ಣ, ಯುವಕರು ಸಹಕಾರ ಚಳುವಳಿ ತೊಡಗಬೇಕು, ಅದಕ್ಕೆ ಪಠ್ಯಪುಸ್ತಕದಲ್ಲಿ ಸಹಕಾರ ಕುರಿತ ವಿಷಯ ಅಳವಡಿಸುವುದು ಸೂಕ್ತ ಎಂದು ಸರ್ಕಾರಿ ಪ್ರಥಮ ದರ್ಜೆ ಮಹಾವಿದ್ಯಾಲಯದ ಪ್ರಾಚಾರ್ಯ ಪ್ರೊಫೆಸರ್ ಯಂಕಣ್ಣ ಅವರು ಹೇಳಿದರು. ಮಹಾವಿದ್ಯಾಲಯದಲ್ಲಿ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳ ನಿಗಮ ಬೆಂಗಳೂರು, ಜಿಲ್ಲಾ ಸಹಕಾರ ಒಕ್ಕೂಟ, RDCC ಬ್ಯಾಂಕ್, ಸಹಕಾರ ಸಚಿವಾಲಯ, ಸಹಕಾರ ಇಲಾಖೆ ಸಂಯುಕ್ತ ಆಶ್ರಯದಲ್ಲಿ ಕಾಲೇಜು ವಿದ್ಯಾರ್ಥಿಗಳಿಗೆ ಕರ್ನಾಟಕದಲ್ಲಿ ಸಹಕಾರ ಚಳುವಳಿ ಮತ್ತು ಯುವಕರ ಪಾತ್ರ ಕುರಿತು ಚರ್ಚಾ ಸ್ಪರ್ಧೆ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಸಹಕಾರ ಸಂಘಗಳು ರೈತರ ಜೀವನಾಡಿಗಳಾಗಿವೆ. ಸಂಘಗಳು ರೈತರ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ವಿತರಣೆ ಮಾಡುತ್ತಿವೆ ಹಾಗೂ ಹಾಲು ಉತ್ಪಾದಕರ ಸಂಘಗಳು ರೈತರ ನಿರಂತರ ಆದಾಯದ ಮೂಲಗಳಾಗಿವೆ ಎಂದು ತಿಳಿಸಿದರು. ಸಹಕಾರ ಸಂಘಗಳ ಉಪನಿಬಂಧಕ MR ಮನೋಹರ್ ಮಾತನಾಡಿ, ಕೇಂದ್ರದಲ್ಲಿ ಸಹಕಾರ ಸಚಿವಾಲಯ ಆರಂಭಗೊಂಡು 5 ವರ್ಷ ಪೂರ್ಣಗೊಳ್ಳುತ್ತಿರುವ ಪ್ರಯುಕ್ತ ಸಹಕಾರದಿಂದ ಸಮೃದ್ಧಿ ಎಂಬ ಧ್ಯೇಯದೊಂದಿಗೆ ದೇಶಾದ್ಯಂತ ಸಹಕಾರ ಸಪ್ತಾಹದ ಭಾಗವಾಗಿ ಪ್ರತಿದಿನ ಒಂದೊಂದು ಕಾರ್ಯಕ್ರಮ ಆಚರಿಸಲಾಗುತ್ತಿದೆ ಎಂದರು. ಸಹಕಾರ ಚಳುವಳಿಗೆ 120 ವರ್ಷಗಳ ಹಿಂದೆ ಬಂಡವಾಳಶಾಹಿಗಳ ಶೋಷಣೆಯಿಂದ ತಪ್ಪಿಸಿಕೊಳ್ಳಲು ಸಹಕಾರ ಸಂಘಗಳು ಸ್ಥಾಪನೆಯಾದವು. ಖಾಸಗಿ ಸಂಸ್ಥೆಗಳಲ್ಲಿ ಲಾಭ ಕೆಲವೇ ವ್ಯಕ್ತಿಗಳಿಗೆ ಮೀಸಲಾಗಿರುತ್ತದೆ, ಆದರೆ ಸಹಕಾರ ಸಂಘದಲ್ಲಿ ಬಂದ ಲಾಭವನ್ನು ಸದಸ್ಯರೆಲ್ಲರಿಗೂ ಸಮಪಾಲು ಇರುತ್ತದೆ. ಆಯಾ ಪ್ರದೇಶಕ್ಕೆ ಅನುಗುಣವಾಗಿ ಸುಮಾರು 52 ತರಹದ ವಿವಿಧ ಸಹಕಾರ ಸಂಘಗಳು ನೋಂದಣಿಯಾಗಿ ಸಹಕಾರ ತತ್ವಗಳ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿವೆ ಎಂದು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ರಾಯಚೂರು ಜಿಲ್ಲಾ ಸಹಕಾರ ಒಕ್ಕೂಟದ ಅಧ್ಯಕ್ಷ ವಿಜಯಕುಮಾರ್ ಪಾಟೀಲ್ ಶಾವಂತಿಗೆರೆ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹೊಸದಾಗಿ ಸಹಕಾರ ಸಂಘಗಳು ರಚನೆಯಾಗುತ್ತಿದ್ದು ವಿದ್ಯಾರ್ಥಿಗಳು ಸಹಕಾರದ ಬಗ್ಗೆ ತಿಳಿಯಲು ಆರು ತಿಂಗಳ ಡಿಸಿಎಂ ತರಬೇತಿಯನ್ನು ಹೊಂದುವಂತೆ ತಿಳಿಸಿ ಇದರಿಂದ ಭವಿಷ್ಯದಲ್ಲಿ ಸಹಕಾರ ಕ್ಷೇತ್ರದಲ್ಲಿ ಉದ್ಯೋಗ ಸಂಪಾದಿಸಬಹುದಾಗಿದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಸಹಕಾರ ಒಕ್ಕೂಟದ ಸದಸ್ಯ ಎನ್ ಭೀಮರೆಡ್ಡಿ, ಪ್ರಾಧ್ಯಾಪಕ ಮಹಾಂತೇಶ ಅಂಗಡಿ, ನೋಡಲ್ ಅಧಿಕಾರಿ ರವಿ, ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ವೈ ಗಾಯತ್ರಿ, ಜಿಲ್ಲಾ ಸಹಕಾರ ಶಿಕ್ಷಕರಾದ ಅಶ್ವಿನಿ ಕೆ ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ರೈತರಿಗೆ ಕೃಷಿ ಸಲಕರಣೆ ವಿತರಣೆ. ರೈತರ ನೆರವಿಗೆ ಸರ್ಕಾರ ಹಲವು ಯೋಜನೆಗಳನ್ನು ಜಾರಿ ಮಾಡಿರುವುದನ್ನು ಸದುಪಯೋಗ ಮಾಡಿಕೊಳ್ಳಬೇಕು ಎಂದು ಶಾಸಕ ಬಸನಗೌಡ ತುರುವಿಹಾಳ್ ಅವರು ಹೇಳಿದರು. ಅವರು ಮಸ್ಕಿಯ ಬಸವೇಶ್ವರ ನಗರ ಶಾಸಕರ ಕಚೇರಿ ಬಳಿ ರೇಷ್ಮೆ ಬೆಳೆಗಾರರಿಗೆ ಕೃಷಿ ಸಲಕರಣೆಗಳನ್ನು ವಿತರಿಸಿ ಶನಿವಾರ ಮಾತನಾಡಿದರು. ರೈತ ಸಂಪರ್ಕ ಕೇಂದ್ರ, ಕೃಷಿ ಇಲಾಖೆ, ತೋಟಗಾರಿಕೆ ಸೇರಿ ಇತರ ಇಲಾಖೆಗಳಿಂದ ರೈತರಿಗೆ ರಿಯಾಯಿತಿ ದರದಲ್ಲಿ ಬೀಜ, ರಸಗೊಬ್ಬರ, ಕೃಷಿ ಪರಿಕರಗಳನ್ನು ನೀಡಲಾಗುತ್ತಿದೆ. ರೇಷ್ಮೆ ಇಲಾಖೆಯಿಂದ 25 ರೈತರಿಗೆ ಕೃಷಿ ಪರಿಕರಗಳನ್ನು ವಿತರಿಸಲಾಗುತ್ತಿದೆ ಎಂದರು. ರೇಷ್ಮೆ ಇಲಾಖೆ ಸಹಾಯಕ ನಿರ್ದೇಶಕ ಸತೀಶ್ ಕುಮಾರ್, ಗ್ಯಾರಂಟಿ ಯೋಜನೆ ಅಧ್ಯಕ್ಷ ಮೆಹಬೂಬ್ ಸಾಬ್ ಮುದ್ದಾಪುರ, ಮಲ್ಲಿಕಾರ್ಜುನ ಪಾಟೀಲ್ ಎದ್ದಲ್ದಿನ್ನಿ ಸೇರಿದಂತೆ ಇತರ ಮುಖಂಡರು ಉಪಸ್ಥಿತರಿದ್ದರು. ಸಾಮಾಜಿಕ ಸೇವೆ ಮಾದರಿಯಾಗಲಿ. ಉಪನ್ಯಾಸಕ ವೃತ್ತಿ ಮತ್ತು ಸಾಮಾಜಿಕ ಹೊಣೆಯನ್ನು ಮಂಜುನಾಥ ಐಲಿ ಅವರು ಪ್ರಾಮಾಣಿಕವಾಗಿ ನಿರ್ವಹಿಸಿದ್ದು ಇತರರಿಗೆ ಮಾದರಿ ಎಂದು ಕೋಟೆ ಅಧ್ಯಯನ ಸಮಿತಿಯ ಗೌರವಾಧ್ಯಕ್ಷ ಜಯಣ್ಣ ಅವರು ಹೇಳಿದರು. ನಗರದ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಭವನದಲ್ಲಿ ಕೋಟೆ ಅಧ್ಯಯನ ಸಮಿತಿ ಆಯೋಜಿಸಿದ್ದ ಮಂಜುನಾಥ ಐಲಿ ಅವರ ಸೇವಾ ನಿವೃತ್ತಿ ನಿಮಿತ್ತ ಭಾನುವಾರ ಹಮ್ಮಿಕೊಂಡಿದ್ದ ಬೀಳ್ಕೊಡುಗೆ ಮತ್ತು ಅಭಿನಂದನಾ ಸಮಾರಂಭ ಉದ್ಘಾಟಿಸಿ ಮಾತನಾಡಿ, ಮಂಜುನಾಥ ಐಲಿ ಅವರು ಮಕ್ಕಳಿಗೆ ಇತಿಹಾಸ ಕಲಿಸುವುದರೊಂದಿಗೆ ಜಿಲ್ಲೆಯ ಐತಿಹಾಸಿಕ ಸ್ಮಾರಕಗಳನ್ನು ರಕ್ಷಿಸುವ ಕಾರ್ಯದಲ್ಲೂ ತೊಡಗಿಸಿಕೊಂಡಿದ್ದರು ಎಂದರು. ಸಾಹಿತಿ ವೀರ ಹನುಮಾನ್ ಮಾತನಾಡಿ, ಮಂಜುನಾಥ ಐಲಿ ಅವರು ತಮ್ಮ ಸೇವೆಯೊಂದಿಗೆ ಸಮಾಜ ಕೆಲಸವನ್ನು ಮಾಡಿದರು. ಇತಿಹಾಸದ ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ 100% ಅಂಕ ಪಡೆಯುವಂತೆ ಶ್ರಮಿಸಿದ್ದರು ಎಂದು ಸ್ಮರಿಸಿದರು. ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಮಾಜಿ ಅಧ್ಯಕ್ಷರಾದ ಮಹಾಂತೇಶ ಮಸ್ಕಿ, ಕೋಟಿ ಅಧ್ಯಯನ ಸಮಿತಿಯ ಅಧ್ಯಕ್ಷ ಕೆ ಸತ್ಯನಾರಾಯಣ, ಬಿಜಿ ಹುಲಿ, ಸೋಮಶೇಖರ ಹೊಕ್ರಾಣಿ ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ಸಮಾಜದ ಹಲವು ಕ್ಷೇತ್ರಗಳಿಗೆ ಸ್ವಾಮಿ ರಮಾನಂದ ತೀರ್ಥರ ಕೊಡುಗೆ ಅನನ್ಯ. ಶ್ರೀನಿವಾಸ್ ಸಿರನೂರ್ಕರ್. ಸಮಾಜದ ಹಲವು ಕ್ಷೇತ್ರಗಳಿಗೆ ಸ್ವಾಮಿ ರಮಾನಂದ ತೀರ್ಥರ ಕೊಡುಗೆ ಅನನ್ಯವಾಗಿದೆ ಎಂದು ಕಲಬುರಗಿಯ ಪತ್ರಕರ್ತರು ಹಾಗೂ ಸಾಹಿತಿಗಳಾದ ಶ್ರೀನಿವಾಸ್ ಸಿರನೂರ್ಕರ್ ಅವರು ಹೇಳಿದರು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ರಾಯಚೂರಿನ ವಿಮಲಾಬಾಯಿ ಭಗತರಾಜ ನಿಜಾಮ್ಕಾರಿ ಪ್ರತಿಷ್ಠಾನ ಇವರುಗಳ ಜಂಟಿ ಆಶ್ರಯದಲ್ಲಿ 2026-27 ಸಾಲಿನ ಶಿವುಬಾಯಿ ತುಳಜಾರಾಮ್ ನಿಜಾಮ್ಕಾರಿ ದತ್ತಿ ಉಪನ್ಯಾಸ ಮತ್ತು ಚಿಣ್ಣರ ವಾಲೀಕರ ವಿರಚಿತ ಚಿಗರೆ ಆಕ್ರಂದನ ಕವನ ಸಂಕಲನದ ಜನಾರ್ಪಣೆ ಕಾರ್ಯಕ್ರಮ ಉದ್ದೇಶಿಸಿ ಅವರು ಮಾತನಾಡಿದರು. ಬಾಲ ಪುರಸ್ಕಾರ ಪ್ರಶಸ್ತಿಗೆ ಅರ್ಜಿ ಆಹ್ವಾನ. ಭಾರತ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ರಾಷ್ಟ್ರೀಯ ಪ್ರಧಾನಮಂತ್ರಿ ಬಾಲ ಪುರಸ್ಕಾರ ಪ್ರಶಸ್ತಿ 2026 ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಆಸಕ್ತರು ದಿನಾಂಕ 31/7/2026 ಅನ್ವಯವಾಗುವಂತೆ 5 ಮೇಲ್ಪಟ್ಟ ಹಾಗೂ 18 ಇರುವ ವಿವಿಧ ಕ್ಷೇತ್ರಗಳಾದ ಧೈರ್ಯ ಮತ್ತು ಸಾಹಸ, ಸಮಾಜ ಸೇವೆ, ಪರಿಸರ, ಕ್ರೀಡೆ, ಕಲೆ ಮತ್ತು ಸಂಸ್ಕೃತಿ, ವಿಜ್ಞಾನ ಮತ್ತು ತಂತ್ರಜ್ಞಾನಗಳಲ್ಲಿ ನೂತನ ಆವಿಷ್ಕಾರಗಳನ್ನು ಮಾಡಿರುವ ಎಲ್ಲ ಮಕ್ಕಳು ಸದರಿ ಪ್ರಶಸ್ತಿಗೆ ಅರ್ಹರಾಗಿರುತ್ತಾರೆ. ಅಭ್ಯರ್ಥಿಗಳು ಜುಲೈ 31 ಒಳಗೆ ವೆಬ್ಸೈಟ್ ವಿಳಾಸ https://awards.gov.in ನಲ್ಲಿ ಅರ್ಜಿ ಸಲ್ಲಿಸಬಹುದಾಗಿದೆ ಎಂದು ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ.
8: ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಭಾಗವಹಿಸಲು ಬಸನಗೌಡ ಬಾದರ್ಲಿ ಸಲಹೆ.
7: ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತದ ಹಕ್ಕು ಎಲ್ಲರಿಗೂ ಪ್ರಮುಖವಾಗಿದ್ದು ಆ ಹಕ್ಕನ್ನು ಉಳಿಸಿಕೊಳ್ಳಲು ಪ್ರತಿಯೊಬ್ಬರೂ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಭಾಗವಹಿಸಬೇಕು ಎಂದು ವಿಧಾನ ಪರಿಷತ್ ಶಾಸಕ ಬಸನಗೌಡ ಬಾದರ್ಲಿ ಕರೆ ನೀಡಿದರು. ಅವರು ಸಿಂಧನೂರು ತಾಲೂಕಿನ ಬಾದರ್ಲಿ ಗ್ರಾಮದಲ್ಲಿ ಚುನಾವಣಾ ಆಯೋಗದಿಂದ ಹಮ್ಮಿಕೊಂಡಿರುವ ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ ದಂಪತಿ ಸಮೇತ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡು ಮಾತನಾಡಿದರು. ಮತದಾನದ ಹಕ್ಕು ಹೊಂದಿದಾಗ ಮಾತ್ರ ಪ್ರಜಾಪ್ರಭುತ್ವ ವ್ಯವಸ್ಥೆ ಗಟ್ಟಿಗೊಳ್ಳುತ್ತದೆ. ಈ ನಿಟ್ಟಿನಲ್ಲಿ ರಾಜ್ಯಾದ್ಯಂತ ಹಮ್ಮಿಕೊಂಡಿರುವ ವಿಶೇಷ ಪರಿಷ್ಕರಣೆಯಲ್ಲಿ ಪ್ರತಿಯೊಬ್ಬರೂ ಭಾಗವಹಿಸುವ ಮೂಲಕ ಜವಾಬ್ದಾರಿ ನಿಭಾಯಿಸಬೇಕು ಎಂದು ಮನವಿ ಮಾಡಿದರು. ಬೂತ್ ಮಟ್ಟದ ಅಧಿಕಾರಿಗಳಿಗೆ ಜನರು ಪೂರ್ಣ ಸಹಕಾರ ನೀಡಿ ಅಗತ್ಯ ಮಾಹಿತಿಗಳನ್ನು ಒದಗಿಸುವ ಮೂಲಕ ಸರಿಯಾಗಿ ದಾಖಲಾತಿ ಮಾಡಿಕೊಳ್ಳಬೇಕು ಎಂದು ಸೂಚನೆ ನೀಡಿದರು. ಈ ಸಂದರ್ಭದಲ್ಲಿ ನಂದಿತಾ ಬಸನಗೌಡ ಬಾದರ್ಲಿ, ಬಾದರ್ಲಿ ಹೋಬಳಿಯ ಆರ್ಐ ಸತೀಶ್, ಗ್ರಾಮ ಆಡಳಿತಾಧಿಕಾರಿ ಯೂನುಸ್, ಬಾದರ್ಲಿ ಗ್ರಾಮದ ಗ್ರಾಮಸ್ಥರು ಸೇರಿದಂತೆ ಇನ್ನಿತರರು ಭಾಗವಹಿಸಿದ್ದರು. ನಿರಂತರ ಅಭ್ಯಾಸದಿಂದ ಉತ್ತಮ ಭವಿಷ್ಯ ಸಾಧ್ಯ. ಶಾಸಕ ಹಂಪಯ್ಯ ನಾಯಕ, ವಿದ್ಯಾರ್ಥಿಗಳು ತಮ್ಮ ಗುರಿಯ ಬಗ್ಗೆ ಸ್ಪಷ್ಟತೆ ಹೊಂದಿ ನಿರಂತರ ಅಭ್ಯಾಸ ಮತ್ತು ಶಿಸ್ತಿನ ಜೀವನವನ್ನು ರೂಢಿಸಿಕೊಂಡರೆ ಉಜ್ವಲ ಭವಿಷ್ಯ ಕಾಣಲು ಸಾಧ್ಯ ಎಂದು ಶಾಸಕ ಹಂಪಯ್ಯ ನಾಯಕ ಅವರು ಹೇಳಿದರು. ಅವರು ಶನಿವಾರ ಮಾನ್ವಿಯ ನೇತಾಜಿ ಪಿಯು ಕಾಲೇಜಿನಲ್ಲಿ ಪ್ರಥಮ ವರ್ಷದ ವಿಜ್ಞಾನ, ಕಲಾ ಮತ್ತು ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳಿಗಾಗಿ ಆಯೋಜಿಸಿದ್ದ ಸ್ವಾಗತ ಸಮಾರಂಭ ಉದ್ಘಾಟಿಸಿ ಮಾತನಾಡಿದರು. ವಿದ್ಯಾರ್ಥಿಗಳು ಶಿಕ್ಷಣದ ಜೊತೆಗೆ ಉತ್ತಮ ವ್ಯಕ್ತಿತ್ವ, ನೈತಿಕ ಮೌಲ್ಯಗಳು ಮತ್ತು ಕೌಶಲ್ಯಗಳನ್ನು ಬೆಳೆಸಿಕೊಳ್ಳಬೇಕು. ಅವಕಾಶಗಳನ್ನು ಸದ್ಬಳಕೆ ಮಾಡಿಕೊಂಡು ಸಮಾಜಕ್ಕೆ ಆದರ್ಶ ನಾಗರಿಕರಾಗಬೇಕು ಎಂದು ಸಲಹೆ ನೀಡಿದರು. ಪ್ರಾಸ್ತಾವಿಕವಾಗಿ ಮಾತನಾಡಿದ ಆಡಳಿತಾಧಿಕಾರಿ ಡಾ ಕೆ ವಿನಯ ಅವರು, ಕಳೆದ 4 ವರ್ಷದಿಂದ ಕಲಾ ಮತ್ತು ವಾಣಿಜ್ಯ ವಿಭಾಗದಲ್ಲಿ ಜಿಲ್ಲೆಯಲ್ಲೇ ಅತ್ಯಂತ ಉತ್ತಮ ಫಲಿತಾಂಶ ಕೊಟ್ಟಿದ್ದೇವೆ. ವಿಜ್ಞಾನ ವಿಭಾಗದಲ್ಲೂ ಇದೇ ಪರಂಪರೆ ಮುಂದುವರಿಸುತ್ತೇವೆ. ಇದಕ್ಕೆ ವಿದ್ಯಾರ್ಥಿಗಳ ಪಾಲಕರ ಸಹಕಾರ ಅಗತ್ಯ ಎಂದರು. ಕಾರ್ಯಕ್ರಮದಲ್ಲಿ ಕಾಲೇಜಿನ ಆಡಳಿತ ಮಂಡಳಿಯ ಅಧ್ಯಕ್ಷ ಕೆ ಇ ನರಸಿಂಹ, ಕಾರ್ಯದರ್ಶಿ ಕೆ ವಿಜಯಲಕ್ಷ್ಮಿ, ಉಪನ್ಯಾಸಕರು, ವಿದ್ಯಾರ್ಥಿಗಳು ಹಾಗೂ ಪೋಷಕರು ಭಾಗವಹಿಸಿದ್ದರು. ಕೊನೆಯಲ್ಲಿ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆದವು.
9: ಇದುವರೆಗೆ ಜಿಲ್ಲೆಯ ಅಭಿವೃದ್ಧಿ ಸುದ್ದಿಗಳನ್ನು ಆಧರಿಸಿದ ಪ್ರಗತಿ ಚಕ್ರ ಪ್ರಸಾರವಾಯಿತು. ಓದಿದವರು ಬಸವರಾಜ್.
10: ನಿರ್ವಹಣೆ ವೆಂಕಟೇಶ್, ಬೇವಿನ ಬೆಂಚಿ.
5: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ.

0: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
1: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
0: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
1: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ, ಸುಲಭ.
0: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700014242
1: 8700014242.

ಕೇಳುಗ ಸ್ನೇಹಿತರೆ ಗಮನಿಸಿ, ಇಂದು ಬೆಳಗ್ಗೆ 9:30 ಮೇಘ ಸಂದೇಶ ಕಾರ್ಯಕ್ರಮ ಇದೆ. ಈ ಕಾರ್ಯಕ್ರಮದಲ್ಲಿ ನೀವು ನಿಮಗಿಷ್ಟವಾಗಿರುವಂತಹ ಗೀತೆಗಳನ್ನು ಕೇಳಬಹುದು. ನಮಗೆ ಸಂದೇಶಗಳನ್ನು ಕಳಿಸಬೇಕಾದ ದೂರವಾಣಿ ಸಂಖ್ಯೆ 2233365, STD ಕೋಡ್ ಸಂಖ್ಯೆ 08532. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 7:30.

0: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
1: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
0: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
1: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ, ಸುಲಭ.
0: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700014242
1: 8700014242.

ನಾವು ನಿತ್ಯವೂ ಹೊಸ ಮನುಷ್ಯರಾಗುತ್ತೇವೆ. ನಿರಂತರತೆ ಇದ್ದರೆ ಸೋಲೇ ಇಲ್ಲ. ಹೇಳಿಕೆಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರ. 7:34 ಪ್ರಕಟಣೆ, 7:35 ರಾಷ್ಟ್ರೀಯ ವಾರ್ತೆ, ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

ಹೆಣ್ಣು ಹೆಣ್ಣೆಂದೇಕೆ ಬೀಳುಗೊಳುವಿರಿ ಕಣ್ಣು ಕಾಣದ ಗಾವಿಲರೆ? ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೆತ್ತವಳು? ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು? ಇದು ಸಂಚಿ ಹೊನ್ನಮ್ಮನ ನುಡಿ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಹೆಣ್ಣು ಸಂಸಾರದ ಕಣ್ಣು ಎಂಬ ಮಾತು ಸತ್ಯ. ತೊಟ್ಟಿಲು ತೂಗುವ ಕೈ ರಾಜ್ಯವನ್ನೂ ಆಳಬಲ್ಲದು. ಹೆಣ್ಣನ್ನು ಗೌರವಿಸೋಣ, ಹೆಣ್ಣು ಮಗುವನ್ನು ಉಳಿಸಿ ಬೆಳೆಸೋಣ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು: ಜಕಾರ್ತಾದಲ್ಲಿಂದು ಇಂಡೋನೇಷ್ಯಾ ಅಧ್ಯಕ್ಷ ಪ್ರಭಾವೋ ಸುಭಿಯಾಂತೋ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ನಿಯೋಗ ಮಟ್ಟದ ಮಾತುಕತೆ. ಅಯೋಧ್ಯೆ ರಾಮಮಂದಿರ ದೇಣಿಗೆ ದುರ್ಬಳಕೆ ಪ್ರಕರಣ, ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಚಂಪತ್ ರೈ ಹಾಗೂ ಸದಸ್ಯ ಡಾ ಅನಿಲ್ ಮಿಶ್ರಾ ರಾಜೀನಾಮೆ ಅಂಗೀಕಾರ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಗಲ್ಫ್ ರಾಷ್ಟಗಳ ಪ್ರವಾಸ, ಬಹ್ರೇನ್ನಲ್ಲಿ ದೊರೆ ಹಮದ್ ಬಿನ್ ಇಸಾ ಅಲ್ ಖಲೀಫಾ ಭೇಟಿ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಸ್ಪೇನ್ ಕ್ವಾರ್ಟರ್ ಫೈನಲ್ಗೆ ಲಗ್ಗೆ, ಪೋರ್ಚುಗಲ್ಗೆ ಆಘಾತ. ಹಾಗೂ ಜಿಂಬಾಬ್ವೆ ಪ್ರವಾಸಕ್ಕೆ ಭಾರತ ಪುರುಷರ ಕ್ರಿಕೆಟ್ ತಂಡ ಪ್ರಕಟ ಮಾಡಿದ ಬಿಸಿಸಿಐ. ವಾರ್ತೆಗಳ ವಿವರ: ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಜಕಾರ್ತಾದಲ್ಲಿ ಇಂಡೋನೇಷ್ಯಾ ಅಧ್ಯಕ್ಷ ಪ್ರಭೋವೋ ಸುಭಿಯಾಂತೋ ಅವರೊಂದಿಗೆ ನಿಯೋಗ ಮಟ್ಟದ ಮಾತುಕತೆ ನಡೆಸಲಿದ್ದಾರೆ. ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಂಬಂಧಗಳನ್ನು ಪರಿಶೀಲಿಸಲು ಉಭಯ ರಾಷ್ಟಗಳ ನಡುವಿನ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಬಲಪಡಿಸುವ ಕುರಿತು ಚರ್ಚೆ ನಡೆಸಲಿದ್ದಾರೆ. ಪರಸ್ಪರ ಹಿತಾಸಕ್ತಿಯ ಕ್ಷೇತ್ರಗಳಲ್ಲಿ ಸಹಯೋಗವನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿರುವ ತಿಳುವಳಿಕೆ ಪತ್ರಗಳ ವಿನಿಮಯಕ್ಕೂ ಉಭಯ ನಾಯಕರು ಸಾಕ್ಷಿಯಾಗಲಿದ್ದಾರೆ. ಪ್ರಧಾನಿ ಮೋದಿ ಅವರ ಕಾರ್ಯಕ್ರಮಗಳು ಬೆಳಿಗ್ಗೆ 10:30ಕ್ಕೆ ಔಪಚಾರಿಕ ಸ್ವಾಗತದೊಂದಿಗೆ ಪ್ರಾರಂಭವಾಗಲಿದ್ದು, ನಂತರ ಅತಿಥಿ ಪುಸ್ತಕಕ್ಕೆ ಸಹಿ ಹಾಕಲಾಗುವುದು. ಅವರು ಇಂಡೋನೇಷ್ಯಾ ಗಣರಾಜ್ಯದ ಕಾಂಪ್ಲೆಕ್ಸ್ ಪಾರ್ಲಿಮೆಂಟ್ನಲ್ಲಿಯೂ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಳ್ಳಲಿದ್ದಾರೆ. ಇದು ಎರಡೂ ದೇಶಗಳ ನಡುವಿನ ಸಂಸದೀಯ ಸಹಕಾರದ ಮಹತ್ವಕ್ಕೆ ಪ್ರತಿಬಿಂಬವಾಗಿದೆ. ಪ್ರಧಾನಿಯವರು ಅಲ್ಲಿನ ಅನಿವಾಸಿ ಭಾರತೀಯ ಸಮುದಾಯದ ಸದಸ್ಯರೊಂದಿಗೆ ಸಂವಾದ ನಡೆಸಲಿದ್ದು, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂಡೋನೇಷ್ಯಾ ಅಧ್ಯಕ್ಷ ಪ್ರಭೋವೋ ಸುಭಿಯಾಂತೋ ಅವರ ಆಹ್ವಾನದ ಮೇರೆಗೆ 3 ದಿನಗಳ ಅಧಿಕೃತ ಪ್ರವಾಸಕ್ಕಾಗಿ ನಿನ್ನೆ ಜಕಾರ್ತಾಗೆ ತಲುಪಿದರು. ಇಂಡೋನೇಷ್ಯಾದಲ್ಲಿನ ಭಾರತದ ರಾಯಭಾರಿ ಸಂದೀಪ್ ಚಕ್ರವರ್ತಿ ಪ್ರಧಾನಮಂತ್ರಿಯವರ ಈ ಭೇಟಿಯ ಕುರಿತು ಮಾಹಿತಿ ನೀಡಿ, ಆಗ್ನೇಯ ಏಷ್ಯಾದ ಅತಿದೊಡ್ಡ ಆರ್ಥಿಕತೆಯಾಗಿರುವ ಇಂಡೋನೇಷ್ಯಾದೊಂದಿಗೆ ಭಾರತ ಹೊಂದಿರುವ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಈ ಭೇಟಿ ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಪ್ರಧಾನಿಯವರ ಈ ಪ್ರವಾಸದ ಅವಧಿಯಲ್ಲಿ ರಕ್ಷಣೆ, ಕಡಲ ಭದ್ರತೆ, ಡಿಜಿಟಲ್ ಸಂಪರ್ಕ, ನಿರ್ಣಾಯಕ ಖನಿಜಗಳು ಹಾಗೂ ದ್ವಿಪಕ್ಷೀಯ ವ್ಯಾಪಾರ ವಲಯಗಳಿಗೆ ಸಂಬಂಧಪಟ್ಟಂತೆ ಹಲವು ಪ್ರಮುಖ ಮತ್ತು ಐತಿಹಾಸಿಕ ಘೋಷಣೆಗಳು ಹೊರಬೀಳುವ ನಿರೀಕ್ಷೆ ಇದೆ ಎಂದು ಅವರು ತಿಳಿಸಿದ್ದಾರೆ. ಅಯೋಧ್ಯೆ ಶ್ರೀರಾಮ ಮಂದಿರ ದೇಣಿಗೆ ದುರ್ಬಳಕೆ ಪ್ರಕರಣದ ಆರೋಪಗಳ ಹಿನ್ನೆಲೆಯಲ್ಲಿ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಚಂಪತ್ ರೈ ಹಾಗೂ ಟ್ರಸ್ಟ್ ಸದಸ್ಯ ಡಾ ಅನಿಲ್ ಮಿಶ್ರಾ ಅವರ ರಾಜೀನಾಮೆಗಳನ್ನು ಟ್ರಸ್ಟ್ ನಿನ್ನೆ ಅಂಗೀಕರಿಸಿದೆ. ಹೊಸ ಪ್ರಧಾನ ಕಾರ್ಯದರ್ಶಿಯ ನೇಮಕ ಆಗುವವರೆಗೆ ಕೃಷ್ಣಮೋಹನ್ ಅವರನ್ನು ಹಂಗಾಮಿ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಿಸಲಾಗಿದೆ. ರಾಮಮಂದಿರ ದೇಣಿಗೆ ಅಕ್ರಮ ಪ್ರಕರಣದಲ್ಲಿ ದಾಖಲಾಗಿರುವ ಎಫ್ಐಆರ್ಗೆ ಕೃಷ್ಣಮೋಹನ್ ಸಲ್ಲಿಸಿದ್ದ ದೂರೇ ಆಧಾರವಾಗಿದ್ದು, ಈ ಪ್ರಕರಣದಲ್ಲಿ ಇದುವರೆಗೆ 8 ಮಂದಿಯನ್ನು ಬಂಧಿಸಲಾಗಿದೆ. ಟ್ರಸ್ಟ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಹುದ್ದೆಯನ್ನು ಸೃಷ್ಟಿಸಲು ತೀರ್ಮಾನಿಸಲಾಗಿದ್ದು, ಸೂಕ್ತ ಅಭ್ಯರ್ಥಿಗಳ ಹೆಸರನ್ನು ಶಿಫಾರಸು ಮಾಡಲು 3 ಸದಸ್ಯರ ಸಮಿತಿಯನ್ನು ರಚಿಸಲಾಗಿದೆ. ಟ್ರಸ್ಟ್ನ ವಿಶೇಷ ಆಹ್ವಾನಿತರ ಪಟ್ಟಿಯಿಂದ ಗೋಪಾಲ್ ನಗರಕೋಟೆ ಅವರ ಹೆಸರನ್ನು ಕೂಡ ಕೈಬಿಡಲಾಗಿದೆ. ಸಭೆಯ ಬಳಿಕ ಟ್ರಸ್ಟ್ ಖಜಾಂಚಿ ಗೋವಿಂದ ದೇವ್ಗಿರಿ ಹಾಗೂ ಹಂಗಾಮಿ ಪ್ರಧಾನ ಕಾರ್ಯದರ್ಶಿ

0: ಮೋಹನ್ ಜಂಟಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು. ಈ ವೇಳೆ ಗೋವಿಂದ ದೇವಗಿರಿ ಈ ಪ್ರಕರಣದ ಹಿಂದೆ ಸಂಚು ಇರುವ ಸಾಧ್ಯತೆಯನ್ನು ತಳ್ಳಿಹಾಕಲು ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ. ಟ್ರಸ್ಟ್ಗೆ ಭಕ್ತರು ನೀಡಿರುವ ಆಭರಣಗಳು ಮತ್ತು ಇತರೆ ಅಮೂಲ್ಯ ವಸ್ತುಗಳನ್ನು ಮಾಧ್ಯಮಗಳಲ್ಲಿ ಪ್ರದರ್ಶಿಸಲಾಗಿದ್ದು ದೇಣಿಗೆಯಾಗಿ ಬಂದಿರುವ ಎಲ್ಲ ವಸ್ತುಗಳು ಸುರಕ್ಷಿತವಾಗಿದೆ, ಅವುಗಳ ಸಮರ್ಪಕ ಲೆಕ್ಕಪತ್ರವನ್ನು ನಿರ್ವಹಿಸಲಾಗುತ್ತಿದೆ ಎಂದು ಸ್ಪಷ್ಟಪಡಿಸಲಾಗಿದೆ. ದೇಣಿಗೆ ವಸ್ತುಗಳ ವಿವರಗಳನ್ನು ಆಸಕ್ತರು ಟ್ರಸ್ಟ್ನಿಂದ ಪಡೆಯಬಹುದಾಗಿದೆ ಎಂದು ತಿಳಿಸಲಾಗಿದೆ. ಹಂಗಾಮಿ ಪ್ರಧಾನ ಕಾರ್ಯದರ್ಶಿ ಕೃಷ್ಣಮೋಹನ್ ಈ ವಿವಾದದಿಂದ ಟ್ರಸ್ಟ್ನ ಪ್ರತಿಷ್ಠೆಗೆ ಧಕ್ಕೆಯಾಗಿದೆ ಎಂದು ಒಪ್ಪಿಕೊಂಡರು. ಈ ನಡುವೆ ತನ್ನ ಅಧಿಕೃತ ಪ್ರಕಟಣೆಯಲ್ಲಿ ಟ್ರಸ್ಟ್ ಕೋಟ್ಯಂತರ ರಾಮಭಕ್ತರು ರಾಮಮಂದಿರದ ಮೇಲೆ ಅಚಲವಾದ ನಂಬಿಕೆ ಹೊಂದಿದ್ದು ದೇಣಿಗೆ ದುರ್ಬಳಕೆ ಪ್ರಕರಣ ಬೆಳಕಿಗೆ ಬಂದ ನಂತರವೂ ದೇವಾಲಯಕ್ಕೆ ಆಗಮಿಸುವ ಭಕ್ತರ ಸಂಖ್ಯೆಯಲ್ಲಿ ಯಾವುದೇ ಇಳಿಕೆಯಾಗಿಲ್ಲ ಎಂದು ತಿಳಿಸಿದೆ. ಸುಮಾರು 4.5 ಶತಕೋಟಿ ಡಾಲರ್ ಮೌಲ್ಯದ ರಫ್ತು ಹೊಂದಿರುವ ಭಾರತದ ಚರ್ಮ ಮತ್ತು ಪಾದರಕ್ಷೆ ಉದ್ಯಮ ಮುಕ್ತ ವ್ಯಾಪಾರ ಒಪ್ಪಂದಗಳ ಮೂಲಕ 38 ಅಭಿವೃದ್ಧಿ ಹೊಂದಿದ ರಾಷ್ಟಗಳಲ್ಲಿ ಮಾರುಕಟ್ಟೆಗಳನ್ನು ತೆರೆದಿರುವ ಹಿನ್ನೆಲೆಯಲ್ಲಿ ಮಹತ್ತರ ಬೆಳವಣಿಗೆಯ ಸಾಮರ್ಥ್ಯ ಹೊಂದಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ ಚರ್ಮ ರಫ್ತು ಮಂಡಳಿಯ 2024-25 ಸಾಲಿನ ರಾಷ್ಟೀಯ ರಫ್ತು ಶ್ರೇಷ್ಠತಾ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಮಾತನಾಡಿದ ಅವರು, ಅಮೆರಿಕ, ಒಮನ್, ಯುನೈಟೆಡ್ ಅರಬ್ ಎಮಿರೇಟ್ಸ್ ಸೇರಿದಂತೆ ಹಲವಾರು ರಾಷ್ಟಗಳೊಂದಿಗೆ ಭಾರತ ಮುಕ್ತ ವ್ಯಾಪಾರ ಒಪ್ಪಂದಗಳನ್ನು ಮಾಡಿಕೊಂಡಿದೆ ಎಂದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರು ಬಹ್ರೇನ್ನಲ್ಲಿ ದೊರೆ ಹಮದ್ ಬಿನ್ ಇಸಾ ಅಲ್ ಖಲೀಫಾ ಅವರನ್ನು ಭೇಟಿ ಮಾಡಿ ದ್ವಿಪಕ್ಷೀಯ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ಮಾರ್ಗದ ಬಗ್ಗೆ ಚರ್ಚಿಸಿದರು. ಕುವೈತ್ ಮತ್ತು ಒಮಾನ್ ಸೇರಿದಂತೆ 4 ರಾಷ್ಟಗಳ ಗಲ್ಫ್ ಭೇಟಿಯ 2ನೇ ಹಂತದಲ್ಲಿ ಜೈಶಂಕರ್ ಕತಾರ್ನಿಂದ ಬಹ್ರೇನ್ಗೆ ಆಗಮಿಸಿದರು. ರಾಷ್ಟಪತಿ ದ್ರೌಪದಿ ಮುರ್ಮು ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಶುಭಾಶಯಗಳನ್ನು ಸಚಿವರು ರಾಜರಿಗೆ ತಿಳಿಸಿದರು ಮತ್ತು ಬಹ್ರೇನ್ನಲ್ಲಿರುವ ಭಾರತೀಯ ವಲಸಿಗರ ಸುರಕ್ಷತೆ ಮತ್ತು ಯೋಗಕ್ಷೇಮವನ್ನು ಖಾತ್ರಿಪಡಿಸಿದ್ದಕ್ಕಾಗಿ ಅವರಿಗೆ ಧನ್ಯವಾದ ಅರ್ಪಿಸಿದರು. ಸಚಿವ ಡಾ ಜೈಶಂಕರ್ ಬಹ್ರೇನ್ನಲ್ಲಿರುವ ಭಾರತೀಯ ಸಮುದಾಯದ ಸದಸ್ಯರೊಂದಿಗೆ ಕೂಡ ಸಂವಾದ ನಡೆಸಿದರು. ಪ್ರಸ್ತುತ ಪ್ರವಾಸದ ಸಂದರ್ಭದಲ್ಲಿ ಸಚಿವರು ದ್ವಿಪಕ್ಷೀಯ ಸಂಬಂಧಗಳನ್ನು ಬಲಪಡಿಸಲು ಮತ್ತು ಪ್ರಾದೇಶಿಕ ಬೆಳವಣಿಗೆಗಳು ಹಾಗೂ ಪರಸ್ಪರ ಹಿತಾಸಕ್ತಿಯ ವಿಷಯಗಳ ಕುರಿತು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲು 4 ಗಲ್ಫ್ ರಾಷ್ಟಗಳ ವಿದೇಶಾಂಗ ಸಚಿವರು ಮತ್ತು ಉನ್ನತ ನಾಯಕರನ್ನು ಭೇಟಿಯಾಗುತ್ತಿದ್ದಾರೆ. ಬುಡಕಟ್ಟು ವ್ಯವಹಾರಗಳ ಸಚಿವಾಲಯವು ಒಡಿಶಾದ ಭುವನೇಶ್ವರದಲ್ಲಿ ಇಂದಿನಿಂದ 2 ದಿನಗಳ ಬುಡಕಟ್ಟು ಸಂಶೋಧನಾ ಸಂಸ್ಥೆಗಳ TRI ಬಲವರ್ಧನೆ ಕುರಿತ ರಾಷ್ಟೀಯ ಕಾರ್ಯಾಗಾರವನ್ನು ಆಯೋಜಿಸಿದೆ. ಕಾರ್ಯಾಗಾರವನ್ನು ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಸಚಿವ ಜುವೆಲ್ ಓರಾಮ್ ಉದ್ಘಾಟಿಸಲಿದ್ದಾರೆ. ದೇಶದ ವಿವಿಧ ಭಾಗಗಳಿಂದ ಸುಮಾರು 200 ಪ್ರತಿನಿಧಿಗಳು ಈ ಕಾರ್ಯಾಗಾರದಲ್ಲಿ ಭಾಗವಹಿಸಲಿದ್ದಾರೆ. ಬುಡಕಟ್ಟು ಸಂಶೋಧನಾ ಸಂಸ್ಥೆಗಳ ಸಾಮರ್ಥ್ಯ ವೃದ್ಧಿ, ಉತ್ತಮ ಕಾರ್ಯಪದ್ಧತಿಗಳ ವಿನಿಮಯ ಹಾಗೂ ಬುಡಕಟ್ಟು ಸಮುದಾಯಗಳ ಅಭಿವೃದ್ಧಿಗೆ ಸಂಬಂಧಪಟ್ಟ ವಿವಿಧ ವಿಷಯಗಳ ಕುರಿತು ಕಾರ್ಯಾಗಾರದಲ್ಲಿ ಚರ್ಚೆ ನಡೆಯಲಿದೆ. ಕರಾವಳಿ ಕರ್ನಾಟಕ, ಗುಜರಾತ್, ಕೊಂಕಣ ಮತ್ತು ಗೋವಾ ಹಾಗೂ ಮಧ್ಯ ಮಹಾರಾಷ್ಟದ ಕೆಲವು ಭಾಗಗಳಲ್ಲಿ ಇಂದು ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಒಳನಾಡು ಕರ್ನಾಟಕ, ಅರುಣಾಚಲ ಪ್ರದೇಶ, ಬಿಹಾರ, ಛತ್ತೀಸ್ಗಢ, ಪೂರ್ವ ರಾಜಸ್ಥಾನ, ಹಿಮಾಚಲ ಪ್ರದೇಶ, ಮಧ್ಯಪ್ರದೇಶ, ಉಪ ಹಿಮಾಲಯ, ಪಶ್ಚಿಮ ಬಂಗಾಳ ಮತ್ತು ಸಿಕ್ಕಿಂನ ಕೆಲವು ಭಾಗಗಳಲ್ಲಿಯೂ ಇಂದು ಭಾರಿ ಮಳೆಯಾಗುವ ಸಾಧ್ಯತೆ ಇದೆ. ಮುಂಬೈ ಹಾಗೂ ಮಹಾರಾಷ್ಟದ ಕರಾವಳಿ ಭಾಗಗಳಲ್ಲಿ ಭಾರೀ ಮಳೆ ಮುಂದುವರೆದಿದ್ದು ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಭೂಕುಸಿತ, ಪ್ರವಾಹ ಹಾಗೂ ವ್ಯಾಪಕ ಹಾನಿ ಸಂಭವಿಸಿದೆ. ಮುಂದಿನ 2 ದಿನಗಳ ಕಾಲವೂ ತೀವ್ರ ಮಳೆಯ ಸಾಧ್ಯತೆ ಇರುವ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಎಲ್ಲ ವಿಪತ್ತು ನಿರ್ವಹಣಾ ಸಂಸ್ಥೆಗಳನ್ನು ಕಟ್ಟೆಚ್ಚರದಲ್ಲಿ ಇರಿಸಿದೆ. ಭಾರತೀಯ ಹವಾಮಾನ ಇಲಾಖೆ ರಾಜ್ಯದ ಹಲವು ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಿಸಿದೆ. ಕಳೆದ ರಾತ್ರಿ ಡಲ್ಲಾಸ್ ಕ್ರೀಡಾಂಗಣದಲ್ಲಿ ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ 16ರ ಸುತ್ತಿನ ಪಂದ್ಯದಲ್ಲಿ ಪೋರ್ಚುಗಲ್ ವಿರುದ್ದ 1-0 ಗೋಲುಗಳಿಂದ ಜಯಗಳಿಸಿದ ಸ್ಪೇನ್ ಕ್ವಾರ್ಟರ್ ಫೈನಲ್ಗೆ ಲಗ್ಗೆಯಿಟ್ಟಿತು. ಆ ಮೂಲಕ ಪೋರ್ಚುಗಲ್ನ ವಿಶ್ವಕಪ್ನ ಕನಸು ಭಗ್ನಗೊಂಡಿದೆ. ಮೈಕಲ್ ಮೆರಿನೋ ದ್ವಿತೀಯಾರ್ಧದ ಸ್ಟಾಪೇಜ್ ಸಮಯದಲ್ಲಿ ಗಳಿಸಿದ ಗೋಲು ಸ್ಪೇನ್ಗೆ ಗೆಲುವನ್ನು ತಂದುಕೊಟ್ಟಿತು. 2010ರಲ್ಲಿ ದಕ್ಷಿಣ ಆಫ್ರಿಕಾದಲ್ಲಿ ತನ್ನ ಏಕೈಕ ವಿಶ್ವಕಪ್ ಪ್ರಶಸ್ತಿಯನ್ನು ಗೆದ್ದ ನಂತರ ಸ್ಪೇನ್ ಮೊದಲ ಬಾರಿಗೆ ಕ್ವಾರ್ಟರ್ ಫೈನಲ್ಗೆ ಮುನ್ನಡೆದಿದೆ. ಜಿಂಬಾಬ್ವೆ ಪ್ರವಾಸಕ್ಕೆ ಭಾರತ ಪುರುಷರ ತಂಡವನ್ನು ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಬಿಸಿಸಿಐ ಪ್ರಕಟಿಸಿದೆ. ಈ ಪ್ರವಾಸದಲ್ಲಿ ಇದೇ 23, 25 ಮತ್ತು 27ರಂದು 3 ಅಂತಾರಾಷ್ಟ್ರೀಯ ಟಿ20 ಪಂದ್ಯಗಳು ನಡೆಯಲಿದ್ದು ಎಲ್ಲ ಪಂದ್ಯಗಳು ಹರಾರೆಯಲ್ಲಿ ಜರುಗಲಿವೆ. ವಿಶ್ವಕಪ್ ವಿಜೇತ ವಿಕೆಟ್ ಕೀಪರ್ ಬ್ಯಾಟರ್ ಸಂಜು ಸ್ಯಾಮ್ಸನ್ ಅವರನ್ನು ಈ ಬಾರಿ ತಂಡದಿಂದ ಕೈಬಿಡಲಾಗಿದ್ದು ವೇಗದ ಬೌಲರ್ಗಳಾದ ಯಶ್ ಠಾಕೂರ್ ಹಾಗೂ ಅಶೋಕ್ ಶರ್ಮಾ ಅವರಿಗೆ ಮೊದಲ ಬಾರಿಗೆ ಭಾರತ ತಂಡದಲ್ಲಿ ಸ್ಥಾನ ಕಲ್ಪಿಸಲಾಗಿದೆ. ಆಯ್ಕೆ ಸಮಿತಿಯ ಅಧ್ಯಕ್ಷ ಅಜಿತ್ ಅಗರ್ಕರ್ ನೇತೃತ್ವದ ಆಯ್ಕೆ ಸಮಿತಿಯು ಸಂಜು ಸ್ಯಾಮ್ಸನ್ ಬದಲಿಗೆ ಪಂಜಾಬ್ನ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಪ್ರಭು ಸಿಮ್ರನ್ ಸಿಂಗ್ ಅವರನ್ನು ಮೊದಲ ಬಾರಿಗೆ ಆಯ್ಕೆ ಮಾಡಿದೆ. ವೇಗದ ಬೌಲರ್ ಮಯಾಂಕ್ ಯಾದವ್ ಅವರು 2024ರ ಬಳಿಕ ಮೊದಲ ಬಾರಿಗೆ ಭಾರತ ತಂಡಕ್ಕೆ ಮರಳಿದ್ದಾರೆ. ನಾಟಿಂಗ್ಹ್ಯಾಮ್ನ ಟ್ರೆಂಟ್ ಬ್ರಿಡ್ಜ್ನಲ್ಲಿ ಇಂದು ರಾತ್ರಿ ನಡೆಯಲಿರುವ 5 ಪಂದ್ಯಗಳ ಪುರುಷರ ಅಂತಾರಾಷ್ಟೀಯ ಟಿ20 ಕ್ರಿಕೆಟ್ ಸರಣಿಯ 3ನೇ ಪಂದ್ಯದಲ್ಲಿ ಭಾರತ ತಂಡ ಆತಿಥೇಯ ಇಂಗ್ಲೆಂಡ್ ವಿರುದ್ಧ ಸೆಣಸಲಿದೆ. ಈ ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 10 ಗಂಟೆಗೆ ಆರಂಭವಾಗಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಕಾರ್ತಾದಲ್ಲಿಂದು ಇಂಡೋನೇಷ್ಯಾ ಅಧ್ಯಕ್ಷ ಪ್ರಭೋವೋ ಸುಭಿಯಾಂತೋ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ನಿಯೋಗ ಮಟ್ಟದ ಮಾತುಕತೆ. ಅಯೋಧ್ಯೆ ರಾಮಮಂದಿರ ದೇಣಿಗೆ ದುರ್ಬಳಕೆ ಪ್ರಕರಣ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಚಂಪತ್ ರೈ ಹಾಗೂ ಸದಸ್ಯ ಡಾ ಅನಿಲ್ ಮಿಶ್ರಾ ರಾಜೀನಾಮೆ ಅಂಗೀಕಾರ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಗಲ್ಫ್ ರಾಷ್ಟಗಳ ಪ್ರವಾಸ. ಬಹ್ರೇನ್ನಲ್ಲಿ ದೊರೆ ಹಮದ್ ಬಿನ್ ಇಸಾ ಅಲ್ ಖಲೀಫಾ ಭೇಟಿ. ವಿಶ್ವಕಪ್ ಫುಟ್ಬಾಲ್ ಸ್ಪೇನ್ ಕ್ವಾರ್ಟರ್ ಫೈನಲ್ಗೆ ಲಗ್ಗೆ, ಪೋರ್ಚುಗಲ್ಗೆ ಆಘಾತ. ಹಾಗೂ ಜಿಂಬಾಬ್ವೆ ಪ್ರವಾಸಕ್ಕೆ ಭಾರತ ಪುರುಷರ ಕ್ರಿಕೆಟ್ ತಂಡ ಪ್ರಕಟ ಮಾಡಿದ ಬಿಸಿಸಿಐ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12 ಗಂಟೆಗೆ.
4: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:45. ಈಗ ಕನ್ನಡ ಚಿತ್ರಗೀತೆಗಳು. ಮೊದಲಿಗೆ ಕಾಕನ ಕೋಟೆ ಚಿತ್ರದ ಗೀತೆ ಸುಲೋಚನ ಅವರ ಧ್ವನಿಯಲ್ಲಿ, ಮಾಸ್ತಿ ವೆಂಕಟೇಶ್ ಅಯ್ಯಂಗರ್ ಅವರ ಗೀತರಚನೆ, ಸಿ ಅಶ್ವಥ್ ಅವರ ರಾಗ ಸಂಯೋಜನೆಯಲ್ಲಿ.

ದರಾ ಬೇಂದ್ರೆ ಅವರ ಲೇಖನಿಯಿಂದ ಮೂಡಿಬಂದ ಗೀತೆಗೆ ರಾಗ ಸಂಯೋಜಿಸಿದ್ದಾರೆ ವಿಜಯ ಭಾಸ್ಕರ್. ಬೆಳ್ಳಿ ಮೋಡ ಚಿತ್ರದ ಗೀತೆಯನ್ನು ಕೇಳಿ ಎಸ್ ಜಾನಕಿ ಅವರ ಧ್ವನಿಯಲ್ಲಿ.

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಮೈಸೂರು ಮಲ್ಲಿಗೆ ಚಿತ್ರದ ಗೀತೆ ಎಸ್ ಜಾನಕಿ ಹಾಗೂ ಬಿ ಆರ್ ಚಾಯ್ ಹಾಗೂ ಸಂಗಡಿಗರ ಸಿರಿ ಕಂಠಗಳಲ್ಲಿ ಕೆ ಎಸ್ ನರಸಿಂಹಸ್ವಾಮಿಯವರು ಬರೆದಿರುವ ಗೀತೆಗೆ ಸಿ ಅಶ್ವಥ್ ಅವರ ಸಂಗೀತವಿದೆ.

0: ಭಾರತ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್ 2026 ಪ್ರಕ್ರಿಯೆ ನಡೆಸುತ್ತಿದೆ. ಕರ್ನಾಟಕದಲ್ಲಿ ಜುಲೈ 29 ಬಿಎಲ್ಒಗಳು ಮನೆ ಮನೆಗೆ ಭೇಟಿ ನೀಡಿ ತಮಗೆ ಗಣತಿ ನಮೂನೆ ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡುತ್ತಾರೆ. ತಾವು ನೀಡುವ ಮಾಹಿತಿ ಆಧರಿಸಿ ಆಗಸ್ಟ್ 5 ಕರಡು ಮತದಾರರ ಪಟ್ಟಿ ಪ್ರಕಟವಾಗಲಿದೆ. ಹೆಚ್ಚಿನ ಮಾಹಿತಿಗೆ ಇಸಿಐ ನೆಟ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಇದು ಕರ್ನಾಟಕ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.
1: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
2: ಮಷೀನ್ ನಲ್ಲಿ ಬಟ್ಟೆ ಹಾಕೋ ಮೊದಲು ಚೆಕ್ ಮಾಡಿಲ್ವಾ?
1: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
3: ಇದುವರೆಗೂ ಕನ್ನಡ ಚಿತ್ರಗೀತೆಗಳನ್ನ ಕೇಳಿದ್ರಿ.

ಈಗ ಸಮಯ 8 ಗಂಟೆ ಆಗುತ್ತಲಿದೆ. 8 ಗಂಟೆಗೆ ಸಮಾಚಾರ ಪ್ರಭಾತ್, 8:15ಕ್ಕೆ ಮಾರ್ನಿಂಗ್ ನ್ಯೂಸ್ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ವಾರ್ತಾ ಸಂಚಿಕೆಗಳು ಮೂಡಿಬರಲಿವೆ.

ಆಕಾಶಕ್ಕೆ ಬೈಗೂ ಬೆಳಗುಂಟೇನಯ್ಯ. ವಚನಕಾರರು ಜಕ್ಕಣಯ್ಯ. ರಾಗ್ ಮಾಲ್ಕೌಸ್, ತಾಳ ಕೆಹೆರ್ವಾ. ಗಾಯಕರು ಸೌದಾಮಿನಿ ವೆಂಕಟೇಶ್. ಸಂಗೀತ ನಿರ್ದೇಶನ ರಫೀಕ್ ಖಾನ್.

ಆಸೆ ಪರಿಣಾಮಕ್ಕೆ ಬೇಸತ್ತು ಹೋಯಿತು. ವಚನಕಾರರು ಜೇಡರ ದಾಸಿಮಯ್ಯ, ರಾಗ ಭೀಂಪಲಾಸಿ, ತಾಳ ಕೆಹೆರ್ವ. ಗಾಯಕರು ಸೌದಾಮಿನಿ ವೆಂಕಟೇಶ್. ಸಂಗೀತ ನಿರ್ದೇಶನ ರಫೀಕ್ ಖಾನ್.

ಕಾರಣ ಕುರು ಹುವಿಡಿವೆನಲ್ಲದೆ ವಚನಕಾರರು ಅಲ್ಲಮ್ಮ ಪ್ರಭು, ರಾಗ ಬಾಗೇಶ್ರೀ, ತಾಳ ಕೆಹರ್ವ, ಗಾಯಕರು ಶಿವಲೀಲಾ ಸಿದ್ಧವೀರೆ, ಸಂಗೀತ ನಿರ್ದೇಶನ ರಫೀಕ್ ಖಾನ್.

ಅಶನದಾಸೆಗಾಗಿ. ವಚನಕಾರರು ಮೆರೆಮಿಂಡಯ್ಯ, ಹಾಡಿದವರು ಕೃಷ್ಣೇಂದ್ರ ವಾಡೀಕರ್, ರಾಗ ಗೋರಖ್ ಕಲ್ಯಾಣ್, ಆಧಾ ತಿಂತಾಳ್, ಸಂಗೀತ ನಿರ್ದೇಶನ ಶ್ರೀಪಾದ ಹೆಗಡೆ.

ಬಯಸಿದ ಬಯಕೆ ಕೈಸಾರುವಂತೆ. ವಚನಕಾರರು ಸಂಗಮೇಶ್ವರದ ಅಪ್ಪಣ್ಣ. ರಾಗ್ ಭೈರಾಗಿ ಭೈರವ್, ತಾಳ ಕೆಹೆರ್ವ. ಗಾಯಕರು ಮೌನೇಶ್ ಕುಮಾರ್ ಛಾವ್ನಿ. ಸಂಗೀತ ನಿರ್ದೇಶನ ರಫೀಕ್ ಖಾನ್.

ಕೊರಡು ಕೋನರುವಲ್ಲಿ ಬರಡು ಕರೆವಲ್ಲಿ. ವಚನಕಾರರು ವೀರಗೊಲ್ಲಾಳ. ರಾಗ್ ಶಿವರಂಜಿನಿ, ತಾಳ ದಾದ್ರಾ. ಗಾಯಕರು ವಿರೂಪಾಕ್ಷಯ್ಯ ವಂದ್ಲಿ. ಸಂಗೀತ ನಿರ್ದೇಶನ ರಫೀಕ್ ಖಾನ್.

ಉಂಬಾ ತಳಿಗೆಯ ಬೆಳಗಿದಡೆ ನೊಂದಿತ್ತೆ. ವಚನಕಾರರು ಮೂಳಿಗೆ ಮಾರಯ್ಯ, ರಾಗ ಭಿನ್ನ ಷಡ್ಜ್, ತಾಳ ಕೆಹೆರ್ವ. ಗಾಯಕರು ಶಿವಲೀಲಾ ಸಿದ್ಧವೀರೆ. ಸಂಗೀತ ನಿರ್ದೇಶನ ರಫೀಕ್ ಖಾನ್.

0: ಇದುವರೆಗೂ ವಿವಿಧ ಕಲಾವಿದರ ಧ್ವನಿಗಳಲ್ಲಿ ವಚನ ಗಾಯನ ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಈಗ ಪ್ರಕಟಣೆಗಳು.
1: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
2: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
1: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
2: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ, ಸುಲಭ.
1: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700014242
2: 8700014242.

ಈಗ ಕೆಲವು ಹೇಳಿಕೆಗಳನ್ನು ಕೇಳಿ. ನಮ್ಮ ನಿರ್ಧಾರಗಳು ಕೆಲವೊಮ್ಮೆ ಸೂಕ್ತವಾಗಿ ಇರುವುದಿಲ್ಲ ಎಂಬುದನ್ನು ನಾವು ಒಪ್ಪಿಕೊಂಡಾಗ ಅಂತಹ ವೈಫಲ್ಯವನ್ನು ಅರ್ಥ ಮಾಡಿಕೊಳ್ಳುವುದು ಯಶಸ್ಸಿನ ಭಾಗವೇ ಆಗಿರುತ್ತದೆ.

ಎಪಿಜೆ ಅಬ್ದುಲ್ ಕಲಾಂ ಅವರು ಹೇಳುತ್ತಾರೆ, ಯಶಸ್ಸನ್ನು ಅನುಭವಿಸಬೇಕಾಗಿದ್ದರೆ ಕಷ್ಟಗಳನ್ನು ಅನುಭವಿಸುವುದು ತುಂಬ ಮುಖ್ಯ ಅಂತ. ಮತ್ತೊಂದು ಎಪಿಜೆ ಅಬ್ದುಲ್ ಕಲಾಂ ಅವರ ಉಕ್ತಿ ಹೀಗಿದೆ, ನಮ್ಮ ಭವಿಷ್ಯ ಬದಲಾಗಬೇಕಾದರೆ ಮೊದಲು ನಮ್ಮ ಹವ್ಯಾಸಗಳನ್ನು ಬದಲಿಸಿಕೊಳ್ಬೇಕು ಅಂತ. ಕೆಲವು ಪ್ರಕಟಣೆಗಳು ಹಾಗೂ ಹೇಳಿಕೆಗಳನ್ನು ಕೇಳಿದ್ರಿ.

0: ಕೈಯೆಲ್ಲ ಮುತ್ರಿ ಯಾಕುಣಿತಿ ಕುತ್ರಿ ಕೊಟ್ಟೆಲ್ಲ ಗಸ್ತು ಕೊಟ್ಟಿದ್ದೀಯ ರಸ್ತೆ ಇಟ್ಟಿದ್ದ ಎಂಡ ಅಲ್ಲಿ
1: ಜಿ ಪಿ ರಾಜರತ್ನಂ ಅವರ ರಚನೆಯನ್ನು ಬಿ ವಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಕೇಳಿದ್ರಿ. ಸಿ ಭೂಷಣೂರ್ ಮಠ್ ಅವರ ರಚನೆ ಬಿ ವಿ ಶ್ರೀನಿವಾಸ್ ಅವರು ಹಾಡಿದ್ದಾರೆ.

ಮೇಘ ಸಂದೇಶ ಕಾರ್ಯಕ್ರಮಕ್ಕೆ ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ನಮಸ್ಕಾರ ಹಾಗೂ ಸ್ವಾಗತವನ್ನು ತಿಳಿಸ್ತಾ ಇದ್ದೀನಿ ನಿಮ್ಮ ರೇಡಿಯೋ ಸಖಿ ಸಂಧ್ಯಾ. ಸ್ನೇಹಿತರೆ, ನೀವು ಕೂಡ ನಮಗೆ ಮೆಸೇಜನ್ನು ಕಳಿಸಿ ನಿಮಗಿಷ್ಟವಾಗಿರುವಂತಹ ಗೀತೆಯನ್ನು ಕೇಳಬಹುದು. ನಮ್ಮ ದೂರವಾಣಿ ಸಂಖ್ಯೆ 0853 2233 65 ನಿಮಗೆ ಬೇಕಾಗಿರುವಂತಹ ಗೀತೆಯನ್ನು ಕೋರಿ ನಮಗೆ ಸಂದೇಶಗಳನ್ನು ಕಳಿಸಬಹುದು. ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಒಂದೊಳ್ಳೆ ಮಾತಿನೊಂದಿಗೆ ಕಾರ್ಯಕ್ರಮದ ಶುಭಾರಂಭ ಮಾಡೋಣ ಅಂತ. ಒಳ್ಳೆ ಮಾತು ಹೀಗಿದೆ: ಮನೆಯಲ್ಲಿನ ಹಿರಿಯರನ್ನು ಭಾರವೆಂದು ತಿಳಿದುಕೊಳ್ಳದೆ ಆಧಾರವೆಂದು ಭಾಗ್ಯವೆಂದು ತಿಳಿದುಕೊಳ್ಳಬೇಕು. ಹಳೆಯ ಮರ ಹಣ್ಣು ನೀಡದಿದ್ದರೂ ನೆರಳು ನೀಡುತ್ತದೆ, ಜೀವ ವಾಯು ನೀಡುತ್ತದೆ. ಇದರಂತೆಯೇ ನಮ್ಮ ಹಿರಿಯರೂ ಕೂಡ. ಮತ್ತೊಮ್ಮೆ, ಮನೆಯಲ್ಲಿನ ಹಿರಿಯರನ್ನು ಭಾರವೆಂದು ತಿಳಿದುಕೊಳ್ಳದೆ ಆಧಾರವೆಂದು ಭಾಗ್ಯವೆಂದು ತಿಳಿದುಕೊಳ್ಳಬೇಕು. ಹಳೆಯ ಮರ ಹಣ್ಣು ನೀಡದಿದ್ದರೂ ನೆರಳು ನೀಡುತ್ತದೆ, ಜೀವ ವಾಯು ನೀಡುತ್ತದೆ. ಅದೇ ರೀತಿ ನಮ್ಮ ಹಿರಿಯರು ಕೂಡ. ಏನಂತೀರಿ? ಹಿರಿಯರಿಗೆ ಗೌರವಿಸೋಣ, ಅವರ ಭಾವನೆಗಳಿಗೆ ಸ್ಪಂದಿಸೋಣ ಅಂತ ಹೇಳ್ತಾ ಇಂದಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಮೇಘ ಸಂದೇಶ ಚಿತ್ರಗೀತೆಗಳನ್ನು ಆಧರಿಸಿದ ವಾಟ್ಸಪ್ ಮೂಲಕ ನಿಮ್ಮ ಗೀತೆಗಳನ್ನು ಪ್ರಸಾರ ಮಾಡುವಂತಹ ಕಾರ್ಯಕ್ರಮ ಇದಾಗಿದೆ. ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರಿದ್ದಾಗಿದೆ. ಕಾರ್ಯಕ್ರಮದಲ್ಲಿ ಒಂದು ವಿಶೇಷತೆ ಇದೆ. ಏನಪ್ಪ ಅಂತಂದರೆ, ಇಂದು ಒಂದು ವಿಶೇಷವಾಗಿರುವಂತಹ ದಿನ ಈ ದಿನ. ಆ ದಿನ ಯಾವುದು ಅನ್ನೋದನ್ನು ಮೊದಲನೇ ಗೀತೆಯ ನಂತರ ಹೇಳ್ತೀನಿ. ಮೊದಲನೇ ಗೀತೆಯನ್ನು ಕೋರಿ ನಮಗೆ ಶಿವಲಿಂಗಯ್ಯ ಹಿರೇಮಠ್ ಅವರು ಮೆಸೇಜನ್ನು ಕಳಿಸಿದ್ದಾರೆ. ಅವರ ಸುಪುತ್ರನಾಗಿರುವಂತಹ ಅಭಿಷೇಕಯ್ಯ ಹಿರೇಮಠ್ ಅವರ ಹುಟ್ಟುಹಬ್ಬ ಇಂದು. ಹೀಗಾಗಿ ಅವರಿಗೋಸ್ಕರ ಪರಶುರಾಮ ಚಿತ್ರದಿಂದ ಗೀತೆಯನ್ನು ಪ್ರಸಾರ ಮಾಡಿರಿ ಅಂತ ಕೇಳಿದ್ದಾರೆ. ಬೆಳಗಾವಿ ಜಿಲ್ಲೆ ಮುಗಳ್ಖೋಡದ ಅಭಿಮಾನಿಗಳು ಇವರು. ಅವರಿಗೋಸ್ಕರ ಅವರ ಮಗನ ಹುಟ್ಟಿದ ಹಬ್ಬಕ್ಕೆ ನಮ್ಮ ಆಕಾಶವಾಣಿ ರಾಯಚೂರು FM ಕೇಂದ್ರದಿಂದ ಕೂಡ ಶುಭ ಹಾರೈಕೆಗಳನ್ನು ತಿಳಿಸ್ತಾ ಇದ್ದೀವಿ. ಅದೇ ರೀತಿ ಅವರು ಕೇಳಿದಂತಹ ಗೀತೆಯನ್ನು ಕೂಡ ಪ್ರಸಾರ ಮಾಡ್ತಾ ಇದ್ದೀವಿ. ನೀವು ಕೂಡ ನಿಮಗಿಷ್ಟವಾಗಿರುವಂತಹ ಗೀತೆಯನ್ನು ಕೇಳಬೇಕು ಅಂತ ಅನ್ಕೋತಿದ್ರೆ ಈ ಕೂಡಲೇ ನಮ್ಮ ದೂರವಾಣಿ ಸಂಖ್ಯೆ 0853 2233 65 ಕರೆ ಮಾಡಿ ಮೆಸೇಜನ್ನು ಹಾಕಿ.

ಸ್ನೇಹಿತರೆ, ಇದು ಇಂದು ಒಂದು ವಿಶೇಷವಾಗಿರುವಂತಹ ದಿನ ಅಂತ ಹೇಳಿದ್ದೆ. ಏನಪ್ಪ ಆ ದಿನ ಅಂತಂದರೆ, ಇಂದು ನಮ್ಮೆಲ್ಲರ ನೆಚ್ಚಿನ ಆಟ ಆಗಿರುವಂತಹ ಕ್ರಿಕೆಟ್, ಈ ಕ್ರಿಕೆಟ್ ತಂಡದ ಮಾಹಿ ಅಂತಲೇ ಹೆಸರುವಾಸಿಯಾಗಿರುವಂತಹ ನಮ್ಮ ಮಹೇಂದ್ರ

ವೀರ ಸಿಂಗ್ ಧೋನಿ, MS ಧೋನಿ ಅವರ ಹುಟ್ಟುಹಬ್ಬ. ಹೀಗಾಗಿ ಅವರು ಹುಟ್ಟಿರುವಂಥದ್ದು ಬಿಹಾರದ ರಾಂಚಿ, ಅಂದರೆ ಜಾರ್ಖಂಡ್ನಲ್ಲಿ 1981 July 7 ತಾರೀಕು, ಅಂದರೆ ಇವತ್ತು ಅವರ ಹುಟ್ಟುಹಬ್ಬ. ಹೀಗಾಗಿ ಅವರ ಹುಟ್ಟುಹಬ್ಬಕ್ಕೆ ನಮ್ಮ ಆಕಾಶವಾಣಿ ರಾಯಚೂರು FM ಕೇಂದ್ರದಿಂದ ಆತ್ಮೀಯ ಹಾಗೂ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ. ಅವರ ಬಗ್ಗೆ ಕೊಂಚ ಮಾಹಿತಿ ಒಂದೆರಡು ಗೀತೆಗಳ ನಂತರ. ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೋರಿ ನಮಗೆ ಸಂದೇಶವನ್ನು ಕಳಿಸಿರೋರು CT ಚಂದ್ರಶೇಖರ್, ವಸಂತ ಕುಮಾರಿ, ಅತ್ತೆ ಚೌಡಯ್ಯನಹಳ್ಳಿ ಇಂದ ಕಳಿಸಿದ್ದಾರೆ. ಅವರಿಗೆ ಬೇಕಾಗಿರುವಂತಹ ಚಿತ್ರ ಬಿಳಗಿರಿ ಬನದಲ್ಲಿ, ಆ ಚಿತ್ರದಿಂದ ಗೀತೆ ಪ್ರಸಾರ ಆಗ್ತಾ ಇದೆ, ಕೇಳಿ.

ಸ್ನೇಹಿತರೆ, ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೋರಿ ನೇತ್ರ ನಟರಾಜ್ ಅವರು ನಮಗೆ ಮೆಸೇಜನ್ನು ಮಾಡಿದ್ದಾರೆ. ನೀನೆಲ್ಲೋ ನಾನಲ್ಲೇ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡ್ರಿ ಅಂಥೇಳಿ ಅವರಿಗೋಸ್ಕರ ಈ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೀವಿ, ಕೇಳಿ.

ಸ್ನೇಹಿತರೆ, ಈಗ ಸಮಯ 9:50:36 ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರದಿಂದ 102.1 MHz ನೀವು ಕೇಳ್ತಾ ಇದ್ದೀರಿ ಈ ಮೇಘ ಸಂದೇಶ ಕಾರ್ಯಕ್ರಮವನ್ನು. ಮೇಘ ಸಂದೇಶದಲ್ಲಿ ನಮ್ಮ ಸ್ನೇಹಿತರು ಮೇಘದಂತೆ ವೇಗವಾಗಿ ಎಲ್ಲ ಚಿತ್ರಗಳ ಗೀತೆಗಳನ್ನು ಕೊಡ್ತಾ ಮೆಸೇಜ್ಗಳನ್ನು ಕಳಿಸ್ತಾ ಇದ್ದೀರಿ. ಆದರೂ ಕೂಡ ನಾವು ಹಿಂದಿನ ಬಾರಿ ಯಾರು ಗೀತೆಗಳನ್ನು ಕೇಳಿದ್ದೀರಿ ಅವರ ಗೀತೆಗಳು ಪ್ರಸಾರವಾಗಿವೆ, ಅವರನ್ನು ಹೊರತುಪಡಿಸಿ ಬೇರೆ ಒಂದು ಕೇಳುಗರ ಗೀತೆಗಳನ್ನು ಪ್ರಸಾರ ಮಾಡೋ ಪ್ರಯತ್ನದಲ್ಲಿದ್ದೇವೆ. ಅದೇ ರೀತಿ ಕಾರ್ಯಕ್ರಮದಲ್ಲಿ ಮುಂದಿನ ಒಂದು ಗೀತೆಯನ್ನು ನಮಗೆ ಮಂಡ್ಯದಿಂದ ಕಳಿಸಿದರೆ, ಗಂಗೆಯನ್ನ ಹಳ್ಳಿಯಿಂದ ಅವರು ಪ್ರಾರ್ಥನಾ ಮತ್ತು ಆಶಾ ಮಂಜು ಹಾಗೂ ಪ್ರಥಮ್ ಇವರಿಗಾಗಿ ತಾಯಿಲ್ಲದ ತವರು ಚಿತ್ರದ ಗೀತೆಯನ್ನು ನಮಗೆ ಪ್ರಸಾರ ಮಾಡಿರಿ, ಕಾರ್ಯಕ್ರಮ ಕೇಳ್ತಾ ಇದ್ದೀವಿ ಅಂತ ಕಳಿಸಿದ್ದಾರೆ. ತುಂಬ ಒಳ್ಳೆಯದು, ಕಾರ್ಯಕ್ರಮನ ಕೇಳ್ತಾ ಇರಿ, ಅನೇಕ ಕೇಳುಗರು ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತದೆ ನಿಮ್ಮ ಆಕಾಶವಾಣಿಯಿಂದ ಅಂದಾಗ ನಮ್ಮ ಆಕಾಶವಾಣಿ ರಾಯಚೂರಿಗೆ ಒಂದು ರೀತಿಯ ಹೆಮ್ಮೆ ಕೂಡ ಅನಿಸುತ್ತೆ. ಇದೇ ರೀತಿ ಕಾರ್ಯಕ್ರಮವನ್ನು ಕೇಳಿ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಈ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೀವಿ. ಮುಂದಿನ ಗೀತೆಗಳು ಹಾಗೆ ಮಹೇಂದ್ರ ಸಿಂಗ್ ಧೋನಿ ಇವರು ನಮ್ಮ ಕ್ರಿಕೆಟಿನ ಒಂದು ಮೋಜುಗಾರ, ಸೊಗಸುಗಾರ, ನಂತರ ಒಂದು ಹೆಮ್ಮೆ ಅಂತ ಹೇಳ್ಬೋದು. ಅವರ ಬಗ್ಗೆ ತುಸು ಮಾಹಿತಿ ಗೀತೆಗಳ ನಂತರ.

ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆಯನ್ನು ಬಂಧನ ಚಿತ್ರದಿಂದ ಪ್ರಸಾರ ಮಾಡಿರಿ ಅಂಥೇಳಿ ಕೇಳಿಕೊಂಡಿದ್ದಾರೆ ವೆಂಕಟೇಶ್ ಪಾಲಾದಿಯವರು. ಎಲ್ಲರೂ ಕೂಡ ನಮ್ಮ ಸಿಬ್ಬಂದಿಗೆ, ಆಕಾಶವಾಣಿ ಸಿಬ್ಬಂದಿಯವರಿಗೆ ಶುಭ ಮುಂಜಾನೆ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀರಿ, ಕಾರ್ಯಕ್ರಮ ಕೇಳ್ತಾ ಇದ್ದೀವಿ ಅಂತ ಹೇಳ್ತೀರಿ. ಇನ್ನೂ ಕೆಲವು ವಿಶೇಷವಾಗಿರುವಂತಹ ಕೇಳಿದ್ರು, ನನ್ನ ಗೀತೆ ಹೋದ ವಾರ ಪ್ರಸಾರವಾಗಿದೆ, ಹೀಗಾಗಿ ಈ ಸಲ ಬೇರೆಯವರಿಗೆ ಅವಕಾಶ ಕೊಡಿ ಅಂತ ಬರೀತಾ ಇದ್ದೀರಿ. ತುಂಬ ಒಳ್ಳೆಯ ಒಂದು ಬೆಳವಣಿಗೆ ಅಂತ ಅನಿಸುತ್ತೆ. ನೀವು ನಮ್ಮ ಕಾರ್ಯಕ್ರಮವನ್ನು ಹಾಗೆ ನಮ್ಮ ಆಕಾಶವಾಣಿಯಲ್ಲಿ ಮೂಡಿ ಬರುವಂತಹ ವಿಶೇಷ ಕಾರ್ಯಕ್ರಮಗಳನ್ನು ಕೇಳಿ ಅವುಗಳಿಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದಾಗ ನಮಗೂ ಕೂಡ ಹೆಮ್ಮೆ ಅನಿಸುತ್ತೆ. ಬನ್ನಿ, ಈಗ ವೆಂಕಟೇಶ್ ಪಾಲಾದಿಯವರು ಕೇಳಿರುವಂತಹ ಬಂಧನ ಚಿತ್ರದ ಗೀತೆಯನ್ನು ಕೇಳೋಣಂತ.

ಸ್ನೇಹಿತರೆ, ಕಾರ್ಯಕ್ರಮದ ಮುಂದಿನ ಗೀತೆ ಸಮಯದ ಗೊಂಬೆ ಚಿತ್ರಕ್ಕಾಗಿ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ ಮಾದಪ್ಪ ಹಾಗೂ ಕೃಷ್ಣ ಕೆ ಎಂ ಅವರು ಕಮಂಡಲ ಗೊಂದಿ ಜಗಳೂರು ತಾಲೂಕಿನಿಂದ. ಅವ್ರಿಗೆ ಈ ಹಾಡು ಅಂದರೆ ತುಂಬ ಇಷ್ಟ ಅಂತ, ಹೀಗಾಗಿ ಪ್ಲೀಸ್ ಪ್ರಸಾರ ಮಾಡಿರಿ ಅಂತ ಕೇಳ್ಕೊಂಡಿದ್ದಾರೆ. ಸರಿ, ನೀವು ಕೇಳಿದಂಥ ಗೀತೆಯನ್ನು ಪ್ರಸಾರ ಮಾಡ್ತೀವಿ. ವಾರಗಳ ಲೆಕ್ಕಗಳನ್ನು ಇಡಬೇಡ್ರಿ, ವಾರ ಬಂದಿದೆ, ನೆಕ್ಸ್ಟ್ ವಾರ ನಮ್ಮದು ಬಂದಿಲ್ಲ, 3-4 ವಾರ ಆಯಿತು, 5-6 ವಾರ ಆಯಿತು ಅಂತ ಈಗ ಲೆಕ್ಕ ಇಟ್ಟು ಕೇಳ್ತಾ ಇದ್ದೀರಿ ಅಂತಂದರೆ ನಿಮಗೆ ಎಷ್ಟು ಆಸಕ್ತಿ ಇದೆ ಆಕಾಶವಾಣಿಯಲ್ಲಿ ಅನ್ನೋದು ನಮಗೂ ಕೂಡ ಅರ್ಥ ಆಗುತ್ತೆ. ನೀವು ಕೇಳಿದಂಥ ಗೀತೆ ಪ್ರಸಾರ ಮಾಡ್ತಾ ಇದ್ದೀವಿ, ಕೇಳಿ.

ಸ್ನೇಹಿತರೆ, ಈಗ ಸಮಯ 10:08 ಆಕಾಶವಾಣಿ ರಾಯಚೂರು FM ಕೇಂದ್ರದಿಂದ 102.1 ತರಂಗಾಂತರಗಳಲ್ಲಿ ನೀವು ಕೇಳ್ತಾ ಇದ್ದೀರಿ ಮೇಘ ಸಂದೇಶ. ವಾಟ್ಸಪ್ ಸಂದೇಶಗಳನ್ನು ಆಧರಿಸಿರುವಂತಹ ಕಾರ್ಯಕ್ರಮ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ನೀವು ಕೂಡ ಭಾಗವಹಿಸಿ ನಿಮಗಿಷ್ಟವಾಗಿರುವಂತಹ ಗೀತೆಗಳನ್ನು ಕೇಳಬೇಕು ಅಂತ ಅನ್ಕೋತಾ ಇದ್ದರೆ 0853222336 ನೀವು ನಮಗೆ ಮೆಸೇಜನ್ನು ಕಳಿಸಿ. ಅದೇ ರೀತಿ ಈಗಾಗಲೇ ಹೇಳಿದಂತೆ ಒಂದು ವಿಶೇಷ ದಿನ ಅಂತ ಹೇಳಿದ್ದೆ. ಕ್ರಿಕೆಟ್ ಒಂದು ಆಟ ಕಂಡಿರುವಂತಹ ಒಂದು ಜನಪ್ರಿಯನಾಗಿರುವಂತಹ ಕ್ರಿಕೆಟ್ ಆಟಗಾರ MS ಧೋನಿ ಅವರ ಇಂದು ಹುಟ್ಟುಹಬ್ಬ. ಅವರು ಹುಟ್ಟಿದ್ದು ಜಾರ್ಖಂಡ್ ಅಂತ ಹೇಳಿದ್ದೆ. ಅದೇ ರೀತಿ ಭಾರತದ ಏಕದಿನ ತಂಡದ ಶಾಂತರಾಗಿರುವಂತಹ ಸ್ವಭಾವಗಳಲ್ಲಿ ಇವರು ಕೂಡ ಒಬ್ಬರು ಅಂಥೇಳಿ ಗುರುತಿಸ್ಕೊಳ್ತಾರೆ. ಅನೇಕ ಅಭಿಮಾನಿಗಳನ್ನು ಹೊಂದಿದ್ದಾರೆ. ಆಮೇಲೆ ಇವರ ನಾಯಕತ್ವದಲ್ಲಿ 2007 ICC ವಿಶ್ವ T20 2007 ಮತ್ತು 2008 CB ಸರಣಿಯನ್ನು ಆಸ್ಟ್ರೇಲಿಯಾದ ಜೊತೆ ಇದು ಆಟ ಆಡಿ ಗೆದ್ದುಕೊಟ್ಟಂತಹ ಸಂದರ್ಭದಲ್ಲಿ ಇವರು ನಾಯಕತ್ವವನ್ನು ವಹಿಸಿದರು. ಉತ್ತಮ ಇವರ ನಾಯಕತ್ವದಲ್ಲಿ ಅನೇಕ ಆಟಗಳನ್ನು ಇವರು ನಮ್ಮ ಭಾರತಕ್ಕಾಗಿ ಗೆದ್ದುಕೊಟ್ಟಿದ್ದಾರೆ. ಉತ್ತಮ ಆಟಗಾರ ಅನ್ನುವಂತಹ ಪ್ರಶಸ್ತಿ ಸಿಕ್ಕಿದೆ. ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ಸಿಕ್ಕಿದೆ. ಇನ್ನೂ 10 ಹಲವಾರು ಪ್ರಶಸ್ತಿಗಳಿವೆ, ಅವುಗಳ ಬಗ್ಗೆ ಹೇಳ್ತೀನಿ. ಕಾರ್ಯಕ್ರಮದ ಮುಂದಿನ ಗೀತೆಗಾಗಿ ನಮಗೆ ರಿಕ್ವೆಸ್ಟ್ ಮಾಡಿರುವವರು ಗಂಗಾವತಿ ಈರಣ್ಣ ಅವರು. ಚಿಕ್ಕ ಯಜಮಾನರು ಚಿತ್ರದಿಂದ ನಮಗೆ ಪ್ರಸಾರ ಮಾಡಿರಿ ಅಂತ ಕೇಳಿದ್ದಾರೆ. ಕಿಷ್ಕಿಂದ ನಗರಿ ಅಂತ ತುಂಬ ಹೆಮ್ಮೆಯಿಂದ ಬರ್ಕೊಂಡಿದ್ದಾರೆ. ಹೌದು, ಇದು ಕಿಷ್ಕಿಂದ ನಗರಿ. ಅಂಜನಾ ದೇವಿಯು ತಪಸ್ಸು ಮಾಡಿರುವಂತಹ ಸ್ಥಳ, ಹನುಮನ್ ದೇವರು ಹುಟ್ಟಿರುವಂತಹ ಸ್ಥಳ ಅದು ಕಿಷ್ಕಿಂದ ಅಂತಂದರೆ. ಅಲ್ಲಿಂದ ನಮಗೆ ಒಂದು ಮೆಸೇಜನ್ನು ಕಳಿಸಿರುವಂಥ ಈರಣ್ಣವರಿಗೋಸ್ಕರ ಈ ಗೀತೆ.

ಸ್ನೇಹಿತರೆ, ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೋರಿ ಚಿತ್ರದುರ್ಗದಿಂದ ನಳಿನಿ ಸತೀಶ್ ಅವರು ನಮಗೆ ಮೆಸೇಜನ್ನು ಕಳಿಸಿದ್ದಾರೆ. ಅವರಿಗೆ ನನ್ನ ದೇವರು ಚಿತ್ರದ ಗೀತೆ ಬೇಕು ಅಂತ ಕೇಳ್ಕೊಂಡಿದ್ದಾರೆ. ಅದೇ ರೀತಿ ಹುಲ್ಗೆಪ್ಪ ಅರೋಲಿ ಅವರು ನಮಗಾಗಿ ಒಂದು ಗೀತೆನ ಪ್ರಸಾರ ಮಾಡಿರಿ, ನಾವೆಲ್ಲ ಗೀತೆಗಳನ್ನೆಲ್ಲ ಒಂದು ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀವಿ, ಎಲ್ಲ ಗೀತೆಗಳು ಚೆನ್ನಾಗಿವೆ, ನಮಗೋಸ್ಕರ ನೀವು ಒಂದು ಗೀತೆ ಪ್ರಸಾರ ಮಾಡಿರಿ ಅಂತ ಹೇಳಿ ಅವರು ನಮ್ಮನ್ನೇ ಕೇಳ್ಕೊಂಡಿದ್ದಾರೆ. ಹೀಗಾಗಿ ನಳಿನಿ ಸತೀಶ್ ಅವರು ಕೋರಿರುವಂತಹ ಗೀತೆ ಹುಲ್ಗೆಪ್ಪ ಅರೋಲಿ ಅವ್ರಿಗೂ ಕೂಡ ಇಷ್ಟ ಆಗುತ್ತೆ ಅಂಥೇಳಿ ಈ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೀವಿ, ಕೇಳಿ.

ಸ್ನೇಹಿತರೆ, ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ನಾಗರಾಜ ರೆಡ್ಡಿ ಅವರು ರಾಮತೀರ್ಥದಿಂದ ಕೋರಿದ್ದಾರೆ. ಚಂಡಾ ಚಿತ್ರದ ಗೀತೆಯನ್ನು ಬೇಕು ಪ್ರಸಾರ ಮಾಡಿ ಅಂತ. ಅವರಿಗೋಸ್ಕರ ಈ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೀವಿ, ಕೇಳಿ.

ಸ್ನೇಹಿತರೆ, ಇನ್ನು ಒಂದು ಗೀತೆಯನ್ನು ಪ್ರಸಾರ ಮಾಡುವಷ್ಟು ಸಮಯ ಮಾತ್ರ ಉಳ್ಕೊಂಡಿದೆ. ನಮಗೆ ಇಂದು ಸಂದೇಶಗಳನ್ನು ಕಳಿಸಿಕೊಟ್ಟಿರುವಂತಹ ಎಲ್ಲ ನಮ್ಮ ಶ್ರೋತೃ ಬಾಂಧವರಿಗೆ ಮನಃಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಅದೇ ರೀತಿ ಯಾರ ಗೀತೆಗಳು ಪ್ರಸಾರ ಆಗಿಲ್ಲ ಅವರ ಗೀತೆಗಳು ಮುಂದಿನ ವಾರಗಳಲ್ಲಿ ಖಂಡಿತವಾಗಿಯೂ ಕೂಡ ಪ್ರಸಾರ ಆಗ್ತವೆ ಅನ್ನುವಂಥದ್ದನ್ನು ಈ ಮೂಲಕ ನಿಮಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಅದೇ ರೀತಿ ಇಂದು ಒಂದು ವಿಶೇಷವಾಗಿರುವಂತಹ ದಿನ ಅಂತ ಹೇಳಿದ್ದೆ, ಅದು ನಮ್ಮ ಕ್ರಿಕೆಟಿನ ದಿಗ್ಗಜರಾಗಿರುವಂತಹ ಮಹೇಂದ್ರ ಸಿಂಗ್ ಧೋನಿ ಅವರ ಹುಟ್ಟುಹಬ್ಬ, ಜನ್ಮದಿನ ಅಂತ ಕೂಡ ಹೇಳಿದ್ದೆ. ಅವರಿಗೆ ರಾಜೀವ್ ಗಾಂಧಿ ಖೇಲ್ ಪ್ರಶಸ್ತಿ ಸಿಕ್ಕಿದೆ, ಪದ್ಮಶ್ರೀ ಪ್ರಶಸ್ತಿ ಸಿಕ್ಕಿದೆ, ಮತ್ತು ಪದ್ಮಭೂಷಣ ಪ್ರಶಸ್ತಿ ಸಿಕ್ಕಿದೆ. ಆಮೇಲೆ ಅವರೀಗ ಪ್ರಸ್ತುತವಾಗಿ ಏನು ಕೆಲಸ ಮಾಡ್ತಾ ಇದ್ದಾರಪ್ಪ ಅಂತಂದರೆ ಭಾರತೀಯ ಭೂಸೇನೆಯಲ್ಲಿ ಇದ್ದಾರೆ. ಆಮೇಲೆ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ ಸಿಕ್ಕಿದೆ. ಎಲ್ಲ ಪ್ರಶಸ್ತಿಗಳು ಸಿಕ್ಕರೂ ಕೂಡ ಅವರು ತುಂಬ ಸರಳ ಜೀವಿ ಅಂತ ಹೇಳಬಹುದು. ಅವರ ಒಂದು ಕ್ರಿಕೆಟ್ಗೆ ಮಾಡಿರುವಂತಹ ಅವರ ಒಂದು ಅತ್ಯುತ್ತಮವಾಗಿರುವಂತಹ ಕೊಡುಗೆ ಈಗಲೂ ಕೂಡ ಶ್ಲಾಘನೀಯ. ನಮ್ಮ ಕ್ರಿಕೆಟ್, ಭಾರತೀಯ ಕ್ರಿಕೆಟ್ ತಂಡಕ್ಕೆ ಅವರು ಕೂಡ ಒಂದು ವರ ಇದ್ದಂತೆ ಅಂತ ಹೇಳಬಹುದು. ಅವರು ಗೆದ್ದುಕೊಟ್ಟಂತಹ ಎಲ್ಲ ಆಟಗಳು, ಟ್ರೋಫಿಗಳು ನಮ್ಮ ಭಾರತಕ್ಕೆ ಅತ್ಯಮೂಲ್ಯ ಅಂತ ಆಟಗಾರರ ಹುಟ್ಟುಹಬ್ಬ ಇಂದು. ಅವರಿಗೆ ಒಳ್ಳೆಯದಾಗಲಿ, ಇನ್ನೂ ಸಾಧನೆಯನ್ನು ಮಾಡುವಂತಹ ಶಕ್ತಿ ಆ ದೇವರು ಮಹೇಂದ್ರ ಸಿಂಗ್ ಧೋನಿ ಅವರಿಗೆ ಕೊಡಲಿ ಅಂತ ನಮ್ಮ ಆಕಾಶವಾಣಿ ರಾಯಚೂರು FM ಕೇಂದ್ರದಿಂದ ಹಾರೈಸ್ತಾ ಇದ್ದೇವೆ. ಮತ್ತೊಮ್ಮೆ ಮಗದೊಮ್ಮೆ ಇಂದು ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ಎಲ್ಲ ನಮ್ಮ ಕೇಳುಗ ಬಾಂಧವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಕಾರ್ಯಕ್ರಮದ ಕೊನೆಯ ಗೀತೆಯನ್ನು ಪ್ರಸಾರ ಮಾಡುವಂತಹ ಸಮಯ. ಈ ಗೀತೆಯನ್ನು ನಮಗೆ ವಿಜಯಪುರದಿಂದ ಭರತ್ ಕುಮಾರ್, ಬಂದೇ ನವಾಜ್ ಹಾಗೆ ಸುದರ್ಶನ್ ಅವರು ಕೇಳಿದ್ದಾರೆ. ರುದ್ರನಾಗ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡ್ರಿ ಅಂತ ಹೇಳಿ ಖಂಡಿತವಾಗಿಯೂ ಪ್ರಸಾರ ಮಾಡ್ತಾ ಇದ್ದೀವಿ, ಕೇಳಿ.

0: ಇದುವರೆಗೂ ಚಿತ್ರಗೀತೆಗಳ ಕಾರ್ಯಕ್ರಮ, ವಾಟ್ಸಪ್ ಸಂದೇಶಗಳನ್ನು ಆಧರಿಸಿರುವಂತಹ ಕಾರ್ಯಕ್ರಮ ಮೇಘ ಸಂದೇಶ ಪ್ರಸಾರವಾಯಿತು. ಕಾರ್ಯಕ್ರಮಕ್ಕೆ ಮೆಸೇಜ್ಗಳನ್ನು ಕಳಿಸಿಕೊಟ್ಟಿರುವಂತಹ ನಮ್ಮೆಲ್ಲ ಆತ್ಮೀಯ ಕೇಳುವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಅದೇ ರೀತಿ ಇಂದಿನ ಕಾರ್ಯಕ್ರಮಕ್ಕೆ ತಾಂತ್ರಿಕ ನೆರವನ್ನು ಎ.ಟಿ. ಅರಸು ಮತ್ತು ಮಲ್ಲಿಕಾರ್ಜುನ ಅವರು ಒದಗಿಸಿದರು. ಇದಾಗಿತ್ತು ಇಂದಿನ ಮೇಘ ಸಂದೇಶ ಕಾರ್ಯಕ್ರಮ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಇನ್ನು ಮುಂದೆ 10:32 ವಿವಿಧ ಭಾರತೀಯ ಕಾರ್ಯಕ್ರಮಗಳು ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮೂಡಿಬರಲಿವೆ.
1: 22 ಸೆಕೆಂಡುಗಳ ಈ ಸಮಯದಲ್ಲಿ

0: ನಂಗೆ ದುಡ್ಡಂದ್ರೆ ಲೆಕ್ಕ ಇಲ್ಲ, ನಾನು ಆಡ್ದಿರೋ ಆಟ ಇಲ್ಲ.
1: ಮೊದಲಿಗೆ ಇದು ನಕಲಿ ಎಂದುಕೊಂಡೆ, ಆದರೆ 50,000 ದೊರೆಯಿತು. ನೀವು ಪ್ರಯತ್ನಿಸಿ ನೋಡಿ. ಪ್ರಯತ್ನ ಮಾಡ್ತೀನಿ. ಓ ಹೌದು, 1,000 ಅಕೌಂಟ್ಗೆ ಬಂತು. ಗಿರಿಶಣ್ಣ ಇಲ್ಲೋಡು, ಈ ಲಿಂಕ್ ಅಲ್ಲಿ ಸರಳವಾದ ಪ್ರಶ್ನೆಗಳು ಸರಿ ಉತ್ತರಕ್ಕೆ 1,000 ಬರ್ತಾ ಇದೆ.
2: ನಂಗೂ ಬಂತು, ನಾನು ಅದನ್ನೇ ಮಾಡ್ತಾ ಇದ್ದೀನಿ.
1: 7ನೇ ಪ್ರಶ್ನೆಗೆ ಅಕೌಂಟ್ ನಂಬರು, ಪಾನ್ ನಂಬರು, ಆಧಾರ್ ನಂಬರು ಎಲ್ಲಾ ಕೇಳ್ತಾ ಇದೆ. ಇರು, ಹಾಕ್ ನೋಡ್ತೀನಿ.
3: ಅಯ್ಯೋ ಮಕ್ಕಳೇ, ತಡೀರಿ ತಡೀರಿ, 1 ನಿಮಿಷ ಹಾಕ್ಬಿಡಿ. ಪ್ಯಾನ್ ಆಧಾರು ಕೇಳ್ತಾ ಇದಾರೆ ಅಂದ್ರೆ ಏನೋ ಮೋಸ ಅನ್ಸುತ್ತೆ. ತಕ್ಷಣ ಲಿಂಕ್ ಕ್ಲೋಸ್ ಮಾಡಿ. ಮೊದಲು ದುಡ್ಡಿನ ಆಸೆ ತೋರಿಸಿ, ಆಮೇಲೆ ನಮ್ ಖಾತೆಯಲ್ಲಿರೋ ಎಲ್ಲ ಹಣ ಖಾಲಿ ಮಾಡ್ಬಿಡ್ತಾರೆ.
1: ಹೌದಾ?
2: ಈಗ್ಲೇ ಕ್ಲೋಸ್ ಮಾಡ್ಬಿಡ್ತೀನಿ.
4: ಎಚ್ಚರ. ದುಡ್ಡಿನ ಆಮಿಷಕ್ಕೆ ಬಲಿಯಾಗಿ ಮೋಸದ ಲಿಂಕ್ ತೆರೆದು ಹಣ ಕಳೆದುಕೊಳ್ಳಬೇಡಿ. ಅದು ಸೈಬರ್ ಮೋಸದ ಜಾಲವಿರಬಹುದು.

ಚಂದದ ಯುಗಳ ಗೀತೆಗಳು ನಮ್ಮ ಜೊತೆಯಾಗಿವೆ. ಇಂದಿನ ಓಲ್ಡ್ ಈಸ್ ಗೋಲ್ಡ್ನ ಈ ಒಂದು ಪಯಣದಲ್ಲಿ 10:39 ಆಗಿದೆ. ವಿವಿಧ ಭಾರತಿ ಸ್ಟುಡಿಯೋದಲ್ಲಿ ಇನ್ನು ಮುಂದಿನ ಗೀತೆ ಮುಡಿ ಬರ್ತಾ ಇರೋದು ನೀನಕ್ಕಾಗ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿ ಈ ಒಂದು ಹಾಡಿನಲ್ಲಿದೆ. ಎಂ ಎನ್ ವ್ಯಾಸರಾವ್ ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಸಂಗೀತ ಈ ಹಾಡಿಗೆ.

ಪ್ರಶ್ನೆ ಪತ್ರಿಕೆಗಳನ್ನು ಕರೆಕ್ಷನ್ ಮಾಡ್ತಾರಲ್ಲ, ಆ ಉಪಾಧ್ಯಾಯರುಗಳು ಅಂದರೆ ಶಿಕ್ಷಕರುಗಳು ಏನಿರ್ತಾರೆ, ಅವರೇ ಅಷ್ಟೇ ಕರಾರುವಕ್ಕಾಗಿ ನಮ್ಮ ಕಾರ್ಯಕ್ರಮಗಳನ್ನು ಕೂಡ ಕೇಳಿ ಅದಕ್ಕೆ ಅನಲೈಸ್ ಮಾಡಿ ಪ್ರತಿಕ್ರಿಯೆಯನ್ನು ನೀಡುವಂತಹ ಜಾಣ ಕೇಳುಗರು ನಮ್ಮಲ್ಲಿದ್ದಾರೆ. ಹೌದು, ಹಾಗಾಗಿಯೇ ಕನ್ನಡದ ಚುರುಕು ಕಿವಿಗಳು ಅಂತ ಹೇಳಿ ಅಂದರೆ ನಿಮ್ಮ ತನ್ಮಯತೆಯಿಂದ ಕಾರ್ಯಕ್ರಮವನ್ನು ಕೇಳುವಂಥದ್ದು, ಹಾಗೆ ಆಗುವಂತಹ ಸಣ್ಣ ಪುಟ್ಟ ಒಂದು ತಪ್ಪುಗಳನ್ನು ಕೂಡ ತೋರಿಸುವಂಥದ್ದು ನಮ್ಮ ಜಾಣ ಕೇಳುಗರ ಒಂದು ಜಾಣತನ ಅಂತಲೇ ಹೇಳಬಹುದು. ಇಷ್ಟೆಲ್ಲ ಮಾತು ಯಾಕೆ ಅಂತ ಹೇಳಿದ್ರೆ, ನೀವು ಯುಗಳ ಗೀತೆಗಳು ಅಂತ ಹೇಳಿದ್ರಿ, ಆದರೆ ಎರಡು ಸೋಲೋ ಗೀತೆಗಳು ಪ್ರಸಾರ ಆಗ್ಬಿಡ್ತಲ್ಲ ಅಂತ ಹೇಳಿ ನಮ್ಮ ಕೇಳುಗರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಖಂಡಿತವಾಗಿಯೂ ಎರಡು ಸೋಲೋ ಹಾಡುಗಳು ಪ್ರಸಾರ ಆಗಿದ್ದು ನಿಜ, ಆದರೆ ಅವು ಕೂಡ ಪ್ರೇಮಕ್ಕೆ ಸಂಬಂಧಪಟ್ಟಿದ್ದೇ ಆಗಿದ್ದರಿಂದ ಒಂದೇ ರೀತಿಯ ಹಾಡುಗಳು ಬೇಡ, ಸ್ವಲ್ಪ ಚೇಂಜ್ ಇರಲಿ ಅಂತ ಹೇಳಿ ಆ ಹಾಡುಗಳ ಆಯ್ಕೆಯೂ ಕೂಡ ಆಗಿತ್ತು ಇಂದಿನ ಓಲ್ಡೀಸ್ಗಳನ್ನ ಪ್ಲೇಲಿಸ್ಟ್ನಲ್ಲಿ. ಆದರೂ ಕೂಡ ನಿಮ್ಮ ಅಬ್ಸರ್ವೇಷನ್ಗೆ ಒಂದು ಚಪ್ಪಾಳೆಯನ್ನು ನೀಡಲೇಬೇಕು. ಧನ್ಯವಾದ. ಹೀಗೆ ಕೇಳ್ತಾ ಇರಿ, ಕೇಳಿಸ್ತಾ ಇರಿ ನಮ್ಮ ಜೊತೆಯ

ಆಗಿರಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಆಗಿಂದಾಗೆ ಹೀಗೆ ಹಂಚಿಕೊಳ್ತಾ ಇರಿ ಅಂತ ಹೇಳ್ತಾ ನಮ್ಮ ವಾಟ್ಸಪ್ ಸಂಖ್ಯೆ ಮತ್ತೊಮ್ಮೆ ಹೇಳ್ತೀನಿ, 9483091029. ಹಾಗೆಯೇ ನೀವು ಪತ್ರಗಳನ್ನು ಕೂಡ ಬರೆಯಬಹುದು. ನಿಲಯದ ನಿರ್ದೇಶಕರು ವಿವಿಧ ಭಾರತಿ, ರಾಜಭವನ ರಸ್ತೆ, ಬೆಂಗಳೂರು, ಇಲ್ಲಿಗೆ. ಹಾಗೆ ನೀವು ಇಮೇಲ್ಗಳನ್ನು ಕೂಡ ಕಳಿಸಬಹುದು kannadavividabharati@gmail.com. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿಗೆ ಸದಾ ನಮ್ಮ ಒಂದು ಸ್ವಾಗತ ಇದ್ದೇ ಇರುತ್ತೆ ಅಂತ ಹೇಳ್ತಾ ಈಗ ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳೋಣ. ಬಿಡುಗಡೆಯ ಬೇಡಿ ಚಿತ್ರದ ಒಂದು ಹಾಡು ಇದು, ಇವುಗಳ ಗೀತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಇರುವಂಥದ್ದು, ಆರ್ ಎನ್ ಜೈ ಗೋಪಾಲ್ ಅವರ ಸಾಹಿತ್ಯ ಇದೆ, ರಾಜನ್ ನಾಗೇಂದ್ರ ಅವರ ಸಂಗೀತ ಈ ಹಾಡಿಗಿದೆ.

0: ಹೋಲ್ಡಿ ಸ್ಕೂಲ್ ಕಾರ್ಯಕ್ರಮದಲ್ಲಿ ಈಗಷ್ಟೇ ನೀವು ಕೇಳಿದ ಹಾಡು ಪ್ರಳಯಾಂತಕ ಚಿತ್ರದ್ದು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿ ಇತ್ತು. ಚಿವುದಯಶಂಕರ್ ಅವರ ಸಾಹಿತ್ಯ, ಶಂಕರ್ ಗಣೇಶ್ ಅವರ ಸ್ವರ ಸಂಯೋಜನೆ ಇತ್ತು. ಅದಕ್ಕೂ ಮೊದಲು ನೀವು ಕೇಳಿದ್ದು ಬ್ರಹ್ಮಗಂಟು ಚಿತ್ರದ ಹಾಡು ಎಸ್ ಜಾನಕಿ, ಹಾಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ ಹಾಡಾಗಿತ್ತು ಅದು. ಆರ್ ಎನ್ ಜೈ ಗೋಪಾಲ್ ಅವರ ಸಾಹಿತ್ಯಕ್ಕೆ ವಿಜಯಾನಂದ್ ಅವರ ಸ್ವರ ಸಂಯೋಜನೆ ಇತ್ತು. ಚಂದದ ಗೀತೆಗಳ ಗೀತ ಪಯಣ ಓಲ್ಡೇಜ್ ಗೋಲ್ಡ್ನ ಈ ಗೀತ ಪಯಣ ಇಲ್ಲಿಗೆ ಮುಕ್ತಾಯ ಆಗ್ತಾ ಇದೆ. ಕಾರ್ಯಕ್ರಮದಲ್ಲಿ ಜೊತೆ ಇದ್ದು ಕಾರ್ಯಕ್ರಮವನ್ನು ಆಲಿಸಿದಂತಹ ನನ್ನೆಲ್ಲ ಆತ್ಮೀಯರಿಗೆ
1: ಇದು ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರ.

0: ಈಗೊಂದು ಪ್ರಕಟಣೆ.
1: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
2: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
1: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
2: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ ಸುಲಭ.
1: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700 01 4242
2: 8700 01 4242.
0: ಪ್ರಕಟಣೆ ಕೇಳಿದ್ರಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 11:02 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ವಿವಿಧ ಭಾರತೀಯ ಕಾರ್ಯಕ್ರಮಗಳು ಮುಂದುವರಿಯುತ್ತವೆ.
3: ಸಾರ್ವಜನಿಕರ ಸುರಕ್ಷಿತ ಹಾಗೂ ಸುಗಮ ಸಂಚಾರಕ್ಕೆ ಅನುಕೂಲ ಕಲ್ಪಿಸುವ ದೃಷ್ಟಿಯಿಂದ ಬೆಂಗಳೂರು ದಕ್ಷಿಣ ನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಪಾದಚಾರಿ ಮಾರ್ಗ ಒತ್ತುವರಿ ತೆರವು ಕಾರ್ಯಾಚರಣೆ ಪ್ರಗತಿಯಲ್ಲಿದ್ದು, ನಿನ್ನೆ ಒಟ್ಟು 15 ಕಿಲೋಮೀಟರ್ನಷ್ಟು ಸುದೀರ್ಘ ಪಾದಚಾರಿ ಮಾರ್ಗದ ಒತ್ತುವರಿ ತೆರವುಗೊಳಿಸಲಾಗಿದೆ ಎಂದು ಬೆಂಗಳೂರು ದಕ್ಷಿಣ ನಗರ ಪಾಲಿಕೆ ಆಯುಕ್ತ ಕೆಎನ್ ರಮೇಶ್ ತಿಳಿಸಿದ್ದಾರೆ. 150ಕ್ಕೂ ಅಧಿಕ ತೂಗು ಸೇತುವೆಗಳನ್ನು ನಿರ್ಮಿಸಿ ಬ್ರಿಡ್ಜ್ ಮ್ಯಾನ್ ಆಫ್ ಇಂಡಿಯಾ ಎಂದೇ ಪ್ರಸಿದ್ಧಿ ಪಡೆದಿದ್ದ ಪದ್ಮಶ್ರೀ ಪುರಸ್ಕೃತ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯದ ಡಾಕ್ಟರ್ ಗಿರೀಶ್ ಭಾರದ್ವಾಜ್ ಇಂದು ಮುಂಜಾನೆ ಸುಳ್ಯದ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾದರು. ಅವರಿಗೆ 76 ವರ್ಷ ವಯಸ್ಸಾಗಿತ್ತು. ಕರಾವಳಿ ಕರ್ನಾಟಕ, ಗುಜರಾತ್, ಕೊಂಕಣ ಮತ್ತು ಗೋವಾ ಹಾಗೂ ಮಧ್ಯ ಮಹಾರಾಷ್ಟ್ರದ ಕೆಲವು ಭಾಗಗಳಲ್ಲಿ ಇಂದು ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇದೇ 9:00 ಆರೆಂಜ್ ಅಲರ್ಟ್ ಘೋಷಣೆಯಾಗಿದೆ. ಥಾಯ್ಲೆಂಡ್ನ ಪಟಾಯದಲ್ಲಿ ನಡೆದ 20 ವರ್ಷದೊಳಗಿನ ಏಷ್ಯನ್ ಕುಸ್ತಿ ಚಾಂಪಿಯನ್ಶಿಪ್ನಲ್ಲಿ ಭಾರತೀಯ ಕುಸ್ತಿಪಟುಗಳು 4 ಚಿನ್ನ 7 ಬೆಳ್ಳಿ ಹಾಗೂ 9 ಕಂಚಿನ ಪದಕ ಸೇರಿದಂತೆ ಒಟ್ಟು 20 ಪದಕಗಳನ್ನು ಗೆದ್ದು ಗಮನಾರ್ಹ ಸಾಧನೆ ಮಾಡಿದ್ದಾರೆ. ಅಂಕಪಟ್ಟಿಯಲ್ಲಿ ಭಾರತ 3ನೇ ಸ್ಥಾನದಲ್ಲಿದೆ. ಲಂಡನ್ನಲ್ಲಿ ನಡೆಯುತ್ತಿರುವ ವಿಂಬಲ್ಡನ್ ಗ್ರ್ಯಾಂಡ್ ಸ್ಲಾಮ್ ಟೆನಿಸ್ ಟೂರ್ನಿಯ ಪುರುಷರ ಸಿಂಗಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಇಂದು ಇಟಾಲಿಯ ಯಾನಿಕ್ ಸಿನ್ನರ್ ಮತ್ತು ಜರ್ಮನಿಯ ಜೆಎಲ್ ಸ್ಟಬ್ ಮುಖಾಮುಖಿಯಾಗಲಿದ್ದಾರೆ. ಪಂದ್ಯ ಭಾರತೀಯ ಕಾಲಮಾನ 5:30 ನಡೆಯಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00 ಹಾಗೂ ಮುಂದಿನ ಸುದ್ದಿ

0: ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನದ ಮಹತ್ವಾಕಾಂಕ್ಷೆ ಯೋಜನೆ ನಮ್ಮ ಕ್ಲಿನಿಕ್.
1: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್.
0: ಉತ್ತಮ ಗುಣಮಟ್ಟದ ಪ್ರಾಥಮಿಕ ಆರೋಗ್ಯ ಸೇವೆಗೆ ನಮ್ಮ ಕ್ಲಿನಿಕ್.
1: ರಾಜ್ಯದಲ್ಲಿ ಒಟ್ಟು 432 ನಮ್ಮ ಕ್ಲಿನಿಕ್ಗಳು ಕಾರ್ಯನಿರ್ವಹಿಸುತ್ತಿವೆ.
0: 12 ಆರೋಗ್ಯ ಸೇವೆಗಳ ಪ್ಯಾಕೇಜ್ ನಮ್ಮ ಕ್ಲಿನಿಕ್ನಲ್ಲಿ ಲಭ್ಯ.
1: ಆರೋಗ್ಯ ತಪಾಸಣೆ, ಪ್ರಾಥಮಿಕ ಹಂತದ ಪ್ರಯೋಗಾಲಯ ಸೇವೆ ಎಲ್ಲವೂ ಉಚಿತ.
0: ಟೆಲಿಮೆಡಿಸಿನ್ ಸೇವೆ, ರೆಫರಲ್ ಸೇವೆ ಜೊತೆಗೆ ಯೋಗ ತರಗತಿಗಳು ನಡೆಯುತ್ತವೆ.
1: ಸೋಮವಾರದಿಂದ ಶನಿವಾರದವರೆಗೆ ಸ್ಥಳೀಯ ಅನುಕೂಲತೆಗಳಿಗೆ ಅನುಗುಣವಾಗಿ ಬೆಳಗ್ಗೆ 9:00 ಸಂಜೆ 4:30 ನಿಮ್ಮ ಸೇವೆಗೆ ತೆರೆದಿರುತ್ತದೆ ನಮ್ಮ ಕ್ಲಿನಿಕ್.
0: ಎಲ್ಲರಿಗೂ ಆರೋಗ್ಯ, ಎಲ್ಲೆಡೆಯೂ ಆರೋಗ್ಯ ಎಂಬ ಧ್ಯೇಯದೊಂದಿಗೆ ನಿಮ್ಮ ಸೇವೆಗೆ ಸಿದ್ಧವಾಗಿವೆ ನಮ್ಮ ಕ್ಲಿನಿಕ್.
1: ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಆರೋಗ್ಯ ಇಲಾಖೆಯೊಂದಿಗೆ ಕೈಜೋಡಿಸಿ.
0: ಪ್ರಕಟಣೆ ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಮುಂದೆ ಸಾಗುನಿ
3: ಒಡ್ಡಿದ ಬೊಗಸೆಯಲ್ಲಿ ಬೀಳುವುದು ನಮ್ಮ ಪಾಲಿನದ್ದು ಮಾತ್ರ.
4: ನಮ್ಮದಲ್ಲದ್ದು ಒಂದೊಮ್ಮೆ ಬಿದ್ದರೂ ಬೆರಳ ಸಂದಿಯ ನೀರಿನಂತೆ ಸೋರಿ ಹೋಗುವುದು.
3: ಹಾಗಾಗಿ ಬದುಕು ನೀಡಿದ್ದನ್ನು ಸ್ವೀಕರಿಸೋಣ.
4: ಬಯಸಿದ್ದು ಸಿಗದಿದ್ದಾಗ ಬೀಳದೆ ಭವಿಷ್ಯದ ಭರವಸೆಯಿಂದ ಎದ್ದು ನಿಲ್ಲೋಣ.

ಗಂಟೆ 4:55 ಈ ಸಮಯದಲ್ಲಿ ವಿವಿಧ ಭಾರತೀಯ ಜೊತೆಗಿನ ಮಧುರವಾದ ಪಯಣದಲ್ಲಿ ಮುಡಿಬರತ್ತೆ ಕಾರ್ಯಕ್ರಮ ಸೂಪರ್ ಹಿಟ್ ಗೀತೆಗಳು.

ಟು ಬ್ಯಾಕ್ ಸೂಪರ್ ಹಿಟ್ ಗೀತೆಗಳು ನಿಮಗಾಗಿ ನಿಮ್ಮ ನೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡದಲ್ಲಿ 11:06:20 ಈ ಸಮಯದಲ್ಲಿ

0: ಈಗಷ್ಟೇ ನೀವು ಆಲಿಸಿದ್ದು ಭರ್ಜರಿಬೇಟೆ ಚಿತ್ರದ ಹಾಡು. ಎಸ್ ಜಾನಕಿಯವರ ಅದ್ಭುತವಾದ ಕಂಠಸಿರಿಯಲ್ಲಿ ಒಂದು ಗೀತೆ ಮೂಡಿಬಂತು. ಜೀವದಶಂಕರ್ ಅವರ ಸಾಹಿತ್ಯ, ಇಳೆಯ ರಾಜ ಅವರ ಸಂಗೀತ ಈ ಹಾಡಿಗಿತ್ತು. ಇನ್ನು ಅದಕ್ಕೂ ಮೊದಲು ನೀವು ಕೇಳಿದಂತಹ ಗೀತೆ ಅಣ್ಣಯ್ಯ ತಮ್ಮಯ್ಯ ನಂಜುಂಡೇಶ್ವರ ನಾನಯ್ಯ ಅನ್ನುವಂತಹ ಈ ಗೀತೆ ಕೋಟಿಗೊಬ್ಬ ಚಿತ್ರದಾಗಿತ್ತು. ಕೆ ಕಲ್ಯಾಣ್ ಅವರ ಸಾಹಿತ್ಯ, ದೇವ ಅವರ ಸಂಗೀತ ಈ ಹಾಡಿಗಿತ್ತು. ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ಯಾವ ಚಿತ್ರದಿಂದ? ಆಪ್ತ ರಕ್ಷಕ ಚಿತ್ರದ ಈ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಕಂಚಿನ ಕಂಠಸಿರಿಯಲ್ಲಿ, ಕವಿರಾಜ್ ಅವರ ಸಾಹಿತ್ಯ, ಗುರು ಕಿರಣ್ ಅವರ ಸಂಗೀತ ಈ ಹಾಡಿಗೆ.
1: ಸಮೀರ್

ಕೇಳುಗರ ಮೇಲೆ ಸದಾ ಪ್ರೀತಿಯ ರಂಗನ್ನ ಚೆಲ್ತಾ ಇರುತ್ತೆ ನಿಮ್ಮೆಲ್ಲರ ಮೆಚ್ಚಿನ ವಿವಿಧ ಭಾರತಿ, ನಿಮ್ಮ ಅನುದಿನದ ಸಂಗಾತಿ. ಸೂಪರ್ ಹಿಟ್ ಗೀತೆಗಳು ಬ್ಯಾಕ್ ಟು ಬ್ಯಾಕ್ ನಿಮಗಾಗಿ ಕೇಳಿ ಬಂತು. ಈಗಷ್ಟೇ ನೀವು ಕೇಳಿದ್ದು ನಂಜುಂಡಿ ಕಲ್ಯಾಣ ಚಿತ್ರದ ಹಾಡು, ರಾಘವೇಂದ್ರ ರಾಜ್ಕುಮಾರ್, ಮಂಜುಳಾ ಗುರುರಾಜ್ ಹಾಗೂ ಸಂಗಡಿಗರು ಹಾಡಿದಂತಹ ಗೀತೆ ಇದಾಗಿತ್ತು. ಜೀವದೇ ಶಂಕರ್ ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರ ಸಂಗೀತ ಸಂಯೋಜನೆ ಇತ್ತು. ಅದಕ್ಕೂ ಮೊದಲು ನೀವು ಕೇಳಿದ್ದು ಹೌದು ಚಂದದ ಗೀತೆಗಳು ನಿಮಗಾಗಿ ಪ್ರಸಾರ ಆಗ್ತಾ ಇದೆ. ಅದಕ್ಕೂ ಮೊದಲು ನೀವು ಕೇಳಿದ್ದು ಆಪ್ತ ರಕ್ಷಕ ಚಿತ್ರದ ಹಾಡಾಗಿತ್ತು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಇದ್ದಂತಹ ಈ ಗೀತೆಗೆ ಕವಿರಾಜ್ ಅವರ ಸಾಹಿತ್ಯ ಇತ್ತು, ಗುರುಕಿರಣ್ ಅವರ ಸ್ವರ ಸಂಯೋಜನೆ ಇತ್ತು.

0: ಎಲ್ಲಾ ವರ್ಗದ ಕೇಳುಗರನ್ನ ತಲುಪುವಂತಹ ನಿಮ್ಮೆಲ್ಲರ ಮೆಚ್ಚಿನ ವಾಹಿನಿ ವಿವಿಧ ಭಾರತಿ 102.9 FM.
1: ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 11:30. ಈಗೊಂದು ಪ್ರಕಟಣೆ.

0: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
1: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
0: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
1: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ, ಸುಲಭ.
0: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700 01 4242
1: 8700 01 4242.
2: ಪ್ರಕಟಣೆ ಕೇಳಿದ್ರೆ ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಇನ್ನು ಮುಂದೆ ವಿವಿಧ ಭಾರತೀಯ ಕಾರ್ಯಕ್ರಮಗಳು ಮುಂದುವರಿಯುತ್ತವೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.
3: ಒಂದು ನಿಮಿಷ 45 ಸೆಕೆಂಡುಗಳ ಸಮಯ ಇದು. ಆತ್ಮೀಯ ಕೇಳುಗರೆಲ್ಲರಿಗೂ ಕಲಾಭಾರತಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಜೊತೆಯಾಗ್ತಾ ಇದ್ದೀನಿ, ನಿಮ್ಮ ಬಾನುಲಿ ಗೆಳತಿ ಹೇಮಾ ಹರೀಶ್. ಈ ದಿನ ನಮ್ಮ ಕನ್ನಡಿಗರೆಲ್ಲರೂ ಕೂಡ ಹೆಮ್ಮೆಯನ್ನು ಪಡುವಂತಹ ನಟ, ನಿರ್ದೇಶಕ ಹಾಗೆ ನಿರ್ಮಾಪಕ ಒಬ್ಬರು ಜನಿಸಿದಂತಹ ದಿನ. ಅವರು ಯಾರು ಅಂತ ಹೇಳಿ ನಿಮಗೆ ಈಗಾಗಲೇ ಗೊತ್ತಾಗಿದೆ. ಅವರ ಕುರಿತಾದ ಕಲಾಭಾರತಿ ಈ ಸಮಯದಲ್ಲಿ, ಈ ಹೊತ್ತಿನಲ್ಲಿ ನಿಮ್ಮೆಲ್ಲರ ಮೆಚ್ಚಿನ ವಿವಿಧ ಭಾರತಿಯಲ್ಲಿ. ನಟ, ನಿರ್ದೇಶಕ ಹಾಗೂ ನಿರ್ಮಾಪಕ ರಿಷಭ್ ಶೆಟ್ಟಿಯವರಿಗೆ

ಈ ಹೆಸರನ್ನ ಹೇಳಿದ ಕೂಡ್ಲೇನೆ ನಮ್ಮ ಕಣ್ಣ ಮುಂದೆ ಬಂದು ನಿಲ್ಲೋದು ರಿಷಭ್ ಶೆಟ್ಟಿಯವರು. ಅಂತಹ ಪ್ರಚಂಡ ಯಶಸ್ಸನ್ನ ತಂದುಕೊಟ್ಟಂತಹ ಚಿತ್ರ ಕಾಂತಾರ. ಈ ಚಿತ್ರದಲ್ಲಿ ಆ ಕರಾವಳಿಯ ಸೊಗಡು ದೈವಗಳ ಬಗ್ಗೆ ಹೇಳ್ತಾನೆ. ಅಲ್ಲಿನ ಬದುಕನ್ನ ಕಟ್ಟಿಕೊಟ್ಟಂತಹ ಪರಿ ಸಿನಿ ರಸಿಕರನ್ನ ಸೆಳೆದಿತ್ತು. ಅದು ಆಗಿನ ಕಾಲದ ಒಂದು ಕಾಲಘಟ್ಟದ ಕಥೆಯಾಗಿತ್ತು. ಭರ್ಜರಿ ಯಶಸ್ಸನ್ನ ಸಾಧಿಸ್ತು, ಹಾಗೆಯೇ ವಿಶ್ವಮಟ್ಟದಲ್ಲಿ ಹೆಸರನ್ನ ಮಾಡ್ತು. ಮೊದಲ ಚಿತ್ರ ಪ್ರಾರಂಭ ಆದಾಗ ಎರಡನೇ ಚಿತ್ರದ ಯೋಚನೆ ಇರಲಿಲ್ಲ, ಆದರೆ ಅದರ ಪ್ರಚಂಡ ಯಶಸ್ಸಿನ ನಂತರ ಕಾಂತಾರ ಚಾಪ್ಟರ್ 2 ಮಾಡುವಂತಹ ತಮ್ಮ ಇಂಗಿತವನ್ನು ಅವರು ಎಲ್ಲೆಡೆ ಹೇಳ್ಕೊಡ್ತಾರೆ. ಅದೇ ರೀತಿ ಚಿತ್ರವನ್ನು ಮಾಡ್ತಾರೆ, ಅದು ಜಾಗತಿಕವಾಗಿ ಅದ್ಭುತವಾದ ಯಶಸ್ಸನ್ನು ಸಾಧಿಸುತ್ತೆ. ಈ ಮೂಲಕ ವಿಶ್ವದೆಲ್ಲೆಡೆ ಇರುವಂತಹ ಕನ್ನಡಿಗರ ಒಂದು ಮನೆ ಮನಗಳಲ್ಲಿ ರಿಷಭ್ ಶೆಟ್ಟಿಯವರ ಒಂದು ಪ್ರತಿಭೆ ಏನಿದೆ ಅದರ ಅನಾವರಣ ಆಗತ್ತೆ. ರಿಷಭ್ ಶೆಟ್ಟಿಯವರು ಜನಿಸಿದಂತಹ ದಿನ ಈ ದಿನ ಜುಲೈ 7 ತಾರೀಖು.

0: ಕಲಾಭಾರತಿ ಕಾರ್ಯಕ್ರಮದಲ್ಲಿ ನಟ ನಿರ್ದೇಶಕ ನಿರ್ಮಾಪಕ ರಿಷಬ್ ಶೆಟ್ಟಿಯವರ ಜನ್ಮ ದಿನೋತ್ಸವವನ್ನ ನಾವು ಆಚರಿಸ್ತಾ ಇದ್ದೀವಿ. ಹೌದು, ಇಷ್ಟೊತ್ತು ಹೇಮಾ ಹರೀಶ್ ಮಾತ್ರ ಹೇಳ್ತಾ ಇದ್ಲು, ಇನ್ನು ಮುಂದೆ ನಿಮ್ಮ ಜೊತೆ ಆಗ್ತಾರೆ.
1: ನಾನು ನಿಮ್ಮ ರೇಡಿಯೋ ಮಿತ್ರ ಸಂತೋಷ್.
0: ಸಂತೋಷ್ ರಿಷಬ್ ಶೆಟ್ಟಿ ಅಂದ ಕೂಡ್ಲೇನೆ ಎಲ್ರಿಗೂ ಸಹ ಕಣ್ಣು ಅರಳ್ಬಿಡುತ್ತೆ.
1: ಹೌದು,
0: ಅಂಥ ಪ್ರತಿಭೆ. ಯಾಕಂದ್ರೆ ಜಗತ್ತೇ ನಮ್ಮ ಕನ್ನಡ ಸಿನಿಮಾಗಳ ಬಗ್ಗೆ ತಿರುಗಿ ನೋಡೋ ಹಾಗೆ ಮಾಡ್ಬಿಟ್ರು ರಿಷಬ್ ಶೆಟ್ಟಿ.
1: ಕನ್ನಡ ಸಿನಿಮಾಗಳ ಮಣ್ಣಿನ ಅಸ್ಮಿತೆ ಇರುವಂತ ಕತೆಗಳ ಮೂಲಕ ತಿರುಗಿ ನೋಡೋ ತರ ಮಾಡಿದ್ರಲ್ಲ, ಅದು ತುಂಬಾ ದೊಡ್ಡ ಸಾಧನೆ. ಹಿಂದೆ ಎಲ್ಲ ಕೋಲ ಅಂತ ಅಂದ್ರೆ ಯಾವುದೋ ಒಂದು ವಿಶೇಷವಾದ ಆಚರಣೆ, ಮಲೆನಾಡಲ್ಲಿ ಇರುವಂತ ಆಚರಣೆ, ಯಾರು ಪುಸ್ತಕಗಳಲ್ಲಿ ಓದ್ದವ್ರಿಗೆ ಅಥವಾ ಆ ಕಡೆ ಓದೋರ್ಗಷ್ಟೇ ಗೊತ್ತಾ ಇರ್ತಿತ್ತು. ಆದ್ರೆ ಈಗ ಕೋಲ ಅನ್ನೋದು ಕೇವಲ ಒಂದು ಆಚರಣೆ ಆಗಿಲ್ಲ, ಭಕ್ತಿಯ ಪರಾಕಾಷ್ಠೆಯೂ ಆಗಿದೆ. ಈಗ ಕೋಲ ಎಲ್ಲ ನಡೆದ್ರೆ ಜನ ತುಂಬಾ ಮಟ್ಟದಲ್ಲಿ ಸೇರ್ತಾರಂತೆ, ಮಂಗಳೂರು ಕಡೆ ಎಲ್ಲ, ಕರಾವಳಿ ಭಾಗದಲ್ಲಿ.
0: ಅಂದ್ರೆ ವಿಶೇಷ ಅಂತ ಹೇಳಿದ್ರೆ ಚಿತ್ರಕಥೆ ಹಾಗೆ ಚಿತ್ರವನ್ನ ಮಾಡ್ಬೇಕಾದ್ರೆ ಆ ನೇಟಿವಿಟಿಯನ್ನ ಅವರು ಸ್ವಲ್ಪ ಕೂಡ ಬಿಟ್ಕೊಟ್ಟಿಲ್ಲ.
1: ಹೌದು
0: ಅಲ್ವಾ, ಅಷ್ಟರ ಮಟ್ಟಿಗೆ ಮಾಡಿ ಜನರಲ್ಲಿ ಒಂದು ದೈವಿಕ ಭಾವನೆ, ಮನೋರಂಜನೆ ಎರಡೂ ಕೂಡ ಒಟ್ಟಾಗಿ ಸಿಗುವಂತೆ ಮಾಡಿದ್ದು ಕಾಂತಾರ ಚಿತ್ರ.
1: ಕಾಂತಾರ ಚಿತ್ರ ಅದಕ್ಕೆ ಮೂಲ ಕಾರಣ ರಿಷಬ್ ಶೆಟ್ಟಿ ಅವರು.
0: ಹೌದು, ಅವರ ಒಂದು ಕ್ರಿಯೇಟಿವಿಟಿಗೆ ನಿಜಕ್ಕೂ ನಾವು ಹ್ಯಾಟ್ಸ್ ಆಫ್ ಹೇಳಲೇಬೇಕು ಅಲ್ವಾ.
1: ಖಂಡಿತ ಖಂಡಿತ,
0: ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಇದು ನಿಜಕ್ಕೂ ಒಂದು ದೊಡ್ಡ ಸಾಧನೆ ಅವ್ರದ್ದು.
1: ಹೌದು, ಸತ್ಯ.
0: ಮತ್ತೊಮ್ಮೆ ಅವರಿಗೆ ಶುಭಾಶಯಗಳನ್ನ ತಿಳಿಸ್ತಾ ಈಗ ಮತ್ತೊಂದು ಅವರದೇ ಅಭಿನಯ, ಯಾವುದು ಹೇಳೋ ಹಾಗೆ ಇಲ್ಲ, ಸಿಂಗಾರ ಸಿರಿ ಅಂದ ಕೂಡ್ಲೇನೆ ಕಾಂತಾರ. ಅಂಗಾಲಿನಲ್ಲಿ ಬಂಗಾರ ಗಿವ ಮಾಯೆ, ಈ ಒಂದು ಚಂದದ ಗೀತೆ ಕಾಂತಾರ ಅಂದ ಕೂಡ್ಲೇನೆ ಈ ಗೀತೆನ ರಿಷಬ್ ಶೆಟ್ಟಿ ಅವ್ರನ್ನ ಹೇಗ್ ಮರೆಯಕ್ ಸಾಧ್ಯ ಅಲ್ವಾ.
1: ಖಂಡಿತ ಇಲ್ಲ,
0: ಅದೇ ಗೀತೆ ಈಗ ನಿಮ್ಮೆಲ್ಲರಿಗಾಗಿ.
2: ಇದ್ದಾಗ

0: ಮರಳು ಜಿನ್ನು ಬಾಳೆ ಹಣ್ಣು ಪಂಚರಂಗಡಿ ಪಾನಿಪೂರಿ ರಾಗಿ ಮಿಷಿನ್ ಬಡ್ಡಿ ಸಾಲ ರಿಯಲ್ ಎಸ್ಟೇಟ್ ಮೋರಿ ಕ್ಲೀನು ಮೇಕೆ ತಿನ್ನದ ಸೊಪ್ಪೆ ಇಲ್ಲ ರಿಷಬ್ ಮಾಡದ ಕೆಲಸ ಇಲ್ಲ.
1: ಸಂತೋಷ್, ನನ್ ಗೊತ್ತಾಯ್ತು ಯಾಕೆ ಇಷ್ಟೆಲ್ಲ ನಿನ್ ಪೀಠಿಕೆ ಅಂತ ಹೇಳಿ.
0: ಹೌದು ಹೌದು
1: ನೋಡಿ, ಚಿತ್ರರಂಗ ಅನ್ನೋದು ಎಷ್ಟೋ ಜನಕ್ಕೆ ಕೇಕ್ ವಾಕ್ ಖಂಡಿತ ಅಲ್ಲ, ಎಲ್ರು ಕೂಡ ಸೈಕಲ್ ಹೊಡಿಲೇಬೇಕೆ ಹೊಡಿಲೇಬೇಕಲ್ವಾ. ಅದೇ ತರ ರಿಷಬ್ ಶೆಟ್ಟಿಯವರು ಕೂಡ

0: ಸೈಕಲ್ ಹೊಡೆದೆ ಇಷ್ಟು ದೊಡ್ಡ ಯಶಸ್ಸನ್ನ ಸಾಧಿಸಿರೋದು. ಆರಂಭದ ದಿನಗಳಲ್ಲಿ ರಿಷಬ್ ಶೆಟ್ಟಿ ಅವರು ನೀರಿನ ಬಾಟ್ಲಿ ಮಾರ್ತಾ ಇದ್ರಂತೆ, ಹಾಗೆ ಟೀ ಪುಡಿ ಮಾರ್ತಾ ಇದ್ರಂತೆ. ಆದ್ರೂ ಕೂಡ ಅವರ ಹೊಟ್ಟೆಲಿ ಹಚ್ಚಿತ್ತಲ್ಲ ಕಿಚ್ಚು, ನಾನು ಚಿತ್ರರಂಗದಲ್ಲಿ ಸಾಧನೆ ಮಾಡಬೇಕು ಅಂತ, ಆ ಮಾಡಲೇಬೇಕು ಅನ್ನುವಂತಹ ಅವರ ತುಡಿತ ಅವರನ್ನ ಈ ದಿನ ಇಲ್ಲಿಗೆ ತಂದು ಇರಿಸಿದೆ.
1: ಎಷ್ಟು ಎಷ್ಟು ಖುಷಿ ಆಗುತ್ತಲ್ವಾ. ಯಾವುದೇ ಒಂದು ಕುವೆಂಪು ಅವರು ಹೇಳ್ತಾರಲ್ಲ ಮಾತು, ಪಂಡಿತನೋ ಪಾಮರನೋ ಚಾಮರನೋ ಕೆಲಸಗಳೆಲ್ಲವೂ ಶ್ರೇಷ್ಠ ಅಂತ. ಹಾಗೆ ಎಲ್ಲ ಕೆಲಸಗಳನ್ನು ನಿಷ್ಠೆಯಿಂದ ಮಾಡಿದ್ರು. ಪಾಪ ಹೋಟೆಲ್ ಬಿಸ್ನೆಸ್ ಮಾಡಿದ್ರಂತೆ, ಅದರ ಲಾಸ್ ಆಯಿತು. ಯಾವುದೇ ಬಿಸ್ನೆಸ್ಗಳು ಮಾಡಿದ್ರು ಲಾಸ್ ಆಗ್ತಾನೆ ಇತ್ತು. ಆದರೆ ಅವರು ಒಂದು ದಿನ ಡಿಸೈಡ್ ಆಗಿ ನಾನು ಏನಾರು ಮಾಡಲೇಬೇಕು ಅಂತ ಛಲ ಬಿಡದೆ ಇದ್ದದಕ್ಕೆ ನಮಗೆ ರಿಷಬ್ ಶೆಟ್ಟಿ ಅಂತ ಡಿವೈನ್ ಸ್ಟಾರ್ ಸಿಕ್ಕಿದ್ರು. ಇಲ್ಲಾಂದರೆ ಅವರು ಲೈಫಲ್ಲಿ ಏನಾದರೂ ಸೋತ್ಬಿಟ್ಟಿದ್ರೆ, ಓಕೆ ಇಷ್ಟೇ ಅಪ್ಪ ಹೇಗೋ ಒಂದು ಸಂಬಳ ತೊಗೊಂಡು ನನ್ನ ಜೀವನ ನಾನು ನೋಡ್ಕೋತೀನಿ ಅನ್ನೋದಾಗಿದ್ರೆ, ಒಬ್ಬ ಅದ್ಭುತ ಕಲಾವಿದ ನಮಗೆ ಮಿಸ್ ಆಗ್ತಾ
0: ಇದೆ, ಕನ್ನಡ ಚಿತ್ರರಂಗ ಮಿಸ್ ಮಾಡ್ಕೊಳ್ತಾ.
1: ಹೌದು ಹೌದು, ನೀವು ಈ ಹಳೆ ಸಿನಿಮಾಗಳೆಲ್ಲ ತುಗಲಕ್ ಎಲ್ಲ ಸಿನಿಮಾ ನೋಡ್ತು ಅಂತಂದರೆ ಅವರ ಎಂಟ್ರಿ ಅದೇನೆ ಆರಂಭ. ಆ ಸಿನಿಮಾಗಳಲ್ಲಿ ಆ ವಿಲನ್ ಪಾತ್ರ ಮಾಡಿದರೆ, ಇನ್ನೊಂದು ಕಡೆ ನಮ್ಮ ರಕ್ಷಿತ್ ಶೆಟ್ಟಿ ನಾಯಕ ಆಗಿ ಮಾಡಿದ್ರೆ ಈ ಕಡೆ ವಿಲನ್. ಅವರಿಬ್ಬರ ಸ್ನೇಹ ಅವಾಗೆ ಒಂದು ಡೆವಲಪ್ ಆಗಿದ್ದು, ಅವಾಗೆ ಡಿಸೈಡ್ ಆಗಿದ್ರಂತೆ. ಎಂತ ಒಳ್ಳೆ ನಟ ನಮ್ಮ ರಕ್ಷಿತ್, ಇವನ್ಗೊಂದು ಒಳ್ಳೆ ಸಿನಿಮಾ ಮಾಡ್ತೀನಿ ನಾನು, ಆ ಸಿನಿಮಾದಲ್ಲಿ ಥಿಯೇಟರ್ ಅಲ್ಲಿ ಜನ ಎಲ್ಲ ಕ್ಲಾಪ್ಸ್ ಹಾಕ್ಬೇಕು ಇವನ್ಗೋಸ್ಕರ, ಅಂತ ಒಳ್ಳೆ ಸಿನಿಮಾ ಮಾಡ್ತೀನಿ ಅಂತ ಡಿಸೈಡ್ ಆಗಿದ್ರಂತೆ.
0: ಅಂತ ಒಳ್ಳೆ ಫ್ರೆಂಡ್ ಅವರು, ಕಿರಿಕ್ ಪಾರ್ಟಿ ಆಗಿದ್ದು ಅದೇ ಸಂದರ್ಭದಲ್ಲಿ.
1: ಇಲ್ಲ ಇಲ್ಲ, ಅವರು ಅದೇ ಮಾತುಕತೆ ಇತ್ತು ಅವಾಗ. ಇವನ್ಗೊಂದು ನಾನು ರಕ್ಷಿತ್ ಶೆಟ್ಟಿ ಅವರಿಗೆ ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅನ್ನೋದು ರಿಷಬ್ ಶೆಟ್ಟಿ ಅವ್ರಿಗಿತ್ತು. ಅದೇ ರೀತಿ ಒಳ್ಳೆ ಸಿನಿಮಾವನ್ನು ಮಾಡಿಕೊಟ್ರು. ಅವರ ಫ್ರೆಂಡ್ಶಿಪ್ ಹೇಗಿದೆ ನೋಡಿ. ಕಾಂತಾರ ಮೊದಲನೇ ಪ್ರೀಮಿಯರ್ ಶೋ ತೋರಿಸಿದಾಗ ರಕ್ಷಿತ್ ಶೆಟ್ಟಿ ಅವರು ಚೇರ್ಗಳಿಂದ ಹಾರು ಬಂದು ಅವ್ರಿಗೆ ವಿಶಸ್ ಮಾಡಿದ್ರು. ಅದು ಎಂಥ ಪ್ರಮೋಷನ್ ಸಿಕ್ತು ಅಂದರೆ, ಓ ರಕ್ಷಿತ್ ಶೆಟ್ಟಿನೇ ಈಗ ಬಂದಲ್ಲಪ್ಪ, ಸಿನಿಮಾದಲ್ಲಿ ಏನೋ ಇದೆ ಅಂತ ಎಲ್ಲ ಜನಗಳು ಆಶ್ಚರ್ಯ ಪಟ್ಕೊಂಡು ನೋಡಿದಂಥ ಸಿನಿಮಾ ಆಯಿತು ಕಾಂತಾರ. ಇಬ್ಬರ ಸ್ನೇಹದ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ ಬಹಳ ಸುಂದರವಾದ ಸ್ನೇಹ. ಆ ಸುಂದರವಾದ ಸ್ನೇಹದ ಖುಷಿ ಏನಪ್ಪ ಅಂತಂದರೆ, ಇವತ್ತು ಇಬ್ಬರು ಅವ್ರದೇ ಆದ ರೀತಿಯಲ್ಲಿ ಕರ್ನಾಟಕದಲ್ಲಿ ಒಂದು ದೊಡ್ಡ ಮಟ್ಟದ ಹೆಸರಾಗಿದ್ದಾರೆ. ಹೌದು ಹೌದು, ಶೆಟ್ಟಿ ಶೆಟ್ಟಿ ಗ್ಯಾಂಗ್ ಅಂತ ಏನೇ ಕರೆಸ್ಕೊಂಡ್ರು ಸಹ ಯಾರ್ಯಾರ ಕಲೆ ಇದೆ ಅವರನ್ನೆಲ್ಲ ಕರೆದು ಅವಕಾಶವನ್ನು ಕೊಟ್ಟಿದ್ದಾರೆ. ಹಿಂದೆ ಶಂಕರ್ನಾಗ್ ಅವ್ರಿಗೆ ಹೇಗಿತ್ತು ಒಂದು ಗ್ಯಾಂಗು, ಅದೇ ರೀತಿ ಈಗೂ ಇವ್ರದ್ದು ಸಹ ಒಂದು ಗ್ಯಾಂಗ್ ಇದೆ. ಯಾವಾಗೂ ಸಿನಿಮಾ ಅನ್ನೋದು ತಂಡದ ಗೆಲುವು ಅನ್ನೋದಕ್ಕೆ ಇವರೊಂದು ನಿದರ್ಶನ.
0: ಹೌದು, ಅದರಲ್ಲೂ ನಮ್ಮ ಕನ್ನಡಿಗರನ್ನ ಮೆಚ್ಚಿಸೋದಿದೆಯಲ್ಲ, ನಿಜಕ್ಕೂ ಚಾಲೆಂಜ್. ಯಾಕಂದ್ರೆ ಕನ್ನಡಿಗರು ತುಂಬಾ ಚೂಸಿ.
1: ಹೌದು,
0: ಇಬ್ರು ಕೂಡ ಅವರು ಆರಿಸ್ಕೊಂಡಂತಹ ಕ್ಷೇತ್ರದಲ್ಲಿ ಯಶಸ್ಸು ಸಾಧಿಸಿದ್ದಾರೆ ಅಂತ ಹೇಳಿದ್ರೆ ಅದು ಅವರಲ್ಲಿರುವ ಪ್ರತಿಭೆನ ತೋರಿಸುತ್ತೆ.
1: ಹೌದು ಹೌದು,
0: ಅಲ್ವಾ.
1: ಒಂದು ಮಾತಿದೆಯಲ್ವಾ, ಬೆಂಗಳೂರಲ್ಲಿ ಕರ್ನಾಟಕದಲ್ಲಿ ಸಿನಿಮಾ ಗೆದ್ರೆ ಅದು ಇಡೀ ಪ್ರಪಂಚಕ್ಕೆ ರೀಚ್ ಆಗುತ್ತೆ. ಯಾಕಂದ್ರೆ ಇಲ್ಲಿನ ಲಿಸ್ನರ್ಸ್ ಮತ್ತೆ ವ್ಯೂವರ್ಸ್ ಆತರ ಇದ್ದಾರೆ, ತುಂಬಾ ನಮ್ಮ ಕನ್ನಡಿಗರು ಹಾಗೇನೆ ತುಂಬಾ ಮೆಚ್ಯೂರ್ಡ್ ಲಿಸ್ನರ್ಸ್ ಆಡಿಯನ್ಸ್.
0: ಹೌದು ಹೌದು, ಇವರಿಬ್ರು ಕಾಂಬಿನೇಷನ್ ಅಲ್ಲಿರೋ ಈ ಹಾಡು ಈಗ ನಮ್ಮ ಕೇಳುಗರಿಗಾಗಿ ಅವರ ಬರ್ತ್ಡೇ ಸ್ಪೆಷಲ್ ಆಗಿ.
1: ಹೌದು ಹೌದು, ಖಂಡಿತ ಕೇಳ್ಬರೋಣ.

0: ಮುದ್ದಾಗಿ
1: ಅಲ್ಲಲ್ಲೇ
0: ಕಚ್ಚಿಗುಳಿ ತಳಲಾರೆ ಕನಸಲ್ಲಿ.
1: ಅಯ್ಯಯ್ಯಯ್ಯೋ,
0: ಇರ್ಲಿ, ಹಾಡ್ತಾ ಇದ್ರೆ ನಾವಿಬ್ರು ತುಂಬಾ ಹಾಡ್ತಾ ಹೋಗ್ತಾನೆ ಇರ್ತೀವಿ. ಮಾ ಬೇಡ ಹಾಡೋದು, ಸದ್ಯಕ್ಕೆ ಇನ್ನೊಂದಷ್ಟು ಮಾತುಗಳು ಮುಗಿಸೋಣ. ನಿಮ್ಗೆ
1: ಮಾತಾಡ್ಬೇಕು ಅನ್ನೋದು ಬಹಳಷ್ಟು ಇದೆ, ಆದ್ರೆ ಸಮಯ ನಮಗ ಕಾಯ್ತಾ ಇಲ್ಲ.
0: ಹೌದು, KFC ಗೊತ್ತಾ ನಿಮ್ಗೆ? KFC ಅಂದ್ರೆ
1: ಯಾರಿಗೆ ಗೊತ್ತಿಲ್ಲ
0: ಹೇಳಿ. ಕೆರಾಡಿ ಫಿಲ್ಮ್ ಸಿಟಿ
1: ನೋಡಿ, KFC ಎಂತ ಬ್ರ್ಯಾಂಡ್, ಅದನ್ನ ಚೇಂಜ್ ಮಾಡ್ಬಿಟ್ಟಿದೆ ನಮ್ಮ ರಿಷಬ್ ಶೆಟ್ಟಿ ಅವರು.
0: ಅವರು ಕೆರಾಡಿ ಅಲ್ವಾ, ಅಲ್ಲೇ ಎಲ್ಲ ಈಗ ಕಾಂತಾರ ಸಿನಿಮಾಗಳ ಮಾಡೋದಕ್ಕೆ ಆರಂಭ ಆದ್ಮೇಲೆ ಅದನ್ನ KFC ಅಂತಾನೆ ಕರೀತಾರೆ. ಈಗ ಆ ಕಡೆ ಎಲ್ಲ ಅದೇ ಫೇಮಸ್ಸು, ಕೆರಾಡಿ ಫಿಲ್ಮ್ ಸಿಟಿ. ಎಷ್ಟು ಚೆನ್ನಾಗಿದೆ ಅಲ್ವಾ?
1: ಅಲ್ಲ, ಇದು ನಿಜಕ್ಕೂ ಹೆಮ್ಮೆ ಪಡುವಂತದ್ದು, ಯಾಕಂತ ಹೇಳಿದ್ರೆ ವರ್ಲ್ಡ್ ವೈಡ್ ಬ್ರ್ಯಾಂಡ್ ಅದು, ಅದನ್ನೇ ಚೇಂಜ್ ಮಾಡಿ ನಮ್ಮ ಹೆಸರು ಇಟ್ಬಿಟ್ಟಿದ್ದಾರೆ. ಅದಕ್ಕೆ ಅಂತ ಹೇಳಿದ್ರೆ ರಿಷಬ್ ಶೆಟ್ಟಿ ಅವ್ರ ಜನಪ್ರಿಯತೆ, ಹಾಗೆ ಅವ್ರ ಕಮಿಟ್ಮೆಂಟ್ ಇಲ್ಲಿ ನಮ್ಗೆ ಕಾಣಿಸುತ್ತೆ ಅಲ್ವಾ?
0: ಇನ್ನೊಂದೇನು ಗೊತ್ತಾ, ಅವರು ಪ್ರಶಾಂತ್ ಆಗಿದ್ರು, ಆಮೇಲೆ ರಿಷಬ್ ಶೆಟ್ಟಿ ಆದ್ರು. ಅವರಲ್ಲಿ ಒಂದು ವಿಷಯ ನನಗೆ ತುಂಬಾ ಇಷ್ಟ ಆಗೋದೇನಪ್ಪ ಅಂತ ಅಂದ್ರೆ, ಅದ್ಭುತ ಕಥೆಗಾರ. ಎಷ್ಟು ಕಥೆನ ಚೆನ್ನಾಗಿ ಎಳಿತಾರೆ ಅಂತ, ಎಳೆದುಕೊಂಡು ಹೋಗ್ತಾರೆ ಅಂತ ಅಂದ್ರೆ, ಈ ಕಾಂತಾರದಲ್ಲಿ ಆದಂತ ಗನ್ ಶೂಟ್ ವಾಪಸ್ ರಿವರ್ಸ್ ಫೈರ್ ಆಗುತ್ತಲ್ಲ, ಆ ಒಂದು ಸೀನು ಮತ್ತೆ ಎನ್ಕ್ರೋಚ್ಮೆಂಟ್ ಇವೆಲ್ಲ ಅವರೂರಲ್ಲಿ ಆದಂತ ಘಟನೆಗಳು. ಆ ಘಟನೆಗಳನ್ನ ಸೂಕ್ಷ್ಮವಾಗಿ ಗಮನಿಸಿ ಸಿನಿಮಾ ಮಾಡೋದಕ್ಕೆ ನಿರ್ಧಾರ ಮಾಡ್ಕೊಂತಾರೆ. ಅದೇ ಸಂದರ್ಭದಲ್ಲಿ ಈ ಸಿನಿಮಾದ ಪ್ರಪೋಸಲ್ ಅನ್ನ ಈ ಒಂಬಳೆ ಸಿನಿಮಾದವ್ರ ಜೊತೆ ಮಾತಾಡಿದ ನಂತರ, ಯಾರ ಹತ್ರ ಮಾಡಿಸ್ಬೋದು ಅನ್ಸುತ್ತೆ ನಿಮ್ಮನ್ನ ಬಿಟ್ರೆ ಈ ಸಿನಿಮಾನ ಅಂತ ಕೇಳ್ತಾರೆ. ಆಗ ಅವ್ರು ಕೊಟ್ಟಂತ ಹೆಸರು ಯಾವ್ದು ಗೊತ್ತಾ? ನಮ್ಮ ನೆಚ್ಚಿನ ಪುನೀತ್ ರಾಜ್ಕುಮಾರ್ ಅವರು.
1: ಓ,
0: ಆಗ ರಿಷಬ್ ಶೆಟ್ಟಿ ಅವರು ಡಿಸೈಡ್ ಆಗಿರ್ತಾರೆ, ಪುನೀತ್ ರಾಜ್ಕುಮಾರ್ ಅವ್ರ ಜೊತೆ ಒಂದು 6 ತಿಂಗಳು ನಾನು ಅವ್ರ ಜೊತೆ ಇದ್ದು ಬಿಡ್ತೀನಿ, ಅವರಿಗೆ ನಮ್ಮ ಸ್ಲ್ಯಾಂಗು ನಮ್ಮ ಭಾಷೆಯ ವರ್ಸೆ ಶೈಲಿ ಇದನ್ನೆಲ್ಲ ಕಲಿಸ್ಬೇಕು, ಅವ್ರ ಹತ್ರ ಮಾಡಿಸ್ಬೇಕು ಸಿನಿಮಾನ ಅಂತ. ಅದೇ ಸಂದರ್ಭದಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಜೇಮ್ಸ್ ಮತ್ತೆ ಇತರ ಸಿನಿಮಾಗಳಲ್ಲಿ ತುಂಬಾ ಬ್ಯುಸಿ ಆಗ್ಬಿಟ್ಟಿರ್ತಾರೆ. ಒಂದಿನ ನಮ್ಮ ರಿಷಬ್ ಶೆಟ್ಟಿ ಅವ್ರನ್ನ ಕರೆದು, ರಿಷಬ್ ಕಾಯಕ್ಕೆ ಹೋಗ್ಬೇಡಿ, ತುಂಬಾ ಒಳ್ಳೆ ಸಬ್ಜೆಕ್ಟ್ ಇದೆ, ನೀವೇ ಮಾಡ್ಬಿಡಿ ಅಂತ ಪ್ರೋತ್ಸಾಹ ಮಾಡ್ತಾರೆ. ಹೌದು, ಪ್ರೋತ್ಸಾಹ ಮಾಡಿದ ನಂತರ ಇವರು ಡಿಸೈಡ್ ಆಗಿ ಓಕೆ ನಾನೇ ಮಾಡ್ತೀನಿ, ವೆಯ್ಟ್ ಮಾಡಿದರೆ ಪಾಪ 6 ತಿಂಗಳು, ಆಮೇಲೆ ಡಿಸೈಡ್ ಆಗಿ ಅವರೇ ಮಾಡ್ತೀನಿ ಸಿನಿಮಾನ ಅಂತ ಹೇಳಿದ್ರು. ಹಾಗೆ ಅವರು ಒಂದು ಮಾತನ್ನ ಹೇಳಿದ್ರು, ಪುನೀತ್ ಅವರಿಂದ, ಪುನೀತ್ ರಾಜ್ಕುಮಾರ್ ಅವರಿಂದ ನನಗೆ ಈ ಅವಕಾಶ ಸಿಕ್ತು, ನನ್ನ ಎಲ್ಲಾ ಸಿನಿಮಾಗಳನ್ನ ಅವ್ರಿಗೆ ಡೆಡಿಕೇಟ್ ಮಾಡ್ತೀನಿ.
1: ನೋಡಿ, ಒಂದು ಪ್ರತಿಭೆ ಮಾತ್ರ ಮತ್ತೊಂದು ಪ್ರತಿಭೆನ ಗುರುತಿಸೋದಕ್ಕೆ ಸಾಧ್ಯ.
0: ನೋಡಿ, ಅದ್ ಎಂತ ಪ್ರತಿಭೆ ಅಂತ ಅಂದ್ರೆ, ನ್ಯಾಷನಲ್ ಅವಾರ್ಡ್, 2 ನ್ಯಾಷನಲ್ ಅವಾರ್ಡ್ ತಂದು ಕೊಟ್ಬಿಡ್ತಾರೆ. ಬೆಸ್ಟ್ ಸಿನಿಮಾ, ಬೆಸ್ಟ್ ಆಕ್ಟರ್
1: ಕೂಡ ರಾಷ್ಟ್ರ ಪ್ರಶಸ್ತಿ ವಿಜೇತರು.
0: ಹೌದು ಹೌದು ಹೌದು. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಒಬ್ರು ತಮಿಳ್ ಏನ್ ಬಂದು, ನಾನ್ ಕನ್ನಡಿಗ, ಅವರು ನನ್ನ ಪರಿಚಯದವರು ಬಂದು ಸಿನಿಮಾವನ್ನು, ಆ ಸಿನಿಮಾ ತೋರಿಸು ಅಂದ್ಬಿಟ್ಟು ಸಿನಿಮಾವನ್ನು ನೋಡಿದ್ರು. ಅಂದ್ರೆ ಅಷ್ಟು ಪ್ರಭಾವ ಬೀರಿತ್ತು. ಕತೆ ಚೆನ್ನಾಗಿದ್ರೆ ಭಾಷೆಯ ಲಿಮಿಟ್ ಇರಲ್ಲ, ಎಲ್ಲರೂ ಕನ್ನಡ ಸಿನಿಮಾಗಳನ್ನ ನೋಡ್ತಾರೆ ಅನ್ನೋದಕ್ಕೆ ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಒಂದು ನಿದರ್ಶನ, ನಂತರ ಕಾಂತಾರ.
1: ಜೊತೆಗೆ ಅದರಲ್ಲಿ ಒಂದು ಮೆಸೇಜು ಇತ್ತು ಅಲ್ವಾ, ಒಂದು ಸಂದೇಶ ಇತ್ತು. ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗಳು ಯಾವ ರೀತಿ ಶೋಚನೀಯ ಸ್ಥಿತಿಗೆ ಹೋಗಿ
2: ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಗಮನಿಸಿ, ಇದೊಂದು ಪ್ರಕಟಣೆ. ಮಾಗಿದ ಮುತ್ಸಂದಿ ಗ್ರಂಥ ಲೋಕಾರ್ಪಣೆ ಮತ್ತು ಅಭಿನಂದನಾ ಸಮಾರಂಭವು 8/7/2026 ಬುಧವಾರ ಬೆಳಗ್ಗೆ 10:30 ಗಂಜ್ ಕಲ್ಯಾಣ ಮಂಟಪ ರಾಯಚೂರಿನಲ್ಲಿ ಜರುಗಲಿದೆ ಎಂದು ಅಧ್ಯಕ್ಷರು ಹಾಗೂ ಸರ್ವ ಪದಾಧಿಕಾರಿಗಳು MS ಪಾಟೀಲರ ಅಭಿನಂದನಾ ಸಮಿತಿ ರಾಯಚೂರು ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಪ್ರಕಟಣೆ ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 12:00 ಆಗ್ತಾ ಇದೆ. ಇನ್ನು ಮುಂದೆ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ದೇಶದ ವಿವಿಧ ರಾಜ್ಯಗಳಲ್ಲಿ 150ಕ್ಕೂ ಹೆಚ್ಚು ತೂಗು ಸೇತುವೆಗಳನ್ನು ನಿರ್ಮಿಸಿ ಬ್ರಿಡ್ಜ್ ಮ್ಯಾನ್ ಆಫ್ ಇಂಡಿಯಾ ಎಂದೇ ಪ್ರಸಿದ್ಧಿ ಪಡೆದಿದ್ದ ಪದ್ಮಶ್ರೀ ಪುರಸ್ಕೃತ ದಕ್ಷಿಣ ಕನ್ನಡ ಜಿಲ್ಲೆ ಸುಳ್ಯದ ಡಾ ಗಿರೀಶ್ ಭಾರದ್ವಾಜ್ ಇಂದು ಬೆಳಗ್ಗೆ ಸುಳ್ಯದ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ. ಅವರಿಗೆ 76 ವರ್ಷ ವಯಸ್ಸಾಗಿತ್ತು. ಗ್ರಾಮೀಣ ಮತ್ತು ದುರ್ಗಮ ಪ್ರದೇಶಗಳಲ್ಲಿ ಕಡಿಮೆ ವೆಚ್ಚದ ಸ್ಥಳೀಯ ಸಂಪನ್ಮೂಲಗಳನ್ನೇ ಬಳಸಿ ತೂಗು ಸೇತುವೆಗಳನ್ನು ನಿರ್ಮಿಸಿ ಜನರ ನೆಮ್ಮದಿಯ ಬದುಕಿಗೆ ಆಸರೆಯಾಗಿದ್ದ ಅವರನ್ನು ಜನ ಶರಸೇತು ಸರದಾರ ಎಂದೇ ಅಭಿಮಾನದಿಂದ ಕರೆದಿದ್ದರು. ಗ್ರಾಮಗಳ ಉನ್ನತಿಯೇ ರಾಷ್ಟ್ರದ ಉನ್ನತಿ ಎಂಬ ಧ್ಯೇಯದೊಂದಿಗೆ ಪಂಚಾಯಿತಿ ರಾಜ್ ವ್ಯವಸ್ಥೆ ಜಾರಿಗೊಂಡ ಬಳಿಕ ಗ್ರಾಮೀಣ ಭಾಗದ ಸಮಗ್ರ ಅಭಿವೃದ್ಧಿಗೆ ಸ್ಥಳೀಯ ಸರ್ಕಾರ ಯೋಜನೆ ರೂಪಿಸಿ ಅನುಷ್ಠಾನಗೊಳಿಸುವ ಅಧಿಕಾರ ಪ್ರಾಪ್ತವಾಯಿತು. ವಿಶ್ವ ಗ್ರಾಮೀಣಾಭಿವೃದ್ಧಿ ದಿನಾಚರಣೆ ಹಿನ್ನೆಲೆ ಗ್ರಾಮೀಣಾಭಿವೃದ್ಧಿಯ ತಜ್ಞ ಕಾರ್ಯಕರ್ತ ವಿಜಯಪುರದ ನರಸಿಂಹ ರಾಯಚೂರ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ಗ್ರಾಮೀಣಾಭಿವೃದ್ಧಿಯಲ್ಲಿ ಪಂಚಾಯಿತಿಯ ಜೊತೆಗೆ ಸಮುದಾಯದ ಸಹಭಾಗಿತ್ವವು ಅಷ್ಟೇ ಅವಶ್ಯ. ಗ್ರಾಮ ಪಂಚಾಯಿತಿಯ ಆದಾಯವನ್ನು ಹೆಚ್ಚಿಸಬೇಕು ಅಂದಾಗ ಕರ ನಿರ್ವಹಣೆಯಿಂದ ಮಾತ್ರ ಆಗದೆ ಸಾಮಾಜಿಕ ಅರಣ್ಯ ಇರಬಹುದು, ಕೆರೆ ಬಾವಿಗಳನ್ನ ನಿರ್ಮಾಣ ಮಾಡುವುದರಿಂದ ಇರಬಹುದು, ನಾವು ಈ ಗ್ರಾಮಕ್ಕೆ ಏನು ಮಾಡಬಹುದು, ಗ್ರಾಮ ಪಂಚಾಯಿತಿಯವರ ಮೂಲಕ ಸಮುದಾಯ ಒಳಗಡೆ ಹೋಗಿ ಕೆಲಸ ಮಾಡಿದಾಗ ಅದರ ಮಾಲೀಕತ್ವದ ಫಲ ಸುಸ್ಥಿರವಾಗಿ ಆ ಯೋಜನೆ ಬಹಳಷ್ಟು ದಿನ ನಾವು ನೋಡಬಹುದು. ಸಮುದಾಯದ ಸಹಭಾಗಿತ್ವ, ಸಮುದಾಯದ ಮಾಲೀಕತ್ವ, ಈ ಎರಡೂ ಸಹಕಾರಿ ತತ್ವದ ಮೂಲಕ ಗ್ರಾಮೋತ್ಥಾನವೇ ರಾಷ್ಟ್ರೋತ್ಥಾನ ಅನ್ನುವ ಕಲ್ಪನೆಯಲ್ಲಿ ನಾವು ನಮ್ಮ ಗ್ರಾಮಗಳನ್ನ ಅಭಿವೃದ್ಧಿಪಡಿಸಲಿಕ್ಕೆ ಸಮುದಾಯದ ಸಹಭಾಗಿತ್ವವನ್ನು ಪಡ್ಕೋಬೇಕನ್ನುವಂತ ಅನಿಸಿಕೆ ನಂತು.
0: ಹಾವೇರಿ ಜಿಲ್ಲೆಯಲ್ಲಿ ಸಂಸದರು ಮತ್ತು ಶಾಸಕರ ಸಹಕಾರದಿಂದ ಮೋಡ ಬಿತ್ತನೆ ಕೈಗೊಳ್ಳಲಾಗಿದ್ದು ಮೊದಲ ದಿನ 1 ಗಂಟೆ 18 ನಿಮಿಷ ಹಾರಾಟ ನಡೆಸಿದ ವಿಶೇಷ ವಿಮಾನ ಹೈಡ್ರೋಸ್ಕೋಪಿಕ್ ರಾಸಾಯನಿಕ ಬಳಸಿ ಹಲವು ಕಡೆ ಮೋಡ ಬಿತ್ತನೆ ಕೈಗೊಂಡಿದೆ ಎಂದು ಖ್ಯಾತಿ ಕ್ಲೈಮೇಟ್ ಮಾಡಿಫಿಕೇಶನ್ ಕನ್ಸಲ್ಟೆಂಟ್ ಸಂಸ್ಥೆಯ ಪಾಲುದಾರರೂ ಆಗಿರುವ ಶಾಸಕ ಪ್ರಕಾಶ್ ಕೋಳಿವಾಡ್ ತಿಳಿಸಿದ್ದಾರೆ. ಕಲಬುರಗಿಯ ಪಿಡಿಎ ಕಾಲೇಜಿನಲ್ಲಿ ಕಾನೂನು ವಿದ್ಯಾರ್ಥಿಗಳಿಗಾಗಿ ಆಯೋಜಿಸಿದ್ದ ತರಗತಿ ಕೊಠಡಿಯಿಂದ ನ್ಯಾಯಾಲಯದ ಕೋಣೆಗೆ ಸಾಮಾಜಿಕ ನ್ಯಾಯಕ್ಕೆ ವೇಗವರ್ಧಕರಾಗಿ ಕಾನೂನು ವಿದ್ಯಾರ್ಥಿಗಳು ಧ್ಯೇಯದ 5ನೇ ವಲಯ ಮಟ್ಟದ ಕಾರ್ಯಾಗಾರಕ್ಕೆ ರಾಜ್ಯ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ ವಿಭು ಭಕ್ರು ಚಾಲನೆ ನೀಡಿದರು. ರಾಜ್ಯ ಲಲಿತಕಲಾ ಅಕಾಡೆಮಿ ಚಿತ್ರಕಲಾ ವಿದ್ಯಾರ್ಥಿಗಳಿಗಾಗಿ ರಾಜ್ಯ ಮಟ್ಟದ ಚಿತ್ರಕಲಾ ಸ್ಪರ್ಧೆ ಆಯೋಜಿಸಿದೆ. ಅಕಾಡೆಮಿ ರಿಜಿಸ್ಟ್ರಾರ್ ಎನ್ ನಮೃತ ಮಾಹಿತಿ ನೀಡಿ ರಾಜ್ಯದ ಚಿತ್ರಕಲಾ ಶಾಲೆಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಮುಕ್ತ ಅವಕಾಶವಿದ್ದು ಅರ್ಜಿ ಸಲ್ಲಿಸಲು 6 ಆಗಸ್ಟ್ ಕೊನೆ ದಿನವಾಗಿದೆ. ಜಾಲತಾಣ www.lalitakala.karnataka.gov.in ಮೂಲಕ ಅರ್ಜಿ ಸಲ್ಲಿಸಬಹುದು ಎಂದರು. ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ಕರ್ನಾಟಕ ರಾಜ್ಯ ಕೇಂದ್ರ ಕಾರ್ಯಾಲಯದ ವತಿಯಿಂದ ಕಬ್ಸ್, ಬುಲ್ಬುಲ್ಸ್, ಸ್ಕೌಟ್ಸ್, ಗೈಡ್ಸ್, ರೋವರ್ಸ್ ಮತ್ತು ರೇಂಜರ್ಸ್ ತಂಡಗಳಿಗೆ ಪ್ರತಿಷ್ಠಿತ ಚತುರ್ಥ ಚರಣ್, ಹೀರಕ್ ಪಂಖ್ ಹಾಗೂ ರಾಜ್ಯ ಪುರಸ್ಕಾರ ಪ್ರಶಸ್ತಿ ಪ್ರಮಾಣ ಪತ್ರ ಪ್ರದಾನ ಸಮಾರಂಭ 10ನೇ ತಾರೀಖಿನಂದು ಸಂಜೆ 4 ಗಂಟೆಗೆ ಬೆಂಗಳೂರಿನ ಲೋಕಭವನದ ಗಾಜಿನ ಮನೆಯಲ್ಲಿ ಆಯೋಜಿಸಲಾಗಿದೆ. ದಾವಣಗೆರೆ ಜಿಲ್ಲೆಯಲ್ಲಿ ಮುಂಗಾರು ಮಳೆಯ ತೀವ್ರ ಕೊರತೆ ಹಿನ್ನೆಲೆ ಬೆಳೆ ವಿಮೆ ನೋಂದಣಿ ಅವಧಿಯನ್ನು ಈ ತಿಂಗಳ 15ನೇ ತಾರೀಖಿನವರೆಗೆ ವಿಸ್ತರಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಜಿಎಂ ಗಂಗಾಧರ ಸ್ವಾಮಿ ತಿಳಿಸಿದ್ದಾರೆ. ಮಂಡ್ಯ ಜಿಲ್ಲೆಯಲ್ಲಿ ರಾಗಿ, ಜೋಳ, ಮೆಕ್ಕೆಜೋಳ, ತೊಗರಿ, ಅಲಸಂದೆ ಮತ್ತು ಹುರುಳಿ ಸೇರಿದಂತೆ 10 ಪರ್ಯಾಯ ಬೆಳೆಗಳನ್ನು ಗುರುತಿಸಲಾಗಿದ್ದು ಬೆಳೆ ಆಯ್ಕೆಯಲ್ಲಿ ರೈತರಿಗೆ ಮಾರ್ಗದರ್ಶನ ನೀಡಲಾಗುತ್ತಿದೆ ಎಂದು ಜಿಲ್ಲಾಧಿಕಾರಿ ಡಾ ಕುಮಾರ್ ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರದ ಕನಿಷ್ಠ ಬೆಂಬಲ ಬೆಲೆ ಯೋಜನೆ ಅಡಿ ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕಿನಲ್ಲಿ 829 ರೈತರಿಂದ 15,766 ಕ್ವಿಂಟಾಲ್ ರಾಗಿ ಖರೀದಿಸಲಾಗಿದೆ. 7,59 ಲಕ್ಷ ರೂಪಾಯಿ ರೈತರ ಖಾತೆಗಳಿಗೆ ನೇರ ಜಮೆಯಾಗಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಹಿನ್ನೆಲೆ ಜಿಲ್ಲಾ ಸ್ವೀಪ್ ಸಮಿತಿ ಜನಜಾಗೃತಿ ಜಾಥಾವನ್ನು ಜಿಲ್ಲಾ ಪಂಚಾಯಿತಿ ಸಿಇಒ ಡಾ ದಿಲೀಶ್ ಶಶಿ ಉದ್ಘಾಟಿಸಿದರು. ಚಾಮರಾಜನಗರ ಜಿಲ್ಲೆ ಯಳಂದೂರಿನ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಮೊಬೈಲ್ ಬಿಡಿ, ಪುಸ್ತಕ ಹಿಡಿ ಸಂವಾದ ಕಾರ್ಯಕ್ರಮಕ್ಕೆ ಜಿಲ್ಲಾ ಹಿರಿಯ ಸಿವಿಲ್ ನ್ಯಾಯಾಧೀಶ ಈಶ್ವರ್ ಚಾಲನೆ ನೀಡಿದರು. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದ ಯದುವೀರ್ ವಡಿಯರ್ ಮಡಿಕೇರಿಯಲ್ಲಿ ಜರುಗಿದ ಮಾನವ ವನ್ಯಜೀವಿ ಸಂಘರ್ಷ ಪರಿಹಾರ ಮೂಲಸೌಕರ್ಯ ಸಮಸ್ಯೆ ಇತ್ಯರ್ಥ ಜನಾಗ್ರಹ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಚಾಮರಾಜನಗರದ ಬಿಆರ್ ಅಂಬೇಡ್ಕರ್ ಜಿಲ್ಲಾ ಕ್ರೀಡಾಂಗಣದಲ್ಲಿ ಈಜುಗೊಳ ಸೇರಿದಂತೆ ಒಟ್ಟು 15 ಕೋಟಿ ರೂಪಾಯಿ ಕಾಮಗಾರಿಗೆ ಶಾಸಕ ಸಿ ಪುಟ್ಟರಂಗಶೆಟ್ಟಿ ಚಾಲನೆ ನೀಡಿದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
2: ಆಕಾಶವಾಣಿ ವನಿತಾ ವಿಹಾರ.
3: ಕೇಳುಗರಿಗೆಲ್ಲ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ವೈದ್ಯರ ದಿನಾಚರಣೆ ಸಂದರ್ಭದಲ್ಲಿ ಸುಮಾರು 50ಕ್ಕೂ ಹೆಚ್ಚು ವರ್ಷದಿಂದ ವೈದ್ಯ ವೃತ್ತಿಯಲ್ಲಿ ನಿರತರಾಗಿರುವ ಕುಟುಂಬ ವೈದ್ಯೆ ಹಾಗೂ ಸ್ತ್ರೀರೋಗ ತಜ್ಞೆ ಡಾಕ್ಟರ್ ಲಕ್ಷ್ಮೀದೇವಿ ಕೆವಿ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ಕೀರ್ತನಾ ವಿ.
4: ಕೇಳಿದ್ರೆ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಜುಲೈ 1 ನಾವು ರಾಷ್ಟ್ರೀಯ ವೈದ್ಯರ ದಿನಾಚರಣೆಯನ್ನ ಆಚರಿಸ್ತಾ ಇದ್ದೀವಿ. ಇವತ್ತು ಕಾರ್ಯಕ್ರಮದಲ್ಲಿ ನಿಮ್ಗೆ ಒಬ್ರು ಅಪರೂಪದ ವೈದ್ಯರನ್ನ ಪರಿಚಯ ಮಾಡಿಸೋ ಪ್ರಯತ್ನ ಮಾಡ್ತಾ ಇದ್ದೇವೆ. ಯಾಕೆ ಇವರು ಅಪರೂಪದ ವೈದ್ಯರು ಅಂತ ನಾನು ಹೇಳ್ತಾ ಇದ್ದೀನಿ ಅಂದ್ರೆ, 51 ವರ್ಷದಿಂದ ಕುಟುಂಬ ವೈದ್ಯೆಯಾಗಿ ಸ್ತ್ರೀರೋಗ ತಜ್ಞೆಯಾಗಿರುವಂತಹ ಡಾಕ್ಟರ್ ಲಕ್ಷ್ಮೀ ದೇವಿ ಅವರು ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಅವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇಂದಿನ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ. ಮೇಡಮ್, ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
5: ಧನ್ಯವಾದಗಳು, ನಿಮಗೂ ಕೂಡ ಸ್ವಾಗತ.
4: ಮೇಡಮ್, ಈಗ ನಾನು ನಿಮ್ಮ ಓಪನಿಂಗ್ ಅಲ್ಲಿ ಹೇಳಿದೆ, 51 ವರ್ಷದಿಂದ ನೀವು ವೈದ್ಯ ವೃತ್ತಿಯನ್ನ ಪೂರೈಸಿಕೊಂಡು ಬಂದಿದ್ದೀರಾ ಈಗ ಅಂತ. ಈ ವೈದ್ಯ ಆಗ್ಬೇಕು ಅನ್ನೋದು ನಿಮಗೆ ಏನಾದ್ರೂ ಬಾಲ್ಯದಿಂದ ಕನಸಿತ್ತ, ಅಥವಾ ಹೇಗೆ ನೀವು ವೈದ್ಯ ಆಗಿ ಮುಂದುವರೆದಿದ್ದು ಅಂತ ಹೇಳಕ್ ಇಷ್ಟಪಡ್ತೀರಾ?
5: ನನಗೆ ಬಹಳ ಚಿಕ್ಕ ವಯಸ್ಸಿನಿಂದನೂ ಕೂಡ, ಹೈಸ್ಕೂಲ್ ನಲ್ಲಿ ಇದ್ದಾಗಲಿಂದಲೂ ಕೂಡ, ಡಾಕ್ಟರ್ಗಳನ್ನ ನೋಡಿದಾಗೆಲ್ಲ, ಆಸ್ಪತ್ರೆಗೆ ಹೋದಾಗೆಲ್ಲ, ನಾನು ವೈದ್ಯಳಾಗ್ಬೇಕು, ಜನಗಳ ಸೇವೆ ಮಾಡ್ಬೇಕು ಅಂತ ಒಂದು ದೊಡ್ಡ ಹಂಬಲ ಇತ್ತು. ಹಾಗಾಗಿ ನಾನು PUC ನಲ್ಲಿ ಅಪ್ಲೈ ಮಾಡಿದಾಗ ಕೇವಲ ಒಂದೇ ಮಾರ್ಕ್ಸ್ ನಿಂದ ನನಗೆ ಸಿಗ್ಲಿಲ್ಲ ವೈದ್ಯಕೀಯ ಸಿಕ್ಕಿಟ್ಟು. ಆಮೇಲೆ ಸೀಟ್ ಸಿಗದೇ ಇದ್ದಾಗ BSc ಕೋರ್ಸ್ ನ ಕಂಪ್ಲೀಟ್ ಮಾಡಿಕೊಂಡು BSc ಇಂದ ನನಗೆ MBBS ಗೆ ಸೆಲೆಕ್ಷನ್ ಆಯ್ತು. ಅವಾಗ ಸೆಕೆಂಡ್ ರ್ಯಾಂಕ್ ಇದ್ದೆ ನಾನು, ಅಲ್ಲಿ ಸೆಲೆಕ್ಷನ್ ಆಗಿ ನಾನು ವೈದ್ಯ ವೃತ್ತಿಗೆ ಸೇರ್ಕೊಂಡೆ. ಅಂದ್ರೆ ನನಗೆ ತುಂಬಾ ಆಸಕ್ತಿನೂ ಇತ್ತು, ತುಂಬಾ ನಾನು ವೈದ್ಯಳಾಗ್ಬೇಕು ಅಂತ ದೊಡ್ಡ ಹಂಬಲ ಇತ್ತು. ಅದೇ ತರ ನಾನು ವೈದ್ಯಕೀಯ ವೃತ್ತಿಯನ್ನ ಆರಿಸ್ಕೊಂಡೆ.
4: ಓಕೆ, ನಿಮ್ಗೆ ಆ ಹಂಬಲ ಬರೋದಕ್ಕೆ ನಾನು ಇವರನ್ನ ನೋಡಿ ಹೀಗಾಗಿದ್ದು ಆತರ ಯಾರಾದ್ರೂ ರೋಲ್ ಮಾಡೆಲ್ ತರ ಫ್ಯಾಮಿಲಿಯಲ್ಲಿ ಯಾರಾದ್ರೂ ಡಾಕ್ಟರ್ ಅಂತ ಇದ್ರಾ ನಿಮ್ಗೆ?
5: ಇಲ್ಲ ಇಲ್ಲ, ನಮ್ ಫ್ಯಾಮಿಲಿನಲ್ಲಿ ಯಾರು ಡಾಕ್ಟರ್ ಇರ್ಲಿಲ್ಲ. ಅಂದ್ರೆ ಡಿಸ್ಟೆಂಟ್ ಆಗಿ ಒಬ್ರು ರಿಲೇಟಿವ್ ಇದ್ರು, ಅವರನ್ನು ನೋಡಿದಾಗೆಲ್ಲ ನಮ್ ತಾಯಿ ಹೇಳ್ತಾ ಇದ್ರು, ನೀನು ಒಳ್ಳೆ ಡಾಕ್ಟರ್ ಆಗ್ಬೇಕು, ನೀನು ಓದ್ಬೇಕು ಚೆನ್ನಾಗಿ ಅಂತ ತುಂಬಾ ನಮ್ಗೆ ನಮ್ ತಾಯಿ ಸಪೋರ್ಟ್ ಮಾಡ್ತಾ ಇದ್ರು, ಪ್ರೋತ್ಸಾಹಿಸ್ತಾ ಇದ್ರು. ನಮ್ ತಂದೆಯವರು ಕೂಡ ಹೇಳ್ತಾ ಇದ್ರು, ಇಲ್ಲೇ ಎಲ್ಲಾದ್ರೂ ಮೆಡಿಕಲ್ ಕಾಲೇಜಿಗೆ ಸೀಟ್ ಸಿಕ್ಕಿದ್ರೆ ಗೌರ್ಮೆಂಟ್ ಕಾಲೇಜ್ಗೆ ನಿನ್ನನ್ನು ಸೇರಿಸ್ತೀನಮ್ಮ ಅಂತ ಹೇಳ್ತಾ ಇದ್ರು. ನನ್ನ ಆಸೆನ ನೋಡ್ಬಿಟ್ಟು ಅವರು ಆತರ ಹೇಳ್ತಾ ಇದ್ರು.
4: ಓಕೆ, ಈಗ ನೀವು 51 ವರ್ಷದಿಂದಾನು ವೈದ್ಯೆಯಾಗಿ ನಿಮ್ಮ ಒಂದು ಜೀವನವನ್ನ ನಡೆಸ್ತಾ ಬಂದಿದ್ದೀರಾ. ನೀವು ಈಗ ಆ ಒಂದು 51 ವರ್ಷದ ಹಿಂದೆ ತಿರುಗಿ ನೋಡೋದಾದ್ರೆ, ಆಗಿನ ಕಾಲಕ್ಕೂ ಈಗಿನ ಕಾಲಕ್ಕೂ ವೈದ್ಯೆಯಾಗಿರೋದು ಏನು ಚಾಲೆಂಜ್ ಅಂತ ಅನ್ಸುತ್ತೆ ನಿಮ್ಗೆ?
5: ಖಂಡಿತವಾಗ್ಲೂ, ನಾನು ಈ ಒಂದು 51 ವರ್ಷದ ಅವಧಿಯಲ್ಲಿ ಅನೇಕ ರೀತಿಯ ಒಂದು ಪ್ರೋಗ್ರಾಮ್ಗಳನ್ನ ನೋಡಿದ್ದೀನಿ, ಕಾರ್ಯಕ್ರಮಗಳನ್ನ, ಹಾಗೆ ಅನೇಕ ರೀತಿಯ ಚಾಲೆಂಜ್ಗಳನ್ನ ಕೂಡ ಎದುರಿಸ್ಕೊಂಡು ಬಂದಿದ್ದೀನಿ. ಯಾಕಪ್ಪ ಅಂತಂದ್ರೆ, ಆಗಿನ ಕಾಲನೇ ಬೇರೆ ಇತ್ತು, ಈಗಿನ ಕಾಲನೇ ಬೇರೆ. ಆಗ ಇವಾಗಿದ್ದ ತರ ವೈದ್ಯರು ಇರ್ಲಿಲ್ಲ, ಬರೀ ಕುಟುಂಬ ವೈದ್ಯರೇ ಜಾಸ್ತಿ ಇರ್ತಾ ಇದ್ರು. ಆಮೇಲೆ ಅವಾಗ ಬಹಳ ಕಮ್ಮಿ ದುಡ್ಡು, ದುಡ್ಡಿಗಿಂತ ಹೆಚ್ಚು ವೈದ್ಯರಿಗೂ ರೋಗಿಗಳಿಗೂ ಬಹಳಷ್ಟು ಅವಿನಾವ ಭಾವ ಸಂಬಂಧ ಇರ್ತಾ ಇತ್ತು. ಆಗ ನಾವು ದುಡ್ಡಿಗೋಸ್ಕರ ಚಿಕಿತ್ಸೆ ಕೊಡ್ತಾನೆ ಇರ್ಲಿಲ್ಲ. ಎಷ್ಟೋ ಸತಿ ಪೇಷಂಟ್ ದುಡ್ಡು ಕೊಡದೇನೆ ಹೊಟ್ಟೋಗಿದ್ದು ಉಂಟು, ನಮ್ ಕೈಲಿ ದುಡ್ಡಿಲ್ಲ ಅಂತ ಹೇಳ್ಬಿಡೋರು. ಅಂತ ಸಂದರ್ಭದಲ್ಲೂ ಕೂಡ ನಾವು ಅವಾಗೆಲ್ಲಾನು ಚಿಕಿತ್ಸೆ ಕೊಟ್ಟು ಪೇಷಂಟ್ಗೋಸ್ಕರನೇ ಬದುಕಿದೀವಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಆದ್ರೆ ಕಾಲಕ್ರಮೇಣ ಈಗ ಬರ್ತಾ ಬರ್ತಾ ಇದು ಒಂದು ವ್ಯಾಪಾರೀಕರಣ ಆಗ್ಬಿಟ್ಟಿದೆ ವೈದ್ಯಕೀಯ ಕೋರ್ಸ್. ಅದು ಬೇಜಾರಾಗುತ್ತೆ ಕೆಲವು ಸರ್ತಿ, ಯಾಕೆಂದ್ರೆ ನಾವಿದ್ದ ದಿನಗಳು ಗೋಲ್ಡನ್ ಡೇಸು. ನಾವು ಬಹಳ ಸಂತೋಷವಾಗಿದ್ವಿ ನಮ್ಮ ಪೇಷಂಟ್ಸ್ ಜೊತೆ, ರೋಗಿಗಳ ಜೊತೆ, ಅವರು ತುಂಬಾ ಸಂತೋಷವಾಗಿದ್ರು ನಮ್ಮ ಜೊತೆ. ಹಾಗಾಗಿ ಇವತ್ತಿಗೂ ಅವತ್ತಿಗೂ ನಾವು ಒಂದು ಯೋಚನೆ ಮಾಡಿದಾಗ ಎಲ್ಲ ರೀತಿಯ ವ್ಯತ್ಯಾಸಗಳನ್ನ ಕಾಣ್ತಾ ಇದೀವಿ. ದುಡ್ಡಿಂದ ಇರ್ಬೋದು, ಆರ್ಥಿಕವಾಗಿ, ಅಥವಾ ಇನ್ವೆಸ್ಟಿಗೇಷನ್ ಮಾಡಿಸೋದಿರ್ಬೋದು, ಅಥವಾ ಒಂದು ರೋಗವನ್ನ ನಿರ್ಣಯಿಸೋದಿರ್ಬೋದು, ಎಲ್ಲಾ ತರದಲ್ಲೂ ಅನೇಕ ರೀತಿಯ ಬದಲಾವಣೆಗಳನ್ನ ನಾವು ಈ ಕಾಲ ಕಾಲಕ್ಕೆ ಕಂಡಿದ್ದೀವಿ. ಈಗ ಅಷ್ಟು ಸುಲಭ ಅಲ್ಲ ವೈದ್ಯಕೀಯ ವೃತ್ತಿ, ಬಹಳ ಕಷ್ಟವಾಗಿದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ.
4: ಹೌದು, ಖಂಡಿತವಾಗ್ಲೂ ಈಗ ಯಾವುದೇ ಒಂದು ವೃತ್ತಿ ಅಂತ ತಗೊಂಡ್ರೆ ಅದು ಖಂಡಿತ ಸುಲಭ ಅಲ್ಲ ಅನ್ನೋದು ಎಲ್ಲರಿಗೂ ಈಗ ಗೊತ್ತಿರುವಂತಹ ಸತ್ಯನೇ ಆಗಿದೆ. ಆದ್ರೆ ನೀವು 51 ವರ್ಷದಿಂದ ಡಾಕ್ಟರ್ ಆಗಿರೋದ್ರಿಂದ ಈ ಡಾಕ್ಟರ್ ಅಂದ ತಕ್ಷಣ ಎಲ್ಲರಿಗೂ ತಲೆಯಲ್ಲಿರತ್ತೆ ಯಾವ ಟೈಮ್ಗೆ ಬೇಕಾದ್ರೂ ಅವೈಲೇಬಲ್ ಇರುವಂತಹ ಡಾಕ್ಟರ್ ಆಗಿರ್ಬೇಕು ಅಂತ. ಈಗ ನಮ್ಗೆ ಕೆಲವರಿಗೆ ಇರತ್ತೆ, ನಾನು ಈ ಡಾಕ್ಟರ್ ಹತ್ರ ಹೋದ್ರೇನೆ ನನಗೆ ಸರಿ ಹೋಗೋದು, ಸೊ ನನಗೆ ಏನೇ ಒಂದು ಇದ್ರೂ ಅದು ಮಾನಸಿಕವಾಗಿ ಈ ಡಾಕ್ಟರ್ ಅನ್ನ ನೋಡಿದ್ರೆ ಸಾಕು ನನಗೆ ಸರಿ ಹೋಗುತ್ತೆ ಅನ್ನುವಂತ ಒಂದು ಮನಸ್ಥಿತಿ ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ. ಆ ರೀತಿಯಾದ ಸಮಯದಲ್ಲಿ ನೀವು ನಿಮ್ಮ ವೈಯಕ್ತಿಕ ಜೀವನ ಆಗ್ಲಿ ವೃತ್ತಿ ಜೀವನವನ್ನಾಗ್ಲಿ ಹೇಗೆ ಬ್ಯಾಲೆನ್ಸ್ ಮಾಡ್ತಾ ಬಂದಿದ್ದೀರಾ 51 ವರ್ಷದಿಂದ ಅಂತ ಹೇಳ್ತೀರಾ?
5: ಈ ಒಂದು ಬಹಳ ಉತ್ತಮ ಪ್ರಶ್ನೆ ಕೇಳ್ಬಿಟ್ರಿ ನೀವು. ಯಾಕೆಂದ್ರೆ ವೈಯಕ್ತಿಕ ಜೀವನ ನಮಗೆ ಬಹಳ ಕಮ್ಮಿ ಇರುತ್ತೆ ಡಾಕ್ಟರ್ ಆದವ್ರಿಗೆ. ಕೆಲವು ಸತಿ ಊಟ ಮಾಡ್ತಾ ಇರುವಾಗ್ಲೂ ನಾವು ಎದ್ದು ಹೋಗ್ಬೇಕಾದಂತ ಪರಿಸ್ಥಿತಿ, ಎಮರ್ಜೆನ್ಸಿ ಬಂತು ಅಂದ್ರೆ ಊಟ ಬಿಟ್ಟು ಎದ್ದು ಹೋಗ್ಬೇಕು, ಆ ತರದ ಅನೇಕ ಪರಿಸ್ಥಿತಿಗಳನ್ನು ನಾವು ನೋಡಿದೀವಿ. ಹಾಗೆ ಅಂತಂದಾಗ ನಾವು ನಮ್ಮ ವೈಯಕ್ತಿಕ ಜೀವನಕ್ಕೆ ಸ್ವಲ್ಪ ಕಡಿವಾಣ ಹಾಕ್ಲೇಬೇಕಾಗುತ್ತೆ. ಈ ಇದು ಸೇವೆ, ಒಂದು ಮಾನವೀಯತೆಯ ಮೌಲ್ಯಗಳನ್ನ ನಾವು ಇಟ್ಕೊಂಡಾಗ ಸೇವೆ ಅಂತ ಪರಿಗಣಿಸಿದಾಗ ವೈಯಕ್ತಿಕ ಜೀವನಕ್ಕೆ ಸಾಕಷ್ಟು ಸಮಯ ಕೊಡೋದಕ್ಕೆ ಖಂಡಿತ ಆಗೋದಿಲ್ಲ. ಆದ್ರಿಂದ ನಾವು ಸೇವೆ ಮನೋಭಾವದಿಂದನೇ ಕೆಲಸ ಮಾಡ್ಬೇಕಾಗತ್ತೆ, ಹೆಚ್ಚು ಸಮಯವನ್ನ ನಾವು ಪೇಷಂಟ್ಗಳಿಗೆ ಕೊಡಬೇಕಾಗತ್ತೆ, ಇದು ಬಹಳ ಮುಖ್ಯವಾದದ್ದು.
4: ಎಷ್ಟೋ ಸತಿ ನಿಮಗೆ ನಿಮ್ಮ ಹತ್ರ ಇರೋ ಪೇಷಂಟ್ಗಳೇ ನಿಮಗೆ ಮನೆಯವ್ರು ಕೂಡ ಆಗ್ಬಿಟ್ಟಿರ್ತಾರೆ ಅಲ್ವಾ?
5: ಹೌದು ಹೌದು, ಖಂಡಿತವಾಗ್ಲೂ. ಯಾಕೆಂದ್ರೆ ಕುಟುಂಬ ವೈದ್ಯಳು ಅಂತ ನಾನು ಹೇಳುವಾಗ ತುಂಬಾ ಹೆಮ್ಮೆ ಆಗುತ್ತೆ, ಯಾಕೆಂದ್ರೆ ಅವರ ಕುಟುಂಬದಲ್ಲಿ ನಾನು ಒಬ್ಬಳಾಗ್ಬಿಟ್ಟಿರ್ತೀನಿ. ಅದರಿಂದ ವೈದ್ಯರಿಗೂ ರೋಗಿಗಳಿಗೂ ತುಂಬಾ ಹತ್ತಿರದ ಸಂಬಂಧ. ಅವ್ರು ಏನಕ್ಕೆ ನಮ್ಮ ಹತ್ರ ಬರ್ತಾರೆ, ಅವ್ರ ಹತ್ರ ಹೋದ ತಕ್ಷಣ ನಮ್ಮ ಕಷ್ಟ ಎಲ್ಲ ಹೊರಟೋಗುತ್ತೆ, ನಾವು ಸಂತೋಷವಾಗಿರ್ಬೋದು, ನಮ್ಮ ಆರೋಗ್ಯ ಸುಧಾರಿಸುತ್ತೆ, ಎಲ್ಲ ನಮ್ಮ ತೊಂದರೆಗಳು ನಿವಾರಣೆ ಆಗುತ್ತೆ ಅನ್ನೋ ಒಂದೇ ಒಂದು ಉದ್ದೇಶ ಇಟ್ಕೊಂಡು ರೋಗಿಗಳು ನಮ್ಮ ಹತ್ರ ಬರ್ತಾರೆ. ಆ ತರ ಇರುವಾಗ ರೋಗಿಗಳಿಗೆ ಡಾಕ್ಟರ್ನ ನೋಡಿದ್ರೇನೆ ಸಾಕು, ಎಷ್ಟೋ ಸಮಾಧಾನ ಆಗ್ಬಿಡುತ್ತೆ. ಅದು ಬಹಳ ಮುಖ್ಯ. ಟ್ರೀಟ್ಮೆಂಟ್ ಆಸ್ಪೆಕ್ಟ್ 50% ಆದ್ರೆ ರೋಗಿಗಳಿಗೆ ಧೈರ್ಯ ತುಂಬೋದು, ಅವರ ಮಾನಸಿಕ ಸ್ಥಿತಿನ ಅರ್ಥ ಮಾಡಿಕೊಂಡು ಅವರಿಗೆ ಮನೋಸ್ಥೈರ್ಯ ಕೊಡತಕ್ಕಂಥದ್ದು ಮತ್ತೊಂದು 50% ಆಗುತ್ತೆ. ಆದ್ರಿಂದ ಡಾಕ್ಟರ್ ಆಗಿರೋರಿಗೆ ಬಹಳ ಸಹನೆ ಬೇಕು, ಸಂಯಮ ಬೇಕು, ಆಮೇಲೆ ಪೇಷಂಟ್ಸ್ ಅಂದ್ರೆ ಒಂದು ಪ್ರೀತಿ ಇರಬೇಕು, ವಿಶ್ವಾಸ ಇರಬೇಕು, ಅವರಲ್ಲಿ ನಂಬಿಕೆಯೇನು ಇರಬೇಕು. ನಮಗೆ ನಮ್ಮ ಹತ್ರನೇ ಬರ್ತಾರೆ, ನಾವು ಅವ್ರನ್ನ ಚೆನ್ನಾಗಿ ಮಾಡಿ ಕಳಿಸ್ಬೇಕು ಅನ್ನೋ ಒಂದು ಮನೋ ನಿರ್ಧಾರನೂ ಇರಬೇಕು.
4: ಖಂಡಿತವಾಗ್ಲು. ಈಗ ನೀವು ಏನು ಸಹನೆ ಬಗ್ಗೆ ಮಾತನಾಡ್ತಾ ಇದ್ರಿ, ನೀವು 50 ವರ್ಷದ ಹಿಂದೆ ಯೋಚನೆ ಮಾಡಿದ್ರೆ ಇಷ್ಟು ವರ್ಷ ನೀವು ವೈದ್ಯೆಯಾಗಿ ಇರ್ತೀನಿ ಅಂತ ಆಗ್ಲಿಂದ ಏನಾದ್ರು ಅನ್ಕೊಂಡಿದ್ರ?
5: ಖಂಡಿತವಾಗ್ಲೂ ಇತ್ತು. ಯಾಕೆಂದ್ರೆ ನನಗೆ ತುಂಬಾ ನನ್ನ ಒಂದು ವೃತ್ತಿಯ ಮೇಲೆ ಬಹಳಷ್ಟು ಆಸಕ್ತಿ ಆಸೆ ಎರಡೂ ಇದೆ. ನಾನ್ ಹೇಳೋದಾದ್ರೆ ಈ ಜನ್ಮ ಅಲ್ಲ, ಮುಂದಿನ ಜನ್ಮದಲ್ಲೂ ನಾನು ವೈದ್ಯಳಾಗೆ ಬಾಳ್ಬೇಕು ಅಂತ ಅನ್ಕೊಂಡ್ಬಿಟ್ಟಿದ್ದೀನಿ. ಆ ಜನ್ಮಕ್ಕೂ ದೇವರು ನನಗೆ ವೈದ್ಯಳ ವೃತ್ತಿನೇ ಕರುಣಿಸಬೇಕು ದೇವರು ಅಂತ ಕೇಳ್ಕೊತೀನಿ. ಯಾಕೆ ಅಂತಂದ್ರೆ ಈ ಒಂದು ವೃತ್ತಿಯಲ್ಲಿ ಸಿಗತಕ್ಕಂತಹ ಒಂದು ಸಂತೋಷ ಇರ್ಬೋದು, ಒಂದು ಆನಂದ ಮತ್ತೆ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ತೃಪ್ತಿ ಸಿಗುತ್ತೆ ನಮಗೆ ಇದರಲ್ಲಿ. ನಾವು ಮಾಡಿರೋ ಕೆಲಸದಲ್ಲಿ ನಮಗೆ ತುಂಬಾ ತೃಪ್ತಿ ಸಿಗಬೇಕಾದಿದ್ದು ಅಂದ್ರೆ ವೈದ್ಯ ವೃತ್ತಿ.
4: ಖಂಡಿತ. ನೀವು ಹಿಂತಿರುಗಿ ನೋಡಿದಾಗ ಈ 50 ವರ್ಷಗಳಲ್ಲಿ ಯಾವ್ದಾದ್ರೂ ಒಂದು ಮೆಮೊರೇಬಲ್ ಮೂಮೆಂಟ್ ಇದೆ, ನಾನು ವೈದ್ಯ ಆದಾಗಿಂದಾನು ಇದನ್ನ ನನ್ನ ಜೀವನದಲ್ಲಿ ನಾನು ಮರೆಯಕ್ಕೆ ಆಗಲ್ಲ ಅನ್ನುವಂತ ಒಂದು ಮೊಮೆಂಟ್ ಇದ್ರೆ ಅದನ್ನ ನಮ್ಮೊಟ್ಟಿಗೆ ಶೇರ್ ಮಾಡಬಹುದು?
5: ಖಂಡಿತವಾಗ್ಲೂ. ಈ ತರದ ಅನೇಕ ಸಂಗತಿಗಳು ಸನ್ನಿವೇಶಗಳನ್ನ ನಾನು ನೋಡಿದೀನಿ. ಒಬ್ಳು ಹೆಂಗಸಿಗೆ ಸುಮಾರು ಒಂದು 6 ಅಬಾರ್ಷನ್ ಆಗಿತ್ತು. 6 ಅಬಾರ್ಷನ್ ಅಂದ್ರೆ ಎಲ್ಲಾ ಮಕ್ಕಳನ್ನು ನ್ಯೂನತೆ. 7ನೇದಕ್ಕೆ ಅವಳು ಪ್ರೆಗ್ನೆಂಟ್ ಆದ್ಲು. ಅವಳು ಬಂದ್ಲು ನನ್ನ ಹತ್ರ, ಬಂದ್ಬಿಟ್ಟು ಪ್ರೆಗ್ನೆಂಟ್ ಆಗಿದ್ದೀನಿ, ನನ್ಗೆ ಈ ಮಗು ಬೇಡ, ತೆಗೆದ್ಬಿಡಿ ಅಂದ್ಲು. ನಾನು ಹೇಳಿದೆ ಬೇಡಮ್ಮ ಹಾಗನ್ಬೇಡ, ನಿಂಗೆ ಒಂದು ಮಕ್ಕಳಿಲ್ಲ, ಅದು ಹೆಂಗೆ ನಿನ್ಗೆ ಈ ಮಗುನ ತೆಗೆಯೋದು, ನನ್ನ ಕೈ ಬರಲ್ಲ ಅದು ಮಾಡೋದಕ್ಕೆ, ದೇವ್ರ ಮೇಲೆ ಭಾರ ಹಾಕ್ಬಿಡು ನೀನು, ನನಗೇನೋ ನನ್ನ ಮನಸ್ಸು ಹೇಳ್ತಾ ಇದೆ ನಿಂಗೆ ಒಳ್ಳೇದಾಗತ್ತೆ ಅಂತ ಬಿಡು ಅಂತ ಹೇಳಿದೆ. ಅವಳು ಆಯ್ತು ಡಾಕ್ಟ್ರೆ ನಿಮ್ಮ ಮೇಲೆ ಭಾರ ಹಾಕ್ಬಿಟ್ಟು ನಾ ಬಿಡ್ತೀನಿ ಅಂದ್ಲು. ಆ ತಿಂಗಳು ತಿಂಗಳು ಚೆಕಪ್ಗೆ ಬರ್ತಾ ಇದ್ಲು. ನಾ ಹೇಳಿದೆ ಈ ದೇವ್ರ ಮಗುನೇ, ನಮ್ದು ನಂದು ಅಲ್ಲ ನಿಂದು ಅಲ್ಲ, ದೇವ್ರು ಕೊಡೋ ಮಗು ಇದು, ಏನಾದ್ರೂ ಆಗ್ಲಿ ದೇವ್ರು ಒಳ್ಳೇದ್ ಮಾಡ್ತಾನೆ, ಸುಮ್ನಿರು ನಂಬಿಕೆ ಇಟ್ಕೊಂತ. ಕೊನೆಗೆ 9 ತಿಂಗಳಾಗಿ ಮಗು ಹುಟ್ಟಿತು, ಅದು ಒಂದು ಗಂಡ್ ಮಗು ಆಯ್ತು. ಆ ಮಗು ನಿಜವಾಗ್ಲೂ ಯಾವ ನ್ಯೂನತೆನೂ ಇರ್ಲಿಲ್ಲ. ಇದು ತುಂಬಾ ಆಶ್ಚರ್ಯವಾದಂತ ವಿಚಾರ. ಅವಳು ಆಮೇಲೆ ಹೇಳಿದ್ಲು, ಇಲ್ಲ ಡಾಕ್ಟರ್ ನಾವ್ ಯಾರೋ ನನಗೆ ಹೇಳಿ ಕಳ್ಸಿದ್ರು, ನಮ್ ಗುರ್ತಿರೋರು, ನೀನ್ ಲಕ್ಷ್ಮಿ ಡಾಕ್ಟರ್ ಹತ್ರ ಹೋಗು, ನಿಂಗೆ ತುಂಬಾ ಒಳ್ಳೇದಾಗತ್ತೆ, ಅವ್ರ ಮನಸ್ಸು ತುಂಬಾ ಎಲ್ಲರಿಗೂ ಹಾರೈಸ್ತಾ ಇರ್ತಾರೆ ಅವರು, ಒಳ್ಳೇದನ್ನು ಹಾರೈಸ್ತಾರೆ, ಒಳ್ಳೇದಾಗತ್ತೆ ಅಂತ ಹೇಳಿದ್ರು. ಅದಕ್ಕೆ ನಾನು ನಿಮ್ಮ ಹತ್ರ ಬಂದ್ಲೆ ಅಂತ ಹೇಳಿದ್ಲು. ಅವತ್ತು ನನಗೆ ತುಂಬಾ ಸಂತೋಷ ಆಯ್ತು, ಯಾಕೆಂದ್ರೆ ಒಂದು ಒಳ್ಳೆ ಕೆಲಸ ನಾನು ಮಾಡಿದಂಗೆ ಅನ್ನಿಸ್ತು ನನಗೆ. ಅಬಾರ್ಷನ್ ಮಾಡಿ ಮಗು ತೆಗಿತಿದ್ದವಳು, ಒಂದು ಒಳ್ಳೆ ಮಗುಗೆ ಜನ್ಮ ಕೊಟ್ಲವಳು, ನಾನು ಒಂದು ಒಳ್ಳೆ ಮಗುನ ಡೆಲಿವರಿ ಮಾಡಿದೆ, ಅವತ್ತು ನನಗೆ ತುಂಬಾ ಸಂತೋಷ ತೃಪ್ತಿ ಆಯ್ತು. ಅಯ್ಯೋ ದೇವ್ರೆ, ನಾನು ಎಷ್ಟು ಒಳ್ಳೆ ಕೆಲಸ ಮಾಡಿದೆ ಅಂತ ನಂಗೆ ಅನ್ನಿಸ್ತು.
4: ನಿಜ, ನಿಮ್ಮ ಮಾತುಗಳನ್ನ ಕೇಳ್ತಾ ಇದ್ರೆ ಆ ಪುಟ್ಟ ಕಂದಮ್ಮಗಳನ್ನ ನೋಡಿದಾಗ ನಿಮಗೆ ಎಷ್ಟು ಸಂತೋಷ ಆಗಿರಬಹುದು ಅಂತ ನಾವು ಊಹಿಸ್ಕೊತಾ ಇದೀವಿ. ಆದ್ರೆ ಈಗ ನಿಮ್ಮ ಬಾಯಲ್ಲೇ ಹೇಳಿ, ನೀವು ಪ್ರತಿದಿನ ಎಷ್ಟೋ ಸಾವಿರಾರು ಮಕ್ಕಳುಗಳನ್ನ ನೋಡ್ತಾ ಇರ್ತೀರಾ, ಆ ಪುಟ್ಟ ಕಂದಮ್ಮನ ಅಳು ಕೇಳಿದಾಗ ನಿಮಗೆ ಎಷ್ಟು ಸಂತೋಷ ಆಗತ್ತೆ?
5: ಖಂಡಿತವಾಗ್ಲೂ ಸಂತೋಷ ಆಗತ್ತೆ. ಆ ಮಕ್ಕಳು ಒಂದ್ಸತಿ ಅಮ್ಮ ಅಂತಂದಾಗ ನಾನು ಅವಳಿಗೆ ಹೇಳ್ತೀನಿ, ಅಮ್ಮ ನೋಡು ನಿನ್ನ ಕರೀತಾ ಇದೆ ನಿನ್ ಮಗು ಅಂತ ಹೇಳ್ತೀನಿ. ಅಮ್ಮ ಅಂತಿದೆ ನೋಡು ನಿನ್ ಮಗು ನೀನ್ ಕರೀತಾ ಇದೆ ಅಂತ ಅವಳಿಗೂ ತುಂಬಾ ಸಂತೋಷ ಆಗತ್ತೆ. ಹೀಗಾಗಿ ಒಂದು ಆ ಬಾಂಧವ್ಯ ಇದೆಯಲ್ಲ, ಎಸ್ಪೆಷಲಿ ಸ್ತ್ರೀರೋಗ ತಜ್ಞರಾದ್ರೆ ಆ ತಾಯಿ ಮಗು ಜೊತೆ ನಾವಿರ್ತೀವಲ್ವಾ, ಅದು ತುಂಬಾ ಸಂತೋಷದ ವಿಷಯ. ಆ ಮಕ್ಕಳು ದೊಡ್ಡವರಾದ್ರೂ ನಮ್ಗೆ ಅವ್ರನ್ನ ನೋಡ್ಬೇಕು. ನಾನು ಇವತ್ತಿಗೂ ಹೇಳ್ತೀನಿ, ಎಷ್ಟೋ ವರ್ಷ 25-30 ವರ್ಷ ಅಮೆರಿಕಾಗೆ ಹೋಗಿರ್ತಾರೆ, ಇಂಗ್ಲೆಂಡ್ ಹೋಗಿರ್ತಾರೆ, ಬರ್ತಾರೆ, ಬಂದಾಗ ಕರ್ಕೊಂಡ್ಬಂದು ನನ್ನ ಕಾಲಿಗೆ ನಮಸ್ಕಾರ ಮಾಡಿಸ್ತಾರೆ. ಅವಾಗ ಅವತ್ತು ಹೇಳ್ತೀನಿ, ಅಯ್ಯೋ ನನ್ನ ಮಕ್ಕಳು ಬಂದಿದ್ದಾರಲ್ಲಪ್ಪ, ನಂಗೆ ಎಷ್ಟು ಸಂತೋಷ ಆಯ್ತು, ನೀವು ಬಂದ್ರಲ್ಲ ನನ್ನ ನೋಡಿದ್ರಲ್ಲ ನಂಗೆ ಅದೇ ಒಂದು ಸಂತೋಷಪ್ಪ ಬಾ ಅಂತೇಳಿ ನನ್ನ ಜೊತೆ ಫೋಟೋ ತೆಗೆಸ್ಕೊಂಡು ಹೋಗ್ತಾರೆ. ತುಂಬಾ ಸಂತೋಷ ತಂದಿದೆ ನನಗೆ ಈ ವಿಷಯ.
4: ನಾವು ಸಂತೋಷದ ವಿಷಯಗಳನ್ನ ಮಾತಾಡ್ತಾ, ಈಗ ಲೈಫ್ ಅನ್ನೋದು ಖಂಡಿತವಾಗ್ಲೂ ಒಂದು ಬ್ಯಾಲೆನ್ಸ್. ಈಗ ಸಂತೋಷ ಎಷ್ಟಿರುತ್ತೋ ದುಃಖನೂ ಅಷ್ಟೇ ಇರುತ್ತೆ. ಈಗ ನೀವು ಡೆಲಿವರಿ ಮಾಡಿದ್ದ ಸಮಯದಲ್ಲಿ ಕೂಡ ಒಂದಷ್ಟು ಮಕ್ಕಳನ್ನ ಕಳ್ಕೊಳ್ಬೇಕಾಗತ್ತೆ ಆ ತಾಯಿ, ಆ ದುಃಖನ ನೀವು ಹೇಗೆ ತಡಿತಾ ಇದ್ರಿ, ತಾಯಿಗೆ ಹೇಗೆ ಸಮಾಧಾನ ಮಾಡ್ತಾ ಇದ್ರಿ?
5: ಇದು ತುಂಬಾ ದುಃಖವಾದಂತ ವಿಷಯ, ಯಾಕೆಂದ್ರೆ ತಾಯಿ ಮಗು ಇಬ್ರು ಸುರಕ್ಷಿತವಾಗಿರ್ಬೇಕು ಅಂತಾನೆ ನಮ್ಮ ಹತ್ರ ಬರ್ತಾರೆ. ಆ ವಿಷಯದಲ್ಲಿ ನನ್ನ ಹತ್ರ ತುಂಬಾ ಮಕ್ಕಳು ಸತ್ತಿಲ್ಲ, ಅದೊಂದು ನನಗೆ ಬಹಳ ಹೆಮ್ಮೆ ವಿಷಯ. ನಾನು ಡೆಲಿವರಿ ಮಾಡಿದ್ದವು ಸಾಧಾರಣವಾಗಿ ಎಲ್ಲ ಮಕ್ಕಳು ಬದುಕಿದ್ದಾರೆ. ನನ್ನ ನೆನಪಲ್ಲಿ ಸತ್ತಿರೋದು ಒಂದೋ ಎರಡೋ ಇರ್ಬೋದು. ಅದೇನು ಅಂದ್ರೆ ಅಚಾತುರ್ಯ ಹೇಗಾಯ್ತು ಅಂದ್ರೆ, ಅವ್ರು ಡಯಾಬಿಟಿಸ್ ಇತ್ತು ತಾಯಿಗೆ. ನಾವೆಲ್ಲ ರೆಡಿ ಮಾಡಿಕೊಂಡು ನಾಡದ್ದು ಅವಳಿಗೆ ಸಿಜೇರಿಯನ್ ಮಾಡಿ ಮಗುನ 8 ತಿಂಗಳ ಮೇಲೆ, ಒಂದು ವಾರನೂ ಆಗಿರ್ಲಿಲ್ಲ ಇನ್ನು, ತೆಗೆದು ಬಿಡ್ಬೇಕು ಅಂತ ಮಾಡ್ಕೊಂಡಿದ್ವಿ. ಆದ್ರೆ 2 ದಿನ ಮುಂಚೆನೆ ಹೊಟ್ಟೆಲಿ ಹೊರಟೋಯ್ತು ಆ ಮಗು. ಆಕೆಗೆ ಮಕ್ಕಳು ಇರ್ಲಿಲ್ಲ ಪಾಪ, ಅದು ತುಂಬಾ ದುಃಖ ಆಯ್ತು. ಯಾಕೆಂದ್ರೆ ಅವಳಿಗೂ ದುಃಖ, ನನಗೆ ಹೇಳಕ್ಕೂ ಕೂಡ ದುಃಖ ಆಯ್ತು, ಅವಳಿಗೂ ದುಃಖ ಆಯ್ತು. ಅವಳಿಗೆ ಆಮೇಲೆ ಸಮಾಧಾನ ಮಾಡಿ ಹೇಳ್ದೆ, ನೋಡಮ್ಮ ನಿನ್ಗೆ ಇನ್ನೊಂದ್ಸತಿ ನೀನ್ ಪ್ರೆಗ್ನೆಂಟ್ ಆದಾಗ ನಿಂಗೊಂದು ಮಗುನ ಕೊಡ್ಲೇಬೇಕು, ನಾನು ನಿಶ್ಚಯಿಸಿದ್ದೀನಿ ನಾನು ಮಾಡ್ಕೊಡ್ಬೇಕು ಅಂತ. ನೀನೇನು ಯೋಚನೆ ಮಾಡಬೇಡ, ನನ್ನ ಮೇಲೆ ಭಾರ ಹಾಕು, ಶಹರ್ನಿಶಿ ನಾನು ಕಷ್ಟಪಟ್ಟು ನಿನಗೊಂದು ಮಗು ಉಳಿಸ್ಕೊಡ್ತೀನಿ, ನೀನು ಯೋಚನೆ ಮಾಡಬೇಡ ಅಂತ ಹೇಳಿದೆ. ಆಮೇಲೆ ಅವಳು ಮತ್ತೆ ಒಂದು 6 ತಿಂಗಳಲ್ಲೇ ಪ್ರೆಗ್ನೆಂಟ್ ಆದ್ಲು. ಪುನಃ ಬಂದ್ಲು, ಅವಳಿಗೆ ಮೊದಲನೇ ದಿನದಿಂದ ಕೊನೆ ದಿನದವರೆಗೂ ಅವಳಿಗೆ ಶುಗರ್ ಎಲ್ಲ ಟೆಸ್ಟ್ ಮಾಡಿ ಏನೇನು ಬೇಕೋ ಎಲ್ಲ ಇನ್ವೆಸ್ಟಿಗೇಷನ್ ಮಾಡಿಸಿ ಬಹಳ ಕೇರ್ಫುಲ್ ಆಗಿ ಅವಳನ್ನ ನೋಡಿಕೊಂಡು 8 ತಿಂಗಳ ಮೇಲೆ 2 ದಿನ ಆದ ತಕ್ಷಣನೇ ಅವಳಿಗೆ ಸಿಜೇರಿಯನ್ ಮಾಡಿ ಮಗು ತೆಗೆದುಕೊಟ್ವಿ. ಮಗು ತಾಯಿ ಇಬ್ರು ಚೆನ್ನಾಗಿದ್ದಾರೆ, ತುಂಬಾ ಸಂತೋಷ ಆಯ್ತು. ಆ ಥರದ ಸ್ಥಿತಿಗತಿಗಳು ತುಂಬಾ ಆಗಿವೆ, ಆಗುತ್ತೆ. ಆದ್ರೂ ನನ್ನ ಕೈಯಲ್ಲಿ ಹೆಚ್ಚು ಮಕ್ಕಳು ಸತ್ತಿಲ್ಲ, ಅದೊಂದು ನನಗೆ ಹೆಮ್ಮೆ ವಿಷಯ. ಯಾವ ಮಕ್ಕಳೂ ನನಗೆ ನೆನಪಿಗೆ ಬರೋವಂಥದ್ದು ಭಾಳ ಕಮ್ಮಿ. ಈ ಒಂದು 51 ವರ್ಷದಲ್ಲಿ ಒಂದೋ ಎರಡೋ ಮಕ್ಕಳು ಹೋಗಿರ್ಬೋದೇ ಹೊರತು ಬಹಳ ಕಮ್ಮಿ ಮಕ್ಕಳು ಸಾವಾಗಿರೋದು. ಯಾಕೆಂದ್ರೆ ನಂಗೆ ತುಂಬ ಭಯ ಜಾಸ್ತಿ, ಮಕ್ಕಳು ತಾಯಿ ಮಕ್ಕಳಿಬ್ರು ಸುರಕ್ಷಿತವಾಗಿರ್ಬೇಕು, ಅದೊಂದೇ ನನಗೆ ಮನಸ್ಸಿನ ಸ್ಥಿತಿ ಅದು. ಆದ್ರಿಂದ ಅವ್ರು ಚೆನ್ನಾಗಿರ್ಬೇಕು ಅಂತ ನಾನು ಯೋಚನೆ ಮಾಡಿದಾಗ ಅವ್ರನ್ನ ಚೆನ್ನಾಗಿ ನೋಡ್ಕೊಂಡ್ರೇನೆ ಅವ್ರು ಚೆನ್ನಾಗಿರಕ್ ಸಾಧ್ಯ.
4: ನಿಜ,
5: ನಮ್ಮ ಒಂದು ಚಿಕಿತ್ಸೆಯಿಂದ ಅವರು ಸುಖವಾಗಿ ಮನೆಗೆ ಹೋಗೋದು ಸಾಧ್ಯ. ಆದ್ರಿಂದ ನಾವು ಬಹಳಷ್ಟು ಕೇರ್ಫುಲ್ ಆಗಿ ಅವ್ರನ್ನ ನೋಡ್ಕೋಬೇಕು.
4: ನಿಮ್ಮನ್ನ ನಂಬಿ ಬಂದವರನ್ನ ನೀವು ಆರಾಮಾಗಿ ಸುರಕ್ಷಿತವಾಗಿ
5: ಕೈ ಬಿಡಬಾರದು.
4: ಕರೆಕ್ಟ್, ಸುರಕ್ಷಿತವಾಗಿ ಮನೆಗೆ ಕಳಿಸುವಂತ ಜವಾಬ್ದಾರಿ ಹೊತ್ತಿರೋದಕ್ಕೆ ನಿಮಗೆ ನಿಜವಾಗ್ಲೂ ನಮ್ಮೆಲ್ಲರ ಕಡೆಯಿಂದ ಒಂದು ದೊಡ್ಡ ಧನ್ಯವಾದ ಹೇಳಲೇಬೇಕಾಗಿದೆ. ನಾವು ಈಗ ನೀವು ಇಷ್ಟು ವರ್ಷದಿಂದ ವೈದ್ಯೆಯಾಗಿ ಕೆಲಸ ಮಾಡ್ತಾ ಇರುವಾಗ ಹಿಂದಿರುಗಿ ನೋಡಿದ್ರೆ ಒಂದು ಫ್ಯಾಮಿಲಿ ಸಪೋರ್ಟ್ ಅಂತ ಒಂದಿರುತ್ತೆ. ನೀವು ಶುರು ಮಾಡಿದಾಗಿಂದ ಇರಬಹುದು, ಈಗ ನೀವೇನು ಮುಂದುವರೆಸ್ಕೊಂಡು ಹೋಗ್ತಾ ಇದೀರಾ ಈಗಲೂ ಇರಬಹುದು, ಆ ಫ್ಯಾಮಿಲಿ ಸಪೋರ್ಟ್ ಕಾನ್ಸ್ಟೆಂಟ್ ಆಗಿದ್ರೆ ಮಾತ್ರ ಇದು ಸಾಧ್ಯ ಅಂತ ಹೇಳಬಹುದು. ಸೊ ಆ ಫ್ಯಾಮಿಲಿ ಸಪೋರ್ಟ್ ನಿಮಗೆ ಎಷ್ಟು ಮುಖ್ಯ, ಹಾಗೆ ಹೇಗಿದೆ ಅಂತ ಹೇಳಕ್ ಇಷ್ಟಪಡ್ತೀರಾ?
5: ಖಂಡಿತವಾಗ್ಲೂ. ಇದರಲ್ಲಿ ನನ್ನ ಪತಿಯವರಾದ ಡಾಕ್ಟರ್ ಸುಬ್ರಾ ಅವರು, ಅವರು ಕೂಡ ಡಾಕ್ಟರ್ನೇನೆ, ಗವರ್ನಮೆಂಟ್ ಇದ್ರ ಕೆಲಸದಲ್ಲಿ ಇದ್ದವರು, ಅವರ ಸಹಕಾರ ತುಂಬಾ ಇದೆ. ಯಾಕೆಂದ್ರೆ ಅವರು ಯಾವತ್ತೂ ಒಂದು ದಿನನೂ ನನಗೆ ಇದ್ ಮಾಡ್ಬೇಡ ಅಂತ ಹೇಳ್ತಿರ್ಲಿಲ್ಲ. ಅರ್ಧ ರಾತ್ರಿಗೆ ಎದ್ದೋದ್ರು ಹೋಗು ಪೇಷಂಟ್ ನ ನೋಡು, ಅವ್ರಿಗೆ ಒಳ್ಳೇದ್ ಮಾಡ್ಬೇಕು, ನಾವು ನಮಗಿದೊಂದು ಅಪರೂಪವಾದಂತಹ ದೇವರು ನಮ್ಗೆ ಕೊಟ್ಟಿರೋ ಅವಕಾಶ, ಇದನ್ನ ನಾವು ಖಂಡಿತವಾಗ್ಲೂ ಸರಿಯಾಗಿ ಉಪಯೋಗಿಸ್ಕೋಬೇಕು ಅಂತ ಹೇಳಿ, ಯಾವ ಗಳಿಗೆ ಆಗ್ಲಿ ಯಾವ ಕ್ಷಣಕ್ಕಾಗ್ಲಿ ಪೇಷಂಟ್ ಬಂದ್ರೆ ಇವತ್ತಿಗೂ ಅವ್ರು ಅದೇ ಮಾತು ಹೇಳ್ತಾರೆ, ತಕ್ಷಣ ಹೋಗಿ ಪೇಷಂಟ್ ನ ನೋಡ್ಬಿಡು, ಅವ್ರ ತೊಂದರೆನ ನಿವಾರಣೆ ಮಾಡ್ಬೇಕು ಅಂತ. ಅವ್ರ ಸಹಕಾರ ಇದ್ದಿದ್ರಿಂದ ನನಗೆ ತುಂಬಾ ಈ ರೀತಿ ಒಂದು ಸಾಧನೆ ಮಾಡಿ ಇಷ್ಟು ವರ್ಷಗಳು ಕೂಡ ಕೆಲಸ ಮಾಡೋಕ್ಕೆ ಅನುಕೂಲವಾಯಿತು. ಹಾಗೆ ನಮ್ಮ ತಂದೆ ತಾಯಿಯವರು ಅಷ್ಟೇನೇ, ನಾನು ಓದುವಾಗ ತುಂಬ ಒಂದು ದಿನನಾದರೂ ನಮ್ಮ ತಾಯಿ ನನ್ನನ್ನು ಕೆಲಸಕ್ಕೆ ಕರೀತಿರ್ಲಿಲ್ಲ, ಇಲ್ಲ ಓದಬೇಕು ಓದಬೇಕು, ಹೋಗಮ್ಮ ನೀನು ಓದ್ಕೋ ಹೋಗು, ಹೋಗಮ್ಮ ನೀನು ಓದ್ಕೋ ಹೋಗು. ಹಾಗೆ ನಮ್ಮ ತಂದೆಯವರು ಕೂಡ ಅಷ್ಟೇನೇ, ಅವರು ಬಹಳ ಮಧ್ಯಮ ವರ್ಗದಿಂದ ಬಂದವರು, ಅಷ್ಟೊಂದು ಆರ್ಥಿಕ ಪರಿಸ್ಥಿತಿ ಒಳ್ಳೇದಿರಲಿಲ್ಲ. ಅಂಥದ್ರಲ್ಲೂ ಕೂಡ ನಮ್ಮ ತಂದೆ ಸಾಲ ಸೋಲ ಮಾಡಿ ನಮಗೆ ಫೀಸ್ಗಳು ಕಟ್ಟಿ ಮೆಡಿಕಲ್ ಕಾಲೇಜ್ಗೆ ನನ್ನನ್ನು ಓದ್ಸೋಕ್ಕೆ ತುಂಬ ಸಹಾಯ ಮಾಡಿದ್ರು. ಈ ಸಮಯದಲ್ಲಿ ಅವ್ರನ್ನೇ ನನ್ನ ದೇವರು ಅಂತ ನಾನು ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ.
4: ಈಗ ಫ್ಯಾಮಿಲಿ ಸಪೋರ್ಟ್ ಒಂದು ಕಡೆ ಆದರೆ, ನೀವು ನಿಮ್ಮ ಪೇಷಂಟ್ ಜೊತೆ ಇರುವಂತಹ ಸಂಬಂಧ ಇನ್ನೊಂದು ಕಡೆ ಆಗಿರುತ್ತೆ. ನಿಮ್ಮ ಪ್ರಕಾರ ಈ ಡಾಕ್ಟರ್ ಮತ್ತೆ ಪೇಷಂಟ್ ಸಂಬಂಧ ಅನ್ನೋದು ಹೇಗಿರಬೇಕು ಅಂತ ಹೇಳ್ತೀರಾ?
5: ನಾನು ಇದಕ್ಕೇನು ಹೇಳ್ತೀನಪ್ಪ ಅಂತಂದರೆ, ವೈದ್ಯರು ರೋಗಿಗಳನ್ನು ಸಂಪೂರ್ಣವಾಗಿ ಅರ್ಥ ಮಾಡ್ಕೋಬೇಕು. ಯಾಕೆಂದರೆ ಅವರಿಗೆ ಬೇಕಾಗಿರೋದು ಸಾಂತ್ವನ ಮೊದಲನೇದಾಗಿ, ಎರಡನೇದು ಅವ್ರಿಗೆ ಒಳ್ಳೆ ಔಷಧಿ ಕೊಟ್ಟು ಅವ್ರಿಗೆ ಗುಣಮುಖರಾಗಬೇಕು, ಬೇಗ ಬೇಗ ವಾಸಿ ಮಾಡಬೇಕು ಅನ್ನೋದು ಮನಸ್ಥಿತಿ ಇರುತ್ತೆ. ವೈದ್ಯರಿಗೆ ಸಹನೆ ತಾಳ್ಮೆ ಇದ್ದಾಗ ಮಾತ್ರ ಅವ್ರನ್ನ ಅರ್ಥ ಮಾಡಿಕೊಂಡು ಅವರಿಗೆ ಸರಿಯಾದ ಔಷಧಿ ಕೊಡೋಕೆ ಸಾಧ್ಯ. ಕೆಲವು ಸತಿ ಏನಾಗುತ್ತೆ, ಕೋಪನೋ ಒತ್ತಡನೋ ಯಾವುದಕ್ಕೋ ಸಿಕ್ಕಿ ವೈದ್ಯರುಗಳು ಸ್ವಲ್ಪ ರೇಗಾಡೋದು ಎಲ್ಲ ಮಾಡಿಬಿಡ್ತಾರೆ. ಅದು ಆಗುತ್ತೆ ಪರಿಸ್ಥಿತಿನಲ್ಲಿ, ಅಂದರೆ ತುಂಬ ಒತ್ತಡ ಇದ್ದಾಗ, ತುಂಬ ಪೇಷಂಟ್ಸ್ ಇರುವಾಗ ಅವ್ರಿಗೂ ಬಹಳಷ್ಟು ಟೆನ್ಷನ್ ಇರುತ್ತೆ, ಆ ಟೈಮಲ್ಲಿ ಹಾಗಾಗುತ್ತೆ. ಆದರೆ ಅದನ್ನು ನಾವು ಅವಾಯ್ಡ್ ಮಾಡ್ಕೋಬೇಕು. ಯಾಕೆಂದರೆ ಸಂಪೂರ್ಣವಾಗಿ ವೈದ್ಯರನ್ನೇ ನಂಬಿಕೊಂಡು ರೋಗಿಗಳು ಬರ್ತಾರೆ.
4: ಹೌದು,
5: ಆ ರೋಗಿಗಳು ಅಂಥ ಭಾವನೆ ಇಟ್ಕೊಂಡು ಬಂದಾಗ ನಾವು ಅವರಿಗೆ ಸಮರ್ಪಕವಾಗಿ ಸುಸೂತ್ರವಾಗಿ ಅವ್ರು ಚೆನ್ನಾಗಾಗಲಿ ಅಂತ ಹೇಳಿ ಸಮಾಧಾನಕರವಾದ ರೀತಿಯಲ್ಲಿ ಅವ್ರಿಗೆ ಉತ್ತರ ಕೊಟ್ಟು ಅವ್ರನ್ನ ನೋಡದೆ ಹೋದರೆ ಅವರು ನಮ್ಮನ್ನು ನಂಬೋದೇ ಇಲ್ಲ. ಅವರಿಗೆ ನಮ್ಮ ಮೇಲೆ ನಂಬಿಕೆ ಬರಬೇಕು ಅಂತಂದರೆ ಅವರು ಅವರ ಜೊತೆ ನಾವು ತುಂಬ ಒಳ್ಳೆಯ ಒಂದು ವಿಶ್ವಾಸವಂತಾಗಿ ಮಾತಾಡಿ ಅವ್ರನ್ನ ಸಮಾಧಾನ ಪಡಿಸಿ ಅವ್ರ ಕಾಯಿಲೆಯನ್ನು ಗುಣಮುಖವಾಗಿ ಮಾಡೋ ಹಾಗೆ ಮಾಡಬೇಕು.
4: ಈಗ ನೀವು ಡಾಕ್ಟರ್ ಆದಾಗಿನಿಂದ ಈಗಿನವರೆಗೂ ಒಂದು ಸಾಕಷ್ಟು ಸ್ತ್ರೀರೋಗ ತಜ್ಞೆಯಾಗಿ ನೀವು ಎಷ್ಟೋ ಸಾವಿರಾರು ಮಕ್ಕಳುಗಳನ್ನ ನೀವು ಹೆರಿಗೆ ಮಾಡಿಸಿರಬಹುದು. ಆ ಒಂದು ಕ್ಷಣನ ನೆನಪಿಸ್ಕೊಳ್ಳೋದಾದ್ರೆ ಆ ಸಾರ್ಥಕತೆ ನಿಮಗೆ ಹೇಗಿದೆ ಅಂತ ಹೇಳ್ತೀರಾ?
5: ಬಹಳ ಸಂತೋಷವಾದಂತ ವಿಚಾರ. ಯಾಕೆಂದ್ರೆ ನನಗೆ ಈ 51 ವರ್ಷಗಳಿಂದ ಇರೋ ಪೇಷಂಟ್ಸ್ಗಳು ಇವತ್ತಿಗೂ ಇದ್ದಾರೆ. ಅವ್ರು ಯಾರು ವಯಸ್ಸಾಗಿರೋರು ದೈವಾಧೀನರಾಗಿದ್ರು, ಅವ್ರ ಮಕ್ಕಳು ಮೊಮ್ಮಕ್ಕಳು ಎಲ್ಲ ನನ್ನ ಜೊತೆ ಇದ್ದಾರೆ. ಪ್ರತಿಯೊಬ್ಬರು ನನ್ನ ಹತ್ರ ಬರ್ತಾರೆ, ಯಾವುದೋ ಒಂದು ಮದುವೆ ಮನೆಗೆ ಹೋಗ್ತೀನಿ, ಇನ್ಯಾವುದೋ ಫಂಕ್ಷನ್ಗೆ ಹೋಗ್ತೀನಿ, ಎಲ್ಲೇ ಹೋದರೂ ಓಡಿ ಬರ್ತಾರೆ, ತಬ್ಕೋತಾರೆ, ನನ್ನ ನಮಸ್ಕಾರ ಮಾಡ್ತಾರೆ, ನೀವೇ ನನ್ನನ್ನು ಡೆಲಿವರಿ ಮಾಡಿದ್ದು ಅಂತ ಹೇಳ್ತಾರೆ. ಇನ್ಯಾರೋ ಬರ್ತಾರೆ, ಅಮ್ಮ ನೀವು ನನ್ನ ಜೀವ ಉಳಿಸಿದ್ರಿ, ನನಗೆ ಒಳ್ಳೇದು ಮಾಡಿದ್ರಿ, ನಿಮ್ಮನ್ನು ಯಾವತ್ತೂ ಮರೆಯಲ್ಲ ನಾನು ಅಂತ ಹೇಳ್ತಾರೆ. ಇಂತಹ ಸಾರ್ಥಕದ ಕ್ಷಣಗಳು ಬಹಳಷ್ಟು ಸಂತೋಷ ಸಂತೃಪ್ತಿ ಕೊಡುತ್ತೆ ಎಲ್ಲದಕ್ಕಿಂತ ಹೆಚ್ಚು. ದುಡ್ಡು ಬರುತ್ತೆ ಹೋಗುತ್ತೆ, ಅದು ಬಹಳ ಮುಖ್ಯ ಅಲ್ಲ ಜೀವನದಲ್ಲಿ. ದುಡ್ಡಿನಿಂದ ಎಲ್ಲ ಆಗುತ್ತೆ ಅಂತಲೂ ನಾವು ಅನ್ಕೋಬಾರ್ದು. ಆ ಒಂದು ಬಾಂಧವ್ಯ ಇದೆಯಲ್ಲ, ಆ ಬಾಂಧವ್ಯದಲ್ಲಿ ಸಿಗೋ ತೃಪ್ತಿ ತುಂಬ ದುಡ್ಡು ಸಂಪಾದನೆ ಮಾಡಿದ್ರೆ ಸಿಗೋದಿಲ್ಲ, ಖಂಡಿತವಾಗ್ಲೂ ಸಿಗೋದಿಲ್ಲ. ಅದು ನನಗೆ ತುಂಬ ಇದೆ. ಯಾಕೆಂದ್ರೆ ನಾನು ತುಂಬ ಹೆಮ್ಮೆ ಪಡ್ತೀನಿ, ಎಲ್ಲ ಕಡೆಯಿಂದನೂ ನನಗೆ ಪೇಷಂಟ್ಸ್ ಸಪೋರ್ಟ್ ಮಾಡಿದ, ನನ್ನ ವೃತ್ತಿಗೆ ಪ್ರೋತ್ಸಾಹ ಹೆಚ್ಚು ನನ್ನ ಪೇಷಂಟ್ಸೇ ಕೊಟ್ಟಿದ್ದಾರೆ. ಮೇಡಮ್ ನೀವು ಸದಾ ಇರಬೇಕು, ನಿಮ್ಮನ್ನು ನಾವು ನೋಡ್ತಾನೆ ಇರಬೇಕು, ನೀವು ಸದಾ ನಮಗೆ ಔಷಧಿ ಕೊಡಬೇಕು, ನೀವು ಆ ಕಡೆ ಈ ಕಡೆ ಎಲ್ಲೂ ಹೋಗಬೇಡಿ, ನಮ್ಮ ಜೊತೆ ಇರಿ ಅಂತ ಬಹಳಷ್ಟು ಜನ ಹರಿಸ್ತಾರೆ, ಹಾರೈಸ್ತಾರೆ. ಇದು ಬಹಳ ಮುಖ್ಯವಾದಂತಹ ವಿಚಾರ.
4: ನಿಜವಾಗ್ಲೂ ನಿಮ್ಮ ಮಾತಲ್ಲಿ ಗೊತ್ತಾಗ್ತಾ ಇದೆ ನೀವು ಎಷ್ಟು ಭಾವುಕರಾಗಿ ಈ ಮಾತನ್ನ ಹೇಳ್ತಾ ಇದ್ದೀರಾ.
5: ಖಂಡಿತವಾಗ್ಲೂ ತುಂಬಾ ಸಂತೃಪ್ತಿ ಆಗಿದ್ದೀನಿ ನಾನು.
4: ಈಗ ನಾವು ಮತ್ತೊಂದು ಕಡೆ ನೋಡೋದಾದ್ರೆ, ಈಗ ಡಾಕ್ಟರ್ ಅಂದ ತಕ್ಷಣ ನಾನು ಮದುವೆ ಆಗುವಂತಹ ಹುಡುಗ ಕೂಡ ಡಾಕ್ಟರ್ ಆಗಿರ್ಬೇಕು, ನನ್ನ ಮುಂದಿನ ಪೀಳಿಗೆ ಏನಿದೆ ನಾವು ಅವರನ್ನೂ ಕೂಡ ಡಾಕ್ಟರ್ ವೃತ್ತಿಯಲ್ಲೇ ಮುಂತರಬೇಕು ಅಂತ ಯೋಚಿಸುವಂತ ಒಂದು ಕ್ರಮ ನಮ್ಮಲ್ಲಿ ನಡ್ಕೊಂಡು ಬಂದಿದೆ. ಇದ್ರ ಬಗ್ಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಿ?
5: ಅದೇನಾಗುತ್ತೆ ಅಂದ್ರೆ, ವೈದ್ಯರಾದಾಗ ಸದಾ ಕಾಲ ನಮ್ಮ ಕೆಲಸದಲ್ಲೇ ನಾವು ಆಸಕ್ತರಾಗಿರ್ಬೇಕಾಗತ್ತೆ. ಈಗ ಬೇರೆಯವ್ರಿಗೆ ಏನಾಗುತ್ತೆ, 10-5 ಗಂಟೆ ಕೆಲಸ ಮುಗಿದೋಗುತ್ತೆ, ಮನೆಗೆ ಹೋಗ್ತಾರೆ, ಅವ್ರಿಗೆ ಫ್ಯಾಮಿಲಿ ಲೈಫ್ ಇರುತ್ತೆ.
4: ಹೌದು,
5: ಡಾಕ್ಟರ್ಗೆ ಹಾಗಾಗಲ್ಲ. ಅದರೊಳಗಾಗಿ ಲೇಡಿ ಡಾಕ್ಟರ್ಸ್ ಆಗ್ಬಿಟ್ರೆ ಅವ್ರಿಗಂತೂ ತುಂಬಾ ಕಷ್ಟ, 24 ಗಂಟೆನೂ ಕೆಲವು ಸತಿ ಹೋಗ್ಬೇಕಾಗತ್ತೆ. ಅದರೊಳಗಾಗಿ ಸ್ತ್ರೀ ರೋಗ ತಜ್ಞರಾದ್ರೆ ಇನ್ನೂ ಕಷ್ಟ, ಅರ್ಧರಾತ್ರಿಗೂ ಎದ್ದೋಗಿ ಡೆಲಿವರಿ ಮಾಡ್ಬೇಕಾಗತ್ತೆ. ಆದ್ರಿಂದ ಈ ವೈದ್ಯರನ್ನೇ ಮದುವೆ ಮಾಡ್ಕೊಳಕ್ ಇಷ್ಟಪಡ್ತಾರೆ. ಯಾಕೆಂದ್ರೆ ಇವ್ರಿಗೆ ಅವ್ರ ಕಷ್ಟ ಗೊತ್ತಾಗುತ್ತೆ ಸುಲಭವಾಗಿ, ಅವರು ಅದೇ ತರ ಹೋಗ್ಬೇಕಾಗತ್ತಲ್ಲ ಬೇರೆ ಎಮರ್ಜೆನ್ಸಿ ಇದ್ರೆ. ಆದ್ರಿಂದ ಅದು ಸೂಕ್ತವಾದಂತಹ ವಿಚಾರನೆ. ಇವಾಗೆಲ್ಲ ಸಾಧಾರಣ ವೈದ್ಯರು ವೈದ್ಯರನ್ನೇ ಮದುವೆ ಮಾಡ್ಕೋತಾರೆ, ಜೊತೆ ಜೊತೆಯಾಗಿ ಇದ್ದಾಗ ಅವ್ರಿಗೆ ಅವ್ರದ್ದು ಕಷ್ಟ ಸುಖ ಅರ್ಥ ಆಗುತ್ತೆ, ಆಮೇಲೆ ಒಂದು ಹೊಂದಾಣಿಕೆ ಬರುತ್ತೆ ಸಂಸಾರದಲ್ಲಿ. ಕೆಲವು ಸತಿ ಏನಾಗುತ್ತೆ, ಗಂಡ ಬೇರೆ ವೃತ್ತಿನಲ್ಲಿದ್ರೆ ಅಯ್ಯೋ ಹೆಂಡತಿ ಬಂದು ಊಟನೇ ಹಾಕಲ್ಲ, ನನ್ನ ಸರಿಯಾಗಿ ನೋಡ್ಕೊಳ್ಳಲ್ಲ ಅನ್ನೋ ಭಾವನೆಗಳು ಬರೋ ಚಾನ್ಸಸ್ ಇರುತ್ತೆ. ಅದರಿಂದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ, ಅವರಿಗೆ ಮನೋಸ್ಥಿತಿನೇ ಬೇರೆ ಆಗುತ್ತೆ, ಕೋಪ ತಾಪಗಳು ಒಂಥರ ಸಂಸಾರದಲ್ಲಿ ಒಂದು ರೀತಿ ಸಾಮರಸ್ಯ ಇರೋದಿಲ್ಲ ಅವಾಗ. ಅದಾಗದಲ್ಲೇ ಇರ್ಬೇಕಾದ್ರೆ ಡಾಕ್ಟರ್ ಡಾಕ್ಟರ್ನೇ ಮದುವೆ
4: ಮಾಡ್ಕೋಬೇಕು.
5: ಖಂಡಿತವಾಗ್ಲೂ ಖಂಡಿತವಾಗ್ಲೂ
4: ನಿಜ ನೀವು ಹೇಳಿದ್ದು. ಅಂದ್ರೆ ಅವರವರ ಒಂದು ಮನಸ್ಥಿತಿಗೆ ತಕ್ಕಂತೆ ಅವರು ಮದುವೆ ಮಾಡ್ಕೊಂಡಾಗ ಅವರು ಒಂದು ಉತ್ತಮ ಜೀವನ ಸಾಗಿಸಬಹುದು ಅಂತ ನೀವು ಹೇಳ್ತಾ ಇದ್ದೀರಾ. ಈಗ ನೀವು ಹೇಳ್ತಾ ಇದ್ರಿ ಸ್ತ್ರೀ ರೋಗ ತಜ್ಞ ಆಗಿರೋದು ಅಷ್ಟು ಸುಲಭದ ಕೆಲಸ ಅಲ್ಲ, ಡೆಲಿವರಿ ಟೈಮ್ ಇದೆ ಅಂದ್ರೆ ಮಧ್ಯರಾತ್ರಿ ಹೋಗ್ಬೇಕು ಅಂತ.
5: ಖಂಡಿತ.
4: ನೀವು ಇಷ್ಟರ ಮಧ್ಯೆ ನಿಮ್ಮ ಫ್ಯಾಮಿಲಿಗೆ ಹೇಗೆ ಟೈಮ್ ಕೊಡ್ತಾ ಇದ್ದೀರಾ?
5: ಮಧ್ಯದಲ್ಲಿ ನಾನು ಒಂದೊಂದು ಅರ್ಧ ಗಂಟೆ ಬಂದಾಗ ನೋಡ್ತೀನಿ. ಈಗ ನಮ್ಮ ಯಜಮಾನರಿಗೂ ವಯಸ್ಸಾಗಿದೆ, ಅವ್ರನ್ನೂ ನೋಡ್ಕೋತಾ ಇದ್ದೀನಿ. ಮಧ್ಯದಲ್ಲಿ ಡೆಲಿವರಿಗಳು ಹೋಗಿ ಮಾಡ್ತೀನಿ. ಅದೇ ಥರದಲ್ಲಿ ಒಂದು ನಿಗದಿತ ಸಮಯ ಅಂತ ಇಟ್ಕೊಂಡಿರ್ತೀನಿ. ಆದರೂ ಅಕಸ್ಮಾತ್ ಆ ಸಮಯದಲ್ಲೂ ಏನಾರು ಎಮರ್ಜೆನ್ಸಿ ಬರ್ಬೋದು, ಅದು ಗೊತ್ತಾಗೋದಿಲ್ಲ. ಬಂದಾಗ ಹೋಗಲೇಬೇಕಾಗತ್ತೆ, ಹೇಳಿ ಹೋಗ್ತೀನಿ, ಅವರು ಅರ್ಥ ಮಾಡ್ಕೋತಾರೆ. ಆದ್ರೂ ಹೆಚ್ಚು ಹೆಚ್ಚು ಸಂಸಾರದಲ್ಲಿ ನಮ್ಮ ಸಂಸಾರಕ್ಕೆ ಆಗಲಿ, ನಮ್ಮ ಪತಿದೇವ್ರ ನೋಡ್ಕೊಳ್ಳೋದು, ಮಕ್ಕಳು ನೋಡ್ಕೊಳ್ಳೋದು, ಈ ವಿಚಾರದಲ್ಲೂ ಕೂಡ ಆಸಕ್ತಿ ಇದೆ ನನಗೆ. ನಾನು ಹೋಗಿ ನೋಡ್ಕೋತಾ ಇರ್ತೀನಿ, ಸಮಯ ಸಿಕ್ಕಿದಾಗ ನಾನು ಹೋಗಿ ನೋಡ್ಕೋತೀನಿ, ವಿಚಾರಿಸ್ತೀನಿ. ಸೊ ಅದನ್ನ ಇದನ್ನು ಮ್ಯಾನೇಜ್ ಮಾಡ್ತೀನಿ.
4: ಈಗ ನಿಮ್ಮ ರೀತಿ ನಾನು ಕೂಡ ಡಾಕ್ಟರ್ ಆಗಬೇಕು ಅಂತ ಯೋಚಿಸುವಂತಹ ಮಕ್ಕಳಿಗಾಗ್ಲಿ, MBBS ಮಾಡ್ತಾ ಇರುವಂತಹವರಿಗಾಗ್ಲಿ, ಅಥವಾ ಈಗಾಗಲೇ ನಾನು ವೈದ್ಯ ವೃತ್ತಿಯನ್ನ ಪ್ರಾಕ್ಟೀಸ್ ಮಾಡ್ತಾ ಬಂದಿದ್ದೀನಿ, ನಾನು ಇವರಷ್ಟೇ ವರ್ಷ, ಇನ್ನೂ ಜಾಸ್ತಿ ವರ್ಷ ನಾನು ಈ ಫೀಲ್ಡಲ್ಲೇ ಇರಬೇಕು ಅನ್ನುವಂಥವ್ರಿಗೆ ನಿಮ್ಮ ಕಡೆಯಿಂದ ಏನಾದರೂ ಟಿಪ್ಸ್ ಅಂತ ಹೇಳಿದ್ರೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ?
5: ಮಕ್ಕಳಿಗೆ ಈಗಿನ ಕಾಲದಲ್ಲಿ ಏನಪ್ಪಾ ಅಂದರೆ ಡಾಕ್ಟರ್ ಆಗಿ ನಾನು ತುಂಬ ಸಂಪಾದನೆ ಮಾಡಬೇಕು ಅಂತ ಕೆಲವ್ರಿಗೆ ವ್ಯಾಮೋಹ ಇರುತ್ತೆ. ಇನ್ನು ಕೆಲವರಿಗೆ ನನ್ನನ್ನೇ ಎಲ್ಲರೂ ಗೌರವಿಸ್ಬೇಕು, ನಾನು ಒಳ್ಳೆ ಪದವಿಗೆ ಹೋಗಬೇಕು, ಉತ್ತಮ ಸ್ಥಾನಕ್ಕೆ ಹೋಗಬೇಕು ಅನ್ನೋ ಆಕಾಂಕ್ಷೆ ಇರುತ್ತೆ. ಈ ಥರ ಎಲ್ಲ ಇದ್ದಾಗ ವೈದ್ಯರಾಗೋದು ಬೇರೆ ವಿಷಯ, ಆದರೆ ಒಳ್ಳೆಯ ವೈದ್ಯರು ಅಂದರೆ ತುಂಬ ಒಳ್ಳೆ ಆತ್ಮಸಾಕ್ಷಿ ಇಟ್ಕೊಂಡು ಕೆಲಸ ಮಾಡುವಂಥ ವೈದ್ಯರುಗಳಾಗಬೇಕು ನನ್ನ ಪ್ರಕಾರವಾಗಿ. ಯಾಕೆ ಅಂದರೆ ಇವತ್ತಿನ ದಿನ ವೈದ್ಯ ವೃತ್ತಿ ಒಂದು ವ್ಯಾಪಾರೀಕರಣ ಆಗ್ತಾ ಇದೆ. ಸುಮ್ಮನೆ ದುಡ್ಡಿಗೋಸ್ಕರ ನಾವು ಸಂಪಾದನೆ ಮಾಡೋಕ್ಕೋಸ್ಕರ ನಾವು ವೈದ್ಯರಾಗಬಾರ್ದು. ನಮ್ಮ ಹುಡುಗರು ಈಗ ಓದುವಂಥ ಮಕ್ಕಳಿಗೆ ಯುವಕರಿಗೆ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿಪ್ಪ ಅಂದರೆ ತುಂಬ ಸಂಯಮ ಇರಲಿ, ನಿಮ್ಮಲ್ಲಿ ತಾಳ್ಮೆ ಇರಲಿ, ಕೋಪ ಮಾಡ್ಕೋಬೇಡಿ, ಪ್ರತಿಯೊಂದು ವಿಚಾರದಲ್ಲೂ ಸಹನೆ ಇಟ್ಕೊಂಡು ನಮ್ಮ ರೋಗಿಗಳನ್ನ ನೋಡಿ. ದುಡ್ಡು ಬರುತ್ತೆ ಹೋಗುತ್ತೆ, ಅದು ಮುಖ್ಯ ಅಲ್ಲ ಮನುಷ್ಯನಿಗೆ. ಆದರೆ ನಾವು ಒಂದು ಸೇವಾ ಮನೋಭಾವವನ್ನು ಬೆಳೆಸ್ಕೊಳ್ಳೋದು ಬಹಳ ಮುಖ್ಯವಾದಂಥ ವಿಚಾರ. ತಾಳ್ಮೆಯನ್ನು ಇಟ್ಕೊಳ್ಳೇಬೇಕು, ಇದೊಂದು ಲೀಡರ್ಶಿಪ್ ಕ್ವಾಲಿಟಿನೂ ನಿಮ್ಮಲ್ಲಿ ಬರಬೇಕು. ಇದು ಮೂರೂ ಇಟ್ಕೊಂಡಾಗ ಖಂಡಿತವಾಗ್ಲೂ ಉತ್ತಮವಾದಂಥ ವೈದ್ಯರಾಗ್ತೀರಾ. ಆದ್ದರಿಂದ ಒಳ್ಳೆಯ ವೈದ್ಯರಾದರೆ ಖಂಡಿತವಾಗ್ಲೂ ನಿಮಗೆ ಒಂದು ಬಹಳಷ್ಟು ಗೌರವನೂ ಸಿಗುತ್ತೆ, ಸಂತೋಷನೂ ಸಿಗುತ್ತೆ, ಸಂತೃಪ್ತಿನೂ ಸಿಗುತ್ತೆ, ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ನೂ ಆಗುತ್ತೆ, ಎಲ್ಲ ರೀತಿಯಲ್ಲೂ ಉತ್ತಮವಾಗಿ ನೀವು ಬಾಳ್ತೀರ. ಒಂದು ಮಾನವೀಯತೆ ಮೌಲ್ಯಗಳನ್ನ ಯಾರೂ ಮರಿಬೇಡಿ. ದಯವಿಟ್ಟು ಎಲ್ಲರೂ ತಾಳ್ಮೆ, ಸಹನೆಯಿಂದ, ಶಾಂತಿಯಿಂದ ಮಾಡಿದಾಗ ನೀವು ಕೂಡ ಒಬ್ಬ ಸಾಧಕರಾಗಕ್ಕೆ ಖಂಡಿತವಾಗ್ಲೂ ಸಾಧ್ಯವಿದೆ ಅಂತ ಹೇಳ್ತೀನಿ. ಯಾಕೆ ಅಂದರೆ ನನ್ನ ಅನುಭವದಲ್ಲಿ ದುಡ್ಡು ಮಾತ್ರ ಬರುತ್ತೆ ಹೋಗುತ್ತೆ, ಅದು ಮುಖ್ಯ ಅಲ್ಲ. ಒಳ್ಳೆಯ ವೈದ್ಯರು ಅಂತ ಅನ್ನಿಸ್ಕೊಳ್ಳೋದು ಬಹಳ ಮುಖ್ಯ. ಈ ನಮ್ಮ ಯುವ ಜನಾಂಗಕ್ಕೆ, ಯುವ ಡಾಕ್ಟರ್ಗಳಿಗೆ, ಈಗ ಬರ್ತಿರೋರಿಗೆ ಒಳ್ಳೆ ವೈದ್ಯರಾಗಿ ರೋಗಿಗಳಿಗೆ ಸಹಾಯ ಮಾಡಿ, ಅವರಿಗೆ ಪ್ರೋತ್ಸಾಹ ಕೊಡಿ, ಅವರಿಗೆ ಒಂದು ನಿಮ್ಮಲ್ಲಿ ನಂಬಿಕೆ ಹುಟ್ಟುವಂಥ ಕೆಲಸ ಮಾಡಿ, ನೀವು ಕೂಡ ಸಂತೋಷವಾಗಿ ನೆಮ್ಮದಿಯಿಂದ ಒಳ್ಳೆ ಸಾರ್ಥಕ ವೈದ್ಯರಾಗಿ ಬಾಳಿ ಅಂತ ಹೇಳಿ ನಾನು ಹೇಳಕ್ ಇಷ್ಟಪಡ್ತೀನಿ.
4: ಖಂಡಿತ, ಸಾರ್ಥಕ ವೈದ್ಯರು ಅಂತ ತಗೊಂಡಾಗ ನೀವು ನಮ್ಮಲ್ಲಿ ಇರೋ ಒಬ್ಬ ಸಾರ್ಥಕ ವೈದ್ಯ ಅಂತ ಹೇಳಲಿಕ್ಕೆ ನಮಗೂ ಕೂಡ ಬಹಳ ಹೆಮ್ಮೆ ಇದೆ.
5: ತುಂಬಾ ಸಂತೋಷ, ಧನ್ಯವಾದ ನಿಮಗೆ.
4: ಈಗ ನಿಮ್ಮ ಒಂದು ವೃತ್ತಿ ಜೀವನದಲ್ಲಿ ನಿಮಗೆ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ ಅಂತ ಕೇಳಿದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಾ?
5: ಅಯ್ಯೋ, ಖಂಡಿತವಾಗ್ಲೂ ನನಗೆ ತುಂಬಾ ಸಂತೃಪ್ತಿ ಇದೆ, ಸಂತೋಷ ಇದೆ. ಅಮ್ಮ ಅಂತ ಕರೀತಾರೆ ಕೆಲವರು, ಅಕ್ಕ ಅಂತಾರೆ ಬಂದವರು, ಮಕ್ಕಳನ್ನೆಲ್ಲ ಕರ್ಕೊಂಡ್ಬಂದು ಅಜ್ಜಿ ಅಂತ ಹೇಳಿಸ್ತಾರೆ. ಎಲ್ಲ ಥರದಲ್ಲೂ ನಾನು ಸಂತೋಷ ಪಟ್ಟಿದ್ದೀನಿ, ಎಲ್ಲ ರೀತಿನಲ್ಲೂ ನಾನು ಸಂತೋಷ ಪಟ್ಟಿದ್ದೀನಿ. ನಾನು ನನ್ನ ವೃತ್ತಿನ ತುಂಬಾ ಪ್ರೀತಿಸ್ತೀನಿ, ಗೌರವಿಸ್ತೀನಿ ಎಲ್ಲದಕ್ಕಿಂತ ಹೆಚ್ಚಾಗಿ.
4: ಖಂಡಿತ, ಈ ಎಲ್ಲ ಅಂಶಗಳು ನಿಮ್ಮ ಜೀವನದಲ್ಲಿ ಸದಾ ಹೀಗೆ ಇರಲಿ ಅಂತ ನಾವು ಕೂಡ ಆಶಿಸ್ತೀವಿ. ಇಷ್ಟು ಹೊತ್ತು ಆಕಾಶವಾಣಿಗೆ ಬಂದು ನಿಮ್ಮ ವೈದ್ಯ ವೃತ್ತಿಯ ಬಗ್ಗೆ, ನೀವು ಒಬ್ಬ ಸಾಧಕಿಯಾಗಿ ನಮ್ಮ ಜೊತೆ ಇದ್ದದಕ್ಕೆ ಆಕಾಶವಾಣಿಯ ಪರವಾಗಿ ಹಾಗೂ ನನ್ನ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ.
5: ನನ್ನ ಮನಸ್ಸಿನಲ್ಲಿರೋದೆಲ್ಲ ಹೇಳಿದ್ದೀನಿ ಇವತ್ತು ನಾನು. ನನಗೆ ತುಂಬ ಸಂತೋಷ ಆಗ್ತಾ ಇದೆ ನನ್ನನ್ನು ಒಂದು ಈ ಕರೆದು ಈ ಒಂದು ನಾಲ್ಕು ಮಾತುಗಳನ್ನ ಆಡೋದಕ್ಕೆ ಪ್ರೋತ್ಸಾಹ ಕೊಟ್ಟಿದ್ದೀರಾ. ನಿಮಗೂ ಕೂಡ ನಾನು ತುಂಬ ಸಂತೋಷದಿಂದ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ.
3: ಇದುವರೆಗೆ ರಾಷ್ಟ್ರೀಯ ವೈದ್ಯರ ದಿನಾಚರಣೆ ಸಂದರ್ಭದಲ್ಲಿ ಸುಮಾರು 50 ಹೆಚ್ಚು ವರ್ಷದಿಂದ ವೈದ್ಯ ವೃತ್ತಿಯಲ್ಲಿ ನಿರತರಾಗಿರುವ ಕುಟುಂಬ ವೈದ್ಯೆ ಹಾಗೂ ಸ್ತ್ರೀ ರೋಗ ತಜ್ಞೆ ಡಾಕ್ಟರ್ ಲಕ್ಷ್ಮೀದೇವಿ ಕೆವಿ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದ್ದವರು ಕೀರ್ತನಾ ವಿ. ಇದು ಇಂದಿನ ವನಿತಾ ವಿಹಾರ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 12:30. ನಮ್ಮ ನಿಲಯದಿಂದ ಇನ್ನು ಮುಂದೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ.

12:35ಕ್ಕೆ ಆರೋಗ್ಯ ಕಾರ್ಯಕ್ರಮದಲ್ಲಿ ವೃದ್ಧಾಪದಲ್ಲಿ ಬರಬಹುದಾದ ಮಾನಸಿಕ ಆರೋಗ್ಯ ಸಮಸ್ಯೆಗಳ ಕುರಿತಂತೆ ಮನೋವೈದ್ಯ ಡಾಕ್ಟರ್ ಕೆ ಎಸ್ ಪವಿತ್ರ ಅವರೊಂದಿಗೆ ಸಂದರ್ಶನ ಇದೆ. ಸಂದರ್ಶಿಸುವವರು ಮಂಜುಳಾ ಪುರಾಣಿಕ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 1 ಗಂಟೆಗೆ ಪ್ರಗತಿ ಪಥ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಕುರಿತಾದ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 1:30ಕ್ಕೆ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ಮೂಡಿ ಬರುತ್ತದೆ. ಪ್ರಸ್ತುತಿ ಡಾಕ್ಟರ್ ಎಸ್ ಶಂಕರ್ ನಾರಾಯಣ. ನಿಲಯದ ಸಂಜೆ ಪ್ರಸಾರದಲ್ಲಿ 5 ಗಂಟೆಗೆ ಹೊಸ ಕನ್ನಡ ಚಿತ್ರಗೀತೆಗಳು, 5:30ಕ್ಕೆ ಯುವವಾಣಿಯಲ್ಲಿ ಯುವ ಚಿಂತನ ನೇರ ಫೋನ್ ಇನ್ ಕಾರ್ಯಕ್ರಮ, 6:15ಕ್ಕೆ ಆರೋಗ್ಯ ಭಾಗ್ಯ ಕಾರ್ಯಕ್ರಮದಲ್ಲಿ ಹಲ್ಲಿನ ತೊಂದರೆಗಳಿಗೆ ಕಾರಣ ಮತ್ತು ಪರಿಹಾರ ಕ್ರಮಗಳನ್ನು ಕುರಿತು ರಾಯಚೂರಿನ ಎಎಂಇ ಡೆಂಟಲ್ ಕಾಲೇಜಿನ ದಂತ ವೈದ್ಯರಾದ ಡಾಕ್ಟರ್ ಸಿದ್ದಲಿಂಗಗೌಡ ಅವರೊಂದಿಗೆ ಸಂದರ್ಶನ ಇದೆ. ಇವರನ್ನು ಸಂದರ್ಶಿಸುವವರು ವೆಂಕಟೇಶ್ ಬೇವಿನ ಬೆಂಚಿ. 6:51ಕ್ಕೆ ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ, 7:20ಕ್ಕೆ ಜನಪದ ಸಂಗೀತ, 9:15ಕ್ಕೆ ಭಾವಗೀತೆಗಳಿವೆ, 9:30ಕ್ಕೆ 1 ಹಣತೆಯಿಂದ ನಾಟಕ ಬಿತ್ತರವಾಗುವುದು, ರಚನೆ ಗಂಗಾ ಪಾಡೇಕಲ್, ನಿರ್ಮಾಣ ಡಾಕ್ಟರ್ ಬಿ ಎಂ ಶರಭೇಂದ್ರ ಸ್ವಾಮಿ, 10:00ಕ್ಕೆ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಜಾನ್ ಬಿ ಹಿಗ್ಗಿನ್ಸ್ ಅವರ ಗಾಯನದ ಧ್ವನಿ ಮುದ್ರಿಕೆ, 10:30ಕ್ಕೆ ಕನ್ನಡ ಚಿತ್ರಗೀತೆಗಳಿವೆ.

ಕೇಳುಗ ಸ್ನೇಹಿತರೆ ಗಮನಿಸಿ, ಇದೊಂದು ಪ್ರಕಟಣೆ. ಮಾಜಿ ಸಚಿವ ಶ್ರೀ ಎಂ ಎಸ್ ಪಾಟೀಲರ ಕುರಿತ ಮಾಗಿದ ಮುಚ್ಚದ್ದಿ ಗ್ರಂಥ ಲೋಕಾರ್ಪಣೆ ಹಾಗೂ ಅಭಿನಂದನಾ ಸಮಾರಂಭವು ದಿನಾಂಕ 8/7/2026 ಅಂದರೆ ನಾಳೆಯ ದಿನ ಬೆಳಗ್ಗೆ 10:30 ಗಂಜ್ ಕಲ್ಯಾಣ ಮಂಟಪ ರಾಯಚೂರಿನಲ್ಲಿ ಜರುಗುವುದೆಂದು ಅಧ್ಯಕ್ಷರು ಹಾಗೂ ಸರ್ವ ಪದಾಧಿಕಾರಿಗಳು ಎಂ ಎಸ್ ಪಾಟೀಲರ ಅಭಿನಂದನಾ ಸಮಿತಿ ರಾಯಚೂರು ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಪ್ರಕಟಣೆ ಕೇಳಿದ್ರಿ.

0: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
1: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
0: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
1: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ ಸುಲಭ.
0: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700014242
1: 8700014242.

ಆಕಾಶವಾಣಿ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ. ಕೇಳುಗರೆ ನಮಸ್ಕಾರ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ವೃದ್ಧಾಪದಲ್ಲಿ ಬರಬಹುದಾದಂತಹ ಮಾನಸಿಕ ಆರೋಗ್ಯ ಸಮಸ್ಯೆಗಳು, ಈ ಕುರಿತಂತೆ ಮನೋವೈದ್ಯೆ ಡಾ ಕೆಎಸ್ ಪವಿತ್ರ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳುತ್ತೀರಿ. ಸಂದರ್ಶಿಸುತ್ತಾರೆ

0: ನಿಂತ್ಬಿಡತ್ತೆ, ಮುಂದೆ ಏನು ಅನ್ನೋದು. ಜೊತೆಗೆ ವಯಸ್ಸು ಆಗ್ತಾ ಇದ್ದಾಗೆ ನಮ್ಮ ದೇಹದಲ್ಲಿ ಹಲವಾರು ದೈಹಿಕ ಮಾನಸಿಕ ಸಮಸ್ಯೆಗಳು ಕೂಡ ಕಾಡ್ತವೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ವೃದ್ಧಾಪ್ಯದಲ್ಲಿ ಕಂಡುಬರುವ ಮಾನಸಿಕ ಸಮಸ್ಯೆಗಳು ಅಥವಾ ತೊಂದರೆಗಳು ಯಾವುದು, ಈ ವಿಷಯದ ಬಗ್ಗೆ ವಿವರವಾದ ಮಾಹಿತಿಯನ್ನು ಮಾಡಿಕೊಡೋದಕ್ಕೆ ನಮ್ಮ ಜೊತೆಗೆ ಮನೋವೈದ್ಯೆ ಡಾಕ್ಟರ್ ಕೆಎಸ್ ಪವಿತ್ರ ಅವರಿದ್ದಾರೆ. ನಮಸ್ಕಾರ ಕೆಎಸ್ ಪವಿತ್ರ ಅವರು.
1: ನಮಸ್ಕಾರ ಮೇಡಮ್.
0: ಈಗ ಪವಿತ್ರ ಅವರ, ಸಾಮಾನ್ಯವಾಗಿ ಮನುಷ್ಯನ ಜೀವನದಲ್ಲಿ ಇಳಿ ವಯಸ್ಸು 60 ಅರಳು ಮರಳು ಅಂತೆಲ್ಲ ನಾವು ಕೇಳ್ತಿರ್ತೀವಿ, ಆದ್ರೆ ಈಗ ನಾವು ಒಂದ್ ಸ್ವಲ್ಪ ಬದಲಾಯಿಸ್ಕೊಂಡಿದ್ದೀವಿ ಅಂತ ಹೇಳಬೇಕು. 60 ಅರಳು ಮರಳು ಅಲ್ಲ, 60 ಮರಳಿ ಅರಳು ಅಂತ. ಹಂಗಾಗಿ ಈ ಇಳಿ ವಯಸ್ಸು ಅಂತಂದ್ರೆ ತಮ್ಮ ಒಂದು ಮನೋವೈದ್ಯಕೀಯ ಭಾಷೆಯಲ್ಲಿ ಯಾರನ್ನ ತಾವು ಇಳಿ ವಯಸ್ಸಿನವರು ಅಂತ ಪರಿಗಣಿಸ್ತೀರಿ?
1: ಮನೋವೈಜ್ಞಾನಿಕ ಪರಿಭಾಷೆಯಲ್ಲಿ ಮಾತ್ರ ಅಲ್ಲ, ವೈದ್ಯಕೀಯವಾಗಿ ಕೂಡ ದೇಹ ಹಾದು ಹೋಗುವಂತಹ ಹಂತಗಳನ್ನ ನಾವು ಗಮನದಲ್ಲಿಟ್ಕೊಂಡ್ರೆ ದೈಹಿಕ ಬದಲಾವಣೆಗಳು ಒಂದು 40-50 ವಯಸ್ಸಿನಲ್ಲಿ ಆರಂಭವಾದ್ರೂ ಕೂಡ ಅದರ ನಂತರದಲ್ಲಿ ಮೆದುಳು ದೇಹದ ಇಡೀ ಬೇರೆ ಬೇರೆ ಭಾಗಗಳಲ್ಲಿ ಹಲವು ವಿಧದ ಬದಲಾವಣೆಗಳು ಕಂಡುಬರುತ್ತೆ. ಹಾಗಾಗಿ ಈ ಬದಲಾವಣೆಗಳನ್ನೆಲ್ಲ ಗಮನದಲ್ಲಿ ಇಟ್ಕೊಂಡ್ರೆ ಸಾಮಾಜಿಕವಾಗಿ ಯಾವುದೇ ರೀತಿಯ ಕಟ್ಟುಪಾಡುಗಳು ನಿಯಮಗಳೆಲ್ಲ ಈಗ ಬದಲಾಗಿರಬಹುದು. ಇಳಿ ವಯಸ್ಸು ಯಾವುದು ಅನ್ನೋದ್ರ ಬಗ್ಗೆ ತುಂಬಾ ಬದಲಾಗಿರಬಹುದು. ಅಥವಾ ನಮ್ಮ ಸುತ್ತಮುತ್ತಲಲ್ಲಿ ಹಲವು ಹಿರಿಯ ನಾಗರಿಕರು 80 ಹರೆಯದಲ್ಲೂ ಕೂಡ ಯುವಕರನ್ನ ನಾಚಿಸೋ ರೀತಿಯಲ್ಲಿ ದುಡಿಯೋದನ್ನ ಕೂಡ ನಾವು ನೋಡಿರಬಹುದು. ಆದ್ರೂ ಕೂಡ ದೈಹಿಕ ಮತ್ತು ಮೆದುಳಿನ ಈ ಎರಡೂ ಕ್ಷಮತೆಯನ್ನ ನಾವು ನೋಡ್ತಾ ಹೋದ್ರೆ ಆ 60 ಗಡಿಯನ್ನ ನಾವು ಇಳಿ ವಯಸ್ಸಿನ ಆರಂಭ ಅಂತ ನಾವು ತೆಗೆದುಕೊಳ್ಬೇಕಾಗತ್ತೆ. ಹಾಗಾಗಿ 60 ಮೇಲ್ಪಟ್ಟು ನಾವು ಈ ವೃದ್ಧಾಪ್ಯ ಓಲ್ಡ್ ಏಜ್ ಅಂತ ನಾವ್ ಏನ್ ಹೇಳ್ತೀವಿ ಅದನ್ನ ನಾವು ಕರಿಬೇಕಾಗತ್ತೆ. ಆದ್ರೆ ಮತ್ತೆ ನಾನೀಗ ಹೇಳಿದ ಹಾಗೆ ಇದು ಒಂದು ಸಾಮಾನ್ಯವಾಗಿ ವೈದ್ಯಕೀಯ ಪರಿಭಾಷೆಯಲ್ಲಿ ಇರುವಂತದ್ದು, ಇದಕ್ಕೆ ಅಪವಾದಗಳಿದೆ. ಈಗ ಯಾರಿಗೋ ಒಬ್ರಿಗೆ 50 ನೆನಪಿನ ತೊಂದರೆಗಳು ಉಂಟಾಗಬಹುದು, ಮತ್ತೊಬ್ಬರಿಗೆ 90 ಆದ್ರೂ ಕೂಡ ನಾನು ಹೇಳಿದ ಹಾಗೆ ಯುವಕರನ್ನು ನಾಚಿಸೋ ರೀತಿಯಲ್ಲಿ ಅವರು ದುಡಿತಾ ಇರಬಹುದು. ಹಾಗಾಗಿ ವ್ಯಕ್ತಿಯಿಂದ ವ್ಯಕ್ತಿಗೆ ಅದು ಆ ಬದಲಾವಣೆ ಇರಬಹುದು. ಆದ್ರೆ ನಾವು ವೈದ್ಯಕೀಯ ಪರಿಭಾಷೆಯಲ್ಲಿ 60 ಅದರ ಗಡಿ ಅಂತ ನಾವು ತೆಗೆದುಕೊಳ್ತೀವಿ.
0: ಈಗ 60 ಗಡಿಯನ್ನ ನಾವು ತೆಗೆದುಕೊಂಡಾಗ ಈ ವರ್ಷದಲ್ಲಿ ಸಾಮಾನ್ಯವಾಗಿ ದೈಹಿಕವಾಗಿ ಹಲವಾರು ಬದಲಾವಣೆಗಳನ್ನ ನಾವು ಕಾಣ್ತೀವಿ. ತಲೆ ಕೂದಲು ಬೆಳ್ಳಗಾಗೋದಿರಬಹುದು, ಬಾಯಲ್ಲಿನ ಹಲ್ಲುಗಳು ಸಡಿಲವಾಗೋದಿರಬಹುದು, ಮೊಣಕೈ ಮೊಣಕಾಲು ನೋವುಗಳು ಶುರು ಆಗ್ತಿರಬಹುದು, ಇದೆಲ್ಲ ಸಾಮಾನ್ಯ. ಇದರ ಜೊತೆಗೆ ಮಾನಸಿಕವಾಗಿಯೂ ಕೂಡ ವ್ಯಕ್ತಿ ಒಂದ್ ಸ್ವಲ್ಪ ಕೂಗುತ್ತಾನೇನೋ ಅಂತ.
1: ಖಂಡಿತವಾಗಿ, ಯಾಕಂದ್ರೆ ದೇಹ ಮತ್ತು ಮನಸ್ಸುಗಳಿಗೆ ಅನ್ಯೋನ್ಯವಾದ ಸಂಬಂಧ ಇದೆ. ಅಷ್ಟೇ ಅಲ್ಲ, ನನ್ಗನ್ಸತ್ತೆ ದೈಹಿಕವಾಗಿ ನಾವು ಯಾವ ರೀತಿ ಕಾಣಿಸ್ತೀವಿ ಅನ್ನೋದೇನಿದೆ ಅದು ನಮ್ಮ ಆತ್ಮವಿಶ್ವಾಸ, ನಾವು ಬೇರೆಯವರ ಜೊತೆಗೆ ನಡ್ಕೊಳ್ಳುವ ರೀತಿ, ಅಥವಾ ಸೋಷಿಯಲ್ ಗ್ಯಾದರಿಂಗ್ಸ್ ಅಂದ್ರೆ ಸಾಮಾಜಿಕ ಸಮಾರಂಭಗಳಿಗೆ ಹೋಗಬೇಕಾದಾಗ ನಾವು ಹೇಗೆ ಕಾಣ್ತೀವಿ ಅನ್ನೋದು ಇವೆಲ್ಲ ನಮಗೆ ತುಂಬಾ ಮುಖ್ಯ ಆಗತ್ತೆ. ಬೇರೆಯವರಿಗೆ ಏನನ್ಸುತ್ತೆ ಅನ್ನೋದು ಕೂಡ ನಮಗ್ ಮುಖ್ಯ ಆಗತ್ತೆ. ಇದು ಮಾನವ ಸಹಜವಾಗಿ ನಮ್ಮಲ್ಲಿ ಇರುವಂತದ್ದು, ಮತ್ತೆ ಅದನ್ನ ನಾವು ಒಪ್ಕೊಳ್ಬೇಕು. ಈಗ ನಾನು ನನ್ನ ಯಾವ ತರ ನಾನು ಕಾಣ್ತೀನಿ ಅನ್ನೋದ್ರ ಬಗ್ಗೆ ನನಗೇನು ನನಗೆ ಭಯನೇ ಇಲ್ಲ ಅಂತ ಯಾರಾದ್ರೂ ಹೇಳಿದ್ರೆ ಅವರು ಪ್ರಾಯಶಃ ಅದನ್ನ ತುಂಬಾ ಅದ್ ಮುಚ್ಚುತ್ತಾ ಇದ್ದಾರೆ ಅಂತಷ್ಟೇ ಅರ್ಥ. ಅದ್ರ ಬದಲು ನಾವು ಮನುಷ್ಯ ಸಹಜವಾಗಿ ನಮಗೆ ನಾವು ಹೇಗ್ ಕಾಣ್ತೀವಿ ಅನ್ನೋದ್ರ ಬಗ್ಗೆ ನಾನು ಸ್ವಲ್ಪ ನಾನದ್ರ ಬಗ್ಗೆ ಕಾಳಜಿ ವಹಿಸ್ತೀನಿ ಅಂತ ಒಪ್ಕೊಳ್ಳೋದು ಸರಿಯೇ. ಹಾಗಾಗಿಯೇ ನಮ್ಗೆ ಈ ರೀತಿಯ ದೈಹಿಕ ಬದಲಾವಣೆಗಳು 60 ವಯಸ್ಸಿನಲ್ಲಿ ಅವು ಪೂರ್ಣಗೊಳ್ತಾ ಇರತ್ತೆ. ಅಂದ್ರೆ 40-45 ಒಂದೊಂದು ಕೂದಲು ಬೆಳ್ಳಗಾಗೋದು, ಒಂದು ಕಣ್ಣಿನ ಕೆಳಗಡೆ ನೆರಿಗೆ ಮೂಡೋದು, ಇವೆಲ್ಲ ಆರಂಭವಾಗಿರುತ್ತೆ. ಮಹಿಳೆಯರಲ್ಲಿ ಬೇರೆ ಬೇರೆ ರೀತಿಯ ದೈಹಿಕ ಬದಲಾವಣೆಗಳು, ಪುರುಷರಲ್ಲಿ ದೈಹಿಕ ಬದಲಾವಣೆಗಳು, ಇಬ್ಬರಿಗೂ ಕಟ್ಟಿಟ್ಟ ಬುತ್ತಿ. ಅದು ಪೂರ್ಣಗೊಳ್ಳುವಂತ ಸಮಯ 60. ಮತ್ತೊಂದು ಸಮಸ್ಯೆ ಏನು ಅಂದ್ರೆ ಮಾನಸಿಕವಾಗಿ ಈ ದೈಹಿಕ ಬದಲಾವಣೆಗಳು ತರೋದಷ್ಟೇ ಅಲ್ಲ, ಮಾನಸಿಕವಾಗಿ ಮನಸ್ಸಿಗೆ ವಯಸ್ಸಾಗತ್ತೆ ಅನ್ನೋದನ್ನ ನಾವ್ ಯಾರು ಒಪ್ಕೊಳ್ಳಲ್ಲ. ನಾನು ಹೇಳಿದೆ ಮಿದುಳಿಗೆ ಕೂಡ ವಯಸ್ಸಾಗತ್ತೆ, ಹಾಗಾಗಿ 60 ಗಡಿ ಮಾಡಿದೆ ಅಂತ. ಮಿದುಳಿಗೆ ವಯಸ್ಸಾಗತ್ತೆ ಅನ್ನೋದನ್ನ ನಾವು ತುಂಬಾ ಜನ ಒಪ್ಕೊಳ್ಳಲ್ಲ. ನನ್ನ ಹತ್ರ ಬರುವಂತ ಬಹಳಷ್ಟು ರೋಗಿಗಳು ಏನ್ ಹೇಳ್ತಾರೆ ಅಂದ್ರೆ ನಾನು ಮೊದ್ಲು ನಂಗೆ ಸುಸ್ತಾಗ್ತಿರ್ಲಿಲ್ಲ ಇಷ್ಟು ಕೆಲಸ ಮಾಡಿದ್ರೆ, ಈಗ ಯಾಕೆ ಸುಸ್ತಾಗ್ತಾ ಇದೆ? ಹಾಗಾಗಿ ನಿಮಗೆ ವಯಸ್ಸಾಗ್ತಾ ಇದೆ, ಆ ವಯಸ್ಸು ಅನ್ನೋದು ಒಂದು ಸಹಜ ಪ್ರಕ್ರಿಯೆ ಅನ್ನೋದನ್ನ ಅವ್ರು ಸುಲಭವಾಗಿ ಒಪ್ಕೊಳ್ಳಲ್ಲ. ಅಂದ್ರೆ ನಾನು 20 ನಾನು 15 ಅಡಿಗೆ ಆರಾಮಾಗಿ ಮಾಡಿ ಹಾಕ್ತಿದ್ದೆ ಅಂದ್ರೆ 60 ನಾನು 15 ಅಡಿಗೆ ಮಾಡಿ ಹಾಕ್ಲೇಬೇಕು ಅನ್ನೋದು ಆ ನಿರೀಕ್ಷೆ ಏನಿದೆ ಅದು ಸಾಧು ಅಲ್ಲ. ಹಾಗಾಗಿ ಈ ಮನಸ್ಸಿಗೆ ವಯಸ್ಸಾಗುವಂತಹ ಪ್ರಕ್ರಿಯೆ ಏನಿದೆ ಅದನ್ನ ನಾವು ಗಮನಿಸ್ಬೇಕು, ಒಪ್ಕೊಳ್ಬೇಕು. ಯಾಕಂದ್ರೆ ತುಂಬಾ ಜನ ಹಿರಿಯ ನಾಗರಿಕರು ಹೇಳೋದನ್ನ ನಾನು ನೋಡಿದೀನಿ ಏನಂತ, ಅಯ್ಯೋ ಅಲ್ಲೋರ್ ಬರ್ತಿದಲ್ಲ ಎಷ್ಟು ವಯಸ್ಸಾದವ್ರ ತರ ನಡೀತಿದ್ದಾರೆ ನೋಡು ಅಂತ ಹೇಳ್ತಾರೆ. ಅಂದ್ರೆ ತಾವು ತಮ್ಗೇನು ಅದು ಅಥವಾ ಹೇಳ್ತಾರೆ ಅಂದ್ರೆ ಅವ್ರು ತುಂಬಾ ವಯಸ್ಸಾಗಿದೆ ಅವರಿಗೆ ಅಂತ ಹೇಳ್ತಾರೆ, ಆದ್ರೆ ತಮಗೆ ಅದೇ ವಯಸ್ಸಾಗಿದೆ ಅನ್ನೋದನ್ನ ಒಪ್ಕೊಳ್ಳಲ್ಲ. ಅಥವಾ ಈಗ ನಾವೇ ಸುಮ್ನೆ ಕುತ್ಕೊಂಡು ಕಣ್ಣು ಮುಚ್ಕೊಂಡು ನಾವು ಯೋಚನೆ ಮಾಡಿ ನೋಡಿದ್ರೆ, ನಾವು ಹಿಂದೆ ನಮಗೆ 25 ಇದ್ದಾಗ 40 ಆದವರನ್ನ ಏನೋ ತುಂಬಾ ವಯಸ್ಸಾದವರು ಅಂತ ನಾವು ಅಂದ್ಕೊಂಡ್ಬಿಟ್ಟಿರ್ತೀವಿ.

0: 40 ವಯಸ್ಸು ಬಂದಾಗ ನಮ್ಗೆ ಯಾರು ಅಕಸ್ಮಾತ್ ಆಂಟಿ ಅಂತ ಕರೆದ್ರೆ ನಮ್ಗೆ ತುಂಬಾ ಕೋಪ ಬರುತ್ತೆ. ಅಂಕಲ್ ಅಂತ ಕರೆದ್ರೆ ನಾವು ಮತ್ತೆ ಅವತ್ತು ಹೋಗಿ ಕನ್ನಡಿ ಮುಂದೆ ಜಾಸ್ತಿ ಹೊತ್ತು ನಿಂತ್ಕೊಂಡು ನಾನು ಅಂಕಲ್ ತರ ಕಾಣಿಸ್ತೀನ ನಿಜವಾಗ್ಲು ಅನ್ನೋದನ್ನ ನೋಡ್ತಾರೆ. ಆದ್ರೆ ಅವ್ರು 25 ವರ್ಷ ಆಗಿದ್ದಾಗ 40 ವರ್ಷದವರನ್ನ ಅವರು ತಮ್ಗಿಂತ 15 ವರ್ಷ ಅಷ್ಟೇ ದೊಡ್ಡವರು, ಅವರು ಅವರಿಗೂ 25 ವರ್ಷದವರಿಗೆ ಇರುವಂತಹ ಎಲ್ಲಾ ಆಸೆ ಆಕಾಂಕ್ಷೆಗಳು ಎಲ್ಲ ಹಕ್ಕುಗಳು ಇದೆ ಅಂತ ನಾವು ಗಮನಿಸಿರುವುದಿಲ್ಲ. ಹಾಗಾಗಿ ಮಾನಸಿಕವಾಗಿ ಕೂಡ ನಾವು ಈ ವಯಸ್ಸಾಗುವಿಕೆಯನ್ನು ಒಪ್ಕೊಳ್ಬೇಕು. ಯಾವ ರೀತಿಯಲ್ಲಿ ನಾವು ತಲೆ ಕೂದಲಿಗೆ ಬಣ್ಣ ಹಚ್ಚೋದ್ರ ಬಗ್ಗೆ ಅಥವಾ ನಾವು ಸುಂದರವಾಗಿ ದೈಹಿಕವಾಗಿ ಕಾಣಬೇಕು, ನಮ್ಮ ಚರ್ಮ ಚೆನ್ನಾಗಿ ಉಳಿಬೇಕು ಅಂತ ಫೇಶಿಯಲ್ ಮಾಡ್ಕೊಳ್ಳೋದು ಇವುಗಳನ್ನ ನಾವು ಮಾಡ್ತೀವೋ, ಇದು ಎಲ್ಲರಿಗೂ ಪುರುಷರಿಗೆ ಮಹಿಳೆಯರಿಗೆ ಎಲ್ಲರಿಗೂ ಹೇಳ್ತಾ ಇರೋದು. ಅದೇ ರೀತಿಯಲ್ಲಿ ಮನಸ್ಸು ವಯಸ್ಸಾಗುವುದನ್ನ ತಡೆಯೋದಿಕ್ಕೆ ನಾವು ಏನ್ ಮಾಡಬೇಕು ಅನ್ನೋದನ್ನ ನೋಡ್ಕೊಳ್ಳದೆ ಹೋದ್ರೆ ಮಾನಸಿಕ ಸಮಸ್ಯೆಗಳು ಎಲ್ಲರಿಗೂ ಖಂಡಿತವಾಗಿ ಒಂದಲ್ಲ ಒಂದು ಹಂತದಲ್ಲಿ ಕಾಡೋದ್ರಲ್ಲಿ ಯಾವ ಸಂಶಯವೂ ಇಲ್ಲ.
1: ಈಗ ಯಾವೆಲ್ಲ ಮಾನಸಿಕ ಸಮಸ್ಯೆಗಳು 60 ವರ್ಷದ ನಂತರದಲ್ಲಿ ಕಾಡಬಹುದು ಅಂತ ಹೇಳ್ತೀರಿ?
0: ನೀವು ಮೊದಲಲ್ಲಿ ಹೇಳಿದ್ರಿ ನಿವೃತ್ತಿ ಆದಾಗ, ಅಂದ್ರೆ ಅಲ್ಲಿಯವರೆಗೆ ಒಂದು ವೇಳಾಪಟ್ಟಿ ಇದ್ ಬಿಡುತ್ತೆ, ಬೆಳಿಗ್ಗೆ 9 ಗಂಟೆಗೆ ಆಫೀಸಿಗೆ ಹೋಗ್ಬೇಕು ಎಲ್ಲ ಮುಗಿಸ್ಬೇಕು. 60 ವರ್ಷ ಆದ ತಕ್ಷಣ ನೀವು ನಿವೃತ್ತಿ ಆಯ್ತು ನಿಮ್ದು ಅಂತ ಹೇಳಿದಾಗ ತುಂಬಾ ಜನಕ್ಕೆ ಅದೊಂದು ದೊಡ್ಡ ಸಮಸ್ಯೆಯನ್ನು ಉಂಟು ಮಾಡುತ್ತೆ. ತುಂಬಾ ನಿವೃತ್ತಿಯನ್ನು ಪ್ಲಾನ್ ಮಾಡಿರ್ತಾರೆ ತುಂಬಾ ಜನ, ನಾವು ರಿಟೈರ್ ಆದ್ಮೇಲೆ ಈ ತರ ಮಾಡ್ಬೇಕು, ಮಗನ ಹತ್ರ ಹೋಗಿ ಸೆಟ್ಲ್ ಆಗ್ಬೇಕು, ಮಗಳ ಹತ್ರ ಹೋಗಿ ಸೆಟ್ಲ್, ಇದೆಲ್ಲ ಮಾಡಿರ್ತಾರೆ. ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ಅವರಿಗೆ ತಮ್ಮ ಕೆಲಸ ಏನಾಗಿದೆ ಅದನ್ನ ನಿವೃತ್ತಿ ಆದ ತಕ್ಷಣ ತಮ್ಮನ್ನು ತುಂಬಾ ಸುಲಭವಾಗಿ ಬಿಟ್ಕೊಟ್ಬಿಟ್ರು ಅಂತ ಅನ್ಸುತ್ತೆ. ಆ ನಿವೃತ್ತಿ ಆದ ಮರು ದಿವಸ ತಮಗೆ ಆ ಆಫೀಸ್ನಲ್ಲಿ ಯಾವ ಜವಾಬ್ದಾರಿಯೂ ಇಲ್ಲ, ತಮಗೆ ಒಂದು ಗುರುತಿಸೋದು ಕೂಡ ಇಲ್ಲ ಅನ್ನುವಂತಹ ಒಂದು ಖಿನ್ನತೆಯ ಗುರುತು ಕಾಡುತ್ತೆ. ಆದ್ರೆ ತುಂಬಾ ಜನ ಈ ರೀತಿಯ ಅಡ್ಜಸ್ಟ್ಮೆಂಟ್ ಡಿಸಾರ್ಡರ್ ಅಂತ ನಾವು ಹೇಳ್ತೀವಿ ಅದನ್ನ, ಒಂದು ಜೀವನದ ಹಂತದ ಜೊತೆಗೆ ಹೊಂದಾಣಿಕೆ ಮಾಡಿಕೊಳ್ಳುವಂತಹ ಸಮಸ್ಯೆ ಅಂತ ತುಂಬಾ ಜನ ಅದರಿಂದ ಬೇಗ ಹೊರಗಡೆ ಬರ್ತಾರೆ. ಅದರ ನಂತರ ಬರುವಂತದ್ದು ಸಹಜವಾಗಿ ಹಾರ್ಮೋನ್ಗಳ ಬರುವಂತದ್ದು, ಇದು ಅದು 60 ವರ್ಷದ ಮೇಲೆ ತುಂಬಾ ಬರಲ್ಲ, ಯಾಕಂದ್ರೆ 40-45 ಒಳಗಡೆ ಅದು ಮುಗ್ದು ಹೋಗ್ತಾ ಇರುತ್ತೆ. ಹಾಗಾಗಿ 60 ನಂತರ ಬರುವಂತಹ ಖಿನ್ನತೆಯಲ್ಲಿ ತುಂಬಾ ಮುಖ್ಯವಾಗಿ ನಾವು ಏನ್ ನೋಡ್ತೀವಿ ಅಂದ್ರೆ ಮುಂದೇನು ಅನ್ನುವಂತಹ ಯೋಚನೆ. ತುಂಬಾ ಜನರಿಗೆ ಸಾವಿನ ಭಯ ಕಾಡುತ್ತೆ, ಬೇರೆ ಬೇರೆ ರೀತಿಯ ದೈಹಿಕ ಸಮಸ್ಯೆಗಳಿಂದ ಖಿನ್ನತೆ ಉಂಟಾಗುವುದು ಈ ವಯಸ್ಸಿನಲ್ಲಿ ತುಂಬಾ ಸಾಮಾನ್ಯ. ಅಂದ್ರೆ ಸಕ್ಕರೆ ಕಾಯಿಲೆ ಬಂತು ಖಿನ್ನತೆ, ತಮ್ಮ ಜೀವನ ಶೈಲಿಯನ್ನ ಬದಲಾಯಿಸ್ಕೊಳ್ಬೇಕು ಆ ಸಮಯದಲ್ಲಿ ಅನ್ನುವಂತಹ ಖಿನ್ನತೆ, ಬೋರ್ಡಮ್, ಮಾತಾಡೋದಕ್ಕೆ ನಮ್ಗೆ ಯಾರು ಇಲ್ಲ ಅನ್ನುವಂತಹ ಖಿನ್ನತೆ, ಇದು ತುಂಬಾ ಒಂಟಿತನ ಕಾಡೋದೇನಿದೆ ಅದು ತುಂಬಾ. ಅಂದ್ರೆ ಇವಾಗ ತುಂಬಾ ಜನ ಮಕ್ಕಳ ಹತ್ರ ಗಂಟೆಗಟ್ಟಲೆ ಫೋನ್ ನಲ್ಲಿ ಮಾತಾಡೋದನ್ನ ನಾನು ನೋಡ್ತೀನಿ. ಅವರಿಗೆ ಒಂದ್ ದಿವಸ ಫೋನ್ ಬರ್ಲಿಲ್ಲ ಅಂತಂದ್ರೆ
1: ಒಂಥರ ಚಡಪಡಿಕೆ,
0: ತುಂಬಾ ಚಡಪಡಿಕೆ ಅಷ್ಟೇ ಅಲ್ಲ, ಅವತ್ತಿಡೀ ಒಂದು ಮನಸ್ಸು ಪೂರ್ತಿ ಖಿನ್ನ ಮನಸ್ಕರಾಗಿ ಅವರು ಆ ದಿವಸವನ್ನ ಕಳೀತಾರೆ. ಹಾಗಾಗಿ ಖಿನ್ನತೆ ಅನ್ನುವಂಥದ್ದು, ಇಳಿವಯಸ್ಸಿನ ಖಿನ್ನತೆ ಏನಿದೆ ಅದು ತುಂಬಾ ಸಾಮಾನ್ಯವಾಗಿ, ಅದರ ಜೊತೆಗೆ ಮಿನಿಮಮ್ ಕಾಗ್ನೇಟಿವ್ ಇಂಪೇರ್ಮೆಂಟ್ ಅಂತ ಹೇಳ್ತೀವಿ, MCI ಅಂತ ಹೇಳ್ತೀವಿ, ಇದು ಡಿಮೆನ್ಷಿಯಾ ಅಲ್ಲ, ಮುಪ್ಪು ಕಾಯಿಲೆ ಅನ್ನುವಂಥದ್ದು ನಿಮ್ಗೆಲ್ಲರಿಗೂ ಗೊತ್ತೇ ಇರುವ ಹಾಗೆ ನಮ್ಮ ಗ್ಲೋಬಲ್ ಇಂಟಲೆಕ್ಟ್, ನಮ್ಮ ಇಡೀ ಬೌದ್ಧಿಕ ಶಕ್ತಿ ಏನಿರುತ್ತೆ ಆ ಸಾಮರ್ಥ್ಯ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ. ಇಲ್ಲಿ ಅದೆಲ್ಲವೂ ಇರಲ್ಲ, ಆದ್ರೆ ಕೆಲವು ನೆನಪಿನ ಸಾಮರ್ಥ್ಯದಲ್ಲಿ ಅಲ್ಲಲ್ಲಿ ಕೊರತೆಗಳು ಇವು ಕಾಣೋದಕ್ಕೆ ಶುರುವಾಗುತ್ತೆ. ಇದಲ್ದೇನೆ ಬೇರೆ ನಮ್ಮ ಅಡಲ್ಟ್ಹುಡ್ ಅಲ್ಲಿ ಅಂದ್ರೆ ಹಿರಿಯರಲ್ಲಿ ಬರುವಂತಹ ಎಲ್ಲ ಮಾನಸಿಕ ಸಮಸ್ಯೆಗಳು ಕೂಡ ಈ ವಯಸ್ಸಿನಲ್ಲೂ ಬರಬಹುದು. ಅಂದ್ರೆ ಇವಾಗ ತುಂಬಾ ಜನಕ್ಕೆ ಪಾರ್ಶ್ವವಾಯು ಆಗತ್ತೆ, ಲಕ್ವ ಹೊಡೆಯೋದು ಅಂತ ಹೇಳ್ತೀವಲ್ಲ, ಅದು ಆಗತ್ತೆ. ಅದಾದ ಮೇಲೆ ಈಗ BP ಜಾಸ್ತಿ ಆಗಿ ಲಕ್ವ ಹೊಡೆದಿರುತ್ತೆ ಅಥವಾ ಸಕ್ಕರೆ ಕಾಯಿಲೆ ನಿಯಂತ್ರಣ ಇಲ್ಲದೆ ಲಕ್ವ ಹೊಡೆದಿರುತ್ತೆ, ಆ ಲಕ್ವ ಹೊಡೆದ ಮೇಲೆ ಅವರು ದೈಹಿಕವಾಗಿ ಒಂದು ಹೇಗೋ ಮಾಡಿ ಫಿಸಿಯೋಥೆರಪಿಯಿಂದ, ಮಾತ್ರೆ ಔಷಧಿಗಳಿಂದ, ಸಕಾಲದಲ್ಲಿ ತಕ್ಷಣ ಚಿಕಿತ್ಸೆ ಸಿಕ್ಕೋದ್ರಿಂದ ಅವರು ಬದುಕೊಂಡ್ಬಿಡ್ತಾರೆ. ಆದ್ರೆ ಬದುಕಿದ ಮೇಲೆ ಅವರ ಜೀವನದ ಗುಣಮಟ್ಟ ಏನಿರುತ್ತೆ ಅದು ಸರಿಯಾಗಿರುವುದಿಲ್ಲ, ಫಿಸಿಯೋಥೆರಪಿಗೆ ಹೋಗೋದಿಕ್ಕೆ ಅವರು ಒಪ್ಪಲ್ಲ. ಸೊ ಇದನ್ನ ಪೋಸ್ಟ್ ಸ್ಟ್ರೋಕ್ ಡಿಪ್ರೆಷನ್ ಅಂತ ಕರಿತೀವಿ, ಅಂದ್ರೆ ಲಕ್ವ ನಂತರದ ಖಿನ್ನತೆ ಅಂತ. ಸೊ ಇದು ಕೂಡ ಹಿರಿಯರಲ್ಲಿ ವೃದ್ಧರಲ್ಲಿ ನಾವು ವಿಶೇಷವಾಗಿ ನೋಡುವಂತದ್ದು.
1: ಆಮೇಲೆ ಒಂದ್ ಸ್ವಲ್ಪ ಹೊಂದಾಣಿಕೆ ಸ್ವಭಾವ ಕೂಡ ಕಡಿಮೆ ಆಗತ್ತೆ ಅಂತ ಅನಿಸ್ತದೆ, ಅಂದ್ರೆ ನಾನು ಇರುವಾಗ ಹಿಂಗ್ ಮಾಡ್ತಿದ್ದೆ, ಈಗ ಯಾಕೆ ನಾನು ಹೊಂದಾಣಿಕೆ ಮಾಡ್ಕೊಳ್ಬೇಕು?
0: ಹೌದು, ಅದು ಒಂದು ಸಂಬಂಧಗಳ ಸಮಸ್ಯೆ, ಒಂದು ದೊಡ್ಡ ತಲೆ ಶೀರ್ಷಿಕೆಯ ಅಡಿಯಲ್ಲಿ ನಾವು ಅದನ್ನ ಇದ್ ಮಾಡಬಹುದು. ಬೇರೆ ಬೇರೆ ರೀತಿಯ ಸಂಬಂಧಗಳು, ಕೆಲವು ಸಂಬಂಧಗಳು ಕಳೆದು ಹೋಗೋದು, ಅಂದ್ರೆ ಫ್ರೆಂಡ್ಸ್, ಫ್ರೆಂಡ್ಶಿಪ್, ಅದರಲ್ಲಿ ಕೆಲವರು ವಯಸ್ಕರು, ಅದೇ ಸಮಾನ ವಯಸ್ಕರು ಯಾವುದೋ ಕಾರಣದಿಂದ ತೀರ್ ಹೋಗೋದು, ಸೊ ಗೆಳೆತನದ ನಷ್ಟ. ಎರಡನೇದು ಮನೆಯಲ್ಲಿ ಇರುವಂತಹ ಕಿರಿಯರ ಜೊತೆಗೆ, ಅಂದ್ರೆ ವಯಸ್ಸಿನಲ್ಲಿ ಕಿರಿಯರ ಜೊತೆಗೆ ಹೊಂದಾಣಿಕೆಯ ಸಮಸ್ಯೆ. ಅಂದ್ರೇನು, ಇವಾಗ ಒಂದು ತಂದೆ ತುಂಬಾ ಸಮಯದಿಂದ ಒಂದು ಬಿಸ್ನೆಸ್ ಅನ್ನ ಚೆನ್ನಾಗಿ ಎಸ್ಟಾಬ್ಲಿಷ್ ಮಾಡಿದ್ದಾರೆ ಅಂತ ಇಟ್ಕೊಳ್ಳೋಣ. ಅವರಿಗೆ ಇವಾಗ 60 ವರ್ಷ ಆಗಿದೆ, 65 ವರ್ಷ ಆಗಿದೆ. ಮಗ ಈಗ 40 ಹತ್ತಿರದಲ್ಲಿದ್ದಾನೆ. ಈಗ ಜವಾಬ್ದಾರಿಗಳನ್ನ ಅವ್ರಿಗೆ ಬಿಟ್ಕೊಡ್ಬೇಕು. ಆ ಜವಾಬ್ದಾರಿಗಳನ್ನ ಬಿಟ್ಕೊಡ್ಬೇಕಾದ್ರೆ ಎಲ್ಲೋ ತನ್ನ ಅಧಿಕಾರ ಕಡಿಮೆ ಆಯ್ತು, ತನ್ನ ಮಾತಿಗೆ ಮನ್ನಣೆ ಕಡಿಮೆ ಆಯ್ತು. ಇದು ತುಂಬಾ ಆನುವಂಶಿಕವಾಗಿ ಏನು ವ್ಯಾಪಾರ ನಡ್ಕೊಂಡು ಬರತ್ತಲ್ಲ ಅಂತ ಎಲ್ಲ ಕಡೆಗಳಲ್ಲಿ ನಾವು ಇದನ್ನ ನೋಡಬಹುದು. ಹಾಗಾಗಿ ಈಗ ತಂದೆ ತಾಯಿಗೆ ಮಕ್ಕಳು ದೊಡ್ಡವರಾದ ಹಾಗೆ ಅನ್ಸೋದೇ ಇಲ್ಲ. ಸೊ ಅವಾಗ ಅವ್ರಿಗೆ ಏನನ್ಸುತ್ತೆ, ಇವರಿಗೆ ಜವಾಬ್ದಾರಿ ಬಂದಿಲ್ಲ, ಇವರಿಗೆ ಬಿಟ್ರೆ ಇವಾಗ ವ್ಯಾಪಾರಕ್ಕೆ ಅಥವಾ ಬಿಟ್ರೆ ಇವ್ರು ತಪ್ಪು ಮಾಡ್ಬಿಡ್ತಾರೆ, ಅದರಿಂದ ತುಂಬಾ ತೊಂದರೆ ಆಗುತ್ತೆ. ಹಾಗಾಗಿ ನನ್ನ ಮಾತನ್ನೇ ಕೇಳಬೇಕು. ಸೊ ನ್ಯಾಚುರಲಿ ಸಹಜವಾಗಿ ಇದು ಮಕ್ಕಳಿಗೆ
1: ಒಪ್ಪಿಗೆ
0: ಆಗಲ್ಲ. ಮತ್ತೆ ಮತ್ತೊಂದನ್ನ ಇಲ್ಲಿ ಎಲ್ಲ ಹಿರಿಯ ನಾಗರಿಕರು ಇದನ್ನು ಕೇಳ್ತಾ ಇರುವಂತ ಎಲ್ಲ ಹಿರಿಯ ನಾಗರಿಕರು ಗಮನಿಸಬೇಕಾದೇನು ಅಂದ್ರೆ, ನಮ್ಮ ಆಯುಷ್ಯದ ಮಟ್ಟ ಏನಿದೆ ಅದು ಜಾಸ್ತಿ ಆಗಿದೆ. ನಮ್ಮ ಪ್ರೀ ಇಂಡಿಪೆಂಡೆನ್ಸ್ ಅಂದ್ರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಕೇವಲ 32 ವರ್ಷ ಆಗಿತ್ತು ನಮ್ಮ ಏನು ಆಯುಷ್ಯ. ಅದು ಈಗ ಎಲ್ಲ ನಮ್ಮ ಸುಧಾರಿತ ವೈದ್ಯಕೀಯ ಗುಣಮಟ್ಟದಿಂದ 80 ವರ್ಷದವರೆಗೆ ಬಂದಿದೆ. ಹಾಗಾಗಿ ಈಗ 40 ವರ್ಷದ ಮಗ ತನ್ನ ಕೈಗೆ ಪೂರ್ತಿ ಜವಾಬ್ದಾರಿ ಬರಬೇಕು ಅಂತಂದ್ರೆ ಅವನ ಮಗ 40 ವರ್ಷ ಆಗುವವರೆಗೆ ಕಾಯ್ಬೇಕಾಗತ್ತೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಹಿರಿಯ ನಾಗರಿಕರು ಏನಂತ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ, ಜವಾಬ್ದಾರಿಗಳನ್ನ ಚಿಕ್ಕವರಿಗೆ ಕೊಟ್ಟು ತಾವು ಹಿಂದೆ ನಿಂತು ಅವರನ್ನ ಮುನ್ನಡೆಸೋದೇನಿದೆ ಅದು ಅಧಿಕಾರವನ್ನ ಬೇರೆ ರೀತಿಯಲ್ಲಿ ಉಪಯೋಗಿಸುವ ರೀತಿ ಅಷ್ಟೇ. ಮತ್ತೆ ಅಧಿಕಾರವನ್ನ ನಾವು ಹಂಚ್ಕೊಳ್ಬೇಕು ಅನ್ನೋದನ್ನ ನೆನ್ಪಿಟ್ಕೊಳ್ಬೇಕು. ಇಲ್ಲದೆ ಹೋದ್ರೆ ಇದು ಎಲ್ಲ ಕಡೆಗೂ ಬರೋದಕ್ಕೆ ಸಾಧ್ಯ ಇದೆ. ಈಗ ಮನೆಯಲ್ಲಿ ಅತ್ತೆ ಸೊಸೆಯಲ್ಲೂ ಅಷ್ಟೇ, ಈಗ ಅಡಿಗೆ ಮನೆಯಲ್ಲಿ ಯಾವ ರೀತಿಯ ಅಡಿಗೆಯನ್ನ ಮಾಡ್ಬೇಕು, ಹೇಗೆ ಮಾಡ್ಬೇಕು, ಯಾವ ರೀತಿಯಲ್ಲಿ ಪದ್ಧತಿಗಳನ್ನ ಮಾಡ್ಬೇಕು, ಯಾವ ರೀತಿಯಲ್ಲಿ ಹಬ್ಬಗಳನ್ನ ಮಾಡ್ಬೇಕು, ಇದೆಲ್ಲದರ ಬಗ್ಗೂ ಕೂಡ ಗಂಡಸರು ಹೆಂಗಸರು ಎಲ್ಲರಲ್ಲೂ ಕೂಡ ಈ ಸಮಸ್ಯೆಗಳು, ಹೊಂದಾಣಿಕೆಯ ಸಮಸ್ಯೆಗಳು ಬರೋದಕ್ಕೆ ಸಾಧ್ಯ ಇದೆ. ಮತ್ತೆ ಈ ಹೊಂದಾಣಿಕಾ ಸಮಸ್ಯೆಗಳು ಖಿನ್ನತೆಯನ್ನು ಉಂಟು ಮಾಡೋದ್ರಲ್ಲಿ ದೊಡ್ಡ ಪಾತ್ರವನ್ನ ವಹಿಸುತ್ತೆ. ಯಾಕಂದ್ರೆ ಸೋಷಿಯಲ್ ಆರಿಜಿನ್ಸ್ ಆಫ್ ಡಿಪ್ರೆಷನ್ ಅನ್ನೋದು ಒಂದು ತುಂಬಾ ಅಧ್ಯಯನದ ವಿಷಯ. ಮತ್ತೆ ನಮ್ಮ ಭಾರತೀಯರಲ್ಲಿ ಈ ಸೋಷಿಯಲ್ ಆರಿಜಿನ್ಸ್ ಅನ್ನೋದು ಸಾಮಾಜಿಕ ಮೂಲಗಳೇನಿದೆ ಖಿನ್ನತೆದು, ಅದು ತುಂಬಾ ಮುಖ್ಯವಾದಂತಹ ಒಂದು ಸಂಗತಿ.
1: ಈಗ ಪವಿತ್ರ ಅವರ, ಇದರ ಜೊತೆಗೆ ಈ ಮರೆವಿನ ಕಾಯಿಲೆ ಕೂಡ ಒಂದು ಸಾಮಾನ್ಯವಾದದ್ದು ಅಲ್ಲ?
0: ಖಂಡಿತ ಖಂಡಿತ. ಈಗ ಹೆಚ್ಚೆಚ್ಚು ಜನ ಹೆಚ್ಚೆಚ್ಚು ಆಯುಷ್ಯವನ್ನ ಹೊಂದಿದ ಹಾಗೆ ನಾವು ಮತ್ತಷ್ಟು ಹೆಚ್ಚಳವನ್ನ ಡಿಮೆನ್ಷಿಯಾ ಕಾಯಿಲೆಯಲ್ಲಿ ಕೂಡ ನೋಡ್ತಾ ಇದೀವಿ. ಅದರ ಜೊತೆಗೆ ಡಿಮೆನ್ಷಿಯಾ ಹೆಚ್ಚಾದ ಹಾಗೆ ಇಡೀ ಸಮಾಜದಲ್ಲಿ ಆರೈಕೆ ಮಾಡುವಂತಹ ಕಷ್ಟಗಳು ಕೂಡ ನಮ್ಗೆಲ್ಲರಿಗೂ ಈಗ ನಿಚ್ಚಳವಾಗಿ ತೋರ್ತಾ ಇದೆ. ಇಷ್ಟರವರೆಗೆ ಮನೆಯಲ್ಲಿ ವಯಸ್ಸಾದವ್ರನ್ನ ಗೌರವದಿಂದ ನೋಡ್ಕೊಳ್ಬೇಕು ಅನ್ನೋದನ್ನ ನಾವೆಲ್ಲರೂ ತುಂಬಾ ಒತ್ತಿ ದೊಡ್ಡದಾಗಿ ಹೇಳ್ಬಿಡ್ತಿದ್ವಿ. ಆದ್ರೆ ಈಗ ದಿವಸ ಮಾಡ್ತಾ ಹೋಗ್ಬೇಕಾದಾಗ ಮನೆಯಲ್ಲಿ ಹಾಸಿಗೆಯಲ್ಲಿ ಮಲಗದಂತಹ, ತಾಯಿಯನ್ನ ನೋಡ್ಕೋಬೇಕಾದಂತಹ, ಅತ್ತೆಯನ್ನ ನೋಡ್ಕೋಬೇಕಾದಂತಹ, ಮಾವ, ಪ್ರತಿಯೊಬ್ರು ಈ ತರ ಎಷ್ಟು ಜನರನ್ನ ನೋಡ್ಕೊಳ್ಬೇಕಾದಂತಹ ಜವಾಬ್ದಾರಿಗಳು ತುಂಬಾ ಜನರಿಗಿದೆ. ವಿಶೇಷವಾಗಿ ಮಹಿಳೆಯರಿಗಂತೂ ಅದು ಅನಿವಾರ್ಯವಾಗಿ ಬಂದಿರುತ್ತೆ. ಅಂತ ಸಮಯದಲ್ಲಿ ಕೂಡ ನಾವು ಈ ನಾನು ಯಾವಾಗ್ಲೂ ಹೇಳ್ತೀನಿ ಏನಂದ್ರೆ, ಮಲಗಿರಬಹುದು, ಈಗ ನಮ್ಮ ಇಡೀ ದೇಹಕ್ಕೆ ತುಂಬಾ ವಯಸ್ಸಾಗತ್ತೆ. ಈಗ ನಾನೇ ನಾಳೆ 80 ವರ್ಷ ಆದಾಗ ನನ್ನ ದೇಹಕ್ಕೆ ತುಂಬಾ ವಯಸ್ಸಾಗಿರುತ್ತೆ, ನನ್ಗೆ ಒಂದು ಕೆಲಸನ ಮಾಡಕ್ ಆಗ್ತಾ ಇರಲ್ಲ, ಆದ್ರೆ ನನ್ನ ನಾಲ್ಗೆ ಚುರುಕಾಗೇ ಇರಬಹುದು. ಸೊ ಆಗ ನಾವು ಮಾತಾಡುವಂತ ಮಾತೇನಿದೆ ಅದು ಎದ್ದು ಕೆಲಸ ಮಾಡೋದಕ್ಕೆ ಶಕ್ತಿ ಇಲ್ಲದೆ ಇದ್ರು ನಾನು ಕೊಂಕ ಮಾತಿನಲ್ಲಿ ವ್ಯಂಗ್ಯ ಮಾತಿನಲ್ಲಿ ಬೇಕಾದಷ್ಟು ಜನರನ್ನ ನೋಯಿಸಬಹುದು. ಆ ಎಚ್ಚರ ನಮಗಿರಬೇಕು. ಯಾಕಂದ್ರೆ ನಾನು ಹೇಳೋದು ಇದು ಬರೀ ಇವತ್ತಿನ ಹಿರಿಯ ನಾಗರಿಕರಿಗಷ್ಟೇ ಅಲ್ಲ, ಇವತ್ತಿನ ಮಧ್ಯ ವಯಸ್ಕರು ಯುವ ಜನರು ನಾಳೆ ಹೇಗೆ ಚಿಗುರೆಲೆ ಹಣ್ಣೆಲೆ ಆಗೇ ಆಗತ್ತೆ.
1: ಹೌದು, ಅಂದ್ರೆ ಮುಂಚಿತವಾಗಿ ನಾವು ಒಂದು ಸಿದ್ಧತೆ ಮಾಡ್ಕೊಳ್ಬೇಕು.
0: ಹೌದೌದು, ಈ ರೀತಿಯ ಸಂಬಂಧದ ಸಮಸ್ಯೆಗಳನ್ನ ತಡೆಯೋದಿಕ್ಕಂತೂ ನಾವು ಖಂಡಿತವಾಗಿ ನಮ್ಮ ಯೌವನವನ್ನ ನೆನೆಸ್ಕೊಂಡು ಮುಂದಿನ ವೃದ್ಧಾಪ್ಯವನ್ನ ಕಲ್ಪಿಸ್ಕೊಂಡು ನಾವು ಜನರನ್ನ ಅರ್ಥ ಮಾಡ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ಬೇಕು.
1: ಆವಾಗ ವೃದ್ಧಾಪ್ಯದ ಸಮಸ್ಯೆಗಳು ದೊಡ್ಡದಾಗಿ
0: ಕಾಣಲ್ಲ, ಖಂಡಿತ ಕಾಣಲ್ಲ.
1: ಈಗ ಪವಿತ್ರ ಅವರೇ, ಈ ತರದ ಸಮಸ್ಯೆಗಳು ಬಂದಾಗ ಬಹುಶಃ ನನಗೆ ಇದಕ್ಕೆ ಮಾನಸಿಕ ಚಿಕಿತ್ಸೆಗಿಂತ ಒಂದು ಆಪ್ತ ಸಮಾಲೋಚನೆಯ ಅಗತ್ಯತೆ ಜಾಸ್ತಿ ಇರ್ತದೆ ಅಂತ ಅನಿಸ್ತದೆ.
0: ಮಾನಸಿಕ ಚಿಕಿತ್ಸೆಯ ಒಂದು ಭಾಗ ಆಪ್ತ ಸಮಾಲೋಚನೆ, ಕೌನ್ಸಿಲಿಂಗ್ ಅಂತ ಏನ್ ಹೇಳ್ತೀವಿ ಅದ ಆಪ್ತ ಸಮಾಲೋಚನೆ, ಮಾನಸಿಕ ಚಿಕಿತ್ಸೆ ಒಂದು ಭಾಗ. ಮೊದಲು ನನ್ಗನ್ಸೋದು ಜೀವನ ಶೈಲಿ ತುಂಬಾ ಮುಖ್ಯ. ಯಾಕಂದ್ರೆ ಜನ ಏನನ್ಕೊಂಡಿರ್ತಾರಂದ್ರೆ ಬಂದ ತಕ್ಷಣ ಡಾಕ್ಟರ್ ತುಂಬಾ ಹೊತ್ತು ಮಾತಾಡ್ತಾರೆ, ನಮ್ದೆಲ್ಲ ಸಮಸ್ಯೆಗಳು ಪರಿಹಾರ ಆಗೋಗುತ್ತೆ, ನಾವು ಮತ್ತೆ ವಾಪಸ್ ಹೋಗಿ ನಾವು ತುಂಬಾ ಚೆನ್ನಾಗಿರ್ತೀವಿ ಅಂತ. ಹಂಗ ಆಗೋದಿಲ್ಲ. ಯಾಕೆ ಹಾಗಾಗಲ್ಲ ಅಂದ್ರೆ, ಒಂದು ಜೀವನ ಶೈಲಿಯನ್ನ ನಾವು ಬದಲಾವಣೆ ಮಾಡ್ಕೊಳ್ಳೋದಿಕ್ಕೆ ನಮಗ್ ಬೇಕಾದ್ದು ಮನಸ್ಸಷ್ಟೇ. ಈಗ ನಾನು ಪ್ರತಿನಿತ್ಯ ಸರಿಯಾದ ಸಮಯಕ್ಕೆ ಊಟ ತಿಂಡಿ ಮಾಡ್ತೀನ ಇಲ್ವಾ, ಸರಿಯಾದ ಪ್ರಮಾಣದ ನೀರನ್ನ ಕುಡಿತೀನ ಇಲ್ವಾ, ವ್ಯಾಯಾಮವನ್ನ ಪ್ರತಿನಿತ್ಯ ನಿಯಮಿತ ವೇಳೆಗೆ ಮಾಡ್ತೀನ ಇಲ್ವಾ, ಇದೆಲ್ಲ ತುಂಬಾ ಮುಖ್ಯ. ಮತ್ತೆ ಇದನ್ನ ಮಾಡೋದು ಸುಲಭ, ಇದನ್ನ ಒಂದಿಷ್ಟು ಮನಸ್ಸು ಮಾಡಿದ್ರೆ ಇದನ್ನ ಮಾಡೋದು ಕಷ್ಟ ಅಲ್ಲ. ಇದನ್ನ ಪ್ರತಿಯೊಬ್ಬ ಪ್ರತಿಯೊಬ್ರು ಪಾಲಿಸಬಹುದು. ಇದು ಮೊದಲು ಬೇಕಾಗಿದ್ದು. ಯಾವುದಾದ್ರೂ ದೈಹಿಕ ಸಮಸ್ಯೆಗಳಿದ್ರೆ ಅದಕ್ಕೆ ನಿಯಮಿತವಾಗಿ ಔಷಧಿಯನ್ನು ಸೇವಿಸುವುದು ಕೂಡ ತುಂಬಾ ಮುಖ್ಯ. ಅದು ಲಕ್ವ ಹೊಡೆಯೋದು, ಈ ರೀತಿಯ ಹಾರ್ಟ್ ಅಟ್ಯಾಕ್ ಆಗೋದು, ಈ ರೀತಿಯ ಸಮಸ್ಯೆಗಳನ್ನ ತಡೆಯುತ್ತೆ ಅನ್ನೋದನ್ನ ಎಲ್ಲ ಹಿರಿಯ ನಾಗರಿಕರು ನೆನ್ಪಿಟ್ಕೊಳ್ಬೇಕು. ಯಾರು ಮಧ್ಯವಯಸ್ಕರು ತಮ್ಮ ತಂದೆ ತಾಯಿಗಳನ್ನ ನೋಡ್ಕೊಳ್ಳೋರು ಇದನ್ನ ಅವ್ರು ಮಾಡೋ ಹಾಗೆ ಮಾಡ್ಕೋಬೇಕು. ಆವಾಗ ಆಪ್ತ ಸಮಾಲೋಚನೆಯನ್ನ ನಾವು ತಡೆಗಟ್ಬಿಡ್ಬಹುದು.
1: ಹೌದು ಹೌದು,
0: ಅದು ಮೊದಲನೇದು. ಎರಡನೇದು, ನೀವು ಹೇಳಿದ ಹಾಗೆ ನಾನು ಹೇಳಿದ್ನಲ್ಲ, ಮಾತಾಡೋದಿಕ್ಕೆ ಜನ ಬೇಕಾಗಿದೆ. ಸೊ ನಮ್ಗೆ ದುಡ್ಡು ಕೊಟ್ಬಿಟ್ಟು ನಾವ್ ಏನ್ ಬೇಕಾದ್ರೂ ತಂದು ಕೊಡ್ಬಹುದು. ಈಗ ಒಂದೊಂದು ರೂಮ್ ಅಲ್ಲಿ ಒಂದೊಂದು ಟಿವಿ ಹಾಕ್ಸಿಟ್ಬಿಡ್ಬಹುದು, ಸುಲಭ. ಅಷ್ಟು ಸಾವಿರ ಕೊಟ್ಬಿಟ್ಟು ಟಿವಿ ಹಾಕ್ಸಿಡ್ಬಹುದು, ಕೇಬಲ್ ಬೇಕಾ ಅವ್ರಿಗೆ ಹಾಕ್ಸಿಡ್ಬಹುದು, ಮೊಬೈಲ್ ಒಬ್ಬೊಬ್ಬರಿಗೆ ಒಂದೊಂದು ಮೊಬೈಲ್ ಕೊಡಿಸ್ಬಿಡ್ಬಹುದು. ಕುತ್ಕೊಂಡು ಮಾತಾಡಿ ಅಂದ್ರೆ ನಮ್ಗೆ ಯಾರಿಗೂ ಟೈಮ್ ಇಲ್ಲ.
1: ಅದ್ರ ಈ ಮೊಬೈಲ್ ಬಂದ ಮೇಲಂತೂ ಪರಸ್ಪರ ಮಾತು, ಒಂದು ವಿಚಾರ ಹಂಚಿಕೊಳ್ಳುವಿಕೆ, ಕಷ್ಟ ಸುಖ ಅರ್ಥ ಮಾಡ್ಕೊಳ್ಳೋದು ಎಲ್ಲಾನು ನಿಂತು ಹೋಗ್ಬಿಟ್ಟಿದೆ.
0: ಹೌದು, ಬಟ್ರೆ ಹಿರಿಯ ನಾಗರಿಕರಿಗೆ ಮೊಬೈಲ್ ಒಂದು ವರದಾನ ಆಗ್ಬಿಟ್ಟಿದೆ ಇವಾಗ. ಯಾಕಂದ್ರೆ ಅವರು ವಾಟ್ಸ್ಆಪ್, ಫೇಸ್ಬುಕ್ ಅದನ್ನೆಲ್ಲ ಕಲ್ತ್ಕೊಂಡು ತುಂಬಾ ಹಿರಿಯ ನಾಗರಿಕರು ತುಂಬಾ ಆಕ್ಟಿವ್ ಆಗಿ ಅದರಲ್ಲಿ ಪಾಲ್ಗೊಳ್ಳೋದನ್ನ ನಾವು ನೋಡ್ತೀವಿ. ಹಾಗಾಗಿ ನಾನು ಸ್ಮಾರ್ಟ್ ಟೆಕ್ನಾಲಜಿನ ನಾನು ನನ್ಗನ್ಸತ್ತೆ ಅವರಿಗೆ ಅದು ಹಿರಿಯ ನಾಗರಿಕರಿಗೆ ಅದೊಂದು ವರದಾನವೇ. ಬಟ್ ಆದ್ರೆ ಅವರು ಮಾತಾಡೋದ್ರಿಂದ, ಅವರು ನಮ್ಮ ಜೊತೆ ಸಮಾಜದ ಜೊತೆ ಮುಖತಃ ಮಾತನಾಡೋದ್ರಿಂದ ಸಮಾಜಕ್ಕೆ ಉಪಯೋಗ ಇದೆ, ಅದನ್ನ ನಾವು ಕಳ್ಕೊಳ್ತಾ ಇದೀವಿ. ಅವರೆಲ್ಲರೂ ವಾಟ್ಸ್ಆಪ್, ಫೇಸ್ಬುಕ್ ಅಲ್ಲಿ ಮಗ್ನರಾಗೋದ್ರೆ ನಮ್ಮ ಮೊಮ್ಮಕ್ಕಳ ಜೊತೆಗೆ, ನಮ್ಮ ಮಕ್ಕಳ ಜೊತೆಗೆ ಆಟ ಆಡೋರು, ನಮ್ಮ ಜೊತೆಗೆ ಮಾತನಾಡೋರು, ಏನೋ ಕತೆಗಳನ್ನ ಹೇಳೋರು, ಅವರ ಜೀವನ ಅನುಭವಗಳನ್ನ ಹಂಚ್ಕೊಳ್ಳೋರು, ಇದು ನಮಗೆ ಉಪಯೋಗ ಆಗತ್ತೆ ಮುಂದೆ. ಹಾಗಾಗಿ ನಾವು ಮಾತಾಡ್ಬೇಕು. ಅವರಿಗೆ ಬೇಕು ಅಂತಲ್ಲ, ನಮಗೆ ಅದರಿಂದ ಲಾಭ ಸಿಗಬೇಕು ಅಂತ ಹೇಳ್ಬಿಟ್ಟು ಮುಂದಿನ ಪೀಳಿಗೆಯವರು ಖಂಡಿತವಾಗಿ ಒಂದು ದಿವಸಕ್ಕೆ 10 ನಿಮಿಷ, ಮತ್ತೇನು ಅಲ್ಲ, ಅವರವರ ತಂದೆ ತಾಯಿ ಜೊತೆಗೆ ಆ ಮಕ್ಕಳು ಮಾತಾಡ್ಬೇಕು. ಅಂದ್ರೆ ಈಗ ತುಂಬಾ ಸಲ ಜನ ಏನಂತಾರೆ, ನಮ್ಮ ಹೆಂಡತಿ ಕರ್ಕೊಂಡು ಬರ್ತಾರೆ ಡಾಕ್ಟರ್ ಹತ್ರ ಅಂತ ಹೇಳ್ತಾರೆ, ಅಥವಾ ಅತ್ತೆ ಮಾವ ಸೊಸೆ ಮಾಡ್ಲಿ ಅಂತ ಹೇಳಿ ನಿರೀಕ್ಷೆ ಮಾಡ್ತಾರೆ, ಮಗಳು ಮಾಡಕ್ಕಾಗಲ್ಲ, ಮಗಳು ಗಂಡನ್ ಮನೇಲಿದ್ದಾರೆ, ಮಗ ಬರ್ತಾನೆ ಇವಾಗ ನನ್ ಜೊತೆಗೆ ಅಂತ ಹೇಳ್ತಾರೆ. ಹಾಗ್ ಮಾಡೋದಲ್ಲ, ಮಗ ಆಗ್ಲಿ ಮಗಳಾಗ್ಲಿ ತನ್ನ ಹೊತ್ತು ಹೆತ್ತು ಬೆಳೆಸಿದಂತ ತಂದೆ ತಾಯಿಗಳಿಗೆ ಕನಿಷ್ಠ ಒಂದು ದಿವಸಕ್ಕೆ ಇಷ್ಟು ಸಮಯ ಅಂತ ಹೇಳಿ ಅದಕ್ಕೆ ಮೀಸಲಿಟ್ಟು, ಈಗ ನಾವು ಸ್ನಾನಕ್ಕೆ 10 ನಿಮಿಷ ಮಾಡ್ಲೇಬೇಕು ಅಂತ ನಾವು ಇಟ್ಕೊಳ್ತೀವಿ, ಏನಾದ್ರೂ 10 ನಿಮಿಷ ತಪ್ಪಿಸಲ್ಲ ನಾವು, ಅದೇ ರೀತಿಯಲ್ಲಿ ಮೀಸಲಿಡಬೇಕು ಅಂತ ನನಗನ್ಸುತ್ತೆ. ಅದು ಮಕ್ಕಳ ಕರ್ತವ್ಯ, ಮತ್ತೆ ತಂದೆ ತಾಯಿಗಳು ಅಷ್ಟೇ, ಅದನ್ನ ಡಿಮಾಂಡ್ ಮಾಡ್ಬೇಕು. ಹಿರಿಯ ನಾಗರಿಕರು ನೀವು ಅದನ್ನ ಆಗ್ರಹಿಸಬೇಕು. ಯಾಕಂದ್ರೆ ಹಿರಿಯ ನಾಗರಿಕರ ಅಕಸ್ಮಾತ್ ನನ್ನ ಮಗಂಗೆ ತುಂಬಾ ಕೆಲಸ, ಅಯ್ಯೋ ಮಗಳು ಡಾಕ್ಟರ್ ತುಂಬಾ ಕೆಲಸ ಅವಳಿಗೆ, ಅವಳು ಪರವಾಗಿಲ್ಲ ಬರ್ದೇ ಇದ್ರು ಪರವಾಗಿಲ್ಲ ಅಂತ ಹೇಳಿ ಕರ್ಕೊಂಡ್ ಬರಲ್ಲ ಇಷ್ಟೋ ಸಲ ನನ್ನ ಹತ್ರ ಬರ್ಬೇಕಾದ್ರೆ. ಅವಾಗ ನಾನು ಹೇಳ್ತೀನಿ, ನೀವ್ ಹೇಳಿ ಅವ್ರಿಗೆ ಎಷ್ಟು ಇಂಪಾರ್ಟೆಂಟ್ ಆದ್ರೂ ಬರ್ಬೇಕು, ನನ್ ಜೊತೆ ಬರೋದ್ರಿಂದ ನನ್ಗೆ ಸಂತೋಷವಾಗುತ್ತೆ ಅಂದ್ರೆ ತುಂಬಾ ಜನ ಮಕ್ಳು ಬರ್ತಾರೆ.
1: ಬರ್ತಾರೆ ಖಂಡಿತ. ಮತ್ತೆ ನೀವು ಹೇಳ್ದಂಗೆ ಮಕ್ಕಳ ಕರ್ತವ್ಯ ಕೂಡ ಹೌದು.
0: ಹೌದು ಖಂಡಿತ,
1: ಅದು ಗಂಡ್ ಮಕ್ಕಳೇ ನೋಡ್ಕೊಳ್ಳಿ, ಹೆಣ್ಮಕ್ಳೇ ನೋಡ್ಕೊಳ್ಳಿ ಅನ್ನುವಂತ ಯಾವುದೇ ಒಂದು ಡಿಫರೆನ್ಸ್ ಇಲ್ಲ ಇಲ್ಲಿ.
0: ಇಲ್ಲ ಇಲ್ಲ, ಯಾಕಂದ್ರೆ ಈಗ ಆಸ್ತಿ ಹಕ್ಕು ಎಲ್ಲರಿಗೂ ಬಂದಿದೆ.
1: ಹೌದು ಹೌದು ಹೌದು,
0: ನಾವು ಆಸ್ತಿ ಹಕ್ಕು ಅಂದಾಗ ನಾವು ಚೆನ್ನಾಗಿ ಜೋರಾಗಿ ಇಲ್ಲ ಎಲ್ಲರಿಗೂ ಬೇಕು ಅಂತ ಹೇಳಿ ನಾವು ಆಗ್ರಹ ಮಾಡ್ತೀವಲ್ಲ, ಅಂದಮೇಲೆ ಆರೈಕೆಯಲ್ಲೂ ಕೂಡ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಇಬ್ರು ಸಮಾನವಾಗಿ ಪಾಲ್ಗೊಳ್ಬೇಕು ತಮ್ಮ ತಮ್ಮ ತಂದೆ ತಾಯಿಗಳ ಆರೈಕೆಯಲ್ಲಿ.
1: ಹೌದು ಹೌದು. ಈಗ ಪವಿತ್ರ ಅವರೇ, ಈ ತರದ ಸಮಸ್ಯೆಗಳು ನಮಗೆ ಬರಬಾರದು. ನನ್ನ ವೃದ್ಧಾಪ್ಯ ಆರೋಗ್ಯಕರವಾಗಿರಬೇಕು, ದೈಹಿಕವಾಗಿನೂ ಆಯ್ತು ಮಾನಸಿಕವಾಗಿನೂ ಆಯ್ತು ಅಂದಾಗ ನಮ್ಮ ಜೀವನ ಶೈಲಿಯನ್ನ ಹೇಗೆ ಯಾವಾಗಿನಿಂದ ಮಾರ್ಪಡಿಸ್ಕೊಳ್ತಾ ಬರಬೇಕು?
0: ನಮ್ಮ ವಿಜ್ಞಾನದಲ್ಲಿ ಪ್ರೈಮೋರ್ಡಿಯಲ್ ಪ್ರಿವೆನ್ಷನ್ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಇದೆ. ಈ ಪರಿಕಲ್ಪನೆಯಲ್ಲಿ ಏನಂದ್ರೆ, ಇವಾಗ ತಂದೆ ತಾಯಿಯಲ್ಲಿ ಸಕ್ಕರೆ ಕಾಯಿಲೆ ಇದೆ ಅಂತ ಇಟ್ಕೊಳ್ಳೋಣ. ಹುಟ್ಟಿದ ಮಗು ನಡೆಯಕ್ಕೆ ಶುರು ಮಾಡಿದಾಗಿಂದ ಆ ಮಗುವಿನ ಜೀವನ ಶೈಲಿಯಲ್ಲಿ ಮಾರ್ಪಾಡನ್ನ ತರೋದು ಮುಂದೆ ಆ ಮಗುವಿನಲ್ಲಿ ಸಕ್ಕರೆ ಕಾಯಿಲೆ ಬರೋದನ್ನ ತಡೆಗಟ್ಟುತ್ತೆ ಅನ್ನುವಂಥದ್ದು ಈ ಪ್ರೈಮೋರ್ಡಿಯಲ್ ಪ್ರಿವೆನ್ಷನ್ ನ ಒಂದು ಪರಿಕಲ್ಪನೆ. ಈ ಹಿನ್ನೆಲೆಯಿಂದ ನಾವು ಮಾನಸಿಕ ಆರೋಗ್ಯವನ್ನು ಕೂಡ ನೋಡ್ಬೇಕು. ಯಾಕಂದ್ರೆ ಈಗ ನಾವು ಮನಸ್ಸನ್ನ ದೇಹವನ್ನ ವಿಂಗಡಿಸಿ ನೋಡುವಂತಹ ಕ್ರಮ ಇವಾಗ ತುಂಬಾ ಬದಲಾಗ್ಬಿಟ್ಟಿದೆ. ಯಾಕಂದ್ರೆ ಮನಸ್ಸು ಕೂಡ ದೇಹದೊಳಗೆ ಇರುವಂತ ಒಂದು ಅಂಗವೇ ಅಂತ ಆಗಿರೋದ್ರಿಂದ ಈ ಏನು ಪ್ರಿಪರೇಷನ್ ಸಿದ್ಧತೆ ಏನಿದೆ ಅದು ಮೊದಲಿನಿಂದಲೇ ಆರಂಭ ಆಗ್ಬೇಕು. ಯಾಕಂದ್ರೆ ತುಂಬಾ ಜನ ಮಹಿಳೆಯರಿಗೆ ಈಗ 60 ವರ್ಷದಲ್ಲಿ 55 ವರ್ಷ ಅಷ್ಟೊತ್ತಿಗೆ ಅವರು ಮಂಡಿ ನೋವು ಅಂತ ಬರ್ತಾರೆ ತುಂಬಾ ಜನ. ಆವಾಗ ನಾವು ವಾಕಿಂಗ್ ಮಾಡಿ ನೀವು ಪ್ರತಿ ದಿವಸ 1 ಗಂಟೆ ನಡೀರಿ ಅಂತ ಅಂದ್ರೆ ಅವ್ರಿಗೆ
1: ಆಗಲ್ಲ,
0: ಅವ್ರಿಗೆ ಅಭ್ಯಾಸ ಇರಲ್ಲ. ಆವಾಗೇನು ಅವರಿಗೆ ಈಗ ಬೆಳಗ್ಗೆ ಎದ್ದು ನಾವು ಅವ್ರಿಗೆ ತಿಂಡಿ ಕಟ್ಬೇಕು ಅವ್ರಿಗೆ ಮಾಡ್ಬೇಕು ಅಂತ ಏನಿಲ್ಲ. ಆದ್ರೆ ಅವ್ರಿಗೆ ಅಭ್ಯಾಸವೇ ರೂಢಿಯೇ ಬೆಳೆದಿಲ್ಲ,
1: ರೂಢಿನೇ ಇರಲ್ಲ, ಮತ್ತೆ ದೇಹ ಪರ್ಮಿಟ್ಟು ಮಾಡಲ್ಲ ನೋವಿನಿಂದ.
0: ಕರೆಕ್ಟ್. ಹಾಗಾಗಿ ನನ್ಗೆ ಏನನ್ಸುತ್ತೆ ಅಂದ್ರೆ ಪ್ರತಿಯೊಬ್ರು ಕೂಡ ನಾನು ಮೊದಲಲ್ಲಿ ಹೇಳಿದ 4 ನಿಯಮಿತವಾದ ಆಹಾರ ಸೇವನೆ, ಸರಿಯಾದ ಸಮಯಕ್ಕೆ ಊಟ ತಿಂಡಿ ಮಾಡೋದು, ಅದ್ರ ಜೊತೆಗೆ ವ್ಯಾಯಾಮ ಮಾಡೋದು, ಒಂದು ಕನಿಷ್ಠ 1/2 ಗಂಟೆ ಪ್ರತಿ ದಿವಸ ವ್ಯಾಯಾಮ ಮಾಡೋದು, ಮತ್ತೆ ರಾತ್ರಿ ಸುಖಕರವಾದ ನಿದ್ರೆ, ಆ ನಿದ್ರೆ ಬರಲ್ಲ ನಮ್ಗೆ ಮಲ್ಕೊಂಡ್ರೆ ಅಂತ ಅಂದ್ರೆ ನೀವೇನ್ ಮಾಡ್ಬೇಕು, ನಾಳೆ ಏನೇ ಜವಾಬ್ದಾರಿ ಇರ್ಲಿ ಅದನ್ನ ಪಕ್ಕಕ್ಕಿಟ್ಟು ಇವತ್ತಿನ ನಿದ್ರೆಯನ್ನ ನಾನ್ ಮಾಡ್ತೀನಿ ಅಂತ ಹೇಳಿ ನಿದ್ರೆಯನ್ನ ತನ್ನ ಗುರಿಯಾಗಿ ಮಾಡ್ಕೊಳ್ಬೇಕು. ಸುಖ ನಿದ್ರೆ ಏನಿದೆ ಅದಕ್ಕೆ ನಾವು ಗೌರವ ಕೊಡ್ಬೇಕು. ಆವಾಗ ತನ್ನಿಂತಾನೆ ಹಲವು ಸಮಸ್ಯೆಗಳನ್ನ ನಾವು ತಡೆಗಟ್ಟಬಹುದು. ಈ ನಾಲ್ಕು ಸೂತ್ರಗಳನ್ನ ಅವರು ಅನುಸರಿಸಿದ್ರೆ ಪ್ರತಿಯೊಬ್ರು ಸಾಕಷ್ಟು ಕಾಯಿಲೆಗಳನ್ನ ಬರದೇ ಇರೋ ಹಾಗೆ ತಡೆಗಟ್ಟಬಹುದು. ಇದು ಮೊದಲಿನಿಂದ ಬೆಳಿಬೇಕು. ಹಾಗಾಗಿ ನಮ್ಮ ಮಕ್ಕಳಿಗೂ ಕೂಡ ನಾವು ಇದನ್ನ ಬೆಳೆಸಬೇಕು. ಬರೀ ನಾವು ಹಿರಿಯರಾಗಿ ನಾವು ಮಾತ್ರ ಪಾಲಿಸೋದಲ್ಲ, ನಮ್ಮ ಮಕ್ಕಳಿಗೂ ಕೂಡ ನಾವು ಆ ಶಿಸ್ತನ ಪಾಲಿಸಿ ಅವರಿಗೆ ಇದು ಈ ತರ ಪಾಲಿಸಬೇಕು ಅನ್ನುವಂತಹ ಪ್ರಾಯೋಗಿಕ ಮಾದರಿಯನ್ನ ಹಾಕೊಟ್ರೆ ಅವರ ವೃದ್ಧಾಪ್ಯ, ಯಾಕಂದ್ರೆ ನಾವೆಲ್ಲರೂ ಮಕ್ಕಳು ಏನ್ ಮಾಡ್ತಾರೆ ಮುಂದೆ, ಮಕ್ಕಳು ಹೇಗಿರ್ತಾರೆ ಮುಂದೆ ಅನ್ನೋದ್ರ ಬಗ್ಗೆ ತುಂಬಾ ಯೋಚನೆ ಮಾಡ್ತೀವಲ್ಲ. ಸೊ ಮಕ್ಕಳು ವಯಸ್ಸಾದಾಗ ಕೂಡ ಇವು ಮಕ್ಕಳು ಚೆನ್ನಾಗಿರ್ಬೇಕು ಅನ್ನುವಂತಹ ಚಿಂತನೆ ನಮ್ಮಲ್ಲಿರ್ಬೇಕು.
1: ಅದನ್ನ ಮುಂಚಿಂದನೇ ಅವ್ರಿಗೆ ಹಾಕೊಟ್ಬಿಟ್ರೆ ಅದೇ ಕ್ರಮ ಮುಂದುವರಿಯುತ್ತದೆ
0: ಖಂಡಿತ.
1: ಮತ್ತೆ ಈ ವೃದ್ಧಾಪ್ಯದಲ್ಲಿ ಬರುವಂತಹ ಹಲವಾರು ಸಮಸ್ಯೆಗಳಿಂದ ದೂರ ಇರಬಹುದು ಅಂತ ತಾವು ಹೇಳ್ತೀರಿ. ಇದರ ಜೊತೆಗೆ ಉತ್ತಮ ಪುಸ್ತಕಗಳ ಓದುವಿಕೆ, ಒಂದು ಸತ್ಸಂಗ, ಒಂದು ಧ್ಯಾನ,
0: ಹವ್ಯಾಸಗಳು, ಯಾವುದೇ ರೀತಿಯ ಹವ್ಯಾಸಗಳು, ಧ್ಯಾನವನ್ನು ಅಷ್ಟೇ. ನೀವು ಧ್ಯಾನವನ್ನ ಕಲಿತು ಪ್ರಾಣಾಯಾಮ ಕಲಿತು ಯೋಗಾಭ್ಯಾಸಕ್ಕೆ ನಿಮ್ಗೆ ಪ್ರತಿ ದಿವಸ ಹೋಗಕ್ಕೆ ಸಾಧ್ಯ ಆದ್ರೆ ತುಂಬಾ ಸಂತೋಷ, ಮಾಡಿ, ಅದು ಒಳ್ಳೇದೇ. ಒಂದು ಆ ಗುಂಪು ಸಿಗತ್ತೆ, ಅದು ತುಂಬಾ ಒಳ್ಳೇದೇ. ಅಕಸ್ಮಾತ್ ಹಂಗ್ ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ. ಯಾವುದೇ ಒಂದು ಆಸಕ್ತಿ ಪೂರ್ಣ ಚಟುವಟಿಕೆಯನ್ನ ತೆರೆದ ಮನಸ್ಸಿನಿಂದ ಮಾಡಿದ್ರೆ ಆವಾಗ ತನ್ನಿಂತಾನೆ ಮನಸ್ಸು ಏಕಾಗ್ರಗೊಳ್ಳತ್ತೆ. ಆ ಕ್ರಿಯೆಯೂ ಕೂಡ ಧ್ಯಾನವೇ ಆಗತ್ತೆ. ಅಂದ್ರೆ ಒಂದು ಶಟಲ್ ಬ್ಯಾಡ್ಮಿಂಟನ್ ಕೋರ್ಟ್ ಅನ್ನ ಪಕ್ಕದಲ್ಲೇ ಹಾಕೊಂಡು ನಾವು ದಿವಸ ಒಂದ್ ಗಂಟೆ ಶಟಲ್ ಆಡ್ತಿದ್ದೀವಿ ಅಂತ ಅನ್ಕೊಂಡ್ರೆ ಆ ಶಟಲ್ ಆಡ್ಬೇಕಾದ್ರೆ ಆ ಕಾರ್ಕ್ ಎಲ್ಲಿ ಹೋಗುತ್ತೆ, ಬ್ಯಾಟ್ ಎಲ್ಲಿ ಹೋಗುತ್ತೆ, ಅದ್ರ ಬಗ್ಗೆನೇ ನಾವು ಕಾನ್ಸಂಟ್ರೇಟ್ ಮಾಡೋದ್ರಿಂದ ಸಹಜವಾಗಿ ಆ ಒಂದು ಗಂಟೆಯು ಕೂಡ ನಿಮ್ಗೆ ಧ್ಯಾನದ ಏನು ಪ್ರಯೋಜನ ಇರುತ್ತೆ ಅದನ್ನೇ ಕೊಡುತ್ತೆ.
1: ಧ್ಯಾನದ ಜೊತೆ ಜೊತೆಗೆ ದೈಹಿಕ ಕಸರತ್ತು ಆಗುತ್ತೆ ಅದರ ಜೊತೆ.
0: ಖಂಡಿತ ಖಂಡಿತ ಆಗುತ್ತೆ.
1: ಆಯ್ತು ಡಾಕ್ಟರ್ ಪವಿತ್ರ ಅವರೇ, ವೃದ್ಧಾಪ್ಯ ಅನ್ನೋದು ಒಂದು ಶಾಪ ಅಲ್ಲ, ಅದನ್ನ ನಾವು ವರವಾಗಿ ಮಾಡ್ಕೊಳ್ಬೇಕು. ಅದಕ್ಕೆ ಮುಂಚಿಂತಾನೆ ನಾವು ಒಂದು ಜೀವನ ಶೈಲಿಯಲ್ಲಿ ಮಾರ್ಪಾಡನ್ನ ತಂದ್ಕೊಳ್ಬೇಕು, ಮತ್ತೆ ಉತ್ತಮ ಹವ್ಯಾಸಗಳನ್ನ ಜೋಡಿಸ್ಕೊಳ್ಬೇಕು. ನಾಳೆ ನಂದು ವೃದ್ಧಾಪ್ಯ ಬಂದೇ ಬರ್ತದೆ ಅನ್ನುವ ಒಂದು ಮಾನಸಿಕ ಸಿದ್ಧತೆಯಲ್ಲಿ ನಾವು ಮಧ್ಯ ವಯಸ್ಸಿನಿಂದನೇ ರೆಡಿ ಆದಾಗ ವೃದ್ಧಾಪ್ಯವನ್ನ ಬಹಳ ಪ್ರೀತಿಯಿಂದ ನಾವು ಸ್ವಾಗತ ಮಾಡಿ
0: ಸಾವಿನ ಭಯವನ್ನು ಕೂಡ ನಾವು ಎದುರಿಸಬೇಕು ಈ ವಯಸ್ಸಿನಲ್ಲಿ. ಹಾಗಾಗಿ ಸಾವಿನ ಭಯದ ಬಗ್ಗೂ ಕೂಡ ನಾವು ಸಾಹಿತ್ಯವನ್ನ ಓದೋದ್ರಿಂದ ನಮ್ಗೆ ಮತ್ತಷ್ಟು ಆ ಭಯ ಕಡಿಮೆ ಆಗುತ್ತೆ ಅನ್ನೋದನ್ನ ನಾವು ನೆನೆಸ್ಕೊಳ್ಬೇಕು.
1: ಮುಖ್ಯವೇ
0: ಜೈನ ಸಾಹಿತ್ಯವನ್ನ ಓದಿದ್ರೆ ಪ್ರತಿ ಒಂದು ಭವದಿಂದ ಇನ್ನೊಂದು ಭವಕ್ಕೆ ಮುನ್ನಡಿತಾನಷ್ಟೇ ಜೀವಿ. ಹಾಗಾಗಿ ಸಂಪೂರ್ಣವಾಗಿ ನಾಶ ಅನ್ನೋದು ಜೈನ ಸಾಹಿತ್ಯದಲ್ಲಿ ಆಗೋದಿಲ್ಲ. ಸೊ ಒಂದು ಭವದಿಂದ ಇನ್ನೊಂದು ಭವಕ್ಕೆ ಮುಂದುವರೆದಾಗ ಅವನ್ ಮತ್ತೂ ಮೇಲಕ್ಕೇರ್ತಾ ಹೋಗ್ತಾನೆ. ಹಾಗಾಗಿ ಆ ರೀತಿಯಲ್ಲಿ ನಾವು ಅಂದ್ಕೊಂಡು ಪ್ರಬುದ್ಧ ಮನಸ್ಸಿನಿಂದ ಅದನ್ನ ಸ್ವೀಕರಿಸಿದ್ರೆ ಸಾವಿನ ಭಯವೂ ಕೂಡ ಯಾರಿಗೂ ಇರೋದಿಲ್ಲ ಅಂತ ನಂಗನ್ಸ.
1: ಬಹಳಷ್ಟು ಉತ್ತಮವಾದ ಸಲಹೆಗಳನ್ನ ನಮ್ಮ ಹಿರಿಯ ನಾಗರಿಕರಿಗೆ ತಾವು ನೀಡಿದಿರಿ. ಧನ್ಯವಾದಗಳು ಡಾಕ್ಟರ್ ಪವಿತ್ರ ಅವರೇ.
0: ನಮಸ್ಕಾರ ಮೇಡಮ್.
2: ವೃದ್ಧಾಪ್ಯದಲ್ಲಿ ಬರಬಹುದಾದಂತಹ ಮಾನಸಿಕ ಆರೋಗ್ಯ ಸಮಸ್ಯೆಗಳು ಈ ಕುರಿತಂತೆ ಇದುವರೆಗೂ ಮನೋವೈದ್ಯೆ ಡಾಕ್ಟರ್ ಕೆಎಸ್ ಪವಿತ್ರ ಅವರೊಂದಿಗೆ ಮಂಜುಳಾ ಪುರಾಣಿಕ್ ಅವರು ನಡೆಸಿದ ಸಂದರ್ಶನ ಕೇಳಿದಿರಿ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಕೇಳಿದಿರಿ. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್, ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

0: ಮಾವು ಅಣ್ಣ ಬಾಂಡ್
1: ಮಾಹಿತಿ ಮನರಂಜನೆ ಆಯ್ಕೆಯಲ್ಲಿ ಫಸ್ಟ್ ಅಂಡ್ ಬೆಸ್ಟ್
2: ಮುಂಜಾನೆಯಿಂದ ಮುಸ್ಸಂಜೆಯವರೆಗೂ ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ
3: ನಿನ್ನ ಮುಖ ನೋಡಿ ಸುಪ್ರಭಾತ ಹಾಡಿ ಮುಂಜಾನೆಯನ್ನು ಸ್ವಾಗತಿಸುವ
4: ಶ್ರೋತೃಗಳೊಂದಿಗೆ ಆಕಾಶವಾಣಿಯ ಬೆಸುಗೆ
2: ಮಾಸದ ಬಾನುಲಿ ಮತ್ತಷ್ಟು ಸ್ಥಿರವಾಗಿ ಎಂದೆಂದಿಗೂ ನಿಮ್ಮೊಂದಿಗೆ ಆಕಾಶವಾಣಿ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತಾದ ಕಾರ್ಯಕ್ರಮ ಸರಣಿ. ಇಂದಿನ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣಾ ಉದ್ಯಮಿಗಳ ನಿಯಮಬದ್ಧಗೊಳಿಸುವಿಕೆ ಕುರಿತಾಗಿ ಪತ್ರಕರ್ತ ಎಂಟಿ ಯೋಗೇಶ್ ಕುಮಾರ್ ಅವರ ಲೇಖನ ಕೇಳೋಣ. ಭಾರತವು ಆಹಾರ ಸಂಸ್ಕರಣಾ ಉದ್ಯಮದಲ್ಲಿ ಜಾಗತಿಕವಾಗಿ ಗುರುತಿಸಿಕೊಂಡಿದೆ. ಮಸಾಲೆಗಳ ಅತಿದೊಡ್ಡ ಉತ್ಪಾದಕ, ಗ್ರಾಹಕ ಮತ್ತು ರಫ್ತುದಾರ ರಾಷ್ಟ ಎನಿಸಿಕೊಂಡಿದೆ. ಆಹಾರ ಧಾನ್ಯಗಳು, ಹಣ್ಣುಗಳು ಮತ್ತು ತರಕಾರಿಗಳ ಎರಡನೆಯ ಅತಿದೊಡ್ಡ ಉತ್ಪಾದಕ ಮತ್ತು ವಿಶ್ವದ ಅತಿದೊಡ್ಡ ಹಾಲಿನ ಉತ್ಪಾದಕ ಎಂದು ಹೆಸರು ಗಳಿಸುತ್ತಿದೆ. ಮೇಕ್ ಇನ್ ಇಂಡಿಯಾ ಮತ್ತು ಆತ್ಮನಿರ್ಭರ ಭಾರತ ಅಭಿಯಾನದಂತಹ ಕಾರ್ಯಕ್ರಮ ಸರ್ಕಾರವು ದೇಶದಲ್ಲಿನ ಕಿರು ಆಹಾರ ಸಂಸ್ಕರಣಾ ಘಟಕಗಳಿಗೆ ಮತ್ತಷ್ಟು ಉತ್ತೇಜನ ನೀಡಲು ನಿರ್ಧರಿಸಿದೆ. ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ಆರಂಭ ಮಾಡಿದ ಸ್ಥಳೀಯರಿಗೆ ಧ್ವನಿ ಅಭಿಯಾನದಿಂದ ಸ್ಫೂರ್ತಿ ಪಡೆದು ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ಯಮಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆಯನ್ನು ಜೂನ್ 29, 2020 ಆರಂಭಿಸಲಾಯಿತು. ಇದು ಕೇಂದ್ರೀಯ ಅನುದಾನಿತ ವಲಯದ ಯೋಜನೆಯಾಗಿದ್ದು ದೇಶದ ಕಿರು ಆಹಾರ ಸಂಸ್ಕರಣಾ ಘಟಕಗಳಿಗೆ ಹಣಕಾಸು, ತಾಂತ್ರಿಕ ಮತ್ತು ವ್ಯವಹಾರ ಬೆಂಬಲವನ್ನು ಒದಗಿಸುವ ಗುರಿಯನ್ನು ಹೊಂದಿದೆ. ಆಹಾರ ಸಂಸ್ಕರಣಾ ಉದ್ಯಮದ ಅಸಂಘಟಿತ ವಿಭಾಗದಲ್ಲಿ ಹೊಸ ಮತ್ತು ಅಸ್ತಿತ್ವದಲ್ಲಿರುವ ವೈಯಕ್ತಿಕ ಕಿರು ಉದ್ಯಮಗಳ ಸ್ಪರ್ಧಾತ್ಮಕತೆಯನ್ನು ಹೆಚ್ಚಿಸುವುದು ಮತ್ತು ವಲಯದ ಕಾನೂನುಬದ್ಧಗೊಳಿಸುವಿಕೆಯನ್ನು ಉತ್ತೇಜಿಸುವುದು ಈ ಯೋಜನೆಯ ಗುರಿಯಾಗಿದೆ. ಈ ಯೋಜನೆಗಾಗಿ ಕೇಂದ್ರ ಸರ್ಕಾರ 10,000 ಕೋಟಿ ರೂಪಾಯಿಗಳ ಅನುದಾನವನ್ನು ಮೀಸಲಿಟ್ಟಿದೆ. ಭಾರತ ಸರ್ಕಾರದ ಆಹಾರ ಸಂಸ್ಕರಣಾ ಕೈಗಾರಿಕೆಗಳ ಸಚಿವಾಲಯ ದೇಶದಲ್ಲಿ ಕಿರು ಆಹಾರ ಸಂಸ್ಕರಣಾ ಉದ್ಯಮಗಳನ್ನು ಮೇಲ್ದರ್ಜೆಗೆ ಏರಿಸುವಿಕೆಗಾಗಿ ಹಣಕಾಸು, ತಾಂತ್ರಿಕ ಮತ್ತು ವ್ಯವಹಾರ ಬೆಂಬಲವನ್ನು ಒದಗಿಸಲು ಕೇಂದ್ರ ಪ್ರಾಯೋಜಿತ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ಯಮಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆಯನ್ನು ಜಾರಿಗೆ ತಂದಿದೆ. ರೈತ ಉತ್ಪಾದಕ ಸಂಸ್ಥೆಗಳು, ಸ್ವಸಹಾಯ ಗುಂಪುಗಳು ಮತ್ತು ಉತ್ಪಾದಕರ ಸಹಕಾರ ಸಂಘಗಳಂತಹ ಕೃಷಿ ಆಹಾರ ಸಂಸ್ಕರಣೆಯಲ್ಲಿ ತೊಡಗಿರುವ ಗುಂಪುಗಳನ್ನು ಬೆಂಬಲಿಸಲು ಈ ಯೋಜನೆ ವಿಶೇಷ ಒತ್ತು ನೀಡಿದೆ. ಈ ಯೋಜನೆಯನ್ನು ಕಿರು ಉದ್ಯಮಗಳು ಎದುರಿಸುತ್ತಿರುವ ಸವಾಲುಗಳನ್ನು ಪರಿಹರಿಸಲು ಮತ್ತು ಈ ಉದ್ಯಮಗಳ ಉನ್ನತೀಕರಣ ಮತ್ತು ನಿಯಮಬದ್ಧಗೊಳಿಸುವಿಕೆಯನ್ನು ಬೆಂಬಲಿಸುವಲ್ಲಿ ಗುಂಪುಗಳು ಮತ್ತು ಸಹಕಾರಿ ಸಂಸ್ಥೆಗಳ ಸಾಮರ್ಥ್ಯವನ್ನು ಬಳಸಿಕೊಳ್ಳಲು ವಿನ್ಯಾಸಗೊಳಿಸಲಾಗಿದೆ. ವೈಯಕ್ತಿಕ ಉದ್ಯಮಿಗಳಿಗೆ ಮತ್ತು ಗುಂಪುಗಳಿಗೆ ಈ ಯೋಜನೆಯ ಅಡಿಯಲ್ಲಿ ಸಿರಿಧಾನ್ಯಗಳು, ಬೆಲ್ಲ, ಬೇಕರಿ ಉತ್ಪನ್ನಗಳು ಸೇರಿದಂತೆ ವಿವಿಧ ಆಹಾರ ಸಂಸ್ಕರಣಾ ಘಟಕಗಳ ಸ್ಥಾಪನೆಗೆ ಶೇಕಡಾ 50% ಅಥವಾ ಗರಿಷ್ಠ 15 ಲಕ್ಷ ರೂಪಾಯಿವರೆಗೆ ಸಹಾಯಧನ ನೀಡಲಾಗುತ್ತಿದೆ. ಇದರಲ್ಲಿ ಕೇಂದ್ರ ಸರ್ಕಾರದ ಪಾಲು 6 ಲಕ್ಷ ರೂಪಾಯಿಗಳು ಮತ್ತು ರಾಜ್ಯ ಸರ್ಕಾರದ ಪಾಲು 9 ಲಕ್ಷ ರೂಪಾಯಿಗಳು. ಈ ಸಹಾಯಧನವು ವೈಯಕ್ತಿಕ ಉದ್ದಿಮೆದಾರರಿಗೆ ಶೇಕಡಾ 35% ಸಬ್ಸಿಡಿಯೊಂದಿಗೆ, ಕರ್ನಾಟಕ ಸರ್ಕಾರದಿಂದ ಶೇಕಡಾ 15% ಟಾಪ್ ಅಪ್ ಸಬ್ಸಿಡಿಯೊಂದಿಗೆ ದೊರೆಯುತ್ತದೆ. ಸ್ವಸಹಾಯ ಸಂಘಗಳಿಗೆ, ಸ್ವಸಹಾಯ ಸಂಘಗಳ ಸದಸ್ಯರಿಗೆ ಪ್ರಾಥಮಿಕ ಬಂಡವಾಳವಾಗಿ 40,000 ರೂಪಾಯಿಗಳವರೆಗೆ ಹಾಗೂ ಸಂಘಗಳಿಗೆ 4 ಲಕ್ಷದವರೆಗೆ ಸಾಲ ಸೌಲಭ್ಯ ಕಲ್ಪಿಸಲಾಗುತ್ತಿದೆ. ಆಹಾರ ಸಂಸ್ಕರಣಾ ಕೈಗಾರಿಕೆಯ ಹಾಲಿ ಅಸಂಘಟಿತ ವಲಯದಲ್ಲಿರುವ ಕಿರು ಉದ್ಯಮಿಗಳ ಸ್ಪರ್ಧಾತ್ಮಕತೆಯನ್ನು ವೃದ್ಧಿಸುವುದು ಹಾಗೂ ವಲಯದ ನಿಯಮಬದ್ಧಗೊಳಿಸುವಿಕೆಯನ್ನು ಪ್ರೋತ್ಸಾಹಿಸುವುದು ಇದರ ಉದ್ದೇಶವಾಗಿದೆ. ರೈತ ಉತ್ಪಾದಕರ ಸಂಸ್ಥೆಗಳು ಅಂದರೆ ಎಫ್ಪಿಒಗಳು, ಸ್ವಸಹಾಯ ಗುಂಪುಗಳು ಹಾಗೂ ಉತ್ಪಾದಕರ ಸಹಕಾರ ಸಂಘಗಳಿಗೆ ಉತ್ಪನ್ನಗಳ ಮೌಲ್ಯವರ್ಧನೆಗೆ ಈ ಯೋಜನೆ ತುಂಬಾ ಸಹಕಾರಿಯಾಗಿದೆ. ಹಾಲಿ ಕಿರು ಆಹಾರ ಸಂಸ್ಕರಣಾ ಉದ್ಯಮಿಗಳು, ಎಫ್ಪಿಒಗಳು, ಸ್ವಸಹಾಯ ಗುಂಪುಗಳು ಹಾಗೂ ಸಹಕಾರಿಗಳ ಸಾಲ ಸೌಲಭ್ಯಗಳನ್ನು ಹೆಚ್ಚಿಸುವುದು, ಬ್ರ್ಯಾಂಡಿಂಗ್ ಹಾಗೂ ಮಾರ್ಕೆಟಿಂಗ್ ಅನ್ನು ಬಲಪಡಿಸುವ ಮೂಲಕ ಸಂಘಟಿತ ಸರಬರಾಜು ಸರಪಳಿಯೊಂದಿಗೆ ಏಕೀಕರಣಗೊಳಿಸುವುದು, ಈಗಿರುವ 2 ಲಕ್ಷ ಉದ್ದಿಮೆಗಳನ್ನು ಔಪಚಾರಿಕ ಚೌಕಟ್ಟಿನೊಳಗೆ ಸೇರಿಸಲು ಬೆಂಬಲ ಒದಗಿಸುವುದು, ಸಾಮಾನ್ಯ ಸಂಸ್ಕರಣಾ ಸೌಲಭ್ಯ, ಪ್ರಯೋಗಾಲಯಗಳು, ದಾಸ್ತಾನು ಶೇಖರಣೆ, ಪ್ಯಾಕೇಜಿಂಗ್, ಮಾರ್ಕೆಟಿಂಗ್ ಹಾಗೂ ಇನ್ಕ್ಯುಬೇಷನ್ ಸೇವೆಗಳಂತಹ ಸಾಮಾನ್ಯ ಸೇವೆಗಳ ದೊರವಿಕೆಯನ್ನು ಹೆಚ್ಚಿಸುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಹಾಗೆಯೇ ಸಂಸ್ಥೆಗಳನ್ನು ಬಲಪಡಿಸುವುದು, ಆಹಾರ ಸಂಸ್ಕರಣಾ ವಲಯದಲ್ಲಿ ಸಂಶೋಧನೆ ಹಾಗೂ ತರಬೇತಿಯನ್ನು ಬಲಪಡಿಸುವುದು, ಉದ್ಯಮಿಗಳಿಗೆ ವೃತ್ತಿಪರ ಹಾಗೂ ತಾಂತ್ರಿಕ ಬೆಂಬಲವನ್ನು ದೊರೆಯುವಂತೆ ಮಾಡುವುದು ಇದರ ಇನ್ನಿತರ ಉದ್ದೇಶಗಳು. ಈ ಯೋಜನೆಗೆ ಕೇಂದ್ರ ಸರ್ಕಾರ 5 ವರ್ಷಗಳಲ್ಲಿ 10,000 ಕೋಟಿ ರೂಪಾಯಿಗಳ ಅನುದಾನವನ್ನು ಒದಗಿಸಿದೆ. ಈ ಯೋಜನೆಯಡಿ ಬರುವ ವೆಚ್ಚಗಳನ್ನು 1 ಜಿಲ್ಲೆ 1 ಉತ್ಪನ್ನ, ಕಚ್ಚಾ ವಸ್ತುಗಳ ಖರೀದಿ, ಸಾಮಾನ್ಯ ಸೇವೆಗಳು ಹಾಗೂ ಉತ್ಪನ್ನಗಳ ಮಾರ್ಕೆಟಿಂಗ್, ಈ ಅಂಶಗಳಿಗೆ ಸಂಬಂಧಪಟ್ಟಂತೆ ಲಾಭವನ್ನು ಪಡೆಯಲು 1 ಜಿಲ್ಲೆ 1 ಉತ್ಪನ್ನ ODOP ದೃಷ್ಟಿಕೋನವನ್ನು ಅಳವಡಿಸಿಕೊಳ್ಳುತ್ತದೆ. ಈ ಯೋಜನೆಗೆ ಮೌಲ್ಯ ಸರಪಳಿ ಅಭಿವೃದ್ಧಿಗಾಗಿ ಬೆಂಬಲ ಹಾಗೂ ಮೂಲಭೂತ ಸೌಕರ್ಯದ ಸರಿಹೊಂದಿಕೆಗಾಗಿ ಚೌಕಟ್ಟನ್ನು ಒದಗಿಸುತ್ತದೆ. ಒಂದು ಜಿಲ್ಲೆಯಲ್ಲಿ ಉತ್ಪನ್ನದ ಒಂದಕ್ಕಿಂತ ಹೆಚ್ಚಿನ ಸಂಖ್ಯೆಯ ಕ್ಲಸ್ಟರ್ಗಳು ಇರಬಹುದು. ಒಂದು ರಾಜ್ಯದಲ್ಲಿ ಒಂದಕ್ಕಿಂತ ಹೆಚ್ಚಿನ ಸಂಖ್ಯೆಯ ನೆರೆಯ ಜಿಲ್ಲೆಗಳನ್ನು ಒಳಗೊಂಡಂತಹ ಒಡಿಒಪಿ ಉತ್ಪನ್ನದ ಕ್ಲಸ್ಟರ್ ಕೂಡ ಇರಬಹುದಾಗಿದೆ. ವೈಯಕ್ತಿಕ ಅಥವಾ ಗುಂಪು ವರ್ಗದ ಕಿರು ಉದ್ಯಮಗಳಿಗೆ ವೈಯಕ್ತಿಕ ಕಿರು ಆಹಾರ ಸಂಸ್ಕರಣಾ ಘಟಕಗಳಿಗೆ ಅರ್ಹ ಯೋಜನಾ ವೆಚ್ಚದ ಶೇಕಡ 35% ಸಾಲ ಸಂಬಂಧಿತ ಸಬ್ಸಿಡಿಯನ್ನು ಪ್ರತಿ ಯೂನಿಟ್ಗೆ 10 ಲಕ್ಷ ರೂಪಾಯಿ ಮಿತಿಯೊಂದಿಗೆ ನೀಡಲಾಗುವುದು. ಫಲಾನುಭವಿಯ ಕೊಡುಗೆಯು ಯೋಜನಾ ವೆಚ್ಚದ ಕನಿಷ್ಠ ಶೇಕಡ 10% ಆಗಿರಬೇಕು ಮತ್ತು ಉಳಿದ ಮೊತ್ತವನ್ನು ಬ್ಯಾಂಕ್ನಿಂದ ಸಾಲವಾಗಿ ಪಡೆಯಬೇಕು. ಮೂಲ ಬಂಡವಾಳಕ್ಕಾಗಿ ಸ್ವಸಹಾಯ ಗುಂಪುಗಳಿಗೆ ಆಹಾರ ಸಂಸ್ಕರಣೆಯಲ್ಲಿ ತೊಡಗಿರುವ ಸ್ವಸಹಾಯ ಗುಂಪುಗಳ ಸದಸ್ಯರಿಗೆ ಕಾರ್ಯನಿರತ ಬಂಡವಾಳ ಮತ್ತು ಸಣ್ಣ ಉಪಕರಣಗಳ ಖರೀದಿಗಾಗಿ 40,000 ರೂಪಾಯಿಗಳವರೆಗೆ ಮೂಲ ಬಂಡವಾಳ, ಪ್ರತಿ ಸ್ವಸಹಾಯ ಗುಂಪುಗಳಿಗೆ ಗರಿಷ್ಠ 4 ಲಕ್ಷ ರೂಪಾಯಿ ಒಳಪಟ್ಟಿರುತ್ತದೆ. ಒಂದು ಜಿಲ್ಲೆ ಒಂದು ಉತ್ಪನ್ನ ಯೋಜನೆಯಡಿ ಉತ್ಪನ್ನಗಳಲ್ಲಿ ತೊಡಗಿರುವ ಘಟಕಗಳಿಗೆ ಬೀಜ ಬಂಡವಾಳವನ್ನು ನೀಡುವಲ್ಲಿ ಆದ್ಯತೆಯನ್ನು ನೀಡಲಾಗುವುದು. ಎಲ್ಲ ಸದಸ್ಯರು ಆಹಾರ ಸಂಸ್ಕರಣೆಯಲ್ಲಿ ಭಾಗಿಯಾಗುವಂತಿಲ್ಲ, ಆದ್ದರಿಂದ ಒಕ್ಕೂಟಗಳ ಮಟ್ಟದಲ್ಲಿ ಮೂಲ ಬಂಡವಾಳವನ್ನು ಒದಗಿಸಲಾಗುತ್ತದೆ. ಈ ವಿನೂತನ ಯೋಜನೆಗೆ ಯಾರೆಲ್ಲ ಅರ್ಹರು ಎಂದರೆ ರೈತ ಉತ್ಪಾದಕ ಸಂಸ್ಥೆ, ಸ್ವಸಹಾಯ ಗುಂಪುಗಳು, ಸಹಕಾರಿ ಸಂಘಗಳು, ಅಸ್ತಿತ್ವದಲ್ಲಿರುವ ಕಿರು ಆಹಾರ ಸಂಸ್ಕರಣಾ ಉದ್ಯಮಿಗಳು, ವ್ಯಕ್ತಿಗಳು ಅಥವಾ ಗುಂಪುಗಳಿಗೆ ಹೊಸ ಘಟಕಗಳು. ಒಂದು ಜಿಲ್ಲೆ ಒಂದು ಉತ್ಪನ್ನಕ್ಕಾಗಿ ಮಾತ್ರ ಬೆಂಬಲವಾಗಿರುತ್ತದೆ. ಕನಿಷ್ಠ ವಿದ್ಯಾರ್ಹತೆ ಯಾವುದು ಬೇಕಾಗಿಲ್ಲ. ಅರ್ಜಿದಾರರು ಉದ್ಯಮದ ಮಾಲೀಕತ್ವದ ಹಕ್ಕನ್ನ ಅಥವಾ ಪಾಲುದಾರಿಕೆ ಸಂಸ್ಥೆಯನ್ನು ಹೊಂದಿರಬೇಕು. ಈ ಯೋಜನೆಗೆ ಆನ್ಲೈನ್ ಮತ್ತು ಆಫ್ಲೈನ್ ಎರಡರಲ್ಲೂ ಅರ್ಜಿಯನ್ನು ಸಲ್ಲಿಸಬಹುದು. ಯೋಜನೆಯ ಪ್ರಯೋಜನಗಳನ್ನು ಆಯ್ಕೆ ಮಾಡಲು 4 ವಿಭಿನ್ನ ರೀತಿಯ ಅರ್ಜಿ ನಮೂನೆಗಳಿವೆ. ಆಫ್ಲೈನ್ ಅರ್ಜಿಗಳ ಸಂಬಂಧ ಸಹಕಾರಿ ಸಂಘಗಳು ಸಾಮಾನ್ಯ ಮೂಲಸೌಕರ್ಯ ಪಡೆಯಲು ಪ್ರತ್ಯೇಕ ನಮೂನೆಗಳು ಇವೆ. ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣಾ ಉದ್ಯಮಗಳ ನಿಯಮಬದ್ಧಗೊಳಿಸುವಿಕೆ ಕುರಿತು ಎಂಟಿ ಯೋಗೇಶ್ ಕುಮಾರ್ ಅವರ ಲೇಖನ ಕೇಳಿದರೆ. ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಕೇಳಿದರೆ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
0: ನಿಮ್ಮ ಕನಸುಗಳಿಗೆ ಕೊಂಚ ಹಿಡಿದಿದ್ದು ಆಕಾಶವಾಣಿ, ಚಿಂತೆಗಳ ನಡುವೆ ನೆಮ್ಮದಿ ಕೊಟ್ಟದ್ದು ಆಕಾಶವಾಣಿ, ಒಂಟಿತನದಲ್ಲಿ ಜೊತೆಯಾದದ್ದು ಆಕಾಶವಾಣಿ, ಮಾತಿಲ್ಲದ ಮೌನಕ್ಕೂ ಧ್ವನಿ ನೀಡಿದ್ದು ಆಕಾಶವಾಣಿ, ಅಪ್ಪನ ಹೆಗಲಿಗೆ ಸಾಥಿಯಾದದ್ದು, ಅಮ್ಮನ ಲಾಲಿ ಹಾಡಿಗೆ ದನಿಯಾದದ್ದು ಆಕಾಶವಾಣಿ, ಮಳೆ ಬಂದಾಗ ಕವಿತೆಯಾದದ್ದು, ಕಾಫಿ ಹೊತ್ತಲ್ಲಿ ಹಾಡಾದದ್ದು ಆಕಾಶವಾಣಿ. ನಿಮ್ಮ ನೆನಪಿನ ಎಷ್ಟೋ ಕಥೆಗಳು ನಮ್ಮ ಹೆಸರಲ್ಲಿ. ಬಾಲ್ಯ ಹರೆಯ ಮುಪ್ಪು, ಬದುಕ ಹಾದಿಯ ಪ್ರತಿ ಹೆಜ್ಜೆಗೂ ಗೆಜ್ಜೆಯಾದ ಅಚ್ಚುಕಟ್ಟಾದ ರಾಗದ ಹನಿ, ನಿಮ್ಮ ಹೃದಯದ ಸಾಥಿ ಆಕಾಶವಾಣಿಗೆ ಸಂಭ್ರಮ. ನಿಮ್ಮ ಪ್ರೀತಿಗೆ ನಾವು ಚಿರಋಣಿ. ಆಕಾಶವಾಣಿ ಅಂದು ಇಂದು.

0: ಸ್ನೇಹಿತರೆ, ಮಳೆಗಾಲದಲ್ಲಿ ಶಾಲಾ ಕಾಲೇಜುಗಳಿಗೆ ಮಕ್ಕಳನ್ನ ಕಳಿಸೋದು,
1: ಕೆಲಸಕ್ಕೆ ಕಚೇರಿಗಳಿಗೆ ಹೋಗೋದು,
0: ಕೃಷಿ ಚಟುವಟಿಕೆಗಳಿಗೆ ತೆರಳೋದು,
1: ಮನೆಗೆ ಅಗತ್ಯ ಇರೋ ವಸ್ತುಗಳನ್ನ ಖರೀದಿ ಮಾಡೋದಕ್ಕೆ ವಾಹನಗಳಲ್ಲಿ ಓಡಾಡೋದು ಇವೆಲ್ಲ ಅನಿವಾರ್ಯ.
0: ಇಂತಹ ಸಮಯದಲ್ಲಿ ರಸ್ತೆ ಕಾಮಗಾರಿಗಳು ನಡೆಯುತ್ತಲೇ ಇರುತ್ತವೆ.
1: ಹಳ್ಳಗಳು ಗುಂಡಿಗಳು ಮಳೆ ನೀರಿನಿಂದ ತುಂಬಿರುತ್ತವೆ.
0: ಅವುಗಳು ತಮ್ಮ ಗಮನಕ್ಕೆ ಬಾರದೇ ಇರಬಹುದು.
1: ನೀವು ವಾಹನ ಸವಾರಿ ಮಾಡ್ತಾ ಇದ್ರೆ ಅಪಘಾತಕ್ಕೀಡಾಗಿ ಸಾವು ನೋವು ಸಂಭವಿಸೋ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ.
0: ಮಳೆಗಾಲದಲ್ಲಿ ಅನಿವಾರ್ಯ ಅನ್ಸಿದ್ರೆ ಮಾತ್ರ ವಾಹನಗಳನ್ನ ಬಳಸಿ.
1: ಸುರಕ್ಷತೆಗೆ ಹೆಚ್ಚಿನ ಆದ್ಯತೆಯನ್ನ ನೀಡಿ.
0: ನಿಮ್ಮ ಸುರಕ್ಷತೆ ನಿಮ್ಮ ಜವಾಬ್ದಾರಿ.

0: ಆಕಾಶವಾಣಿ ಸಮಯ 1:10 ಇದೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು: ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಇಂಡೋನೇಷ್ಯಾದ ಅತ್ಯುನ್ನತ ಗೌರವ ಬಿಂತಾಂಗ್ ಆದಿಪೂರ್ಣ ಪ್ರದಾನ. ಕೇರಳದ ಕೊಚ್ಚಿಯಲ್ಲಿ ನಾಳೆಯಿಂದ 2 ದಿನಗಳ ಬ್ರಿಕ್ಸ್ ಮಹಿಳಾ ಸಚಿವರ ಸಭೆ ಆರಂಭ. ಸ್ವದೇಶಿ ನಿರ್ಮಿತ ಸ್ಟೆಲ್ತ್ ಯುದ್ಧ ನೌಕೆ ಮಹೇಂದ್ರಗಿರಿ F-38 ಇದೇ 11ರಂದು ವಿಶಾಖಪಟ್ಟಣದಲ್ಲಿ ಕಾರ್ಯಾರಂಭ. ಮಹಾರಾಷ್ಟ್ರದಲ್ಲಿ ಧಾರಾಕಾರ ಮಳೆ, 13 ಮಂದಿ ಸಾವು, 100 ಮಂದಿ ನಿರಾಶ್ರಿತ. ಗಿರಿಧಾಮಗಳಲ್ಲಿ ರೆಡ್ ಅಲರ್ಟ್ ಘೋಷಣೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಬೆಲ್ಜಿಯಂ ಕ್ವಾರ್ಟರ್ ಫೈನಲ್ಗೆ ಲಗ್ಗೆ. ಇಂದು ಅರ್ಜೆಂಟೀನಾ ಈಜಿಪ್ಟ್ ಹಣಾಹಣಿ. ವಾರ್ತೆಗಳ ವಿವರ: ಇಂಡೋನೇಷ್ಯಾ ಪ್ರವಾಸದಲ್ಲಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಆ ದೇಶದ ಅತ್ಯುನ್ನತ ನಾಗರಿಕ ಗೌರವವಾದ ಬಿಂತಾಂಗ್ ಆದಿಪೂರ್ಣ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಜಕಾರ್ತದಲ್ಲಿ ನಡೆದ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಇಂಡೋನೇಷ್ಯಾದ ಅಧ್ಯಕ್ಷ ಪ್ರಭಾವೋ ಸುಬಿಯಾಂತೋ ಈ ಕುರಿತು ಘೋಷಿಸಿದರು. ಈ ಅತ್ಯುನ್ನತ ಪ್ರಶಸ್ತಿಯನ್ನು ಭಾರತದ ಜನತೆಗೆ ಸಮರ್ಪಿಸಿದ ಪ್ರಧಾನಿ ನರೇಂದ್ರ ಮೋದಿ, ಇದು ಉಭಯ ದೇಶಗಳ ನಡುವಿನ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಬಾಂಧವ್ಯದ ಪ್ರತಿಬಿಂಬವಾಗಿದೆ ಎಂದು ಕೃತಜ್ಞತೆ ಸಲ್ಲಿಸಿದರು. ಇದಕ್ಕೂ ಮುನ್ನ ಉಭಯ ನಾಯಕರು ನಡೆಸಿದ ನಿಯೋಗ ಮಟ್ಟದ ಮಾತುಕತೆಯಲ್ಲಿ ಭಾರತ ಮತ್ತು ಇಂಡೋನೇಷ್ಯಾ ನಡುವಿನ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯು ಪ್ರಗತಿಯ ಹೊಸ ಹಂತವನ್ನು ತಲುಪಿದ್ದು ಇಂದಿನಿಂದ ಬಾಂಧವ್ಯದಲ್ಲಿ ಹೊಸ ಸುವರ್ಣ ಅಧ್ಯಾಯ ಆರಂಭವಾಗಲಿದೆ ಎಂದು ಪ್ರಧಾನಿ ವಿಶ್ವಾಸ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಉಭಯ ದೇಶಗಳ ನಡುವೆ ರಕ್ಷಣೆ, ಭದ್ರತೆ, ಕಡಲ ವಲಯ ಹಾಗೂ ವಿಪತ್ತು ನಿರ್ವಹಣೆಯಲ್ಲಿ ಸಹಕಾರವನ್ನು ವಿಸ್ತರಿಸಲು ನಿರ್ಧರಿಸಲಾಯಿತು. ಆರೋಗ್ಯ ವಲಯದಲ್ಲಿ ಭಾರತದ ಕೈಗೆಟಕುವ ದರದ ಔಷಧಗಳನ್ನು ಇಂಡೋನೇಷ್ಯಾಕ್ಕೆ ಸುಲಭವಾಗಿ ಲಭ್ಯವಾಗಿಸುವ ಮತ್ತು ಆಹಾರ ಭದ್ರತೆಗಾಗಿ ಭಾರತದಲ್ಲಿ ಅಭಿವೃದ್ಧಿಪಡಿಸಲಾದ ಗೋಧಿ ತಳಿಗಳನ್ನು ಪೂರೈಸುವ ಮಹತ್ವದ ಒಪ್ಪಂದಗಳನ್ನು ವಿನಿಮಯ ಮಾಡಿಕೊಳ್ಳಲಾಯಿತು. ಆರ್ಥಿಕ ಮತ್ತು ತಂತ್ರಜ್ಞಾನ ವಲಯದಲ್ಲಿ ಭಾರತದ ಯೂನಿಫೈಡ್ ಪೇಮೆಂಟ್ಸ್ ಇಂಟರ್ಫೇಸ್ UPI ವ್ಯವಸ್ಥೆಯನ್ನು ಶೀಘ್ರದಲ್ಲೇ ಇಂಡೋನೇಷ್ಯಾದ ಪಾವತಿ ವ್ಯವಸ್ಥೆಯೊಂದಿಗೆ ಸಂಯೋಜಿಸಲು ಮತ್ತು ಪ್ರಮುಖ ಖನಿಜಗಳು ಹಾಗೂ ಸ್ಟೈನ್ಲೆಸ್ ಸ್ಟೀಲ್ ಪೂರೈಕೆ ಸರಪಳಿಯನ್ನು ಬಲಪಡಿಸಲು ಉಭಯ ದೇಶಗಳು ಸಹಮತ ವ್ಯಕ್ತಪಡಿಸಿದವು. ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾದ ಪ್ರಂಬನನ್ ದೇವಾಲಯಕ್ಕೆ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ ನೀಡಲಿದ್ದಾರೆ. ಈ ದೇವಾಲಯವು ವಿಶ್ವದ ವಿವಿಧ ದೇಶಗಳ ಪ್ರವಾಸಿಗರನ್ನು ತನ್ನತ್ತ ಸೆಳೆಯುತ್ತಿದೆ. 9ನೇ ಶತಮಾನದ ಅದ್ಭುತ ಹಿಂದೂ ದೇವಾಲಯ ವಾಸ್ತುಶಿಲ್ಪಕ್ಕೆ ಹೆಸರುವಾಸಿಯಾಗಿರುವ ಪ್ರಂಬನನ್ ಇಂಡೋನೇಷ್ಯಾದ ಅತ್ಯಂತ ಪ್ರಮುಖ ಸಾಂಸ್ಕೃತಿಕ ಪರಂಪರೆಯ ತಾಣಗಳಲ್ಲಿ ಒಂದಾಗಿದೆ. ಭಗವಾನ್ ಶಿವ, ವಿಷ್ಣು ಹಾಗೂ ಬ್ರಹ್ಮದೇವರಿಗೆ ಸಮರ್ಪಿತವಾಗಿರುವ ಈ ದೇವಾಲಯವು ಭಾರತ ಮತ್ತು ಇಂಡೋನೇಷ್ಯಾ ನಡುವಿನ ಶತಮಾನಗಳಷ್ಟು ಹಳೆಯ ಸಾಂಸ್ಕೃತಿಕ ಹಾಗೂ ನಾಗರಿಕತೆಯ ಬಾಂಧವ್ಯವನ್ನು ಪ್ರತಿಬಿಂಬಿಸುತ್ತದೆ. ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯಡಿ ಕೇರಳದ ಕೊಚ್ಚಿಯಲ್ಲಿ ನಾಳೆಯಿಂದ 2 ದಿನಗಳ ಬ್ರಿಕ್ಸ್ ಮಹಿಳಾ ಸಚಿವರ ಸಭೆ ಆರಂಭವಾಗಲಿದೆ. ಈ ಕುರಿತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಮಾಹಿತಿ ನೀಡಿದೆ. ಈ ಸಭೆಯಲ್ಲಿ ಬ್ರಿಕ್ಸ್ ಸದಸ್ಯ ರಾಷ್ಟಗಳ ಮಹಿಳಾ ಸಚಿವರು ಮಹಿಳಾ ನೇತೃತ್ವದ ಅಭಿವೃದ್ಧಿಗೆ ಉತ್ತೇಜನ ನೀಡುವ ಉದ್ದೇಶದಿಂದ ಪರಸ್ಪರ ಸಹಕಾರವನ್ನು ಮತ್ತಷ್ಟು ಬಲಪಡಿಸಲಿದ್ದಾರೆ. ಪ್ರಸ್ತಾವಿತ ಫಲಿತಾಂಶಗಳ ಕುರಿತು ಚರ್ಚೆ ನಡೆಸಲಿರುವ ಅವರು, ಬ್ರಿಕ್ಸ್ ಸದಸ್ಯ ರಾಷ್ಟಗಳ ನಡುವಿನ ಸಹಕಾರವನ್ನು ವಿಸ್ತರಿಸುವ ನಿಟ್ಟಿನಲ್ಲಿ ಕಾರ್ಯತಂತ್ರದ ಮಾರ್ಗದರ್ಶನ ನೀಡಲಿದ್ದಾರೆ. ಕಾರ್ಯಕ್ರಮದಲ್ಲಿ ಪೂರ್ಣಾಧಿವೇಶನದ ಜೊತೆಗೆ ಖ್ಯಾತ ತಜ್ಞರು, ನೀತಿ ನಿರೂಪಕರು ಹಾಗೂ ವಿವಿಧ ಕ್ಷೇತ್ರಗಳ ಪರಿಣಿತರು ಭಾಗವಹಿಸುವ ವಿಷಯಾಧಾರಿತ ಚರ್ಚೆಗಳು ನಡೆಯಲಿವೆ. ಮಹಿಳಾ ಸಬಲೀಕರಣಕ್ಕೆ ಸಂಬಂಧಿಸಿದ ಅನುಭವಗಳನ್ನು ಹಂಚಿಕೊಳ್ಳುವುದು, ನವೀನ ಕಾರ್ಯವಿಧಾನಗಳ ಕುರಿತು ಚರ್ಚಿಸುವುದು ಹಾಗೂ ಸಹಭಾಗಿತ್ವವನ್ನು ಉತ್ತೇಜಿಸುವುದು ಈ ಚರ್ಚೆಗಳ ಉದ್ದೇಶವಾಗಿದೆ. ಈ ಸಚಿವರ ಸಭೆಗೆ ಮುನ್ನ ನಿನ್ನೆ ಮತ್ತು ಇಂದು ಬ್ರಿಕ್ಸ್ ಮಹಿಳಾ ಕಾರ್ಯಪಡೆ ಸಭೆ ನಡೆದಿದ್ದು, ಹಿರಿಯ ಅಧಿಕಾರಿಗಳು ಬ್ರಿಕ್ಸ್ ಮಹಿಳಾ ಕಾರ್ಯಸೂಚಿಯ ಆದ್ಯತಾ ಕ್ಷೇತ್ರಗಳ ಕುರಿತು ಸಮಗ್ರ ಚರ್ಚೆ ನಡೆಸಿದ್ದಾರೆ. ಮಹಿಳೆಯರ ನಾಯಕತ್ವವನ್ನು ಉತ್ತೇಜಿಸುವುದು, ಆರ್ಥಿಕ ಅವಕಾಶಗಳನ್ನು ವಿಸ್ತರಿಸುವುದು ಹಾಗೂ ಡಿಜಿಟಲ್ ಮತ್ತು ಹಣಕಾಸು ಒಳಗೊಳ್ಳುವಿಕೆಯನ್ನು ಬಲಪಡಿಸುವ ಕುರಿತು ಉನ್ನತ ಮಟ್ಟದ ಸಂವಾದಕ್ಕೆ ಈ ಸಚಿವರ ಸಭೆ ವೇದಿಕೆಯಾಗಲಿದೆ ಎಂದು ಸಚಿವಾಲಯ ತಿಳಿಸಿದೆ. ಭಾರತೀಯ ನೌಕಾಪಡೆಯ ಸ್ವದೇಶಿ ನಿರ್ಮಿತ ಪ್ರಾಜೆಕ್ಟ್ 17A ಸರಣಿಯ 6ನೇ ಸ್ಟೆಲ್ತ್ ಯುದ್ಧ ನೌಕೆ ಮಹೇಂದ್ರಗಿರಿ F-38 ಬರುವ ಶನಿವಾರ ವಿಶಾಖಪಟ್ಟಣದಲ್ಲಿ ಕಾರ್ಯಾರಂಭ ಮಾಡಲಿದೆ. ಈ ಸ್ಟೆಲ್ತ್ ಫ್ರಿಗೇಟ್ ಅನ್ನು ಭಾರತೀಯ ನೌಕಾಪಡೆಯ ಯುದ್ಧ ನೌಕೆ ವಿನ್ಯಾಸ ಬ್ಯೂರೋ ದೇಶೀಯವಾಗಿ ವಿನ್ಯಾಸಗೊಳಿಸಿದೆ ಮತ್ತು ಮುಂಬೈನ ಮಜಗಾನ್ ಡಾಕ್ ಶಿಪ್ ಬಿಲ್ಡರ್ಸ್ ಲಿಮಿಟೆಡ್ ನಿರ್ಮಿಸಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಪೂರ್ವ ಘಟ್ಟಗಳಲ್ಲಿರುವ ಭವ್ಯ ಮಹೇಂದ್ರಗಿರಿ ಪರ್ವತ ಶ್ರೇಣಿಯ ಹೆಸರನ್ನು ಈ ಯುದ್ಧ ನೌಕೆಗೆ ನಾಮಕರಣ ಮಾಡಲಾಗಿದೆ. ಆಧುನಿಕ ಸಂಯೋಜಿತ ಅನಿಲ ಚಾಲನಾ ವ್ಯವಸ್ಥೆಯನ್ನು ಹೊಂದಿರುವ ಈ ಯುದ್ಧ ನೌಕೆಯು ಸಮುದ್ರ ಕಾರ್ಯಾಚರಣೆಗಳ ಎಲ್ಲ ವಿಧದ ಕಾರ್ಯಗಳಲ್ಲಿ ಹೆಚ್ಚಿನ ವೇಗ ಮತ್ತು ದೀರ್ಘಾವಧಿಯ ಕಾರ್ಯಾಚರಣೆಯ ಸಾಮರ್ಥ್ಯವನ್ನು ಹೊಂದಿದೆ. ಶೇಕಡ 75%ಕ್ಕೂ ಹೆಚ್ಚು ಸ್ವದೇಶಿ ಘಟಕಗಳನ್ನು ಒಳಗೊಂಡಿರುವ ಮಹೇಂದ್ರಗಿರಿ ಯುದ್ಧ ನೌಕೆಯು ಕೇಂದ್ರ ಸರ್ಕಾರದ ಆತ್ಮನಿರ್ಭರ ಭಾರತ ಅಭಿಯಾನದ ಯಶಸ್ಸಿಗೆ ಅತ್ಯುತ್ತಮ ಉದಾಹರಣೆಯಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ದೆಹಲಿ ಸರ್ಕಾರದ ಮಹತ್ವಾಕಾಂಕ್ಷೆಯ 70 ಲಕ್ಷ ಸಸಿ ನೆಡುವ ಅಭಿಯಾನಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಚಾಲನೆ ನೀಡಿದರು. ಈ ಅಭಿಯಾನದ ಅಂಗವಾಗಿ ನವದೆಹಲಿ ಮಹಾನಗರ ಪಾಲಿಕೆ ಎನ್ಡಿಎಂಸಿ ನಗರದ 34 ಸ್ಥಳಗಳಲ್ಲಿ ಬೃಹತ್ ವೃಕ್ಷಾರೋಪಣ ಕಾರ್ಯಕ್ರಮ ಆಯೋಜಿಸಿದೆ. ಈ ವಿಶೇಷ ಅಭಿಯಾನದಡಿ ಸುಮಾರು 600 ಮರಗಳು ಹಾಗೂ 50,000 ಪೊದೆಗಳನ್ನು ನೆಡುವ ಗುರಿ ಹೊಂದಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ

0: ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಮಹಾರಾಷ್ಟದಲ್ಲಿ ಕಳೆದ 2 ದಿನಗಳಿಂದ ಬೀಸುತ್ತಿರುವ ಬಿರುಗಾಳಿ ಸಹಿತ ಭಾರೀ ಮಳೆಗೆ 13 ಜನರು ಮೃತಪಟ್ಟಿದ್ದು 10 ಮಂದಿ ಗಾಯಗೊಂಡಿದ್ದಾರೆ. ಪ್ರವಾಹದಿಂದಾಗಿ ಸುಮಾರು 100 ಮನೆಗಳು ಹಾನಿಗೊಳಗಾಗಿದ್ದು 100 ಜನರು ನಿರಾಶ್ರಿತರಾಗಿದ್ದಾರೆ ಎಂದು ರಾಜ್ಯ ತುರ್ತು ಕಾರ್ಯಾಚರಣೆ ಕೇಂದ್ರ ವರದಿ ಮಾಡಿದೆ. ಕಳೆದ 48 ಗಂಟೆಗಳಲ್ಲಿ ಲೋನಾವಾಲಾದಲ್ಲಿ ಗರಿಷ್ಠ 625 ಮಿಲಿಮೀಟರ್ ಮಳೆ ದಾಖಲಾಗಿದ್ದು ಮುಂಬೈ, ರಾಯಗಢ, ಠಾಣೆ ಮತ್ತು ರತ್ನಗಿರಿಯಲ್ಲೂ ಭಾರೀ ಮಳೆಯಾಗಿದೆ. ಮುಂಬೈನಲ್ಲಿ ಕಟ್ಟಡ ಕುಸಿದು 6 ಜನರು ಸೇರಿ ಒಟ್ಟು 7 ಮಂದಿ ಮೃತಪಟ್ಟರೆ ಸಿಂಧುದುರ್ಗ, ಪಾಲ್ಗರ್ ಮತ್ತು ಸತಾರದಲ್ಲಿ ಸಾವು ನೋವು ಸಂಭವಿಸಿವೆ. ಪ್ರಮುಖ ನದಿಗಳು ಅಪಾಯದ ಮಟ್ಟ ಮೀರಿ ಹರಿಯುತ್ತಿರುವುದರಿಂದ ಬದಲಾಪುರ ಸೇರಿದಂತೆ ಹಲವೆಡೆ ಪ್ರವಾಹದ ಮುನ್ನೆಚ್ಚರಿಕೆ ನೀಡಲಾಗಿದೆ. ಭೂಕುಸಿತದ ಭೀತಿ ಇರುವ ಮಾಥೇರಾನ್, ಲೋನಾವಾಲಾ, ಖೋಪೋಲಿ, ಗಿರಿಧಾಮಗಳಿಗೆ ರೆಡ್ ಅಲರ್ಟ್ ಘೋಷಿಸಲಾಗಿದ್ದು ಎನ್ಡಿಆರ್ಎಫ್ ತಂಡಗಳು ರಕ್ಷಣಾ ಕಾರ್ಯಕ್ಕೆ ನಿಯೋಜಿಸಲಾಗಿದೆ. ಜಮ್ಮುವಿನ ಭಗವತಿ ನಗರ ಮೂಲ ಶಿಬಿರದಿಂದ ಅಮರನಾಥ ಯಾತ್ರೆಯ 6ನೇ ತಂಡವನ್ನು ಇಂದು ಮುಂಜಾನೆ ಬಿಗಿ ಭದ್ರತೆ ನಡುವೆ ಕಳುಹಿಸಿಕೊಡಲಾಯಿತು ಎಂದು ಒಟ್ಟು 8,815 ಯಾತ್ರಾರ್ಥಿಗಳು ಕಾಶ್ಮೀರದ ಪವಿತ್ರ ಅಮರನಾಥ ಗುಹಾ ದೇಗುಲದತ್ತ ಪ್ರಯಾಣ ಬೆಳೆಸಿದರು ಎಂದು ನಮ್ಮ ಬಾತ್ಮೀದಾರರು ವರದಿ ಮಾಡಿದ್ದಾರೆ. ಇವರಲ್ಲಿ 3,989 ಮಂದಿ ಬಾಲ್ತಾಲ್ ಮಾರ್ಗದ ಮೂಲಕ ಹಾಗೂ 4,826 ಮಂದಿ ಪಹಲ್ಗಾಮ್ ಮಾರ್ಗದ ಮೂಲಕ ಯಾತ್ರೆ ಕೈಗೊಂಡಿದ್ದಾರೆ. ಯಾತ್ರಾರ್ಥಿಗಳ ಸುಗಮ ಸಂಚಾರಕ್ಕಾಗಿ ಒಟ್ಟು 363 ವಾಹನಗಳನ್ನು ನಿಯೋಜಿಸಲಾಗಿದೆ. ಪೊಲೀಸ್, ಕೇಂದ್ರ ಮೀಸಲು ಪೊಲೀಸ್ ಪಡೆ, ಸಿಆರ್ಪಿಎಫ್ ಹಾಗೂ ಇತರ ಭದ್ರತಾ ಪಡೆಗಳ ಬಿಗಿ ಭದ್ರತೆಯಲ್ಲಿ 2 ಮಾರ್ಗಗಳಲ್ಲಿ ಯಾತ್ರಾರ್ಥಿಗಳ ಸುರಕ್ಷಿತ ಸಂಚಾರಕ್ಕೆ ಅಗತ್ಯ ಭದ್ರತಾ ವ್ಯವಸ್ಥೆ ಕಲ್ಪಿಸಲಾಗಿದೆ. ಜುಲೈ 3ರಂದು ಅಮರನಾಥ ಯಾತ್ರೆ ಪ್ರಾರಂಭವಾದಾಗಿನಿಂದ ಕಳೆದ 4 ದಿನಗಳಲ್ಲಿ 85,779 ಯಾತ್ರಿಕರು ಯಾತ್ರೆಯನ್ನು ಪೂರ್ಣಗೊಳಿಸಿದ್ದಾರೆ ಮತ್ತು ನಿನ್ನೆ ಒಂದೇ ದಿನದಲ್ಲಿ 28,818 ಯಾತ್ರಿಕರು ದರ್ಶನ ಪಡೆದಿದ್ದಾರೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಸಿಯಾಟಲ್ನಲ್ಲಿ ಇಂದು ಬೆಳಗ್ಗೆ ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ 16ರ ಸುತ್ತಿನ ಪಂದ್ಯದಲ್ಲಿ ಅಮೆರಿಕ ವಿರುದ್ದ ಬೆಲ್ಜಿಯಂ ತಂಡ 4-1 ಗೋಲುಗಳ ಅಂತರದಿಂದ ಜಯ ಸಾಧಿಸಿ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದೆ. ತನ್ನ ಮುಂದಿನ ಪಂದ್ಯದಲ್ಲಿ ಬೆಲ್ಜಿಯಂ ಸೆಮಿಫೈನಲ್ಗೆ ಏರಲು ಸ್ಪೇನ್ ತಂಡದ ಸವಾಲು ಎದುರಿಸಲಿದೆ. ಕಳೆದ ರಾತ್ರಿ ಡಲ್ಲಾಸ್ ಕ್ರೀಡಾಂಗಣದಲ್ಲಿ ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ 16ರ ಸುತ್ತಿನ ಪಂದ್ಯದಲ್ಲಿ ಪೋರ್ಚುಗಲ್ ವಿರುದ್ದ 1-0 ಗೋಲುಗಳಿಂದ ಜಯಗಳಿಸಿದ ಸ್ಪೇನ್ ಕ್ವಾರ್ಟರ್ ಫೈನಲ್ಗೆ ಲಗ್ಗೆಯಿಟ್ಟಿತು. ಇಂದು ಅಟ್ಲಾಂಟಾದಲ್ಲಿ ಭಾರತೀಯ ಕಾಲಮಾನ ರಾತ್ರಿ 9:30 ನಡೆಯಲಿರುವ 16ರ ಸುತ್ತಿನ ಪಂದ್ಯದಲ್ಲಿ ಅರ್ಜೆಂಟೀನಾ ಮತ್ತು ಈಜಿಪ್ಟ್ ತಂಡಗಳು ಮುಖಾಮುಖಿಯಾಗಲಿವೆ. ಬಳಿಕ ಭಾರತೀಯ ಕಾಲಮಾನ ಮಧ್ಯರಾತ್ರಿ 1:30 ಕೆನಡಾದ ವ್ಯಾನ್ಕೋವರ್ನಲ್ಲಿ ನಡೆಯಲಿರುವ ಇದೇ ಸುತ್ತಿನ ಪಂದ್ಯದಲ್ಲಿ ಸ್ವಿಟ್ಜರ್ಲೆಂಡ್ ಹಾಗೂ ಕೊಲಂಬಿಯಾ ತಂಡಗಳು ಸೆಣಸಾಟ ನಡೆಸಲಿವೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಇಂಡೋನೇಷ್ಯಾದ ಅತ್ಯುನ್ನತ ಗೌರವ ಬಿಂತಾಂಗ್ ಆದಿಪೂರ್ಣ ಪ್ರದಾನ. ಕೇರಳದ ಕೊಚ್ಚಿಯಲ್ಲಿ ನಾಳೆಯಿಂದ 2 ದಿನಗಳ ಬ್ರಿಕ್ಸ್ ಮಹಿಳಾ ಸಚಿವರ ಸಭೆ ಆರಂಭ. ಸ್ವದೇಶಿ ನಿರ್ಮಿತ ಸ್ಟೆಲ್ತ್ ಯುದ್ದ ನೌಕೆ ಮಹೇಂದ್ರಗಿರಿ F-38 ಇದೇ 11ರಂದು ವಿಶಾಖಪಟ್ಟಣದಲ್ಲಿ ಕಾರ್ಯಾರಂಭ. ಮಹಾರಾಷ್ಟದಲ್ಲಿ ಧಾರಾಕಾರ ಮಳೆ, 13 ಮಂದಿ ಸಾವು, 100 ಮಂದಿ ನಿರಾಶ್ರಿತ. ಗಿರಿಧಾಮಗಳಲ್ಲಿ ರೆಡ್ ಅಲರ್ಟ್ ಘೋಷಣೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಬೆಲ್ಜಿಯಂ ಕ್ವಾರ್ಟರ್ ಫೈನಲ್ಗೆ ಲಗ್ಗೆ. ಇಂದು ಅರ್ಜೆಂಟೀನಾ ಈಜಿಪ್ಟ್ ಹಣಾಹಣಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
3: ಇದು ಆಕಾಶವಾಣಿ ಬೆಂಗಳೂರು. 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ಇನ್ನೀಗ ಚಿತ್ರಗೀತೆಗಳು. ಶಂಕರ್ ಮಹಾದೇವನ್ ಹಾಡಿರುವ ಶ್ರೀ ಚಿತ್ರದ ಹಾಡು. ಸಾಹಿತ್ಯ ವಿ ಮನೋಹರ್, ಸಂಗೀತ ವಲೇಶ್ ಹಾಗೂ ಸಂದೀಪ್.

0: 1 2 3. ಈ ಚಿತ್ರದ ಗೀತೆಯನ್ನು ಬರೆದಿದ್ದವರು ಬಿ ನಾಗೇಂದ್ರ ಪ್ರಸಾದ್, ಸಂಗೀತ ದೇವ. ಚಿತ್ರಗೀತೆಗಳನ್ನ ಕೇಳ್ತಾ ಇದ್ರಿ. ಸಮಯ 1:30 ಇದೆ. ಇನ್ನೀಗ ಮುಂದಿನ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ, ಕೇಳಿ.
1: ಆಕಾಶವಾಣಿ ಚೈತ್ರವನ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
2: ಪ್ರಿಯ ಕೇಳುಗರಿಗೆಲ್ಲ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ ಇಂದು 21ನೇ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಬಿ ಕೆ ಜಲಜಾ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀಮತಿ ಶಾಂತಾ ಗೋಪಾಲ್.
3: ವಾಲ್ಮೀಕಿ ಮುನಿಗಳಿಗೆ ಮನಸ್ಸಿನಲ್ಲಿ ಅಚ್ಚರಿಗೊಳ್ತಾರೆ, ಆದರೆ ನೊಂದುಕೊಳ್ತಾರೆ. ಸೀತಾ ಮಾತೆಯನ್ನ ಈ ಮಕ್ಕಳನ್ನ ತಂದೆಯ ವಶಕ್ಕೆ ಒಪ್ಪಿಸೋದಕ್ಕಾಗಿ ಒಂದು ಒಳ್ಳೆಯ ಸಂಧಿಯನ್ನ ಎದುರು ನೋಡ್ತಾ ಇದ್ರು. ಆದರೆ ಅದು ಈ ರೀತಿಯಾಗಿ ವಿಪರೀತವಾಗಿ ಪರಿಣಮಿಸ್ತು. ಆಗ ಬೇಗದಿಂದ ಆ ರಣರಂಗಕ್ಕೆ ಹೋಗಿದ್ದಾರೆ. ಉಗ್ರವಾದ, ಘೋರವಾದ, ಜುಗುಪ್ಸಾವಹವಾದಂತಹ ರಣರಂಗದ ಮಧ್ಯದಲ್ಲಿ ರಾಮ ಮೂರ್ಛೆ ಹೋಗಿ ಮಲಗಿರುವುದನ್ನ ವಾಲ್ಮೀಕಿ ಮುನಿಗಳು ಕಾಣ್ತಾ ಇದ್ದಾರೆ. ಆಗ ಅವರಿಗೆ ನೆನಪು ಬರ್ತಾ ಇದೆ, ನೋಡಿ

ಅಂದು ಲಂಕಾ ಪಟ್ಟಣದಲ್ಲಿ ರಾವಣನ ಸೈನ್ಯದ ಜೊತೆ ಯುದ್ಧ ಮಾಡ್ತಾ ಇದ್ದಾಗ ಇಂದ್ರಜಿತುವಿನ ಸರ್ಪಾಸ್ತ್ರದಿಂದ ಇಡಿಯ ರಾಮನ ಸೈನ್ಯವೆಲ್ಲ ಮೂರ್ಛೆ ತಪ್ಪತ್ತೆ. ರಾಮನೊಂದಿಗೆ ಎಲ್ಲರೂ ಮೂರ್ಛೆ ತಪ್ಪಿ ಬಿದ್ದಿದ್ದ ರೀತಿಯಲ್ಲಿ ರಾಮ ಇಲ್ಲಿ ಕೂಡ ಹಾಗೆ ಮೂರ್ಛೆ ಹೋಗಿ ಬಿದ್ದಿದ್ದಾನೆ. ಅವನ ಮಖದ ಕಾಂತಿ ಮಸುಳಿ ಹೋಗಿದೆ. ಅವನ ಕಣ್ಗಳು ನಿಶಯ ತಾವರೆಯವಲಾಗಿ ಕಣ್ಗಳ. ಅವನು ಕಮಲಪತ್ರ ನೇತ್ರ. ಆದ್ರೆ ಇವಾಗ ಹೇಗಿದೆ ಅಂತ ಹೇಳಿದ್ರೆ ರಾತ್ರಿಯ ಹೊತ್ತಿನ ತಾವರೆಯ ಹಾಗಿದೆ ಅವನ ಕಣ್ಗಳು ಅಂತ. ರಾತ್ರಿಯ ಹೊತ್ತು ತಾವರೆ ಬಾಡಿ ಮುದುಡು ಹೋಗುತ್ತೆ ಎನ್ನುವುದು ನಮ್ಮ ಕವಿಸಮಯ. ಆ ರೀತಿಯಾಗಿ ರಾಮನ ಕಣ್ಗಳಿನ ಕಾಂತಿ ಬಾಡಿ ಹೋಗಿದೆ. ಅವನ ಅವಯವ ಯಾವಾಗಲೂ ನೀಲಮೇಘ ಶ್ಯಾಮನಾದಂತಹ ರಾಮನ ಅಂಗಾಂಗಗಳು ಅವಯವಗಳು ಆರೋಗ್ಯವಾಗಿ ಹೊಳಿತಾ ಇರುತ್ತವೆ. ಆದರೆ ಈ ಯುದ್ಧದ ಒಂದು ಆಘಾತದಿಂದಾಗಿ ಅವನ ಅವಯವಗಳ ಕಾಂತಿಯೆಲ್ಲ ಕಂದಿ ಹೋಗಿದೆ. ಅವನ ಕೈಯೇ ಅನ್ನುವ ಕಮಲದಿಂದ ಅತ್ತ ಕಡೆ ಇತ್ತ ಕಡೆ ಬಿದ್ದು ಹೋಗಿದೆ ಅವನ ರಾಮ ಕೋದಂಡ. ಅವನ ಗಾಯದಿಂದ ನೆತ್ತರಿನ ವರತೆಗಳು ಹೊರಟಿವೆ. ರಕ್ತದ ಪ್ರವಾಹ ಈಚೆಗೆ ಹರಿದು ಹೆಪ್ಪುಗಟ್ಟಿದೆ. ಈ ರೀತಿಯಾಗಿ ದಯನೀಯವಾದಂತಹ ಸ್ಥಿತಿಯಲ್ಲಿ ತನ್ನ ರಥದಲ್ಲಿ ಸಾರಥಿಯೊಂದಿಗೆ ಮೂರ್ಛೆ ಹೋಗಿ ಮಲಗಿದ್ದಂಥ ರಾಮನನ್ನ, ಅಂತಹ ಯುದ್ಧ ವೀರನನ್ನ, ರಾವಣನನ್ನ ಕೊಂದಂಥವನನ್ನ, ಕರದೂಷಣನನ್ನ ಸಂಹಾರ ಮಾಡಿದಂಥವನನ್ನ, 14,000 ರಾಕ್ಷಸರನ್ನ ಏಕಾಂಗಿಯಾಗಿ ಎದುರಿಸಿದ ವೀರನಾದ ರಾಮ, ಹೀಗೆ ಬಾಲಕರಿಬ್ಬರ ಶರಘಾತಕ್ಕೆ ಮೂರ್ಛೆ ಹೋಗಿ ಮಲಗಿರುವುದನ್ನ ಬೆರಗಾಗಿ ನೋಡ್ತಾ ಇದ್ದಾರೆ ವಾಲ್ಮೀಕಿ ಮುನಿಗಳು. ಹಾಗೆ ನೋಡಿ

ಮುನಿಶ್ರೇಷ್ಠನಾದಂತಹ ವಾಲ್ಮೀಕಿ ತನ್ನ ಕಮಂಡಲದ ನೀರಿನಿಂದ ರಾಮನ ಮುಖಕ್ಕೆ ಸಂಪ್ರೋಕ್ಷಣೆಯನ್ನ ಮಾಡ್ತಾರೆ. ನೀರನ್ನ ಸಿಂಪಡಿಸಿದಾಗ ಆ ಶೈತ್ಯೋಪಚಾರದಿಂದ ಅವನಿಗೆ ಎಚ್ಚರ ಆಗತ್ತೆ. ಅವನು ಎಚ್ಚರಗೊಂಡ ರೀತಿಯಾದರೂ ಹೇಗಿತ್ತು ಅಂದ್ರೆ, ಯುದ್ಧದಲ್ಲಿ ನೊಂದು ಗಾಯಗೊಂಡು ಮೂರ್ಛೆ ಹೋಗಿ ಎದ್ದಂತಹ ಒಂದು ವಿಭ್ರಮದ ಸ್ಥಿತಿ ಇರಲಿಲ್ಲ. ಸಾಧಾರಣವಾಗಿ ಆದಿಶೇಷನ ಹಾಸಿಗೆಯ ಮೇಲೆ ರಾತ್ರಿ ಮಲಗಿ ಬೆಳಗ್ಗೆ ಸಮಾಧಾನವಾಗಿ ಏಳುವ ರೀತಿಯಲ್ಲಿ, ವಿಷ್ಣುವೇ ಇವನು ಅನ್ನುವ ರೀತಿಯಲ್ಲಿ ತಾನು ನಿಧಾನವಾಗಿ ಸಮಾಧಾನವಾಗಿ ಕಣ್ಣುಗಳನ್ನ ತೆಗೆದು ವಾಲ್ಮೀಕಿಗಳಿಗೆ ಅವನು ನಮಸ್ಕಾರ ಮಾಡ್ತಾನೆ. ಆಗ ನಮಸ್ಕಾರ ಮಾಡಿದಾಗ ವಾಲ್ಮೀಕಿಗಳು ಸಾಕ್ಷಾತ್ ವಿಷ್ಣು ಸ್ವರೂಪನಾದ ರಾಮನನ್ನ ಕಂಡು ಹೊಗಳ್ತಾ ಇದ್ದಾರೆ. ಜಗನ್ನಾಥ ಸರ್ವ ಕಾರಣ ಸಕಲ ರಾಕ್ಷಸಾಂತಕ ಭಕ್ತವತ್ಸಲ ಕೃಪಾಳು ನಿರಪೇಕ್ಷ ರಾಘವ ರಾಮ ಚಿತ್ತಾವಧಾನ ಸೈರಿಸು ಶಾಂತನಾಗು. ನಿನ್ನ ಕೋಪ ವರ ಎರಡು ಅನುಗ್ರಹ ನಿಗ್ರಹ ಎರಡೂ ಕೂಡ ಅಸಾಧ್ಯವಾದದ್ದು. ಯಾರು ನಿನ್ನನ್ನು ತಡೆಯ

ರಾಮನ ಸಿರಿ ಮುಡಿಗೆ ಆಕಾಶದಿಂದ ಅಮರರುಗಳೆಲ್ಲ ದೇವಾನು ದೇವತೆಗಳೆಲ್ಲ ಹೂಮಳೆಯನ್ನ ಕರೀತಾ ಇದ್ದಾರೆ. ದೇವ ದುಂದುವಿ ಮೊಳಗುತ್ತಾ ಇದೆ. ಸಕಲವು ಶುಭದ ಸಂಕೇತವಾಗಿ ತೋರ್ಕೊಳ್ತಾ ಇದೆ. ಋಷಿ ಮಂತ್ರಪೂತವಾದಂತಹ ಉದಕವನ್ನ ಭರತ ಲಕ್ಷ್ಮಣ ಶತ್ರುಘ್ನಾದಿಗಳ ಮೇಲೆ ಸಂಪ್ರೋಕ್ಷಣೆ ಮಾಡಿದ್ರಿಂದ ಅವರೆಲ್ಲರೂ ಕೂಡ ನಿದ್ದೆ ತೆಳೆದು ಎದ್ದ ರೀತಿಯಲ್ಲಿ ಮತ್ತೆ ಸಪ್ರಾಣಗೈತಾ ಇದ್ದಾರೆ. ಹೀಗೆ ಮೇಲಿಂದ ಅಮರರೆಲ್ಲ ಕೂಡ ಅಮೃತವನ್ನ ಎಲ್ಲರ ಮೇಲೆ ಸಿಂಪಡಿಸಿದಾಗ ಸಕಲ ಸೈನ್ಯವೆಲ್ಲ ಕೂಡ ಎದ್ದು ನಿಲ್ಲತ್ತೆ. ಆಗ ಹೇಗಿತ್ತಂತೆ ಅದು ಅಂತ ಹೇಳಿದ್ರೆ, ಎಲ್ಲವೂ ಮಲ್ಕೊಂಡ್ಬಿಟ್ಟಿದ್ವು, ಎಲ್ಲವೂ ಅಚೇತನರಾಗ್ಬಿಟ್ಟಿದ್ರು. ಪೊರೆಯನ್ನ ಕಳಚಿಕೊಂಡಂತಹ ಹಾವಿನ ಕುಲ ಒಂದೇ ರೀತಿಯಾಗಿ ಹೇಗೆ ಚಟುವಟಿಕೆಯನ್ನ ತಳಿಯಿತ್ತೋ ಅದೇ ರೀತಿಯಾಗಿ ಇಡೀ ಸೈನ್ಯಕ್ಕೆ ಸೈನ್ಯವೇ ಮತ್ತೆ ಚಟುವಟಿಕೆಯನ್ನ ತಳಿಯಿತು. ಈ ಅಚ್ಚರಿಯನ್ನ ಏನಂತ ಹೇಳಲಿ ಅಂತ ಹೇಳಿ ಕವಿ ಆಶ್ಚರ್ಯವನ್ನ ಸೂಚಿಸ್ತಾ ಇದ್ದಾನೆ. ಅಂತಹ ಸಮಯದಲ್ಲಿ ರಾಮ ಲೋಕಾಭಿರಾಮ ಭುವನಾಭಿರಾಮ ವಾಲ್ಮೀಕಿಯ ಆಶ್ರಮಕ್ಕೆ ತಾನಾಗಿ ಬಂದಿದ್ದಾನೆ. ಅವನಿಗೆ ಉಪಚಾರ ಮಾಡಬೇಕಿದೆ. ವಾಲ್ಮೀಕಿಗಳು ಮಾಡ್ತಾ ಇದ್ದಾರೆ ನೋಡಿ, ಸುರಧೇನುವನ್ನೇ ಪ್ರಾರ್ಥಿಸ್ತಾ ಇದ್ದಾರೆ ರಾಮನ ಉಪಚಾರಕ್ಕಾಗಿ, ಅವನಿಗೆ ಅತಿಥಿ ಸತ್ಕಾರವನ್ನು ಮಾಡುವುದಕ್ಕಾಗಿ.

ತಾನು ಧ್ಯಾನದಿಂದ ಕಾಮಧೇನುವನ್ನ ಬರಮಾಡ್ಕೊಳ್ತಾನೆ. ಕಾಮಧೇನುವನ್ನ ಪ್ರಾರ್ಥನೆ ಮಾಡಿ ಬೇಡಿದಂತಹ ತನಗೆ ಬೇಕಾದಂತಹ ಎಲ್ಲ ಪದಾರ್ಥಗಳನ್ನು ತರಿಸ್ಕೊಳ್ತಾನೆ. ಹಾಗೆ ತರಿಸಿಕೊಂಡ ಬಳಿಕ ರಾಘವೇಶ್ವರನನ್ನ ಕುಳ್ಳಿರಿಸಿ ಹಾಲಿನಿಂದ ಅವನಿಗೆ ಅಭಿಷೇಕ ಮಾಡಿಸ್ತಾ ಇದ್ದಾನೆ. ತಂಪಾಗಲಿ ಅವನ ಕೋಪ ತಾಪ ಎಲ್ಲವೂ ಎನ್ನುವ ರೀತಿಯಲ್ಲಿ ಆ ಬಳಿಕ ಭರತಾದಿ ಎಲ್ಲ ರಾಮನ ತಮ್ಮಂದಿರನ್ನ ಕುಳ್ಳಿರಿಸಿ ಎಲ್ಲರಿಗೂ ಆದರ ಸತ್ಕಾರಗಳನ್ನ ಮಾಡಿ ಮಧುಪರ್ಕಾದಿಗಳನ್ನು ಕೊಟ್ಟು ಉಪಚಾರವನ್ನ ಮಾಡಿ ಚೆನ್ನಾಗಿ ಹೊಗಳಿ ಬಳಿಕ ಕುಶಲವರನ್ನ ನೇಮದಿಂದ ಕರೆಸ್ತಾ ಇದ್ದಾನೆ. ಕರೆಸಿ ಆ ರಾಘವೇಶ್ವರನ ಚರಣ ಕಮಲದಲ್ಲಿ ಅವರಿಬ್ಬರನ್ನು ನಮಸ್ಕಾರ ಮಾಡುವುದಕ್ಕೆ ಹೇಳಿ ಮುನಿ ಈ ರೀತಿಯಾಗಿ ಮೆಲ್ಲನೆ ರಾಮನ ಬಳಿ ಹೇಳ್ತಾ ಇದ್ದ

ರಾಜೇಂದ್ರ, ಕೋಪ ಮಾಡ್ಕೋಬೇಡ. ನಿನ್ನ ಎಲ್ಲರೂ ಸಕಲ ಜಗತ್ತೆಲ್ಲ ಕೂಡ ಕೃಪಾ ಜಲದಿ ಯಾರು ನಿನ್ನ ಶರಣು ಹೊಕ್ಕಿ ಬರ್ತಾರೋ ಅವರನ್ನ ಎಂತಹ ಕಷ್ಟ ಆದ್ರೂ ಕೂಡ ಕಾಪಾಡ್ತೀಯ ಅಂತ ಹೇಳಿ ಶರಣಾಗತ ವತ್ಸಲ ಅಂತ ಇಡೀ ಜಗತ್ತೇ ನಿನ್ನನ್ನು ವರ್ಣಿಸ್ತಾ ಇದೆ.

ನೀನು ಈ ಮಕ್ಕಳ ಮೇಲೆ ದಯವಿಟ್ಟು ಕೋಪ ಮಾಡ್ಕೊಳ್ಬೇಡ. ಇವರು ಬೇರೆ ಅಲ್ಲ, ನಿನ್ನ ತನು ಸಂಭವರ್, ನಿನ್ನ ಮಕ್ಕಳೇ ಅವರು. ಜಾನಕಿಯ ಮಕ್ಕಳಿವರು, ನಿನ್ನ ಪತ್ನಿಯಾದಂತ ಸೀತೆ ಹೆತ್ತ ಮಕ್ಕಳು. ಇವರು ಸ್ವಲ್ಪ ಮರ್ಯಾದೆಯನ್ನ ಮೀರಿದ್ರು, ಹಾದಿಯನ್ನ ತಪ್ಪಿದ್ರು, ಅವಸರವನ್ನ ಮಾಡಿದ್ರು, ಸ್ವಲ್ಪ ದುಡುಕುತನವನ್ನ ತೋರಿಸ್ಬಿಟ್ರು. ಆಗ ನಾನು ಆಶ್ರಮದಲ್ಲಿ ಇರಲಿಲ್ಲ, ವರ್ಣನ ಲೋಕಕ್ಕೆ ಯಾವುದೋ ಒಂದು ಯಜ್ಞಾರ್ಥವಾಗಿ ಹೋಗಿದ್ದೆ. ಇದ್ದಿದ್ರೆ ಈ ರೀತಿಯಾದಂತ ಒಂದು ಅಸಂಭಾವ್ಯ ನಡೆಯುವುದಕ್ಕೆ ನಾನು ಬಿಡ್ತಾ ಇರಲಿಲ್ಲ. ಇಲ್ಲಿ ನಡೆದಂತ ಯಾವ ಕಾರ್ಯ ಕಾರಣವೂ ಕೂಡ ನನಗೆ ಗೊತ್ತಿಲ್ಲಪ್ಪ. ಎಂತಹ ಅಪರಾಧ ಆಗಿದ್ರೂ ಕೂಡ ಈ ಮಕ್ಕಳಿಂದ ನೀನು ತಾಳ್ಕೊಳ್ಬೇಕು ಅಂತ ಹೇಳಿ ಇಂಗಿತಜ್ಞರಾದಂತಹ ವಾಲ್ಮೀಕಿ ಮಹರ್ಷಿಗಳು ರಾಜೇಂದ್ರನಾದ ರಾಮನನ್ನ ನಿಧಾನವಾಗಿ ಮೆಲ್ಲಗೆ ಅನುನಯದಿಂದ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ವಾಲ್ಮೀಕಿ ಮಹರ್ಷಿಗಳು ಮತ್ತೊಬ್ಬರ ಮನಸ್ಸಿನ ಮಾನಸಿಕತೆ ಏನು ಅನ್ನೋದನ್ನ ಬಲ್ಲವರು. ನೋಡಿ, ಅವರು ಹೇಳ್ತಾ ಇದ್ದಾರೆ, ಮೊದಲಿಗೆ ನೀನು ಆಶ್ರಿತ ವತ್ಸಲ, ಎಲ್ಲರನ್ನೂ ಕಾಪಾಡುವಂತಹವನು ಕರುಣಾಳು ಅನ್ನೋದನ್ನ ಹೇಳಿ, ಆ ಬಳಿಕ ಇವರು ನಿನ್ನ ತನು ಸಂಭವರ್ ಅದನ್ನ ಮೊದಲಿಗೆ ಹೇಳ್ತಾ ಇದ್ದಾನೆ. ಸೀತೆಯ ಮಕ್ಕಳು ಅಂತ ಮೊದಲಿಗೆ ಹೇಳಲಿಲ್ಲ, ಮೊದಲು ನಿನ್ನ ಮಕ್ಕಳು ಇವರು, ಸೀತೆ ಹೆತ್ತಿದ್ದು. ಈ ಒಂದು ಸೂಕ್ಷ್ಮವನ್ನ ಅನುಮಾನಕ್ಕಾಗ್ತಾನೆ ಅವನು ಇವಳನ್ನ ತ್ಯಜಿಸಿದ್ದು. ಅವಳ ಮೇಲಿನ ಒಂದು ಚಾರಿತ್ರ್ಯದ ದೋಷದಿಂದ ತಾನೇ ಇವಳನ್ನ ತ್ಯಜಿಸಿದ್ದು. ಅದೆಲ್ಲವೂ ವಾಲ್ಮೀಕಿಗಳಿಗೆ ಗೊತ್ತಿತ್ತು. ಹಾಗಾಗಿ ರಾಮನ ಒಂದು ಮನಸ್ಸಿನ ಗತಿ ಯಾವುದು ಅನ್ನೋದು ಕೂಡ ಬಲ್ಲವರಾಗಿದ್ರಿಂದ ಅವರು ಮೊದಲಿಗೆ ಇವರು ನಿನ್ನ ತನು ಸಂಭವರ್ ಅಂತ ಹೇಳಿ ತಾವು ವೇದ ವಾಕ್ಯವನ್ನ ನುಡಿತಾ ಇದ್ದಾರೆ, ರಾಮನನ್ನ ಅನುನಯಿಸ್ತಾ ಇದ್ದಾರೆ. ಮತ್ತೆ ಕೂಡ ಲೋಕದ ಒಂದು ನೀತಿಯನ್ನ ತಾವು ಮಹರ್ಷಿಯಾಗಿ ಅವನಿಗೆ ಬೋಧಿಸ್ತಾ ಇದ್ದಾರೆ.

ನಮ್ಮ ಹೊಟ್ಟೆಯಲ್ಲಿ ಹುಟ್ಟಿದಂತಹ ಮಕ್ಕಳು ಅವರು ವಿನಯವಂತರಾಗಿರಲಿ ಧೂರ್ತರಾಗಿರಲಿ, ಆದರೆ ತಂದೆ ಜನ್ಮ ಕೊಟ್ಟಂತವರಿಗೆ ಅವರನ್ನ ನಿವಾರಿಸಿಕೊಳ್ಳೋದಿಕ್ಕೆ ಬರೋದಿಲ್ಲ. ಅವರು ಇಷ್ಟ ಇಲ್ಲದೆ ಅವರ ಮೇಲೆ ಪ್ರೀತಿ ಇಲ್ಲದೆ ಹೋಗೋದಿಲ್ಲ. ಹಾಗಾಗಿ ಈ ಬಾಲಕರು ಯಾವ ರೀತಿ ನಡ್ಕೊಂಡ್ರು ಅನ್ನುವಂತಹ ಅವರ ಅತೀತವನ್ನ ನೀನು ಕ್ಷಮಿಸ್ಬಿಡಪ್ಪ ಅಂತ ಹೇಳಿ ವಾಲ್ಮೀಕಿ ಮಹರ್ಷಿಗಳು ರಾಮನಲ್ಲಿ ನುಡಿದಾಗ ರಾಘವ ಲಕ್ಷ್ಮಣನನ್ನ ನೋಡಿ ಕೇಳ್ತಾ ಇದ್ದಾನೆ, ಸೀತೆ ಈ ಸುತರನ್ನ ಈ ಮಕ್ಕಳನ್ನ ಹೇಗೆ ಪಡೆದಲು ಅಂತ ಕೇಳಿದಾಗ ಲಕ್ಷ್ಮಣ ಹೇಳ್ತಾ ಇದ್ದಾನೆ, ನಾನು ನಿನ್ನ ಆಜ್ಞೆಯಂತೆ ಅವಳನ್ನ ಸುರ ನದಿ ಗಂಗಾ ನದಿಯನ್ನ ದಾಟಿಸಿ ಪೂರ್ಣ ಗರ್ಭಿಣಿಯಾದಂತಹ ಈ ಭೂಮಾತೆಯನ್ನ ಈ ಭೂಮಿಯ ಸುತೆಯನ್ನ ಅಲ್ಲಿ ಬಿಟ್ಬಿಟ್ಟು ಬಂದೆ ಹೊರತು ಮುಂದಿನ ಕತೆ ನನಗೆ ಗೊತ್ತಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾನೆ. ರಾಮನಿಗೆ ಇನ್ನೂ ಕೂಡ ಸಂದೇಹ, ಲಕ್ಷ್ಮಣನ ಮೇಲೂ ಸಂದೇಹ. ತನಗೆ ಗೊತ್ತಿಲ್ಲದೆ ಲಕ್ಷ್ಮಣ ಏನಾದ್ರೂ ಇವಳಿಗೆ ಸಹಾಯ ಮಾಡಿರ್ಬೋದಾ ಈ ಮಕ್ಕಳನ್ನ ಹಡೆಯಲಿಕ್ಕೆ ಅನ್ನುವಂಥದ್ದು. ಅದನ್ನು ನಿವಾರಿಸಿಕೊಂಡು ಶುದ್ಧ ಚಾರಿತ್ರಗಳನ್ನ ಮಾತ್ರ ಸ್ವೀಕರಿಸ್ತೀನಿ ಅನ್ನುವಂತಹ ಪ್ರೋಟೋಕಾಲ್ ರಾಮನದು. ಹಾಗಾಗಿ ಲಕ್ಷ್ಮಣನನ್ನ ಕೇಳ್ತಾ ಇದ್ದಾನೆ.

ಹಾಗೆ ಲಕ್ಷ್ಮಣ ನುಡಿದು ಸುಮ್ಮನಾಗ್ಬಿಡ್ತಾನೆ. ಆಗ ವಾಲ್ಮೀಕಿ ಮುಂದಿನ ಕಥೆಯನ್ನ ಮುಂದುವರಿಸ್ತಾ ಇದ್ದಾರೆ. ಏಕಾಗಿಯಾಗಿ ಜಾನಕಿ, ಅಲ್ಲಿ ನೀನು ಬಿಟ್ಟಂತಹ ಜಾಗ, ನೀನು ಯಾವ ಎಡೆಯಲ್ಲಿ ಅರಣ್ಯದಲ್ಲಿ ಬಿಟ್ಟು ಹೋಗಿದ್ಯೋ ಅಲ್ಲಿ ಅವಳು ಒಬ್ಬಳೇ ಒಬ್ಬಳು ವಿರಹದಿಂದ ಅನಾಥೆಯಾಗಿ ಅಸಹಾಯಳಾಗಿ ಅಳತಾ ಇದ್ಲು, ತೀವ್ರವಾದ ಶೋಕದಿಂದ ತೊಳಲುತ್ತಾ ಇದ್ಲು, ಬಳಲ್ತಾ ಇದ್ಲು. ಅವಳನ್ನು ನಾನು ಕಂಡು ನನ್ನ ಆಶ್ರಮಕ್ಕೆ ಕರ್ಕೊಂಡು ಬಂದೆ, ಸಂತೈಸಿದೆ ಅವಳನ್ನು. ಇಲ್ಲಿ ನಾನು ಮುನಿವಧುಗಳನ್ನೆಲ್ಲ ಇಟ್ಟು ಅವಳಿಗೆ ಉಪಚಾರ ಮಾಡಿಸಿ ನಂತರ ಸಂತತಿಗಳಾಯಿತು. ಅವಳಿಗೆ ಎರಡು ಮಕ್ಕಳು ಆದವು. ಮಕ್ಕಳು ಹುಟ್ಟಿದ ಬಳಿಕ ಇಲ್ಲಿಯವರೆಗೆ ನಾನು ಅವರಿಗೆ ಎಲ್ಲ ರೀತಿಯಾದಂಥ ಜಾತಕರ್ಮ, ನಾಮಕರಣ, ಚೌಲ, ಉಪನಯನ, ಧನುರ್ವೇದ ಪಠಣ ಮತ್ತು ವೇದಾಧ್ಯಯನ ಎಲ್ಲವನ್ನೂ ಮಾಡಿಸಿದ್ದೆ. ಎಲ್ಲ ವಿಷಯವನ್ನು ಕೂಡ ರಾಮನಿಗೆ ಹೇಳ್ತಾ ಇದ್ದಾನೆ. ಬಳಿಕ ವಾಲ್ಮೀಕಿ ತನ್ನ ಶಿಷ್ಯರನ್ನು ತನ್ನ ಆಶ್ರಮಕ್ಕೆ ಕಳಿಸಿ ರಾಮಚಾರಿತ್ರವನ್ನು ತರಿಸ್ತಾ ಇದ್ದಾನೆ ನೋಡಿ.

ವಾಲ್ಮೀಕಿ ಇಂತಹ ಒಂದು ಸುಸಂದರ್ಭಕ್ಕಾಗಿ, ಸುವರ್ಣ ಗಳಿಗೆಗಾಗಿ ಕಾಯ್ತಾ ಇದ್ದ. ತಕ್ಷಣವೇ ಅವನು ತನ್ನ ಶಿಷ್ಯರಾದಂತಹ ಕುಶಲ್ ಅವರನ್ನ ಪರ್ಣಶಾಲೆಗೆ ಕಳಿಸಿ ಎರಡು ವೀಣೆಗಳನ್ನ ತರಿಸ್ತಾನೆ. ತರಿಸಿದ ಬಳಿಕ ಆ ಮಕ್ಕಳಿಗೆ ತಾನು ಅಭ್ಯಾಸ ಮಾಡಿಸಿದಂತಹ ರಾಮಚಾರಿತ್ರವನ್ನ ಹಾಡಲಿಕ್ಕೆ ಹೇಳ್ತಾನೆ. ಆ ಮಕ್ಕಳಾದರೂ ಆದ್ಯಂತವಾಗಿ ರಾಮಚಾರಿತ್ರವನ್ನ ಕಂಠಪಾಠ ಮಾಡಿದ್ದಾರೆ. ಆ ಕಂಠಪಾಠ ಮಾಡಿದಂತಹ ಕಾವ್ಯವನ್ನ ನೋಡಿ ಅವರು ಲಲಿತಾ, ಸಾಳಂಗ, ಸಾವೇರಿ, ಗುಜ್ಜರಿ, ಗೌಳ, ಫಲಮಂಜರಿ ಅನ್ನೋ ಅಂತಹ ವಿವಿಧವಾದಂತಹ ರಾಗಗಳನ್ನು ಬಳಸಿ ಎರಡನೆಯ ತುಂಬುರು ನಾರದರೋ ಅನ್ನುವ ರೀತಿಯಾಗಿ ವೀಣಾ ವಾದನದ ಜೊತೆಗೆ ರಾಮಚಾರಿತ್ರವನ್ನು ಅವರು ಕುಶಲವರು ಹಾಡಿದ್ದಾರೆ. ವೀಣೆಯನ್ನು ಕೈಗಿತ್ತು ಬಾಲಕರ ವದನದಲ್ಲಿ ಅವನು ಹಾಡಿಸ್ತಿದ್ದು ಹೇಗಿತ್ತು ಅಂತ ಹೇಳಿದ್ರೆ

ಸಾಕ್ಷಾತ್ ಸರಸ್ವತಿ ದೇವಿಯೇ ತನ್ನ ಕಚ್ಚಪಿ ವೀಣೆಯನ್ನ ಈ ಮಕ್ಕಳ ಕೈಲಿ ಕೊಟ್ಟುಬಿಟ್ಟು ತಾನು ಅವರ ವದನದಲ್ಲಿ ನೆನೆಸಿಬಿಟ್ಲೋ ಅನ್ನುವ ರೀತಿಯಾಗಿ ಗಾನಾಭಿಮಾನಿ ದೇವತೆ ಇಷ್ಟವರೆಗೆ ತನ್ನ ಕಾಣಿಕೆಯನ್ನು ಮುಡಿಪಾಗಿ ಇಟ್ಕೊಂಡಿದ್ಲೇನೋ, ತನ್ನ ಕಲೆಯನ್ನೆಲ್ಲ ಈ ಮಕ್ಕಳು ಬಂದು ಹಾಡಲಿ ಅನ್ನುವ ರೀತಿ ಮೀಸಲು ಕಾಣಿಕೆಯಂತೆ ಇಬ್ಬರು ಬಾಲಕರ ಬಾಯಿಂದ ಆ ಗಾನರಸ ಹೊರಹೊಮ್ಮತಾ ಇದೆ. ಮೋಹನದ ತನಿರಸವೋ ಕರ್ಣಕ್ಕೆ ಅಮೃತದಂತೆ ಸೂಸ್ತಾ ಇದೆಯೋ ಅನ್ನುವ ಹಾಗೆ ಆ ಮಕ್ಕಳು ಜಾಣ್ಮೆಯಿಂದ, ಜೋಕೆಯಿಂದ, ಎಚ್ಚರಿಕೆಯಿಂದ ಜತಿ, ರೀತಿ, ತಾಳ, ಜತಿ ಅಂದ್ರೆ ಜತಿಗಳು ಆ ಸ್ವರವನ್ನ ಜೋಡಿಯಾಗಿ ಹಾಡುವಂಥದ್ದು, ರೀತಿ ಅಂದ್ರೆ ಒಂದೊಂದು ರೀತಿಯ ಪಾಣಿ ಅಂತ ಏನು ಹೇಳ್ತೀವಿ ಆ ರೀತಿಯ ರೀತಿಬದ್ಧವಾಗಿ, ತಾಳ ತಾಳಕ್ಕೆ ಅನುಗುಣವಾಗಿ ಪ್ರಮಾಣವಾಗಿ ಪ್ರಮಾಣಬದ್ಧವಾದಂತಹ ಕಂಪಿತ ಮೂರ್ಛೆಗಳು, ಕಂಪಿತ ಗಮಕಗಳು, ದಶವಿಧ ಗಮಕಗಳು ಅಂತ ಹೇಳ್ತೀವಲ್ಲ ಆ ರೀತಿಯಾಗಿ ಕಂಪಿತ ಸ್ಫುರಿತ ಈ ರೀತಿಯಾದಂತಹ ಗಮಕಗಳನ್ನು ಬಳಸಿ ಮೂರ್ಛನೆಯನ್ನು ಕೂಡ ಮಾಡಿ ಪಾಡು ಪೆಡಗು ಭಿನ್ನಾಣ ಲಯ ಆಹತ ಪ್ರತ್ಯಾಹತ ಹೀಗೆ ಸಂಗೀತ ಶಾಸ್ತ್ರದ ಎಲ್ಲ ಚಾತುರ್ಯವನ್ನು ಬಳಸಿಕೊಂಡು ಜಾಣ್ಮೆಯನ್ನು ಕಲೆಗಾರಿಕೆಯನ್ನು ಮೆರೆದು ಅವರಿಬ್ಬರು ಹಾಡ್ತಾ ಇರ್ತಾರಂತೆ. ಹಾಗೆ ಹಾಡ್ತಿದ್ದಂತಹ ಆ ಒಂದು ನಾದ ಹೇಗಿತ್ತು ಅಂತ

ಪಠ್ಯೇಚ ಗೇಯೇಚ ಮಧುರವಾಗಿರುವಂತಹ ರಾಮಾಯಣ ಕಾವ್ಯವನ್ನ ಈ ಮಕ್ಕಳಿಬ್ಬರು ಸಂಗೀತ ಶಾಸ್ತ್ರದ ಎಲ್ಲ ಹೊಳಹುಗಳನ್ನು ತೋರಿಸ್ತಾ ಹಾಡ್ತಾ ಇದ್ದಾರೆ. ಸ್ಥಾಯಿ ಭಾವ, ಸಂಚಾರಿ ಭಾವಗಳು ಇದೆಲ್ಲ ಕೂಡ ತೋರ್ಬೇಕು ಹಾಡುವಾಗ. ಆ ರೀತಿಯಾಗಿ ರಸ ಒಸರುವ ರೀತಿಯಾಗಿ ಹಾಡ್ತಾ ಇದ್ದಾರೆ. ಸಪ್ತ ಸ್ವರಗಳು ಕೂಡಿರುವಂತಹ ಪೂರ್ಣ ಶುದ್ಧವಾದಂತಹ ರಾಗ, ಸಂಕೀರ್ಣವಾದಂತಹ ರಾಗ, ಭಾಷಾಂಗ ರಾಗಗಳು, ಹೀಗೆ ಸುತಾನಂಗಳು, ಒಳ್ಳೆಯ ರೀತಿಯಾದಂತಹ ತಾನಗಳು, ತ್ರಿಸ್ಥಾಯಿ, ತಾರ, ಮಧ್ಯ, ಮಂದ್ರ, ಈ ಮೂರು ಸ್ಥಾಯಿಗಳಿಂದ ಸೊಗಸುಗೊಳಿಸ್ತಾ ಅವರು ಆ ಹಾಡಿನ ರಸ, ಗೇಯ ರಸ, ನಾದ ರಸ ಒಸರತಾ ಇದೆಯೋ, ಜಿನಗುತ್ತಾ ಇದೆಯೋ ಅನ್ನುವ ರೀತಿಯಾಗಿ ಅವರು ಆ ರಾಮಾಯಣದ ಶ್ಲೋಕ ಮಾಲಿಕೆಯನ್ನ ಹಾಡ್ತಾ ಇದ್ದಾರೆ. ಹಾಗೆ ಅವರು ಹಾಡ್ತಿರುವುದನ್ನ ಕೇಳಿ ರಘುರಾಯ, ರಘುರಾಮನಾದಂತಹ ರಾಮ ಮೆಚ್ಚಿ ಕೊಂಡಾಡಿ ಲಕ್ಷ್ಮಣನನ್ನ ನೋಡಿ ಹೇಳ್ತಾ ಇದ್ದಾನಂತೆ.

ರಾಮನಿಗೆ ಇವರ ಹಾಡನ್ನ, ಮಾತನ್ನ, ಹಾವಭಾವ ವಿಲಾಸವನ್ನ, ರೂಪನ್ನ ಎಲ್ಲವನ್ನೂ ನೋಡಿ ತುಂಬಾ ಸಂತೋಷ ಆಗಿದೆ. ತಾನು ಈ ಮಕ್ಕಳಿಂದ ಸೋತದ್ದು ಮರತೇ ಹೋಗಿದೆ. ಅವನು ಲಕ್ಷ್ಮಣನ ಬಳಿ ಹೇಳ್ತಾ ಇದ್ದಾನೆ, ನೋಡು ಲಕ್ಷ್ಮಣ, ಇವರಿಬ್ಬರ ಆ ಸುಲಲಿತ ವಚೋ ವಿಲಾಸ ಲಲಿತವಾಗಿ ಸುಲಲಿತವಾಗಿ ತುಂಬಾ ಚೆನ್ನಾಗಿ ವಾಗ್ವಿಧತ್ತತೆ ಇದೆಯಲ್ಲ, ಮತ್ತೆ ಆ ಮಕ್ಕಳ ಮಧುರವಾದಂತಹ ಕಂಠಧ್ವನಿ ಇದೆ, ರೂಪು ಲಾವಣ್ಯ ಗತಿ ಚೇಷ್ಟೆ ಇದೆಲ್ಲ ಕೂಡ ಅಂಗವಿನ್ಯಾಸ ಇದೆಲ್ಲ ಕೂಡ ಸೀತೆಯನ್ನ ನೆನಪು ಮಾಡಿಕೊಡ್ತಾ ಇದೆ. ದೇವಿಯನ್ನ ಇಷ್ಟು ದಿನ ನಾನು ಅಗಲಿ ಇದ್ದೆ, ಆ ವಿರಹದ ದಳ್ಳುರಿ ನನ್ನ ಎದೆಯನ್ನ ಸುಡುತ್ತಾ ಇತ್ತು, ಅದು ಈಗ ಈ ಸುತ ದರ್ಶನ ಅನ್ನುವಂತಹ ಜೀವನದು. ಜೀವನ ಅಂದ್ರೆ ನೀರು ಅಂತ ಕೂಡ ಒಂದು ಅರ್ಥ ಇದೆ ಸಂಸ್ಕೃತದಲ್ಲಿ. ಈ ಸುತ ದರ್ಶನ ಅನ್ನುವಂತಹ ನೀರು ಸಿಂಪಡಿಸಿ ನನ್ನ ಎದೆಯನ್ನ ಸುಡುತ್ತಾ ಇದ್ದಂತಹ ವಿರಹದ ದಳ್ಳುರಿ ಈಗ ನಂದಿದೆ. ಅಲ್ಲದೆ ಈ ಮಕ್ಕಳು ನನ್ನ ಮಕ್ಕಳೇ ಅಂತ ಗೊತ್ತಾದ ಮೇಲೆ ಸೂರ್ಯ ವಂಶದ ಅಭಿವೃದ್ಧಿ ಆಗ್ತಾ ಇದೆ. ಅಷ್ಟಲ್ಲದೆ ಇದ್ದಿದ್ರೆ ರಾಮನ ಬಾಣಗಳನ್ನ ಯಾರಾದ್ರೂ ವ್ಯರ್ಥ ಮಾಡಕ್ ಆಗ್ತಾ ಇತ್ತೆ? ಸೀತೆ ಹೆತ್ತದ್ದು ಅನ್ನೋದಕ್ಕೆ ಅವುಗಳ ಅಂಗವಿನ್ಯಾಸ, ವಚೋ ವಿಲಾಸ, ಅಂಗ ಸೌಷ್ಠವ, ರೂಪ ಎಲ್ಲವೂ ಹೇಳ್ತಾ ಇದೆ. ನನ್ನ ಬಾಳು ಧನ್ಯ ಆಯ್ತು ಲಕ್ಷ್ಮಣ ಅನ್ನುವ ರೀತಿಯಾಗಿ ರಾಘವ ತೃಪ್ತಿಯಿಂದ ಲಕ್ಷ್ಮಣನ ಜೊತೆ ಮಾತಾಡ್ತಾ ಇದ್ದಾನೆ. ಆ ರಾಮನ ಮಾತಿಗೆ ಲಕ್ಷ್ಮಣನ ಮನಸ್ಸು ಕೂಡ ಆರ್ದ್ರಗೊಂಡಿದೆ, ಸಂತೋಷಗೊಂಡಿದೆ. ಅವನು ನಸು ನಗುತ್ತಾ ಹೇಳ್ತಾ ಇದ್ದಾನೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು. ರಾಜ್ಯದ ಪರಿಸ್ಥಿತಿ ಅವಲೋಕಿಸಿ ಬರಗಾಲ ಪೀಡಿತ ಪ್ರದೇಶ ಘೋಷಣೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಕೇಂದ್ರ ಸರ್ಕಾರಿ ಸ್ವಾಮ್ಯದ ಹೆಚ್ಎಂಟಿಯಿಂದಲೇ ಅರಣ್ಯ ಭೂಮಿ ಅತಿಕ್ರಮಣ, ಸಚಿವ ಈಶ್ವರ ಖಂಡ್ರೆ. ಎಸ್ಐಆರ್ ಪ್ರಕ್ರಿಯೆಯಲ್ಲಿ ರಾಜ್ಯ ಸರ್ಕಾರ ಹಸ್ತಕ್ಷೇಪ, ನವದೆಹಲಿಯಲ್ಲಿ ಇಂದು ಕೇಂದ್ರ ಚುನಾವಣಾ ಆಯೋಗಕ್ಕೆ ದೂರು ನೀಡಲು ಎನ್ಡಿಎ ನಿಯೋಗ ನಿರ್ಧಾರ. ಕೊಡಗು ಸೇರಿದಂತೆ ರಾಜ್ಯದ ಹಲವೆಡೆ ವ್ಯಾಪಕ ಮಳೆ, ಜಲಾಶಯಗಳಲ್ಲಿ ನೀರಿನ ಮಟ್ಟ ಹೆಚ್ಚಳ. ತೂಗು ಸೇತುವೆಗಳ ಸರದಾರ ಪದ್ಮಶ್ರೀ ಪುರಸ್ಕೃತ ಡಾ ಗಿರೀಶ್ ಭಾರದ್ವಾಜ್ ನಿಧನ, ಗಣ್ಯರಿಂದ ಸಂತಾಪ. ಬರಗಾಲ ಪೀಡಿತ ಪ್ರದೇಶ ಎಂದು ಘೋಷಣೆ ಮಾಡಲು ಕಾನೂನು ಚೌಕಟ್ಟಿದ್ದು, ರಾಜ್ಯದ ಎಲ್ಲಾ ಭಾಗಗಳ ಪರಿಸ್ಥಿತಿ ಪರಿಶೀಲಿಸಿದ ಬಳಿಕ ಘೋಷಣೆ ಮಾಡಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಕಲಬುರಗಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬರಗಾಲ ಪರಿಸ್ಥಿತಿ ಅವಲೋಕಿಸಲು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಪ್ರವಾಸ ಕೈಗೊಂಡಿರುವುದಾಗಿ ಸ್ಪಷ್ಟಪಡಿಸಿದ್ದಾರೆ.
1: ಎರಡು ಮೂರು ದಿನ ಬಿಟ್ಟು ಬೆಳಗಾವಿಗೂ ಕೂಡ ಹೋಗ್ತಾ ಇದ್ದೀನಿ. ಎಲ್ಲ ಕಡೆ ಹಳ್ಳಿಯಲ್ಲಿ ಏನಿದೆ ಸಮಸ್ಯೆ ನೋಡಿ ಅದಕ್ಕೆ ಕಾನೂನು ಒಂದು ಚೌಕಟ್ಟಿದೆ. ಬರಗಾಲ ಘೋಷಣೆ ಮಾಡೋದು ಸಮಸ್ಯೆ ಬಗೆಹರಿಸಬೇಕು ಅಂತ ಈ ಬೇಡಿಕೆಗಳೆಲ್ಲ ಜನ ಎಲ್ಲ ಕೊಟ್ಟಿದ್ದಾರೆ. ಅದಕ್ಕೆ ಹೊಸದಾಗಿ ಪ್ರಜಾ ಇಲಾಖೆ ಅಂತ ನೇಮಕ ಮಾಡಿ ಅದಕ್ಕೆ ಒಂದು ಮಿನಿಸ್ಟ್ರಿನ ಇಟ್ಟು ಅದಕ್ಕೆ ಎಲ್ಲ ಅವರ ಅರ್ಜಿಗಳನ್ನೆಲ್ಲ ಪರಿಶೀಲನೆ ಮಾಡಿ ಅವ್ರು ಎಷ್ಟು ನ್ಯಾಯ ಒದಗಿಸ್ಕೊಡ್ಬೇಕು ಆ ಕೆಲಸವನ್ನು ನಮ್ಮ ಸರ್ಕಾರ ಮಾಡ್ತದೆ.
0: ಇದಕ್ಕೂ ಮೊದಲು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕಲಬುರಗಿ ಸರ್ಕಾರಿ ಅತಿಥಿ ಗೃಹದ ಆವರಣದಲ್ಲಿ ಸಾರ್ವಜನಿಕರಿಂದ ಅಹವಾಲು ಸ್ವೀಕರಿಸಿದರು. ರೈತರು ಕಬ್ಬಿನ ಜಲ್ಲೆ ಜತೆಗೆ ತಮ್ಮ ಅಹವಾಲುಗಳನ್ನು ಮುಖ್ಯಮಂತ್ರಿಯವರಿಗೆ ಸಲ್ಲಿಸಿದರು. ಬರಗಾಲ ಪರಿಸ್ಥಿತಿ ನಿರ್ವಹಣೆಯಲ್ಲಿ ನಿರ್ಲಕ್ಷ್ಯ ತೋರುವ ಅಧಿಕಾರಿಗಳ ವಿರುದ್ದ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಎಚ್ಚರಿಕೆ ನೀಡಿದ್ದಾರೆ. ಕಲಬುರಗಿ ವಿಭಾಗ ಮಟ್ಟದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಪ್ರಾಸ್ತಾವಿಕ ಭಾಷಣ ಮಾಡಿದ ಅವರು, ಜನಪರ ಕೆಲಸ ಮಾಡದ ಅಧಿಕಾರಿಗಳನ್ನು ಸಹಿಸಿಕೊಳ್ಳುವುದಿಲ್ಲ ಎಂದು ತಿಳಿಸಿದ್ದಾರೆ. ಸಮಾನತೆ, ಸಾಮಾಜಿಕ ನ್ಯಾಯ ಮತ್ತು ಅಭಿವೃದ್ಧಿ ಒಂದೇ ವೇಗದಲ್ಲಿ ಸಾಗಬೇಕು ಎಂದು ಹೇಳಿದ್ದಾರೆ. ಮತದಾರರ ಪಟ್ಟಿಯ ಪರಿಷ್ಕರಣೆ ಕುರಿತು ಮಾತನಾಡಿ, ಒಬ್ಬನೇ ಒಬ್ಬ ಅರ್ಹ ಮತದಾರ ತನ್ನ ಮತದಾನದ ಹಕ್ಕು ಕಳೆದುಕೊಳ್ಳಬಾರದು. ಇಲ್ಲಿ ರಾಜಕಾರಣ ಮುಖ್ಯವಲ್ಲ, ಆದರೆ ಪ್ರತಿಯೊಬ್ಬ ನಾಗರಿಕನ ಮತದಾನದ ಹಕ್ಕು ರಕ್ಷಿಸುವುದು ಸರ್ಕಾರದ ಜವಾಬ್ದಾರಿ ಎಂದು ಸ್ಪಷ್ಟಪಡಿಸಿದ್ದಾರೆ. ಕೇಂದ್ರ ಸರ್ಕಾರಿ ಸ್ವಾಮ್ಯದ ಹೆಚ್ಎಂಟಿ ಭೂ ಪರಿವರ್ತನೆಯಾಗದ ಅರಣ್ಯ ಭೂಮಿಯನ್ನು ಅಕ್ರಮವಾಗಿ ರಿಯಲ್ ಎಸ್ಟೇಟ್ ಸಂಸ್ಥೆಗಳಿಗೆ ಮಾರಾಟ ಮಾಡಿದೆ. ಈ ಹಿನ್ನೆಲೆಯಲ್ಲಿ ಅರಣ್ಯ ಭೂಮಿ ತೆರವಿಗೆ ಆದೇಶ ನೀಡಲಾಗಿದೆ ಎಂದು ಗ್ರಾಮೀಣಾಭಿವೃದ್ಧಿ ಸಚಿವ ಈಶ್ವರ ಖಂಡ್ರೆ ಸ್ಪಷ್ಟಪಡಿಸಿದ್ದಾರೆ. ಬೀದರ್ನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಅವರ ಆರೋಪಕ್ಕೆ ಪ್ರತಿಕ್ರಿಯಿಸಿ, ಮೊದಲು ಎನ್ಎಂಡಿಸಿ ವಿಐಎಸ್ಎಲ್ ಪುನಶ್ಚೇತನ ಮಾಡಲಿ ಎಂದು ತಿಳಿಸಿದ್ದಾರೆ. ಈಗಲೂ ಹೆಚ್ಎಂಟಿ ವಶದಲ್ಲಿರುವ ಭೂಮಿಯ ಪೈಕಿ 280 ಎಕರೆ ಪ್ರದೇಶದಲ್ಲಿ ಅರಣ್ಯ ಸ್ವರೂಪದ ನೆಡುತೋಪಿದೆ. ಈ ಅರಣ್ಯ ಭೂಮಿಯನ್ನು ಹೆಚ್ಎಂಟಿ ವಾಣಿಜ್ಯ ಉದ್ದೇಶಕ್ಕೆ ಬಳಸುತ್ತಿದೆ. 165 ಎಕರೆ ಭೂಮಿಯನ್ನು 300 ಕೋಟಿ ರೂಪಾಯಿಗೆ ಈಗಾಗಲೇ ಮಾರಾಟ ಮಾಡಿದೆ. ಇದೆಲ್ಲವನ್ನೂ ಕುಮಾರಸ್ವಾಮಿ ಅವರು ಭೇಟಿ ನೀಡಿ ಪರಿಶೀಲಿಸಲಿ ಎಂದು ಸಲಹೆ ನೀಡಿದ್ದಾರೆ. ಹೆಚ್ಎಂಟಿ ವಶದಲ್ಲಿರುವ ಅರಣ್ಯ ಭೂಮಿ 7 ಕೋಟಿ ಕನ್ನಡಿಗರ ಆಸ್ತಿಯಾಗಿದ್ದು, ಇಲ್ಲಿನ 444 ಎಕರೆ ಪ್ರದೇಶದಲ್ಲಿ ಬೃಹತ್ ಜೈವಿಕ ಉದ್ಯಾನ ನಿರ್ಮಿಸುವುದು ಸರ್ಕಾರದ ಗುರಿಯಾಗಿದೆ. ಕುಮಾರಸ್ವಾಮಿ ಅವರು ರಿಯಲ್ ಎಸ್ಟೇಟ್ ಅವ್ಯವಹಾರ ಎಂದು ಆರೋಪಿಸುವುದರಲ್ಲಿ ಯಾವುದೇ ಹುರುಳಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದಲ್ಲಿ ನಡೆಯುತ್ತಿರುವ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ರಾಜ್ಯ ಸರ್ಕಾರ ಹಸ್ತಕ್ಷೇಪ ಮಾಡುತ್ತಿದೆ ಎಂದು ಕೇಂದ್ರ ಚುನಾವಣಾ ಆಯೋಗಕ್ಕೆ ದೂರು ನೀಡಲು ಬಿಜೆಪಿ ಜೆಡಿಎಸ್ ನಿಯೋಗ ನಿರ್ಧರಿಸಿದೆ. ನವದೆಹಲಿಯಲ್ಲಿಂದು ಎಸ್ಐಆರ್ಗೆ ಸಂಬಂಧಿಸಿದ ಸಮಸ್ಯೆಗಳ ಕುರಿತು ನಿಯೋಗ ಜ್ಞಾಪಕ ಪತ್ರ ಸಲ್ಲಿಸಿದೆ. ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ, ಎಚ್ಡಿ ಕುಮಾರಸ್ವಾಮಿ, ಶೋಭಾ ಕರಂದ್ಲಾಜೆ ಹಾಗೂ ವಿ ಸೋಮಣ್ಣ ನಿಯೋಗದಲ್ಲಿದ್ದಾರೆ. ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆಯಲ್ಲಿ ನಡೆದಿದೆ ಎನ್ನಲಾದ ಅಕ್ರಮಗಳ ಬಗ್ಗೆ ತನಿಖೆ ನಡೆಸುವಂತೆ ಕೋರಿ ಎನ್ಡಿಎ ನಿಯೋಗ ಈಗಾಗಲೇ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ವಿ ಅನ್ಬುಕುಮಾರ್ ಅವರಿಗೆ ಮನವಿ ಸಲ್ಲಿಸಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯದಲ್ಲಿ ವ್ಯಾಪಕ ಮಳೆಯಾಗುತ್ತಿದ್ದು ಬರಗಾಲದ ಆತಂಕದಲ್ಲಿ ಇದ್ದ ಹಲವಾರು ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗುತ್ತಿದೆ. ಮಲೆನಾಡು ಮತ್ತು ಪಶ್ಚಿಮಘಟ್ಟ ಪ್ರದೇಶಗಳಲ್ಲಿ ನದಿಗಳು ಉಕ್ಕಿ ಹರಿಯುತ್ತಿವೆ. ತಗ್ಗು ಪ್ರದೇಶಗಳು ಜಲಾವೃತವಾಗಿವೆ. ಬೆಳಗಾವಿ ಜಿಲ್ಲೆಯ ಬೆಳಗಾವಿ, ಖಾನಾಪುರ, ಶಿವಮೊಗ್ಗ ಜಿಲ್ಲೆಯ ಸಾಗರ, ತೀರ್ಥಹಳ್ಳಿ, ಹೊಸನಗರ ತಾಲೂಕುಗಳು, ಹಾಸನ ಜಿಲ್ಲೆಯ ಸಕಲೇಶಪುರದಲ್ಲಿಯೂ ಭಾರೀ ಮಳೆಯಾಗುತ್ತಿದೆ. ಮಹಾರಾಷ್ಟದಲ್ಲಿ ಮಳೆಯಾಗುತ್ತಿರುವುದರಿಂದ ಉತ್ತರ ಕರ್ನಾಟಕದಲ್ಲಿ ಹರಿಯುತ್ತಿರುವ ಹಲವು ನದಿಗಳು ಅಪಾಯದ ಮಟ್ಟ ಮೀರಿ ಹರಿಯುತ್ತಿವೆ. ಕೊಡಗಿನಲ್ಲಿ ಮಳೆ ಪ್ರಮಾಣ ಹೆಚ್ಚಾಗಿರುವುದರಿಂದ ಮಂಡ್ಯ ಜಿಲ್ಲೆಯ ಕೆಆರ್ಎಸ್ ಜಲಾಶಯದ ಒಳಹರಿವಿನಲ್ಲಿ ಗಣನೀಯ ಏರಿಕೆ ಕಂಡಿದೆ. ನಿನ್ನೆ 1449 ಕ್ಯೂಸೆಕ್ನಷ್ಟು ಇದ್ದ ಒಳಹರಿವು ಇಂದು 5734 ಕ್ಯೂಸೆಕ್ಗೆ ಏರಿಕೆಯಾಗಿದೆ. ನೀರಿನ ಪ್ರಮಾಣ ಕೊಂಚ ಏರಿಕೆ ಕಂಡಿರುವುದರಿಂದ ಮಂಡ್ಯ, ಬೆಂಗಳೂರು ಸೇರಿದಂತೆ ಹಲವೆಡೆಗೆ ಕುಡಿಯುವ ನೀರು ಮತ್ತು ಮಂಡ್ಯ ಜಿಲ್ಲೆಯ ಕೃಷಿ ಚಟುವಟಿಕೆಗಾಗಿ ಅಣೆಕಟ್ಟೆಯಿಂದ 777 ಕ್ಯೂಸೆಕ್ ನೀರನ್ನು ನದಿಗೆ ಹರಿಬಿಡಲಾಗುತ್ತಿದೆ. ದಾವಣಗೆರೆ ಜಿಲ್ಲೆಯಲ್ಲಿ ಉತ್ತಮ ಮಳೆಯಾಗುತ್ತಿದ್ದು ಬಿತ್ತನೆ ಕಾರ್ಯ ಕೂಡ ಚುರುಕಿನಿಂದ ಸಾಗಿದೆ. ತುಂಗಭದ್ರಾ ನದಿಯಲ್ಲಿ ಸದ್ಯ 20,000 ಕ್ಯೂಸೆಕ್ನಷ್ಟು ನೀರು ಹರಿಯುತ್ತಿದ್ದು ಜಿಲ್ಲೆಯ ಕುಡಿಯುವ ನೀರಿನ ಸಮಸ್ಯೆ ಸದ್ಯಕ್ಕೆ ನಿವಾರಣೆಯಾಗಿದೆ ಎಂದು ಜಿಲ್ಲಾಧಿಕಾರಿ ಗಂಗಾಧರ ಸ್ವಾಮಿ ತಿಳಿಸಿದ್ದಾರೆ. ಮುಂಬರುವ ನವೆಂಬರ್, ಡಿಸೆಂಬರ್ ಅಷ್ಟೇ ಅಲ್ಲದೆ ಜನವರಿ ತಿಂಗಳವರೆಗೂ ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಯಾವುದೇ ತೊಂದರೆ ಇಲ್ಲ ಎಂದು ಸಂತಸ ವ್ಯಕ್ತಪಡಿಸಿದ್ದಾರೆ. ದೇಶದ ವಿವಿಧ ರಾಜ್ಯಗಳಲ್ಲಿ 150 ಅಧಿಕ ತೂಗು ಸೇತುವೆಗಳನ್ನು ನಿರ್ಮಿಸಿ ಬ್ರಿಡ್ಜ್ ಮ್ಯಾನ್ ಆಫ್ ಇಂಡಿಯಾ ಎಂದೇ ಪ್ರಸಿದ್ದಿ ಪಡೆದಿದ್ದ ಪದ್ಮಶ್ರೀ ಪುರಸ್ಕೃತ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯದ ಡಾ ಗಿರೀಶ್ ಭಾರದ್ವಾಜ್ ಇಂದು ಮುಂಜಾನೆ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನ.

0: ಭಾರದ್ವಾಜ್ ಅವರ ನಿಧನಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೇರಿದಂತೆ ಹಲವು ಗಣ್ಯರು ಸಂತಾಪ ವ್ಯಕ್ತಪಡಿಸಿದ್ದಾರೆ. ಗೃಹಜ್ಯೋತಿ ಫಲಾನುಭವಿಗಳ ಮನೆ ಮನೆ ಪರಿಶೀಲನೆ ಕಾರ್ಯಕ್ಕೆ ಬೆಸ್ಕಾಂ ಮೀಟರ್ ರೀಡರ್ಗಳು ನಿಯೋಜನೆಗೊಂಡಿರುವುದರಿಂದ ಜುಲೈ ತಿಂಗಳ ನಿಯಮಿತ ಮೀಟರ್ ರೀಡಿಂಗ್ ಇರುವುದಿಲ್ಲ ಎಂದು ಬೆಸ್ಕಾಂ ಪ್ರಕಟಣೆ ಸ್ಪಷ್ಟಪಡಿಸಿದೆ. ಜುಲೈ ತಿಂಗಳ ಬಿಲ್ಲಿಂಗ್ ಅವಧಿಯಲ್ಲಿ ಗ್ರಾಹಕರಿಗೆ ಕಳೆದ 3 ತಿಂಗಳ ಸರಾಸರಿ ವಿದ್ಯುತ್ ಬಳಕೆ ಆಧಾರದ ಮೇಲೆ ಸರಾಸರಿ ಬಿಲ್ ನೀಡಲಾಗುವುದು ಎಂದು ತಿಳಿಸಿದೆ. ಆದರೆ ಎಚ್ಡಿ ಗ್ರಾಹಕರು 40 HP ಮತ್ತು ಅದಕ್ಕಿಂತ ಹೆಚ್ಚಿನ ಮಂಜೂರಾದ ಲೋಡ್ ಹೊಂದಿರುವ ಲೋ ಟೆನ್ಷನ್ ಗ್ರಾಹಕರು, ಸೋಲಾರ್ ರೂಫ್ ಟಾಪ್ ಗ್ರಾಹಕರು ಹಾಗೂ ತಾತ್ಕಾಲಿಕ ವಿದ್ಯುತ್ ಸಂಪರ್ಕ ಪಡೆದಿರುವ ಗ್ರಾಹಕರಿಗೆ ನೈಜ ಮೀಟರ್ ರೀಡಿಂಗ್ ಆಧಾರದ ಮೇಲೆ ಬಿಲ್ ನೀಡಲಾಗುವುದು ಎಂದು ಬೆಸ್ಕಾಂ ಸ್ಪಷ್ಟಪಡಿಸಿದೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ರಾಜ್ಯದ ವಿವಿಧೆಡೆ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಮುಂದುವರೆದಿದೆ. ಹಾವೇರಿ ಜಿಲ್ಲೆಯಲ್ಲಿ ಕೇಂದ್ರ ಚುನಾವಣಾ ಆಯೋಗದ ನಿರ್ದೇಶನದಂತೆ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಮುಂದುವರೆದಿದ್ದು, ಈವರೆಗೆ 214,000 ಮತದಾರರ ಮಾಹಿತಿಯನ್ನು ಗಣಕೀಕರಣ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ವಿಜಯ ಮಹಾಂತೇಶ ತಿಳಿಸಿದ್ದಾರೆ. ಬಳ್ಳಾರಿ ಜಿಲ್ಲೆಯಲ್ಲಿ ಈವರೆಗೆ 145,036 ಮತದಾರರ ಮಾಹಿತಿಯನ್ನು ಗಣಕೀಕರಣ ಮಾಡಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿಯೂ ಆಗಿರುವ ಜಿಲ್ಲಾಧಿಕಾರಿ ಕೆ ನಾಗೇಂದ್ರ ಪ್ರಸಾದ್ ಮಾಹಿತಿ ನೀಡಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಮುಂದುವರೆದಿದ್ದು, 138,521 ಎಲೆಕ್ಟ್ರೋರಲ್ ಫಾರ್ಮ್ಗಳನ್ನು ವಿತರಿಸಲಾಗಿದ್ದು, ಪ್ರಕ್ರಿಯೆಯು ಶೇಕಡ 87.9% ಪೂರ್ಣಗೊಂಡಿದೆ ಎಂದು ಜಿಲ್ಲಾಧಿಕಾರಿ ಡಾ ಎಂ ಆರ್ ರವಿ ತಿಳಿಸಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ಪರಿಸ್ಥಿತಿ ಅವಲೋಕಿಸಿ ಬರಗಾಲ ಪೀಡಿತ ಪ್ರದೇಶ ಘೋಷಣೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಕೇಂದ್ರ ಸರ್ಕಾರಿ ಸ್ವಾಮ್ಯದ ಎಚ್ಎಂಟಿಯಿಂದಲೇ ಅರಣ್ಯ ಭೂಮಿ ಅತಿಕ್ರಮಣ, ಸಚಿವ ಈಶ್ವರ್ ಖಂಡ್ರೆ. ಎಸ್ಐಆರ್ ಪ್ರಕ್ರಿಯೆಯಲ್ಲಿ ರಾಜ್ಯ ಸರ್ಕಾರ ಹಸ್ತಕ್ಷೇಪ, ನವದೆಹಲಿಯಲ್ಲಿ ಇಂದು ಕೇಂದ್ರ ಚುನಾವಣಾ ಆಯೋಗಕ್ಕೆ ದೂರು ನೀಡಲು ಎನ್ಡಿಎ ನಿಯೋಗ ನಿರ್ಧಾರ. ಕೊಡಗು ಸೇರಿದಂತೆ ರಾಜ್ಯದ ಹಲವೆಡೆ ವ್ಯಾಪಕ ಮಳೆ, ಜಲಾಶಯಗಳಲ್ಲಿ ನೀರಿನ ಮಟ್ಟ ಹೆಚ್ಚಳ ಹಾಗೂ ತೂಕು ಸೇತುವೆಗಳ ಸರದಾರ ಪದ್ಮಶ್ರೀ ಪುರಸ್ಕೃತ ಡಾ ಗಿರೀಶ್ ಭಾರದ್ವಾಜ್ ನಿಧನ, ಗಣ್ಯರಿಂದ ಸಂತಾಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
1: ಆಕಾಶವಾಣಿ ಇದೀಗ ಒಂದು ಜಾಹೀರಾತು, ನಂತರ ಹಿಂದಿ ಪಾಠ.
2: ಮೈಸೂರ್ ಸ್ಯಾಂಡಲ್
3: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
4: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ.

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ ಕೆವಿ ಶ್ರೀನಿವಾಸ ಮೂರ್ತಿ.
1: ನಮಸ್ತೆ ಗುರುಜಿ.
2: ನಮಸ್ತೆ ಗುರುಜಿ.
3: ನಮಸ್ತೆ, ಆವೋ ಬೈಠೋ.
1: ಆಜ್ ಹಿಂದಿ ಕೆ ಕುಚ್ ದೋಹೋ ಕೆ ಬಾರೇ ಮೇ ಕಹಿಯೆ ನಾ.
3: ಅಚ್ಚಾ, ಆಜ್ ಕಿ ಇಸ್ ಅವಧಿ ಮೇ ಕುಚ್ ದೋಹೋ ಕೆ ಬಾರೇ ಮೇ ಚರ್ಚಾ ಕರೆಂಗೆ.
2: ಹಿಂದಿ ಸಾಹಿತ್ಯ ಮೇ ದೋಹೋ ಕಾ ಕ್ಯಾ ಸ್ಥಾನ ಹೈ ಗುರುಜಿ?
3: ವಿಷಯ ಪ್ರವೇಶ ಕರ್ನೆ ಕೆ ಪಹಲೆ ಮಾನವ ಜೀವನ ಮೇ ಸಾಹಿತ್ಯ ಕೆ ಮಹತ್ವ ಕೆ ಬಾರೇ ಮೇ ಕುಚ್ ವಿಚಾರ ಬತಾನಾ ಚಾಹತಾ ಹೂ. ಕಹಾ ಜಾತಾ ಹೈ ಸಂಗೀತ ಸಾಹಿತ್ಯ ರಸಾಭಿನಜ್ಞ ಸಾಕ್ಷಾತ್ ಪಶು ವಿಷಾಣಹೀನ.
1: ಸಂಗೀತ ಔರ್ ಸಾಹಿತ್ಯ ಕೆ ಬಾರೆ ಮೇ ಜೋ ಮಾನವ ರುಚಿ ನಹೀ ರಖತಾ ವಹ ಬಿನಾ ಪೂಂಚ್ ಔರ್ ಸೀಗೋ ಕೆ ಪಶು ಕೆ ಸಮಾನ ಹೋತಾ ಹೈ.
3: ಇಸೆ ತುಮ್ ಕನ್ನಡ ಮೇ ವಿಘ್ನೇಶ್?
2: ಸಂಗೀತ ಹಾಗೂ ಸಾಹಿತ್ಯಗಳಲ್ಲಿ ಆಸಕ್ತಿ ಇಲ್ಲದವನು ಸಾಕ್ಷಾತ್ ಪಶುವೇ ಹೌದು.
3: ಹಾ, ಇಸ್ಲಿಯೇ ಸಬ್ಕೋ ಸಂಗೀತ ಔರ್ ಸಾಹಿತ್ಯ ಕಾ ಜ್ಞಾನ ಅವಶ್ಯಕ ಮಾನಾ ಜಾತಾ ಹೈ.
1: ಸಾಹಿತ್ಯ ಕೆ ಅಂಗ ಕೌನ್ ಕೌನ್ ಸೇ ಹೋತೆ ಹೈ ಗುರುಜಿ?
3: ವೈಸೆ ತೋ ಗದ್ಯ ಪದ್ಯ ನಾಟಕ ಉಪನ್ಯಾಸ ಆಲೋಚನಾ ಆದಿ ಸಾಹಿತ್ಯ.

0: के विविध अंग माने जाते हैं। इनमें गद्य और पद्य का विशेष स्थान है।
1: गद्य और पद्य में क्या अंतर है गुरुजी?
0: साहित्य में गद्य और पद्य दोनों का क्षेत्र बड़ा ही है, लेकिन दोनों के बीच बड़ा अंतर देखने को मिलता है। गद्य के द्वारा अनेक पृष्ठों में समझाए जाने वाला विषय पद्यों के द्वारा कुछ पंक्तियों में ही समझाया जा सकता है। याद रखने की बात है, गद्य थोड़ा बहुत आसान है, लेकिन पद्य बड़ी आसानी से समझ में नहीं आता। इसे कन्नड़ में सीता।
2: गद्य ಹಾಗೂ ಪದ್ಯಗಳ ಕ್ಷೇತ್ರಗಳು ವಿಶಾಲವಾಗಿವೆ ಇವೆ, ಆದರೆ ಇವುಗಳ ನಡುವೆ ಮಹತ್ತರವಾದ ವ್ಯತ್ಯಾಸವನ್ನು ಕಾಣಬಹುದು. ಗದ್ಯದ ಮೂಲಕ ಅನೇಕ ಪುಟಗಳಲ್ಲಿ ಕಾಣಬರುವ ವಿಷಯವನ್ನು ಪದ್ಯದ ಕೆಲವೇ ಪಂಕ್ತಿಗಳಲ್ಲಿ ತಿಳಿಯಬಹುದು. ಗದ್ಯವನ್ನು ಸುಲಭವಾಗಿ ತಿಳಿಯಬಹುದು, ಆದರೆ ಪದ್ಯಗಳನ್ನು ಅರ್ಥ ಮಾಡಿಕೊಳ್ಳುವುದು ಸಾಕಷ್ಟು ಕಷ್ಟವೇ ಹೌದು.
0: ಠೀಕ್ ಹೈ.
2: ಹಿಂದಿ ದೋಹೊಂಕೆ ಕವಿ ಕೌನ್ ಕೌನ್ ಹೇ ಗುರುಜಿ?
0: ಸೂರ್ದಾಸ್, ತುಳಸಿದಾಸ್, ಕಬೀರ್ ದಾಸ್, ರಹೀಮ್, ಬಿಹಾರಿ ಆದಿ ಕವಿವರೊನೆ दोहों की रचना करके हिंदी कविता साहित्य को खूब सजाया है, संवारा है। इन कवियों ने अपने दोहों के द्वारा गागर में सागर भर दिया है। इसे कन्नड़ में सीता।
2: सूरदासरु, तुलसीदासरु, कबीर, रहीम, बिहारी ಮುಂತಾದ ಕವಿವರ್ಯರು ದೋಹಗಳನ್ನು ರಚಿಸಿ ಹಿಂದಿ ಕವಿತಾ ಸಾಹಿತ್ಯವನ್ನು ಬಹು ಸುಂದರವಾಗಿ ಅಲಂಕರಿಸಿದ್ದಾರೆ.
0: ಹೌದು,
2: ಇವುಗಳ ಮೂಲಕ ಅಂದರೆ ತಮ್ಮ ಈ ರಚನೆಗಳಲ್ಲಿ ಗಡಿಗೆಯಲ್ಲಿ ಸಾಗರವನ್ನೇ ವರ್ಣಿಸಿರುವುದನ್ನು ನಾವು ಕಾಣಬಹುದಾಗಿದೆ.
0: ಸರಿ,
1: ದೋಹಂಕೆ ಲಕ್ಷಣ ಕ್ಯಾ ಹೋತಾ ಹೈ ಗುರುಜಿ?
0: ವೈಸೆ ತೋ ದೋಹ ದೋ ಪಂಕ್ತಿಯೋಂ ಕಾ ಪದ್ಯ ಹೋತಾ ಹೈ. ಇಸ್ಕೆ ಚಾರ್ ಚರಣ ಹೋತೆ ಹೈ. ಪ್ರಥಮ ಔರ್ ತೃತೀಯ ಚರಣೋ ಮೇ ತೇರಹ ತೇತ್ರಹ ಮಾತ್ರಾಯೇ ಹೋತಿ ಹೈ ತೋ. ದ್ವಿತೀಯ ತಥಾ चतुर्थ चरणों में 11-11 मात्राएं होती हैं। इस प्रकार प्रत्येक पंक्ति में 14 मात्राएं होती हैं। दोनों पंक्तियों के अंतिम शब्द तुकांत होते हैं। इसे तुम कन्नड़ में सीता।
2: दोहा ಎನ್ನುವುದು ಎರಡು ಸಾಲುಗಳ ಪದ್ಯವಾಗಿರುತ್ತೆ. ಇದರಲ್ಲಿ ನಾಲ್ಕು ಚರಣಗಳಿರುತ್ತವೆ. ಪ್ರಥಮ ಹಾಗೂ ತೃತೀಯ ಚರಣಗಳು 13-13 ಮಾತ್ರೆಗಳಿದ್ದಾಗಿದ್ದರೆ ದ್ವಿತೀಯ ಹಾಗೂ ಚತುರ್ಥ ಚರಣಗಳಲ್ಲಿ 11-11 ಮಾತ್ರೆಗಳು ಇರುತ್ತೆ.
0: ಹೌದು,
2: ಎರಡೂ ಪಂಕ್ತಿಗಳ ಅಂತಿಮ ಶಬ್ದಗಳು ಮಾತ್ರ ತುಕಾಂತವಾಗಿರುತ್ತವೆ.
0: ಅಚ್ಛಾ, ತುಮ್ನೆ ಠೀಕ್ ಕಹಾ. ಅಬ್ ಕಬೀರ್ ಕಾ ಏಕ್ ದೋಹಾ ಸುನೋ. ಪಾಹನ ಪೂಜಿ ಹರಿ ಮಿಲೈ ಮೈ ಪೂಜೂ ಪಹಾರ್ ತಾತೆ ಏ ಚಾಕಿ ಭಲಿ ಪೀಸ್ ಖಾಯ್ ಸಂಸಾರ್. ತುಂ ಭಿ ಏಕ್ ಬಾರ್ ವಿಘ್ನೇಶ್.
1: ಪಾಹನ ಪೂಜಿ ಡರಿ ಮಿಲೈ ಮೈ ಪೂಂಜು ಪಹಾರ್
0: ಮೈ ಪೂಜು ಪಹಾರ್
1: ಮೈ ಪೂಜು ಪಹಾರ್ ತಾತೆ ಚಾಕಿ ಬಲಿ ಪೀಸ್ ಕಾಯ ಸಂಸಾರ್.
0: ಅಚ್ಛಾ, इस दोहे का भाव सुनो. कबीरदास जी का कहना है, अगर पत्थर की पूजा करने से भगवान मिलेगा तो मैं पहाड़ की पूजा करने तैयार हूँ. मेरे मत में उस चाकी की पूजा करना ही बेहतर है, जिससे निकल आने वाला आटा संसार के लोगों से खाया जाता है. इसका अर्थ यह होता है, हमें उसी की पूजा करनी चाहिए जिससे मानवता की भलाई होती रहती है.
2: मैं एक दोहा कहती हूँ गुरुजी.
0: कहो ना.
2: गुरु गोविंद दोऊ खड़े काके लागव पाए बलिहारी गुरु आपने गोविंद दियो बताए.
0: ठीक है, इसका भाव सुनो. कबीर समाज में गुरु को महत्वपूर्ण स्थान देना चाहते थे. उनका कहना है, मेरे सामने गुरु और गोविंद दोनों खड़े हैं. मुझे मालूम नहीं हो रहा है मैं पहले किसको प्रणाम करूं. मैं तो पहले गुरु को ही प्रणाम करता हूँ जो मुझे भगवान का दर्शन कराता है. इसे कन्नड़ में सीता.
2: ಕಬೀರರು ಸಮಾಜದಲ್ಲಿ ಗುರುವಿಗೆ ಮಹತ್ವಪೂರ್ಣ ಸ್ಥಾನ ನೀಡ್ತಾ ಇದ್ರು.
0: ಹೌದು,
2: ಅವರು ಹೀಗೆ ಹೇಳಿದ್ದಾರೆ, ನನ್ನ ಮುಂದೆ ಗುರು ಹಾಗೂ ಗೋವಿಂದ ಅಂದ್ರೆ ಭಗವಂತ ಇಬ್ಬರೂ ನಿಂತಿದ್ದಾರೆ. ಯಾರಿಗೆ ಮೊದಲು ನಮಸ್ಕಾರ ಮಾಡಬೇಕು ಅಂತ ನನಗೆ ತಿಳಿತಾನೆ ಇಲ್ಲ. ನಾನಂತೂ ಗುರುವಿಗೆ ಮೊದಲು ನಮಸ್ಕಾರ ಮಾಡ್ತೇನೆ. ಕಾರಣ ಏನಂದ್ರೆ ಅವನು ನನಗೆ ಭಗವಂತನ ಸಾಕ್ಷಾತ್ಕಾರ ಮಾಡಿಸ್ತಾನೆ.
0: ಸರಿ,
1: ಈ ಸಿದ್ಧಾಂತನ ಪುಷ್ಟೀಕರಿಸುವ ಸಂಸ್ಕೃತ ಶ್ಲೋಕ ಒಂದಿದೆ ಅಲ್ವಾ?
0: ಹೌದು, ಹೇಳು.
1: ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ.
0: ಅಚ್ಛಾ, ಅಗಲಾ ದೋಹಾ ಸುನೋ. ಚೀಂಟಿ ಚಾವಲ ಲೈ ಚಲಿ ಬಿಚ್ ಮೇ ಮಿಲ್ ಗಯಿ ಡಾಲ್ ಕಹ ಕಬೀರ್ ದೋವು ನ ಮಿಲೈ ಇಕಲೆ ದೂಜಿ ಡಾಲ್. ತುಂಬ ಹೇಗ್ ಬಾ ಸೀತಾ?
2: ಚೀಂಟಿ ಚಾವಲ ಲೈ ಚಲಿ ಬಿಚ್ ಮೇ ಮಿಲ್ ಗಯಿ ಡಾಲ್ ಕಹ ಕಬೀರ್ ದೋವು ನ ಮಿಲೈ ಇಕಲೆ ದೂಜಿ ಡಾಲ್.
0: ಅಚ್ಛಾ, ಇಸ್ ದೋಹೆ ಕಾ ಭಾವ ಸುನೋ. ಕಬೀರ್ ಕಹತೆ ಹೈ, ಏಕ್ ಚೀಂಟಿ ಅಪನೆ ಮುಹ್ ಮೇ ಚಾವಲ್ ಕಾ

0: Akashvani FM Rainbow 101.3 MHz musically yours.
1: Catch the rain. बारिश के पानी की एक एक बूंद को हमें बचाना है, तो मेरा खास आग्रह है वर्षा का बूंद बूंद पानी हम मिलकर के बचाएं।
2: जल है तो हम है, आइए घरों ऑफिसों में रेन वाटर हार्वेस्टिंग तकनीक अपनाएं। रिचार्ज पिट और शाफ्ट बनवाएं, अनुपयोगी बोरवेलों को ठीक करें, जलाशयों से गाद निकालें, अधिक से अधिक पेड़ लगाएं। इस बारिश आइए जुड़े कैच द रेन अभियान से।
3: ಭಾರತ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್ 2026 ಪ್ರಕ್ರಿಯೆ ನಡೆಸುತ್ತಿದೆ. ಕರ್ನಾಟಕದಲ್ಲಿ ಜುಲೈ 29 ಬಿಎಲ್ಒಗಳು ಮನೆ ಮನೆಗೆ ಭೇಟಿ ನೀಡಿ ತಮಗೆ ಗಣತಿ ನಮೂನೆ ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡುತ್ತಾರೆ. ತಾವು ನೀಡುವ ಮಾಹಿತಿ ಆಧರಿಸಿ ಆಗಸ್ಟ್ 5 ಕರಡು ಮತದಾರರ ಪಟ್ಟಿ ಪ್ರಕಟವಾಗಲಿದೆ. ಹೆಚ್ಚಿನ ಮಾಹಿತಿಗೆ ಇಸಿಐ ನೆಟ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಇದು ಕರ್ನಾಟಕ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.

ಪ್ರಶ್ನೆಗಳನ್ನ ನಾವು ಕೇಳ್ತೀವಿ. ಎಂದಿನಂತೆ ನೀವು ನಿಮ್ಮ ಉತ್ತರವನ್ನ ನಿಮ್ಮ ಮುದ್ದಾದ ಹೆಸರು ಊರಿನ ಹೆಸರಿನೊಂದಿಗೆ ಟೈಪ್ ಮಾಡಿ ನಮ್ಮ ವಾಟ್ಸ್ಆಪ್ ಸಂಖ್ಯೆ 9480910013 9480901013ಗೆ ವಾಟ್ಸ್ಆಪ್ ಮಾಡಬೇಕು. ಪ್ರಶ್ನೆ ಹಾಡಿನ ರೂಪದಲ್ಲಿ ಬರ್ತಾ ಇದೆ, ಒಂದು ಸಣ್ಣ ಬಿಟ್ಟನ್ನು ಕೇಳಿಸ್ತೀವಿ, ಕೇಳಿಸ್ಕೊಳ್ಳಿ, ಆನಂತರ ಪ್ರಶ್ನೆ ಏನು ಅಂತ ಹೇಳ್ತೀವಿ, ಉತ್ತರವನ್ನು ಕರೆಕ್ಟ್ ಆಗಿ ಕಳಿಸ್ಕೊಳ್ಳಿ. ಕೇಳಿಸ್ಕೊಂಡ್ರಲ್ಲ, ಅಯ್ಯೋ ಏನ್ ಮೇಡಮ್ ಹಿಂಗ್ ಕಿವಿ ಕೊಡೋ ಅಷ್ಟಲ್ಲಿ ಕಟ್ಟಾಗ ಹೋಯ್ತಲ್ಲ ಅನ್ಕೊಂಡ್ರ, ಓಕೆ ಪರವಾಗಿಲ್ಲ, ಇನ್ನೊಂದ್ ಚಾನ್ಸ್ ಕೇಳಿಸ್ಕೊಳ್ಳಿ ಇನ್ನೊಮ್ಮೆ. ಈ ಗಾಯಕರ ಹೆಸರೇನು ಅನ್ನೋದು ನಮ್ಮ ಪ್ರಶ್ನೆ. ಈ ಹಾಡಿನಲ್ಲಿ ಗಾಯಕರು ಬರ್ತಾರೆ, ಗಾಯಕರು ಅಂತ ತಕ್ಷಣ ಅರ್ಥ ಆಗ್ಬೇಕು ನಿಮ್ಗಲ್ಲಿ ಇಬ್ಬರಿದ್ದಾರೆ ಅಂತ. ಸೊ ಆ ಗಾಯಕರ ಹೆಸರೇನು ಅನ್ನೋದು ನಮ್ಮ ಪ್ರಶ್ನೆ. ಯಾರು ಅಂತ ನೀವು ಟೈಪ್ ಮಾಡಿ, ನಮಗೂ ಕೂಡ ನಿಮ್ಮ ಹೆಸರನ್ನ ಟೈಪ್ ಮಾಡಿ ಕಳಿಸ್ಕೊಡಿ. ಕೇಳ್ತಾ ಇರಿ, ಇದು ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಕನ್ನಡ ಕಾಮನಬಿಲ್ಲು ಹೊಂಬಿಸಿಲು.

ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು, ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ

ಹಾಗೂ ಎದೆಯ ತೆರೆಯ ನೆನಪುಗಳಿಗೆ ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

0: ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತ ನಿಮ್ಮಿಸುತ್ತೆಯಾಗುತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3.
1: ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಹೋಮ್ ಬಿಸಿಲಿನಲ್ಲಿ ನಾವು ಪ್ರಶ್ನೆಯನ್ನು ಕೇಳಿದ್ವಿ, ಒಂದು ಮ್ಯೂಸಿಕ್ ಬಿಟ್ಟನ್ನು ಕೇಳಿಸಿ ಗಾಯಕರು ಯಾರು ಅಂತ ಪ್ರಶ್ನೆ ಮಾಡಿದ್ದಕ್ಕೆ ಸಾಕಷ್ಟು ಜನ ಉತ್ತರಗಳನ್ನ ಕಳಿಸಿದ್ದಾರೆ. ಮತ್ತೊಮ್ಮೆ ಆ ಮ್ಯೂಸಿಕ್ ಬಿಟ್ಟನ್ನು ಕೇಳಿಸ್ಕೊಳ್ಳೋಣ. ಯಾರು ಈ ಗಾಯಕರು ಅನ್ನೋದು ನಮ್ಮ ಪ್ರಶ್ನೆಯಾಗಿತ್ತು. ಸರಿಯಾದ ಉತ್ತರವನ್ನು ಕಲಿಸಿಕೊಟ್ಟಿದ್ದಾರೆ ದಿಲೀಪ್ ಕಲ್ಯಾಣ್ಕರ್, ವಿಜಯನಗರ್, ಜಯಶ್ರೀ ಸುನಿಲ್, ರಾಜಾಜಿನಗರ್, ಕಬಾಡಿ ವೆಂಕಟೇಶ್, ಇಂದಿರಾ ಬಿಂದಿಪೇಟೆ, ನೇತ್ರಾ ಕೆಂಗೇರಿ, ಬಾಬಾ ಕಲ್ಯಾಣ್, ಎನ್ ಜಿ ಬಸವರಾಜು, ಚಿತ್ರದುರ್ಗ, ಹ್ಯಾಬಿಲ್ ರಾಘವೇಂದ್ರ, ಅಪ್ಪರ್ ಹುತ್ತ, ಭದ್ರಾವತಿ, ಶರಣಪ್ಪ ಅಂಗಡಿ, ಹಟ್ಟಿ, ಚಿನ್ನದ ಗಣಿ, ಪ್ರಸನ್ನಕುಮಾರ್, ದಾವಣಗೆರೆ, ದೇವಿ ಸಿಂಗ್, ಸರೋಜಾ ಸಿಂಗ್, ಚಾಮರಾಜಪೇಟೆ ಸೇರಿದಂತೆ ಅನೇಕರು ಸರಿ ಉತ್ತರಗಳನ್ನು ಕಳಿಸಿಕೊಟ್ಟಿದ್ದಾರೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಪಿ ಬಿ ಶ್ರೀನಿವಾಸ್ ಅನ್ನೋದು ಸರಿ ಉತ್ತರ. ಆ ಉತ್ತರ ಕೊಟ್ಟಂತಹ ಎಲ್ಲ ಕೇಳುಗರಿಗೂ ಕೂಡ ನಮ್ಮ ಚಪ್ಪಾಳೆಯ ಅಭಿನಂದನೆ. ಎಸ್ ಪಿ ಬಿ ಹಾಗೂ ಪಿ ಬಿ ಎಸ್ ಅಂತ ಯಾರು ಉತ್ತರ ಕಟ್ಟಿದ್ದೀರಾ? ನೀವೆಲ್ಲರೂ ಕೂಡ ಗೆದ್ದಿದ್ದೀರಾ ಮತ್ತು ನಿಮ್ಮ ಉತ್ತರ ಸರಿಯಾಗಿದೆ ಅಂತ ಹೇಳ್ತಾ ಎರಡನೇ ಪ್ರಶ್ನೆಯನ್ನು ಕೇಳುವಂತಹ ಸಮಯ. ಸರಿಯಾಗಿ ಕೇಳಿಸ್ಕೊಳ್ಳಿ. ಕರ್ನಾಟಕದ ಅತಿ ಚಿಕ್ಕ ಜಿಲ್ಲೆ ಡ್ಯಾಶ್ ಖಾಲಿ ಜಾಗ ಭರ್ತಿ ಮಾಡಿ ಅನ್ನೋದು ನಮ್ಮ ಪ್ರಶ್ನೆ. ಕರ್ನಾಟಕದ ಅತಿ ಚಿಕ್ಕ ಜಿಲ್ಲೆ ಡ್ಯಾಶ್, ಉತ್ತರ ಏನು ಅದನ್ನು ಟೈಪ್ ಮಾಡಿ, ನಿಮ್ಮ ಹೆಸರು ಮತ್ತು ಊರನ್ನು ಟೈಪ್ ಮಾಡಿ 9480901013 ಮಾಡಿ ಅಥವಾ ಕರೆ ಮಾಡೋದಾದರೆ 0800228120608022 ಈ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಉತ್ತರವನ್ನು ಹೇಳಬಹುದು. ಇದೀಗ ನಾವು ಕೇಳಿದ್ವಲ್ಲ ನಮ್ಮ ಎಸ್ ಪಿ ಬಿ ಹಾಗೂ ಪಿ ಬಿ ಎಸ್ ಅವರ ದನಿಯಲ್ಲಿ ಮೂಡಿಬಂದಂತಹ ಗೀತೆಯನ್ನು ಪೂರ್ತಿಯಾಗಿ ಕೇಳೋಣ.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಕ್ಯಾಚ್ ದ ರೈನ್, ಬಾರಿಶ್ ಕೆ ಪಾನಿ ಕಿ ಏಕ್ ಏಕ್ ಬೂಂದ್ ಕೋ ಹಮೇ ಬಚಾನಾ ಹೈ. ತೋ ಮೇರಾ ಖಾಸ್ ಆಗ್ರಹ ಹೈ, ವರ್ಷಾ ಕಾ ಬೂಂದ್ ಬೂಂದ್ ಪಾನಿ ಹಮ್ ಮಿಲ್ಕರ್ ಕೆ ಬಚಾಯೆ.
2: ವೇರ್ ದೇರ್ಸ್ ವಾಟರ್ ದೇರ್ಸ್ ಲೈಫ್. ಕಮ್, ಲೆಟ್ ಅಸ್ ಅಡಾಪ್ಟ್ ಟು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಟೆಕ್ನಿಕ್ಸ್ ಇನ್ ಅವರ್ ಹೋಮ್ಸ್ ಅಂಡ್ ಆಫೀಸಸ್. ಲೆಟ್ ಅಸ್ ಬಿಲ್ಡ್ ರೀಚಾರ್ಜ್ ಪಿಟ್ಸ್ ಅಂಡ್ ಶಾಫ್ಟ್ಸ್, ಫಿಕ್ಸ್ ಡಿಫಂಕ್ಟ್ ಬೋರ್ವೆಲ್ಸ್, ರಿಮೂವ್ ಸಿಲ್ಟ್ ಫ್ರಮ್ ವಾಟರ್ ಬಾಡೀಸ್, ಪ್ಲಾಂಟ್ ಆಸ್ ಮೆನಿ ಟ್ರೀಸ್ ಆಸ್ ಪಾಸಿಬಲ್. ದಿಸ್ ಮಾನ್ಸೂನ್ ಲೆಟ್ ಅಸ್ ಜಾಯಿನ್ ಕ್ಯಾಚ್ ದ ರೈನ್ ಕ್ಯಾಂಪೇನ್.
3: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

0: Akashvani FM Rainbow 101.3 MHz Musically yours.
1: ಇದು ಆಕಾಶವಾಣಿ ಎಫ್ ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಪ್ರಶ್ನೆಯನ್ನು ಕೇಳಿದ್ವಿ, ನಮ್ಮ ರಾಜ್ಯದ ಅಂದರೆ ಕರ್ನಾಟಕದ ಅತಿ ಚಿಕ್ಕ ಜಿಲ್ಲೆ ಡ್ಯಾಶ್ ಖಾಲಿ ಜಾಗವನ್ನು ಭರ್ತಿ ಮಾಡಿ, ಸರಿಯಾದ ಉತ್ತರವನ್ನು ಕಳಿಸಿ ಕೊಟ್ಟಿದ್ದಾರೆ ಸಾಕಷ್ಟು ಜನ. ಕೆಲವರು ಎರಡೆರಡು ಉತ್ತರ ಕೊಟ್ಬಿಟ್ಟಿದ್ದಾರೆ, ಅಂದರೆ ಅವರಿಗೆ ಕನ್ಫ್ಯೂಸ್ ಆಗಿಬಿಟ್ಟಿದೆ ಅಂತ. ನೋ ಕನ್ಫ್ಯೂಷನ್ಸ್, ಓನ್ಲಿ ಕರೆಕ್ಟ್ ಆನ್ಸರ್ಸ್. ಚಂದ್ರಪ್ಪ ಉತ್ತರಹಳ್ಳಿ, ಸಿ ಎನ್ ಲಕ್ಷ್ಮಣ ಮಲ್ಲೇಶ್ವರ, ಪದ್ಮಶ್ರೀ ಕುಟುಂಬ, ರಾಮಚಂದ್ರಪುರ, ಸಚಿನ್ ಭರವನಹಳ್ಳಿ, ಬಿ ಎಂ ವಿಶ್ವನಾಥ್ ಹಾಗೂ ಜಗದೀಶ್ ಹಿರೇಮಠ, ಮಂಡಿಕಲ್ ಕೃಪಾ, ಜಾಫರ್ ಹಂಪಿ, ವೇದಾ ಶೆಟ್ಟಿಕಾಳ ಅವರ ಕುಂದಾಪುರ ಸೇರಿದಂತೆ ಅನೇಕರು ಸಂದೇಶವನ್ನು ಕಳಿಸಿದ್ದಾರೆ. ಕೆಲವರು ಬೇರೆ ಬೇರೆ ಜಿಲ್ಲೆಗಳನ್ನು ಕಳಿಸ್ಬಿಟ್ಟಿದ್ದಾರೆ. ತುಂಬ ಜನ ಕೊಡಗು ಜಿಲ್ಲೆ ಅಂತ ಕಳಿಸಿದ್ದಾರೆ. ರೇಖಾ ಧಾರವಾಡದಿಂದ ಸ್ಪೆಸಿಫೈ ಮಾಡಬೇಕು, ಅದರಲ್ಲೂ ಕೂಡ ಬೆಂಗಳೂರು ಅಂದರೆ ಯಾವುದು ಅಂತ. ಪ್ರತೀಕಾ ಲಿಂಗಸಗೂರು ಸರಿಯಾದ ಉತ್ತರ, ಕಂಗ್ರ್ಯಾಚುಲೇಷನ್ಸ್. ಯಾರೆಲ್ಲ ಸರಿ ಉತ್ತರ ಕೊಟ್ಟಿದ್ದೀರಾ, ಬೆಂಗಳೂರು ನಗರ ಅಂತ ಸರಿ ಉತ್ತರ ಕೊಟ್ಟಿದೆ, ನಿಮ್ಮ ಉತ್ತರ ಸರಿಯಾಗಿದೆ, ಅಭಿನಂದನೆಗಳು. ಮ್ಯಾಮ್ ಪ್ಲೀಸ್ ಕಾಲ್ ಔಟ್ ಮೈ ನೇಮ್ ಅಂತ ಕಳಿಸಿದ್ದೀರಾ, ಪರವಾಗಿಲ್ಲ. ಉತ್ತರ ನಿಮ್ಮ ಹೆಸರು ಹಾಕಿಲ್ಲ, ಮತ್ತೆ ಹೆಂಗೆ ಹೇಳೋದು ನಿಮ್ಮ ಹೆಸರು? ಪ್ರತಿ ಸಂದೇಶದಲ್ಲೂ ನಿಮ್ಮ ಹೆಸರು ಇರಬೇಕ್ರಿ. ನಿಮ್ಮನ್ನ ಹೆಂಗ್ ಮತ್ತೆ ನಾವು ಗುರುತಿಸೋದು? ಫೋನ್ ನಂಬರ್ ಇಂದ ಗುರುತಿಸ್ಕೊಳ್ತೀರಾ? ನೋಡಿ, ಅಪ್ಪ ಅಮ್ಮ ಎಲ್ಲ ಊರವನ್ನೆಲ್ಲ ಕರೆದು ಇಂಟ್ರೆಸ್ಟ್ ಕರೆದು ನಾಮಕರಣ ಮಾಡಿರ್ತಾರೆ, ನೀವು ನೋಡಿದ್ರೆ ಫೋನ್ ನಂಬರ್ ಕಳಿಸ್ತೀರಾ, ಹೆಸರು ಹೇಳ್ರಿ ಅಂತ ನಾವು ಕೇಳ್ತಾ ಇದ್ದೀವಿ. ದಯವಿಟ್ಟು ನಿಮ್ಮ ಪ್ರತಿ ಸಂದೇಶದಲ್ಲೂ ಹೆಸರು ಹಾಕಿ ಊರು ಯಾವುದು ಅಂತ ತಿಳಿಸ್ಕೊಡಿ. ಬೆಂಗಳೂರು ನಗರ ನಮ್ಮ ಕರ್ನಾಟಕದ ಅತಿ ಚಿಕ್ಕ ಜಿಲ್ಲೆ, ವಿಸ್ತೀರ್ಣದಲ್ಲಿ ಬೆಂಗಳೂರು ನಗರ ಅತಿ ಚಿಕ್ಕ ಜಿಲ್ಲೆ, ಆದರೆ ಇಲ್ಲೇ ಜಾಸ್ತಿ ಜನ ವಾಸ ಮಾಡೋದು, ಜನಸಂಖ್ಯೆಯಲ್ಲಿ ದೊಡ್ಡ ಜಿಲ್ಲೆ. ಇನ್ನು ಜನಸಂಖ್ಯೆಯಲ್ಲಿ ಅತಿ ಚಿಕ್ಕ ಜಿಲ್ಲೆ ಅಂದರೆ ಕೊಡಗು, ತುಂಬ ಜನ ಕನ್ಫ್ಯೂಸ್ ಆಗತ್ತೆ. ಅದೇ ಉತ್ತರ ಸಾಕಷ್ಟು ಜನ ಕಳಿಸ್ಕೊಟ್ಟಿದ್ದೀರಾ, ಪರವಾಗಿಲ್ಲ. ಈ ಕರೆಕ್ಟ್ ಉತ್ತರ ತಿಳ್ಕೊಂಡ್ವಿ ಅಲ್ವಾ, ಬೆಂಗಳೂರು ನಗರ ಇಸ್ ದ ರೈಟ್ ಆನ್ಸರ್. ಮತ್ತೊಂದು ಪ್ರಶ್ನೆ ಈಗ ಗಮನವಿಟ್ಟು ಕಿವಿಗೊಟ್ಟು ಕೇಳಿ. ಪ್ರಶ್ನೆ ಈ ರೀತಿಯಾಗಿದೆ, ಕಿತ್ನೆ ಆದ್ಮಿ ಥೇ, ಇದು ಬಾಲಿವುಡ್ನ ಯಾವ ಚಿತ್ರದ ಡೈಲಾಗ್? ಒಂದು ಫೇಮಸ್ ಡೈಲಾಗ್ ಇದು, ಬಾಲಿವುಡ್ನ ಯಾವ ಚಿತ್ರದ ಡೈಲಾಗ್ ಕಿತ್ನೆ ಆದ್ಮಿ ಥೇ? ಗೊತ್ತಿದ್ರೆ ವಾಟ್ಸಪ್ ಮಾಡಿ ಉತ್ತರವನ್ನು, ನಿಮ್ಮ ಹೆಸರು ಮತ್ತು ಊರಿನ ಜೊತೆಗೆ ಕಳಿಸ್ಕೊಡಿ. ನಿಮ್ಮ ಮುದ್ದಾದ ಹೆಸರು ಊರಿನ ಹೆಸರನ್ನ ಟೈಪ್ ಮಾಡಿ ವಾಟ್ಸಪ್ ಮಾಡಿ ಅಥವಾ ಕರೆ ಮಾಡಿ 08032281206.

ನೀನೇ ಅಂತ ಹಾಡು ಕೇಳ್ತಾ ಇದ್ದೀರಾ? ಇವಾಗ ನಾನ್ ಮಾತಾಡ್ತೀನಿ ಅಂತ ಒಬ್ರು ಲೈನ್ ಅಲ್ಲಿ ಇದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಹಲೋ, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಟ್ಟೆ ಮಾಡ್ಬಿಟ್ರಲ್ಲ ಇವರು. ಹಲೋ, ಅದೇನು ಖುಷಿಯಾಗಿತ್ತೋ ಏನೋಪ್ಪ, ಅದೇನು ಅರ್ಜೆಂಟ್ ಇತ್ತೋ ಏನೋ, ಪರವಾಗಿಲ್ಲ. ಎಷ್ಟು ಖುಷಿಯಾಗಿರು ಗೊತ್ತಾ, ಒಂದು ಸರ್ಪ್ರೈಸ್ ಏನಂದರೆ ಅವ್ರಿಗೆ 53-54 ವರ್ಷ ಅಂತೆ. ವಾಯ್ಸ್ ಕೇಳಿದ್ರೆ ಒಂದು 24 ವರ್ಷದ ಅವ್ರ ಥರ ಇತ್ತು ರೀ. ಮೊಮ್ಮಕ್ಕಳಿದ್ದಾರೆ ಮೇಡಮ್, ಏನು ಮೇಡಮ್ ಇವಾಗ ಮದುವೆ ಆಗಿದೆಯಾ, ಹಿಂಗೆ ನಾಚ್ಕೊತಿದ್ಯಾ ಅಂತ ಕೇಳ್ತಿದ್ದೀರಲ್ಲ ಅಂದ್ಬಿಟ್ರು. ಅಷ್ಟು ಚೆನ್ನಾಗಿತ್ತು ಅವ್ರ ವಾಯ್ಸು, ಕೇಳ್ಸೋಣ ನಿಮಗೆಲ್ಲ ಅಂದ್ಕೊಂಡ್ರೆ ಏನೋಯಪ್ಪ, ಶರೀರವಾಣಿ ಥರ ಆಗೋಯ್ತು. ಪರವಾಗಿಲ್ಲ, ನಾಟ್ ಎ ಪ್ರಾಬ್ಲಮ್. ಈಗ ಯಾರೆಲ್ಲ ಸರಿ ಉತ್ತರ ಕೊಟ್ಟಿದ್ದಾರೆ ಅಂತ ನಾವು ನೋಡೋದಾದರೆ, ಎನ್ ಆರ್ ಪ್ರಸಾದ್, ರಾಜಾಜಿನಗರ್, ಮಂಜುನಾಥ್ ಲಗ್ಗೆರೆ, ಹರೀಶ್ ಮಲ್ಲೇಶ್ವರ, ಮಹಿಂದ ದಾವಣಗೆರೆ, ಜೈರಾಮ್ ಸಾಗರ, ಪಿಂಟು ಗೋಕಾಕ್, ಜಾಫರ್ ಹಂಪಿ, ಅರ್ಚನಾ ಪಾಟೀಲ್ ಕೊಪ್ಪಳ, ಅಶೋಕ್ ಎ ಹರಿಹರನ್ ವಿಜ್ಞಾನ ನಗರದಿಂದ, ಲತಾ ಅಭಿನಯ್ ಚಿತ್ರದುರ್ಗದಿಂದ ಸೇರಿದಂತೆ ಅನೇಕರು ಸರಿ ಉತ್ತರನ ಕಳಿಸಿದ್ದಾರೆ. ಕಿತ್ನೆ ಆದ್ಮಿ ಥೇ, ಇದು ಶೋಲೆ ಚಿತ್ರದ ಡೈಲಾಗ್. ಸೊ ಆ ಉತ್ತರ ಕೊಟ್ಟಂತಹ ಶೋಲೆ ಅಂತ ಯಾರು ಕಳಿಸಿದ್ದೀರಾ, ನಿಮ್ಮೆಲ್ಲರಿಗೂ ಕೂಡ ಚಪ್ಪಾಳೆಯ ಅಭಿನಂದನೆ. ರೈಟ್ ಆನ್ಸರ್. ಕಾರ್ಯಕ್ರಮದಲ್ಲಿ ಯಾರೆಲ್ಲ ಭಾಗವಹಿಸಿದ್ರಿ, ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಉತ್ತರ ಕೊಟ್ಟಂಥವ್ರಿಗೆಲ್ಲ ಅಭಿನಂದನೆಗಳು. ಉತ್ತರ ಕೊಡುವ ಪ್ರಯತ್ನ ಮಾಡಿದವರಿಗೆ ಧನ್ಯವಾದಗಳು. ಸಮಯ ಆಗ್ತಿದೆ 3:57, ಇದು ಮಂಗಳವಾರದ ಮಂಗಳಕರ ಸಮಯ. ಇವತ್ತಿನ ಹೊಂಬಿಸಿಲು ಕಾರ್ಯಕ್ರಮನ ಮುಕ್ತಾಯ ಮಾಡ್ತಿದ್ದೀವಿ 4 ಗಂಟೆಗೆ ಬೆಂಗಳೂರು ಬಿಸ್ನೆಸ್ ಬಸ್ನಲ್ಲಿ. ನಮ್ಮ ಜೊತೆ ಇದ್ದಾರೆ ಓರ್ವ ಯುವ ಉದ್ಯಮಿ. ಈಗಾಗಲೇ ನಿಮಗೆ ಗೊತ್ತಿರುತ್ತೆ, ನಮ್ಮ ರಾಜ್ಯದಾದ್ಯಂತ ಆಗಿರ್ಬೋದು, ಇಡೀ ವರ್ಲ್ಡ್ ವೈಡ್ ಒಂದು ಇವೆಂಟ್ ಮ್ಯಾನೇಜ್ಮೆಂಟ್ ಅನ್ನೋದು ಅಥವಾ ಇವೆಂಟನ್ನು ಆರ್ಗನೈಸ್ ಮಾಡುವಂಥದ್ದು ಯಾವ ರೀತಿ ಒಂದು ಬಿಸ್ನೆಸ್ ಆಗಿ ಬೆಳೀತಾ ಇದೆ ಅಂತ, ಅಂಥ ವಿಭಾಗದಲ್ಲಿ ಉದ್ಯಮದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರ್ತಕ್ಕಂಥ ಯುವ ಉದ್ಯಮಿ ಯುವತಿ ನಮ್ಮ ಜೊತೆ ಇದ್ದಾರೆ. ತಪ್ಪದೇ ಕೇಳಿ, 4 ಗಂಟೆಗೆ ಬಿಸ್ನೆಸ್ ಬಸ್ ಕೇಳ್ತಾರೆ. ಇದು ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು.

0: ആകാശവാണി എഫ് എം റെയിൻബോ 101.3 മെഗാഹെർട്സ് മ്യൂസിക്കലി യോഴ്സ്.
1: ಆತ್ಮೀಯರೆ, ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಫ್ರಮ್ ರೇನ್ಬೋ ಕನ್ನಡ ಕಾಮನಬಿಲ್ಲು. ನಾನು ನಿಮ್ಮ ರೇಡಿಯೋಗಳ ತೇವಜಲಕ್ಷ್ಮಿ. ಸಮಯ ಆಗಿದೆ 4:01 ಮಧ್ಯಾಹ್ನ ಕಳೆದ ಸಂಜೆಯತ್ತ ಸಾಕ್ತಾ ಇದ್ದೀವಿ. ಬೆಂಗಳೂರು ಬಿಸ್ನೆಸ್ ಬಸ್ ಕಾರ್ಯಕ್ರಮ ಆರಂಭ. ಈ ಕ್ಷಣದಲ್ಲಿ ನಮ್ಮ ಜೊತೆ ಇದ್ದಾರೆ ಇವತ್ತಿನ ಕಾರ್ಯಕ್ರಮದ ಅತಿಥಿ ಪ್ರಕೃತಿ ಗೌಡ, ಕೃತಿ ಪ್ರೊಡಕ್ಷನ್ಸ್ ಅಂಡ್ ಈವೆಂಟ್ಸ್ನ ಸಂಸ್ಥಾಪಕರು, ಜೊತೆಗೆ ಆರ್ಟ್ ಡೈರೆಕ್ಟರ್ ಹಾಗೂ ಆರ್ಟಿಸ್ಟ್ ಅಂದರೆ ಕಲಾವಿದರು ಮತ್ತು ವಾಯ್ಸ್ ಓವರ್ ಆರ್ಟಿಸ್ಟ್ ಧ್ವನಿ ಕಲಾವಿದೆ. ಇವರನ್ನು ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರ,
1: ಹೇಗಿದ್ದೀರಾ?
2: ನಾನು ಚೆನ್ನಾಗಿದ್ದೀನಿ. ಮೊದಲನೇ ಆಗಿ ಧನ್ಯವಾದ ನಮ್ಮಂಥ ಯುವ ಪೀಳಿಗೆನ ಗುರುತಿಸಿ ಈ ಥರ ಒಂದು ಅವಕಾಶ ಕೊಟ್ಟಿದ್ದಕ್ಕೆ.
1: ಥ್ಯಾಂಕ್ ಯು. ಒನ್ ಅವರಲ್ಲಿ ತಿಳ್ಕೊಳ್ಳೋಣ ಯುವ ಪೀಳಿಗೆ ಸಾಧನೆ ಹೇಗಿದೆ ಅಂತ. ಪ್ರಕೃತಿ ಗೌಡ ಅವರೇ,
2: ಹೇಳಿ,
1: ತಾವು ಎಷ್ಟು ವರ್ಷದಿಂದ ಈ ಒಂದು ಪ್ರೊಡಕ್ಷನ್ ಅಂಡ್ ಇವೆಂಟ್ಸ್ ಬಿಸ್ನೆಸ್ ಅಲ್ಲಿ ಇದ್ದೀರಾ?
2: ನಾನು ಸತತ 6 ವರ್ಷಗಳಿಂದ ನನ್ನದೇ ಆದ ಒಂದು ಸ್ವಂತ ಕಂಪ್ನಿನ ಸ್ಟಾರ್ಟ್ ಮಾಡಿ 6 ವರ್ಷ ಆಯ್ತು.
1: 6 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ. ಮೂಲತಃ ತಾವು ಯಾವ ಊರಿನವರು?
2: ನಾನು
1: ಹುಟ್ಟು ವಿದ್ಯಾಭ್ಯಾಸ ಇದ್ರ ಬಗ್ಗೆ ತಿಳಿಸ್ಕೊಡೋದಾರೆ.
2: ಓಕೆ, ಮೂಲತಃ ಕಾಫಿ ನಾಡು, ನಿಮ್ಗೆ ಗೊತ್ತು. ಕಾಫಿ ನಾಡು ಅಂದ್ರೆ ಯಾವ್ದು ಹೇಳಿ?
1: ಚಿಕ್ಕಮಗಳೂರು.
2: ಹೌದು, ಚಿಕ್ಕಮಗಳೂರಿನ ಮಲ್ನಾಡಿನ ಹುಡುಗಿ ನಾನು. ಸೊ ಮೂಲತಃ ಬಾಳೆಹೊನ್ನೂರು, ಚಿಕ್ಕಮಗಳೂರು ಜಿಲ್ಲೆಯ ಬಾಳೆಹೊನ್ನೂರು ಅನ್ನೋ ಪುಟ್ಟ ಗ್ರಾಮದಿಂದ ಬಂದಿರೋದು. ಹಾಗೆ ಬೆಂಗಳೂರಲ್ಲಿ ಬಂದು ನನ್ನದೇ ಆದ ಒಂದು ಸಂಸ್ಥೆ ಮಾಡಿಕೊಂಡು ಈಗ ಕೆಲಸ ಮಾಡ್ತಾ ಇದ್ದೀನಿ.
1: ಓದಿರೋದೇನು ತಾವು?
2: ನಾನು ಓದಿರೋದು ಎಂಕಾಮ್.
1: ಎಂಕಾಮ್ ಬೆಂಗಳೂರಿಗೆ ಬಿಸ್ನೆಸ್ ಪರ್ಪಸ್ಗೆ ಬಂದಿದ್ರಾ ಅಥವಾ ಬೆಂಗಳೂರಿಗೆ ಬಂದ ನಂತರ ಬಿಸ್ನೆಸ್ ಮಾಡ್ಬೇಕನ್ನೋ ಐಡಿಯಾ?
2: ಇಲ್ಲ, ಬೆಂಗಳೂರಿಗೆ ಬಂದು ಒಂದು 5 ವರ್ಷ ಆದ್ಮೇಲೆ ಅನಿಸ್ತು ಬಿಸ್ನೆಸ್ ಮಾಡಬೇಕು ಅಂತ. ಯಾಕೆಂದ್ರೆ ನಾನು ಮೊದಲೇ ಆಗಿ ಇನ್ಫೋಸಿಸ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಸೊ ಅದಾದ್ಮೇಲೆ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಸೊ ಎಲ್ಲ ಆದ್ಮೇಲೆ ನನಗನ್ಸ್ತು ನನ್ನ ಫೀಲ್ಡ್ ಯಾವುದು ಅಂತ ಮತ್ತೆ ಒಂದು 5 ವರ್ಷ ಆದ್ಮೇಲೆ ಚೂಸ್ ಆಯಿತು. ಸೊ 9 to 5 ಜಾಬ್ ನನಗೆ ಮಾಡಕ್ ಆಗಲ್ಲ ಅಂತ ಗೊತ್ತಾದಾಗ ಸಮಥಿಂಗ್ ಕ್ರಿಯೇಟಿವಿಟಿ ಇರಬೇಕು. ಸೊ ಪ್ರತಿನಿತ್ಯ ಅದೇ ಹೋಗು, ಸಿಸ್ಟಮ್ ನೋಡು, ವರ್ಕ್ ಮಾಡು ಅನ್ನೋದಲ್ಲ. ಸೊ ಮಾಡೋ ಕೆಲಸದಲ್ಲಿ ಹುಮ್ಮಸ್ ಇರಬೇಕು ಅಂಡ್ ನಮಗೂ ಖುಷಿ ಸಿಗಬೇಕು, ಕಲಿತಾ ಇರಬೇಕು ಅನ್ನೋಕ್ಕೋಸ್ಕರ ಈವೆಂಟ್ ಮ್ಯಾನೇಜ್ಮೆಂಟ್ ಚೂಸ್ ಮಾಡಿ.
1: ಸೊ ಕಲಿತಾ ಇರಬೇಕು, ಖುಷಿ ಸಿಗಬೇಕು, ನಿಮ್ಗೂ ಒಂದು ರೆಕಗ್ನಿಷನ್ ಸಿಗಬೇಕು ಅನ್ನೋ ಕಾರಣಕ್ಕೆ ಬಿಸ್ನೆಸ್ಸಿಗೆ ಬಂದ್ರಿ ಅಂತ ಹೇಳಿದ್ರೆ. ಹಂಗಾರೆ ಬೋರ್ ಅನ್ನಿಸ್ತಿತ್ತ ನಿಮ್ಗೆ ಆ 9 to 5 ಜಾಬ್?
2: ಖಂಡಿತ, ಹೌದು,
1: ಕಲಿಯಕ್ ಆಗ್ತಾ ಇರಲಿಲ್ಲ ಅನ್ಸ್ತಿತ್ತು.
2: ಕಲಿಯಕ್ ಅಂದ್ರೆ ಅದೇ ವರ್ಕ್ ನನಗೆ ಮಾಡಕ್ ಇಷ್ಟ ಇರಲಿಲ್ಲ. ಅಂದ್ರೆ ಕೆಲವ್ರು ಮಾಡ್ತಾ ಇದಾರೆ, ಅದ್ರ ಬಗ್ಗೆ ನಾನೇನು ಮಾತಾಡಲ್ಲ. ಬಟ್ ನನ್ನ ಪ್ರೊಫೈಲಿಗೆ ನನಗೆ ಸೂಟ್ ಆಗ್ಲಿಲ್ಲ ಆ ನೈಟ್ ಶಿಫ್ಟ್ಸ್, ಆ 9 to 5 ಜಾಬ್, ಎರಡೆರಡು ಸಿಸ್ಟಮ್ಸ್ ನೋಡೋದು. ಸೊ ಅದೆಲ್ಲ ಆಗ್ತಾ ಇರಲಿಲ್ಲ. ಬಟ್ ನನಗೆ ಸ್ವಲ್ಪ ಕ್ರಿಯೇಟಿವ್ ಆಗಿ, ನಾನು ಚಿಕ್ಕೋಳಿಂದನೂ ಸ್ವಲ್ಪ ಕಲ್ಚರಲ್ಲೆಲ್ಲ ಸ್ವಲ್ಪ ಮುಂದೆ ಇರೋದ್ರಿಂದ ನನಗೆ ಸ್ವಲ್ಪ ಆ ತರ ಎಂಟರ್ಟೈನ್ಮೆಂಟ್ ಫೀಲ್ಡ್ ತುಂಬಾ ಇಷ್ಟ ಆಯ್ತು.
1: ಓಕೆ, ಎಂಟರ್ಟೈನ್ಮೆಂಟ್ ಫೀಲ್ಡ್ ತುಂಬಾ ಇಷ್ಟ ಆಯ್ತು ಅಂತ ಹೇಳಿ ಸಿಸ್ಟಮ್ಗೆ ಟಾಟಾ ಬೈ ಬೈ ಹೇಳಿ ಇವೆಂಟ್ಸ್ ಬಂದಿದ್ದೀರಾ. ಸೊ ಇದೇ ಫೀಲ್ಡ್ಗೆ ಮತ್ತೆ ನಾನು ಪ್ರೊಡಕ್ಷನ್ ಅಂಡ್ ಇವೆಂಟ್ಸ್ ಫೀಲ್ಡ್ಗೆ ಬರಬೇಕು ಅನ್ನೋ ನಿರ್ಧಾರ ಆಗಿದ್ದು ಯಾಕೆ, ಹೇಗೆ, ಇದ್ರ ಬಗ್ಗೆ ಮಾತನಾಡೋಣ, ತಿಳ್ಕೊಳ್ಳೋಣ. ಕೇಳ್ತಾ ಇರೋ ಆಕಾಶವಾಣಿ ಎಫ್ ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು.

0: ಇದು ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ಬೆಂಗಳೂರು ಬಿಸ್ನೆಸ್ ವೆಲ್ಸ್ ನಲ್ಲಿ ನಮ್ಮ ಜೊತೆಯಾಗಿದ್ದಾರೆ ಪ್ರಕೃತಿ ಗೌಡ, ಪ್ರೊಡಕ್ಷನ್ಸ್ ಅಂಡ್ ಇವೆಂಟ್ಸ್. ನಾನು ಸಾಕಾಯ್ತು, 5 to 9 to 5 ಜಾಬ್, ಟಾಟಾ ಬೈ ಬೈ ಹೇಳ್ಬಿಟ್ಟು ಬಂದ್ಬಿಟ್ಟೆ. ಶಿಫ್ಟ್ಸ್ ಎಲ್ಲ ಅದೆಲ್ಲ ನಂಗೆ ಕೆಲಸ ಮಾಡಕ್ ಆಗ್ತಾ ಇರ್ಲಿಲ್ಲ. ಕ್ರಿಯೇಟಿವಿಟಿ ಇರಬೇಕು, ಕಲಿತಾ ಇರಬೇಕು, ಕಲಿಕೆ ನಿರಂತರವಾಗಿರ್ಬೇಕು ಅನ್ನೋದು ಆಲೋಚನೆ ಇತ್ತು ಅಂತ ಹೇಳಿ ನಂತರ ನಾನು ಈ ಫೀಲ್ಡಿಗೆ ಬಂದೆ ಅಂತ ಹೇಳಿದ್ರಿ. ಸಡನ್ ಆಗಿ ಯಾರೇ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂದ್ರೂ ಬಂಡವಾಳ ಬೇಕಾಗತ್ತೆ, ಅದ್ರ ಬಗ್ಗೆ ಜ್ಞಾನ ಇದೆಯಾ ಅಂತ ಯೋಚನೆ ಮಾಡ್ಬೇಕಾಗತ್ತೆ. ಸೊ ಇದ್ರ ತಯಾರಿ ಆಗಿರಬಹುದು, ಈ ಬಿಸ್ನೆಸ್ ಬಂದಂತ ಹಂತದ ಬಗ್ಗೆ ನೀವು ಹೇಳೋದಾದ್ರೆ.
1: ಓಕೆ, ಸೊ ನಾನು ಹೇಳಿದಾಗ ನಾನು ವರ್ಕ್ ಮಾಡ್ತಾ ಇದ್ದಾಗ ನನ್ನ ಕೊಲೀಗೊಬ್ರು ಈವೆಂಟ್ ಸೆಕ್ಟರ್ ತುಂಬಾ ಚೆನ್ನಾಗಿರುತ್ತೆ, ಸೊ ನೀನು ಯಾವ ಫೀಲ್ಡ್ ಚೂಸ್ ಮಾಡ್ತಾ ಇದೀಯಾ ಅದು ಈವೆಂಟ್ ಫೀಲ್ಡ್ ಅಂತ ಅವ್ರು ಅರ್ಥ ಮಾಡಿಸಿದಾಗ ಓಕೆ, ನನಗೂ ಅದ್ರ ಬಗ್ಗೆ ಯಾವುದು ನಾಲೆಜ್ ಇರಲಿಲ್ಲ. ಬಟ್ ನಾನು ಮಂಗಳೂರಿಗೆ ಬಂದೆ, ಬೆಂಗಳೂರಿಂದ ಮಂಗಳೂರಿಗೆ ಕೂಡ ಕೆಲಸಕ್ಕೆ ಹೋದೆ. ಕೆಲಸಕ್ಕೆ ಹೋದಾಗ ನಾನು ಈವೆಂಟ್ ಬಗ್ಗೆ ಬ್ಯಾಕ್ ಎಂಡ್ ವರ್ಕ್ ಏನಿದೆ, ಹೇಗೆ ಮಾಡ್ತಾರೆ ಏನು ಅಂತ ರಿಸರ್ಚ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಅವಾಗ ಅರ್ಥ ಆದಾಗ ನಾನು ಒಂದು ಕಂಪ್ನಿಗೆ ಜಾಯ್ನ್ ಆದೆ ಮಂಗಳೂರಲ್ಲಿ, ಸೊ ಶಾಟ್ಸ್ ಈವೆಂಟ್ಸ್ ಆ್ಯಂಡ್ ಪ್ರೊಮೋ ಅಂತ ಒಂದು ಕಂಪ್ನಿಗೆ ಜಾಯ್ನ್ ಆದೆ. ಸೊ ಅಲ್ಲಿ ಜಾಯ್ನ್ ಆಗಿ ಬೇಸ್ ಲೆವೆಲಿಂದ ಕೆಲಸಗಳನ್ನು ಕಲಿತೆ. ಸೊ ಗ್ರೌಂಡ್ ಲೆವೆಲ್ ಇಲ್ಲ, ಇವತ್ತು ನಾವೊಬ್ರು ಒಂದು ಕಂಪ್ನಿ ಮಾಡಬೇಕು, ಒಂದು ಬಾಸ್ ಆಗ್ಬೇಕು ಅಂದ್ರೆ ನಮ್ಗೆ ಬೇಸ್ ಲೆವೆಲ್ ಗೊತ್ತಿರ್ಬೇಕಲ್ಲ. ಸೊ ಫೌಂಡೇಶನ್ ಗೊತ್ತಿದ್ರೆ ತಾನೇ ನಾವು ಮನೆ ಗಟ್ಟಿಯಾಗಿ ಇರೋದು. ಸೊ ಹಾಗಾಗಿ ನಾನು ಫೌಂಡೇಶನ್ ಲೆವೆಲ್ ಇಂದ ನಾನು ಕಲಿಯಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಮಂಗಳೂರಲ್ಲಿ ಕೆಲಸ ಮಾಡಿದೆ, ಹಾಗೆ ಬೆಂಗಳೂರಲ್ಲಿ ಕೂಡ ಹೆಸರಂತ ಕೆಲವು ಕಂಪ್ನಿಗಳಲ್ಲೂ ಕೆಲಸ ಮಾಡಿದೆ, ಹಾಗೆ ಮೈಸೂರಲ್ಲಿ ಕೂಡ ಕೆಲಸ ಮಾಡಿದೆ. ಸೊ ಈಗ ಇಷ್ಟೆಲ್ಲ ಕೆಲಸ ಆದ್ಮೇಲೆ ಅವಾಗ ಅನಿಸ್ತು ಓಕೆ, ನಾನು ಇವಾಗ ರೆಡಿ ಇದ್ದೀನಿ, ನಂದು ಅನ್ನೋ ಒಂದು ಕಂಪ್ನಿ ಮಾಡ್ಕೊಳಕ್ ನಾನು ರೆಡಿ ಇದ್ದೀನಿ ಅಂತ ನಾನು ಯಾವಾಗ ಡಿಸೈಡ್ ಮಾಡೋದು. ಹಾಗೆ ನೇಮ್ ಕೂಡ ಅಷ್ಟೇ. ಸೊ ಯಾವ್ದ್ಯಾವ್ದೋ ನೇಮ್ ಇಡೋದು ಯಾಕೆ, ನಮ್ಮನ್ನ ನಾವು ಬ್ರ್ಯಾಂಡ್ ಮಾಡ್ಕೊಂಡೋಣ. ಈಗ ನಮ್ಮನ್ನ ಯಾರು ಬೆಳೆಸಲ್ಲ, ನಮ್ಮನ್ನ ನಾವೇ ಬೆಳೆಸ್ಬೇಕು. ಸೊ ಅಪರ್ಚುನಿಟಿ ಸಿಕ್ತಾಗ ಅದನ್ನು ಉಪಯೋಗಿಸ್ಕೋಬೇಕು ಅಂತ ಹೇಳಿ ನನ್ನ ಹೆಸರನ್ನ ಪ್ರಕೃತಿನ ಕಟ್ ಮಾಡಿ ಕೃತಿ ಪ್ರೊಡಕ್ಷನ್ ಅಂಡ್ ಈವೆಂಟ್ಸ್ ಅಂತ ನಾನು
0: ಶುರು ಮಾಡಿ 6 ವರ್ಷದ ಹಿಂದೆ.
1: ಹೌದು.
0: ಸೊ ಈ 6 ವರ್ಷದ ಹಿಂದೆ ಕಂಪನಿ ಕಟ್ಟೋದಕ್ಕೆ ಮುಂಚೆ ನಿಮ್ಗೆ ಆ ಇವೆಂಟ್ ಮ್ಯಾನೇಜ್ಮೆಂಟ್ ಅಲ್ಲಿ 8 ವರ್ಷದ ಎಕ್ಸ್ಪೀರಿಯನ್ಸ್ ತಗೊಂಡಿದ್ರಿ?
1: 5 ವರ್ಷ.
0: 5 ವರ್ಷ ತಗೊಂಡಿದ್ರಿ?
1: ಹೌದು.
0: ಯಾವಾಗ್ಲೂ ಇವಾಗ ಎಷ್ಟೋ ಜನ ಈ ಕಾರ್ಯಕ್ರಮ ಕೇಳ್ತಾ ಇರ್ತಾರೆ, ಯುವಕರು ಆಗಿರಬಹುದು, ಯುವ ಸಮೂಹ, ಮಹಿಳೆಯರು,
1: ಹೌದು,
0: ಬಂಡವಾಳ ಬೇಕಲ್ವಾ? ನಿಮ್ಗೆ ಹೇಗೆ ಅದು ಶುರು ಮಾಡುದು, ಎಷ್ಟು ಪ್ರಮಾಣದ ಬಂಡವಾಳ ಬೇಕಾಗುತ್ತೆ ಈ ತರದ ನಾವು ಇವೆಂಟ್ ಮ್ಯಾನೇಜ್ಮೆಂಟ್ ಬಂದಾಗ?
1: ಸೊ ಕೆಲವರು ತುಂಬಾ ಹ್ಯೂಜ್ ಇನ್ವೆಸ್ಟ್ಮೆಂಟ್ ಇಟ್ಕೊಂಡು ಶುರು ಮಾಡ್ತಾರೆ, ಕೆಲವರು ನನಗೆ ಶುರು ಮಾಡ್ಲೇಬೇಕು ಅನ್ನೋ ಹಠ ಛಲ ಇತ್ತು. ಸೊ ಅವಾಗ ನಾನೇನ್ ಮಾಡಿದೆ, ಸೊ ಕಂಪ್ನಿ ಅಂತ ನೇಮ್ ಮಾಡ್ಕೊಂಡೆ, ಪ್ರಮೋಷನ್ ಮಾಡಿಸ್ಕೊಂಡೆ, ಮಾಡ್ಕೊಂಡ್ಬಿಟ್ಟು ರೆಂಟ್ಗೆ ಸ್ಟಾರ್ಟ್ ಮಾಡಿದೆ. ಸೊ ಈಗ ಒಂದು ನಾನು ಶುರು ಮಾಡಿದ್ದು ಕೇವಲ ಒಂದು 10,000 ರೂಪಾಯಿಲಿ, 10,000 ರೂಪಾಯಿ ಇಟ್ಕೊಂಡ್ಬಿಟ್ಟು ಸೊ ಶುರು ಮಾಡಿದೆ. ಆಗ ಏನ್ ಮಾಡಿದೆ, ಈವೆಂಟ್ಗಳನ್ನ ತಗೊಳ್ತಾ ಇದ್ದೆ, ವೆಂಡರ್ಗಳು ಇರ್ತಾ ಇದ್ರು, ಸೊ ಅವ್ರ ಹತ್ರ ರೆಂಟಿಗೆ ತಗೊಂಡು ಕೆಲಸದವ್ರ ಹತ್ರ ಕೆಲಸ ಮಾಡಿಸ್ಕೊಂಡು ಹೀಗೆ ಶುರು ಮಾಡ್ತಾ ಹೋಗಿ ಹೋಗಿ ಇವತ್ತು ನಂದೇ ಆದ ಒಂದು ಗೋಡನ್ನು ಮಾಡ್ಕೊಂಡಿದ್ದೀನಿ.
0: ನಿಮ್ದೇ ಆದಂತ ಗೋಡನ್ ಇರೋ ಲೆವೆಲ್ಗೆ ಬೆಳೆದಿದ್ದೀವಿ ಅಂತ. ಓಕೆ, ಸಾಕಷ್ಟು ಜನ ಕಾಣಿಸ್ತಾ ಇರುತ್ತೆ, ವಾಟ್ ಈಸ್ ಈವೆಂಟ್ ಮ್ಯಾನೇಜ್ಮೆಂಟ್, ಏನೆಲ್ಲ ರೀತಿಯಾದಂತ ವರ್ಕ್ ಗಳಿರುತ್ತೆ, ರಿಸ್ಕ್ ಗಳ ಚಾನ್ಸಸ್ ಏನೇನಿರುತ್ತೆ ಅಂತ ಅವ್ರು ಯೋಚನೆ ಮಾಡ್ತಿರ್ಬೋದು. ಅದ್ರ ಬಗ್ಗೆ ಡೀಟೇಲ್ ಆಗಿ ಪ್ರಕೃತಿ ಗೌಡ ಅವ್ರು ತಿಳಿಸ್ಕೊಡ್ತಾರೆ. ಒಂದ್ ಹಾಡ್ ಕೇಳೋಣ, ಕೇಳ್ತಾ ಇರೋ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮರಬಿಲ್ಲು. ಬೆಂಗಳೂರು ಬಿಸ್ನೆಸ್ ಬಜ್ನಲ್ಲಿ ಮಾತುಕತೆಯನ್ನು ಮುಂದುವರೆಸೋಣ. ಪ್ರಕೃತಿಗೌಡ ಜೊತೆ ಸಿಂಪಲ್ 10,000 ಬಂಡವಾಳದೊಂದಿಗೆ ಆರಂಭ ಆಯಿತು 6 ವರ್ಷದ ಹಿಂದೆ ನಿಮ್ಮ ಬಿಸ್ನೆಸ್. ಸಾಮಾನ್ಯವಾಗಿ ಆರಂಭದಲ್ಲಿ ನಾನು ಕೂಡ ಬಾಡಿಗೆಗೆ ತಗೊಳ್ತಿದ್ದೆ ಒಂದಷ್ಟು ಮಟೀರಿಯಲ್ಸ್ನ. ಆನಂತರ ಇವತ್ತು ನಾನೇ ಒಂದು ದೊಡ್ಡ ಗೋಡನ್ ಮಾಡೋ ರೀತಿಯಲ್ಲಿ ನಮ್ಮ ಬಿಸ್ನೆಸ್ ಬೆಳೆದಿದೆ ಅಂತ ಹೇಳಿದೆ. ನಿಜಕ್ಕೂ ಕೂಡ ಹೆಮ್ಮೆ ಮತ್ತು ಖುಷಿ ಪಡುವಂತ ವಿಚಾರ.
2: ಥ್ಯಾಂಕ್ ಯು.
1: ನಂತರದ ದಿನಗಳಲ್ಲಿ ಸಾಮಾನ್ಯವಾಗಿ ಅಷ್ಟು ಈಸಿ ಅಲ್ಲ ಯಾವುದೇ ಬಿಸ್ನೆಸ್ ಆಗಿರ್ಬೋದು, ಅದು ಸಣ್ಣ ಪ್ರಮಾಣದಾಗಿರ್ಬೋದು ದೊಡ್ಡದಾಗಿರ್ಬೋದು. ಸ್ಟ್ರಗಲ್ಸ್ ಬರ್ತಿರುತ್ತೆ, ಕಾಂಪಿಟೇಟರ್ಸ್ ಬರ್ತಾ ಇರ್ತಾರೆ, ಕೆಲವೊಮ್ಮೆ ಇವೆಂಟ್ ಸಿಗ್ದಲೇ ಇರುವಂತ ದಿನಗಳಿರುತ್ತೆ. ಫಾರ್ ಎಕ್ಸಾಂಪಲ್ ಆಷಾಢ ಅನ್ಕೊಂಬಿಡಿ, ಆ ಇವೆಂಟ್ಸ್ ಇರೋದಿಲ್ಲ. ಸೊ ಹೇಗೆ ಅಂತ ದಿನಗಳನ್ನೆಲ್ಲ ನೀವು ಫೇಸ್ ಮಾಡಿದ್ರಿ ಅಂತೀರಾ?
2: ಓಕೆ, ಸೊ ಫಸ್ಟ್ದಾಗಿ ಈಗ ಹೇಳ್ತೇವೆ, ಇವಾಗೆಲ್ಲ ಇನ್ಸ್ಟಿಟ್ಯೂಷನ್ಸ್ಗಳು ಕೂಡ ಇದೆ. ಸೊ ಅವಾಗ ನಮ್ಗೇನು ನಾಲೆಜ್ ಇರಲಿಲ್ಲ. ನಾನು ಶುರು ಮಾಡಿದಾಗ ಹೀಗೆ ಒಬ್ಬರಿಂದ ಒಬ್ಬರಿಗೆ ಕಲಿತಾ ಇದ್ದಾಗ ಒಂದೊಂದು ಈವೆಂಟ್ ಮಾಡ್ತಾ ಹೋದಂಗು ಕಲಿತಾ ಹೋದೆ. ಸೊ ಹಾಗೆ ಈಗ ಈವೆಂಟ್ಸ್ ಈಗ ಏನು ಸೀಸನ್ ಟೈಮಲ್ಲಿ ಚೆನ್ನಾಗಿರುತ್ತೆ. ಹೌದು, ನಮ್ದು ಹೆಂಗೆ ಅಂದರೆ ಅರ್ಧ ತಿಂಗಳು ಕೆಲಸ ಇದ್ರೆ ಅರ್ಧ ತಿಂಗಳು ಕೆಲಸ ಇರಲ್ಲ. ಸೊ ಆಷಾಢ ಆಗಿರ್ಬೋದು, ಧನುರ್ಮಾಸ ಆಗಿರ್ಬೋದು, ಈ ತರದಲ್ಲಿ ಕೆಲಸ ಇರಲ್ಲ. ಹಾಗೆ ಇದ್ದಾಗ ಏನು ಅಂದ್ರೆ ನಾನು ಆರ್ಟ್ ಡಿಪಾರ್ಟ್ಮೆಂಟ್ ವರ್ಕ್ ಕೂಡ ಮಾಡ್ತೀನಿ. ಸೊ ಈಗಾಗಲೇ 35ಕ್ಕೂ ಹೆಚ್ಚು ಸೀರಿಯಲ್ಗಳಾಗಿರ್ಬೋದು, ರಿಯಾಲಿಟಿ ಶೋ ಆಗಿರ್ಬೋದು, ಮೂವಿಗಳಿಗಾಗಿರ್ಬೋದು ನಾನು ಆರ್ಟ್ ಡಿಪಾರ್ಟ್ಮೆಂಟ್ ವರ್ಕ್ ಕೂಡ ಮಾಡ್ತೀನಿ.
1: ವಾಟ್ ಈಸ್ ಆರ್ಟ್ ಡಿಪಾರ್ಟ್ಮೆಂಟ್ ವರ್ಕ್?
2: ಆರ್ಟ್ ಡೈರೆಕ್ಟರ್ ಆಗಿದ್ದೀನಿ ಆಕ್ಚುಲಿ, ಕಲಾ ನಿರ್ದೇಶಕಿ. ಸೊ ಒಂದು ಸಿನಿಮಾ ಆಗಿರ್ಬೋದು, ಒಂದು ಸೀರಿಯಲ್ಗಳಾಗಿರ್ಬೋದು. ಫಾರ್ ಎಕ್ಸಾಂಪಲ್ ಒಂದು ಸೀರಿಯಲ್ ಅಂತ ಅಂದ್ರೆ ಅಲ್ಲೊಂದು ಮನೆ ಸೆಟಪ್ ಇರ್ಬೋದು, ಒಂದು ಚೇರು ಟೇಬಲ್ ಒಂದು ಸಿಸ್ಟಮ್ ಏನಾದ್ರೂ, ಒಂದು ಸೋಫಾ ಸೆಟ್ ಆಗಿರ್ಬೋದು, ಪ್ರತಿಯೊಂದು ಪ್ಲಾನ್ ಮಾಡೋದು ಆರ್ಟ್ ಡೈರೆಕ್ಟರ್ ಆಗಿರ್ತಾರೆ. ಸೊ ಆರ್ಟ್ ಡೈರೆಕ್ಟರ್ ಕೆಲಸ ಕಂಪ್ಲೀಟ್ ಪ್ಲಾನಿಂಗ್ ಏನಿರುತ್ತೆ ಅದನ್ನ ನಾವು ಮಾಡ್ತೀವಿ.
1: ಇವೆಂಟ್ ಮ್ಯಾನೇಜ್ಮೆಂಟ್ ಅಂದ್ರೆ ಏನಿರುತ್ತೆ, ಅಲ್ಲಿ ಏನೇನು ಕೆಲಸಗಳಿರುತ್ತೆ ನಮ್ಮ ಕೇಳುಗರಿಗೆ ತಿಳಿಸ್ಕೊಡೋದಾದ್ರೆ, ಇದೇನು ಹೊಸದ ಅನ್ಸ್ತಿದೆಲ್ಲ ನಮಗೆ ಅಂತ ಅನ್ನೋದಾದ್ರೆ ಅವ್ರಿಗೆ ಮಾಹಿತಿ ಕೊಡೋದು.
2: ಈವೆಂಟ್ಸ್ ಅಲ್ಲಿ ತುಂಬಾ ತರ ಇವೆಂಟ್ಸ್ ಇದೆ. ಒಂದು ವೆಡ್ಡಿಂಗ್ ಇವೆಂಟ್ಸ್ ಬರುತ್ತೆ, ಮೀಡಿಯಾ ಇವೆಂಟ್ಸ್ ಬರುತ್ತೆ, ಹಾಗೆ ಕಾರ್ಪೊರೇಟ್ ಇವೆಂಟ್ಸ್ ಕೂಡ ಬರುತ್ತೆ. ಸೊ ವೆಡ್ಡಿಂಗ್ ಇವೆಂಟ್ಸ್ ಅಂದ್ರೆ ಫ್ಲಾಟ್ ಡೆಕೋರು, ಸೊ ಸೆಟಪ್ಸ್ ಆ ತರ ಬರುತ್ತೆ. ಕಾರ್ಪೊರೇಟ್ ಇವೆಂಟ್ಸ್ ಅಂದ್ರೆ ಕಾರ್ಪೊರೇಟ್ ಲೆವೆಲ್ ಅಲ್ಲಿ ಆ ಸೆಟಪ್ಸ್ ಬೇರೆ ಇರುತ್ತೆ. ಸೊ ಅಂಡ್ ಮೀಡಿಯಾ ಇವೆಂಟ್ಸ್ ಅಂದ್ರೆ ಈ ತರ ಪ್ರೊಡಕ್ಷನ್, ಮೀಡಿಯಾ ಪ್ರೊಡಕ್ಷನ್ಸ್ ಆಗಿರ್ಬೋದು, ಮೂವಿ ಪ್ರಮೋಷನ್ಸ್ ಆಗಿರ್ಬೋದು. ಸೊ ಆ ತರ ಇರುತ್ತೆ.
1: ಓಕೆ, ಈಗ ಫಾರ್ ಎಕ್ಸಾಂಪಲ್ ನಮ್ಮ ಮನೇಲಿ ಒಂದು ಮದ್ವೆ ಈಗ ಫಿಕ್ಸ್ ಮಾಡಿದೀವಿ, ಆಯ್ತಾ, ನಾವು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತೀವಿ ಇವೆಂಟ್ ಮ್ಯಾನೇಜ್ಮೆಂಟ್ ಅವರು, ಕೃತಿ ಅವ್ರದ್ದು ಕಂಪನಿ ಹೋಗೋಣ ಅಂತ ಹೇಳ್ಬಿಟ್ಟು.
2: ಓಕೆ,
1: ಏನೆಲ್ಲ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಾವು ಗಂಡನ್ನ ಕರ್ಕೊಂಡ್ಬರಕ್ಕೆ ಚೌಟ್ರೆ,
2: ಅದೇ ಹೇಳ್ತೀವಿ ಇದು ನಮ್ದ್ರಲ್ಲಿ ಏನಂದ್ರೆ ಒನ್ ಸ್ಟಾಪ್ ಸೊಲ್ಯೂಷನ್ ಅಂತಾನೆ ಹೇಳ್ಬೋದು. ಸೊ ನೀವು ಜಸ್ಟ್ ನೀವು ರೆಡಿ ಆದ್ರೆ ಸಾಕು, ಆಯ್ತಾ,
1: ನಾವು ರೆಡಿ ಆದ್ರೆ ಸಾಕು,
2: ಎಲ್ಲ ನಾವೇ ರೆಡಿ ಮಾಡ್ತೀವಿ. ಸೊ ನೀವೇನು ಅಂದ್ರೆ ಬಂದ್ಬಿಟ್ಟು ಪ್ರಕೃತಿ ಅವರೇ ನಂದೊಂದು ಮದ್ವೆ ಇದೆ ಈ ತಾರೀಕಿಗೆ ಅಂತ ಅಷ್ಟೇ ಹೇಳಿದ್ರೆ ಸಾಕು, ನಾವು ಚೌಟ್ರಿ ಹುಡುಕೋದ್ರಿಂದ ಹಿಡಿದು. ಸೊ ನಿಮ್ಗೆ ಕಾಸ್ಟ್ಯೂಮ್ ಕೂಡ ನಾವು ಬೇಕಾದ್ರೆ ಸಜೆಷನ್ ಕೊಡ್ತೀವಿ, ಕಾಸ್ಟ್ಯೂಮ್ ಡಿಸೈನಿಂಗ್ ಕೂಡ ಮಾಡಿಸ್ಕೊಡ್ತೀವಿ, ಹಾಗೆ ಡೆಕೋರೇಷನ್, ಫೋಟೋಗ್ರಫಿ, ಕೇಟ್ರಿಂಗು, ನಿಮ್ಮ ಮನೇಲಾಗೋ ಪ್ರತಿಯೊಂದು ಶಾಸ್ತ್ರನು ಕೂಡ ನಾವು ಎಲ್ಲಾನು ಅರೇಂಜ್ ಮಾಡ್ಬರ್ತೀವಿ,
1: ವಿತ್ ವಿಡಿಯೋಗ್ರಫಿ,
2: ಫೋಟೋಗ್ರಫಿ ಕಂಪ್ಲೀಟ್,
1: ಮೆಮೊರೀಸ್
2: ಕೊಡ್ತೀವಿ, ವಿತ್ ಆಲ್ಬಮ್ ಕೊಟ್ಬಿಡ್ತೀವಿ. ಹಾಗೆ ನೀವು ಏನಾದ್ರೂ ಹನಿಮೂನ್ ಪ್ಯಾಕೇಜ್ ಪ್ಲಾನ್ ಮಾಡ್ತಾ ಇದ್ರೆ ಅದನ್ನು ಕೂಡ ಪ್ಲಾನ್ ಮಾಡ್ಕೊಡ್ತೀವಿ.
1: ನೆಕ್ಸ್ಟ್ ಆ ಕುಟುಂಬದಲ್ಲಿ ಬರೋ ಮಗು
2: ನಾಮಕರಣ ಸೀಮಂತ, ಸೊ ಬರ್ಡೇ ಪಾರ್ಟೀಸ್ ಎಲ್ಲದು.
1: ಓಕೆ, ನಾನು ಒಂದು ಕುತೂಹಲ ಪ್ರಶ್ನೆ ನಿಮ್ಗೆ ಹೇಳೋದಿದ್ರೆ ಉತ್ತರ ಹೇಳ್ಬೋದು, ಇಲ್ಲನೇ ಬಿಡ್ಬೋದು. ಮಿನಿಮಮ್ ಟು ಮ್ಯಾಕ್ಸಿಮಮ್ ಅಮೌಂಟ್ ನೀವು ಇವೆಂಟ್ ಮಾಡಿರೋದು ಅಂತಾದ್ರೆ?
2: 10,000 ಶುರು ಮಾಡಿದೀನಿ, ಮ್ಯಾಕ್ಸಿಮಮ್ 95 ಲಕ್ಷ.
1: 95 ಲಕ್ಷದವರೆಗೂ ಹೋಗಿದ್ದೀರಾ, 1 ಕೋಟಿಗೆ ಹತ್ತದ್ರ ಇದ್ದೀರಾ.
2: ಹೌದು,
1: ಆ ಡೈರೆಕ್ಷನ್ ಅಂತ ಹೇಳ್ತಾ ಇದ್ರಿ. ಈಗ ಸಿನಿಮಾ ಆಗಿರ್ಬೋದು ಅಥವಾ ಧಾರಾವಾಹಿಗಳೆಲ್ಲ ಆಗಿರ್ಬೋದು, ಅಲ್ಲೂ ಕೂಡ ಮದ್ವೆಗಳಾಗ್ತಿರತ್ತೆ, ಫಂಕ್ಷನ್ಸ್ ಗಳಾಗಿರುತ್ತೆ, ಹಬ್ಬ ಸೆಲೆಬ್ರೇಷನ್ ನಡೀತಿರತ್ತೆ. ಸೊ ಆ ವರ್ಕ್ ನ ಹೇಗೆ ತಾವ್ ಮ್ಯಾನೇಜ್ ಮಾಡ್ತೀರಾ ಅಂತ ಆ ಡೈರೆಕ್ಟರ್?
2: ಎಸ್ ಎಸ್ ಎಸ್. ಸೊ ನಾನು ಈಗಾಗ್ಲೇ ಹೆಸರಾಂತ ಇದು ಕೆಲವು ಧಾರಾವಾಹಿಗಳು ಆಗಿರ್ಬೋದು, ವಾಹಿನಿಗಳು ಆಗಿರ್ಬೋದು, ಸೊ ಒಂದು 4-5 ವಾಹಿನಿಗಳು ಕೂಡ ನಾನು ಕೆಲಸ ಮಾಡಿದ್ದೀನಿ ಈಗಾಗಲೇ. ಅದೇ 35 ಹೆಚ್ಚು ಸೀರಿಯಲ್ಗಳು, ರಿಯಾಲಿಟಿ ಶೋಸ್ ಆಗಿರ್ಬೋದು, ಸೊ ಅಲ್ಲೆಲ್ಲ ನಾನು ವೆಡ್ಡಿಂಗ್ ಸೆಟಪ್ಸ್ ನಾನೇ ಮಾಡಿರೋದು.
1: ಓಕೆ,
2: ನನ್ನ ಹತ್ರ ಕಂಪ್ಲೀಟ್ ಸೆಟಪ್ ಇರೋದ್ರಿಂದ ಅಂಡ್ ಲೇಬಲ್ಸ್ ಇರೋದ್ರಿಂದ ಸೊ ಎಲ್ಲದೂ ಎಂಡ್ ಟು ಎಂಡ್ ನಾನೇ ನೋಡ್ಕೊಳ್ತೀನಿ. ಸೊ ಅದು ಇನ್ನೂ ಏನಂದ್ರೆ ನಮಗೆ ಮದ್ವೆಗಳಾದ್ರೆ ಹೇಗಿರುತ್ತೆ ಅಂದ್ರೆ ನಾವು ಹೋಗ್ತೀವಿ, ಸೆಟಪ್ ಮಾಡ್ತೀವಿ, ಬರ್ತೀವಿ, ನೀವು ರಿಸ್ಕ್ ಅಂತ ಹೇಳಿದ್ರಲ್ಲ, ಸೊ ಎಷ್ಟು ಪ್ರಾಬ್ಲಮ್ಸ್ಗಳು ಇರುತ್ತೆ. ಬಟ್ ವೆಡ್ಡಿಂಗ್ಸ್ ಸೀರಿಯಲ್ಗಳಲ್ಲಿ ಹಾಗಿರಲ್ಲ, ಡೇ ಅಂಡ್ ನೈಟ್ ನಾವು ಅಲ್ಲೇ ಇರ್ತೀವಿ. ಈ ಸೆಟಪ್ ತೆಗಿರಿ, ಆ ಸೆಟಪ್ ಹಾಕಿ ಅಂತ ಚೇಂಜ್ ಟಕ್ ಟಕ್ ಅಂತ ನಾವು ಚೇಂಜ್ ಮಾಡ್ತಾ ಇರಬೇಕು. ಸೊ ಡೇ ಅಂಡ್ ನೈಟ್ ವರ್ಕ್ ಇರುತ್ತೆ.
1: ಅಂದ್ರೆ ಅಲ್ಲೂ ಕೂಡ ಕಣ್ಣಿಗೆ ನಿದ್ದೆ
2: ಇಲ್ಲ, ಕಂಟಿನ್ಯೂಸ್ ನಾನು 4 ದಿನ ನಿದ್ದೆ ಮಾಡದೆ ಮಾಡಿರೋದು ಇದೆ.
1: ಓಕೆ, ಕೆಲವೊಂದು ರಿಯಾಲಿಟಿ ಶೋಸ್ ಗಳು ಚಾನೆಲ್ ಗಳದ್ದು ಹೇಳ್ತಾ ಇರುವ ವಾಹಿನಿಗಳ ಆತ ಶೋಸ್ ಕೂಡ ಮಾಡ್ತಾರೆ ಅಂತ. ಮತ್ತಷ್ಟು ಮಾತುಕತೆಯನ್ನ ಮುಂದುವರ್ಸೋಣ. ಕೇಳ್ತಾ ಇರಿ, ಇದು ಆಕಾಶವಾಣಿ ಎಫ್ ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ಹಾಗೂ ಈ ಇವೆಂಟ್ ಮ್ಯಾನೇಜ್ಮೆಂಟ್ ಬಗ್ಗೆ ನಿಮ್ಗೇನಾದ್ರೂ ಪ್ರಶ್ನೆಗಳಿದೆ, ಕೇಳಬೇಕು, ತಿಳ್ಕೊಳ್ಬೇಕು ಅಂದ್ರೆ ನಮ್ಗೆ ವಾಟ್ಸ್ಆಪ್ ಮಾಡಿ ಕೇಳಬಹುದು. 9480910013 ನಮ್ಮ ವಾಟ್ಸ್ಆಪ್ ಸಂಖ್ಯೆ.

0: Idu Non-Stop Sunday. Non-Stop Sunday. Non-Stop Sunday. ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
1: ನಾನ್ಸ್ಟಾಪ್ ಸಂಜೆ
2: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
3: ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ನಮ್ಮ ಜೊತೆ ಇದ್ದಾರೆ ಪ್ರಕೃತಿ ಗೌಡ, ಪ್ರೊಡಕ್ಷನ್ಸ್ ಅಂಡ್ ಇವೆಂಟ್ಸ್ ಮ್ಯಾನೇಜ್ಮೆಂಟ್ ಸಂಸ್ಥೆಯ ಮುಖ್ಯಸ್ಥರು. ಮಾತುಕತೆಯನ್ನ ಮುಂದುವರಿಸ್ತಾ ಹೇಳ್ತಾ ಇದ್ರಿ, ಯಾವ ರೀತಿ ಬೆಳೆದ್ರಿ, ಯಾವೆಲ್ಲ ರೀತಿಯಾದಂತಹ ಕಾರ್ಯಕ್ರಮಗಳನ್ನ ಇವೆಂಟ್ಸ್ ಗಳನ್ನ ಮಾಡ್ತಾ ಇದ್ದೀರಂತ. ನಿಮ್ಮೂರ್ ಕಡೆಯವ್ರು, ನಿಮ್ ಜಿಲ್ಲೆಯವರೊಬ್ರು ಸಂದೇಶ ಕಳಿಸಿದ್ದಾರೆ, ನಮ್ ಕಾಫಿ ನಾಡಿನ ಚಿಕ್ಕಮಗಳೂರಲ್ಲಿ ಎಲ್ಲೆಲ್ಲಿ ಇವೆಂಟ್ ಮಾಡಿದೀರಾ ಮೇಡಮ್ ಅಂತ. ನಂದು ಒಂದು ಪ್ರಶ್ನೆ ಇದಕ್ಕೊಂದು ಆಡ್ ಮಾಡ್ತೀನಿ. ಇವೆಂಟ್ ಮ್ಯಾನೇಜ್ಮೆಂಟ್ ಅಂದ್ರೆ ಯಾವ್ದೋ ಒಂದು ಗಡಿ ಒಳಗೆ ಸೀಮಿತ ಆದದ್ದಲ್ಲ, ನೀವ್ ಎಲ್ಲಿ ಬೇಕಾದ್ರೂ ಕರೆದ್ರು ಹೋಗ್ಬೇಕು, ಯಾಕಂದ್ರೆ ಬಿಸ್ನೆಸ್ ನಮ್ದು ಅಲ್ವಾ. ಸೊ ಯಾವ ಯಾವ ಜಿಲ್ಲೆಗಳಿಗೆ ಅಥವಾ ಎಲ್ಲೆಲ್ಲಿ ಹೋಗಿದ್ದೀರಾ?
4: ಓಕೆ, ಸೊ ನಾನು ಆಲ್ಮೋಸ್ಟ್ ಜಿಲ್ಲೆಗಳಲ್ಲಿ ಮಾಡಿದ್ದೀನಿ. ಸೊ ಚಿಕ್ಕಮಗಳೂರವರೇ, ಅವ್ರು ಕೇಳ್ತಿರೋ ಪ್ರಶ್ನೆಗೆ ಥ್ಯಾಂಕ್ ಯು ಸೋ ಮಚ್. ಸೊ ಹಾಗೆ ಚಿಕ್ಕಮಗಳೂರಲ್ಲಿ ರೆಸಾರ್ಟ್ಗಳಲ್ಲಿ ವೆಡ್ಡಿಂಗ್ಸ್ಗಳು ಮಾಡಿದ್ದೀನಿ. ಹಾಗೆ ಈಗಲೇ ರೀಸೆಂಟಾಗಿ ಒಂದು 20 ಡೇಸ್ ಬ್ಯಾಕ್ ಅಷ್ಟೇ ಒಂದು ವಾಹಿನಿದು ಒಂದು ಸೀರಿಯಲ್ ಪ್ರಮೋಷನ್ ಕೂಡ ಮಾಡಿದ್ದೀನಿ. ಹಾಗೆ ಆ್ಯಂಡ್ ಚಿತ್ರದುರ್ಗ ಆಗಿರ್ಬೋದು, ಮೈಸೂರು, ಮಂಡ್ಯ, ಹೀಗೆಲ್ಲ ಯುವರತ್ನ ಮೂವಿ ಪ್ರಮೋಷನ್, ಅಪ್ಪು ಸರ್ದು ಲಾಸ್ಟ್ ಮೂವಿ ಪ್ರಮೋಷನ್, ನನಗೊಂದು ಹೆಮ್ಮೆ. ಆ್ಯಕ್ಚುಲಿ ಅವ್ರದ್ದು ಪ್ರಮೋಷನ್ ನಾನು ಎಲ್ಲ ಡಿಸ್ಟಿಕ್ಗಳಲ್ಲೂ ನಾನೇ ಮಾಡಿಕೊಟ್ಟಿದ್ದು ಅಂತ. ಆ್ಯಂಡ್ ಹಾಗೆ ಅಪ್ಪು ಸರ್ ಕೂಡ ನನ್ನನ್ನು ನೋಡಿ ತುಂಬ ಚೆನ್ನಾಗಿ ಮಾಡಿದ್ಯಾ, ಅವ್ರ ಒಳ್ಳೇದಾಗ್ಲಮ್ಮ ಅಂತ ಹೇಳಿ ಹೋದ್ರು. ಸೊ ಅವ್ರ ಆಶೀರ್ವಾದ ನಮ್ಮ ಮೇಲಿದೆ ಅಂತ ಹೇಳ್ತೀನಿ. ಸೊ ಹಾಗೆ ಆಲ್ಮೋಸ್ಟ್ ಡಿಸ್ಟ್ರಿಕ್ಟ್ ಗಳಲ್ಲಿ
3: ಅವ್ರ ಹೆಸರನ್ನ ಇಲ್ಲಿ ನೀವು ಪ್ರಸ್ತಾಪಿಸಿದಕ್ಕೆ ನಾನು ಕೇಳ್ತೀನಿ. ಅವರ ಜನ್ಮದಿನ ಆಗಿರ್ಬೋದು, ಅವರ ನೆನಪು ಮಾಡ್ಕೊಳ್ಳುವಂತಹ ದಿನಗಳಾಗಿರ್ಬೋದು, ಅವತ್ತು ಕೂಡ ಅವರ ಸಮಾಧಿ ಹತ್ರ ನೀವು
4: ಹೌದು
3: ಕಾರ್ಯಕ್ರಮಗಳನ್ನ ಇವೆಂಟ್ ಗಳನ್ನ ಮಾಡ್ತೀರ, ಅದ್ರ ಬಗ್ಗೆ ತಿಳಿಸೋದಾದ್ರೆ?
4: ಅದು ನಿಜವಾಗ್ಲೂ ನಮಗ್ ತುಂಬಾ ಖುಷಿ ಆಗುತ್ತೆ, ಯಾಕೆಂದ್ರೆ ಅದೇ ನಾನು ಹೇಳಿದ್ನಲ್ಲ, ಅವರ ಆಶೀರ್ವಾದ ಅಂತ ಹೇಳ್ತಾರಲ್ಲ, ಹಾಗಾಗಿ ಪ್ರತಿ ವರ್ಷ ಅವರು ಜನ್ಮದಿನ ಆಗಿರ್ಬೋದು ಅಥವಾ
3: ಸ್ಮರಣೆ
4: ಅವತ್ತು ಆಗಿರ್ಬೋದು, ಸೊ ಎರಡು ಇಷ್ಟು ವರ್ಷಗಳಿಂದ ಕಾಲ ನಾವೇ ಮಾಡ್ಕೊಂಡು ಬಂದಿರೋದು. ಸೊ ಕಂಪ್ಲೀಟ್ ಲೈಟಿಂಗ್ ವರ್ಕ್ಸ್ ನ ನಾವೇ ಮಾಡ್ಕೊಂಡು ಬಂದಿರೋದು.
3: ಇಷ್ಟು ದಿನಗಳ ಕಾಲ ಇರುತ್ತೆ ನಿಮ್ಮ ವರ್ಕ್ ಅಲ್ಲಿ?
4: ಆಲ್ಮೋಸ್ಟ್ ಅದೇ, ಅದು ಹಿಂದಿನ ದಿನ ಶುರು ಮಾಡ್ತೀವಿ, 2-3 ದಿನ ಇರುತ್ತೆ.
3: ಓಕೆ, ಅದಕ್ಕೆ ಹೆಂಗೆ ಪ್ರಿಪರೇಷನ್ ಆಗಿರ್ಬೋದು, ಹ್ಯೂಮನ್ ರಿಸೋರ್ಸ್ ಆಗಿರ್ಬೋದು, ಈಗ ದೊಡ್ಡ ದೊಡ್ಡ ಸೀರಿಯಲ್ಸ್ ಆಗಿರ್ಬೋದು, ವಾಹಿನಿಗಳ ಒಂದಷ್ಟು ರಿಯಾಲಿಟಿ ಶೋಸ್ ಮಾಡ್ತೀನಿ ಅಂದಾಗ ನೀವೊಬ್ಬರೇ ನಿಂತ್ಕೊಂಡು ಮಾಡಕ್ಕಲ್ಲ, ನೀವು ಆ ಡೈರೆಕ್ಟ್ ಮಾಡ್ಬೋದು, ಹಿಂಗೆ ಇರಬೇಕು, ಡಿಸೈನ್ಸ್ ಹಿಂಗಿರ್ಬೋದು, ಇದಿಲ್ಲಿ ಬರಬೇಕು, ಅಲ್ಲಿ ಬರಬೇಕು ಅಂತೇಳಿ. ಸೊ ನಿಮ್ಗೆ ಒಂದು ಹ್ಯೂಮನ್ ರಿಸೋರ್ಸ್ ಕೂಡ ಬೇಕಾಗುತ್ತೆ, ಮಾನವ ಸಂಪನ್ಮೂಲ, ಅದನ್ನ ಹೇಗೆ ತಗೋತೀರಾ ನೀವು ಅಂತ?
4: ಸೊ ಒಬ್ಬ ಕಾಂಟ್ಯಾಕ್ಟ್ ಪರ್ಸನ್ಸ್ ಇರ್ತಾರೆ, ಈಗ ನಾರ್ತ್ ಈಸ್ಟ್ ಕಡೆಯಿಂದ ಜಾಸ್ತಿ ಫ್ಲವರ್ ವರ್ಕ್ ಎಲ್ಲ ಮಾಡೋದು ಅವರೇ ಇರೋದ್ರಿಂದ. ಸೊ ನಮ್ಮ ಕನ್ನಡದವರು ಇದ್ದಾರೆ, ಹಾಗೆ ಒಂದೊಂದು ಕೆಲಸಗಳು ಒಬ್ಬೊಬ್ರು ಎಕ್ಸ್ಪರ್ಟ್ ಗಳು ಇರ್ತಾರೆ
3: ಅಲ್ವಾ.
4: ಹೌದು, ಹಾಗಿರುವಾಗ ಸೊ ಅವ್ರ ಜೊತೆ ನಾವು ಕಾಂಟ್ಯಾಕ್ಟ್ ಮಾಡ್ತೀವಿ. ಸೊ ಈವೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಒಂದೊಂದು ಈವೆಂಟ್ಗೆ ಒಂದಿಬ್ರು ಸಾಕಾಗಿರುತ್ತೆ, ಒಂದೊಂದಕ್ಕೆ 10 ಜನ, ಒಂದೊಂದಕ್ಕೆ 150 ಜನ ಹಾಕೊಂಡು ನಾನು ಕಂಟಿನ್ಯೂಸ್ ಒಂದು 10 ಡೇಸ್ ಕೆಲಸ ಮಾಡಿರೋದು ಕೂಡ ಇದೆ. ಸೊ ಹಾಗೆ
3: ಓಕೆ, ಈ ನೀವ್ ಹೇಳಿದ್ರಿ ಊಟದಿಂದ ಹಿಡಿದು ಫೋಟೋಗ್ರಫಿ ವಿಡಿಯೋಗ್ರಫಿಯಿಂದ ಹಿಡಿದು ಎಲ್ಲಾನು ಮಾಡ್ಕೊಂಡ್ಬಿಡ್ತೀವಿ ನಾವು ಅಂತೇಳಿ. ಸೊ ನಿಮ್ ಜೊತೆ ಅಲ್ಲಿ ಒಬ್ಬರು ವಿಡಿಯೋಗ್ರಫರು, ಫೋಟೋಗ್ರಫಿ, ಕೇಟ್ರಿಂಗ್, ಎಲ್ಲರ ಕೋಆರ್ಡಿನೇಷನ್ ಅಲ್ಲಿ ಒಂದು ಇವೆಂಟ್ ಮೂಡಿ ಬರುತ್ತೆ. ಸೊ ಅವರೆಲ್ಲರ ಸಹಕಾರ ಹೇಗಿರ್ಬೇಕು ಅಂತ ನೀವ್ ಎಕ್ಸ್ಪೆಕ್ಟ್ ಮಾಡ್ತೀರಾ, ಬಯಸ್ತೀರಾ ಒಂದು ಬಿಸ್ನೆಸ್ ಅಲ್ಲಿ?
4: ಸೊ ಇದೇನ್ ಗೊತ್ತಾ, ಕಂಪ್ಲೀಟ್ಲಿ ಒಂದ್ ಪ್ಯಾಕೇಜ್ ಆಗಿರೋದ್ರಿಂದ ಸೊ ಎಲ್ರಿಗೂ ಒಂದು ಕೊಲಾಬ್ರೇಷನ್ ಅಲ್ಲಿ ಚೆನ್ನಾಗಿ ವರ್ಕ್ ಮಾಡಬೇಕು. ಅಂದ್ರೆ ಈಗ ನಂದು ಮೇನ್ಲಿ ಇಂಟು ಪ್ರೊಡಕ್ಷನ್, ಸೊ ನಂದು ಇನ್ ಹೌಸ್ ಪ್ರೊಡಕ್ಷನ್ ಇರೋದ್ರಿಂದ ನಾನು ಮೇನ್ಲಿ ಇಂಟು ಪ್ರೊಡಕ್ಷನ್. ಈಗ ಕ್ಲೈಂಟ್ ಬಂದ್ಬಿಟ್ಟು ಇಲ್ಲ ನಮ್ದು ಫೋಟೋಗ್ರಫಿ ಬೇಕು ಅಂದಾಗ ನಮ್ದು ಫೋಟೋಗ್ರಫಿ ಟೀಮ್ ಇದೆ, ಬಟ್ ಅದಕ್ಕೆ ಇನ್ಚಾರ್ಜ್ ಅಂತ ಬೇರೆಯವ್ರು ಇರ್ತಾರೆ. ಸೊ ನಾನು ಡೀಟೇಲ್ಸ್ ಕೊಡ್ತೀನಿ, ಇನ್ಸ್ಟ್ರಕ್ಟ್ ಮಾಡ್ತೀನಿ, ಅಂಡ್ ಕೇಟ್ರಿಂಗ್ ಆಗಿರ್ಬೋದು, ಸೊ ಅದ್ರದ್ದು ಇನ್ಚಾರ್ಜ್ ಒಬ್ರು ಇರ್ತಾರೆ. ಸೊ ಅವ್ರಿಗೂ ಇನ್ಸ್ಟ್ರಕ್ಟ್ ಮಾಡ್ತೀವಿ, ಹಾಗೆ ಕೊಲಾಬ್ರೇಟ್ ಮಾಡಿಕೊಂಡು ವರ್ಕ್ ಮಾಡ್ತೀವಿ.
3: ನೀವು 6 ವರ್ಷದ ಹಿಂದೆ ಶುರು ಮಾಡಿದಂತಹ ಈ ಕಂಪನಿ ಇವತ್ತು 10,000 ರಿಂದ 95 ಲಕ್ಷದವರೆಗೂ ಕೂಡ ನಾವು ಬಿಸ್ನೆಸ್ ಮಾಡಿದೀವಿ ಅಂತ, ವರ್ಕ್ ಮಾಡಿದೀವಿ ಅಂತ ಹೇಳ್ತಾ ಇದ್ವಿ. ಒಬ್ಬರೇ ಓರ್ವ ಯುವ ಮಹಿಳೆಯಾಗಿ, ನಿಮ್ಗೆ ಹೆಚ್ಚುಗಳಲ್ಲ ನಾನು, ಓಕೆ ಡೋಂಟ್ ವರಿ, ಯುವ ಮಹಿಳೆಯಾಗಿ ಯುವತಿಯಾಗಿ ಇದನ್ನ ಮ್ಯಾನೇಜ್ ಮಾಡ್ಬೇಕಾದ್ರೆ ಆ ಸ್ಟ್ರೆಸ್ ಅನ್ನ ತೊಡ್ಕೊಳ್ಳೋದಾಗಿರ್ಬೋದು, ಕ್ಲೈಂಟ್ಸ್ ಅನ್ನ ಮೀಟ್ ಮಾಡೋದಾಗಿರ್ಬೋದು, ಅವರ ಡಿಮ್ಯಾಂಡ್ಸು, ನೀವು ಹೇಳೋದು ಅವ್ರಿಗೆ ಅರ್ಥ ಆಗುತ್ತೋ ಆಗಲ್ವೋ, ಅದನ್ನ ಒಪ್ಕೋತಾರೋ ಬಿಡುತ್ತಾರೋ, ಈ ಟೈಮ್ ಅಲ್ಲಿ ಅಂದ್ರೆ ಅಂತಹ ಒಂದು ಸಿಚುಯೇಷನ್ ಹೇಗೆ ಹ್ಯಾಂಡಲ್ ಮಾಡ್ತೀರಾ, ಮಾನಸಿಕವಾಗಿ ಹೇಗೆ ಸಿದ್ಧರಾಗಿರ್ತೀರಾ ಅಂತ?
4: ಸೊ ಈ ಫೀಲ್ಡಿಗೆ ಬರೋ ಜೊತೆಗೆ ನಾನು ಮೆಂಟಲಿ ಪ್ರಿಪೇರ್ ಆಗಿದ್ದೆ. ಸೊ ಮಾನಸಿಕವಾಗಿ ಓಕೆ, ನನಗೆ ಕಷ್ಟನ ಸುಖನ ಜೀವನದಲ್ಲಿ ನಂದು ಅನ್ನೋ ಒಂದು ಬ್ರ್ಯಾಂಡ್ ಆಗಬೇಕು, ನಾವು ಸಾಧಿಸಲೇಬೇಕು ಅಂತ ಬಂದಾಗ ಸಮಸ್ಯೆಗಳು ಚಿಕ್ಕದಾಗಿ, ಯಾಕೆಂದ್ರೆ ಈಗ ಇಷ್ಟು ವರ್ಷದಲ್ಲಿ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ನಾನು ನೋಡ್ಬಿಟ್ಟಿದ್ದೀನಿ. ಸೊ ಈಗ ಯಾವುದೇ ಸಮಸ್ಯೆಗಳು ಬಂದ್ರೂ, ಯಾವುದೇ ಪ್ರಾಬ್ಲಮ್ಸ್ ಆದರೂ, ಈವೆಂಟ್ ಫುಲ್ ಟೈಮಲ್ಲೂ ಏನಾದರೂ ಸಮಸ್ಯೆ ಆದ್ರೂ ಅದನ್ನ ಹ್ಯಾಂಡಲ್ ಮಾಡೋದು ಓಕೆ ಈಸಿ ಇಷ್ಟನಾ ಅಂತ ಅಂದ್ಕೊಂಡ್ಬಿಟ್ಟಿದ್ದೀವಿ. ಸೊ ಹಾಗಾಗಿ ಏನಂದ್ರೆ ನಾನು ಫಸ್ಟ್ ಒಂದು ಈವೆಂಟ್ ಶುರು ಮಾಡಬೇಕಾದ್ರೆ ನಾನು ಎಲ್ಲಾನು ಒಂದು 15 ಡೇಸ್ ಬಿಫೋರೇ ನಾನೆಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಸೊ ಲಾಸ್ಟ್ ಮೂಮೆಂಟ್ ಅಂತ ಏನೂ ಇಲ್ಲ, ಹಾಗಿರುವಾಗ ಒಂದು ಸ್ಮೂತ್ ಆಗಿ ರನ್ ಆಗುತ್ತೆ ಅಷ್ಟೆ.
3: ಓಕೆ, ಥ್ಯಾಂಕ್ ಯು ಸೋ ಮಚ್. ಮಾತನ್ನ ಮುಂದುವರ್ಸೋಣ. ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು.
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
5: ಕ್ಯಾಚ್ ದ ರೈನ್, ಬಾರಿಶ್ ಕೆ ಪಾನಿ ಕಿ ಏಕ್ ಏಕ್ ಬುಂದ್ ಕೋ ಹಮೇ ಬಚಾನಾ ಹೈ, ತೋ ಮೇರಾ ಖಾಸ್ ಆಗ್ರಹ ಹೈ ವರ್ಷಾ ಕಾ ಬುಂದ್ ಬುಂದ್ ಪಾನಿ ಹಮ್ ಮಿಲ್ಕರ್ ಕೆ ಬಚಾಯೆ.
6: ವೇರ್ ದೇರ್ಸ್ ವಾಟರ್ ದೇರ್ಸ್ ಲೈಫ್. ಕಮ್ ಲೆಟ್ ಅಸ್ ಅಡಾಪ್ಟ್ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಟೆಕ್ನಿಕ್ಸ್ ಇನ್ ಅವರ್ ಹೋಮ್ಸ್ ಅಂಡ್ ಆಫೀಸಸ್. ಲೆಟ್ ಅಸ್ ಬಿಲ್ಡ್ ರೀಚಾರ್ಜ್ ಪಿಟ್ಸ್ ಅಂಡ್ ಶಾಫ್ಟ್ಸ್, ಫಿಕ್ಸ್ ಡಿಫಂಕ್ಟ್ ಬೋರ್ವೆಲ್ಸ್, ರಿಮೂವ್ ಸಿಲ್ಟ್ ಫ್ರಮ್ ವಾಟರ್ ಬಾಡೀಸ್, ಪ್ಲಾಂಟ್ ಆಸ್ ಮೆನಿ ಟ್ರೀಸ್ ಆಸ್ ಪಾಸಿಬಲ್. ದಿಸ್ ಮಾನ್ಸೂನ್ ಲೆಟ್ ಅಸ್ ಜಾಯಿನ್ ಕ್ಯಾಚ್ ದ ರೈನ್ ಕ್ಯಾಂಪೇನ್.

0: ಅಂದ್ರೆ ಈಗ ನಾವು ಫಸ್ಟ್ ಆಫ್ ಆಲ್ ಈಗ ಎಲ್ಲಾ ಕಸ್ಟಮರ್ಸ್ ನಮ್ಗೆ ಒಂದೇ ತರ ಇರಲ್ಲ. ಸೊ ನಮ್ಗೆ ಎಲ್ಲಾ ಕ್ಯಾಟಗರಿ ಆಫ್ ಕಸ್ಟಮರ್ಸ್ ಕೂಡ ಬಂದಿರ್ತಾರೆ. ಸೊ ಒಂದು ಮದ್ವೆ ಮಾಡ್ಬೇಕು ಅಂದ್ರೆ ಗೊತ್ತಲ್ವಾ, ನಾವು ಒಂದು ಹೆಣ್ಣಾಗಿ ಒಂದು ತಂದೆ ಎಷ್ಟು ಕಷ್ಟಪಡ್ತಾರೆ ಒಂದು ಹೆಣ್ಣು ಮದ್ವೆ ಮಾಡಬೇಕು ಅಂತ ತಿಳ್ಕೊಂಡಾಗ ಫಸ್ಟ್ ಅವ್ರನ್ನ ತಿಳ್ಕೊಂತೀವಿ, ನಿಮ್ದು ಏನ್ ಬಜೆಟ್ ಇದೆ ಸರ್, ನೀವ್ ಎಷ್ಟಲ್ ಪ್ಲಾನ್ ಮಾಡ್ತಾ ಇದ್ದೀರಾ ಹೇಗೆ ಅಂತ ಅದನ್ ತಿಳ್ಕೊಂಡು ಅದ್ರ ಪ್ರಕಾರ ನಾವು ಪ್ಲಾನಿಂಗ್ಸ್ ಮಾಡ್ತೀವಿ. ಸೊ ನನ್ಗೆ ಅದು ಓಕೆ. ಕೆಲವು ಒಂದೊಂದ್ ಏನಂದ್ರೆ ಬಜೆಟ್ ಗಳು ಈ ತರ ಕಂಡೀಷನ್ಸ್ ಇದ್ದಾಗ ಎಲ್ಲದೂ ನಾವ್ ಎಲ್ಲದನ್ನು ದುಡ್ಡಿಗೋಸ್ಕರನೇ ಮಾಡಕ್ಕಾಗಲ್ಲ. ಸೊ ಹಾಗಿರುವಾಗ ನಮ್ಗೆ ಓಕೆ ಅಂತ ಅನ್ಸಿದ್ರೆ ನಾವು ಒಪ್ಕೊಂತೀವಿ. ಇಲ್ಲ ಕೆಲವು ಒಂದೊಂದು ಇಲ್ಲ ಅವ್ರು ಅಷ್ಟೊಂದು ಹೇಳ್ತಾ ಇದಾರೆ ನೀವ್ ಇಷ್ಟ ಹೇಳ್ತಾ ಇದ್ದೀರಾ ಅಂತ ಅಂದಾಗ ನನ್ನ ವರ್ಕ್ ಅಲ್ಲಿ ಕಾಂಪ್ರಮೈಸ್ ಆಗಲ್ಲ. ಸೊ ಯಾಕೆ ಅಂದ್ರೆ ನಾವು ಒಂದು ಇವೆಂಟ್ ಮಾಡೋದ್ರಿಂದ ಈಗ ಏನೋ ಒಂದು ಕಡಿಮೆ ಮಾಡಿ ಮಾಡಿದ್ರೆ ಈ ಮದ್ವೆಗೆ ಬಂದ್ರು ಈಗ ಯಾರು ಮಾಡಿದವರಿದು ಅನ್ನೋ ತರ ಇರಬಾರ್ದಲ್ವಾ. ಸೊ ತಿಂಗ್ಳಿಗೆ ಒಂದೇ ಮಾಡಿದ್ರು ಅದು ನಮಗ್ ಖುಷಿ ಅನ್ಸ್ಬೇಕು ಅನ್ನೋಕ್ಕೋಸ್ಕರ ನಾನು ಸೆಲೆಕ್ಟ್.
1: ಬಜೆಟ್ ಈ ಇವೆಂಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಎಷ್ಟು ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ.
0: ಬಜೆಟ್ ತುಂಬಾ ಇಂಪಾರ್ಟೆಂಟ್. ಈಗ ನಿಮ್ಗೆ ಗೊತ್ತಲ್ಲ ಈಗ ಎಷ್ಟು ಕಾಂಪಿಟೇಷನ್ಸ್ ಇದೆ, ಅದು ಇವೆಂಟ್ ಇಂಡಸ್ಟ್ರಿಲೂ ಇನ್ನೂ ತುಂಬಾ ಕಾಂಪಿಟೇಷನ್ಸ್ ಇದೆ. ಸೊ ಒಬ್ರಕ್ಕಿಂತ ಒಬ್ರು ಕೆಲವು ಸಾವಿರಗಳಲ್ಲಿ ಡಿಫ್ರೆನ್ಸ್ ಅಲ್ಲಿ ತಪ್ಪೋಗುತ್ತೆ ಒಂದೊಂದು ಈವೆಂಟ್ಸ್. ಸೊ ಬಜೆಟ್ ತುಂಬಾ ಇಂಪಾರ್ಟೆಂಟು, ಬಜೆಟ್ ಪ್ಲಾನಿಂಗ್ ತುಂಬಾ ಇಂಪಾರ್ಟೆಂಟು. ನಾನು ಹೊಸದಾಗಿ ಶುರು ಮಾಡೋ ಈವೆಂಟ್ ಪ್ಲಾನರ್ಸ್ಗೆ ಹೇಳೋದೇನು ಅಂದ್ರೆ ತುಂಬಾ ಜನ ನಾನು ನೋಡಿದ್ದೀನಿ ಈವೆಂಟ್ಗಳನ್ನ ಒಪ್ಕೊಂತಾರೆ. ಪಾಪ ಒಪ್ಕೊಂಡ ಮೇಲೆ ಏನಾಗುತ್ತೆ ಅಂದ್ರೆ ಈಗ ಫ್ಲವರ್ ಇನ್ ಮೊನ್ನೆ ರೇಟ್ ಹೇಗಿತ್ತು ಅಂದ್ರೆ ಒಂದು ಇದು ಮಾರಿಗೋಲ್ಡ್ ಆಗಿರ್ಬೋದು ಚೆಂಡು ಹೂವ 30-40 ರೂಪಾಯಿ ಮಾರಿದ್ದು 150 ರೂಪಾಯಿ ಆಗಿತ್ತು, ಆಗ್ಬಿಡ್ತು. ಹಾಗೆ ಈಗ ಕ್ರಿಸಂತಿಮಮ್ ಆಗಿರ್ಬೋದು 1,500 ಆಗ್ಬಿಟ್ಟಿತ್ತು. ಸೊ ಅದೇನಂದ್ರೆ ಅದು 300-400 ರೂಪಾಯಿ ಇದ್ದಿದ್ದು ಅಷ್ಟಾದಾಗ ಏನ್ ಮಾಡ್ತಾರೆ ನಮ್ಮಂತ ಇವೆಂಟ್ ಅವರು ಹೇಳಿ. ಈಗ ಕಸ್ಟಮರ್ ಹತ್ರ ದುಡ್ಡಿಸ್ಕೊಂಡಿರ್ತಾರೆ, ಕಮಿಟ್ಮೆಂಟ್ ಆಗಿರುತ್ತೆ, ಇನ್ನೇನ್ ನಾಳೆ ಇವೆಂಟ್ ಅನ್ನೋಷ್ಟೊತ್ತಿಗೆ ಬೆಳಗ್ಗೆ ಮಾರ್ಕೆಟಿಗೆ ಹೋಗಿ ಹೂ ತರೋಣ ಅಂದಾಗ ಆತರ ಆದಾಗ ಏನ್ ಮಾಡಕ್ಕಾಗತ್ತೆ. ಅದಕ್ಕೆ ನಾನು ಹೇಳೋದು, ಸೊ ಸೀಸನ್ ವೈಸ್ ನೋಡ್ಕೊಂಡು ಕಾಸ್ಟ್ ಎಲ್ಲ ನೋಡ್ಕೊಂಡು ಏನೋ ಒಂದು ಈವೆಂಟ್ ಸಿಗ್ಬಿಡ್ಲಿ ಮಾಡ್ಬಿಡೋಣ ಅಂತ ಅಂದ್ರೆ ತುಂಬಾ ಸಮಸ್ಯೆಗಳಾಗುತ್ತೆ. ಯಾಕೆಂದ್ರೆ ನಾನು ಕೂಡ ಆತರ ತುಂಬಾ ಸಮಸ್ಯೆಗಳನ್ನ ನೋಡಿದೀನಿ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ. ಓಕೆ ಒಂದು ಈವೆಂಟ್ ಸಿಕ್ಬಿಟ್ರೆ ಸಾಕು ಮಾಡ್ಬಿಡೋಣ ಅಂತ ಇರುತ್ತೆ. ಇದಕ್ಕೆ ತುಂಬಾ ಪ್ರಾಪರ್ ಪ್ಲಾನಿಂಗ್ ಬೇಕಾಗಿರುತ್ತೆ, ಎಷ್ಟು ಕಾಸ್ಟ್ ಆಗುತ್ತೆ, ಲೇಬರ್ ಕಾಸ್ಟ್ ಏನಾಗುತ್ತೆ, ಸೊ ಎಕ್ಸ್ಟ್ರಾ ಎಕ್ಸ್ಪೆನ್ಸಸ್ ಏನಾಗುತ್ತೆ ಅಂತ ಎಲ್ಲ ಪ್ರಾಪರ್ ಆಗಿ ಪ್ಲಾನ್ ಮಾಡ್ಕೊಂಡು ಒಪ್ಕೋಬೇಕು ಅಷ್ಟೇ.
1: ಓಕೆ, ನಿಮ್ಗೊಂದು ಪ್ರಶ್ನೆ ಬಂದಿದೆ. ಗುಡ್ ಈವ್ನಿಂಗ್ ಮೇಡಮ್, ಮೈ ನೇಮ್ ಇಸ್ ನವೀನ್ ಕುಮಾರ್, ನಾನೀಗ PU ಓದ್ತಾ ಇದ್ದೀನಿ. ಮಾಹಿತಿಗೆ ಧನ್ಯವಾದಗಳು. ನಾನು ಸೆಕೆಂಡ್ PU ಮುಗಿಸಿದ ನಂತರ ಕ್ಯಾನ್ ಐ ಜಾಯಿನ್ ಯುವರ್ ಕಂಪನಿ ಅಂತ ಕೇಳಿದರೆ ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನಿಂದ. ಇವರ ಪ್ರಶ್ನೆಗೆ ನಾವು ಈ ಹಾಡಿನ ನಂತರ ಉತ್ತರ ಕೊಡ್ತೀವಿ. ಕೇಳ್ತಾ ಇರಿ, ಗಂಗಾವತಿಯಿಂದ ನೀವು ಏನು ಮೆಸೇಜ್ ಮಾಡಿದಿರಾ, ನಿಮ್ಮ ಹೆಸರು ಮೆನ್ಷನ್ ಮಾಡಿಲ್ಲ, ಥ್ಯಾಂಕ್ ಯು. ನಿಮ್ಮ ಪ್ರಶ್ನೆಗೆ ಪ್ರಕೃತಿ ಕೂಡ ಉತ್ತರ ಕೊಡ್ತಾರೆ. ಕೇಳ್ತಾ ಇರಿ, ಜಾಯಿನ್ ಮಾಡ್ಕೋತಾರ ಇಲ್ವಾ ಅಂತ. ಇದು ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು.

0: ಇದು ಆಕಾಶವಾಣಿ ಎಫ್ ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು. ಪ್ರಶ್ನೆ ಕೇಳಿದ್ರು ನಮ್ಮ ಕೊಪ್ಪಳದಿಂದ ಒಬ್ರು, ಪಿ ಯು ಮುಗಿಸ್ಮೇಲೆ ನಾನು ನಿಮ್ಮ ಕಂಪ್ನಿನ ಜಾಯಿನ್ ಆಗ್ಬೇಕು ಅಂತಂದ್ರೆ ಮಾಡ್ಕೊತೀರಾ ಮೇಡಮ್ ಅಂತ ಕೇಳಿದ್ರು. ನಿಮ್ಮ ಉತ್ತರ ಏನು ಮೇಡಮ್?
1: ಖಂಡಿತ ಇದೆ, ಖಂಡಿತ ಅವಕಾಶ ಇದೆ. ಸೊ ನಿಮಗೆ ಗೊತ್ತು, ಕೃತಿ ಪ್ರೊಡಕ್ಷನ್ ಅಂಡ್ ಈವೆಂಟ್ಸ್ ಗೆ ಕಾಂಟ್ಯಾಕ್ಟ್ ಮಾಡಬಹುದು. ನಿಮ್ದು ಪಿ ಯು ಮುಗಿಸ್ಕೊಂಡು ಬನ್ನಿ, ಪ್ಲಾನ್ ಮಾಡೋಣ.
0: ಓಕೆ, ಆಮೇಲೆ ಡಿಗ್ರಿನು ಮಾಡ್ತಾ ಇರಿ ಹಂಗೆ,
1: ಡಿಗ್ರಿನು ಮಾಡ್ತಾ ಇರಿ, ಜೊತೆಗೆ ಕೆಲಸ ಮಾಡ್ಕೊಂಡು ಕೂಡ ನೀವು ಓದ್ಕೋಬಹುದು. ಆ ತರ ಅಪರ್ಚುನಿಟೀಸ್ ಇದೆ, ನಾನು ಕಳಿಸ್ತೀನಿ.
0: ಬಟ್ ಈ ತರದ ಏನಾದ್ರು ಕೋರ್ಸಸ್ ಇದೆಯಾ, ಇವೆಂಟ್ ಮ್ಯಾನೇಜ್ಮೆಂಟ್?
1: ನಾವು ಆಕ್ಚುಲಿ ಶುರು ಮಾಡಿದಾಗ ಈ ತರ ಕೋರ್ಸ್ಗಳು ಇರ್ಲಿಲ್ಲ, ಅಷ್ಟು ನಮಗ್ ಗೊತ್ತಿರ್ಲಿಲ್ಲ. ಬಟ್ ಇವಾಗ MBA ಇನ್ ಇವೆಂಟ್ ಮ್ಯಾನೇಜ್ಮೆಂಟ್ ಅಂತ ಸಪ್ರೇಟ್ ಆಗಿ ಕೋರ್ಸಸ್ ಇದೆ. ಹಾಗೆ ಇವಾಗ ಸೊ ಇನ್ಸ್ಟಿಟ್ಯೂಷನ್ ತರ ಮಾಡ್ಕೊಂಡು, ಅಕಾಡೆಮಿ ತರ ಮಾಡ್ಕೊಂಡು ಎಲ್ಲ ಅದ್ರ ಬಗ್ಗೆ ಟೀಚ್
0: ಮಾಡ್ಕೊಂಡಿದ್ದಾರೆ.
1: ಸೊ ನಾನು ಕೂಡ ಪ್ಲಾನ್ ಮಾಡ್ತಾ ಇದ್ದೀನಿ, ಸಿಲೆಬಸ್ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ.
0: ಓಕೆ, ಥ್ಯಾಂಕ್ ಯು ಅಂಡ್ ಆಲ್ ದ ಬೆಸ್ಟ್.
1: ಥ್ಯಾಂಕ್ ಯು.
0: ಈಗ ನೀವು ಬಜೆಟ್ ನಿರ್ಧಾರ ಮಾಡ್ಕೊಂಡು, ಬಜೆಟ್ ನೋಡ್ಕೊಂಡು ನಾವು ಆ ಇವೆಂಟ್ನ ತಗೋಬೇಕು ಇಲ್ಲೋ ಅಂತ ಡಿಸೈಡ್ ಮಾಡ್ತೀರಾ ಅಂತ ಹೇಳಿದ್ರು, ಇವೆಂಟ್ ಆಗುತ್ತೆ, ಅದರ ಸಕ್ಸಸ್ಸನ್ನು ಹೇಗೆ ಮೆಜರ್ ಮಾಡ್ತೀರಾ ಅಂತ?
1: ಸೊ ಈ ಸಕ್ಸಸ್ನ ಹೇಗೆ ಮೆಷರ್ ಮಾಡ್ತೀವಿ ಅಂದರೆ, ಫಾರ್ ಎಕ್ಸಾಂಪಲ್ ಫಸ್ಟು ಈವೆಂಟ್ ಏನು ಬಜೆಟ್ ಹಾಕ್ಕೊಂಡಿರ್ತೀವಲ್ಲ, ಹಾಕೊಂಡಾಗ್ಲೇ ಯಾವುದ್ಯಾವುದಕ್ಕೆ ಎಷ್ಟೆಷ್ಟು ಖರ್ಚಾಗತ್ತೆ ಅನ್ನೋ ಒಂದು ಪ್ಲಾನಿಂಗ್ಸ್ ಇರುತ್ತೆ. ಸೊ ಅದ್ರ ಮೇಲೆ ನಾವು ಮಾರ್ಜಿನ್ ಇಟ್ಬಿಟ್ಟೆ ಕ್ಲೈಂಟಿಗೆ ಹೇಳಿರ್ತೀವಿ. ಸೊ ಅದೆಲ್ಲ ಈವೆಂಟ್ ಮುಗಿದ್ಮೇಲೆ ಆ ರಿಟರ್ನ್ ಸಿಗುತ್ತೆ ಅಷ್ಟೇ.
0: ಸೊ ನಿಮ್ಗೆ ಏನ್ ಎಕ್ಸ್ಪೆಕ್ಟ್ ಮಾಡಿದ್ರೆ ಅದು ಇನ್ಕಮ್ ಬಂತು ಅಂದ್ರೆ ದಟ್ ಈಸ್
1: ಸಕ್ಸಸ್ಫುಲ್ ಅಂತ ಇವೆಂಟ್. ಬಟ್ ಈವೆಂಟ್ ಅಲ್ಲೂ ಯಾವುದೇ ರೀತಿ ತೊಂದರೆಗಳು ಆಗದೆ ಸಕ್ಸಸ್ ಆಗುತ್ತಲ್ಲ, ಅದು ತುಂಬಾ ಮುಖ್ಯವಾದದ್ದು.
0: ಹೌದು, ಒಂದ್ ಮಾತು ಆ ಕಡೆಯಿಂದ ಬರಬಾರ್ದು, ಈ ಕಡೆಯಿಂದ ಒಂದ್ ಮಾತು ಹೋಗ್ಬಾರ್ದು ಇವೆಂಟ್ ಮುಗಿದ್ಮೇಲೆ.
1: ಸೊ ಹೇಗೆ ಅಂದ್ರೆ, ನನ್ಗೆ ಈ ಫೀಲ್ಡ್ ಅಲ್ಲಿ ಹೇಗಾಗ್ಬಿಟ್ಟಿದೆ ಅಂದ್ರೆ, ಎಷ್ಟೋ ಜನ ಮನೆಗೆ ನಾನು ಮನೆ ಮಗ್ಳ ಆಗ್ಬಿಟ್ಟಿದೀನಿ. ಅವರು ಅಷ್ಟು ಪ್ರೀತಿ ಕೊಡ್ತಾರೆ, ಅದ ಪ್ರತಿಯೊಂದು ಮದ್ವೆಲಾಗಿರ್ಬೋದು. ಕೆಲವರು ನನ್ಗೆ ಎಷ್ಟೋ ಜನ ಸೀರೆಗಳು ತಂದು ಕೊಟ್ಟಿದ್ದಾರೆ, ಅಂಡ್ ಊಟ ತಿಂಡಿ ಆಗಿರ್ಬೋದು. ಇವಾಗ್ಲೂ ಕೂಡ ಆ ಒಂದು ಬಾಂಧವ್ಯ ನಮ್ಮ ಅವರ ನಡುವೆ ಇದೆ. ನನ್ನ ಒಂದು ಬರೀ ಒಂದು ಈವೆಂಟ್ ಪ್ಲಾನರ್ ಆಗಿ ನೋಡಿಲ್ದೆ, ಅವರ ಮನೆ ಮಗ್ಳಾಗೂ ಕೂಡ ನೋಡ್ತಾರೆ.
0: ಓಕೆ, ಒಂದು ಪ್ರಶ್ನೆ, ಈಗ ಆರಂಭದಲ್ಲಿ ನೀವು ಹೇಗೆ ಶುರು ಮಾಡಿದ್ರಿ ಅಂತ ಹೇಳಿದ್ರಿ, ಬೆಳೀತಾ ಬೆಳೀತಾ ಹೋದಂಗೆ ಬಿಸ್ನೆಸ್ ದೊಡ್ಡದಾಗಬೇಕು ಅಂದ್ರೆ ನಮ್ಗೆ ಜಾಸ್ತಿ ಕ್ಲೈಂಟ್ಸ್ ಗಳ ಸಂಪರ್ಕ ಆಗ್ತಾ ಇರಬೇಕು ಅಂತ, ಅದನ್ನ ಹೇಗೆ ಸಂಪಾದಿಸ್ಕೊಳ್ತೀರಾ ನೀವು?
1: ಹೌದು, ಈಗ ನಿಮಗೆ ಗೊತ್ತು ಎಲ್ಲ ಪ್ರಮೋಷನ್ಸ್ ಇರುತ್ತೆ. ಸೊ ಜಾಲತಾಣದಲ್ಲಿ ನಾನು ಪ್ರಮೋಷನ್
0: ಸೋಷಿಯಲ್ ಮೀಡಿಯಾ,
1: ಹೌದು, ಅದರಲ್ಲೆಲ್ಲ ಪ್ರಮೋಷನ್ಸ್ ಮಾಡ್ಕೊಳ್ತಾ ಇರ್ತೀನಿ. ಫಾರ್ ಎಕ್ಸಾಂಪಲ್, ಈಗ ಒಂದು ಈವೆಂಟ್, ಒಂದ್ ಮನೆದು ಒಂದು ಮದ್ವೆ ಮಾಡ್ಕೊಟ್ಟಿದೀನಿ ಅಂದಾಗ ಅಲ್ಲಿಂದನೆ ಒಂದಷ್ಟು ಕಾಂಟ್ಯಾಕ್ಟ್ ಸಿಗುತ್ತೆ ಅಲ್ವಾ. ಸೊ ನಮ್ಮ ಅಕ್ಕನ ಮಗಳು ಇರ್ತಾರೆ, ನಮ್ಮ ಮಾವನ್ ಮಗಳು ಇದಾರೆ, ಅವ್ರ ಮದ್ವೆ ಮಾಡಿ, ಇವ್ರ ಮದ್ವೆ ಮಾಡಿ, ಮದ್ವೆ, ನಾಮಕರಣ, ಬರ್ಡೇ, ಯಾವತ್ತೂ ಮುಗಿಯಲ್ಲ ಇದು, ಒಂದಲ್ಲ ಒಂದು ಕಾರ್ಯಕ್ರಮ ಇದ್ದೇ ಇರುತ್ತೆ. ಹಾಗೆ ಕಾಂಟ್ಯಾಕ್ಟ್ಸ್ ಬೆಳೆಯುತ್ತೆ.

0: ನೆಂಟರು ಮಗಳು ಇವೆಂಟ್ ಮಾಡ್ಕೊಟ್ಟಿದ್ರು ಚೆನ್ನಾಗಿ ಮಾಡಿದ್ರು ಅವ್ರನ್ನೇ ಕರೆಯೋಣ ಅಂತ ಹೇಳಿ ಅಲ್ಲಿಗೆ ಬಂದಿದ್ದವ್ರು ನೋಡಿದವ್ರು ಗಮನಿಸಿದವ್ರು ನಿಮ್ಮನ್ನ ಕರಿಬಹುದು.
1: ಆಕ್ಚುಲಿ ಮೊನ್ನೆ ಒಂದು ಇದೇ ಒಂದಾಯ್ತು. ಏನು ಅಂದ್ರೆ ನಾನು ಒಂದು ಕ್ಲಬ್ ಅಲ್ಲಿ ಒಬ್ರದು ಬರ್ಡೇ ಮಾಡ್ಕೊಟ್ಟಿದ್ದೆ. ಸೊ ಬರ್ಡೇ ಮಾಡ್ಕೊಟ್ಟಿದ್ದೆ, ಆ ಕ್ಲೈಂಟ್ ನನ್ನ ಜೊತೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಇಲ್ಲ, ನನ್ನ ನೋಡಿರ್ಲಿಲ್ಲ. ಅವ್ರು ನನ್ನ ಈವೆಂಟ್ ದಿನ ನೋಡಿದ್ರು, ಅವ್ರಿಗೆ ತುಂಬಾ ಇಷ್ಟ ಆಯ್ತು. ಅಲ್ಲಿಂದ ಅವ್ರ ತಂಗಿ ಮದ್ವೆದ್ ಹೇಳಿದ್ರು, ಅದಾಗಿ ಈಗ ಒಂದ್ ವರ್ಷ ಆದ್ಮೇಲೆ ಮತ್ತೆ ಮೊನ್ನೆ ಅವರ ಗೃಹ ಪ್ರವೇಶಕ್ಕೂ ಕೂಡ ಕರೆದ್ರು.
0: ತಾವು ಸೋಷಿಯಲ್ ಮೀಡಿಯಾ ಬಗ್ಗೆ ಪ್ರಸ್ತಾಪ ಮಾಡಿದ್ರೆ, ಈ ಇವೆಂಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಸಾಮಾಜಿಕ ಜಾಲತಾಣಗಳಾಗಿರ್ಬೋದು, ಇವೆಂಟ್ ಮ್ಯಾನೇಜ್ಮೆಂಟ್ ಗಳ ಅವರ ಪರ್ಸನಲ್ ಅಕೌಂಟ್ಸ್ ಗಳಾಗಿರ್ಬೋದು, ಅವುಗಳ ನಾವು ಮೇಂಟೈನ್ ಮಾಡೋದಾಗಿರ್ಬೋದು, ಎಷ್ಟು ಇಂಪಾರ್ಟೆನ್ಸ್ ಇರ್ತದೆ?
1: ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನನಗೂ ಕೂಡ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಗೊತ್ತಿರಲಿಲ್ಲ ಇಷ್ಟೆಲ್ಲ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಪ್ರಮೋಷನ್ ಮಾಡಬೇಕು ಅಂದ್ರೆ. ಅವಾಗ ನಮ್ಗೆ ಅಷ್ಟೆಲ್ಲ ನಾಲೆಜ್ ಕೂಡ ಇರಲಿಲ್ಲ. ಅಂದ್ರೆ ನಾವು ಮಾಡೋ ಎಷ್ಟೋ ಕೆಲಸಗಳನ್ನ ನಾವು ಇವಾಗ ತುಂಬಾ ಅಪ್ಲೋಡ್ ಮಾಡ್ತಾ ಇರಬೇಕು. ಸೊ ಎಷ್ಟು ನಾವು ಅಪ್ಡೇಟ್ ಆಗ್ತಾ ಹೋಗ್ತೀವೋ ಅಷ್ಟು ನಮ್ಮನ್ನ ನಾವು ಪ್ರಮೋಷನ್ ಮಾಡ್ಕೊಳ್ತಾ ಹೋಗ್ತೀವಿ. ಸೊ ನಾನು ಕೂಡ ಸ್ಟಾರ್ಟಿಂಗ್ ಸ್ಟೇಜಸ್ ಅಲ್ಲಿ ಈ ತರ ಎಲ್ಲ ಪ್ರಮೋಟ್ ಮಾಡ್ತಾ ಇರಲಿಲ್ಲ, ಬಟ್ ಇವಾಗ ನನ್ನ ಕೆಲಸಗಳನ್ನ ನಾನು ಕೂಡ ಹಾಕ್ತಾ ಹೋಗ್ತೀನಿ.
0: ಓಕೆ, ಟೆಕ್ನಾಲಜಿ ಬೆಳೀತದೆ ಅಂದ್ರೆ ಮನುಷ್ಯ ಕೆಲಸ ಇಲ್ಲ ಅನ್ನೋ ಒಂದು ಮಾತು ಬರ್ತಾ ಇದೆ.
1: ಹೌದು,
0: AI ರಿಪ್ಲೇಸ್ ಮಾಡ್ಬಿಡುತ್ತೆ ಮನುಷ್ಯ ಕೆಲಸವನ್ನ ಅಂತ. ಈ ಇವೆಂಟ್ ಮ್ಯಾನೇಜ್ಮೆಂಟ್ ಅಲ್ಲಿ AI ಟೆಕ್ನಾಲಜಿ ಅಡಾಪ್ಷನ್ ಆಗಿರ್ಬೋದು, ಚೇಂಜಸ್ ಆಗಿರ್ಬೋದು, ಏನ್ ಸಾಧ್ಯತೆಗಳಿದೆ ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಮುಂದಿನ ಭಾಗದಲ್ಲಿ. ಕೇಳ್ತಾ ಇರೋ ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನ್ ಬಿಲೋ.

0: ആകാശവാണി എഫ് എം റെയിൻബോ 101.3 മെഗാഹെർട്സ് മ്യൂസിക്കലി യോഴ്സ്.
1: ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮಡಬಿಲ್ಲು. ಒಂದು ಗಂಟೆ ಸಮಯ ಕಳೆದು ಹೋಗ್ತಾ ಇರೋದೇ ಗೊತ್ತಾಗ್ತಾ ಇಲ್ಲ. ಪ್ರಕೃತಿ ಗೌಡ ಅವರೇ, ಇವೆಂಟ್ ಮ್ಯಾನೇಜ್ಮೆಂಟ್ ಅಂಡ್ ಪ್ರೊಡಕ್ಷನ್ಸ್ ಬಗ್ಗೆ, ತಮ್ಮ ಬಿಸ್ನೆಸ್ ಬಗ್ಗೆ ತಾವು ಹೇಳ್ತಾ ಇದ್ರಿ. ಈಗ ನೀವು ಒಂದು ಇವೆಂಟ್ ಒಪ್ಕೊಂಡಿದ್ದೀರಾ, ನಾನೇ ಕ್ಲೈಂಟ್ ಅಂತ ಅನ್ಕೊಳ್ಳಿ, ಕೊನೆ ಮೂಮೆಂಟ್ ವರೆಗೂ ನನ್ನ ತಲೆಯಲ್ಲಿ ಚೇಂಜಸ್ ಓಡ್ತಾನೆ ಇರುತ್ತೆ. ಇನ್ಯಾವುದೋ ಒಂದು ಹೇಳಿರ್ತೀನಿ ಸ್ಟಾರ್ಟಿಂಗ್ ಅಲ್ಲಿ, ಮಧ್ಯಕ್ಕಿನ್ನೇನೋ ಬೇರೆ ಆಡ್ ಮಾಡ್ತೀನಿ ಅಥವಾ ಚೇಂಜ್ ಮಾಡ್ತೀನಿ ಕ್ಯಾನ್ಸಲ್ ಮಾಡ್ತೀನಿ, ಕೊನೆ ಮೂಮೆಂಟ್ ವರೆಗೂ ನಮ್ಮ ಇವೆಂಟ್ ಆಗೋ ಕೊನೆ ಕ್ಷಣದವರೆಗೂ ನಾನು ಚೇಂಜಸ್ ಮಾಡ್ತಾ ಇರ್ತೇನೆ. ಆ ಸ್ಟ್ರೆಸ್ನ, ಆ ಬದಲಾವಣೆಗಳನ್ನ, ಈ ಕ್ಲೈಂಟ್ಗಳ ಕಿರಿಕಿರಿಯನ್ನ ತಾವು ಹೇಗೆ ತಡ್ಕೊಂತೀರಾ, ಹೆಂಗೆ ಇವೆಂಟ್ನ ಸಕ್ಸಸ್ಫುಲ್ ಆಗಿ ಮಾಡಕ್ಕೆ ಟ್ರೈ ಮಾಡ್ತೀರಾ?
2: ಖಂಡಿತ, ಯಾಕೆಂದ್ರೆ ಎಲ್ಲ ಕ್ಲೈಂಟು ಒಂದೇ ತರ ಇರಲ್ಲ ಗೊತ್ತು. ಒಬ್ಬೊಬ್ರು ಮೈಂಡ್ ಸೆಟ್ ಒಂದೊಂದ್ ತರ ಇರುತ್ತೆ. ಒಬ್ಬೊಬ್ರು ಕ್ಲೈಂಟ್ ಹೇಗಿರ್ತಾರೆ ಅಂದ್ರೆ ಫಸ್ಟೇ ಹೇಳ್ಬಿಟ್ಟಿರ್ತಾರೆ, ಆಮೇಲೆ ಏನಾದ್ರು ಚೇಂಜಸ್ ಇದ್ರೆ ನಿನ್ಗೆ ಏನ್ ಇಷ್ಟ ಬರುತ್ತೆ ಮಾಡಮ್ಮ ಪರವಾಗಿಲ್ಲ ಅಂದ್ಬಿಡ್ತಾರೆ. ಸೊ ಅದು ಇನ್ನೊಂದ್ ತರ, ನಮಗೆ ಇನ್ನೂ ಖುಷಿ, ನೆಕ್ಸ್ಟ್ ಲೆವೆಲ್ ಇವೆಂಟ್ಸ್ ಮಾಡ್ತೀವಿ. ಅಂಡ್ ಹೀಗಿದ್ದಾಗ್ಲೂ ಅಷ್ಟೇ, ಪಾಪ ಅವ್ರಿಗೂ ಜೀವನದಲ್ಲಿ ಒಂದೇ ಸಲ ಅಲ್ವಾ ಮದ್ವೆ ಆಗೋದು, ಅವ್ರಿಗೂ ಆಸೆಗಳಿರುತ್ತೆ, ಅವ್ರ ಮಗಳನ್ನ ಮದ್ವೆ ಮಾಡ್ಬೇಕು, ಹಂಗ್ ಮಾಡ್ಬೇಕು, ಹಿಂಗ್ ಮಾಡ್ಬೇಕು ಅಂತ ಇರುತ್ತೆ, ತಂದೆ ತಾಯಿಗಾಗಿರ್ಬೋದು, ಮದ್ವೆ ಆಗೋರಿಗಾಗಿರ್ಬೋದು. ಸೊ ಅವ್ರ ಪ್ರತಿ ಒಂದು ಇನ್ಪುಟ್ಗಳನ್ನ ನಾವು ಪಾಸಿಟಿವ್ ಆಗಿ ತಗೊಳ್ತೀವಿ, ಆಯ್ತು ಮೇಡಮ್ ಮಾಡ್ತೀವಿ, ಆಯ್ತು ಮೇಡಮ್ ಮಾಡ್ತೀವಿ. ಸೊ ಎಲ್ಲದನ್ನು ನಾವು ಅರೇಂಜ್ ಮಾಡ್ಕೊಂಡು ಇಟ್ಕೊಂಡು, ನಮ್ದು ಒನ್ ಸ್ಟಾಪ್ ಸೊಲ್ಯೂಷನ್ ಅನ್ನೋ ತರ. ಸೊ ಎಲ್ಲಾ ವೆಂಡರ್ಸ್ಗಳು, ಎಲ್ಲಾ ಕಾಂಟ್ಯಾಕ್ಟ್ಸ್ ನಮ್ ಜೊತೆ ಇರೋದ್ರಿಂದ ಏನೇ ಚೇಂಜಸ್ ಇದ್ರು ನಾವು ಅಲ್ಲಿ
1: ಮಾಡ್ಕೊಡ್ತೀವಿ.
2: ಎಂಡ್ ಆಫ್ ದ ಡೇ ಅವ್ರು ಖುಷಿ ಪಡ್ಬೇಕು, ಈವೆಂಟ್ ಸಕ್ಸಸ್ಫುಲ್ ಆಗ್ಬೇಕು. ಅಷ್ಟು ದೊಡ್ಡ ಈವೆಂಟ್ ಮಾಡೋದ್ರಿಂದ ಒಂದು ಚಿಕ್ಕ ಪುಟ್ಟಿಂದ ನಾವು ಮಾತು ಕೇಳಕ್ ನಾವು ಕೂಡ ರೆಡಿ ಇರಲ್ಲ. ಸೊ ಅವ್ರಿಗೆ ಖುಷಿ ಆಗ್ಬೇಕು ಅಷ್ಟೇ.
1: ಓಕೆ, ಜೊತೆಗೆ ನೀವು ಈ ಬಿಸ್ನೆಸ್ ಅನ್ನ ವಿಸ್ತರಿಸ್ತಾ ಸೀರೆ ಬಿಸ್ನೆಸ್ ಅಲ್ಲಿ ಇದ್ದೀರಾ, ಈಗ ಜ್ಯುವೆಲ್ರಿ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಅದ್ರ ಜೊತೆಗೆ ತಾವು ಬಹುಮುಖ ಪ್ರತಿಭೆ. ಆದ್ರೆ ಒಂದ್ ಆಗಿಲ್ಲ ಅಷ್ಟೇ, ನಾನು ನಿರೂಪಕಿ ಆಗಿದ್ದೀನಿ, ಕಲಾವಿದೆ ಆಗಿದ್ದೀನಿ, ಡಬ್ಬಿಂಗ್ ಕಲಾವಿದೆ, ವಾಯ್ಸ್ ಓವರ್ ಆರ್ಟಿಸ್ಟ್ ಅಂತ ಹೇಳ್ತೀರಿ. ನಿಮ್ಮ ಈ ಬಹುಮುಖ ಪ್ರತಿಭೆ ಬಗ್ಗೆ, ಬಿಸ್ನೆಸ್ ವಿಸ್ತಾರ ಆಗ್ತಿರೋ ಬಗ್ಗೆ ತಿಳಿಸ್ಕೊಡೋದಾದ್ರೆ.
2: ಓಕೆ, ಸೊ ನಾನು ಈವೆಂಟ್ ಜೊತೆ ನಂದು ಒಂದು ಬ್ರ್ಯಾಂಡ್ ಇದೆ, ಸಂಪ್ರದಾಯ ಸ್ಯಾರೀಸ್ ಅಂಡ್ ಜ್ಯುವೆಲ್ಲರಿ ಅಂತ. ನಿಮ್ಗೆ ಗೊತ್ತು, ಬಿಸ್ನೆಸ್ ಈಗ ಒಂದ್ಸಲ ಬಂದ್ಮೇಲೆ ಸೊ ಮತ್ತೆ ಇನ್ನೂ ಏನ್ ಮಾಡೋಣ, ಇನ್ನೂ ಏನ್ ಮಾಡೋಣ ಅಂತ, ಅದೊಂದು ಏಜ್ ಏನಿರುತ್ತೋ ಆ ಏಜ್ ಅಲ್ಲಿ ದುಡಿಬೇಕು ಅಂತ ಹೇಳ್ತಾರಲ್ವಾ. ಸೊ ಹಾಗಾಗಿ ಇವಾಗಿಂದು ಕಾಂಪಿಟೇಷನ್, ಇವಾಗಿನ ಫೀಲ್ಡ್ ಅಲ್ಲಿ ನಾವು ಎಷ್ಟು ಅಪ್ಡೇಟ್ ಆಗಿ ಎಷ್ಟು ತರ ಯೋಚನೆ ಮಾಡ್ತೀವಿ, ಸೋರ್ಸ್ ಆಫ್ ಇನ್ಕಮ್ ತುಂಬಾ ಇರಬೇಕು ನಾನು ಹೇಳೋದಾದ್ರೆ. ಸೊ ಹಾಗಾಗಿ ಸೊ ಸೀರೆ ಬಿಸ್ನೆಸ್ ಕೂಡ ಇದೆ, ಅದ್ರ ಜೊತೆಗೆ ಜ್ಯುವೆಲರಿ ಬಿಸ್ನೆಸ್ ಕೂಡ ಇದೆ, ಈವೆಂಟ್ಸ್ ಕೂಡ ಇದೆ, ಹಾಗೆ ನಾನು ವಾಯ್ಸ್ ಓವರ್ ಕೂಡ ಕೊಡ್ತಾ ಇದ್ದೀನಿ, ಕೆಲವು ಸೀರಿಯಲ್ಗಳಿಗೆ ವಾಯ್ಸ್ ಓವರ್ ಕೂಡ ಕೊಟ್ಟಿದ್ದೀನಿ ಅಂಡ್ ಕೊಡ್ತಾ ಇದ್ದೀನಿ ಕೂಡ. ಹಾಗೆ ಕಲಾವಿದೆ ಆಗ್ಬೇಕು ಅಂತ ನಾನು ರಂಗಭೂಮಿಗೆ ಇದು ಬಂದಿದ್ದು, ಹಾಗೆ ರಂಗಭೂಮಿಲಿ ಕೂಡ ಇದ್ದೆ, ಹಾಗೆ ಇಂಡಸ್ಟ್ರಿಗೂ ಕೂಡ ನಾನು ಆರ್ಟ್ ಡೈರೆಕ್ಟರ್ ಆಗಕ್ಕಿಂತ ಮುಂಚೆ ಆರ್ಟಿಸ್ಟ್ ಆಗ್ಬೇಕು ಅಂತ ಇದ್ದೋಳು. ಸೊ ಆರ್ಟಿಸ್ಟ್ ಇಂದ ಇವತ್ತು ಆರ್ಟ್ ಡೈರೆಕ್ಟರ್ ಆಗಿದ್ದೀನಿ ಅಂಡ್ ಆಂಕರಿಂಗ್ ಕೂಡ ಮಾಡ್ತಾ ಇದ್ದೆ.
1: ಹಾಗೆ ಓಕೆ, ಸಾಕಷ್ಟು ಧಾರಾವಾಹಿಗಳಲ್ಲೂ ಕೂಡ
2: ನಟಿಸಿದ್ದೀನಿ. ಹೌದು, ಅಮೃತಧಾರೆ, ಈಗ ರೀಸೆಂಟ್ ಆಗಿ ಅಮೃತಧಾರೆ ಧಾರಾವಾಹಿ ಆಗಿರ್ಬೋದು, ಆಸೆ, ರೇಣುಕಾ ಎಲ್ಲಮ್ಮ ಧಾರಾವಾಹಿಲಿ ಕೂಡ ನಟಿಸಿದ್ದೀನಿ.
1: ಓಕೆ, ತಮ್ಮ ಅಭಿನಯ, ಮ್ಯಾನೇಜ್ಮೆಂಟ್, ಈ ಬಿಸ್ನೆಸ್ ಎಲ್ಲವೂ ಕೂಡ ನಿಮ್ಗೆ ಇನ್ನೂ ಹೆಚ್ಚಿನ ಸಕ್ಸಸ್ ಅನ್ನ ತಂದ್ಕೊಡ್ಲಿ ಅಂತ ನಾವು ಆಶಿಸ್ತೇವೆ. ಇವತ್ತು ನಮ್ಮ ಬೆಂಗಳೂರು ಬಿಸ್ನೆಸ್ ಬಸ್ ನಲ್ಲಿ ಬಂದು ಮಾಹಿತಿಯನ್ನ ಹಂಚಿಕೊಂಡಿದ್ದಕ್ಕೆ ಇವೆಂಟ್ ಮ್ಯಾನೇಜ್ಮೆಂಟ್ ಅಂಡ್ ಪ್ರೊಡಕ್ಷನ್ಸ್ ಬಗ್ಗೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಪ್ರಕೃತಿ.
2: ಥ್ಯಾಂಕ್ ಯು ಸೋ ಮಚ್.
1: ಆತ್ಮೀಯರೇ, ಇದು ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ಇಷ್ಟು ಹೊತ್ತು ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದದ್ದು ನಾನು ನಿಮ್ಮ ರೇಡಿಯೋ ಗೆಳತಿ ವಿಜಯಲಕ್ಷ್ಮಿ. ಕೇಳ್ತಾ ಇರಿ, ಇದು ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ತುಂಬಾನೇ ಕಲರ್ಫುಲ್ಲು, ನಿಮ್ಮೆಲ್ಲರ ಪ್ರೀತಿ ಫಲಿಸಲಿ, ಸ್ನೇಹ ಸಮೃದ್ಧಿಯಾಗಿರಲಿ, ಬಾಂಧವ್ಯ ಬೆಸೆಯಲಿ.

ಇದುವರೆಗೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮೂಡಿ ಬಂದ ಕಾರ್ಯಕ್ರಮಗಳನ್ನು ಕೇಳಿದರೆ ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ತರಂಗಾಂತರ 102.1 ಮೆಗಾ ಹರ್ಟ್ಸ್ಗಳು. ಆತ್ಮೀಯ ಕೇಳುಗರೆ, ಈಗ ಸಮಯ ಸರಿಯಾಗಿ 5 ಗಂಟೆ. ನಿಲಯದ ಸಂಜೆಯ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ನಿಲಯದ ಸಂಜೆಯ ಪ್ರಸಾರ ಕಾರ್ಯದಲ್ಲಿ ನಾನು ನಿಮ್ಮೊಂದಿಗೆ ನಿಮ್ಮ ಬಾನುಲಿ ಸ್ನೇಹಿತೆ ಸುಜಾತ. ಸುಜಾತಾಳ ಶುಭ ಸಂಜೆಯ ನಮಸ್ಕಾರಗಳನ್ನು ತಿಳಿಸ್ತಾ ಬನ್ನಿ ಕಾರ್ಯಕ್ರಮಗಳನ್ನು ಆರಂಭಿಸುವಂಥ ಸಮಯ.

ಕಾರ್ಯಕ್ರಮದಲ್ಲಿ ಕೇಳೋಣ ಮುಂದಿನ ಗೀತೆಯನ್ನು. ಪೃಥ್ವಿ ಚಿತ್ರದಿಂದ ಹರಿಹರನ್ ಮತ್ತು ಅನಿತಾ ಇವರುಗಳ ಗಾಯನದಲ್ಲಿ, ಮಣಿಕಂಠ್ ಕದ್ರಿಯವರ ಸಂಗೀತ ಸಂಯೋಜನೆಯಲ್ಲಿ ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯವಿದೆ.

ಜಾವೇದ್ ಅಲಿ ಮತ್ತು ಶ್ರೇಯಾ ಘೋಷಾಲ್ ಇವರುಗಳ ಗಾಯನದಲ್ಲಿ ಕೇಳಿಬರೋಣ ಅಲೆಮಾರಿ ಚಿತ್ರದ ಗೀತೆಯನ್ನು. ಅರ್ಜುನ್ ಜನ್ಯ ಇವರ ಸಂಗೀತ ಸಂಯೋಜನೆಯಲ್ಲಿ ಸಂತು ಇವರ ಸಾಹಿತ್ಯವಿದೆ.

ವಿಜಯ್ ಪ್ರಕಾಶ್ ಅವರ ಗಾಯನದಲ್ಲಿ ಕೇಳಿಬರೋಣ ಗಣಪ ಚಿತ್ರದ ಗೀತೆಯನ್ನು. ಕರಣ್ ಬಿ ಕೃಪಾ ಇವರ ಸಂಗೀತ ಸಂಯೋಜನೆಯಲ್ಲಿ ಚಿನ್ಮಯ್ ಅವರ ಸಾಹಿತ್ಯವಿದೆ.

ನನ್ನ ಪ್ರಕಾರ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಕಾರ್ತಿಕ್ ಮತ್ತು ಅನುರಾಧ ಭಟ್ ಇವರುಗಳ ಗಾಯನದಲ್ಲಿ ಕೊನೆಯ ಗೀತೆಯನ್ನು ಕೇಳೋಣ. ವಜ್ರಕಾಯ ಚಿತ್ರದಿಂದ ಸಂತೋಷ್ ಇವರ ಗಾಯನದಲ್ಲಿ, ಅರ್ಜುನ್ ಜನ್ಯ ಇವರ ಸಂಗೀತ ಸಂಯೋಜನೆಯಲ್ಲಿ, ಕೆ ಕಲ್ಯಾಣ್ ಅವರ ಸಾಹಿತ್ಯವಿದೆ.

ಕಾರ್ಯಕ್ರಮದ ಕೊನೆಯಲ್ಲಿ ವಜ್ರಕಾಯ ಚಿತ್ರದ ಗೀತೆಯನ್ನು ಕೇಳಿಬಂದ್ರೆ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಈಗ ಸಮಯ 5:30.

0: యువ చింతన చింతన చింతన చింతన
1: ಯುವ ಯೋಜನಾ ಲಹರಿಗಳ ಅಭಿವ್ಯಕ್ತಿಯ ಕುರಿತಾದ ನೇರ ಫೋನಿನ ಕಾರ್ಯಕ್ರಮ.
0: ನಿರ್ಮಾಣ ವೆಂಕಟೇಶ್ ಬೇವಿನ ಬೆಂಚಿ.
1: ಕೇಳಿ ನೇರ ಫೋನಿನ್ ಕಾರ್ಯಕ್ರಮ.

0: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಸ್ನೇಹಿತರೆ, ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ಕೇಳ್ತಾ ಇದ್ದೀರಿ ಏವ ಚಿಂತನ ನೇರ ಫೋನ್ ಇನ್ ಕಾರ್ಯಕ್ರಮ. ಈ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ನೀವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು ಈ ರೀತಿಯಾಗಿವೆ: 08532220312, ಮತ್ತೊಂದು ದೂರವಾಣಿ ಸಂಖ್ಯೆ 295898. ಈ ದೂರವಾಣಿ ಸಂಖ್ಯೆಗಳಿಗೆ ಕರೆ ಮಾಡುವುದರ ಮೂಲಕ ನೀವು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಬೋದು. ವಿಷಯ ಏನಪ್ಪ ಇವತ್ತು ಅಂತ ಹೇಳಿದರೆ, ಸಹಾಯ ಮಾಡುವಂಥ ಮನೋಭಾವನೆ. ಈ ಮತ್ತೊಬ್ಬರಿಗೆ ನಾವು ಸಹಾಯ ಮಾಡುವಂಥ ಮನೋಭಾವನೆ ಎಲ್ಲರಿಗೂ ಕೂಡ ಇರೋದಿಲ್ಲ, ಕೆಲವೊಬ್ಬರಿಗೆ ಮಾತ್ರ ಇರುತ್ತೆ ಸ್ನೇಹಿತರೆ. ಹಾಗಾಗಿ ಈ ಸಹಾಯ ಮಾಡುವಂಥ ಮನೋಭಾವನೆ ಯಾವ ರೀತಿ ನಮ್ಮಲ್ಲಿ ಇರಬೇಕು, ಎಷ್ಟರ ಮಟ್ಟಿಗೆ ಇರಬೇಕು, ಯಾರಿಗೆ ಸಹಾಯವನ್ನು ಮಾಡಬೇಕು ಅಂತನ್ನೋದ್ರ ಬಗ್ಗೆ ನೀವು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ನನ್ನೊಂದಿಗೆ ಕಾರ್ಯಕ್ರಮದಲ್ಲಿ ಹಂಚಿಕೊಳ್ಬಹುದು ಸ್ನೇಹಿತರೆ. ಅದಕ್ಕಾಗಿ ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು ಈ ರೀತಿಯಾಗಿವೆ: 20031212, ಮತ್ತೊಂದು ದೂರವಾಣಿ ಸಂಖ್ಯೆ 295898. ಈ ದೂರವಾಣಿ ಸಂಖ್ಯೆಗಳಿಗೆ ಕರೆ ಮಾಡುವುದರ ಮೂಲಕ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ಹಂಚಿಕೊಳ್ಬೋದು. ಸ್ನೇಹಿತರೆ, ಈಗ ತಾನೇ ನಾನು ಹೇಳಿದೆ ಏನಪ್ಪ ಅಂತ ಹೇಳಿದರೆ, ಸಹಾಯ ಮಾಡುವಂಥ ಮನೋಭಾವನೆ ಅಂತ ಹೇಳಿದೆ. ಈ ಸಹಾಯ ಅಂತಂದರೆ ಏನಪ್ಪ, ಯಾರಿಗೆ ಮಾಡಬೇಕು ಸಹಾಯವನ್ನು ಅಂತ ಇಲ್ಲಿ ನಾವು ಅಂದ್ಕೊಂಡ್ರೆ, ಕಷ್ಟದಲ್ಲಿ ಇರುವಂಥವರಾಗಿರ್ಬೋದು ಅಥವಾ ಯಾರಿಗೆ ಸಹಾಯದ ಅವಶ್ಯಕತೆ ಇರುತ್ತೆ, ಯಾರು ತೊಂದರೆಗೆ ಒಳಗಾಗಿರ್ತಾರೆ, ತೊಂದರೆಯಲ್ಲಿ ಇರ್ತಾರೆ, ಮತ್ತೊಬ್ಬರು ಯಾರಾದರೂ ಬಂದು ನಮಗೆ ಸಹಾಯ ಮಾಡಬೇಕಪ್ಪ ಈ ಒಂದು ಸಮಯದಲ್ಲಿ ಅಂತ ಭಾವಿಸ್ತಾ ಇರ್ತಾರೆ, ಅಂಥ ಒಬ್ಬ ವ್ಯಕ್ತಿಗೆ ನಾವು ಸಹಾಯವನ್ನು ಮಾಡ್ಬೋದು. ಅದು ಧನ ಸಹಾಯನೇ ಅಂತ ಅಲ್ಲ, ಯಾವುದೇ ರೀತಿಯಲ್ಲಾದರೂ ಸಹಾಯವನ್ನು ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ಏನಪ್ಪ ಅಂತ ಹೇಳಿದರೆ, ಯಾರೋ ಒಬ್ಬ ವ್ಯಕ್ತಿ ಈ ದಾರಿಯಲ್ಲಿ ಹೋಗುವಾಗ ನಾವು ನೋಡ್ತೀವಿ ಎಷ್ಟೋ ಜನ ನೂರಾರು ತೊಂದರೆಗಳನ್ನು ಅನುಭವಿಸ್ತಾ ಇರ್ತಾರೆ. ಅವರಿಗೆ ಊಟ ಮಾಡೋದಕ್ಕೆ ಮೂರು ಹೊತ್ತು ಅನ್ನ ಸಿಗೋದಿಲ್ಲ. ಇನ್ನು ಕೆಲವೊಬ್ಬರು ಪಾಪ ಅವರಿಗೆ ಚಳಿಯಲ್ಲಿ ಬಳಲ್ತಾ ಇರ್ತಾರೆ, ಮೈಯನ್ನು ಮುಚ್ಕೊಳ್ಳೋಕ್ಕೆ ಬಟ್ಟೆಗಳಿರೋದಿಲ್ಲ, ಹೊದ್ಕೊಳ್ಳೋಕ್ಕೆ ಅವ್ರ ಹತ್ರ ಹಾಸಿಗೆಗಳಿರೋದಿಲ್ಲ, ಕೆಲವೊಬ್ಬರು ಬಿಸಿಲು ಕಾಲದಲ್ಲಿ ಹಾಗೆ ನಡೀತಾ ಇರ್ತಾರೆ, ಅವ್ರ ಹತ್ರ ಚಪ್ಪಲಿಗಳಿರೋದಿಲ್ಲ. ಹೀಗೆ ಇದು ಎಕ್ಸಾಂಪಲ್ ಅಷ್ಟೇ, ಇಲ್ಲಿ ಉದಾಹರಣೆಗಳನ್ನು ನಾನು ಕೊಡ್ತಾ ಇದ್ದೀನಿ. ಹೀಗೆ ಬಹಳಷ್ಟು ಜನರನ್ನು ನಾವು ನಮ್ಮ ದಿನನಿತ್ಯದ ಒಂದು ಜೀವನದಲ್ಲಿ ನೋಡ್ತೇವೆ, ಅದು ನಮ್ಮ ಮನೆ ಹತ್ತಿರ ಆದರೂ ಆಗಿರ್ಬೋದು ಅಥವಾ ನಾವು ದಾರಿಯಲ್ಲಿ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಆಗಿರ್ಬೋದು, ಎಲ್ಲಾದರೂ ಆಗಿರ್ಬೋದು. ಹೀಗೆ ಪ್ರತಿಯೊಂದು ಕಡೆ ಜನ ಇರ್ತಾರೆ, ಪ್ರತಿಯೊಂದು ಸಮಯದಲ್ಲೂ ಸಹ ಪ್ರತಿಯೊಬ್ಬರು ನೂರಾರು ಕಷ್ಟಗಳನ್ನು ಅನುಭವಿಸ್ತಾ ಇರ್ತಾರೆ. ನಮ್ಮ ಕೈಲಿ ಆದಷ್ಟು ಸಹಾಯವನ್ನು ನಾವು ಮಾಡಬೇಕು. ಆ ಸಮಯದಲ್ಲಿ ಯಾವ ರೀತಿ ನಾವು ಅವರಿಗೆ ಸಹಾಯ ಮಾಡಲು ಅಲ್ಲಿ ಅನುಕೂಲ ಆಗುತ್ತೆ, ನಮಗೆ ಆ ಒಂದು ಸಮಯದಲ್ಲಿ ಏನನ್ನು ಮಾಡಿದರೆ ಅವರಿಗೆ ನಮ್ಮಿಂದ ಒಂದು ಸಹಾಯ ಆಗುತ್ತಪ್ಪ, ಒಳ್ಳೆಯದಾಗುತ್ತೆ ಅಂತ ಅನ್ನೋದನ್ನು ನಾವು ಮನಸ್ಸಿನಲ್ಲಿ ಇಟ್ಕೊಂಡು ಅವರಿಗೆ ಸಹಾಯವನ್ನು ಮುಕ್ತ ಮನಸ್ಸಿನಿಂದ ನಾವು ಸಹಾಯವನ್ನು ಮಾಡಬೇಕು. ಸಹಾಯವನ್ನು ಮಾಡುವಾಗ ಕೆಲವೊಬ್ಬರು ಸೆಲ್ಫಿ ತಗೊಳ್ತಾ ಇರ್ತಾರೆ, ಫೋಟೋ ಅಪ್ಲೋಡ್ ಮಾಡ್ತಾ ಇರ್ತಾರೆ, ನಾನು ಅವ್ರಿಗೆ ಅದನ್ನು ಕೊಟ್ಟೆ, ಇದನ್ನು ಕೊಟ್ಟೆ, ತಿನ್ನೋಕೆ ಕೊಟ್ಟೆ ಅಂಥೇಳಂದು. ಹೀಗೆ ನಾವು ಸೆಲ್ಫಿ ತೆಗೆದುಕೊಳ್ಳೋದಕ್ಕೋಸ್ಕರ ಆಗಿರ್ಬೋದು ಅಥವಾ ಮತ್ತೊಬ್ಬರಿಗೆ ತೋರಿಸೋದಕ್ಕೋಸ್ಕರ ಆಗಿರ್ಬೋದು, ತೋರಿಕೆಗೆ ಸಹಾಯವನ್ನು ಮಾಡಬಾರ್ದು. ಸಹಾಯವನ್ನು ಮಾಡಬೇಕಪ್ಪ ಅಂತ ಹೇಳಿದರೆ ಮುಕ್ತ ಮನಸ್ಸಿನಿಂದ. ನೋಡಿ, ಇಲ್ಲಿ ಯಾರಿಗಾದರೂ ನಾವು ಸಹಾಯ ಮಾಡುವಾಗ ಅವರಲ್ಲಿ ಇರಲಾರ್ದಂಥ ವಸ್ತುನ ನಾವು ನಮ್ಮಲ್ಲಿ ಇದ್ದಾಗ ಅದನ್ನು ಅವರಿಗೆ ತೆಗೆದುಕೊಡ್ತೀವಲ್ವ, ಮನಸ್ಸಿಗೆ ತುಂಬ ಖುಷಿ ಅನಿಸುತ್ತೆ. ಈ ರೀತಿ ಮನಸ್ಸಿಗೆ ಖುಷಿ ಕೊಡುವ ರೀತಿಯಲ್ಲಿ ನಾವು ಸಹಾಯವನ್ನು ಮಾಡಬೇಕು. ಸುಮ್ಮನೆ ಯಾವುದೋ ಒಂದು ರೀತಿಯಲ್ಲಿ ಅವ್ರನ್ನ ಕರ್ಕೊಂಡು ಅವ್ರಿಗೇನೋ ಒಂದು ಕೊಟ್ಟು ಆಮೇಲೆ ಅವ್ರ ಹತ್ರ ನಿಂತ್ಕೊಂಡು ಫೋಟೋ ಮಾಡೋದು, ತೆಗೆಸ್ಕೊಳ್ಳೋದು, ಅದನ್ನು ಸೆಲ್ಫಿಯನ್ನು ಅಪ್ಲೋಡ್ ಮಾಡೋದು, ಈ ರೀತಿಯಾದಂಥ ಸಹಾಯ ಇರಬಾರ್ದು. ತೋರಿಕೆಯ ಒಂದು ಸಹಾಯವನ್ನು ಮಾಡಬಾರ್ದು ಸ್ನೇಹಿತರೆ. ಸಹಾಯವನ್ನು ಮುಕ್ತ ಮನಸ್ಸಿನಿಂದ ಮಾಡಬೇಕು.
0: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಸ್ನೇಹಿತರೆ, ಈ ಕಾರ್ಯಕ್ರಮಕ್ಕೆ ನೀವು ಕರೆ ಮಾಡಲು ದೂರವಾಣಿ ಸಂಖ್ಯೆಗಳು ಈ ರೀತಿಯಾಗಿವೆ: 20031312, ಮತ್ತೊಂದು ದೂರವಾಣಿ ಸಂಖ್ಯೆ 295898. ಹೀಗೆ ಕರೆ ಮಾಡುವುದರ ಮೂಲಕ ನೀವು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ನನ್ನೊಂದಿಗೆ ಹಂಚಿಕೊಳ್ಬೋದು ಸ್ನೇಹಿತರೆ.

0: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ! ಸಿಕ್ಬಿದ್ರು.
1: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. ಆರ್ಬಿಐ ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
3: ಸ್ನೇಹಿತರೆ, ಸಹಾಯದ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಸ್ನೇಹಿತರೆ, ಈ ಸಹಾಯ ಅಂತ ಅನ್ನುವಂಥದ್ದು ಯಾವುದೇ ಸಮಯದಲ್ಲಿ ಯಾವುದೇ ಸಂದರ್ಭ ಅಂತ ಕೇಳಿಕೊಂಡು ಬರೋದಿಲ್ಲ. ಅದು ಕಾಲ ಅಂತ ಕೇಳಿಕೊಂಡು ಸಹ ಬರೋದಿಲ್ಲ, ಯಾವುದೇ ಸಮಯದಲ್ಲಾಗಿರ್ಬೋದು. ಮತ್ತೊಂದು, ಯಾವ ರೀತಿಯಾಗಿ ನಮಗೆ ಇಲ್ಲಿ ಸಮಯ ಬರುತ್ತಪ್ಪ ಅಂತ ಹೇಳಿದ್ರೆ ನಾವು ಸಹಾಯ ಮಾಡಬೇಕು ಅಂತನೋ ಮನಸ್ಸು ನಮಗೆ ಇರುತ್ತೆ. ಆದರೆ ಕೆಲವೊಂದು ಸಾರಿ ನಮಗೆ ಸಮಯ ಇರೋದಿಲ್ಲ. ಕೆಲವೊಂದು ಸಾರಿ ಅವ್ರನ್ನ ನೋಡಿದರೂ ಸಹ ನಾವು ಹಾಗೆ ಹೋಗುವಂಥ ಒಂದು ಅವಸರ ಇರುತ್ತೆ. ಹೀಗೆ ಸಹಾಯ ಮಾಡಬೇಕಾದ್ರೆ ಅಲ್ಲಿ ಮನಸ್ಸು ಇದೆ ಅಂತ ನಾವು ಹೇಳ್ತೀವಿ, ಮನಸ್ಸು ಇರಬೇಕು ಅಂತ ಹೇಳ್ತೀವಿ. ಮನಸ್ಸು ಇರಬೇಕು ಅಂತ ಅನ್ನೋದರ ಜೊತೆಗೆ ಮತ್ತೊಂದು ಏನಪ್ಪ ಇಲ್ಲಿ ಅಂತ ಹೇಳಿದರೆ, ಸಮಯ ಕೂಡ ನಮಗೆ ಇರಬೇಕು. ಸಮಯ ಇದ್ದಾಗ ಮಾತ್ರ ನಾವಿಲ್ಲಿ ಸಹಾಯ ಮಾಡಲು ಆಗುತ್ತೆ ಸ್ನೇಹಿತರೆ. ಇಲ್ಲಪ್ಪ ಅಂತ ಹೇಳಿದರೆ ಆ ಒಂದು ಸಂದರ್ಭದಲ್ಲಿ ಜನ ಯಾವ ಒಂದು ಕಷ್ಟದಲ್ಲಿ ಬಳಲ್ತಾ ಇರ್ತಾರೆ ಅವ್ರನ್ನ ನೋಡಿ ಕೂಡ ನಾವು ಸಮಯ ಇಲ್ಲದಾಗ ಹಾಗೆ ಹೋಗುವಂಥ ಒಂದು ಪರಿಸ್ಥಿತಿ ನಮಗೆ ಅಲ್ಲಿ ಕ್ರಿಯೇಟ್ ಆಗ್ತಾ ಇರುತ್ತೆ. ಅದಕ್ಕಾಗಿ ಸಹಾಯ ಮಾಡಬೇಕಪ್ಪ ಅಂತ ಹೇಳಿದರೆ ಮನಸ್ಸು ಇರುವುದರ ಜೊತೆಗೆ ಸಮಯದ ಕೂಡ ಒಂದು ಅವಶ್ಯಕತೆ ತುಂಬ ಇಲ್ಲಿ ಬೀಳುತ್ತೆ. ಇನ್ನು ನಮ್ಮ ದೇಶದಲ್ಲಿ ನೋಡೋಕೆ ನಾವು ಹೋದರೆ ಬಹಳಷ್ಟು ಜನ ಬಹಳಷ್ಟು ಕಷ್ಟದಲ್ಲಿ ಬಳಲ್ತಾ ಇರ್ತಾರೆ ಸ್ನೇಹಿತರೆ. ನೂರಾರು ಕಷ್ಟಗಳು ನೂರಾರು ಜನರಿಗೆ ಇವೆ ಭೂಮಿ ಮೇಲೆ. ಏನಪ್ಪ ಅಂತ ಹೇಳಿದರೆ ಇಲ್ಲಿ ಮನುಷ್ಯ ಹುಟ್ಟಿದಾಗ ಬರುವಾಗೂ ಏನು ತೆಗೆದುಕೊಂಡು ಹೋಗೋದಿಲ್ಲ ಅಂತ ಹೇಳ್ತೀವಿ ನಾವು, ಹೋಗುವಾಗ ಕೂಡ ಏನು ತೆಗೆದುಕೊಂಡು ಹೋಗೋದಿಲ್ಲ ಅಂತ ಹೇಳ್ತೀವಿ. ಆದರೂ ಕೂಡ ಇಲ್ಲಿ ಬಹಳಷ್ಟು ಕಷ್ಟಗಳನ್ನು ಪಡುವಂಥ ಜನರನ್ನು ನಾವು ನೋಡ್ತೀವಿ. ಏನಪ್ಪ ಅಂತ ಹೇಳಿದರೆ ಕೆಲವು ಜನಕ್ಕೆ ಇಲ್ಲಿ ತಿನ್ನೋಕೆ ಅನ್ನ ಇರೋದಿಲ್ಲ ದಿನಾಲು. ಇನ್ನೂ ಕೆಲವೊಬ್ಬರಿಗೆ

0: ಒಂದು ಪ್ರಕಟಣೆ ಕೇಳೋಣ ಸ್ನೇಹಿತರೆ.
1: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
2: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
1: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
2: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ ಸುಲಭ.
1: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700014242
2: 8700014242.

ಸ್ನೇಹಿತರಲ್ಲಿ ಸಹಾಯ ಮಾಡುವಂಥ ಮನೋಭಾವನೆ ಇರಬೇಕು ಅಂತ ನಾನು ಹೇಳಿದೆ. ಇಲ್ಲಿ ಸಹಾಯ ಮಾಡಿದಾಗ ಏನಾಗುತ್ತಪ್ಪ ಅಂತ ಹೇಳಿದರೆ, ಯಾರೂ ಕೂಡ ಬಡವರಾಗಿ ಇರೋದಿಲ್ಲ, ಯಾರೂ ಕೂಡ ಅನಕ್ಷರಸ್ಥರಾಗಿ ಇರೋದಿಲ್ಲ, ಮತ್ತು ಯಾರೂ ಕೂಡ ಅಲ್ಲಿ ತೊಂದರೆಯಿಂದ ಬಳಲೋದಿಲ್ಲ. ಅವರು ಯಾರೇ ಆಗಿರಲಿ, ಪ್ರತಿಯೊಬ್ಬರಿಗೂ ನಾವು ಸಹಾಯ ಮಾಡ್ತಾ ಹೋದಾಗ ಅಲ್ಲಿ ಅವರಿಗೆ ಒಂದು ದಾರಿ ಸಿಗುತ್ತೆ, ಅವರ ಜೀವನವನ್ನು ಅವರು ಕಂಡುಕೊಳ್ತಾರೆ. ಹೀಗೆ ಸಹಾಯ ಮಾಡುವಂಥ ಮನೋಭಾವನೆಯನ್ನು ನಾವು ಪ್ರತಿಯೊಬ್ಬರು ಬೆಳೆಸ್ಕೊಳ್ಬೇಕು. ಯಾಕಪ್ಪ ಅಂತ ಹೇಳಿದ್ರೆ, ನಮ್ಮದು ತುಂಬ ದೊಡ್ಡದಾದಂಥ ರಾಷ್ಟ್ರ, ಜನಸಂಖ್ಯೆ ತುಂಬ ಇದೆ ಸ್ನೇಹಿತರೆ, ಪ್ರತಿಯೊಬ್ಬರಿಗೂ ಸಹ ಕಷ್ಟದ ಸಮಯ ಬಂದೇ ಬರುತ್ತೆ. ಹೀಗೆ ಈ ಕಷ್ಟದ ಸಮಯದಲ್ಲಿ ನಾವು ಒಬ್ಬರು

ಮತ್ತೊಬ್ಬರಿಗೆ ಸಹಾಯ ಮಾಡುವಂಥ ಮನೋಭಾವನೆ ಇದ್ದಾಗ ಯಾರೂ ಕೂಡ ಕಷ್ಟದಲ್ಲಿ ಇರೋದಿಲ್ಲ. ಸಹಾಯ ಮಾಡುವಂಥ ಮನೋಭಾವನೆಯನ್ನು ಪ್ರತಿಯೊಬ್ಬರು ಮಕ್ಕಳಿಂದ ಹಿಡಿದು ದೊಡ್ಡವರು ಸಹ ಈ ಒಂದು ಮನೋಭಾವನೆಯನ್ನು ಬೆಳೆಸ್ಕೊಳ್ಬೇಕು. ಬನ್ನಿ ಒಂದು ಭಾವಗೀತೆಯನ್ನು ಕೇಳಿಬರೋಣ.

0: ಸ್ನೇಹಿತರೆ, ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ಸಹಾಯ ಮಾಡುವಂಥ ಮನೋಭಾವನೆ ವಿಷಯದಲ್ಲಿ ನನ್ನೊಂದಿಗೆ ಸ್ಟುಡಿಯೋದಲ್ಲಿ ಇದ್ದಾರೆ.
1: ನಮಸ್ಕಾರ, ನಾನು ವಾಸುದೇವ ವೈದ್ಯ. ಇವತ್ತಿನ ಕಲಿಯುಗದಲ್ಲಿ ನೋಡ್ತಾ ಇದ್ದೇವೆ, ಯಾರು ಯಾರಿಗೆ ಸಹಾಯ ಎಂಬುದೇ ಒಂದು ವಿಚಿತ್ರವಾಗಿದೆ. ಯಾರು ಯಾರಿಗೆ ಸಹಾಯ ಮಾಡಲಿಕ್ಕೆ ಹೋಗೋದೇ ಇಲ್ಲ. ಕಾರಣ ಅಂದರೆ ಕಾನೂನಂತೆ, ಪೊಲೀಸಂತೆ, ಚೌಕಟ್ಟುಗಳಂತೆ, ಸ್ವಾರ್ಥಿಗಳಂತೆ, ಈಗ ಮನೋಭಾವನೆ ತುಂಬಿದಾಗ ಆಮೇಲೆ ಇನ್ನೊಂದೇನೆಂದರೆ ಈ ಒಂದು ಜೀವನ ನಡೆಸುವ ಜಂಜಾಟದಲ್ಲಿ ಒದ್ದಾಡ್ತಿರ್ತಾರೆ. ನಾವು ಹಾಗೂ ಯಾವುದೇ ಒಂದು ಅಂತ ಹೇಳಲಿಕ್ಕೆ ಬರೋದಿಲ್ಲ. ಈ ಒಂದು ಕಾರಣಾಂತರಗಳಿಂದಾಗಿ ಸ್ವಲ್ಪ ಮನುಷ್ಯ ಸ್ವಾರ್ಥ ಭಾವನೆ, ಜವಾಬ್ದಾರಿ, ತನಗೆ ಸಂಸಾರ ಜವಾಬ್ದಾರಿ ಇದ್ದಾಗ ಮನುಷ್ಯ ಬೇರೆ ಬಗ್ಗೆ ಯೋಚನೆ ಮಾಡಲಿಕ್ಕೆ ಹೋಗೋದಿಲ್ಲ. ಇದೊಂದು ಕಾರಣ ಕೂಡ ಇರ್ಬೋದು ಅಂತ ನನಗೆ ಅನಿಸುತ್ತೆ.
0: ಹೌದು,
1: ಇವತ್ತು ನಮ್ಮಂಥ ರಾಯಚೂರಲ್ಲೇ ನಡೀತದೆ, ಬಟ್ ಹೈದರಾಬಾದು, ಈ ಬೆಂಗಳೂರು ಇಂಥ ಸಿಟಿಗಳಲ್ಲಿ ತುಂಬ ತೊಂದರೆ ಆಗ್ತದೆ. ಕಾರಣ ಅಂದರೆ ಅಲ್ಲಿ ಜರ್ನಿ ಮಾಡೋದು, ಅವ್ರು ಡ್ಯೂಟಿ ಹೋಗಿ ಬರೋದೇ ಒಂದು ದೊಡ್ಡ ಯುದ್ಧವಾಗಿರ್ತದೆ. ಪರಿಸ್ಥಿತಿಯಲ್ಲಿ ಪಾಪ ತುಂಬ ಹೆದರ್ಕೊಳ್ತಾರೆ, ಈ ಕಾನೂನು ಪ್ರಕಾರ ಆ ಪ್ರಕಾರ ಈ ಪ್ರಕಾರ ಅಂಜಿಕೊಳ್ತಾರೆ. ಯಾವ ಸಹಾಯ ಮಾಡೋದು ತುಂಬ ದುರಂತದ ಒಂದು ಇದಿದೆ ಅಂತ ಅನಿಸ್ತದೆ ನನಗೆ.
0: ನಿಜ, ಸಹಾಯ ಮಾಡಬೇಕಾದ್ರೆ ಸ್ವಲ್ಪ ಹಿಂದೆ ಮುಂದೆ ನೋಡುವಂಥ ಒಂದು ಜಮಾನ ಇದೆ ಅಂತ ಹೇಳ್ಬೋದು ಇವಾಗ.
1: ಹೌದಲ್ವಾ? ಹಾಗಾಗಿದೆ. ಆಮೇಲೆ ಇವತ್ತು ನೋಡ್ತಾ ಇದ್ದೇವೆ ಅಂದರೆ ಸ್ಕೂಲಲ್ಲೇ ಆಯಿತು, ಹುಡುಗರಿಗೆ ಅವರಿಗೊಂದು ನಾವು ಶಿಕ್ಷಣದಲ್ಲಿ ನಂಗೆ ಅನ್ನಿಸ್ತಾ ಇದೆ ಅಂದರೆ ಸ್ವಲ್ಪ ನಾವು ಸ್ವಾರ್ಥದೇ ಮನೋಭಾವ ತೋರಿಸ್ತಾ ಇದ್ದೇವೆ, ಹುಡುಗರಿಗೆ ಕಲಿಸ್ತಾ ಇದ್ದೇವೆ ಅಂತ ಅನಿಸ್ತದೆ. ಹಿಂದಿನ ಕಾಲದಲ್ಲಿ ಶಿಕ್ಷಣದಲ್ಲಿ ಆ ರೀತಿ ಇದ್ದಿದ್ದಿಲ್ಲ ನನಗೆ ಅನಿಸ್ತು. ಬಟ್ ಈಗ ಬರೀ ಪ್ರತಿಯೊಂದು ಹುಡುಗರು ಎಜುಕೇಷನು, ಮಾರ್ಕ್ಸು, ಸ್ಕೋರು ತಲೆಯಲ್ಲಿ ಏನೆಂಬುದು ಇಂಪಾರ್ಟೆಂಟೇ ಇಲ್ಲ ಇವತ್ತು. ಕೇವಲ ಒಂದು
0: ಪಠ್ಯಪುಸ್ತಕಗಳಿಗೆ ಮಾತ್ರ ಸೀಮಿತ ಆಗಿದೆ ಅವರ ಜ್ಞಾನ.
1: ಯಾಕೆ ಹಿಂದಕ್ಕೆ ಹಾಗಲ್ಲ, ಶಿಕ್ಷಣದಲ್ಲಿ ಎಲ್ಲ ರೀತಿಯ ಮನೋಭಾವನೆ ಇರ್ತವೆ. ಅವಾಗ ಅಹಂಕಾರವನ್ನು ಬಿಟ್ಟು ಬೇರೆ ಭಾವನೆ ತುಂಬುತ್ತಾ ಇರ್ತಿತ್ತು, ಇನ್ನೊಬ್ಬರಿಗೆ ಸಹಾಯಾರ್ಥವಾಗಿರ್ತಾ ಇತ್ತು. ನಾವು ಕೃಷ್ಣ ಸುಧಾಮನ ಕಥೆ ಕೇಳಬಹುದು, ರಾಮ ತನ್ನ ಆಸ್ಥಾನದಲ್ಲಿ ನಾಯಿಗೆ ಸಹಿತ ನ್ಯಾಯ ಒದಗಿಸ್ತಂತ ಅಂದ್ರೆ ಅಷ್ಟೊಂದು ಅತಿ ಮಾತಾಡತಕ್ಕಂಥ ಒಂದು ಶೈಲಿ ಅವೆಲ್ಲ ಇವತ್ತು ಕಡಿಮೆ ಆಗ್ಬಿಟ್ಟಿದೆ. ಇವತ್ತು ಎಲ್ಲರೂ ಪ್ರತಿಯೊಬ್ಬರು ಮೊಬೈಲು, ಬೇರೆ ಯಾರಿಗೆ ಏನಾಗಂತ ಕೂಡ ನೋಡ್ತಾನೆ ಇಲ್ಲ. ಇವತ್ತು ಉಂಟಾಗ್ತದೆ ಒಂದು ದುರಂತ ಅನ್ನಿಸ್ತದೆ. ಯಾಕಂದರೆ ಯಾರು ಯಾರ ಬಗ್ಗೆ ಕೇರ್ ಮಾಡ್ತಾ ಇಲ್ಲ. ಇವತ್ತು ತಂದೆ ತಾಯಿಗಳ ಬಗ್ಗೆ ಕೇರ್ ಮಾಡ್ತಾ ಇಲ್ಲ, ಬಾಜು ಮನೇಲಿ ಏನಾದರೂ ಅಂತ ಕೇರ್ ಮಾಡ್ತಾ ಇಲ್ಲ.
0: ನಿಜ,
1: ಇಂಥ ಒಂದು ಮನೋಭಾವನೆ ಬೆಳೀತಾ ಇದೆ. ಹಿಂದಿನ ಕಾಲದಲ್ಲಿ ಮನುಷ್ಯರು ಇರ್ತಾರೆ ಮನೆಯಲ್ಲಿ, ಇವತ್ತು ಮನೆಯಲ್ಲಿ ಬರೀ ನಾಯಿಗಳು ಇರ್ತಾ ಇದೆ, ಅಪ್ಪ ಅಮ್ಮ ಎಲ್ಲ ಹೊರಗಿರ್ತಾ ಇದ್ದಾರೆ. ಹಿರಿಯವರಿದ್ರೆ ಒಂದು ಮನೆಗೆ ಯಾರು ಸ್ವಲ್ಪ ಹಂಚಿಕೊಳ್ತಾರೆ. ಇವತ್ತು ನಾವು
0: ಹೌದು ಹೌದು,
1: ಇವತ್ತು ಇಂಥ ಮನೋಭಾವನೆ ಯಾಕೆ ಬೆಳೀತಾ ಇದೆ, ಈ ನಮ್ಮ ಶಿಕ್ಷಣ ಪದ್ಧತಿನೋ ಅಥವಾ ಒಂದು ಸಾಮಾಜಿಕ ಚಟುವಟಿಕೆಗಳ ಮುಖಾಂತರ ಹಿಂಗಾಗಿದೆ, ಅದೊಂದು ಸಲ ಭಾಳ ದುಃಖವಾಗ್ತದೆ ತುಂಬ ನೋಡಿ. ಹಿಂದಿನ ಕಾಲದಲ್ಲಿ ಆಗಲಿ ಯಾರಿಗೆ ಏನಾದರೂ ಓಡಿ ಬರ್ತಾ ಇದ್ರು, ಇವತ್ತು ಕೂಡ ಹಳ್ಳಿಯಲ್ಲಿ ಕೆಲವೊಂದು ಇದರಲ್ಲಿ ಇದೆ ಅನಿಸ್ತದೆ ನನಗೆ.
0: ಮನುಷ್ಯ ತುಂಬ ಸ್ವಾರ್ಥಿ ಆಗ್ತಾ ಇದ್ದಾನೆ ಬರ್ತಾ ಬರ್ತಾ. ತನ್ನ ಒಂದು ಜವಾಬ್ದಾರಿ ಏನಪ್ಪ, ಸಮಾಜಕ್ಕೆ ಏನು ಜವಾಬ್ದಾರಿ, ಕುಟುಂಬಕ್ಕೆ ಏನು ಜವಾಬ್ದಾರಿ, ಮಕ್ಕಳ ಜೊತೆಗೆ ಯಾವ ಜವಾಬ್ದಾರಿ, ಈ ರೀತಿ ಈ ಎಲ್ಲ ಜವಾಬ್ದಾರಿಗಳನ್ನು ನಿಭಾಯಿಸ್ತಾ ನಿಭಾಯಿಸ್ತಾ ಸಮಾಜದ ಕಡೆ ಸ್ವಲ್ಪ ತಮ್ಮ ಜವಾಬ್ದಾರಿಯನ್ನು ಕಡೆಗಣಿಸ್ತಾ ಇದ್ದಾನೆ ಅಂತ ಇಲ್ಲಿ ಈ ಒಂದು ವಿಷಯದಿಂದ ನಮಗೆ ತಿಳಿಯುತ್ತೆ. ಹೌದಲ್ವಾ?
1: ಅದು ನಮ್ಗೆ ಅದು ಮಾತ್ರ ಸತ್ಯ ಮೇಡಮ್. ಇದ್ರ ಬಗ್ಗೆ ನಾವು ಕೂಡ ನಮ್ಮ ಮಕ್ಕಳಿಗೆ ಇದ್ರ ಬಗ್ಗೆ ಒಂದು ಒಳ್ಳೆ ಪಾಠ ಮಾಡಿದ್ರೆ ತಪ್ಪಿಲ್ಲ ಅಂತ ಅನಿಸ್ತದೆ. ಯಾಕಂದ್ರೆ ಬರೀ ಶಿಕ್ಷಣ, ನಾವು ನಮ್ಮ ಬದುಕು, ನಮ್ಮಪ್ಪ ನಮ್ಮಮ್ಮ, ನನ್ನ ಹೆಂಡತಿ ನನ್ನ ಮಗ ಮತ್ತೆ ಕಲ ಜೀವನ ಬೇರೆ ಇಲ್ಲ ಅನ್ನೋ ಲೆಕ್ಕಕ್ಕೆ ಬಂದಿದೆ ಇವತ್ತು.
0: ನಿಜ, ನಾವು ಮಕ್ಕಳಿಗೆ ಕೂಡ ಇಲ್ಲಿ ಹೇಳ್ಕೊಡ್ಬೇಕು ಏನಪ್ಪ ಅಂತ ಹೇಳಿದ್ರೆ, ಯಾರು ಈ ಅವಶ್ಯಕತೆ ಇರುತ್ತೆ, ಯಾರು ತೊಂದರೆಯಲ್ಲಿ ಇರ್ತಾರೆ ಅಂತವರಿಗೆ ಎಷ್ಟಾಗುತ್ತೆ ಅಷ್ಟಾದರೂ ದಿನ ಯಾರಾದರೂ ಒಬ್ಬರಿಗೆ ಸಹಾಯ ಮಾಡು ಅಂಥೇಳಿ. ಮೊದಲು ನಾವು ಚಿಕ್ಕವರಿರುವಾಗ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ, ನಮ್ಮ ಒಂದು ಶಾಲೆಯಲ್ಲಿ ನಮ್ಮ ಶಿಕ್ಷಕರು ಒಂದು ಸಣ್ಣ ಡೈರಿ ಪುಸ್ತಕಗಳನ್ನು ಮಾಡಿದ್ರು ಮಕ್ಕಳಿಗೆ. ಡೈರಿ ಪುಸ್ತಕದಲ್ಲಿ ಅದು ಏನಪ್ಪ ಅಂತಂದರೆ ಸ್ಕ್ವಯರ್ ಶೇಪಲ್ಲಿ ಇರ್ತಿತ್ತು ಚಿಕ್ಕದಾಗಿ. ಅದರಲ್ಲಿ ದಿನ ಅವ್ರು ನಮ್ಗೆ ಏನು ಹೇಳ್ತಾ ಇದ್ರು ಅಂತಂದ್ರೆ, ನೀವು ದಿನಾನು ಏನು ಯಾರಿಗೆ ಸಹಾಯ ಮಾಡ್ತೀರಿ, ಮನೆಯವ್ರಿಗಾಗಿರ್ಬೋದು, ಹೊರಗಿನವ್ರಿಗಾಗಿರ್ಬೋದು, ಯಾವ ರೀತಿ ನೀವು ಸಹಾಯ ಮಾಡ್ತಿರಲ್ಲ ಅದು ಸಹಾಯನ ನೀವು ಡೇಟ್ ಹಾಕಿ ಡೈಲಿ ಎಷ್ಟು ಜನಕ್ಕಾದರೂ ಮಾಡಿರಿ, ಅದನ್ನು ಬರ್ಕೊಂಡು ಬರಬೇಕು ಅಂತ ಹೇಳ್ತಾ ಇದ್ರು ನಮಗೆ. ಅದು ಆವಾಗ ಆ ಪುಸ್ತಕದ ಬೆಲೆ ಅವಾಗೇನಪ್ಪ ಅಂದರೆ 2 ರೂಪಾಯಿ ಅಷ್ಟೇ. ಆ 2 ರೂಪಾಯಿನ ಮನೆಯಲ್ಲಿ ನಾವು ಹಠ ಮಾಡಿ ಇಸ್ಕೊಂಡು ಆ ಪುಸ್ತಕನ ತೆಗೆದುಕೊಂಡು ಅದರಲ್ಲಿ ದಿನ ನಮ್ಮ ಮನೆ ಹತ್ತಿರ ಇರೋರು ಏನಾದರೂ ತೆಗೆದುಕೊಂಡು ಬಾ ಅಂಗಡಿಗೆ ಹೋಗಿ ಅಂತ ಹೇಳಿದರೆ ಅವರಿಗೆ ತಂದು ಕೊಡ್ತಾ ಇದ್ವಿ. ತಂದುಕೊಟ್ಟು ಅದು ಮಾಡಿದಂಥ ಸಹಾಯನ ಅದರಲ್ಲಿ ನೋಟ್ ಮಾಡ್ತಾ ಇದ್ವಿ, ನಾವು ಬರಿತಾ ಇದ್ವಿ, ಬರೆದು ದಿನಾನೂ ಹೋಗಿ ಆ ಸರ್ದು ಒಂದು ಸೈನ್ನ ಸಿಗ್ನೇಚರ್ನ ತೆಗೆದುಕೊಳ್ತಾ ಇದ್ವಿ. ಹೀಗೆ ಮಾಡೋದ್ರಿಂದ ದಿನಾನೂ ನಮ್ಗೆ ಏನು ಅನಿಸ್ತಾ ಇತ್ತು ಅಂದರೆ, ನಾನು ಯಾರಿಗಾದರೂ ಸಹಾಯ ಮಾಡಬೇಕು ಮಾಡಬೇಕು ಅಂಥೇಳಿ ಮನಸ್ಸೊಳಗಡೆ ಬರ್ತಾ ಇತ್ತು. ಹಾಗಾಗಿ ಆ ಮನೋಭಾವನೆ ಏನಾಗಿದೆಯಪ್ಪ ಅಂತಂದರೆ, ಸಹಾಯ ಅಂತ ಅಂದ ಕೂಡಲೇ ನನಗೆ ಆ ಸರ್ ಮಾಡಿದಂಥ ಆ ಒಂದು ಚಿಕ್ಕದಾದಂಥ ನೋಟ್ಬುಕ್ ಅದು ನೆನಪಿಗೆ ಬಂತು. ಈ ಒಂದು ಸಂದರ್ಭದಲ್ಲಿ ಇವತ್ತು ಈ ವಿಷಯ ತೆಗೆದುಕೊಂಡಾಗ ನಿಜವಾಗ್ಲೂ ಡೈಲಿ ಅದರಲ್ಲಿ ಒಂದು ಎರಡು ಲೈನಾದರೂ ಚಿಕ್ಕದಾಗಿ ಬರೆದ್ಕೊಂಡು ಬರ್ರಿ ಅಂತ ಹೇಳ್ತಾ ಇರ್ತಿದ್ರು ಅವರು. ಏನಂದರೆ ಬೇರೆಯವ್ರಿಗೆ ಏನೋ ತೆಗೆದುಕೊಂಡು ಬಂದು ಕೊಟ್ಟೆ, ರಸ್ತೆಯಲ್ಲಿರೋರಿಗೆ ಇದನ್ನು ಕೊಟ್ಟೆ, ಅಥವಾ ಶಾಲೆಯಲ್ಲಿ ಕ್ಲಾಸ್ನಲ್ಲಿ ಯಾರಿಗೋ ಒಂದು ನೋಟ್ಬುಕ್ ಕೊಟ್ಟೆ ಬರೆಯೋಕ್ಕೆ, ಪೆನ್ ಕೊಟ್ಟೆ, ಪೆನ್ಸಿಲ್ ಕೊಟ್ಟೆ, ಇದನ್ನು ಬರೀರಿ ಅಂತ ಹೇಳ್ತಾ ಇದ್ರು. ಅದನ್ನು ಬರೆದು ಅವರಿಗೆ ತೋರಿಸ್ತಾ ಇದ್ವಿ. ಏನಪ್ಪ ಆ ಒಂದು ನಾವು ಮಾಡಿದಂಥ ಚಿಕ್ಕ ಸಹಾಯ ಆ ಸಮಯದಲ್ಲಿ ಬೇರೆಯವರಿಗೆ ಅದು ಬಹಳಷ್ಟು ಉಪಯುಕ್ತವಾಗಿರುತ್ತೆ. ನಮಗೇನು ಚಿಕ್ಕದನ್ನಿಸ್ಬೋದು, ಆದರೆ ಅವರಿಗೆ ನೀಡ್ ಆಫ್ ಆರ್ ಅಂತ ನಾವು ಹೇಳ್ತೀವಿ, ಆ ಒಂದು ಸಮಯದಲ್ಲಿ ಅದು ತುಂಬ ಅವರಿಗೆ ಅವಶ್ಯಕತೆ ಇರುತ್ತೆ ಅಲ್ವಾ?
1: ಏನೋ ಹುಡುಗರಿಗೆ ಏನು ಬೀಜ ಬಿತ್ತಿ ಭೂಮಿಯಲ್ಲಿ ಅದೇ ಭೂಮಿ ಚೆನ್ನಾಗಿ ಬೆಳೀತಂತಾರೆ. ಹಾಗೆ ಹುಡುಗರು ನಾವು ಒಳ್ಳೆಯ ವಿಚಾರಗಳನ್ನ ತುಂಬಲಿಕ್ಕೆ ಪ್ರಯತ್ನ ಮಾಡಿದ್ರೆ ಅವ್ರು ದೊಡ್ಡವರಾಗಿ ಮುಂದೆ ಒಳ್ಳೆ ಮಾಡ್ಲಿಕ್ಕೆ ಪ್ರಯತ್ನ ಆಗ್ತಂತ ಅನಿಸ್ತದೆ. ಇಲ್ಲಾಂದ್ರೆ ತುಂಬ ತ್ರಾಸ ಇದೆ ನಂಗೆ ಅನಿಸ್ತದೆ. ಇವತ್ತು ನಾವು ಶಿಕ್ಷಣ ಜೊತೆಗೆ ಸ್ವಲ್ಪ ಇಂಥ ವಿಚಾರಗಳ ಬಗ್ಗೆ ಕೂಡ ಮಾಹಿತಿ ಕೊಡಬೇಕು. ನೀವು ಹೇಳಿದಾಗ ಹಿಂದಿನ ಕಾಲದಲ್ಲಿ ನಮಗೆ ನಾವು ಶಾಲೆ ಓದ್ತಿರುವಾಗ ಒಂದು ಡೈರಿ ಮಾಡ್ತಾ ಇದ್ರು, ಇವತ್ತು ಯಾರಿಗೂ ಸಹಾಯ ಮಾಡಿದ್ದೀರಿ ಬರ್ಕೊಂಬರ್ರಿ ಅಂತ ಹೇಳ್ತಾ ಇದ್ರು. ಇವತ್ತು ಹಾಗಲ್ಲ, ಎಂಟೂವರೆ ಹುಡುಗರು ಚಾಲ ಆಯ್ತಂದ್ರೆ ರೇಸ್ ಚಾಲ ಆಗುತ್ತೆ ಸ್ಕೂಲ್. ಒಮ್ಮೆಲೆ 4:30 ಬರ್ತಾರೆ, ಬಂದ ತಕ್ಷಣ ಮತ್ತೆ ಟ್ಯೂಷನ್ಗೆ ಹಾಕ್ತಾರೆ, ಮತ್ತೆ ರಾತ್ರಿ 8:00-9:00 ಬರ್ತಾರೆ. ಹಿಂಗಾಗಿ ಹುಡುಗರಿಗೆ ಏನು ಫರ್ದರ್ ಆಕ್ಟಿವಿಟೀಸ್ ಕಲಿಸ್ಲಿಕ್ಕೆ ಕೂಡ ಚಾನ್ಸ್ ಇಲ್ಲ.
0: ಸ್ನೇಹಿತರೆ, ಎಲ್ಲ ಸಹಾಯ ಮನೋಭಾವನೆ ಅಂತ ತೆಗೆದುಕೊಂಡೋದಕ್ಕೆ ನಾವು ನಮ್ಮೊಂದಿಗೆ ನಮ್ಮ ಸ್ಟುಡಿಯೋದಲ್ಲಿ ವಾಸುದೇವ ವೈದ್ಯ ಅವರು ಸಹ ಇದ್ದರು. ಅವರು ಕೂಡ ತಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು, ತುಂಬ ಒಳ್ಳೆಯ ಒಂದು ವಿಚಾರಗಳನ್ನು ನನ್ನೊಂದಿಗೆ ಹಂಚಿಕೊಂಡ್ರು. ನೀವು ಸಹ ಕೇಳಿದರೆ ಅವರ ವಿಚಾರಗಳನ್ನು. ಸ್ನೇಹಿತರೆ, ನೀವು ಕೂಡ ನಿಮ್ಮ ಮಕ್ಕಳಿಗಾಗಿರ್ಬೋದು ಅಥವಾ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಅಕ್ಕಪಕ್ಕದವರಿಗಾಗಿರ್ಬೋದು, ಯಾರಿಗೇ ಆಗಿರ್ಬೋದು, ಈ ಸಹಾಯ ಮಾಡುವಂಥ ಒಂದು ವಿಚಾರವನ್ನು ತಿಳಿಸ್ಕೊಡಿ. ಹಾಗೂ ಸಹಾಯ ಮಾಡುವಂಥ ಒಂದು ವಿಚಾರ ನಿಮ್ಮ ಹತ್ರನೇ ಬಂದಾಗ ನೀವು ಸಹಾಯ ಮಾಡಲು ಮುಂದುವರಿಯಿರಿ ಅಂತ ನಾವು ಹೇಳ್ತೀವಿ. ಸಹಾಯ ಮಾಡೋದಕ್ಕೆ ಯಾವುದೇ ರೀತಿಯಾದಂಥ ಹಿಂದೇಟನ್ನು ಹಾಕಬೇಡ್ರಿ. ಆ ಒಂದು ಸಮಯದಲ್ಲಿ ಎಷ್ಟಾಗುತ್ತಪ್ಪ ನಿಮ್ಮಿಂದೆ ಅಷ್ಟು ನೀವು ಬೇರೆಯವರಿಗೆ ಸಹಾಯ ಮಾಡಿರಿ ಅಂಥೇಳಿ. ಆ ಸಹಾಯ ಹಾಗೆ ಮತ್ತೊಬ್ಬರು ಕೂಡ ಮಾಡಲಿ, ಇನ್ನೊಬ್ಬರು. ಹೀಗೆ ದೇಶದಲ್ಲಿ ನಮ್ಮ ಜನಸಂಖ್ಯೆ ಜಾಸ್ತಿ ಇರೋದರಿಂದ ನಾವು ಹೀಗೆ ಒಬ್ಬರಿಂದ ಒಬ್ಬರಿಗೆ ಹೀಗೆ ಮಾಡ್ತಾ ಹೋದಂತೆಲ್ಲ ಪ್ರತಿಯೊಬ್ಬರು ಸಹ ಸಹಾಯ ಮಾಡುವಂಥ ಮನೋಭಾವನೆಯನ್ನು ಬೆಳೆಸ್ಕೊಳ್ಬೋದು.
1: ಹೌದಲ್ವಾ?
0: ಧನ್ಯವಾದಗಳು ತಮಗೆ.
1: ಓಕೆ ಮೇಡಮ್, ಥ್ಯಾಂಕ್ ಯು.
0: ನಮಸ್ಕಾರ.
1: ಓಕೆ ಮೇಡಮ್, ಧನ್ಯವಾದಗಳು.

0: ಇದುವರೆಗೂ ಯುವ ಚಿಂತನ ಚಿಂತನ ಚಿಂತನ ಚಿಂತನ
1: ಯುವ ಯೋಚನಾ ಲಹರಿಗಳ ಅಭಿವ್ಯಕ್ತಿಯ ಕುರಿತಾದ ನೇರ ಫೋನಿನ ಕಾರ್ಯಕ್ರಮ ಕೇಳಿದಿರಿ.
0: ನಿರ್ಮಾಣ ವೆಂಕಟೇಶ್ ಬೇವಿನ ಬೆಂಚಿ.

ಯುವ ಸ್ನೇಹಿತರಿಗಾಗಿ ಕಾರ್ಯಕ್ರಮ ಯುವವಾಣಿ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ ಸರಿಯಾಗಿ 6 ಗಂಟೆ. ಕೇಳಿ ಕಾರ್ಯಕ್ರಮ ವಿವರಣೆ. ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಕಾರ್ಯಕ್ರಮ ವಿವರಣೆ ನಂತರ 6:05 ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ. 6:10 ಪ್ರಕಟಣೆಗಳನ್ನು ಕೇಳುವಿರಿ. 6:15 ಆರೋಗ್ಯ ಭಾಗ್ಯ, ಹಲ್ಲಿನ ತೊಂದರೆಗಳಿಗೆ ಕಾರಣ ಮತ್ತು ಪರಿಹಾರ ಕ್ರಮಗಳು ಕುರಿತು ರಾಯಚೂರಿನ ಎಎಂಇ ಡೆಂಟಲ್ ಕಾಲೇಜಿನ ದಂತವೈದ್ಯರಾದ ಡಾಕ್ಟರ್ ಸಿದ್ದನಗೌಡ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಕರು ವೆಂಕಟೇಶ್ ಬೇವಿನಬೆಂಚಿ. ಇನ್ನು 6:51 ರೈತರಿಗಾಗಿ ಕಾರ್ಯಕ್ರಮ. ಕೃಷಿ ರಂಗದಲ್ಲಿ ಕೃಷಿಯಲ್ಲಿ ನ್ಯಾನೋ ತಂತ್ರಜ್ಞಾನ ಮತ್ತು ಇತ್ತೀಚಿನ ಬೆಳವಣಿಗೆಗಳು ಕುರಿತು ಡಾಕ್ಟರ್ ಶರಣಗೌಡ ಹಿರೇಗೌಡ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ರೈತರಿಗಾಗಿ. ಇವಿಷ್ಟು ಇಂದಿನ ರೈತರಿಗಾಗಿ ಕಾರ್ಯಕ್ರಮ. ಕೃಷಿ ರಂಗದಲ್ಲಿ ಮೂಡಿಬರುವಂತಹ ಕಾರ್ಯಕ್ರಮಗಳು ಮತ್ತು ಪೇಟೆ ಧಾರಣೆಯನ್ನು ಕೊನೆಯದಾಗಿ ಕೇಳುವಿರಿ. 7:20 ಜನಪದ ಸಂಗೀತ ಕಾರ್ಯಕ್ರಮ ತುಕ್ಕನಹಟ್ಟಿಯ ಸಕ್ರೆವ ರಾಮಪ್ಪ ಬೆಂಡೆವಾಡ್ ಮತ್ತು ಸಂಗಡಿಗರಿಂದ. 7:45 ಚಿತ್ರಗೀತೆಗಳು. 8:30 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಅರ್ಕೇರಾ ತಾಲೂಕಿನ ಮೊರತ್ ಗ್ರಾಮದ ಮೋನಯ್ಯ ಮತ್ತು ಸಂಗಡಿಗರಿಂದ ಭಜನಾ ಪದಗಳು. 9:15 ಭಾವಗೀತೆಗಳು. 9:30 ನಾಟಕ ಒಂದು ಹಣತೆಯಿಂದ. ರಚನೆ ಗಂಗಾ ಪಾಡೇಕಲ್, ನಿರ್ಮಾಣ ಡಾಕ್ಟರ್ ವಿಎಂ ಶರ್ವೇಂದ್ರ ಸ್ವಾಮಿ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಜಾನ್ ಬಿ ಹಿಗ್ಗಿನ್ಸ್ ಅವರ ಹಾಡುಗಾರಿಕೆ. 10:30 ಕನ್ನಡ ಚಿತ್ರಗೀತೆಗಳು.

ನಾಳಿನ ಬೆಳಗಿನ ಪ್ರಸಾರದಲ್ಲಿ 6:10 ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನಾ ಕೇಳುವರಿ, 6:30 ಚಿಂತನ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ ಕಾರ್ಯಕ್ರಮ ರಾಜ್ಯವ್ಯಾಪಿಯಲ್ಲಿ, 6:40 ರೈತರಿಗೆ ಸಲಹೆ ಅಮರೇಶ್ ಆಶಿಹಾಳ್ ಅವರಿಂದ, 6:45 ಜನಪದ ಗೀತೆಗಳ ಕಾರ್ಯಕ್ರಮದಲ್ಲಿ ಲಿಂಗಸುಗೂರು ತಾಲೂಕಿನ ಗುರುಗುಂಟ ಗ್ರಾಮದ ಗುಂಡಮ್ಮ, ಭೀಮಮ್ಮ, ಮುದುಕಮ್ಮ ಮತ್ತು ಸಂಗಡಿಗರಿಂದ ಸಂಪ್ರದಾಯ ಪದಗಳು, 7:15 ಬೆಂಗಳೂರು ಕೇಂದ್ರದಿಂದ ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡಾಕ್ ಜೊತೆ ಕಾರ್ಯಕ್ರಮ, ಪ್ರಾಯೋಜಕರು ಸಿಡಾಕ್ ಬೆಂಗಳೂರು. ರಾಜ್ಯವ್ಯಾಪಿಯಲ್ಲಿ 7:45 ಚಿತ್ರಗೀತೆಗಳು, 8:30 ವಚನಗಾಯನ, 9:05 ಭಾವಗೀತೆಗಳ ಕಾರ್ಯಕ್ರಮ, 9:30 ಚಿತ್ರಗೀತೆಗಳನ್ನು ಕೇಳುವಿರಿ. 10:02 ಬೆಂಗಳೂರಿಗೆ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು. ಇನ್ನು 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ನರ್ನಾಡ್ ಮದಗ ಅಮುಂಜಿ ಉಡುಪಿ ಇಲ್ಲಿನ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಹೃದಯ ಕಾಯಿಲೆಗಳ ಪರೀಕ್ಷೆ ಮತ್ತು ಮಹತ್ವ ಕುರಿತು ಡಾಕ್ಟರ್ ಗಿರೀಶ್ ಮೂಡ್ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳನ್ನು ಕೇಳುವಿರಿ. 1:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ, ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರ್ ನಾರಾಯಣ. 2:40 ಹಿಂದಿ ಪಾಠ. 3:00 ಎಫ್ಎಂ 101.3 ಕಂಪನಾಂಕದ ಕಾರ್ಯಕ್ರಮಗಳು. ಈ ಎಲ್ಲ ಕಾರ್ಯಕ್ರಮಗಳು ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮೂಡಿಬರಲಿವೆ.

ನಿಲಯದ ನಾಳಿನ ಸಂಜೆ ಪ್ರಸಾರದಲ್ಲಿ 5 ಗಂಟೆಗೆ ಚಿತ್ರಗೀತೆಗಳನ್ನು ಆಲಿಸುವಿರಿ. 5:30ಕ್ಕೆ ತುತ್ತಿಗೊಂತು ಮಾರ್ಗ ಯುವವಾಣಿ ಕಾರ್ಯಕ್ರಮದಲ್ಲಿ ಕೇಳುವಿರಿ ಸ್ವಯಂ ಉದ್ಯೋಗಿಗಳನ್ನು ಪರಿಚಯಿಸುವ ಸರಣಿ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಸ್ತುತಿ ವೆಂಕಟೇಶ್ ಹೂಗಾರ್, ನಿರ್ವಹಣೆ ವೆಂಕಟೇಶ್ ಬೇವಿನಬಿಂಚೆ. 6:15ಕ್ಕೆ ಗ್ರಾಮದರ್ಶಿ ಕಾರ್ಯಕ್ರಮ, ರಾಯಚೂರು ತಾಲೂಕಿನ ಕಲ್ಮಲ ಗ್ರಾಮದ ಪರಿಚಯ. ಪ್ರಸ್ತುತಿ ವೀರೇಶ್, ನಿರ್ವಹಣೆ ವೆಂಕಟೇಶ್ ಬೇವಿನಬಿಂಚೆ. 6:51ಕ್ಕೆ ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ. ಇನ್ನು 7:20ಕ್ಕೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ದೇವದುರ್ಗ ತಾಲೂಕಿನ ಕ್ಯಾದಿಗೇರ ಗ್ರಾಮದ ಪ್ರಹ್ಲಾದ್ ನಾಗರಹಾಳ್ ಮತ್ತು ಸಂಗಡಿಗರಿಂದ ದೊಡ್ಡಾಟದ ಪದಗಳು. 7:45ಕ್ಕೆ ಚಿತ್ರಗೀತೆಗಳನ್ನು ಆಲಿಸುವಿರಿ. 8:30ಕ್ಕೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಹುಲಿಹೈದರ್ ಗ್ರಾಮದ ಐಹೊಳೆಪ್ಪ, ಕರಿಯಪ್ಪ ಮತ್ತು ಸಂಗಡಿಗರಿಂದ ದಪ್ಪಿನ ಆಟದ ಪದಗಳು. 9:15ಕ್ಕೆ ಬೆಂಗಳೂರು ಕೇಂದ್ರದಿಂದ ಪ್ರಚಲಿತ ವಿದ್ಯಮಾನ ಕೇಳುವಿರಿ. 9:30ಕ್ಕೆ ಕ್ರೀಡಾಲೋಕ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಅಂತಾರಾಷ್ಟ್ರೀಯ ಅಥ್ಲೆಟ್ ಮತ್ತು ರೆಸ್ಲರ್ ಬಿಎಂ ಶ್ರೀನಿವಾಸ್ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. 10:00ಕ್ಕೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ಬಡೆ ಗುಲಾಂ ಅಲಿಖಾನ್ ಅವರ ಗಾಯನ. 10:30ಕ್ಕೆ ಹಿಂದಿ ಚಿತ್ರಗೀತೆಗಳನ್ನು ಆಲಿಸುವಿರಿ. ಇದುವರೆಗೆ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಸ್ನೇಹಿತರೆ, ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 6:05 ಆಗುತ್ತಲಿದ್ದು ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳೋಣ.

0: Akashvani. The news read by Anuja Kumar. Prime Minister Narendra Modi addressed a joint session of the Indonesian Parliament in Jakarta this afternoon. Highlighting the growing partnership between the two nations, Mr. Modi said India and Indonesia have immense opportunities to deepen cooperation across a wide range of sectors. He noted that when India and Indonesia stand together, they reinforce the world's faith that democracy creates opportunities and builds trust. The Prime Minister said history will be made when India's 140 crore people and Indonesia's 29 crore people move forward together in pursuit of shared progress.
1: आने वाले 25 वर्ष हम दोनों देशों के लिए बहुत महत्वपूर्ण है। आज मैं यह संकल्प लेकर आया हूं कि भारत और इंडोनेशिया मिलकर पूरी मानवता को एक नई ऊर्जा से भर सकते हैं। जब भारत के 140 करोड़ नागरिक, इंडोनेशिया के 29 करोड़ नागरिक साझा प्रयासों से मिलकर आगे बढ़ेंगे, तो दुनिया एक नया इतिहास रचते हुए देखेगी।
0: Earlier, Prime Minister Modi held delegation-level talks with Indonesian President Prabowo Subianto in Jakarta to review the full spectrum of bilateral ties and provide fresh momentum to the comprehensive strategic partnership between the two countries. The two leaders also witnessed the exchange of memoranda of understanding aimed at enhancing collaboration in areas of mutual interest. Speaking at a joint press conference with the Indonesian President, Prime Minister Modi said growing mutual trust has strengthened cooperation in defense, security and the maritime sector.
1: आज हमने डिफेंस एक्सचेंज, डिजास्टर मैनेजमेंट और इंडस्ट्रियल सहयोग बढ़ाने पर सहमति बनाई। अब हम दोनों देशों के कोस्ट गार्ड हिंद महासागर में मैरिटाइम सेफ्टी और सिक्योरिटी के लिए मिलकर काम करेंगे। दो करीबी मैरिटाइम देश होने के नाते हमने ब्लू इकोनॉमी, पोर्ट डेवलपमेंट और मैरिटाइम ट्रेड में आपसी सहयोग बढ़ाने का भी निर्णय लिया है।
0: The two leaders agreed to set up a branch of IIM Bangalore in Jakarta. Prime Minister Narendra Modi was today conferred Indonesia's highest civilian honor, the Bintang Adipurna, by Indonesian President Prabowo Subianto during a ceremonial event. Prime Minister Modi expressed gratitude for the award and dedicated it to the people of India and described it as a reflection of the enduring historical and civilizational ties between India and Indonesia.
1: मैं इस गर्मजोशी भरे स्वागत के लिए अपने मित्र प्रेसिडेंट प्रभवो का हृदय से आभार व्यक्त करता हूँ। आज सुबह मुझे आदर के साथ इंडोनेशिया का सर्वोच्च सम्मान दिया गया है। ये सम्मान कोटि कोटि भारतवासियों का है, इंडोनेशिया के लोगों की भावनाओं का है।
0: In Kerala, three people were killed in a landslide at the tunnel construction site near Kalladi in Mepadi, Wayanad, following heavy rainfall today. Nine workers who were trapped underground were rescued and shifted to the Government Medical College Hospital, Mepadi. Six others remain missing and are feared trapped beneath the debris. Rescue operations are continuing with teams from the fire and rescue services and disaster response agencies. A sub-inspector of police from Mepadi also sustained injuries during the rescue operation and has been admitted to hospital. The Kerala State Disaster Management Authority said the collapse occurred when debris accumulated during the excavation for the tunnel construction site slid down. Work at the site had been suspended on Monday due to incessant rain. Vehicles at the site were also buried in the landslide. Wayanad has been experiencing heavy rainfall since yesterday. A red alert has been issued for Wayanad and Kozhikode districts. In FIFA World Cup, defending champions Argentina will take on Egypt in round of 16 match in Atlanta tonight. Later in another round of 16 clash, Switzerland will face Colombia in Vancouver. Belgium defeated United States 4-1 in the round of 16 clash in Seattle to secure their place in the quarterfinals of the tournament. Belgium will now face Spain in the quarterfinals at the Los Angeles Stadium on Friday. And that is the end of this news bulletin.
2: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ತರಂಗಾಂತರ 102.1 ಮೆಗಾ ಹರ್ಟ್ಸ್ಗಳು. ಆತ್ಮೀಯ ಕೇಳುಗರೆ, ಈಗ ಸಮಯ ಸರಿಯಾಗಿ 6:10. ಸ್ನೇಹಿತರೆ, ಬನ್ನಿ ಕೇಳೋಣ ಪ್ರಕಟಣೆಗಳು.
3: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ! ಸಿಕ್ಬಿದ್ರು.
4: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
5: ಜಾಣರಾಗಿರಿ, ಜಾಗರೂಕರಾಗಿರಿ.
6: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
7: ಅಪ್ಪ, ಇವತ್ತು ನಿನ್ BP ಶುಗರ್ ಟೆಸ್ಟ್ ಮಾಡ್ಸೋಕ್ ಹೋಗ್ಬೇಕಲ್ಲ, ಬೇಗ ರೆಡಿ ಆಗೋ. ಫ್ಯಾಕ್ಟ್ರಿಗೆ ಹೋಗ್ತಾ ದಾರಿಲಿರೋ ಆಸ್ಪತ್ರೆಗೆ ಹೋಗೋಣ.
8: ಬೇಡ ಮಗ, ನಾನೇ ಹೋಗ್ತೀನಿ. ಈಗ ನಮ್ಮನೆ ಹತ್ರ ನಮ್ಮ ಕ್ಲಿನಿಕ್ ಆರಂಭ ಮಾಡಿದ್ದಾರೆ. ಅಲ್ಲಿ BP ಶುಗರ್ ಉಚಿತವಾಗಿ ಟೆಸ್ಟ್ ಮಾಡ್ತಾರೆ, ಜೊತೆಗೆ ಔಷಧಿನೂ ಉಚಿತವಾಗಿ ಕೊಡ್ತಾರೆ.
9: ಹೌದಪ್ಪ, ನಡ್ಕೊಂಡೇ ಹೋಗಬಹುದಾ? ಫ್ರೀಯಾಗಿ ಔಷಧಿ ಕೊಡ್ತಾರಾ?
8: ಹ್ಮ್, ನಮ್ಮಂಥವ್ರಿಗೆ ಎಷ್ಟು ಅನುಕೂಲ ಆಯ್ತು ನೋಡು. ಮನೆ ಹತ್ರ ನಮ್ಮ ಕ್ಲಿನಿಕ್ ಇರೋದ್ರಿಂದ ನಿನಗೂ ಟೆನ್ಷನ್ ಇಲ್ಲ, ಪ್ರತಿ ತಿಂಗಳು ಅಲ್ಲೇ ಮಾತ್ರೆ ತಗೋತೀನಿ.
10: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್. ನಿಮ್ಮ ಮನೆ ಹತ್ತಿರವಿರುವ ನಮ್ಮ ಕ್ಲಿನಿಕ್ನಲ್ಲಿ ಪ್ರಾಥಮಿಕ ಹಂತದ ಆರೋಗ್ಯ ಸೇವೆಗಳನ್ನು ಉಚಿತವಾಗಿ ಪಡೆಯಿರಿ. ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 9:00 ಸಂಜೆ 4:30 ನಿಮ್ಮ ಸೇವೆಗೆ ಸಿದ್ಧ ನಮ್ಮ ಕ್ಲಿನಿಕ್. ಕಟ್ಟಣೆ, ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಪಿಎಂ ಜಯ, ಅಬ್ ಗರೀಬೋ ಕಿ ಜಯ ಬನ್ ಗಯಿ ಹೈ.

0: ಸ್ನೇಹಿತರೆ, ಈ ದಿನದ ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗದಲ್ಲಿ 6:51 ಕೃಷಿಯಲ್ಲಿ ನ್ಯಾನೋ ತಂತ್ರಜ್ಞಾನ ಮತ್ತು ಇತ್ತೀಚಿನ ಬೆಳವಣಿಗೆಗಳು ಕುರಿತು ಡಾಕ್ಟರ್ ಶರಣ್ಗೌಡ ಹಿರೇಗೌಡ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಇನ್ನು ಈ ದಿನದ ಸಂಜೆ ಪ್ರಸಾರದಲ್ಲಿ 9:30 ನಾಟಕ ಪ್ರಸಾರವಾಗಲಿದೆ. ಒಂದು ಹಣತೆಯಿಂದ ನಾಟಕದ ರಚನೆ ಗಂಗಾ ಪಾಡೇಕಲ್, ನಾಟಕದ ನಿರ್ಮಾಣ ಡಾಕ್ಟರ್ ಬಿಎಂ ಶರವೇಂದ್ರ ಸ್ವಾಮಿ. ನಿಲಯದಿಂದ ನಾಟಕ ಬಿತ್ತರಗೊಳ್ಳಲಿದೆ. ಈ ದಿನ 9:30. ತಪ್ಪದೇ ಕೇಳಿ ನಾಟಕ ಒಂದು ಹಣತೆಯಿಂದ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 6:15. ಕೇಳಿ ಕಾರ್ಯಕ್ರಮ ಆರೋಗ್ಯ ಭಾಗ್ಯ. ಇಂದಿನ ಆರೋಗ್ಯ ಭಾಗ್ಯ ಕಾರ್ಯಕ್ರಮದಲ್ಲಿ ಹಲ್ಲಿನ ತೊಂದರೆಗಳಿಗೆ ಕಾರಣ ಮತ್ತು ಪರಿಹಾರ ಕ್ರಮಗಳು ಕುರಿತು ರಾಯಚೂರಿನ ಎಎಂಇ ಡೆಂಟಲ್ ಕಾಲೇಜಿನ ದಂತ ವೈದ್ಯರಾದ ಡಾಕ್ಟರ್ ಸಿದ್ದನಗೌಡ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಕರು ವೆಂಕಟೇಶ್ ಭೀಮನಬೆಂಚಿ. ಆರಂಭದಲ್ಲಿ ಕೇಳೋಣ ಒಂದು ಪ್ರಕಟಣೆ.
1: ಮೈಸೂರ್ ಸ್ಯಾಂಡಲ್ ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಪ್ರಿಯ ಕೇಳುಗರೇ, ನಮಸ್ಕಾರ. ಇವತ್ತಿನ ಆರೋಗ್ಯ ಭಾಗ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ರಾಯಚೂರಿನ ಎಎಂಇ ಡೆಂಟಲ್ ಕಾಲೇಜಿನ ಪ್ರಾಧ್ಯಾಪಕರು ಮತ್ತು ದಂತ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ಸಿದ್ದನಗೌಡ ಅವರು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಹಲ್ಲುಗಳ ರಕ್ಷಣೆ ಹೇಗೆ ಅನ್ನುವುದನ್ನು ಕುರಿತು ನಮ್ಮ ಕೇಳುಗರಿಗೆ ಮಾಹಿತಿಯನ್ನು ಕೊಡ್ತಾರೆ. ಸ್ನೇಹಿತರೆ, ಇತ್ತೀಚಿನ ದಿನಮಾನಗಳಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದುಕೊಂಡು ಎಲ್ಲ ವಯಮಾನದ ಜನರಲ್ಲಿ ಈ ಹಲ್ಲುಗಳ ತೊಂದರೆಗಳು ತುಂಬನೇ ಅನುಭವಿಸ್ತಾರೆ. ವಿಶೇಷವಾಗಿ ಮಕ್ಕಳಲ್ಲಿ ಕೂಡ ನಾವು ತಿಂತಕ್ಕಂಥ ಆಹಾರ, ಬಳಸ್ತಕ್ಕಂಥ ಪದಾರ್ಥಗಳು, ವಿಶೇಷವಾಗಿ ಚಾಕ್ಲೇಟ್ ಅಂತಹ ಒಂದು ವಸ್ತುಗಳನ್ನು ಜಾಸ್ತಿ ಬಳಸ್ತಾರೆ. ಹಾಗಾಗಿ ಮಕ್ಕಳಲ್ಲಿ ಕೂಡ ದಂತದ ಸಮಸ್ಯೆಗಳು ಕಂಡು ಬರ್ತವೆ, ಮತ್ತು ಹಿರಿಯರಲ್ಲಿ ಕೂಡ ಸಾಕಷ್ಟು ರೀತಿಯ ಬೇರೆ ಬೇರೆ ಕಾರಣಕ್ಕಾಗಿ ಈ ಹಲ್ಲಿನ ಸಮಸ್ಯೆಗಳು ತುಂಬನೇ ಕಂಡು ಬರ್ತದೆ. ಇವುಗಳನ್ನು ಹೇಗೆ ನಾವು ರಕ್ಷಣೆ ಮಾಡಿಕೊಂಡು ಹೋಗಬೇಕು ಅನ್ನೋದನ್ನು ಕುರಿತು ವೈದ್ಯರು ಇವತ್ತು ನಮಗೆ ಮಾಹಿತಿಯನ್ನು ಕೊಡ್ತಾರೆ. ಸರ್ ನಮಸ್ಕಾರ.
3: ನಮಸ್ಕಾರ.
2: ಹಲ್ಲುಗಳ ರಕ್ಷಣೆ ಅನ್ನುವಂಥ ವಿಷಯಕ್ಕೆ ಬಂದಾಗ, ಹಲ್ಲುಗಳ ರಕ್ಷಣೆ ಅಂದರೆ ಏನು, ಹೇಗೆ ಹಲ್ಲುಗಳ ರಕ್ಷಣೆ ಮಾಡ್ಕೋಬೇಕು ಅನ್ನುವಂಥದ್ದು ಸಹಜ ಪ್ರಶ್ನೆ ಸರ್ ಇದು.
3: ಹಲ್ಲುಗಳ ತೊಂದರೆ ಚಿಕ್ಕ ಹುಡುಗರಿಂದ ಹಿಡಿದು ತುಂಬ ಆಗಿದೆ ಈ ಕಾಲದಲ್ಲಿ. ಚಿಕ್ಕ ಮಕ್ಕಳು ತಿನ್ನೋ ಪದಾರ್ಥದಿಂದ ಹಿಡಿದು ಈಗಿನ ಕಾಲದಲ್ಲಿ ಚಿಕ್ಕ ಮಕ್ಕಳು ಹಲ್ಲು ಉಜ್ಜಬೇಕೆಂಬುದು ಕೂಡ ತುಂಬ ಜನಕ್ಕೆ ಗೊತ್ತಿಲ್ಲ. ಈಗಿನ ಪೇರೆಂಟ್ಸ್ಗೆ ಬಾಯಲ್ಲಿ ಒಂದು ಹಲ್ಲು ಮೂಡಿದಾಗ್ಲಿಂದಾನೆ ಅದ್ರ ಸುರಕ್ಷತೆ ಸ್ಟಾರ್ಟ್ ಆಗುತ್ತೆ. ಒಂದು ಹಲ್ಲು ಮೂಡಿದಾಗೆ ನೀವು ಫಸ್ಟ್ ಹೋಗಿ ದಂತ ವೈದ್ಯರನ್ನ ಕಂಡು ಸೂಕ್ತವಾದ ಸಲಹೆ ತಗೊಂಡು ಹೇಗೆ ನಾವು ಈ ಹಲ್ಲಿನ ಸುರಕ್ಷತೆ ಮಾಡ್ಕೊಳ್ಬೇಕು. ಎಷ್ಟೋ ಜನಕ್ಕೆ ಇದೊಂದು ಮೂಢನಂಬಿಕೆ ಇದೆ, ಈ ಚಿಕ್ಕ ಮಕ್ಕಳ ಹಲ್ಲು ಏನೇ ಆಗ್ಲಿ ಬಿಡು ಅವು ನಾಳೆ ಬಿದ್ದೋಗುತ್ತೆ, ಹೊಸ ಹಲ್ಲು ಬರುತ್ತೆ. ಆದ್ರೆ ಆ ಚಿಕ್ಕ ಮಕ್ಕಳ ಹಲ್ಲುಗಳು ತುಂಬಾ ಉಪಯುಕ್ತ. ಆ ವಯಸ್ಸಿಗೆ ಅವರಿಗೆ ನ್ಯೂಟ್ರಿಷನ್ ತುಂಬಾ ಬೇಕು ಬೆಳವಣಿಗೆ ವಯಸ್ಸು. ಈ ಹಲ್ಲುಗಳು ಹಾಗೆ ಹಲ್ಲು ಇರದೆ ಹಾಗೆಯಾಗಿ ಊಟ ಆಗದು ತಿಂದದ್ರಿಂದ ಅವ್ರ ಜೀರ್ಣಶಕ್ತಿ ಜಾಸ್ತಿ ಆಗುತ್ತೆ, ಪ್ಲಸ್ ಅವ್ರಿಗೆ ಬೇಕಿರುವಂತ ಅಂಶಗಳು ಸಿಗುತ್ತೆ ಮಕ್ಕಳಲ್ಲಿ. ಸೊ ಅದ್ರದ್ದು ಜಾಸ್ತಿ ಗಮನ ಹರಿಸಲ್ಲ. ಹಲ್ಲುಗಳು ಆಗೋದ್ರಿಂದ ಮಕ್ಕಳಲ್ಲಿ ತಿನ್ನೋ ಕೆಪಾಸಿಟಿ ಕಮ್ಮಿ ಆಗುತ್ತೆ. ಸೊ ಫುಡ್ ಅವಾಯ್ಡ್ ಮಾಡ್ತಾರೆ, ತನ್ನ ಬೇಕಿರೋ ಫುಡ್ ಸರಿ ತಿನ್ನಲ್ಲ, ಅವ್ರಿಗೆ ಸರಿಗೂ ಹೇಳಲ್ಲ ಡಿಸ್ಕಂಫರ್ಟ್ ಆಗುತ್ತೆ ಅಂತ. ಸೊ ಹಂಗಾಗಿ ಅವ್ರ ಬೆಳವಣಿಗೆ ಕೂಡ ಎಫೆಕ್ಟ್ ಆಗುತ್ತೆ ಇದರಿಂದ.
2: ಸರಿ, ಈಗ ಹಲ್ಲುಗಳು ಬೇರೆ ಬೇರೆ ರೀತಿಯ ಕಾರಣಕ್ಕಾಗಿ ಹುಳ ಬರೋದು ಅಥವಾ ಹಾಳಾಗೋದು ಆಗ್ತಿರ್ತವೆ, ಯಾವ ಕಾರಣಕ್ಕಾಗಿ ಆ ತರ ಆಗುತ್ತೆ?
3: ಈ ಹಲ್ಲು ಹುಳ ಹೇಗೆ ಅಂದರೆ ಈಗಿನ ಕಾಲದಲ್ಲಿ ಜಾಸ್ತಿ ಆಗಿದೆ. ಹಳೆ ಕಾಲದಲ್ಲಿ ನೋಡಿದರೆ ಅದು ಬೇಸಿಕ್ಲಿ ಬಂದು ಆಹಾರ ಪದಾರ್ಥ ಬದಲಾವಣೆಯಿಂದ ಹಲ್ಲಿನಲ್ಲಿ ಹುಳ ಆಗೋ ತೊಂದರೆ ಜಾಸ್ತಿ ಆಗಿದೆ. ಈಗಿನ ಜನರಲ್ಲಿ ರಿಫೈನ್ಡ್ ಕಾರ್ಬೋಹೈಡ್ರೇಟ್ಸ್ ಅಂತೀವಿ, ಈಗಿನ ಆಹಾರ ಪದ್ಧತಿಯಲ್ಲಿ ಜಾಸ್ತಿ ತಿಂತಾ ಇರೋದು ನಾವು ರಿಫೈನ್ಡ್ ಕಾರ್ಬೋಹೈಡ್ರೇಟ್ಸ್ ಅಂತೀವಿ. ಅದು ತುಂಬ ನಾಜೂಕು ಸಾಫ್ಟ್ ಆಗಿರೋದ್ರಿಂದ ಅದು ನಮ್ಮ ಹಲ್ಲಿನ ಪದರಗಳ ಮೇಲೆ ಕೂತ್ಕೊಂಡು ಅದರಿಂದ ಹುಳ ಜಾಸ್ತಿ ಆಗ್ತಾ ಇದೆ. ಅದು ಮೇಜರ್ ಕಾರಣ. ಇನ್ನೊಂದು ಕಾರಣ ಅಂದರೆ ಕೆಲವೊಬ್ಬರಿಗೆ ಬಾಯಲ್ಲಿ ಒಂದು ಸೂಕ್ಷ್ಮ ಜೀವಿಗಳಿರುತ್ತೆ, ಅವು ಕೆಲವೊಬ್ಬರಲ್ಲಿ ಜಾಸ್ತಿ
2: ಇರುತ್ತೆ.
3: ಆ ಜಾಸ್ತಿ ಇದ್ದವರಲ್ಲಿ ನಾರ್ಮಲ್ ಫುಡ್ ತಿಂದವ್ರಿಗೆ ಕೂಡ ಈಗ ಅಂತಾರ, ಕೆಲವು ಪೇಷಂಟ್ಸ್ ಹೇಳ್ತಾ ಇರ್ತಾರೆ ನಾವು ಶುಗರ್ ತಿನ್ನಲ್ಲ ಸ್ವೀಟ್ ತಿನ್ನಲ್ಲ ಆದ್ರೆ ಕೂಡ ನಮಗೆ ಹುಳ ಆಗ್ತಿದೆ ಹೆಂಗೆ ಅಂತವರಲ್ಲಿ ಏನ್ ಮಾಡ್ತೀವಿ, ಆ ಸೂಕ್ಷ್ಮ ಜೀವಿನ ಚೆಕ್ ಮಾಡಿಸ್ತೀವಿ, ಜಾಸ್ತಿ ಇರುತ್ತೆ ಅವ್ರಿಗೆ, ಹಂಗಾಗಿ ಹುಳ ಜಾಸ್ತಿ ಆಗುತ್ತೆ ಅಂತ ಪೇರೆಂಟ್ಸ್ ಅಲ್ಲಿ. ಈ ಹಲ್ಲು ಹುಳ ಮಕ್ಕಳಲ್ಲಿ ಟ್ರಾನ್ಸ್ಫರ್ ಆಗೋ ಚಾನ್ಸಸ್ ಜಾಸ್ತಿ ಆಗುತ್ತೆ. ಸೊ ಆ ತರ ಒಂದು ಪ್ರಿವೆನ್ಷನ್ ಮೆಷರ್ಸ್ ನೋಡ್ಕೊಳ್ಬೇಕಾಗುತ್ತೆ ತಂದೆ ತಾಯಿಗಳು.
2: ಸರಿಗೆ ಮಕ್ಕಳೆಲ್ಲ ಅಂದ್ರೆ ಸಿಹಿ ಜಾಸ್ತಿ ತಿಂತಾರೆ, ಆಮೇಲೆ ಸ್ವೀಟ್ ತಿಂತಾರೆ, ಜೊತೆಗೆ ಚಾಕ್ಲೇಟ್ ಅದು ಇದು ತಿಂತಾರೆ, ಮಕ್ಕಳಿಗೆ ಸಮಸ್ಯೆ ಆಗ್ತದೆ. ಈಗ ಹಿರಿಯರಲ್ಲಿ ಇದ್ದಕ್ಕಿದ್ದಂಗೆ ಹುಳ ಬಂದ್ಬಿಟ್ಟು ಬೇರೆ ಬೇರೆ ರೀತಿಯ ಕಾರಣಕ್ಕಾಗಿ ಹಲ್ಲುಗಳು ಬಿದ್ದು ಹೋಗ್ಬಿಟ್ಟಿರ್ತವೆ, ಇಲ್ಲದಂದ್ರೆ ಅಲ್ಲಿ ನೋವುಗಳು ಪ್ರಾರಂಭ ಆಗ್ತವೆ. ಅದನ್ನ ಹೇಗೆ?
3: ಎರಡು ಕಾರಣ, ಒಂದು ಅಲ್ಲು ನೋವಾಗದು, ಅಲ್ಲಿ ನೋವಾಗುತ್ತೆ, ಅದು ನೋವಾಗೋದು ಬೇಸಿಕ್ಲಿ ಹುಳ ತಿನ್ನೋದ್ರಿಂದ ಆಗುತ್ತೆ. ಆ ಹುಳ ತಿನ್ನೋದು ಹೇಗೆ ಅಂದ್ರೆ, ಕೆಲವೊಬ್ರಿ ನಾನು ಮೊದ್ಲೇ ಹೇಳಿದಾಗೆ ಆ ಸೂಕ್ಷ್ಮ ಜೀವಿಗಳು ಜಾಸ್ತಿ, ಕೆಲವೊಬ್ರಿ ಕೆಲವೊಬ್ರಿಗೆ ಆರಪದಿತ್ತು ಅದ್ರಲ್ಲಿಂದ ಹುಳ ಬರುತ್ತೆ. ಬಟ್ ಏನಂದ್ರೆ ಬ್ರಷ್ ಮಾಡೋದು, ಏನೇ ಸಿಹಿ ಪದಾರ್ಥ ತಿಂದ್ಮೇಲೆ, ಏನೇ ತಿಂದ್ಮೇಲೆ ಅದು ಆಕ್ಚುಲಿ ಬ್ರಷ್ ಮಾಡ್ಬೇಕು ಅಂತ ಹೇಳ್ತೀವಿ, ಆದ್ರೆ ಅದು ಪ್ರಾಕ್ಟಿಕಲಿ ಜಾಸ್ತಿ ಸಾಧ್ಯ ಆಗಲ್ಲ. ಸೊ ಯು ವಿಲ್ ಅಡ್ವೈಸ್ ಬೆಳಗ್ಗೆ ಒಂದ್ಸರಿ, ರಾತ್ರಿ ಒಂದ್ಸರಿ, ಊಟ ಆದ್ಮೇಲೆ ಮಾಡಿ. ಆ ಸೂಕ್ಷ್ಮ ಫುಡ್ ಎಲ್ಲೆಲ್ಲಿ ಕೂಡುತ್ತೆ ಅಲ್ಲಲ್ಲಿ ಅಲ್ಲಿ ಹುಳ ಸ್ಟಾರ್ಟ್ ಆಗುತ್ತೆ, ಅದು ಒಂದು ಹುಳದ ಕಾರಣ. ನಾವು ಇನ್ನೊಂದು ಲೂಸ್ ಆಗಿ ಬಿದ್ದೋಗುತ್ತೆ ಅಲ್ಲೂ. ಆ ಲೂಸ್ ಆಗಿ ಬಿದ್ದೋಗೋ ಕಾರಣ ಅಂದ್ರೆ, ತುಂಬಾ ಜನ ಏನ್ ಮಾಡ್ತಾರೆ, ಅಲ್ಲೂ ಸರಿಗೆ ಬ್ರಷ್ ಮಾಡ್ತೀವಿ ಅಂತ ಇರ್ತಾರೆ, ಬ್ರಷ್ ಅದು ಸರಿಗೆ ಮಾಡೋ ವಿಧಾನ ಗೊತ್ತಿರಲ್ಲ, ಸುಮ್ನೆ ತಿಕ್ತಾ ಇರ್ತಾರೆ ಬ್ರಷ್, ಕೊಳೆ ಕೂಡೋದು ನಿಂತಿರಲ್ಲ, ಅದು ಹಾಗೆ ಬಿಲ್ಡ್ ಆಗಿ ಆಗಿ ಆ ಒಸುಡಿಗೆ ಹೋಗಿ ಆ ಒಸುಡು ರೋಗ ಶುರುವಾಗುತ್ತೆ ಫಸ್ಟ್. ಆ ಒಸುಡು ರೋಗದಿಂದ ಅಲ್ಲೂ ಮೆಲ್ಲಕ್ಕೆ ಮೂಳೆ ಸೌದು ಒಳಗಡೆ, ಅಲ್ಲೂ ಲೂಸ್ ಆಗಿ ಬಿಡುತ್ತೆ, ಅದು ಒಂದು ಕಾರಣ.
2: ಸರಿ, ತುಂಬಾ ಜನಗಳಿಗೆ ಅಲ್ಲಿ ನೋವು ಬಂದಿರ್ತದೆ, ಎರಡು ಮೂರು ದಿನ ಆದ್ರೂ ಕೂಡ ಅದು ಕಡಿಮೆ ಆಗಲ್ಲ, ಜ್ವರ ಬಂದ್ಬಿಡ್ತದೆ, ಮುಖ ಅಥವಾ ದವಡೆ ಊದ್ಕೊಂಡಿರ್ತದೆ, ಈ ಯಾವಾಗ ವೈದ್ಯರನ್ನು ಕಾಣಬೇಕು ಈ ತರ ಇದ್ದಾಗ?
3: ಈಗ ಏನ್ ಮಾಡ್ತಾರೆ, ಅಲ್ಲು ನಾವು ಇದು ಓವರ್ ನೈಟ್ ಇಂದ ಬರಂತ ರೋಗ ಅಲ್ಲ, ಅಲ್ಲು ನೋವು ಏನಾಗಿರುತ್ತಂದ್ರೆ ತುಂಬಾ ವರ್ಷಗಳು ತಗೊಳುತ್ತೆ ಆ ಸ್ಟೇಜ್ ಹೋಗ್ಬೇಕಂದ್ರೆ. ಜಾಸ್ತಿ ಜನ ಏನ್ ಮಾಡ್ತಾರೆ, ಅಲ್ಲೂ ಆಲ್ರೆಡಿ ಫಸ್ಟ್ ಕಪ್ಪಗಾಗುತ್ತೆ, ಆಮೇಲೆ ಅದು ಒಂದು ಕ್ಯಾವಿಟಿ ಆಗುತ್ತೆ, ತೆಗ್ಗು ಬಿಡುತ್ತೆ, ತೆಗ್ಗು ಬಿದ್ದು ಊಟ ಸಿಗೋಕಂತ ಇರ್ತದೆ, ಅವ್ರಿಗೂ ಗೊತ್ತ ಅಲ್ಲಿ ಊಟ
2: ಸಿಗೋಕೆ
3: ಕ್ಲೀನ್ ಮಾಡೋದು ಹಂಗೆ ದಪ್ತಾ ಇರ್ತಾರೆ. ಅದು ಆ ಸ್ಟೇಜ್ ಅಲ್ಲಿ ದಟ್ ಈಸ್ ದ ರೈಟ್ ಟೈಮ್ ದಂತ ವೈದ್ಯರನ್ನ ತೋರಿಸ್ಕೊಂಡು ಅದನ್ನ ಏನ್ ಮಾಡ್ತಾರೆ, ಅಲ್ಲೇ ಕ್ಲೀನ್ ಮಾಡಿ ಸಿಮೆಂಟ್ ಅಂತ ಮೆಟೀರಿಯಲ್ ಬರುತ್ತೆ, ಅದನ್ನ ನಾವು ಸೀಲ್ ಮಾಡ್ತೀವಿ ಅಲ್ಲ, ಹಾಗೆ ಸೀಲ್ ಮಾಡಿದ್ರೆ ಹುಳ ನಿಂತ್ಬಿಡುತ್ತೆ, ಫರ್ದರ್ ಪ್ರೋಗ್ರೆಸ್ ಆಗಲ್ಲ, ಅಲ್ಲಿನ ಆರೋಗ್ಯ ಕಾಪಾಡ್ಕೊಳ್ಬಹುದು. ಜಾಸ್ತಿ ಜನ ಏನ್ ಮಾಡ್ತಾರೆ, ನಾವು ಇಲ್ಲ ಈಗ ಹೋಗೋದ್ ಬೇಡ, ಈಗ ಹೋಗೋದ್ ಬೇಡ, ನೋವಾದಾಗ ನೋಡೋಣ, ಅದು ಫಾಲ್ಟ್. ಅದು ನೋವಾದಾಗ ಆಲ್ರೆಡಿ ಅಲ್ಲೂ ಡ್ಯಾಮೇಜ್ ಆಗ್ಬಿಟ್ಟಿರುತ್ತೆ, ಅದು ನರಕ ರೀಚ್ ಆಗಿ ಅವಾಗ ಇನ್ಫೆಕ್ಷನ್ ಆಗಿ ಆ ಅಲ್ಲಿನ ಇನ್ಫೆಕ್ಷನ್ ಅಲ್ಲಿನ ಮೂಳೆಗೆ ಹೋಗಿ ಅವಾಗ ಈ ಬಾವು ಬರೋದು, ಜ್ವರ ಬರೋದು ಆತರ ಆಗುತ್ತೆ.
2: ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ, ಅಲ್ಲು ನೋವಿಗೆ ಮನೆಯಲ್ಲಿ ಪರಿಹಾರ ಕಂಡುಕೊಳ್ಳಕ್ಕೆ ಪ್ರಯತ್ನ ಮಾಡ್ತಾರೆ. ಈಗ ಮನೆಯಲ್ಲಿ ಏನಾದ್ರೂ ಸಾಲ್ಟ್ ನೀರಿನಲ್ಲಿ ಉಪ್ಪು ಹಾಕೊಂಡು ಗಾರ್ಲಿಂಗ್ ಮಾಡೋದು ಆತರ ಎಲ್ಲ ಮಾಡ್ತಾರೆ, ಇಲ್ಲದ್ರೆ ಲವಂಗ ಇಟ್ಕೊಳ್ಳೋದು ಈ ತರ ಎಲ್ಲ ಮಾಡ್ತಿರ್ತಾರೆ, ಇದರಿಂದ ಪರಿಹಾರ ಸಿಗುತ್ತಾ?
3: ಈ ತರ ಮಾಡೋದ್ರಿಂದ ಕೆಲವು ರೋಗಕ್ಕೆ ನಾವೇ ಅಡ್ವೈಸ್ ಮಾಡ್ತೀವಿ, ಸಾಲ್ಟ್ ವಾಟರ್ ಗಾರ್ಗ್ಲಿಂಗ್ ಅಂತೀವಿ, ಉಪ್ಪು ನೀರು ಬಾಯಿ ಮುಕ್ಕಳಿಸಿ ಅಂತ ಕೆಲವು ರೋಗಕ್ಕೆ ನಾವೇ ಅಡ್ವೈಸ್ ಮಾಡ್ತೀವಿ. ಅವು ಎಂತದಕ್ಕಂದ್ರೆ, ಈ ಒಸುಡು ಬೇನೆ ಒಸುಡು ರೋಗ ಅಂತದಕ್ಕೆ ಸಾಲ್ಟ್ ವಾಟರ್ ಅದು ತಡೆಗಟ್ಬಹುದು, ಸಿಂಪಲ್ ಮನೆ. ಈ ಲವಂಗ ಏನಂದ್ರೆ, ಲವಂಗದ್ದು ಅದು ಒಂದು ಕೇವಲ ತಾತ್ಕಾಲಿಕ ರಿಲೀಫ್ ಅಷ್ಟೇ, ನಿನ್ನ ಡಿಸೀಸ್ ನಿಂದ್ರಲ್ಲ, ಅಲ್ಲಿನ ಹುಳ ಅಂಬದು ಒಂದು ಡಿಸೀಸ್ ಅಂತೀವಿ, ಅದು ನಿಂದ್ರಲ್ಲ ಅವ ತಾತ್ಕಾಲಿಕ ಆಗಿ. ಆ ಲವಂಗ ಏನ್ ಮಾಡುತ್ತೆ, ಅದ್ರಾಗಿರೋ ಆಸಿಡ್ ಅಂಶ ನರಗಳನ್ನ ಸುಟ್ಟು ಬಿಡುತ್ತೆ, ಸುಟ್ಟದಕ್ಕೆ ರಿಲೀಫ್ ಅನ್ನಿಸುತ್ತೆ ಅಷ್ಟೇ, ಟೆಂಪ್ರೋರಿ, ಅದು ಮತ್ತೆ ಆ ಪ್ರೋಸೆಸ್ ಹಂಗೆ ಕಂಟಿನ್ಯೂ ಆಗ್ತಾ ಇರುತ್ತೆ. ಸೊ ಹಾಗಾಗಿ ನೀವು ಇಮ್ಡಿಯೇಟ್ ವೈದ್ಯರನ್ನು ಕಂಡು ಆ ಸೂಕ್ತ ಚಿಕಿತ್ಸೆ ತಗೊಳ್ಬೇಕು.
2: ಹಳ್ಳಿಗಳಲ್ಲಿ ಅಲ್ಲಲ್ಲಿ ಇರ್ತಕ್ಕಂಥ ಹುಳವನ್ನು ತೆಗಿತೀವಿ ಅನ್ನುವಂತ ಒಂದು ಇಟ್ಕೊಂಡು ಬಂದಿರ್ತಾರೆ ಕೆಲವರು, ಅದನ್ನ ತೆಗೆದು ತೋರಿಸ್ಬಿಟ್ಟು ಜನರನ್ನ ಏನೋ ಒಂಥರ ಮೋಡಿ ಮಾಡ್ತಕ್ಕಂಥ ಕೆಲಸ ಆಗ್ತಾ ಇರ್ತದೆ, ಅದು ಎಷ್ಟು ಮಟ್ಟಿಗೆ ನಿಜ ಅಂತ?
3: ಕೆಲವು ನಮ್ಮ ಹತ್ರ ಪೇಷಂಟ್ ಕೂಡ ಬಂದು ಹೇಳ್ತಾರೆ, ಅಲ್ಲಿ ಅಲ್ಲಿ ಹುಳ ತೆಗ್ಸಿದ್ವಿ ಮತ್ತೆ ಬಂದೆ
2: ಮತ್ತೆ ಬಂದೈತೆ ಅಂತ,
3: ನಾವು ಅವ್ರು ತೆಗೆದು ತೋರಿಸಿದ್ರು ನಮಗೆ ಅಂತಾರೆ. ಆ ತೋರ್ಸಂತ ಅಷ್ಟು ದೊಡ್ಡ ಹುಳ ಇರಲ್ಲ, ಹುಳ ಅಂದ್ರೆ ಮೈಕ್ರೋಬ್ಸ್, ಅವು ಸೂಕ್ಷ್ಮ ಜೀವಿ, ಅತಿ ಸೂಕ್ಷ್ಮ ಜೀವಿ,
2: ಕೈಗೆ ಸಿಗಲ್ಲ,
3: ಕಣ್ಣಿಗೆ ಕಾಣಲ್ಲ. ಈ ಕೊರೋನಾ ವೈರಸ್ ಬಂದಿತ್ತಲ್ಲ, ಆತರ ಅವೆಲ್ಲ ಮೈಕ್ರೋ ಆರ್ಗನಿಸಮ್ಸ್, ಅದು ಎಲ್ಲ ಅವರು ನಿಮ್ಮ ಮೂಢನಂಬಿಕೆಯನ್ನ ಇದು ಮಾಡ್ಕೊಂತಾರೆ. ಸೊ ಅಲ್ಲಿ ಹುಳಗಳು ಅಂದ್ರೆ ಮೈಕ್ರೋಬ್ಸ್ ಲಿಂದ ಆಗದಿದು. ಸೊ ಇದು ನಿಮಗೆ ಆತರ ಯಾವುದೇ ಹುಳಗಳು ಇರೋದಿಲ್ಲ ಅಲ್ಲಿ,
2: ಅದೆಲ್ಲ ಏನೋ ಮೋಡಿ ಮಾಡಿ ತೆಗಿತಕ್ಕಂತ ಮತ್ತು ಮೋಸ ಮಾಡಿ ಮಾಡ್ತಕ್ಕಂತ
3: ಹುಳ ಹಿಡಿಯೋದನ್ನ, ಅದು ಹಳೆ ಪದ್ಧತಿ, ಜನರಿಗೆ ಅರ್ಥ ಆಗ್ಲಿ ಅಂತ ಹೇಳಿ ನಾವು ಅಲ್ಲಿನ ಹುಳ ಅಂತ ಇದು ಮಾಡಿರೋದು.
2: ಓಕೆ ಸರ್, ಈಗ ಅಲ್ಲೂ ಹುಳ ಬಿದ್ದಿದೆ ಅಂತ ಗೊತ್ತಾದ ತಕ್ಷಣ ವೈದ್ಯರ ಹತ್ರ ತೋರಿಸ್ಕೊಳ್ತಾರೆ, ವೈದ್ಯರು ಅದಕ್ಕೆ ಬೇರೆ ಬೇರೆ ರೀತಿ ಪರಿಹಾರಗಳು ಕೊಡ್ತಾರೆ, ಅಲ್ಲೂ ಹೋಗಿದೆ ಅದಕ್ಕೆ ರೂಟ್ ಕೆನಲ್ ಮಾಡಬೇಕು ಮತ್ತೊಂದು ಮಾಡಬೇಕು ಏನೆಲ್ಲ ಹೇಳ್ತಿರ್ತಾರೆ. ಕೆಲವು ಏನು ಮಾಡ್ತಾರೆ, ಸರ್ ಏನು ಬೇಡ ನನಗೆ, ಕ್ಲೀನ್ ಮಾಡ್ರಿ ಅಂತ ಹೇಳ್ತಾರೆ. ಈಗ ಯಾವ ಸಮಯದಲ್ಲಿ ಅಲ್ಲನ್ನು ಪರಿಪೂರ್ಣವಾಗಿ ತೆಗೆದಾಕಲಾಗ್ತದೆ ಮತ್ತು ಅದಕ್ಕೇನು ಪರಿಹಾರ ಹೇಗೆ ಕೊಡಲಾಗ್ತದೆ?
3: ಅಲ್ಲಿಂದ ವರ್ಷಗಟ್ಟಲೆ ಬರುತ್ತೆ, ಒಂದು ತಿಂಗಳು ಎರಡು ತಿಂಗಳಲ್ಲಿ ಅಷ್ಟು ದೊಡ್ಡದಾಗಲ್ಲ, ಅದು ಚಿಕ್ಕ ಕ್ಯಾವಿಟಿ ಆಗುತ್ತೆ. ಕ್ಯಾವಿಟಿ ಹಂಗೆ ಬೆಳ್ಕೊಂತ ಬೆಳ್ಕೊಂತ ಹೋಗಿ ದೊಡ್ಡದಾಗಿ ನರಕ್ ರೀಚ್ ಆಗುತ್ತೆ. ಸೊ ಈ ಅಲ್ಲಿ ಹುಳ ತಿನ್ನೋದು ಹೆಂಗಂದ್ರೆ ಪ್ರೋಸೆಸ್ ನೋವು ಆಗೋದು ಒಂದು ಇದು, ನೋವು ಆಗ್ಲಾರ್ದೇನೆ ಅಲ್ಲಿ ತಿನ್ನೋದು ಇನ್ನೊಂದು. ಕೆಲವೊಬ್ಬರಿಗೆ ನೋವು ಬಂದ್ಬಿಡುತ್ತೆ, ಆ ನೋವು ಬಂದ ತಕ್ಷಣ ಅವರು ಟ್ರೀಟ್ಮೆಂಟ್ ತಗೊಂತಾರೆ, ಬೇಗ ಕ್ಯೂರ್ ಆಗುತ್ತೆ, ಅಲ್ಲಿ ಉಳಿತೆ. ಇನ್ನೊಂದು ಭಾಗ ಏನಂದ್ರೆ ನೋವು ಬರ್ಲಾರಂಗೆ ಅಲ್ಲಿ ಹುಳ ತಿಂತಾನೆ ಇರುತ್ತೆ. ಅದು ಆ ಸ್ಟೇಜ್ ಅಲ್ಲಿ ಏನಾಗುತ್ತೆ, ಅದು ಪೂರ್ತಿ ಅಲ್ಲೇ ತಿಂದ್ಬಿಡುತ್ತೆ. ಅಲ್ಲಿ ಒಂದ್ಸರಿ ಹುಳ ಬಿತ್ತಂದ್ರೆ ಇಟ್ ಈಸ್ ಎ ಕಂಟಿನ್ಯೂಸ್ ಪ್ರೋಸೆಸ್ ಅದು. ಅದು ಫುಲ್ ನಾವು ಯಾವಾಗ ನಿಲ್ಲುತ್ತಂದ್ರೆ ಅದನ್ನ ನಾವು ಕ್ಲೀನ್ ಮಾಡಿ ಸೀಲ್ ಮಾಡಿದ್ರಷ್ಟೇ ನಿಂದಿರುತ್ತೆ, ಇಲ್ಲದ್ರೆ ಅದು ಕಂಟಿನ್ಯೂ ಪೂರ್ತಿ ಮೇಲೆ ಅಲ್ಲಿನ ಭಾಗ ತಿನ್ನೋವರೆಗೂ ಕಂಟಿನ್ಯೂ ಆಗಿ ಅಲ್ಲೂ ಪೂರ್ತಿ ಉಚ್ಚೆ ಹೋಗುತ್ತೆ. ಅವಾಗ ಬೇರ್ಗಳು
2: ಉಳ್ಕೊಳ್ತವೆ,
3: ಆ ಬೇರ್ನ ತೆಗಿಬೇಕಾಗುತ್ತೆ.
2: ಇನ್ಫೆಕ್ಷನ್ ಜಾಸ್ತಿ ಆಗಿ
3: ಇನ್ಫೆಕ್ಷನ್ ತೆಗಿಲಿಲ್ಲದ್ರೆ ಏನಾಗುತ್ತೆ ಅಂದ್ರೆ ಅದು ಡಿಪೆಂಡ್ ಆನ್ ದ ಇಮ್ಯುನಿಟಿ ಆಫ್ ದ ಪೇಷಂಟ್. ಕೆಲವೊಬ್ಬರಿಗೆ ಈಗ ನೋಡ್ತೀವಿ ಎಷ್ಟೋ ಬಾಯಲ್ಲಿ ಹಲ್ಲುಗಳೆಲ್ಲ ಡ್ಯಾಮೇಜ್ ಆಗಿರುತ್ತೆ, ಆದ್ರೆ ಅವ್ರು ನಮಗೆ ನೋವೇ ಬಂದಿಲ್ಲ ಅಂತಿರ್ತಾರೆ. ಕೆಲವೊಬ್ರಿಗೆ ಚಿಕ್ಕ ಹುಳ ಆಗಿರ್ತದೆ, ಅಂದ್ರೆ ಅಲ್ಲು ಚೆನ್ನಾಗಿರುತ್ತೆ ನೋಡಕ್ ಒಂದು ಪಾಟ್ ಅಲ್ಲಿ ಡೀಪ್ ಆಗಿರುತ್ತೆ ಹುಳ, ಅದು ಅವ್ರಿಗೆ ತುಂಬಾ ನೋವು ಕೊಡುತ್ತೆ. ಸೊ ಇಟ್ ಡಿಪೆಂಡ್ ಆನ್ ದ ಪೇಷಂಟ್ ಇಮ್ಯುನಿಟಿ, ಅದು ಫ್ಯಾಕ್ಟರ್ ಕೂಡ ಬರುತ್ತೆ.
2: ಸರ್, ಈಗ ತುಂಬಾ ಜನ ಹೇಳ್ತಿರ್ತಾರೆ ಅಲ್ಲು ನೋವು ಬಂದಿದ್ರೆ ನನಗೇನು ಸಮಸ್ಯೆ ಇಲ್ಲ, ಆರಾಮಾಗಿದ್ದೀನಿ ಅನ್ನುವಂಥ ಮಾತಾಡ್ತಿರ್ತಾರೆ. ಹೆಚ್ಚಾನ ಹೆಚ್ಚು ಯಾವ ಜನರಲ್ಲಿ ಅಲ್ಲು ನೋವು ಕಂಡು ಬರ್ತದೆ ಸರ್?
3: ಅಲ್ಲು ನೋವು ಯಾವ ಜನರಲ್ಲಿ ಅನ್ನೋಕ್ಕಿನ್ನ
2: ಯಾವ ಥರ ಜನರಲ್ಲಿ ಅಂತ
3: ಅಂದರೆ, ಇದು ಕೇರ್ ತಗೊಳ್ಳಾರ ಮೇನ್, ಬ್ರಷಿಂಗ್ ಪ್ರಾಪರ್ ಬ್ರಷಿಂಗ್ ಮಾಡಲ್ಲ, ಆಮೇಲೆ ಸ್ವಲ್ಪ ಫುಡ್ ಹ್ಯಾಬಿಟ್ಸ್, ರಾತ್ರಿ ಊಟ ತಿಂದ್ಮೇಲೆ ಬೈಕ್ ತೊಳ್ಕೊಂಡು ಮಲ್ಕೊಳ್ಳಾರದಾಗಿರೋದು, ಕ್ಲೀನ್ ಮಾಡ್ಕೊಳ್ಳಾರ್ದೆ. ಈಗ ನಾವು ಅದರ ತಡೆಗಟ್ಟಕ್ಕೆ ತುಂಬಾ ವಿಧಾನ ಬಂದಿದಾವೆ, ಫ್ಲಾಸ್ ಬ್ರಷಿಂಗ್ ಟೆಕ್ನಿಕ್
2: ಹೇಳ್ಕೊಡು,
3: ಈ ಥರ ಮಾಡಬೇಕು ಬ್ರಷು. ಅಡ್ಡ ಬ್ರಷ್ ಮಾಡೋದ್ರಿಂದ ಕೂಡ ಅಲ್ಲು ಡ್ಯಾಮೇಜ್ ಆಗುತ್ತೆ, ರೋಗ ತಡೆಗಟ್ಟದು ಅದು ಆಗೋದಿಲ್ಲ, ಪರಿಪೂರ್ಣ ಆಗಲ್ಲ. ಅದರ ಜೊತೆಗೆ ಈ ಅಡ್ಡ ಬ್ರಷ್ ಮಾಡೋದ್ರಿಂದ ಇನ್ನು ಎದುರು ತೊಂದರೆ
2: ಜಾಸ್ತಿ ಆಗ್ತದೆ.
3: ಸೊ ಹಂಗಾಗಿ ನಾವು ಬ್ರಷಿಂಗ್ ಎಲ್ಲ ಕರೆಕ್ಟ್ ಆಗಿ ಹೇಳ್ಕೊಡ್ತೀವಿ. ಆಮೇಲೆ ಮೌತ್ ವಾಶ್ ಅಂತ ಬರ್ತಾವ ಬಾಯಿ ಮುಕ್ಕಳಿಸೋದು, ಆ ಬಾಯಿ ಮುಕ್ಕಳಿಸೋದ್ರಿಂದ ಏನಾಗುತ್ತೆ, ಒಸಡಿನ ಆರೋಗ್ಯ ಕಾಪಾಡುತ್ತೆ, ಪ್ಲಸ್ ಬಾಯಲ್ಲಿರೋ ಸೂಕ್ಷ್ಮ ರೋಗ, ಈ ಹುಳ ಮಾಡುವಂತ ಸೂಕ್ಷ್ಮ ಜೀವಗಳನ್ನ ಕಂಟ್ರೋಲ್ ಇಡುತ್ತೆ, ಹಂಗಾಗಿ ಅದು ಹುಳ ಬರೋದು ಕಮ್ಮಿ ಆಗುತ್ತೆ. ಪೇಸ್ಟ್ಗಳು ಅಡ್ವೈಸ್ ಮಾಡ್ತೀವಿ, ಆ ಪೇಸ್ಟ್ ಕೆಲವು ಪೇಸ್ಟಿಗೆ ಹೆಂಗಿದಾವ ಅಂದ್ರೆ, ಚಿಕ್ಕ ಹುಳ ಸ್ಟಾರ್ಟ್ ಆಗ್ತಿರೋ ಹುಳನ್ನ ಅಲ್ಲಿಗೆ ಅದು ಕ್ಯಾಲ್ಸಿಯಂ ಡೆಪಾಸಿಟ್ ಮಾಡಿ ಅಲ್ಲಿಗೆ ತಡೆಗಟ್ಟತಾವ, ಪೇಸ್ಟ್ ಕೂಡ ಬಂದಿದೆ ಅಂತ ಮೆಷರ್ಸ್ ಎಲ್ಲ ಅಡ್ವೈಸ್ ಮಾಡ್ತೀವಿ ಪೇಷಂಟ್ ಗೆ, ಸೋ ದಟ್ ಹುಳ ತಡೆಗಟ್ಟಕ್ಕೆ.
2: ಇನ್ನು ಬೇರೆ ಬೇರೆ ಇತರ ಜನರಲ್ಲಿ ಶುಗರ್ ಇರ್ತದೆ, ಬಿ ಪಿ ಇರ್ತದೆ, ಆಮೇಲೆ ಬೇರೆ ಬೇರೆ ಕಾಯಿಲೆಗಳು ಇರ್ತವೆ, ಅಂತವರಲ್ಲಿ ಹಲ್ಲಿನ ಸಮಸ್ಯೆಗಳು ಕಂಡು ಬರ್ತದೆ ಅಂತ ಕೇಳಿದ್ವಿ ಸರ್. ಅದು ಎಷ್ಟರ ಮಟ್ಟಿಗೆ ಸರ್, ಅದ್ರ ಬಗ್ಗೆ ಸ್ವಲ್ಪ ಹೇಳಿ.
3: ಶುಗರ್ ಬಿ ಪಿ ಆ ಕಾಯಿಲೆಯಿಂದ ಅಲ್ಲಿನ ಸಮಸ್ಯೆ ಬರಲ್ಲ, ಶುಗರ್ ಕಂಟ್ರೋಲ್ ಇಲ್ಲದ್ರೆ, ಕಂಟ್ರೋಲ್ ಇಟ್ಕೊಂಡವರು ಅವರೆಲ್ಲ ನಾರ್ಮಲ್ ಮನುಷ್ಯರ ತರನೆ ಅವ್ರಿಗೂ ಇರುತ್ತೆ. ಅಂದ್ರೆ ಶುಗರ್ ಇಲ್ಲಾರ್ದವ್ರು ಯಾವ ತರ ಬಿಹೇವ್ ಮಾಡ್ತಾರೆ ಅಲ್ಲಿಂದೇನೆ ಇವ್ರಿಗೂ ಅದೇ ತರ ಇರುತ್ತೆ. ಯಾರು ಕಂಟ್ರೋಲ್ ಇರಲ್ಲ ಶುಗರ್ ಅಂತವ್ರಲ್ಲಿ ಇದು ಎರಡು ಮೂರು ಪಟ್ಟು ಜಾಸ್ತಿ
2: ಆಗುತ್ತೆ,
3: ಮೂಳೆ ಸವೆದು, ಆಮೇಲೆ ಒಸಡು ಬೇನೆ ಆಗೋದು, ಅವು ಈ ಶುಗರ್ ಕಂಟ್ರೋಲ್ ಇಲ್ದವ್ರಿಗೆ ಜಾಸ್ತಿ ಆಗದು ಆ ತರ. ಆಮೇಲೆ ಈ ಕಿಡ್ನಿ ಸಮಸ್ಯೆ ಇದ್ದವ್ರಿಗೆ ಅಲ್ಲೂ ಒಸಡು ವೀಕ್ ಆತವ, ಮೂಳೆ ಕ್ಯಾಲ್ಸಿಯಂ ಹೋಗುತ್ತೆ ಹಂಗಾಗಿ ವೀಕ್ ಆಗುತ್ತೆ ಅಲ್ಲು ತರ, ಬೇರೆ ಬೇರೆ ಕಾರಣ ಇರುತ್ತೆ. ಅವ್ರು ಡಿಪೆಂಡ್ ಆನ್ ಇಂಡಿವಿಜುವಲ್ ತರ ಬೇನೆ ಇದೆ ಅವ್ರಿಗೆ ಯಾವ ತರ ಎಫೆಕ್ಟ್. ಬಟ್ ಈಗ ಕಾಮನ್ ಅಂದ್ರೆ ಶುಗರ್, ಸೊ ಶುಗರ್ ಅವ್ರು ಏನ್ ಮಾಡ್ಬೇಕು, ರೆಗ್ಯುಲರ್ ಆಗಿ ಡೆಂಟಲ್ ಚೆಕಪ್ ಮಾಡಿಸ್ಕೊಬೇಕು, ಅವರು ಹೈಜೀನ್ ಮೇಂಟೈನ್ ಮಾಡ್ಬೇಕು, ಶುಗರ್ ಕಂಟ್ರೋಲ್ ಇಟ್ಕೊಳ್ಬೇಕು, ಅದ್ರಿಂದ ನಿಮ್ಮ ಒಸಡು ಬೇನೆ ಬರಲ್ಲ, ಪ್ಲಸ್ ಅಲ್ಲು ಬೇಗ ಲೂಸ್ ಆಗಲ್ಲ ಅವ್ರಿಗೆ.
2: ಇತ್ತೀಚಿನ ದಿನಮಾನಗಳಲ್ಲಿ ನಿಮ್ಗೆಲ್ಲ ಗೊತ್ತು, ಯುವಜನ ಜಾಸ್ತಿಯಾಗಿ ಹಲ್ಲುಗಳಲ್ಲಿ ಈ ಗುಟ್ಕ ಬೇರೆ ಬೇರೆ ರೀತಿಯ ಪದಾರ್ಥಗಳು ಇಟ್ಟುಕೊಂಡು ಹಲ್ಲುಗಳನ್ನು ಹಾಳು ಮಾಡ್ಕೊಂಡಿರ್ತಕ್ಕಂಥದ್ದು ಗೊತ್ತಿದೆ. ಅಲ್ಲಿನ ಸಮಸ್ಯೆಗಳು ಅಷ್ಟರಲ್ಲಿ ಬೇರೆ ಬೇರೆ ರೀತಿಯ ಕಾಯಿಲೆಗಳು ಬರ್ತಾವಂತ, ಈಗ ಬಳಸೋದ್ರಿಂದ ಏನು ಸಮಸ್ಯೆಗಳಾಗುತ್ತೆ ಸರ್?
3: ಫಸ್ಟ್ ಗುಟ್ಕ ತಿನ್ನೋದ್ರಿಂದ ನಾರ್ಮ್ ಕಾಮನ್ ಅಂದ್ರೆ ಹಲ್ಲು ಕಲೆ ಆಗುತ್ತೆ, ಬ್ರೌನ್ ಕಲರ್ ಕಪ್ಪು ಕಂದಕ್ಕೆ ತಿರುಗುತ್ತೆ. ಅದು ಜಾಸ್ತಿ ದಿನ ಅವ್ರು ಯೂಸ್ ಮಾಡುತ್ತೆ, ಬೇಗನೆ ತೋರಿಸ್ಕೊಂಡು ಕ್ಲೀನ್ ಮಾಡಿಸ್ಕೊಂಡ್ರೆ ನಾರ್ಮಲ್ ಆಗುತ್ತೆ, ಪ್ಲಸ್ ಆ ಹ್ಯಾಬಿಟ್ ಬಿಡ್ಬೇಕು ಅವರು. ಇಲ್ಲ ಕ್ಲೀನ್ ಮಾಡಿಸ್ಕೊಂಡು ಮತ್ತೆ ಹ್ಯಾಬಿಟ್ ಕಂಟಿನ್ಯೂ ಇದ್ರೆ ಅದು ಮತ್ತೆ ಬೇಗನೆ ಬಂದ್ಬಿಡುತ್ತೆ ವಾಪಸ್ ಮತ್ತೆ ಕೂಡುತ್ತೆ. ಲಾಂಗ್ ಟರ್ಮ್ ಹೋದ್ರೆ ಏನಾಗುತ್ತೆ ಅಂದ್ರೆ ಅಲ್ಲೇ ಕಲೆ ತಗೊಂಡ್ಬಿಡುತ್ತೆ, ಆಮೇಲೆ ಕ್ಲೀನ್ ಮಾಡಿದ್ರು ಕೂಡ ಬಿಳುಪು ಬರಲ್ಲ, ಮೊದಲಿನ ಕಲ ಬಣ್ಣದಲ್ಲಿ ಬರಲ್ಲ, ಕಂದು ಕಲರ್ ಆಗ್ಬಿಡುತ್ತೆ, ಅಲ್ಲು ಪರ್ಮನೆಂಟ್ ಡಿಸ್ಕಲರೇಷನ್ ಆಗ್ಬಿಡುತ್ತೆ. ಇನ್ನೊಂದೇನಂದ್ರೆ ಒಸಡು ಬೇನೆ ಆಗುತ್ತೆ. ಅಂಡ್ ಮೂರನೇದು ಮೇಜರ್ ಅಂದ್ರೆ ಕ್ಯಾನ್ಸರ್. ಈ ಕಾಲದಲ್ಲಿ ಕ್ಯಾನ್ಸರ್ ತುಂಬಾ ರೈಸ್ ಆಗಿದೆ, ಈಗ ಅದು ಬಾಯಿ ಕ್ಯಾನ್ಸರ್ ಇರ್ಬೋದು, ಗಂಟ್ಲು ಕ್ಯಾನ್ಸರ್ ಇರ್ಬೋದು, ಹೊಟ್ಟೆ ಕ್ಯಾನ್ಸರ್ ಇರ್ಬೋದು. ಗುಟ್ಕ ತಿನ್ನೋರಿಗೆ ಬಾಯಿ ಒಂದೇ ಕ್ಯಾನ್ಸರ್ ಆಗುತ್ತ ಅಂತಲ್ಲ, ಬಾಯಿಯಿಂದ ಗುದನಾಳದವರೆಗೆ ಎಲ್ಲಾದ್ರೂ ಕ್ಯಾನ್ಸರ್ ಆಗ್ಬೋದು ಗುಟ್ಕ ತಿನ್ನೋರಿಗೆ. ಸೊ ಅದ್ರ ಅವೇರ್ನೆಸ್ ಅವ್ರಿಗೆ ಇರಬೇಕು. ಆ ಕ್ಯಾನ್ಸರ್ ಕೂಡ ಹೇಗೆ ಆಗುತ್ತೆ ಅಂದ್ರೆ ಓವರ್ ನೈಟ್ ಆಗಲ್ಲ ಕ್ಯಾನ್ಸರ್ ಕೂಡ. ಕ್ಯಾನ್ಸರ್ ಆಗೋಕಿನ ಮೊದಲು ಅದು ಸಮ ಲಕ್ಷಣಗಳು ಕೊಡುತ್ತೆ, ಬರುತ್ತೆ ಬಾಯಲ್ಲಿ, ಆ ಲಕ್ಷಣಗಳು ನೀವು ಚೆಕಪ್ ಮಾಡಿಸ್ಕೊಂಡ್ರೆ ನಾವು ಅರ್ಲಿ ನೋಡಿ ಓ ಇದು ಕ್ಯಾನ್ಸರ್ ಆಗೋ ಲಕ್ಷಣ ಕಾಣ್ತಾ ಇದೆ ಅದನ್ನ ತಡೆಗಟ್ಟು ವಿಧಾನಗಳು ಇದಾವೆ. ಸೊ ಹಂಗಾಗಿ ಆ ಕ್ಯಾನ್ಸರ್ನ ಕೂಡ ನಾವು ಚೆಕಪ್ ಮಾಡಿಸ್ಕೊಂಡ್ರೆ ಪ್ರಿವೆಂಟ್ ಮಾಡಬಹುದು ಕ್ಯಾನ್ಸರ್ ಆಗೋದು. ಸೊ ಜಾಸ್ತಿ ಜನ ಇದೆ ಬಿಕಾಸ್ ಆಫ್ ನೆಗ್ಲಿಜೆನ್ಸ್, ಇಲ್ಲಿಂದಾನೆ ಜಾಸ್ತಿ ಜನ ಕ್ಯಾನ್ಸರ್ ಸ್ಟೇಜ್ ತಂದ್ಕೊಂತಾರೆ. ಇಲ್ಲದ್ರೆ ಕ್ಯಾನ್ಸರ್ ಸ್ಟೇಜ್ ಬರೋಕ್ಕಿಂತ ಮೊದಲೇ ನಮಗೆ ತುಂಬಾ ಲಕ್ಷಣಗಳು ಕೊಡುತ್ತೆ, ಅವಾಗೆ ನಾವು ಅಭ್ಯಾಸ ಬಿಟ್ಟು ವೈದ್ಯರ ಸಲಹೆ ಸರಿಗೆ ತಗೊಂಡ್ರೆ ಅದು ಲಕ್ಷಣಗಳು ಮೆಲ್ಲಕ್ಕೆ ನಾರ್ಮಲ್ ಆಗುತ್ತೆ.
2: ನಿಜವಾಗ್ಲೂ ಸರ್, ಈಗ ತುಂಬಾ ಜನ ಯುವಕರು ಈ ತರ ಒಂದು ನೆಗ್ಲೆಕ್ಟ್ ಮಾಡ್ತಕ್ಕಂಥದ್ದು ತುಂಬಾ ಜಾಸ್ತಿ ಆಗ್ತದೆ, ಅನೇಕ ರೀತಿಯ ಚಟಗಳಿಗೆ ಬೆಲೆ ಆಗ್ತಾ ಇದ್ದಾರೆ. ಕ್ಯಾನ್ಸರ್ಗೂ ನೀವು ಹೇಳಿದಂಗೆ ಜಾಸ್ತಿ ಆಗ್ತಾ ಇದೆ ಅನ್ನುವಂಥ ಮಾತನ್ನು ಹೇಳಿದ್ರೆ, ದಂತ ವೈದ್ಯರು ಹಲ್ಲುಗಳನ್ನು ನೋಡಿ ಇವರಿಗೆ ಈ ಕಾಯಿಲೆ ಬರಬಹುದು ಅಂತ ಕೂಡ ಹೇಳ್ತಾರೆ. ಹೃದಯ ಕಾಯಿಲೆ ಆಗಿರ್ಬೋದು ಮತ್ತೆ ಕ್ಯಾನ್ಸರ್ ಆಗಿರ್ಬೋದು, ಬೇರೆ ಬೇರೆ ಯಾವ್ಯಾವ ಕಾಯಿಲೆಗಳು ಹಲ್ಲುಗಳನ್ನು ನೋಡಿದ ತಕ್ಷಣ ಗೊತ್ತಾಗುತ್ತೆ ಅಂತ?
3: ಹಲ್ಲು ನೋಡಿ ಕಾಯಿಲೆ ಹೇಳೋದಂದ್ರೆ ಕೆಲವೊಂದು ಕಾರಣ ಇದಾವೆ, ವಂಶಾವಳಿಯಿಂದ ಬರುವಂತ ಕಾಯಿಲೆ ಹಲ್ಲು ನೋಡಿದ್ರೆ ಗೊತ್ತಾಗುತ್ತೆ. ಅದು ಎದಕ್ಕಂದ್ರೆ ಹಲ್ಲು ಒಂದು ಸರಿ ಬೆಳೆದ ಮೇಲೆ ಅದು ಯಾವುದು ಇದಕ್ಕೆ ಎಫೆಕ್ಟ್ ಆಗಲ್ಲ, ಅದ್ರ ಕ್ಯಾಲ್ಸಿಯಂ ಮೂವ್ ಆಗೋದು ಅದು ಏನೂ ಆಗಲ್ಲ. ಅದು ಏನಿದ್ರು ಬೆಳೆಯುವಣಿಗೆ ಟೈಮಿಗೆ ಏನಾದ್ರೂ ರೋಗ ಬಂತು ಆ ಟೈಮಿಗೆ ಮಾತ್ರ ಹಲ್ಲುಗಳು ಎಫೆಕ್ಟ್ ಆಗುತ್ತೆ. ಅವಾಗ ನಮಗೆ ಆ ಲಕ್ಷಣಗಳು ಅಲ್ಲಲ್ಲಿ ಬಂದ್ಬಿಟ್ಟಿರುತ್ತೆ. ಅವಾಗ ಆ ಲಕ್ಷಣಗಳ ಮೇಲೆ ನಾವು ಹೇಳ್ಬೋದು ಈ ಮನುಷ್ಯ ಈ ಹಲ್ಲುಗಳು ಈ ತರ ಇದೆ ಅಂದ್ರೆ ಈ ತರ ಬೇನೆಗಳು ಬಂದಿರಬಹುದು, ಅದು ವಂಶಾವಳಿ ಬೇನೆ ಅಥವಾ ಚೈಲ್ಡ್ಹುಡ್ ಬೇನೆಗಳು ನಾವು ಹೇಳ್ಬೋದು. ಬಟ್ ಬಾಯಿ ನೋಡೋದ್ರಲ್ಲಿಂದ ಮೋಸ್ಟ್ ಆಫ್ ದ ಡಿಸೀಸ್ ನಾವು ಐಡೆಂಟಿಫೈ ಮಾಡುತ್ತೆ. ಅದಕ್ಕೆ ನೀವು ನೋಡಿರ್ಬೋದು ಜನರಲ್ ಆಗ್ಲಿ ಕೂಡ ವೈದ್ಯರ ಹತ್ರ ಹೋದಲ್ಲಿ ನಾಲ್ಗೆ ತೋರಿಸಿ ಅನ್ನೋದು. ಸೊ ದಂತ ವೈದ್ಯರು ಅಂದ್ರೆ ಬರೀ ಅಲ್ಲ ಒಂದೇ ಬರೋದಿಲ್ಲ, ನಾಲ್ಗೆ ಆಲ್ಸೋ

0: ವೆರಿ ಇಂಪಾರ್ಟೆಂಟ್. ಸೊ ನಾಲ್ಗೆ ಎಲ್ಲ ಅದಕ್ಕೆ ಚೆಕ್ ಮಾಡೋದು, ನಾಲ್ಗೆ ಕೋಟಿಂಗ್ ಆಗಿದೆ, ನಾಲ್ಗೆ ಕಲರ್ ಆಗಿದೆ, ಸ್ಮೆಲ್ ಆ ತರ ಬರ್ತದೆ. ಈಗ ಡಯಾಬಿಟಿಸ್ ಅವರಿಗೂ ಸ್ಮೆಲ್ ಬರುತ್ತೆ ಬಾಯಿ ಅನ್ಕಂಟ್ರೋಲ್ ಇದ್ರೆ, ಕಿಡ್ನಿ ಡಿಸೀಸ್ ಅವರಿಗೂ ಸ್ಮೆಲ್ ಬರುತ್ತೆ, ಆ ವಾಸನೆ ಬೇರೆ ತರ ಇರುತ್ತೆ. ಅದ್ರ ಮೇಲೆ ನಾವು ಹೇಳ್ತೀವಿ ತರ ಏನಾದ್ರು ಅಲ್ಸರ್ಸ್ ಆಗಿದೆ ಅವೆಲ್ಲ ನೋಡಿಕೊಂಡು ಓಕೆ ಇದು ಈ ತರ ಬೇನೆ ಇರ್ಬೋದು ಅಂತ ಕೂಡ ಹೇಳ್ಬಿಟ್ಟು ಪೇಷಂಟಿಗೆ ನಾವು ಅಂತ ಒಂದು ವೇಳೆ ಪೇಷಂಟ್ಗೆ ಯಾವುದು ಗೊತ್ತಿ ಇಲ್ಲದ್ರೆ ನಾವು ಅಂತ ಇಂಥ ನಿಮಗೆ ಈ ತರ ಇದೆ, ನೀವು ಇಂಥ ವೈದ್ಯರ ಹತ್ರ ಹೋಗೋದು ಸೂಕ್ತ ಅಂತ ಹೇಳಿ ನಾವು ರೆಫರ್ ಕೂಡ ಮಾಡ್ತೀವಿ ಅಂತ ಕೇಸ್ಗಳು.
1: ಓಹೋ ಸರ್, ಈಗ ಸಾಕಷ್ಟು ಜನ ಹಲ್ಲುಗಳನ್ನು ರಕ್ಷಣೆ ಮಾಡ್ಕೊಳ್ಳೋದು ಬಹಳ ಮುಖ್ಯ, ಹಲ್ಲಿನಿಂದ ನಮಗೆ ಆರೋಗ್ಯ ಚೆನ್ನಾಗಿರ್ತದೆ ಅನ್ನುವಂಥದ್ದು, ಅಷ್ಟೆಲ್ಲ ಹಲ್ಲು ಚೆನ್ನಾಗಿದ್ರೆ ನಮ್ಮ ಮುಖದ ಲಕ್ಷಣವೂ ಚೆನ್ನಾಗಿರ್ತದೆ ಅನ್ನುವಂಥದ್ದು ಎಲ್ಲರೂ ಗೊತ್ತಿರ್ತಕ್ಕಂಥದ್ದು. ಈಗ ಹಲ್ಲು ರಕ್ಷಣೆಗೆ ಬಂದಾಗ ಏನು ಕ್ರಮಗಳು ಕೈಗೊಂಡ್ರೆ ಒಳ್ಳೆಯದು ಅಂತ?
0: ಬಾಯಲ್ಲಿ ಒಂದು ಹಲ್ಲು ಬಂತು ಅವಾಗಿಂದನೇ ಆ ಮಗುಗೆ ಪಿರಿಯಡ್ ಆಫ್ ಇನ್ಫೆಕ್ಟಿವಿಟಿ ಅಂತೀವಿ. ಅಂದ್ರೆ ಅವು ಒಂದು ಆ ಹಲ್ಲು ಮೂಡ ಟೈಮಿಗೆ ಆ ಹೊಸಡು ಓಪನ್ ಆಗಿ ಹಲ್ಲು ಹೊರಗಡೆ ಬರುತ್ತೆ. ಆ ಹೊಸಡಿನ ಸುತ್ತ ಮಗು ಕುಡ್ದ ಹಾಲು ತಿಂದು ಫುಡ್ ಕೂತ್ಕೊಂಡು ಇನ್ಫೆಕ್ಷನ್ ಆಗುತ್ತೆ. ಸೊ ಆ ಇನ್ಫೆಕ್ಷನ್ ಇಂದ ಡಯೋರಿಯಾ ಆಗುತ್ತೆ ಮಕ್ಕಳಿಗೆ. ಇದು ತುಂಬಾ ಜನಕ್ಕೆ ಗೊತ್ತಿಲ್ಲ, ಹಳೆ ಮೂಢನಂಬಿಕೆಯಲ್ಲಿ ಏನಂತಾರ ಹಲ್ಲು ಮೂಡತ್ತ ಅದು ಎದಕ್ಕಾಗುತ್ತೆ ಬೇದಿ? ಹಲ್ಲು ಮೂಡೋದ್ ಇಸ್ ಎ ನಾರ್ಮಲ್ ಫಿಸಿಯಲ್ ಬೆಳವಣಿಗೆ ಪ್ರೋಸೆಸ್. ಆ ಬೆಳವಣಿಗೆ ಪ್ರೋಸೆಸ್ ಈ ಊಟ ಈ ಕ್ಲೀನ್ ಬಾಯಿ ಕ್ಲೀನ್ ಇಟ್ಟಲಾರ್ದೆ ಆ ಹೊಸಡಲ್ಲಿ ಇನ್ಫೆಕ್ಷನ್ ಆಗಿ ಆ ಮಗುಗೆ ಬೇದಿ
1: ಬೇಯಿಸುತ್ತೆ.
0: ಸೊ ಅದು ಹಳ್ಳಿ ಜನಕ್ಕೆ ಸ್ವಲ್ಪ ಅವೇರ್ನೆಸ್ ಮೂಡ್ಬೇಕು. ತುಂಬಾ ಜನ ಇಲ್ಲ ನಾರ್ಮಲ್ ಬೇದಿ ಆಗುತ್ತೆ ಹಲ್ಲು ಬರೋತ್ತಾಗ, ಅದು ನಾವು ಕ್ಲೀನ್ ಮಾಡೋದ್ರಿಂದ ಆ ವಯಸ್ಸಿನಿಂದನೇ ಹಲ್ಲು ಕ್ಲೀನು ಬಾಯಿ ಕ್ಲೀನ್ ನಾಲ್ಗೆ ಕ್ಲೀನ್ ಮಾಡೋದ್ರಿಂದ ಈ ಮೋಷನ್ ಆಗೋದು ತಡೆಗಟ್ಟಬಹುದು ಮಕ್ಕಳಲ್ಲಿ. ಈಗ ಎಷ್ಟೋ ಮಕ್ಕಳು ಅದ್ರಲಿಂದ ಅಡ್ಮಿಟ್ ಆಗೋ ಚಾನ್ಸಸ್ ಗೊತ್ತಾವ, ಡಿಹೈಡ್ರೇಷನ್ ಆಗಿ ಸಿವಿಯರ್ ಆಗಿ ಅದು ಗೊತ್ತಿಲ್ಲದೆ ಮಕ್ಕಳು ತುಂಬಾ ಇದು ಮಾಡ್ಕೊಂತಿದ್ರು ಹಳ್ಳಿಯಲ್ಲಿ, ಈಗ ಕೂಡ ನಡೆದಿದೆ. ಸೆಕೆಂಡ್ ಹುಡುಗರಿಗೆ ಚಿಕ್ಕ ಹುಡುಗರಿಗೆ ಚಾಕ್ಲೇಟ್ಸ್ ಇವೆಲ್ಲ ತಿಂದಾಗ ಅವ್ರಿಗೆ ಒಂದು ಸಿಂಪಲ್ ಅಭ್ಯಾಸ ಮಾಡ್ಬೇಕು, ನೀರು ಕುಡಿ ಬಾಯಿ ಮುಕ್ಕಳಿಸಿ ಏನೇ ಸ್ವೀಟ್ ತಿಂದ ಆ ಸಿಂಪಲ್ ಆಕ್ಟ್ಲಿಂದ ಎಷ್ಟೋ ಹುಳ ತಡೆಗಟ್ಬಹುದು ಮಕ್ಕಳಲ್ಲಿ. ಆಮೇಲೆ ಬ್ರಷಿಂಗ್ ಮಾಡಿಸ್ಬೇಕು ಡೈಲಿ ಮಕ್ಕಳಿಗೆ ಅಭ್ಯಾಸ ಮಾಡಿಸ್ಬೇಕು. ಆಮೇಲೆ ಡೆಂಟಲ್ ಎಕ್ಸ್ಪೋಜರ್ ಮಾಡ್ಬೇಕು ಹುಡುಗರಿಗೆ, ಡೆಂಟಿಸ್ಟ್ ಡಾಕ್ಟರ್ ತಕ್ಕ ಕರ್ಕೊಂಡು ಹೋಗಿ ಚೆಕಪ್ ಮಾಡಿಸಿದ್ರೆ ಅವರಿಗೆ ಒಂದು ತಲೆಯಲ್ಲಿ ಬರ್ತೋ ಇದನ್ನು ನಾನು ಮುಂದೆ ತೋರಿಸ್ಕೊಳ್ಬೇಕು, ಅದನ್ನು ಇವನು ನಾವು ಕಾಪಾಡ್ಕೊಳ್ಬೇಕು ಎಂಬ ಅವೇರ್ನೆಸ್ ಬಳಸ್ಬೇಕು ಮಕ್ಕಳಲ್ಲಿ. ಅದೇ ರೀತಿ ದೊಡ್ಡವರು ಒಂದ್ಸರಿ ಕನ್ಸಲ್ಟ್ ಮಾಡಿ ಡೆಂಟಲ್ ಡಾಕ್ಟರ್ನ ತಮ್ಗೆ ಏನು ಹೇಗಿದೆ ಅಲ್ಲೂ ಏನು ಅದು ನಾವು ಹೇಗೆ ಕಾಪಾಡ್ಕೊಳ್ಬೇಕಂತ ಕೇಳಿದರೆ ಆ ಪೇಷಂಟ್ಗೆ ಅದ್ರ ಮೇಲೆ ಅವರು ಗೈಡ್ ಮಾಡ್ತಾರೆ. ಅಂದರೆ ಕೆಲವು ಪೇಷಂಟ್ಗೆ ಬೇಕಿರಲ್ಲ, ನೀಟ್ ಇರುತ್ತೆ, ಅವ್ರಿಗೇನು ಮೈನರ್ ಚೇಂಜಸ್ ಬ್ರಷಿಂಗ್ ಹಿಂಗೆ ಮಾಡಿರಿ ಹಿಂಗೆ ಕೆಲವು ಹುಳ ಜಾಸ್ತಿ ಆಗೋರಿಗೆ ನಾವು ಹೇಳ್ತೀವಿ ಈ ಥರ ಆಹಾರ ಪದ್ಧತಿ ಚೇಂಜ್ ಆಗಬೇಕು, ನಿಮ್ಮದು ಲೈಫ್ ಸ್ಟೈಲ್ ಚೇಂಜ್ ಆಗಬೇಕು, ಬ್ರಷಿಂಗ್ ಹ್ಯಾಬಿಟ್ಟು ಫ್ಲೋರೈಡ್ಸು ಅವು ಬರುತ್ತೆ ಅಂತ ಬೇರೆ ಬೇರೆ ಅಡ್ವೈಸ್ ಮಾಡ್ತೀವಿ. ಆಮೇಲೆ ರೆಗ್ಯುಲರ್ ಚೆಕಪ್ ತೊಗೊಬೇಕು ನೀವು. ಆ ಥರ ಮಾಡೋದ್ರಿಂದ ನಾವು ಅಲ್ಲೂ ಲಾಸ್ ಆಗೋದು ತಡೆಗಟ್ಟಬಹುದು.
1: ಆಹಾರ ಪದ್ಧತಿ ಅಂತ ಹೇಳಿದ್ರೆ ಸರ್, ಆಹಾರ ಪದ್ಧತಿ ಯಾವ ಆಹಾರವನ್ನು ಸೇವಿಸಿದ್ರೆ ಹಲ್ಲುಗಳು ಗಟ್ಟಿಯಾಗಿ ಇರ್ತವೆ ಅನ್ನುವಂಥದ್ದು?
0: ಹಲ್ಲುಗಳು ಗಟ್ಟಿಯಾಗಿರುತ್ತೆ ಅಂದರೆ ಅಲ್ಲೂ ಏನು ಆಹಾರ ಪದ್ಧತಿ ನಾವು ಯೂಸ್ ಮಾಡೋದು ಅದು ಹಲ್ಲು ಬೆಳವಣಿಗೆ ಟೈಮಲ್ಲಿ
1: ಇಂಪಾರ್ಟೆಂಟ್.
0: ಹಲ್ಲು ಬೆಳವಣಿಗೆ ಆದಮೇಲೆ ಯಾವುದೇ ಆಹಾರ ಪದ್ಧತಿ ಅದ್ರ ಮೇಲೆ ಎಫೆಕ್ಟ್ ಆಗಲ್ಲ. ಬಟ್ ಈಗ ಏನಂದ್ರೆ ಹಲ್ಲುಗಳನ್ನ ಕಾಪಾಡ್ಕೊಳ್ಬೇಕು, ಬೆಳೆದಲ್ರೆ ಕಾಪಾಡ್ಕೊಳ್ಳೋಕೆ ಯಾವುದು ಚಲೋ ಆಹಾರ ಅಂದ್ರೆ ನಾರಿನಂಶ ಇರೋಂತ ಆಹಾರ ಚಲೋ. ನಾನು ರಿಫೈನ್ಡ್ ಕಾರ್ಬೋಹೈಡ್ರೇಟ್ಸ್ ಅಂದೆಲ್ಲ, ನಾವು ಬ್ರೇಕ್ಫಾಸ್ಟ್ ಅವೆಲ್ಲ ರಿಫೈನ್ಡ್ ಕಾರ್ಬೋಹೈಡ್ರೇಟ್ಸ್, ಈ ಜಂಕ್ ಫುಡ್ಸ್ ಅಂತವೆಲ್ಲ ರಿಫೈನ್ಡ್, ಅವು ತಿನ್ನೋದ್ರಿಂದ ಹುಳ ಆಗೋ ಚಾನ್ಸಸ್ ಜಾಸ್ತಿ.
1: ಇನ್ನು ಕ್ಯಾಲ್ಸಿಯಂ ಹೆಚ್ಚಿರ್ತಕ್ಕಂತ ಆಹಾರ ಕೂಡ ಹಾಲಿನಂತ ಆಹಾರ ಪದಾರ್ಥಗಳು ಜಾಸ್ತಿ ಸೇವನೆ
0: ಮಾಡೋದ್ರಿಂದ ಹಾಲಿನ ಬೆಳವಣಿಗೆ ಚೆನ್ನಾಗಿರುತ್ತೆ.
1: ಕೊನೆಯದಾಗಿ ನಮ್ಮ ಕೇಳುಗರಿಗೆ ಏನು ಸಂದೇಶ ಕೊಡ್ಲಿಕ್ಕೆ ಇಷ್ಟಪಡ್ತೀರಿ ಸರ್ ಹಲ್ಲುಗಳ ರಕ್ಷಣೆ ಬಗ್ಗೆ?
0: ಹಲ್ಲುಗಳು ಅಮೂಲ್ಯವಾದದ್ದು ಮನುಷ್ಯನ, ಯಾಕಂದ್ರೆ ಹಲ್ಲು ಕಳ್ಕೊಂಡವ್ರಿಗೆ ಗೊತ್ತದೆ ಪ್ರತಿದಿನ ಬೆಳಗ್ಗೆ ಎದ್ದಾಗ ಮಧ್ಯಾಹ್ನ ಸಾಯಂಕಾಲ ತಿನ್ಬೇಕಂದ್ರೆ ಅವ್ರಿಗೆ ತೊಂದರೆ ಆಗುತ್ತೆ. ಸೊ ನಿಮ್ಮ ಚೆನ್ನಾಗಿರೋ ಹಲ್ಲುಗಳನ್ನ ದಂತ ವೈದ್ಯರ ಹತ್ರ ಚೆಕಪ್ ಮಾಡಿಸ್ಕೊಂಡು ಏನಾನು ಚಿಕ್ಕ ಚಿಕ್ಕ ಹುಳಗಳಿದ್ರೆ ಕ್ಲೀನಿಂಗ್ ಇದ್ರೆ ಮಾಡಿಸ್ಕೊಂಡು ಇರೋ ಹಲ್ಲು ಮುಂದೆ ಡ್ಯಾಮೇಜ್ ಆಗ್ಲಾರಂಗ ಕಾಪಾಡ್ಕೊಂಬುದು ತುಂಬಾ ಉತ್ತಮ. ನಾವು ಏನೇ ಆದ್ರೂ ಡ್ಯಾಮೇಜ್ ಆದ್ಮೇಲೆ ಆಮೇಲೆ ಹಲ್ಲು ರಿಪ್ಲೇಸ್ ಮಾಡ್ತೀವಿ. ಈಗ ರಿಪ್ಲೇಸ್ ಮಾಡಿದ್ರು ಕೂಡ ನಿಮ್ಗೆ ನ್ಯಾಚುರಲಿಟಿ ಇರಲ್ಲ, ಅಂದ್ರೆ ನಿಮಗೆ ನ್ಯಾಚುರಲ್ ಸೆನ್ಸ್ ಇರಲ್ಲ, ಓನ್ಲಿ ದಿನಕ್ಕೆ ಅನುಕೂಲ ಆಗುತ್ತೆ. ಬಟ್ ಇರೋ ಹಲ್ಲುಗಳನ್ನ ಕಾಪಾಡ್ಕೊಳ್ಳೋದು ಪ್ರೈಮರಿ ಆದ್ಯತೆ ಆಗಿರ್ಬೇಕು.
1: ನಿಜವಾಗ್ಲು ಸರ್, ಈಗ ನ್ಯಾಚುರಲ್ ಆಗಿರಬೇಕು ಅಂತಂದಾಗ ನಮ್ಮ ಹಲ್ಲುಗಳು ನಮಗೆ ಸುರಕ್ಷಿತವಾಗಿದ್ದಾಗ ಮಾತ್ರ ನಾವು ತಿನ್ನುವ ಆಹಾರ ನಮಗೆ ರುಚಿಯಾಗಿ ಕಂಡು ಬರ್ತದೆ, ಜೊತೆಗೆ ನಮಗೆ ಲಾಲಾರಸದ ಮೂಲಕ ಒಳ್ಳೆಯ ಒಂದು ಸ್ವಾದವನ್ನು ನಾವು ಪಡಿಬಹುದು ಅನ್ನುವಂಥದ್ದು. ಇಲ್ಲಾಂದ್ರೆ ನಮ್ಗೆ ಏನು ಗೊತ್ತಾ ಆಗಲ್ಲ ಏನ್ ಕಸ್ತಿದ್ವಿ ಅಂತ.
0: ನಾವು ಸೆನ್ಸೇ ಇರಲ್ಲ, ಚೂವಬಲ್ ಇರುತ್ತೆ, ಚೂ ಮಾಡ್ಬೋದು. ಬಟ್ ಇಟ್ ನಾಟ್ ಬಿ ಲೈಕ್ ನ್ಯಾಚುರಲ್ ಸ್ಯಾಟಿಸ್ಫ್ಯಾಕ್ಷನ್. ಸೊ ಆ ತರ ಹಾಗಾಗಿ ಇರೋ ಹಲ್ಲುನ ಸಂರಕ್ಷಣೆ ಮಾಡ್ಕೊಳ್ಳೋದು ತುಂಬಾ ಉತ್ತಮ.
1: ನಿಜವಾಗ್ಲೂ ಸರ್ ಒಳ್ಳೆ ಮಾಹಿತಿಯನ್ನು ಕೊಟ್ರೆ. ಹಲ್ಲುಗಳಷ್ಟೆಲ್ಲ ದೇಹದ ಎಲ್ಲಾ ಭಾಗಗಳು ಎಲ್ಲಾ ಅಂಗಗಳು ಸುರಕ್ಷಿತವಾಗಿರ್ಬೇಕು, ಅವುಗಳ ರಕ್ಷಣೆ ಮಾಡ್ಕೊಂಡ್ರೆ ಮಾತ್ರ ನಮ್ಮ ಆರೋಗ್ಯ ಚೆನ್ನಾಗಿರ್ತದೆ ಅನ್ನುವಂಥದ್ದು. ಓಕೆ ಸರ್, ಇದುವರೆಗೆ ನಮ್ಮ ಆಕಾಶವಾಣಿಗೆ ಬಂದು ಹಲ್ಲುಗಳ ರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ ಅನ್ನುವಂಥ ವಿಷಯದ ಬಗ್ಗೆ ಸುದೀರ್ಘವಾಗಿ ನಮ್ಮ ಕೇಳಿಗೆ ಮಾಹಿತಿಯನ್ನು ಕೊಟ್ರಿ. ಹಲ್ಲುಗಳಿಗೆ ಏನು ತೊಂದರೆ ಬರ್ತದೆ, ಅದು ಹೇಗೆ ರಕ್ಷಣೆ ಮಾಡ್ಕೊಂಡು ಹೋಗಬೇಕು, ಮತ್ತು ಆಹಾರ ಪದ್ಧತಿ ಹೇಗಿರಬೇಕು, ಜೊತೆಗೆ ನಮ್ಮ ಜೀವನ ಶೈಲಿ ಕೂಡ ಹೇಗಿರಬೇಕು ಅನ್ನುವಂಥ ಒಂದು ವಿಷಯದ ಮೇಲೆ ಒಳ್ಳೆಯ ಮಾಹಿತಿಯನ್ನು ಕೊಟ್ರಿ. ನಮ್ಮ ಆಕಾಶವಾಣಿಯಲ್ಲಿ ಬಂದು ತಾವು ಮಾತನಾಡಿ ಮಾಹಿತಿಯನ್ನು ಕೊಟ್ಟದ್ದಕ್ಕಾಗಿ ತಮಗೆ ಧನ್ಯವಾದ.
0: ಧನ್ಯವಾದಗಳು
2: ಸರ್. ಇದುವರೆಗೆ ಆರೋಗ್ಯ ಭಾಗ್ಯ ಕಾರ್ಯಕ್ರಮದಲ್ಲಿ ಹಲ್ಲಿನ ತೊಂದರೆಗಳಿಗೆ ಕಾರಣ ಮತ್ತು ಪರಿಹಾರ ಕ್ರಮಗಳು ಕುರಿತು ರಾಯಚೂರಿನ ಎಎಂಇ ಡೆಂಟಲ್ ಕಾಲೇಜಿನ ದಂತ ವೈದ್ಯರಾದ ಡಾಕ್ಟರ್ ಸಿದ್ದನಗೌಡ ಅವರೊಂದಿಗೆ ಸಂದರ್ಶನ ಕೇಳಿಬಂದರೆ ಸಂದರ್ಶಿಸಿದವರು ವೆಂಕಟೇಶ್ ವೇಣಬೆಂಚಿ.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 6:37 ಆಗುತ್ತಲಿದ್ದು, ವಾಣಿಜ್ಯ ಪ್ರಕಟಣೆಗಳ ನಂತರ ಸರಿಯಾಗಿ ಅಂದರೆ 6:40 ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿಯೇ

0: ಇನ್ನೀಗ ಪ್ರಕಟಣೆಗಳು. 6:40 ಪ್ರದೇಶ ಸಮಾಚಾರ.
1: ಕಂಪ್ರೀಮಿಯಂ ಜ್ಯಾದಾ ಬೋನಸ್ ಅಪ್ನೋ ಕೆ ಲಿಯೆ ಸಬ್ಸೆ ಸಹಿ ಆರ್‌ಪಿಎಲ್‌ಐ इससे बेहतर कुछ नहीं.
2: अपने परिवार को दीजिए सुरक्षित जीवन रूरल पोस्ट लाइफ इंश्योरेंस आरपीएलआई की लाइफ इंश्योरेंस पॉलिसीज के साथ. अपने नजदीकी डाकघर से आज ही संपर्क करें या indiapost.gov.in पर लॉग ऑन करें.
3: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsblr@gmail.com.
4: ಓಹ್ ಸವಿ ರತ್ನ, ಬನ್ನಿ ಬನ್ನಿ ಬನ್ನಿ. ಒಳ್ಳೆ ಸಮಯಕ್ಕೆ ಬಂದ್ರಿ, ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
5: ಪೂರ್ಣಿ ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶನೇ ತಲೆ ಮೇಲೆ ಬಿದ್ದ ಹಾಗಾಗಿದೆ.
4: ಏನಾಯ್ತೆ ಸವಿ?
6: ಅಯ್ಯೋ, ಬೆಳಿಗ್ಗೆ ನನ್ನ ಆದ್ನಿ ಫೋನ್ ಇಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
5: ಅಲ್ವೇ, ನೀನ್ ತಿಳ್ಕೊಂಡೋಳು, ಓದ್ದೋಳು, ಅದ್ ಹೇಗೆ ಯಾಮಾರ್ದಿಯೆ?
6: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
4: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
7: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಕೂಲಿ ಕಾರ್ಮಿಕರ ಗುಳೆ ತಪ್ಪಿಸಲು ಅಧಿಕಾರಿಗಳು ಕ್ರಮ ವಹಿಸುವಂತೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೂಚನೆ. ಎಸ್ಐಆರ್ನಲ್ಲಿ ಅಕ್ರಮ ಆರೋಪ. ಮುಖ್ಯ ಚುನಾವಣಾ ಆಯುಕ್ತರಿಗೆ ಕೇಂದ್ರ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ, ಪ್ರಹ್ಲಾದ್ ಜೋಶಿ ನಿಯೋಗ ದೂರು. ಗ್ಯಾರಂಟಿ ಯೋಜನೆಗಳಿಂದ ವಿಶ್ವಬ್ಯಾಂಕ್ನ ಮೇಲ್ಮಧ್ಯಮ ಆದಾಯ ಮಿತಿ ದಾಟಿದ ಕರ್ನಾಟಕ. ಮೈಸೂರಿನ ಮೇಲ್ಸೇತುವೆ ಕಾಮಗಾರಿ ಶೀಘ್ರವೇ ಪೂರ್ಣಗೊಳಿಸುವಂತೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಸೂಚನೆ. ರಾಜ್ಯದ ಹಲವೆಡೆ ಇಂದು ಭಾರಿ ಮಳೆ ಸಾಧ್ಯತೆ. ಹಲವು ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಿಸಿದ ಹವಾಮಾನ ಇಲಾಖೆ. ವಾರ್ತೆಗಳ ವಿವರ. ಅಧಿಕಾರಿಗಳು ಪ್ರಕೃತಿ ವಿಕೋಪವನ್ನು ಸಮರ್ಥವಾಗಿ ನಿಭಾಯಿಸುವಂತೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೂಚನೆ ನೀಡಿದ್ದಾರೆ. ಕಲಬುರಗಿಯಲ್ಲಿಂದು ನಡೆದಂತಹ ಕಂದಾಯ ವಿಭಾಗದ ವಿವಿಧ ಇಲಾಖೆಗಳ ಹಾಗೂ ಪ್ರಕೃತಿ ವಿಕೋಪಗಳ ನಿರ್ವಹಣೆ ಕುರಿತ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಮಾತನಾಡಿದ ಅವರು, ಬರಗಾಲ ಎದುರಾಗುವ ಹಿನ್ನೆಲೆಯಲ್ಲಿ ಕಲ್ಯಾಣ ಕರ್ನಾಟಕದ ಭಾಗದ ಜನರು ಉದ್ಯೋಗಕ್ಕಾಗಿ ಮಹಾನಗರಗಳಿಗೆ ಗುಳೆ ಹೋಗುವ ಪ್ರಮಾಣ ಹೆಚ್ಚಿದೆ. ಲಭ್ಯ ಅನುದಾನ ಮತ್ತು ಯೋಜನೆಗಳನ್ನು ಬಳಸಿಕೊಂಡು ಜನರಿಗೆ ತಮ್ಮ ಊರಿನಲ್ಲೇ ಉದ್ಯೋಗ ನೀಡಲು ಕ್ರಮ ವಹಿಸಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಕಲಬುರಗಿ ಕಂದಾಯ ಇಲಾಖೆಯ 26 ತಾಲೂಕುಗಳಲ್ಲಿ ಮಳೆ ಕೊರತೆಯಾಗಿದ್ದು 11 ತಾಲೂಕುಗಳಲ್ಲಿ ಅತಿ ಕಡಿಮೆ ಮಳೆಯಾಗಿದೆ. ಈವರೆಗೆ ಶೇಕಡಾ 38% ಪ್ರದೇಶಗಳಲ್ಲಿ ಮಾತ್ರ ಬೀಜ ಬಿತ್ತನೆಯಾಗಿದೆ. ಅಧಿಕಾರಿಗಳು ಈ ಕುರಿತು ಗಂಭೀರ ಚಿಂತನೆ ನಡೆಸಿ ಯೋಜನೆ ರೂಪಿಸಬೇಕು ಎಂದು ತಿಳಿಸಿದ್ದಾರೆ. ರಾಜ್ಯದ ಪ್ರತಿ ತಾಲೂಕಿಗೆ ಒಬ್ಬರಂತೆ ಹಿರಿಯ ಕೆಎಎಸ್ ಅಧಿಕಾರಿಗಳನ್ನು ತಾಲೂಕು ಉಸ್ತುವಾರಿ ಅಧಿಕಾರಿಗಳೆಂದು ನೇಮಕ ಮಾಡಲಾಗಿದೆ. ಬರ ನಿರ್ವಹಣೆಗೆ ಅವರ ಸೇವೆಯನ್ನು ಸಮರ್ಪಕವಾಗಿ ಬಳಸಿಕೊಳ್ಳಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಇದೇ ವೇಳೆ ಕಲಬುರಗಿ ಕಂದಾಯ ವಿಭಾಗದಲ್ಲಿ ಬಾಕಿ ಉಳಿದಿರುವಂತಹ 223,190 ಇ ಪೌತಿ ಪ್ರಕರಣಗಳನ್ನು ಕಾಲಮಿತಿಯ ಒಳಗೆ ಇತ್ಯರ್ಥಗೊಳಿಸುವಂತೆ ಪರಮೇಶ್ವರ್ ಸೂಚನೆ ನೀಡಿದ್ದಾರೆ. ವಿಜಯನಗರ, ಕಲಬುರಗಿ, ಬೀದರ್ ಮತ್ತು ಕೊಪ್ಪಳ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಇ ಪೌತಿ ಪ್ರಕರಣಗಳು ಬಾಕಿ ಉಳಿದಿದ್ದು ಆದ್ಯತೆಯ ಮೇರೆಗೆ 2 ತಿಂಗಳ ಒಳಗಾಗಿ ಪೂರ್ಣಗೊಳಿಸಬೇಕು ಎಂದು ತಿಳಿಸಿದ್ದಾರೆ. ರಾಜ್ಯದ ಮತದಾರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಯಲ್ಲಿ ಅಕ್ರಮ ನಡೆಯುತ್ತಿದೆ ಎಂದು ಆರೋಪಿಸಿ ಬಿಜೆಪಿ ಮತ್ತು ಜೆಡಿಎಸ್ ನೇತೃತ್ವದ ಎನ್ಡಿಎ ನಿಯೋಗ ನವದೆಹಲಿಯಲ್ಲಿಂದು ಮುಖ್ಯ ಚುನಾವಣಾ ಆಯುಕ್ತರಿಗೆ ದೂರು ನೀಡಿದೆ. ಕೇಂದ್ರ ಸಚಿವರಾದಂತಹ ಎಚ್ ಡಿ ಕುಮಾರಸ್ವಾಮಿ ಮತ್ತು ಪ್ರಹ್ಲಾದ್ ಜೋಶಿ ನೇತೃತ್ವದ ನಿಯೋಗ ದಾಖಲೆಗಳ ಸಮೇತ ಆಯೋಗಕ್ಕೆ ದೂರು ಸಲ್ಲಿಸಿದೆ. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಬಿಎಲ್ಒಗಳು ಮನೆ ಮನೆಗೆ ತೆರಳಿ ಮತಪಟ್ಟಿ ಪರಿಷ್ಕರಣೆ ಮಾಡಬೇಕೆಂಬ ಬಗ್ಗೆ ಚುನಾವಣಾ ಆಯೋಗದ ನಿಯಮವಿದೆ. ಆದರೆ ರಾಜ್ಯದಲ್ಲಿ ಮಸೀದಿ, ದರ್ಗಾ, ಸಮುದಾಯ ಭವನಗಳಲ್ಲಿ ಕುಳಿತು ಎಸ್ಐಆರ್ ಪ್ರಕ್ರಿಯೆ ಮಾಡಲಾಗುತ್ತಿದೆ ಎಂದು ಆರೋಪ ಮಾಡಿದ್ದಾರೆ. ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಮಾತನಾಡಿ, ಕೇಂದ್ರ ಚುನಾವಣಾ ಆಯೋಗವು ರಾಜ್ಯಕ್ಕೆ ಈಗಾಗಲೇ ವೀಕ್ಷಕರನ್ನು ಕಳುಹಿಸಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಮೇಲುಸ್ತುವಾರಿ ವಹಿಸಲು ಹೊರ ರಾಜ್ಯದ ದಕ್ಷ ಅಧಿಕಾರಿಯನ್ನು ನೇಮಕ ಮಾಡಲು ಕೋರಲಾಗಿದೆ ಎಂದು ಮಾಹಿತಿ ನೀಡಿದರು. ನಿಯೋಗದಲ್ಲಿ ವಿಧಾನಸಭೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ, ಉಪನಾಯಕ ಅರವಿಂದ್ ಬೆಲ್ಲತ್, ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಸೇರಿದಂತೆ ಹಲವು ಮುಖಂಡರು ಇದ್ದರು. ಕರ್ನಾಟಕ ವಿಶ್ವಬ್ಯಾಂಕ್ನ ಮೇಲ್ಮಧ್ಯಮ ಆದಾಯದ ಮಿತಿಯನ್ನು ದಾಟಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಇದು ರಾಜ್ಯದ ಉದ್ಯಮಿಗಳು, ರೈತರು, ಕಾರ್ಮಿಕರು, ಮಹಿಳೆಯರು ಮತ್ತು ಯುವಕರ ಸಾಮೂಹಿಕ ಪ್ರಯತ್ನಗಳನ್ನು ಪ್ರತಿಬಿಂಬಿಸುತ್ತದೆ ಎಂದು ಹೇಳಿದ್ದಾರೆ. ಈ ಐತಿಹಾಸಿಕ ಸಾಧನೆಗೆ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳು ಕಾರಣವಾಗಿದ್ದು, ಗ್ಯಾರಂಟಿ ಯೋಜನೆಗಳಿಂದ ಗೃಹ ಆದಾಯ ಹೆಚ್ಚಳವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಜನರು ಅಭಿವೃದ್ಧಿ ಹೊಂದಿದಾಗ ಆರ್ಥಿಕತೆಯು ಅಭಿವೃದ್ಧಿ ಹೊಂದಲು ಸಾಧ್ಯ ಎಂಬುದನ್ನು ಕರ್ನಾಟಕ ತೋರಿಸಿಕೊಟ್ಟಿದೆ ಎಂದು ತಿಳಿಸಿದ್ದಾರೆ. ಮೈಸೂರು ನಗರದಲ್ಲಿ ಪ್ರಗತಿಯಲ್ಲಿರುವಂತಹ ಮೇಲ್ಸೇತುವೆ ನಿರ್ಮಾಣ ಕಾಮಗಾರಿಯನ್ನು ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಇಂದು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ವೇಳೆ ಕಾಮಗಾರಿಯ ಪ್ರಗತಿ, ಗುಣಮಟ್ಟ ಹಾಗೂ ಅನುಷ್ಠಾನದ ವಿವಿಧ ಅಂಶಗಳ ಕುರಿತು ಅಧಿಕಾರಿಗಳೊಂದಿಗೆ ಸಮಗ್ರ ಚರ್ಚೆ ನಡೆಸಿದ ಸಚಿವರು, ಕಾಮಗಾರಿಯನ್ನು ನಿಗದಿತ ಕಾಲಮಿತಿಯ ಒಳಗೆ ಉತ್ತಮ ಗುಣಮಟ್ಟದೊಂದಿಗೆ ಪೂರ್ಣಗೊಳಿಸಲು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಕಾಮಗಾರಿ ನಡೆಯುವ ಅವಧಿಯಲ್ಲಿ ಸುರಕ್ಷತೆ ಮತ್ತು ಸುಗಮ ಸಂಚಾರ ನಿರ್ವಹಣೆಗೆ ಆದ್ಯತೆ ನೀಡುವಂತೆ ಅಧಿಕಾರಿಗಳಿಗೆ ಅವರು ಸೂಚನೆ ನೀಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಮಲೆನಾಡು ಭಾಗಗಳಲ್ಲಿ ವ್ಯಾಪಕವಾಗಿ ಮಳೆ ಸುರಿಯುತ್ತಿದೆ. ಭಾರೀ ಮಳೆ ಜೊತೆ ಬೀಸಿದ ಗಾಳಿಗೆ ಹಲವೆಡೆ ಮನೆ ತೋಟಗಳಿಗೆ ಹಾನಿಯಾಗಿದೆ. ವಿದ್ಯುತ್ ಕಂಬಗಳು ಧರೆಗೆ ಉರುಳಿದ್ದು ವಿದ್ಯುತ್ ಪೂರೈಕೆ ಅಸ್ತವ್ಯಸ್ತವಾಗಿದೆ. ನಿರಂತರ ಮಳೆಯ ಪರಿಣಾಮ ವರದಾ ನದಿಯ ಒಳಹರಿವು ಹೆಚ್ಚಳವಾಗಿದೆ. ವರದಾ ನದಿ ಪ್ರವಾಹ ಸೃಷ್ಟಿಸುವ ಹಂತಕ್ಕೆ ಬಂದರೆ ಅದನ್ನು ಎದುರಿಸಲು ಕಂದಾಯ ಇಲಾಖೆ ಸಂಪೂರ್ಣ ಸಿದ್ದವಾಗಿದೆ. ಅಗತ್ಯವಿದ್ದಲ್ಲಿ ಮೊಗವಳ್ಳಿ ಪ್ರಾಥಮಿಕ ಶಾಲೆಯಲ್ಲಿ ಗಂಜಿ ಕೇಂದ್ರ ತೆರೆಯಲು ಸಿದ್ದತೆಯನ್ನು ಮಾಡಿಕೊಳ್ಳಲಾಗಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ

0: ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ದಕ್ಷಿಣ ಕನ್ನಡ, ಉಡುಪಿ, ಮಡಿಕೇರಿ ಸೇರಿದಂತೆ ಕೊಡಗು ಜಿಲ್ಲೆಯ ಬಹುತೇಕ ಕಡೆ ಧಾರಾಕಾರವಾಗಿ ಮಳೆಯಾಗುತ್ತಿದೆ. ಕಾವೇರಿ, ಲಕ್ಷ್ಮಣತೀರ್ಥ ನದಿಗಳಲ್ಲಿಯೂ ನೀರಿನ ಹರಿವು ಹೆಚ್ಚಾಗಿದೆ. ನದಿ ತೊರೆ ಜಲಧಾರೆಗಳ ಬಳಿ ಜನರು ತೆರಳದಂತೆ ಜಿಲ್ಲಾಡಳಿತ ಎಚ್ಚರಿಕೆ ನೀಡಿದೆ. ಸೋಮವಾರಪೇಟೆ ತಾಲೂಕಿನ ಮಲ್ಲಳ್ಳಿ ಜಲಪಾತದಲ್ಲಿ ಸೆಲ್ಫಿ ತೆಗೆಯಲು ತೆರಳಿ ನದಿ ಮಧ್ಯೆಯ ಕಲ್ಲುಬಂಡೆಯಲ್ಲಿ ಸಿಲುಕಿದ್ದ ಆಂಧ್ರದ ಇಬ್ಬರು ಪ್ರವಾಸಿಗರನ್ನ ಅಗ್ನಿಶಾಮಕ ದಳದ ಸಿಬ್ಬಂದಿ ರಕ್ಷಿಸಿದ್ದಾರೆ. ಮಡಿಕೇರಿ ಸರ್ಕಾರಿ ಬಸ್ ನಿಲ್ದಾಣದ ಬಳಿ ಇತ್ತೀಚೆಗಷ್ಟೇ ನಿರ್ಮಿಸಲಾಗಿದ್ದಂಥ 35 ಲಕ್ಷ ರೂಪಾಯಿ ವೆಚ್ಚದ ಪಾದಚಾರಿ ಮಾರ್ಗ ಮಳೆ ನೀರು ಹರಿದು ಸಂಪೂರ್ಣ ಕೊಚ್ಚಿಕೊಂಡು ಹೋಗಿದೆ. ಹಾರಂಗಿ ಜಲಾಶಯಕ್ಕೆ 1700 ಕ್ಯೂಸೆಕ್ ನೀರಿನ ಒಳಹರಿವಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಅತಿವೃಷ್ಟಿಯಿಂದಾಗಿ ಜನರನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಲು ಗುರುತಿಸಲಾದಂಥ 397 ಕಾಳಜಿ ಕೇಂದ್ರಗಳಲ್ಲಿ ಅಗತ್ಯ ಸೌಲಭ್ಯಗಳ ಕುರಿತು ಪರಿಶೀಲನೆ ನಡೆಸಬೇಕು ಎಂದು ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಸಭೆಯಲ್ಲಿ ಮಾತನಾಡಿದ ಅವರು, ಕಳೆದ 3 ದಿನಗಳಿಂದ ನೆರೆಯ ಮಹಾರಾಷ್ಟ್ರ ಹಾಗೂ ಬೆಳಗಾವಿ ಜಿಲ್ಲೆಯ 9 ತಾಲೂಕುಗಳಲ್ಲಿ ವ್ಯಾಪಕ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಜಿಲ್ಲೆಯ ನದಿಪಾತ್ರದ ಗ್ರಾಮಗಳಲ್ಲಿ ಎದುರಾಗಬಹುದಾದಂತಹ ಸಂಭವನೀಯ ಪ್ರವಾಹ ಪರಿಸ್ಥಿತಿ ನಿರ್ವಹಣೆಗೆ ಅಧಿಕಾರಿಗಳು ಸನ್ನದ್ಧರಾಗಿ ಇರಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಎಸ್ಡಿಆರ್ಎಫ್ ಮತ್ತು ಅಗ್ನಿಶಾಮಕ ತಂಡಗಳು ಪ್ರವಾಹ ಪರಿಸ್ಥಿತಿ ಎದುರಿಸಲು ಸದಾ ಸನ್ನದ್ಧರಾಗಿ ಇರಬೇಕು ಎಂದು ಅವರು ತಿಳಿಸಿದ್ದಾರೆ. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಕಳೆದ ಹಲವು ದಿನಗಳಿಂದ ಉತ್ತಮ ಮಳೆಯಾಗಿದ್ದು ಕರಾವಳಿ ಜಿಲ್ಲೆಗಳು ಹಾಗೂ ಮಲೆನಾಡು ಭಾಗದ ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗುತ್ತಿದೆ. ಇಂದು ಉತ್ತರ ಕನ್ನಡ, ಉಡುಪಿ, ಶಿವಮೊಗ್ಗ, ಚಿಕ್ಕಮಗಳೂರು ಮತ್ತು ಬೆಳಗಾವಿ ಜಿಲ್ಲೆಗಳ 1-2 ಕಡೆ ಭಾರೀ ಮಳೆಯಾಗುವ ಮುನ್ಸೂಚನೆ ಇದ್ದು ಈ ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಕರಾವಳಿ ಜಿಲ್ಲೆಗಳಲ್ಲಿ ಇದೇ 9 ಮತ್ತು 10, ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ 9ರಂದು ಹಾಗೂ ಉತ್ತರ ಒಳನಾಡು ಜಿಲ್ಲೆಗಳಲ್ಲಿ 8 ಹಾಗೂ 9ರಂದು ಭಾರೀ ಮಳೆಯಾಗುವ ಸಾಧ್ಯತೆ ಇದ್ದು ಯೆಲ್ಲೋ ಅಲರ್ಟ್ ನೀಡಲಾಗಿದೆ. ರಾಜ್ಯದ ವಿವಿಧೆಡೆ ಮತದಾರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಮುಂದುವರೆದಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಶಾಲಾ ಮಕ್ಕಳನ್ನು ಬಳಸಲಾಗಿದೆ ಎಂಬ ಆರೋಪ ಕುರಿತಂತೆ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ತನಿಖೆಗೆ ಆದೇಶಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮತದಾರ ಪಟ್ಟಿ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಚುರುಕಿನಿಂದ ಸಾಗಿದ್ದು ಜಿಲ್ಲೆಯಲ್ಲಿ ಇದುವರೆಗೂ ಒಟ್ಟು 12,30,337 ಮತದಾರರಿದ್ದು 11,58,776 ಮಂದಿಯ ಮ್ಯಾಪಿಂಗ್ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಮಾಹಿತಿ ನೀಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಈಗಾಗಲೇ ಶೇಕಡ 91.9 ಮತದಾರರ ಮ್ಯಾಪಿಂಗ್ ಕಾರ್ಯ ಮುಗಿದಿದೆ ಎಂದು ಜಿಲ್ಲಾ ಚುನಾವಣಾ ಅಧಿಕಾರಿ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆಗಳು ಬಿರುಸಿನಿಂದ ಸಾಗುತ್ತಿದ್ದು ಮತದಾರರಿಗೆ ಜಾಗೃತಿ ಮೂಡಿಸುವ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಗದಗ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆಯು ಪ್ರಾರಂಭವಾಗಿದ್ದು 36,979 ಗಣತಿ ನಮೂನೆ ಡಿಜಿಟಲೀಕರಣಗೊಂಡಿವೆ ಎಂದು ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಆದೇಶದ ಮೇರೆಗೆ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಕುರಿತಂತೆ ಇಂದು ಮೈಸೂರು ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಡಾ ಯತೀಂದ್ರ ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿ ಸಭೆ ಜರುಗಿತು. ಸಭೆಯಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆಯನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವ ಕುರಿತು ಚರ್ಚೆ ನಡೆಸಲಾಯಿತು. ಚಿಕ್ಕಮಗಳೂರಿನ ಕಳಸಾ ತಾಲೂಕಿನ ಬಿಳಗುಳಿ ಗ್ರಾಮದಲ್ಲಿ ಕಾಫಿ ತೋಟದಲ್ಲಿ ಕೆಲಸ ಮಾಡುತ್ತಿದ್ದಂತಹ ಕಾರ್ಮಿಕ ಮಹಿಳೆ ಮೇಲೆ ಕಾಡು ಕೋಣ ದಾಳಿ ನಡೆಸಿದ್ದು ಮಹಿಳೆ ಮೃತಪಟ್ಟಿದ್ದಾರೆ. ತೀವ್ರವಾಗಿ ಗಾಯಗೊಂಡ ಮಹಿಳೆಯನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವ ಮಾರ್ಗ ಮಧ್ಯೆ ಮೃತಪಟ್ಟಿದ್ದಾರೆ ಎಂದು ಕಳಸಾ ಠಾಣೆ ಪೊಲೀಸರು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೂಲಿ ಕಾರ್ಮಿಕರ ಗುಡೆ ತಪ್ಪಿಸಲು ಅಧಿಕಾರಿಗಳು ಕ್ರಮ ವಹಿಸುವಂತೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೂಚನೆ. ಎಸ್ಐಆರ್ನಲ್ಲಿ ಅಕ್ರಮ ಆರೋಪ. ಮುಖ್ಯ ಚುನಾವಣಾ ಆಯುಕ್ತರಿಗೆ ಕೇಂದ್ರ ಸಚಿವರಾದಂತಹ ಎಚ್ ಡಿ ಕುಮಾರಸ್ವಾಮಿ, ಪ್ರಹ್ಲಾದ್ ಜೋಶಿ ನಿಯೋಗ ದೂರು. ಗ್ಯಾರಂಟಿ ಯೋಜನೆಗಳಿಂದ ವಿಶ್ವಬ್ಯಾಂಕ್ನ ಮೇಲ್ಮಧ್ಯಮ ಆದಾಯ ಮಿತಿ ದಾಟಿದ ಕರ್ನಾಟಕ. ಮೈಸೂರಿನ ಮೇಲ್ಸೇತುವೆ ಕಾಮಗಾರಿ ಶೀಘ್ರವೇ ಪೂರ್ಣಗೊಳಿಸುವಂತೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಸೂಚನೆ. ರಾಜ್ಯದ ಹಲವೆಡೆ ಇಂದು ಭಾರೀ ಮಳೆ ಸಾಧ್ಯತೆ. ಹಲವು ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಿಸಿದ ಹವಾಮಾನ ಇಲಾಖೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
3: ಈ ಕನ್ನಡದ ಅಕ್ಷರ ಮಾಲೆ.
4: ಕನ್ನಡ ಬಳಕೆಗೆ ಮನೆಯೇ ಮೊದಲ ಪಾಠ ಶಾಲೆ.
5: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
4: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
5: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
4: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ಆತ್ಮೀಯ ಕೇಳುಗರೆ, ಈಗ ಸಮಯ ಸರಿಯಾಗಿ 6:51. ಕೇಳಿ ಕಾರ್ಯಕ್ರಮ, ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ.

0: ರೈತರಿಗಾಗಿ ಕಾರ್ಯಕ್ರಮ ಕೃಷಿರಂಗ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಆರಂಭದಲ್ಲಿ ಕೇಳೋಣ, ಕೃಷಿಯಲ್ಲಿ ನ್ಯಾನೋ ತಂತ್ರಜ್ಞಾನ ಮತ್ತು ಇತ್ತೀಚಿನ ಬೆಳವಣಿಗೆಗಳು ಕುರಿತು ಡಾಕ್ಟರ್ ಶರಣ್ಗೌಡ ಹಿರೇಗೌಡ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ನಂತರ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ರೈತರಿಗಾಗಿ, ನಂತರ ಪೇಟೆ ಧಾರಣೆ. ಇವಿಷ್ಟು ಇಂದಿನ ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗದಲ್ಲಿ ಮೂಡಿಬರುವಂತಹ ಕಾರ್ಯಕ್ರಮಗಳು. ಹಾಗಾದರೆ ಆರಂಭದಲ್ಲಿ ಕೇಳೋಣ, ಕೃಷಿಯಲ್ಲಿ ನ್ಯಾನೋ ತಂತ್ರಜ್ಞಾನ ಮತ್ತು ಇತ್ತೀಚಿನ ಬೆಳವಣಿಗೆಗಳು ಕುರಿತು ಡಾಕ್ಟರ್ ಶರಣ್ಗೌಡ ಹಿರೇಗೌಡ ಅವರೊಂದಿಗೆ ಸಂದರ್ಶನವನ್ನು.
1: ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ನ್ಯಾನೋ ತಂತ್ರಜ್ಞಾನದ ಬಳಕೆ, ಮಹತ್ವ ಮತ್ತು ಈ ನ್ಯಾನೋ ತಂತ್ರಜ್ಞಾನ ಯಾವ್ಯಾವ ಒಂದು ಕ್ಷೇತ್ರದಲ್ಲಿ ಈಗಾಗಲೇ ಚಾಲ್ತಿಯಲ್ಲಿ ಬರ್ತಾ ಇದೆ ಮತ್ತು ರೈತರಿಗೆ ಇದು ಯಾವ ರೀತಿ ಉಪಯೋಗ ಆಗ್ತಾ ಇದೆ, ಇದರಿಂದ ಮುಂದಿನ ದಿನಗಳಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಕೃಷಿ ಕ್ಷೇತ್ರದಲ್ಲಿ ಕಾಣಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥ ವಿಚಾರವಾಗಿ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದ ತಜ್ಞರಾದಂಥ ಡಾಕ್ಟರ್ ಶರಣಗೌಡ ಹಿರೇಗೌಡರು ನಮ್ಮೊಂದಿಗಿದ್ದಾರೆ. ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಮಾಡಿಕೊಳ್ಳೋಂಥ. ನಮಸ್ಕಾರ ಡಾಕ್ಟರ್ ಶರಣಗೌಡ್ರೆ.
2: ನಮಸ್ಕಾರ ಸರ್.
1: ಹೇಳಿ, ನಾವು ಇತ್ತೀಚೆಗೆ ನ್ಯಾನೋ ತಂತ್ರಜ್ಞಾನ ಭಾಳಷ್ಟು ಕ್ಷೇತ್ರದಲ್ಲಿ ಕೇಳ್ತಾ ಇದ್ದೇವೆ ಅದರ ಹೆಸರನ್ನು. ಕೃಷಿ ಕ್ಷೇತ್ರಕ್ಕೆ ಬಂದಾಗ ಈ ಮೊದಲನೇದಾಗಿ ನ್ಯಾನೋ ತಂತ್ರಜ್ಞಾನದ ವಿವರಣೆ ಕೊಡಿ. ಏನಿದು ನ್ಯಾನೋ ತಂತ್ರಜ್ಞಾನ ಅಂದರೆ?
2: ಸರ್, ಮುಖ್ಯವಾಗಿ ಹೇಳಬೇಕಂತಂದರೆ ತಮಗೆಲ್ಲ ತಿಳಿದ ಹಾಗೆ ನ್ಯಾನೋ ಅನ್ನೋದು ಒಂದು ಪದ ಸರ್. ಸೊ ಅದಕ್ಕಿಂತ ಮುಂಚೆ ಏನಾಗ್ತಾ ಇತ್ತು, ಕಣಗಳಲ್ಲಿ ಬೇರೆ ಬೇರೆ ಒಂದು ಸೈಜ್ ವೇರಿಯೇಷನ್ ಆದಾಗ 0.1 to 100 ನ್ಯಾನೋಮೀಟರ್ಸ್ ಅಂತ ಯಾವ ಕಣಗಳಿಗೆ ನಾವು ಐಡೆಂಟಿಫೈ ಮಾಡಿರ್ತೀವಿ ಅಂಥ ಕಣಗಳನ್ನು ನಾವು ನ್ಯಾನೋ ಕಣಗಳನ್ನಂತ ಹೇಳ್ತಾ ಇದ್ದೀವಿ. ಸೊ 1959 ರಿಚರ್ಡ್ ಫಿಯನ್ಮನ್ ಅಂತಂದು ಒಬ್ಬ ಫಿಸಿಷಿಯನ್ನು, ಸೊ ಅವರು ಈ ಒಂದು ನ್ಯಾನೋ ತಂತ್ರಜ್ಞಾನವನ್ನು ಕಂಡುಹಿಡಿದರು. ತದನಂತರ ಒಬ್ಬ ನೂರಿ ಟ್ಯಾಂಗುಚಿ ಅಂತೇಳಿ 1974, ಸೊ ಇದಕ್ಕೆ ಒಂದು ಹೆಸರಿಟ್ರು ನ್ಯಾನೋ ಟೆಕ್ನಾಲಜಿ ಅಂತ ಹೇಳಿಬಿಟ್ಟು. ಸೊ ಯಾಕೆಂದರೆ ಯಾವ ಕಣ ಒಂದು 0.1 to 100 ನ್ಯಾನೋಮೀಟರಲ್ಲಿರುತ್ತೆ, ಅಂದರೆ 10 to the power of -9 ನ್ಯಾನೋಮೀಟರಲ್ಲಿ ಬರುತ್ತೆ, ಅಂಥ ಕಣಗಳಿಗೆ ನಾವು ನ್ಯಾನೋ ಕಣಗಳಂತ ಗುರುತಿಸಲಾಗಿತ್ತು. ಸೊ ಆ ಕಣಗಳನ್ನು ಉಪಯೋಗ ಮಾಡಿಕೊಂಡು ಏನು ನಾವು ಒಂದು ಪ್ರೊಡಕ್ಟನ್ನು ಡೆವಲಪ್ ಮಾಡ್ತಾ ಇದ್ದೀವಿ, ಸೊ ಆ ಪ್ರೊಡಕ್ಟಿಗೆ ನ್ಯಾನೋ ಪ್ರೊಡಕ್ಟ್ ಅಂತ ಹೇಳಲಿಕ್ಕೆ ಸಾಧ್ಯತೆ ಆಗುತ್ತೆ. ಸೊ ಈಗಾಗಲೇ ತಮಗೆ ತಿಳಿದ ಹಾಗೆ ಮಾರುಕಟ್ಟೆಯಲ್ಲಿ ನ್ಯಾನೋ ಕಾರ್ ಅಂತ ಬಂತು, ನ್ಯಾನೋ ಸಿಮ್ ಅಂತ ಬಂತು. ಸೊ ಅವು ಯಾವುವು ನ್ಯಾನೋ ಒಂದು ಕಣಗಳನ್ನು ಯೂಸ್ ಮಾಡಿ ತಯಾರು ಮಾಡಿದಂಥ ವಸ್ತುಗಳಲ್ಲ. ಯಾಕಂದರೆ ನಾವು ಏನಾದರೂ ಒಂದು ಹೆಸರಿಡಬೇಕಾದ್ರೆ, ಸೊ ನಮಗೆ ಮಾಹಿತಿ ಪ್ರಕಾರ ಅದಕ್ಕೆ ಒಂದು ನ್ಯಾನೋ ಅಂತ ಹೆಸರುಕೊಳ್ಳಲಿಕ್ಕೆ ಬೇರೆ ಪದ ಇಲ್ಲ. ಸೊ ಅಂಥ ಒಂದು ಫ್ಯಾನ್ಸಿ ಬಿಡೋಗೋಸ್ಕರ ನ್ಯಾನೋ ಅಂತ ಇಟ್ಟಿದ್ದಾರೆ ಹೊರತಾಗಿ ಅದರಲ್ಲಿ ಯಾವುದೇ ರೀತಿಯ ಕಣಗಳನ್ನು ಉಪಯೋಗ ಮಾಡತಕ್ಕಂಥಲ್ಲ. ಸೊ ಮುಂದಿನ ದಿನಗಳಲ್ಲಿ ನಾವು ನೋಡಬೇಕಾದಾಗ ಯಾವಾಗ ಈ ಒಂದು ತಂತ್ರಜ್ಞಾನದ ಒಂದು ವಿಶ್ಲೇಷಣೆಯನ್ನು ಮಾಡಿಕೊಂಡಾಗ, ಸೊ ಏನು ಅದರ ಗಾತ್ರ ಕಡಿಮೆ ಆಗುತ್ತೆ, ಅದರ ಒಂದು ಏರಿಯಾ ಜಾಸ್ತಿ ಆಗುತ್ತೆ. ಸೊ 10 to the power of -9 ಅಂತ ಹೇಳಿದ ತಕ್ಷಣವೇ ದೊಡ್ಡ ಕಣಗಳನ್ನು ನಾವು ಕಟ್ಟು ಮಾಡಿದಾಗ ಅದರ ಒಂದು ಸರ್ಫೇಸ್ ಏರಿಯಾ ಜಾಸ್ತಿ ಆಗುತ್ತೆ. ಸರ್ಫೇಸ್ ಏರಿಯಾ ಜಾಸ್ತಿ ಆದಾಗ, ಸೊ ಒಂದು ಚಿಕ್ಕ ಉದಾಹರಣೆ ಕೊಡಬೇಕಂತಂದರೆ ಒಂದು ನೋಟ್ಬುಕ್ ಇದೆ, 100 pages ನೋಟ್ಬುಕ್ ಇದೆ. ಸೊ ಅದರ ಒಂದು ಥಿಕ್ನೆಸ್ ಬಂದುಬಿಟ್ಟು 1 cm ಅಂತ ಇಟ್ಕೊಳ್ಳಿ. ಸೊ ಅದರಲ್ಲಿ 100 pages ಇದೆ, ಅದನ್ನು ನಾವು 100 pages ಹಾರ್ಡ್ರೇ ಮಾಡಿದಾಗ ಅದು ನಮಗೆ 100 square feet ಏರಿಯಾ ಆಗಿ ಕನ್ವರ್ಟ್ ಆಗುತ್ತೆ. 1 square feet ಇರತಕ್ಕಂಥ ನೋಟ್ಬುಕ್ಕು 100 square feet ಆಗಿ ನಮ್ಮ ಕಣ್ಣಿಗೆ ಕಾಣುತ್ತೆ. ಸೊ ಅದೇ 100 square feet ಇರತಕ್ಕಂಥ ಒಂದು ಚಿಕ್ಕ ಕಣಗಳನ್ನು ಮಾಡಿಕೊಂಡಾಗ, ಅಂದರೆ ನ್ಯಾನೋ ತಂತ್ರಜ್ಞ ಬರೀ ಮೈಕ್ರೋದಲ್ಲಿ ಇದ್ವಿ, MML ಕೂಡ ಇಲ್ಲ, ಅದಕ್ಕಿಂತ ಚಿಕ್ಕ ಮಾಡಿಕೊಂಡಾಗ ನ್ಯಾನೋ ಹೋದಾಗ ಇದು ಒಂದು ಅಷ್ಟು ಏರಿಯಾವನ್ನು ಕವರ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಸೊ ಆ ಒಂದು ಕಣಗಳ ಒಂದು ಮಹತ್ವ. ಮತ್ತು ಇನ್ನೂ ಒಂದು ವಿಷಯ ಹೇಳಬೇಕಂತಂದರೆ, ಯಾವಾಗ ಕಣಗಳ ಒಂದು ಸೈಜ್ ಕಡಿಮೆ ಆಗುತ್ತೆ ಅದರ ಒಂದು ರಿಯಾಕ್ಟಿವಿಟಿ ಇರ್ಬೋದು. ಸೊ ನಾವು ಈಗಾಗಲೇ ನಾವು ಬೆಳಕಿನಲ್ಲಿ ನೋಡಿದಾಗ ಚಿಕ್ಕ ಚಿಕ್ಕ ಕಣಗಳು ಆ ಒಂದು ಬೆಳಕಿನ ಒಂದು ಶಾಖೆಗೆ ಅಥವಾ ಒಂದು ಬೆಳಕಿಗೆ ಕಾಣತಕ್ಕಂಥ ಕಣಗಳು ನಾವು ಮೇಲೆ ಕೆಳಗೆ ಹೋಗೋದನ್ನು ನೋಡ್ತಾ ಇರ್ತೀವಿ. ಸೊ ಅದು ಬಂಬಾರ್ಡಿಂಗ್ ಅಂತ ಹೇಳ್ತಾ ಇದ್ದೀವಿ. ಸೊ ಬ್ರೌನಿಯನ್ ಮೋಷನ್ನಲ್ಲಿದ್ದಾಗ ಕಣಗಳು ಮೇಲೆ ಕೆಳಗೆ ಹೋಗ್ತಾವೆ, ಯಾಕಂದರೆ ಗುರುತ್ವಾಕರ್ಷಣೆ ಇರೋದಿಲ್ಲ, ಕಣಗಳ ಸೈಜ್ ಚಿಕ್ಕದಾಗಿರುತ್ತೆ. ಸೊ ಇಂಥ ಒಂದು ಸಂದರ್ಭದಲ್ಲಿ ಅದು ನಮಗೆ ಬೇಗನೆ ರೀಚ್ ಮಾಡಲಿಕ್ಕೆ, ಟಾರ್ಗೆಟ್ ರೀಚ್ ಮಾಡಲಿಕ್ಕೆ ಇದು ತುಂಬ ಉಪಯುಕ್ತ ಆಗುತ್ತದೆ. ಅದಲ್ಲದೆ ಎಂಜಾಯ್ಮೆಂಟ್ ಆ್ಯಕ್ಟಿವಿಟಿ ಕೂಡ ತುಂಬ ಒಂದು ಅದ್ಭುತವಾದ ಒಂದು ವಿಶ್ಲೇಷಣೆ ಈಗಾಗಲೇ ಅನೇಕ ವಿಜ್ಞಾನಿಗಳು ಕಂಡುಹಿಡಿದಿದ್ದಾರೆ. ಸೊ ಅದೇ ಅಲ್ಲದೆ ಈ ಕಣಗಳು ಎಲ್ಲ ರೀತಿಯ ಶಕ್ತಿಯನ್ನು ಹೊಂದಿರತಕ್ಕಂಥ ಒಂದು ವಿಜ್ಞಾನದಲ್ಲಿ ಲಿಖಿತ ರೂಪದಲ್ಲಿ ಲಭ್ಯವಾಗಿರುತ್ತದೆ.
1: ಅಂದರೆ ನ್ಯಾನೋ ಕಣಗಳು ಒಂದು ಬಳಕೆ ಕೃಷಿ ಕ್ಷೇತ್ರದಲ್ಲಿ ಬರಬೇಕಾಗಿದೆ. ನ್ಯಾನೋ ತಂತ್ರಜ್ಞಾನ ಅಂದರೆ ನ್ಯಾನೋ ಅತಿ ಸೂಕ್ಷ್ಮವಾದಂಥ ಒಂದು ಕಣಗಳ ಒಂದು ಬಳಕೆ ತಂತ್ರಜ್ಞಾನ ಇದೆ.
2: ಹೌದು, ಹೌದು.
1: ಈಗ ಕೃಷಿಗೆ ಬಂದಾಗ, ಕೃಷಿ ಕ್ಷೇತ್ರಕ್ಕೆ ಬಂದಾಗ ಯಾವ್ಯಾವ ಒಂದು ಪ್ರಮುಖವಾದಂಥ ವಿಭಾಗಗಳಲ್ಲಿ ಈ ಒಂದು ನ್ಯಾನೋ ತಂತ್ರಜ್ಞಾನ ಈಗಾಗಲೇ ಚಾಲ್ತಿಯಲ್ಲಿ ಬಂದಿದೆ ಅಂತಿರ್ತಾವೆ?
2: ತಮಗೆ ತಿಳಿದ ಹಾಗೆ ರೈತ ಬಾಂಧವರಿಗೆ ಒಂದು ಹೇಳಿಕೆ ಅಂತಂದರೆ, ಕಳೆದ 2 ವರ್ಷದಿಂದ ಭಾರತ ಸರ್ಕಾರ ಇಫ್ಕೋದಿಂದ ತಯಾರಿಸಿದಂಥ ಒಂದು ನ್ಯಾನೋ ಯೂರಿಯಾವನ್ನು ಈಗ ಮಾರುಕಟ್ಟೆಯಲ್ಲಿ ಬಿಡುಗಡೆ ಮಾಡಿತ್ತು. ಸೊ ಕೆಲ ವಿಜ್ಞಾನಿಗಳು ಅಥವಾ ಕೆಲ ರೈತರು ಅದರ ಒಂದು ಉಪಯೋಗ ಇದೆ ಅಂತ ಹೇಳಿದರು, ಕೆಲ ರೈತರು ಉಪಯೋಗ ಇಲ್ಲ ಅಂತ ಹೇಳಿದರು. ಏನಂತಂದರೆ, ಯಾವಾಗ ನಾವು ಒಂದು 50 ಕೆಜಿ ಒಂದು ಗೊಬ್ಬರವನ್ನು ಯೂಸ್ ಮಾಡ್ತಾ ಇದ್ವಿ, ಅದಕ್ಕೆ ಒಂದು ರಿಪ್ಲೇಸ್ಮೆಂಟ್ ಆಗಿ, ಅದಕ್ಕೆ ಒಂದು ಬದಲಾವಣೆಯಾಗಿ ನೀವು ಎನರ್ಜಿ ಬೂಸ್ಟರ್ ಆಗಿ ಅಂದರೆ ಫೋಲಿಯರ್ ಅಪ್ಲಿಕೇಶನ್ ಮಾಡಲಿಕ್ಕೆ 2 ಸರಿ ನೀವು ಅಪ್ಲೈ ಮಾಡಿ ಅಂತಂದು ಏನು ಒಂದು ಆದೇಶವನ್ನು ಹೊರಡಿಸ್ತು, ಆ ರೀತಿ ನೀವು ಉಪಯೋಗ ಮಾಡಿದರೆ ಖಂಡಿತ ಇದರ ಒಂದು ಇಟ್ ಈಸ್ ನಾಟ್ ಸಬ್ಸ್ಟಿಟ್ಯೂಟ್ ಅಲ್ಲ, ಇದು ಸಪ್ಲಿಮೆಂಟ್ರಿ. ಇದು ಸಪ್ಲಿಮೆಂಟ್ರಿ ಆಗಿ ನೀವು ಕೊಟ್ಟಾಗ ಸೊ ಅದರ ಒಂದು ಶಕ್ತಿ ಕೂಡ ಹೆಚ್ಚಿಗಾಗುತ್ತೆ, ಅದರ ಒಂದು ಬಳಕೆ ಕೂಡ ಹೆಚ್ಚಿಗಾಗುತ್ತೆ. ಈ ದಿನಗಳಲ್ಲಿ ನೋಡಿದಾಗ ಯಾವಾಗ ಇಫ್ಕೋ ಯೂರಿಯಾ ಬಂತು, ಇಫ್ಕೋ DAP ಬಂದಿದೆ, ಜಿಂಕ್ ಬಂದಿದೆ, ಕಾಪರ್ ಬಂದಿದೆ, ಪೊಟ್ಯಾಶ್ ಬಂದಿದೆ, ಹೀಗೆ ಅನೇಕ ಬೇರೆ ಬೇರೆ ಕಂಪನಿಗಳು ಕೂಡ ನ್ಯಾನೋ ಒಂದು ಮೈಕ್ರೋನ್ಯೂಟ್ರಿಯೆಂಟ್ಸು ಈಗ ಮಾರುಕಟ್ಟೆಗೆ ಬರ್ತಾ ಇದೆ. ಸೊ ಯಾವುದೇ ಕಣಗಳು ಮಾರುಕಟ್ಟೆಗೆ ಬಿಡುಗಡೆ ಮಾಡೋಕ್ಕಿಂತ ಮುಂಚೆ ಸರ್ಕಾರದಿಂದ ಮಾನ್ಯತೆ ಪಡೆದು ಎಷ್ಟು ಆ ಕಣಗಳ ಒಂದು ಕಣಗಳ ಸೈಜ್ ಇರಬೇಕು, ಗಾತ್ರವಾಗಿರಬೇಕು, ಮತ್ತು ಅದರ ಒಂದು ರಿಯಾಕ್ಟಿವಿಟಿ ಎಷ್ಟಿರಬೇಕು ಅಂತ ಹೇಳ್ತೀವಿ, ಅಂದರೆ ಪೊಟೆನ್ಷಿಯಲ್ ಜೀಟಾ ಪೊಟೆನ್ಷಿಯಲ್ ಎಷ್ಟಾಗಿರಬೇಕು ಅಂತಂದು ಈಗಾಗಲೇ ಸರ್ಕಾರದಿಂದ ಆದೇಶ ಕೂಡ ಒಂದು ಬಂದಿದೆ. ಬಟ್ ಇದು ನ್ಯಾನೋ ಕಣಗಳನ್ನು ನಾವು ಫೋಲಿಯರ್ ಅಪ್ಲಿಕೇಶನ್ ಮಾತ್ರ ಸರ್ಕಾರ ಈಗ ಒಂದು ನಿರ್ಧಾರ ಮಾಡಲಾಗಿದೆ, ಬಟ್ ಯಾವುದೇ ರೀತಿ ಸಾಯಿಲ್ ಅಪ್ಲಿಕೇಶನ್ಗೆ ಇನ್ನೂ ಆದೇಶ ಹೊರಡಿಸಿಲ್ಲ. ಕಾರಣಗಳು ಸುಮಾರಿದೆ.
1: ಈಗ ನ್ಯಾನೋ ಅಂದರೆ ಬೇರೆ ಬೇರೆ, ಈಗ ಪೊಟ್ಯಾಶ್ ಬಂದಿದೆ, ಜಿಂಕ್ ಬಂದಿದೆ ಅಂತ ವಿಚಾರ ಹೇಳಿದ್ರಿ, ನ್ಯಾನೋ ಯೂರಿಯಾ ಬಂದಿದೆ, ನ್ಯಾನೋ DAP ಬಂತು. ಹಿಂದಕ್ಕೆಲ್ಲ ನೋಡ್ರಿ, ತಾವು ಹೇಳಿದಂಗೆ ಒಂದು 50 ಕೆಜಿ ಬ್ಯಾಗನ್ನು ತಂದು ಯೂರಿಯಾ ಗೊಬ್ಬರವನ್ನು ಹಾಕಬೇಕಾದದ್ದನ್ನು ಈಗ ಕೇವಲ 150 ml ಒಂದು ಬ್ಯಾಗ್ನಷ್ಟು ಶಕ್ತಿ ಕೊಡ್ತಕ್ಕಂಥ ಪೋಷಕಾಂಶ ಇರತಕ್ಕಂಥ ನ್ಯಾನೋ ಯೂರಿಯಾ ಕಂಡುಹಿಡಿದ್ರು. ಅದರ ಈ ನ್ಯಾನೋ ತಂತ್ರಜ್ಞಾನ ಈ ರೀತಿ ಕಂಡುಹಿಡಿದು ಇದನ್ನು ಬಳಸೋದ್ರಿಂದ ರೈತರಿಗೆ ಏನು ಲಾಭ ಆಗದಂತೀರಿ
2: ಸರ್? ಮುಖ್ಯವಾಗಿ ಹೇಳಬೇಕಂತಂದರೆ, ಒಂದು ಅಷ್ಟು ಗಾತ್ರದ ಒಂದು ಮಟೀರಿಯಲ್ ನಮಗೆ ಸೇವ್ ಆಗುತ್ತೆ, ಅಂದರೆ ಕಾಸ್ಟ್ ಸೇವ್ ಆಗುತ್ತೆ,
1: ಟ್ರಾನ್ಸ್ಪೋರ್ಟೇಷನ್
2: ಕಾಸ್ಟ್ ಸೇವ್ ಆಗುತ್ತೆ, ಬಳಕೆ ಪ್ರಮಾಣ ಕಡಿಮೆ ಆಗುತ್ತೆ. ಸೊ ಇನ್ನೊಂದು ಮುಖ್ಯವಾಗಿ ಏನಂತಂದರೆ, ಅಷ್ಟು ಏನು ಟಾಕ್ಸಿಕ್ ಸಾಯಿಲಲ್ಲಿ ಹೋಗ್ತಾ ಇತ್ತು ಅಥವಾ ಎನ್ವೈರ್ಮೆಂಟಲ್ಲಿ ಹೋಗ್ತಾ ಇತ್ತು, ಅಂಥ ಒಂದು ಎನ್ವೈರ್ಮೆಂಟ್ ಟಾಕ್ಸಿಕ್ ಇರ್ಬೋದು, ಸಾಯಿಲ್ ಟಾಕ್ಸಿಕ್ ಇರ್ಬೋದು, ಅದನ್ನು ಕಡಿಮೆ ಮಾಡುವ ಒಂದು ಶಕ್ತಿ ಈ ಒಂದು ನ್ಯಾನಕಣಗಳಲ್ಲಿ ಇದೆ ಅಂತಂದು ಈಗಾಗಲೇ ವಿಜ್ಞಾನಿಗಳು ದೃಢಪಡಿಸಿದ್ದಾರೆ.
1: ಅಂದರೆ ಇದು ಪೋಷಕಾಂಶ ಕ್ಷೇತ್ರದಲ್ಲೇ ಆಯಿತು ನ್ಯಾನೋ ತಂತ್ರಜ್ಞಾನ ಕೃಷಿಗೆ ಬಂದಂಗೆ.
2: ಹೌದು.
1: ಇನ್ನು ಮತ್ತೆ ಬೇರೆ ಅಂಗಗಳಲ್ಲಿ, ಕೃಷಿಯ ಬೇರೆ ವಿಭಾಗಗಳಲ್ಲಿ ಯಾವ ರೀತಿ ಪ್ರಚಲಿತವಾಗಿ ಬರ್ತಾ ಇದೆ ಮುಂದಿನ
2: ಸರ್? ಕೃಷಿ ಅಂತ ಅಂದ ತಕ್ಷಣ ಒಂದು ಬೀಜ ಮುಖ್ಯ. ಸೊ ಬೀಜಕ್ಕೆ ನಾವು ನ್ಯಾನೋ ಕಣಗಳನ್ನು ಲೇಪನೆ ಮಾಡಿದಾಗ, ಸೊ ಈಗಾಗಲೇ ನಮ್ಮ ವಿಶ್ವವಿದ್ಯಾಲಯದಲ್ಲಿ, ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ಮತ್ತು ನ್ಯಾನೋ ತಂತ್ರಜ್ಞಾನ ಕೇಂದ್ರದಲ್ಲಿ ಅನೇಕ ವಿವಿಧ ವಿಭಾಗಗಳ ಒಂದು ವಿಜ್ಞಾನಿಗಳ ಸಹಯೋಗದೊಂದಿಗೆ ಅನೇಕ ಒಂದು ಸಂಶೋಧನೆ ಕೂಡ ಮಾಡಲಾಗಿದೆ. ಅದರಲ್ಲಿ ಮುಖ್ಯವಾಗಿ ಒಂದು ಲೇಪನ ಶಕ್ತಿ ಅಂತ ಹೇಳ್ತೀವಿ ನಾವು, ಅಂದರೆ ಬೀಜಗಳಿಗೆ ಲೇಪನ ಮಾಡಿದಾಗ
1: ಬೀಜೋಪಚಾರ
2: ಮಾಡ್ತಾ ಇದ್ವಿ. ಸೊ ಬೀಜೋಪಚಾರವನ್ನು ನಾವು ನ್ಯಾನೋ ಕಣಗಳಿಂದ ಮಾಡಿದಾಗ, ನಾವು ಮಾಡಿದಂಥ ಕಣಗಳು ಏನಂದರೆ ಸಿಲ್ವರ್ ನ್ಯಾನೋ ಕಣಗಳು ಇರ್ಬೋದು, ಜಿಂಕ್ ನ್ಯಾನೋ ಕಣಗಳು ಇರ್ಬೋದು, ಕಾಪರ್ ನೆನಕಣಗಳು ಇರ್ಬೋದು, ಇದರಿಂದ ನಮಗೆ ಒಂದು ಬೀಜಗಳ ಒಂದು ಉತ್ಪತ್ತಿ ಅಂದರೆ ಏನು ಮೊಳಕೆ ಒಡೆಯುವ ಒಂದು ಪ್ರಮಾಣ ಏನಿದೆಯಲ್ಲ, ಅದು ನಮಗೆ ಆಲ್ಮೋಸ್ಟ್ 10-15% ವರೆಗೂ ಹೆಚ್ಚಿಗೆ ಬಂದಿದೆ. ಅದಲ್ಲದೆ ಇಳುವರಿ ಕೂಡ ಒಂದು ಅಧಿಕವಾಗಿದ ಒಂದು ಸಂಶೋಧನೆ ಕೂಡ ನಮಗೆ ಕಂಡು ಬಂದಿದೆ. ಸೊ ಮುಖ್ಯವಾಗಿ ನಾವು ಈ ಭಾಗದಲ್ಲಿರ್ತಕ್ಕಂಥ ಪ್ಯಾಡಿ ಮೇಲೆ ರಿಸರ್ಚ್ ಮಾಡಿದ್ವಿ, ಭತ್ತದ ಮೇಲೆ ಮಾಡಿದ್ದೀವಿ, ತೊಗರಿ ಮೇಲೆ ಮಾಡಿದ್ದೀವಿ, ಮೇಜ್ ಮೇಲೆ ಮಾಡಿದ್ದೀವಿ. ಸೊ ಹೀಗೆ ಅನೇಕ ಒಂದು ಕ್ರಾಪ್ಗಳನ್ನು ತೆಗೆದುಕೊಂಡು ಬೀಜೋಪಚಾರ ಕೂಡ ಮಾಡಿದ್ದೀವಿ, ಒಂದು ಸಿಂಪರಣೆ ಕೂಡ ಮಾಡಿದ್ದೀವಿ. ಸೊ ಅದರಿಂದ ನಮಗೆ ಕಂಡು ಬಂದಂಥ ಒಂದು ವಿಶ್ಲೇಷಣೆ ಏನಂತಂದರೆ, 10-18% ಈಲ್ಡ್ ನಮಗೆ ಜಾಸ್ತಿ ಬಂದಿದೆ. ಸೊ ಅದಲ್ಲದೆ ಮತ್ತು ಆ ಒಂದು ಬೀಜದಲ್ಲಿ ಯಾವುದೇ ರೀತಿಯ ಏನು ಕಣಗಳನ್ನು ಯೂಸ್ ಮಾಡಿರ್ತೀವಿ, ನಮಗೆ ಅಂಥ ಬೀಜಗಳ ಒಂದು ಟಾಕ್ಸಿಕಿಟಿ ಕೂಡ ನಮಗೆ ಕಂಡು ಬಂದಿಲ್ಲ ಅಂತ ಒಂದು ದೃಢಪಡಿಸಲಾಗಿದೆ.
1: ಈಗ ಮತ್ತೊಂದು ಕೃಷಿ ಪರಿಕರ ಅಂತಂದರೆ, ತಾವು ಹೇಳಿದಂಗೆ ಬೀಜೋಪಚಾರ ಮಾಡಲಿಕ್ಕೆ ನ್ಯಾನೋ ತಂತ್ರಜ್ಞಾನದಿಂದ ಲೇಪನವನ್ನು ಮಾಡಲಿಕ್ಕೆ ಸಾಧ್ಯತೆ ಆಗಿದೆ ಅಂತಕ್ಕಂಥದ್ದು, ಜೊತೆಗೆ ಪೋಷಕಾಂಶಗಳಲ್ಲಿ ನ್ಯಾನೋ ತಂತ್ರಜ್ಞಾನ ಬಂದಿದೆ. ಇನ್ನು ಕೀಟನಾಶಕ ರೋಗನಾಶಕ ಸಿಂಪರಣೆ ನೋಡ್ರಿ, ಲೈಟ್ರು 5 ಲೀಟರ್ ಕ್ಯಾನು 10 ಲೀಟರ್ ಕ್ಯಾನು ಎಲ್ಲ ತಂತಾನು ಸಿಂಪರಣೆ ಮಾಡ್ತಿರ್ತಾರೆ, ಇಲ್ಲಿ ನ್ಯಾನೋ ತಂತ್ರಜ್ಞಾನ ಬಂದಿದೆಯಾ, ಬಳಕೆ ಆಗ್ತದೆ ಹೇಗೆ?
2: ಈಗ ಕೆಲವೊಂದು ಕಂಪನಿಗಳು ನ್ಯಾನೋ ಕಣಗಳನ್ನು ಯೂಸ್ ಮಾಡಿಕೊಂಡು ಈಗ ಕೀಟನಾಶಕಗಳು ಕೂಡ ಬಂದಿದೆ ಮತ್ತು ಹರ್ಬಿಸೈಡ್ಸ್ ಕೂಡ ಬಂದಿದೆ,
1: ರೋಗನಾಶಕ
2: ಮತ್ತು ಕೂಡ ಬಂದಿದೆ ಸರ್. ಆದರೆ ಯಾರೂ ಅದನ್ನು ನೇರವಾಗಿ ಒಂದು ಕ್ಲೇಮನ್ನು ಮಾಡ್ತಾ ಇಲ್ಲ, ಯಾಕಂದರೆ ಸರ್ಕಾರದಿಂದ ಮಾನ್ಯತೆಯನ್ನು ಪಡೆದುಕೊಂಡಿಲ್ಲ. ಬಟ್ ಮುಂದಿನ ದಿನಗಳಲ್ಲಿ ಅವರಿಗೆ ಸರ್ಕಾರದಿಂದ ಮಾನ್ಯತೆ ಬಂದ ನಂತರ ಸೊ ಅದನ್ನು ಕೂಡ ಅವರು ಲೇಬಲಿಂಗ್ ಮಾಡ್ಕೊತಾರೆ. ಸೊ ಯಾಕೆ ಈ ಕಣಗಳ ತಮಗೆ ಆಗಲೇ ಈಗ ರೈತ ಬಾಂಧವರಿಗೆ ಹೇಳಿದೆ ಏನಂತಂದರೆ, ಯಾವಾಗ ಚಿಕ್ಕ ಕಣಗಳಾಗಿರುತ್ತೆ ಅದರದ್ದು ಆ್ಯಕ್ಟಿವಿಟಿ ಬೇಗನೆ ಆಗುತ್ತೆ, ಬೇಗನೆ ಒಂದು ನಿರ್ವಹಣೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಅಷ್ಟೇ ಅಲ್ಲದೆ ಸೊ ಇದರ ಇನ್ನೊಂದು ಮುಖ್ಯ ಉಪಯೋಗ ಏನಂತಂದರೆ, ಸೊ ಈ ಕಣಗಳು ಆಕ್ಟಿವ್ ಆಗುತ್ತೆ. ಅಂದರೆ ಆ್ಯಕ್ಟಿವ್ ಅಂತಂದರೆ ಯಾವಾಗ ಅಲ್ಲಿ ಕೀಟಗಳು ಇರೋದಿಲ್ಲ ಅದು ಯಾವುದೇ ರೀತಿ ಆ್ಯಕ್ಟಿವಿಟಿ ಇರಲ್ಲ, ಯಾವಾಗ ಕೀಟಗಳು ಬರುತ್ತೆ ಅದು ಆ್ಯಕ್ಟಿವ್ ಯುನಿಗ್ರೇಟೆಡ್ಸ್ ಅಂತ ಹೇಳ್ತೀವಿ, ಅದು ಆ್ಯಕ್ಟಿವ್ ಆಗಿ ಆ ಕೀಟಗಳನ್ನು ನಿರ್ನಾಮ ಮಾಡಲಿಕ್ಕೆ ಅಥವಾ ಆ ಕೀಟಗಳನ್ನು ಕೊಲ್ಲಲಿಕ್ಕೆ ಈ ಒಂದು ಕಣಗಳು ತುಂಬ ಉಪಯುಕ್ತವಾಗ್ತಾ ಇದೆ ಸರ್.
1: ಈಗಾಗಲೇ ತಾವು ಹೇಳಿದಂಗೆ ನ್ಯಾನೋ ಡಿ ಎ ಪಿ ಮತ್ತು ನ್ಯಾನೋ ಯೂರಿಯಾ ಇವುಗಳನ್ನು ಸಿಂಪರಣೆ ಮಾಡಲಿಕ್ಕೆ ಮಾತ್ರ ರೆಕಮೆಂಡೇಶನ್ ಇದೆ.
2: ಹೌದು ಹೌದು,
1: ಮಣ್ಣಿಗೆ ಹಾಕ್ಲಿಕ್ಕೆ ಅದು ಇಲ್ಲ.
2: ಇಲ್ಲ, ಈಗ ಸರ್ಕಾರದ ಒಂದು ಆದೇಶದ ಪ್ರಕಾರ ಇದನ್ನು ಎರಡು ಸಾರಿ ಅಪ್ಲೈ ಮಾಡಲಿಕ್ಕೆ, ಟೂ ಟೈಮ್ಸ್ ಪೋಲಿಯೋ ಸ್ಪ್ರೇ ಮಾಡಲಿಕ್ಕೆ ಮಾತ್ರ ರೆಕಮೆಂಡ್ ಮಾಡಿದ್ರೆ 2% ಅಥವಾ 4%, ಮ್ಯಾಕ್ಸಿಮಮ್ 4% ಕೂಡ ನೀವು ಅಪ್ಲೈ ಮಾಡಲಿಕ್ಕೂ ಸ್ಪ್ರೇ ಮಾಡಲಿಕ್ಕೂ ರೆಕಮೆಂಡೇಶನ್ ಇರೋದಿಲ್ಲ.
1: ಈಗ ನಿಮ್ಮಲ್ಲಿ ನ್ಯಾನೋ ಒಂದು ಕೇಂದ್ರ ಇದೆ.
2: ಹೌದು,
1: ನ್ಯಾನೋ ತಂತ್ರಜ್ಞಾನ ಕೇಂದ್ರ.
2: ಹೌದು,
1: ಇಲ್ಲಿ ಏನೇನು ಮುಖ್ಯವಾಗಿ ಏನೇನು ಚಟುವಟಿಕೆಗಳು ನಡೆದಿದ್ದಾವೆ
2: ಸರ್? ಇದು 2011 ಈ ಒಂದು ಕೇಂದ್ರ ಆರಂಭವಾಗಿ ಸೊ ಇವತ್ತಿಗೆ ಆಲ್ಮೋಸ್ಟ್ ನಮಗೆ 14 ಕಳೆದ ನಂತರ 8 ಒಂದು ಪೇಟೆಂಟ್ ಕೂಡ ಈ ಒಂದು ಕೇಂದ್ರಕ್ಕೆ ಲಭಿಸಿದವಾಗಿದೆ ಸರ್. 3 ಪೇಟೆಂಟ್ಗಳು ನೀರಿನ ಒಂದು ಶುದ್ಧೀಕರಣ ಮಾಡಲಿಕ್ಕೆ ನಮಗೆ ಲಭಿಸಿದೆ. ಸೊ ಅದು ಬಂದುಬಿಟ್ಟು ವಾಟರ್ ಪ್ಯೂರಿಫಿಕೇಷನ್ ಸಿಸ್ಟಮ್ ಅಂತ ಹೇಳಿಬಿಟ್ಟು ನೀರಿನಲ್ಲಿ ಎಸ್ಪೆಷಲಿ ನಮ್ಮ ಡೈರಿ ಇಂಡಸ್ಟ್ರಿಯಲ್ಲಿ ಬರ್ತಕ್ಕಂಥ ಬಿ ಓ ಡಿ ಇರ್ಬೋದು, ಸಿ ಓ ಡಿ ಇರ್ಬೋದು, ಸಲ್ಫೇಟ್ ಇರ್ಬೋದು, ಫಾಸ್ಫೇಟ್ ಇರ್ಬೋದು, ಅಂಥ ಒಂದು ದ್ರಾವಣಗಳನ್ನು ಬೇರ್ಪಡೆ ಮಾಡಲಿಕ್ಕೆ ನಮಗೆ 3 ಪೇಟೆಂಟ್ಗಳು ಲಭಿಸಿದೆ ಸರ್. ಅದಲ್ಲದೆ ಸೊ ತಮಗೆ ತಿಳಿದ ಹಾಗೆ ಈ ಭಾಗದಲ್ಲಿ ನಾವು ರೈಸನ್ನು ಅದರ ವಯಸ್ಸು ಎಷ್ಟಂತ, ಏಜಿಂಗ್ ಅಂತ ಹೇಳ್ತೀವಿ, ರೈಸ್ ಹಳೆದಾಗಿದೆಯೋ ಹೊಸದಾಗಿದೆ ಅಂತ ಕಂಡಿಡಲಿಕ್ಕೆ ರೈಸ್ ಏಜಿಂಗ್ ಒಂದು ತಂತ್ರಜ್ಞಾನವನ್ನು ಸೊ ನ್ಯಾನೋ ಕಣಗಳಿಂದ ನಾವು ಸೆನ್ಸಾರ್ಸನ್ನು ಡೆವಲಪ್ ಮಾಡಿ ಕೂಡ ಸೊ ಅದು ಅಂಥ ಒಂದು ತಂತ್ರ ಕೂಡ ಪೇಟೆಂಟ್ ಮಾಡಲಾಗಿದೆ. ಸೊ ಅದಲ್ಲದೆ ಈಗ ನಾವು ಒಂದು ಹಣ್ಣು ಹೇಗೆ ಚೆನ್ನಾಗಿದೆಯೋ ಇಲ್ಲ ಅದರ ಸೆಲ್ಫ್ ಲೈಫ್ ಅಂದರೆ ಪಿ ಎಚ್ ವೇರಿಯೇಷನ್ಸ್ ಆದಾಗ ಕಲರ್ಗಳು ಚೇಂಜ್ ಆಗುತ್ತೆ. ಸೊ ನಾವು ಇಂಟೆಲಿಜೆಂಟ್ ಪ್ಯಾಕೇಜಿಂಗ್ ಅಂತ ಹೇಳ್ತೀವಿ, ಸ್ಮಾರ್ಟ್ ಪ್ಯಾಕೇಜ್ ಅಂತ ಹೇಳ್ತೀವಿ. ಸೊ ಎಲೆಕ್ಟ್ರೋಸ್ಟಾಟಿಕ್ ಸ್ಪಿನ್ನಿಂಗ್ ಮಷಿನನ್ನು ಯೂಸ್ ಮಾಡಿಕೊಂಡು ಸ್ಟ್ರಿಪ್ಪನ್ನು ಡೆವಲಪ್ಮೆಂಟ್ ಮಾಡಿ ಸೊ ಆ ಹಣ್ಣಿನ ಒಂದು ಜೀವಿತಾವಧಿಯನ್ನು ನಾವು ದೃಢೀಕರಣ ಮಾಡಲಿಕ್ಕೆ ಕೂಡ ನಮಗೆ ಪೇಟೆಂಟ್ ತರ್ತಾ ಇದೆ. ಸೊ ಈಗ ಇದೇ ರೀತಿ ಅನೇಕ ಒಂದು ವಿಷಯಗಳ ಬಗ್ಗೆ ನಮ್ಮ ಒಂದು ತಂತ್ರಜ್ಞಾನ ಪೇಟೆಂಟ್ಗಳು ಲಭಿಸಿದೆ ಮತ್ತು ಅದನ್ನು ನಾವು ಕಮರ್ಷಿಯಲೈಸೇಷನ್ ಕೂಡ ಈಗ ಒಂದು ತಂತ್ರಜ್ಞಾನ ನಾವು ಮಾಡ್ತಾ ಇದ್ದೀವಿ ಸರ್.
1: ಮತ್ತೊಂದು ಕೃಷಿಯಲ್ಲಿ ಪ್ರಮುಖವಾದದ್ದು, ಕೃಷಿ ಪರಿಕರಗಳಲ್ಲಿ ಪ್ರಮುಖವಾದದ್ದು ಕೃಷಿ ಉಪಕರಣಗಳು.
2: ಹೌದು,
1: ಕೃಷಿ ಉಪಕರಣ ಅಂದರೆ ಇವತ್ತು ಕೂರಿಗೆ ಇರ್ಬೋದು, ಕುಂಟೆ ಇರ್ಬೋದು, ಬೇರೆ ಬೇರೆ ಕೃಷಿ ಒಂದು ಉಪಕರಣಗಳು, ಯಂತ್ರೋಪಕರಣಗಳು, ಇಲ್ಲಿ ಏನು ನ್ಯಾನೋ ತಂತ್ರಜ್ಞಾನ ಬಳಸಲಿ ಅಪ್ಲೈ ಮಾಡಲಿಕ್ಕೆ ಸಾಧ್ಯತೆ ಇದೆ ಮುಂದಿನ ದಿನಗಳಲ್ಲಿ?
2: ಖಂಡಿತ ಸಾಧ್ಯತೆ ಇದೆ ಸರ್. ಯಾಕಂದರೆ ತಮಗೆಲ್ಲ ತಿಳಿದಿರ್ಬೋದು ಮುಂಚೆ ನಮಗೆ ಚಾಕು ಅಂತಂದರೆ ನಾವು ಏನು ಕಾಯಿಪಲ್ಲೆ ವೆಜಿಟೇಬಲ್ ಕಟ್ ಮಾಡಲಿಕ್ಕೆ ಸೊ ಏನು ನಾವು ಚಾಕುಗಳನ್ನು ಯೂಸ್ ಮಾಡ್ತಾ ಇದ್ವಿ. ಸೊ ಅದಕ್ಕೆ ಯಾವುದೇ ರೀತಿಯ ಲೇಪನ ಮಾಡ್ತಾ ಇದ್ದಿಲ್ಲ. ಸೊ ನಿಮಗೆ 1 ವಾರ 2 ವಾರ ಅಥವಾ ಆ ತಕ್ಷಣ ಅದನ್ನೇ ಶಾರ್ಪ್ನಿಂಗ್ ಮಾಡಬೇಕಾಗಿತ್ತು. ಸೊ ತದನಂತರ ಏನಾಯ್ತು, ಈಗ ಸೆಲ್ಫ್ ಶಾರ್ಪ್ನಿಂಗ್ ಚಾಕುಗಳು ಬಂದವು, ಪ್ಲೇಟೆಡ್ ಚಾಕುಗಳು ಬಂದವು. ಸೊ ನೀವು ಕಟ್ ಮಾಡಿದಂಗೆಲ್ಲ ಅದು ಚಾಕು ಹಾಗೆ ಶಾರ್ಪ್ ಆಗ್ಕೋತ ಹೋಗುತ್ತೆ. ಸೊ ಇದಕ್ಕೆ ಒಂದು ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ ಶಿವಾಜಿ ಮಹಾರಾಜರು ಇರ್ಬೋದು, ಟಿಪ್ಪು ಸುಲ್ತಾನ ಇರ್ಬೋದು, ಅವರ ಒಂದು ಖಡ್ಗಕ್ಕೆ ಊರ್ಜ್ ಅಂತ ಮಟೀರಿಯಲ್ ಅನ್ನ ಒಂದು ಲೇಪನ ಮಾಡಿದ್ರು. ಆ ಊರ್ಜ್ ಮಟೀರಿಯಲ್ಲು ನ್ಯಾನೋ ಕಣಗಳನ್ನಿಂದ ತಯಾರಿಸಿ ಆ ಊರ್ಜ್ಗಳನ್ನು ಲೇಪನ ಮಾಡಿದಾಗ ಆ ಕತ್ತಿ ಸೆಲ್ಫ್ ಶಾರ್ಪ್ನಿಂಗ್ ಆಗ್ತದೆ ಅಂತಂದು ಇತ್ತೀಚಿನ ದಿನಗಳಲ್ಲಿ ದೃಢಪಡಿಸಲಾಗಿದೆ. ಸೊ ಮುಂದಿನ ದಿನಗಳಲ್ಲಿ ಖಂಡಿತ ಆ ಒಂದು ಮಟೀರಿಯಲ್ಸ್ಗೆ ನಾವು ಕೋಟ್ ಮಾಡಿದಾಗ ನಮ್ಮ ಏನು ರೈತ ಬಾಂಧವರಿಗೆ ಈ ಶಾರ್ಪ್ನಿಂಗ್ ಮಾಡ್ತಕ್ಕಂಥ ಅಥವಾ ಮುರಿದೋಗತಕ್ಕಂಥ ಕಣಗಳು ತುಂಬ ಇನ್ನೂ ವಿರಳವಾಗಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸೊ ಇನ್ನೂ ಒಂದು ಹೇಳಬೇಕಂತಂದರೆ ನಾವು ಕುಂಟೆಯನ್ನು ನೋಡಿದಾಗ ನಾವು ಏನು ಚಿಕ್ಕ ರೈತರು ಎತ್ತುಗಳನ್ನು ಯೂಸ್ ಮಾಡಿಕೊಂಡು ಕುಂಟೆ ಮಾಡೋದು ಸಂದರ್ಭದಲ್ಲಿ ಭಾರ ಜಾಸ್ತಿ ಆಗುತ್ತೆ. ಸೊ ಈಗ ಏನಂತಂದರೆ ನಾವು ಕಾರ್ಬನ್ ನ್ಯಾನೋ ಟ್ಯೂಬ್ಸ್ ಅಂತ ಬಂದಿದೆ. ಸೊ ಕಾರ್ಬನ್ ನ್ಯಾನೋ ಟ್ಯೂಬ್ಸು ತುಂಬ ಹಗುರವಾಗಿರುತ್ತೆ. ಸೊ ಅಂಥ ಒಂದು ಕಣಗಳನ್ನು ಯೂಸ್ ಮಾಡಿ ನಾವು ಮುಂದಿನ ದಿನಗಳಲ್ಲಿ ಮಾಡಿಕೊಂಡಾಗ ಎಲ್ಲ ರೀತಿಯ ಒಂದು ಕಾರ್ಯ ತುಂಬ ಸರಳವಾಗುತ್ತದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ.
1: ಮತ್ತೊಂದು ಪ್ರಮುಖವಾದದ್ದು ಈ ಪ್ರೊಸೆಸಿಂಗ್ ಇಂಡಸ್ಟ್ರಿಗಳಲ್ಲಿ, ವಿಶೇಷವಾಗಿ ಮೌಲ್ಯವರ್ಧನೆ ಮಾಡ್ತಕ್ಕಂಥ ಕೃಷಿ ಉತ್ಪನ್ನಗಳಲ್ಲಿ ಈ ನ್ಯಾನೋ ತಂತ್ರಜ್ಞಾನ ಬಳಸಲಿಕ್ಕೆ ಸಾಧ್ಯತೆ ಇದೆ. ಏನೇನು ಅಲ್ಲಿ ಅವಕಾಶಗಳಿದೆ ಮುಂದಿನ ದಿನಗಳಲ್ಲಿ?
2: ತಮಗೆ ಒಂದು ಮಾತು ಹೇಳಬೇಕಂತಂದರೆ ನಮ್ಮ ದೇಶ ಅಂತ ಅಂದ್ಕೊಂಡಾಗ, ಭಾರತ ದೇಶದಲ್ಲಿ ಈಗ ಸದ್ಯಕ್ಕೆ ಯಾವುದೇ ರೀತಿಯ ಒಂದು ಸರ್ಕಾರದಿಂದ ಒಂದು ಪರ್ಮಿಷನ್ ಇರೋದಿಲ್ಲ. ಬಟ್ ನಾವು ಹೊರದೇಶ ಅಂತ ಕಂಪೇರ್ ಮಾಡಿದಾಗ ಯು ಎಸ್ ಇರ್ಬೋದು, ಕೆನಡಾ ಇರ್ಬೋದು, ಜರ್ಮನ್ ಇರ್ಬೋದು, ಸೊ ಅಲ್ಲಿ ವಿವಿಧ ಒಂದು ಪದಾರ್ಥಗಳಿಗೆ ಈಗ ಆಲ್ರೆಡಿ ನ್ಯಾನೋ ಕಣಗಳನ್ನು ಲೇಪನ ಮಾಡ್ತಾ ಇದ್ದಾರೆ. ಟಿಪ್ ಟಾಪ್ ಅಂತ ಒಂದು ಬ್ರ್ಯಾಂಡ್ ಬ್ರೆಡ್ಡಲ್ಲಿ ಸೊ ನ್ಯಾನೋ ಕಣಗಳನ್ನು ಹಾಕಿ ಬ್ರೆಡ್ಗಳನ್ನು ಸೇಲ್ ಮಾಡ್ತಾ ಇದ್ದಾರೆ. ಇವನ್ ಅನೇಕ ಕಂಪನಿಗಳು ಐಸ್ಕ್ರೀಮ್ ಇರ್ಬೋದು, ಸೊ ಐಸ್ಕ್ರೀಮಲ್ಲಿ ನ್ಯಾನೋ ಕಣಗಳನ್ನು ಹಾಕಿ ಸೇಲ್ ಮಾಡ್ತಾ ಇದ್ದೀವಿ. ಸೊ ಈವನ್ ಬ್ರೀವಿಂಗ್ ಇಂಡಸ್ಟ್ರೀಸಲ್ಲಿ ಕೂಡ ನ್ಯಾನೋ ಕಣಗಳನ್ನು ಯೂಸ್ ಮಾಡ್ತಾ ಇದ್ದಾರೆ. ಸೊ ಅಂದರೆ ನಾವು ಯಾವಾಗ ಫೋರ್ಟಿಫಿಕೇಶನ್ ಮಾಡ್ತಾ ಇದ್ದೀವಿ ಸೊ ಅದರ ಒಂದು ರಿಯಾಕ್ಟಿವಿಟಿ ಜಾಸ್ತಿ ಆಗುತ್ತೆ. ಸೊ ಕಣಗಳ ನಾವು ಎಷ್ಟು ಕಡಿಮೆ ಯೂಸ್ ಮಾಡ್ತಾ ಇದ್ದೀವಿ, ಎಷ್ಟು ಗಾತ್ರವಾಗಿ ಯೂಸ್ ಮಾಡ್ತಾ ಇದ್ದೀವಿ, ಎಷ್ಟು ಪ್ರಿಸಿಷನ್ನಾಗಿ ಯೂಸ್ ಮಾಡ್ತಾ ಇದ್ದೀವಿ, ಅದರದ ಎಫೆಕ್ಟಿವಿಟಿ ರಿಯಾಕ್ಟಿವಿಟಿ ತುಂಬ ಒಂದು ಅದ್ಭುತವಾಗಿದೆ ಅಂತಂದು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಖಂಡಿತ ಮುಂದಿನ ದಿನಗಳಲ್ಲಿ ಇದರ ಒಂದು ಎಫೆಕ್ಟ್ ಇನ್ನೂ ತುಂಬ ಜಾಸ್ತಿ ಆಗಿರುತ್ತೆ.
1: ತಮ್ಮ ನ್ಯಾನೋ ಒಂದು ಸಂಶೋಧನಾ ಕೇಂದ್ರದಲ್ಲಿ ಮತ್ತೆ ಏನೆಲ್ಲ ಒಂದು ಚಟುವಟಿಕೆ ಇರ್ಬೋದು, ಜೊತೆಗೆ ಮುಂದಿನ ದಿನಗಳಲ್ಲಿ ಏನು ಒಂದು ಯೋಜನೆಗಳಿದ್ದಾವೆ, ಏನು ಫೋರ್ಕ್ಯಾಸ್ಟಿಂಗ್ ಇದೆ ನಿಮ್ಮದು?
2: ಸೊ ಈಗಾಗಲೇ ತಾವು ಹೇಳಿದಾಗೆ ನಮ್ಮ ಒಂದು ಕೇಂದ್ರ ಆರಂಭವಾದ ನಂತರ ಸೊ ಸುಮಾರು 14 ವರ್ಷದಲ್ಲಿ ನಾವು ಅನೇಕ ಒಂದು ತಂತ್ರಜ್ಞಾನಗಳನ್ನು ರೈತ ಬಾಂಧವರಿಗೆ ಕೊಡಲಿಕ್ಕೆ ಒಂದು ತಂತ್ರಜ್ಞಾನಗಳನ್ನು ನಾವು ರೆಡಿ ಮಾಡಿಕೊಂಡಿದ್ದೀವಿ. ಸೊ ಸರ್ಕಾರದಿಂದ ಮಾನ್ಯತೆ ಬಂದಾಗ ಅಥವಾ ಯಾರು ಕಮರ್ಷಿಯಲೈಸೇಷನ್ ಮಾಡ್ಕೊಳ್ತಾರೆ ಸೊ ಅಂಥ ಒಂದು ಕಮರ್ಷಿಯಲ್ ಕೂಡ ನಮ್ಮ ಒಂದು ಬಾಗಿಲ ಓಪನ್ ಆಗಿರ್ತಾರೆ ರೈತ ಬಾಂಧವರಿಗೆ. ಆಮೇಲೆ ಈಗ ಏನಾಗ್ತಾ ಇದೆ, ಇತ್ತೀಚಿನ ದಿನಗಳಲ್ಲಿ ಬೇರೆ ಬೇರೆ ರಾಜ್ಯದಿಂದ ನಮಗೆ ಒಂದು ಸ್ಯಾಂಪಲ್ಗಳು ಬರ್ತಾ ಇದೆ. ಸೊ ಅಂದರೆ ಆ ಕಣಗಳ ಏನು ಶೇಪ್ ಇದೆ, ಸೈಜ್ ಇದೆ, ಆಕಾರ ಇದೆ, ಅದರದ್ದು ಫಂಕ್ಷನಲ್ ಕ್ಯಾರೆಕ್ಟರ್ಸ್ ಏನಿದೆ, ಸೊ ಅಂಥ ಒಂದು ಟೆಸ್ಟ್ ಮಾಡಲಿಕ್ಕೆ ನಮಗೆ ವಿವಿಧ ಭಾಗದಿಂದ ಅನೇಕ ಸ್ಯಾಂಪಲ್ಗಳು ಬರ್ತಾ ಇದೆ. ಸೊ ಅದರಿಂದ ನಮ್ಮ ಒಂದು ಸೆಂಟರ್ ಕೂಡ ಈಗ ಸೆಲ್ಫ್ ಸಸ್ಟೇನ್ ಆಗಿ ಸೆಂಟರ್ ರನ್ ಆಗ್ತಾ ಇದೆ ಅಂತಂದು ಹೇಳಲಿಕ್ಕೆ ನನಗೆ ಇಷ್ಟ ಆಗ್ತಾ ಇದೆ.
1: ಅಂದರೆ ನೇರವಾಗಿ ರೈತರಿಗೆ ನ್ಯಾನೋ ತಂತ್ರಜ್ಞಾನ ನೇರವಾಗಿ ಅವರ ಒಂದು ಬಳಕೆಗೆ ಬರಲಿಕ್ಕೆ ಸಾಧ್ಯತೆ ಇದೆ ಮುಂದಿನ ದಿನಗಳಲ್ಲಿ, ನೇರವಾಗಿ ರೈತರೇ ಒಂದು ನ್ಯಾನೋ ತಂತ್ರಜ್ಞಾನವನ್ನು ಬಳಕೆ ತರುವಂಥದ್ದು?
2: ಸೊ ನೇರವಾಗಿ ರೈತರು ಮ್ಯಾನುಫ್ಯಾಕ್ಚರ್ ಮಾಡ್ಕೊಳ್ಳಿಕ್ಕೆ ಕಷ್ಟ ಆಗ್ಬೋದು, ಯಾಕಂತಂದರೆ ಇದು ತುಂಬ ಒಂದು ಪ್ರೊಸೆಸ್ ಕೂಡ ಕಷ್ಟ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಅದರದೇ ಆದ ಒಂದು ತಂತ್ರಜ್ಞಾನ ಬೇಕಾಗುತ್ತೆ. ಸೊ ಬಟ್ ಕಣಗಳು ನಮಗೆ ಮಾರುಕಟ್ಟೆಯಲ್ಲಿ ಲಭ್ಯವಾಗಿದ್ದಾಗ ಸೊ ಅದನ್ನು ನೇರವಾಗಿ ರೈತರ ಉಪಯೋಗ ಮಾಡ್ಬೋದು. ತಾವೇ ತಯಾರು ಮಾಡೋದಕ್ಕಿಂತ ಮುಂಚೆ ತಮಗೆ ಒಂದು ಈಗ ನಾವು ಹೇಗೆ ಬೀಜಗಳನ್ನು ನಾವು ಸರ್ಟಿಫೈಡ್ ಸೀಡ್ಸನ್ನು ತೆಗೆದುಕೊಂಡು ಉಪಯೋಗ ಮಾಡಬೇಕಂತ ಹೇಳ್ತಾ ರೆಕಮೆಂಡ್ ಮಾಡ್ತಾ ಇದ್ದೀವಿ. ಅದೇ ರೀತಿ ತಯಾರಾದಂಥ ನ್ಯಾನೋಕಣಗಳನ್ನು ರೈತರು ಸೀಡ್ ಮಿಕ್ಸಿಂಗ್ ಮಾಡೋದಿರ್ಬೋದು ಅಥವಾ ನಾವು ಸ್ಪ್ರೇ ಮಾಡಲಿಕ್ಕೆ ಯೂಸ್ ಮಾಡ್ತಕ್ಕಂಥ ಅನೇಕ ಮಿನರಲ್ಸ್ ಇರ್ಬೋದು, ಸೊ ಆ ಥರ ಯೂಸ್ ಮಾಡಿಕೊಂಡ ಖಂಡಿತ ಅವರ ಒಂದು ಇಳುವರಿ ಮತ್ತು ಅಧಿಕವಾಗುತ್ತಂತಂದು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ.
1: ಈಗ ಒಂದು ಇತ್ತೀಚೆಗೆ ಬಂದಂಥ ಹೊಸ ತಂತ್ರಜ್ಞಾನ ಕೃತಕ ಬುದ್ಧಿಮತ್ತೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೃಷಿಯಲ್ಲಿ ಸಾಕಷ್ಟು ಮುಂದಿನ ದಿನಗಳಲ್ಲಿ ಸ್ಕೋಪ್ ಇದೆ ಅದನ್ನು ಬಳಸಲಿಕ್ಕೆ ಅಂತಕ್ಕಂಥದ್ದು. ಅದೇ ರೀತಿ ಈ ನ್ಯಾನೋ ತಂತ್ರಜ್ಞಾನವನ್ನು ಮುಂದಿನ ದಿನಗಳಲ್ಲಿ ಇದಕ್ಕೆ ಒಳ್ಳೆ ಭವಿಷ್ಯ ಇದೆಯಾ ಕೃಷಿಯಲ್ಲಿ?
2: ಖಂಡಿತವಾಗಿ ಸರ್, ಯಾಕಂದರೆ ಈಗ ನಾವು ತಮಗೆ ತಿಳಿದ ಹಾಗೆ ನಾವು ಸುಮಾರು ರೆವಲ್ಯೂಷನ್ಗಳನ್ನು ಕೇಳ್ಕೊಂಡು ಬಂದ್ವಿ. ಗ್ರೀನ್ ರೆವಲ್ಯೂಷನ್ ಆಯಿತು, ವೈಟ್ ರೆವಲ್ಯೂಷನ್ ಆಯಿತು, ಯೆಲ್ಲೋ ರೆವಲ್ಯೂಷನ್ ಆಯಿತು. ಸೊ ಈಗ ನೆಕ್ಸ್ಟ್ ರೆವಲ್ಯೂಷನ್ ಅಂದರೆ ನ್ಯಾನೋ
1: ರೆವಲ್ಯೂಷನ್,
2: ಅದರಲ್ಲಿ ಯಾವುದೇ ರೀತಿಯ ಸಂದೇಹನೇ ಇಲ್ಲ. ಬಟ್ ತಾವು ಹೇಳಿದಾಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂತ ಹೇಳ್ತಾ ಇದ್ರೆ, ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಆಲ್ಸೋ ಕನೆಕ್ಟೆಡ್ ವಿತ್ ನ್ಯಾನೋ ಟೆಕ್ನಾಲಜಿ. ಸೊ ಎಷ್ಟು ನಾವು ನೋಟ್ಸ್ಗಳನ್ನು ಯೂಸ್ ಮಾಡ್ತಾ ಇದ್ದೀವಿ, ಎಷ್ಟು ಟೂಲ್ಸ್ಗಳನ್ನು ಯೂಸ್ ಮಾಡ್ತಾ ಇದ್ದೀವಿ, ಸೊ ಆ ಟೂಲ್ಸ್ ಎಲ್ಲ ರಿಲೇಟೆಡ್ ಟು ದಿ ನ್ಯಾನೋ ಟೆಕ್ನಾಲಜಿ ಅಂತಂದು ಈಗಾಗಲೇ ವಿಜ್ಞಾನಿಗಳು ತುಂಬ ಒಂದು ಕ್ಷೇತ್ರದಲ್ಲಿ ಹೇಳ್ತಾ ಇದ್ದಾರೆ.
1: ಒಳ್ಳೆಯದು ಶರಣಗೌಡ್ರೆ, ಕೊನೆಯದಾಗಿ ಏನು ಹೇಳಿಕ್ಕೆ ಇಷ್ಟಪಡ್ತೀರಿ ತಂತ್ರಜ್ಞಾನದ ಬಗ್ಗೆ, ರೈತರಿಗೆ ಯಾವ ರೀತಿ ಲಾಭ ತರ್ತಾ ಇದೆ ತಂತ್ರಜ್ಞಾನ ಇದು?
2: ಸೊ ಮುಖ್ಯವಾಗಿ ರೈತ ಬಾಂಧವರಲ್ಲಿ ವಿನಂತಿ ಮಾಡ್ಕೊಳ್ತಾ ಏನಂತಂದರೆ, ತಾವು ಅದನ್ನು ನೇರವಾಗಿ ಉಪಯೋಗ ಮಾಡಿ ಅದರ ಒಂದು ಸದುಪಯೋಗ ಪಡ್ಕೊಂಡಾಗ ಮಾತ್ರ ಅದರ ಒಂದು ಅನುಕೂಲ ಗೊತ್ತಾಗುತ್ತೆ. ಯಾರೋ ಹೇಳಿದ್ರಂತ ನಾವು ಉಪಯೋಗ ಮಾಡಿ ಚೆನ್ನಾಗಿಲ್ಲ ಅಂತ ಹೇಳೋದಕ್ಕಿಂತ, ಸೊ ಯಾವ ಒಂದು ಕಣ ಅಥವಾ ಯಾವುದೇ ಕಂಪನಿ ಇರ್ಬೋದು, ಸೊ ಯಾವ ಒಂದು ಕಣ ತಮಗೆ ಉಪಯೋಗ ಆಗುತ್ತೆ, ಸ್ಪ್ರೇ ಮಾಡಿದಾಗ ಯಾವಾಗ ಸ್ಪ್ರೇ ಮಾಡಬೇಕು ಅಂತ ವಿಜ್ಞಾನಿಗಳ ಮುಖಾಂತರ ತಿಳಿದುಕೊಂಡು ಸ್ಪ್ರೇ ಮಾಡಿ ಅದರ ಉಪಯೋಗ ಮಾಡಿಕೊಂಡ್ರೆ ಖಂಡಿತ ಮುಂದಿನ ದಿನಗಳಲ್ಲಿ ಏನು ನಾವು ಒಂದು ಕಷ್ಟವನ್ನು ಅನುಭವಿಸ್ತಾ ಇದ್ದೀವಿ ಅದಕ್ಕೆ ಪರಿಹಾರ ಇದ್ದೇ ಇದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ.
1: ಈಗ ನೋಡ್ರಿ, ಮೊದಲ ನಮ್ಮ ರೈತರು ಕೀಟನಾಶಕ ಅಥವಾ ರೋಗನಾಶಕ ಸಿಂಪರಣೆ ಮಾಡ್ಬೇಕಾದ್ರೆ ಒಂದು ಎಕರೆಗೆ 1 ಲೀಟರು ಎಲ್ಲ ಉಪಯೋಗ ಮಾಡ್ತಾ ಇದ್ರು, ಒಂದು ಎಕರೆಗೆ 1 ಲೀಟರು, ಅರ್ಧ ಲೀಟರು. ಇವಾಗ ಒಂದು ಎಕರೆಗೆ ಸಿಂಪರಣೆ ಮಾಡ್ಬೇಕಾದ್ರೆ 0.5 ಲೀಟರು ಅಂದ್ರೆ 250 ml, 200 ml, 100 ml ಆದರೂ ಒಂದು ಎಕರೆಗೆ ಸಿಂಪರಣೆ ಆಗತ್ತೆ ಅಂತ ಹೇಳ್ತಾರೆ.
2: ಸಾಕಾಗುತ್ತೆ,
1: ಇಲ್ಲೂ ಸಹ ನ್ಯಾನೋ ತಂತ್ರಜ್ಞಾನ ಬಳಕೆ ಆಗಿದೆ ಅಂತ ಇರ್ತಾವೆ.
2: ಖಂಡಿತ ಸರ್, ನಾವು ಮುಂಚೆ ನಾವು ಏನು ಜನರನ್ನ ಯೂಸ್ ಮಾಡಿಕೊಂಡು ಸ್ಪ್ರೇ ಮಾಡ್ತಾ ಇದ್ವಿ, ಸೊ ಇವಾಗ ತಮಗೆ ತಿಳಿದ ಹಾಗೆ ನಾವು ಡ್ರೋನ್ ಅನ್ನು ತಂತ್ರಜ್ಞಾನ ಯೂಸ್ ಮಾಡಿಕೊಂಡು ಈ ಒಂದು ನ್ಯಾನೋ ಕಣಗಳನ್ನು ಆಧಾರಿತ ಕೀಟನಾಶಕ ಯೂಸ್ ಮಾಡಿಕೊಂಡಾಗ ಖಂಡಿತ ಏರಿಯಾನು ಜಾಸ್ತಿ ಕವರ್ ಆಗುತ್ತೆ, ನಿಮಗೆ ಸೇವೂ ಆಗುತ್ತೆ, ಕಾಸ್ಟು ಕಡಿಮೆ ಆಗುತ್ತೆ ಅಂತಂದು ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಖಂಡಿತ ಮುಂದಿನ ದಿನಗಳಲ್ಲಿ ಈ ಒಂದು ತಂತ್ರಜ್ಞಾನಕ್ಕೆ ತುಂಬಾ ನಮ್ಮ ಕೃಷಿಯಲ್ಲಿ ಅನುಕೂಲವಾಗುತ್ತೆ, ರೈತ ಬಾಂಧವರಿಗೆ ಅನುಕೂಲವಾಗುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ.
1: ಒಳ್ಳೆಯದು ಶರಣಗೌಡ್ರೆ, ಇದುವರೆಗೆ ನ್ಯಾನೋ ತಂತ್ರಜ್ಞಾನದ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡದಕ್ಕೆ ನಮ್ಮ ರೈತರ ಪರವಾಗಿ ತಮಗೆ ಧನ್ಯವಾದ. ನಮಸ್ಕಾರ.
2: ನಮಸ್ಕಾರ ಸರ್, ಧನ್ಯವಾದಗಳು.
0: ಇದುವರೆಗೆ ಕೃಷಿಯಲ್ಲಿ ನ್ಯಾನೋ ತಂತ್ರಜ್ಞಾನ ಮತ್ತು ಇತ್ತೀಚಿನ ಬೆಳವಣಿಗೆಗಳು ಕುರಿತು ಡಾಕ್ಟರ್ ಶರಣಗೌಡ ಹಿರೇಗೌಡ ಅವರೊಂದಿಗೆ ಸಂದರ್ಶನ ಕೇಳಿಬಂದರೆ, ಈಗ ಕೇಳೋಣ ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ರೈತರಿಗಾಗಿ.
3: ರೈತ ಬಾಂಧವರು ಈಗ ಹವಾಮಾನ ವರದಿ ಮತ್ತು ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ಕೇಳೋಣ. ಭಾರತ ಹವಾಮಾನ ಇಲಾಖೆ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳಲ್ಲಿ ಮೋಡ ಕವಿದ ವಾತಾವರಣವಿರಲಿದ್ದು, ಬಿರುಗಾಳಿ ಸಹಿತ ಚದುರಿದ ಭಾಗಗಳಲ್ಲಿ ಹಗುರ ಪ್ರಮಾಣದ ಮಳೆ ಆಗುವ ಸಾಧ್ಯತೆ ಇದೆ. ಗರಿಷ್ಠ ಉಷ್ಣಾಂಶ 35-36 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ ಉಷ್ಣಾಂಶ 23-24 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 72-76% ಮತ್ತು ಕನಿಷ್ಠ ಆರ್ದ್ರತೆ 42-44% ಇರುವ ಸಾಧ್ಯತೆ ಇದೆ. ಗಾಳಿಯ ವೇಗ ಸರಾಸರಿ 6-8 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ ಎಂದು ರೈತ ಬಾಂಧವರಿಗೆ ಮುನ್ಸೂಚನೆಯನ್ನು ನೀಡಲಾಗಿದೆ. ಇನ್ನು ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು ಹೇಳೋದಾದರೆ, ಮಣ್ಣಿನಲ್ಲಿ ಸಾಕಷ್ಟು ತೇವಾಂಶ ಇದ್ದಲ್ಲಿ ಹಾಗೂ ಇತರೆ ನೀರಾವರಿ ಅನುಕೂಲತೆಗಳು ಇದ್ದಲ್ಲಿ ಮುಂಗಾರು ಬೆಳೆಗಳಾದಂತಹ ಹೆಸರು, ಗೋವಿನ ಜೋಳ, ಸಜ್ಜೆ, ಎಳ್ಳು, ಸಾವಿ ಹಾಗೂ ಶೇಂಗಾ ಬಿತ್ತನೆಯನ್ನು ಹಸಿ ಮಳೆ ಆದೊಡನೆ ಆದ್ಯತೆಯ ಮೇರೆಗೆ ಬಿತ್ತನೆಯನ್ನು ಮಾಡಿ. ಈಗಾಗಲೇ ಬಿತ್ತಿದ ಬೆಳೆಗಳಿಗೆ ಮಳೆಯ ಕೊರತೆ ಉಂಟಾದಲ್ಲಿ ಲಘು ನೀರಾವರಿಯನ್ನು ಒದಗಿಸಿ. ಈಗಾಗಲೇ ಬಿತ್ತಿದ ಬೆಳೆಗಳಿಗೆ ಎಡೆಕುಂಟೆ ಹಾಯಿಸಿ ಬೋದು ಮಡಿಗಳನ್ನು ಏರಿಸುವುದು ಉತ್ತಮ. ಮುಂಗಾರು ಬೆಳೆಗಳಲ್ಲಿ ಬರ ನಿರೋಧಕತೆಯನ್ನು ಹೆಚ್ಚಿಸಲು 2% ಕ್ಯಾಲ್ಸಿಯಂ ಕ್ಲೋರೈಡ್ ದ್ರಾವಣದಲ್ಲಿ 1 ತಾಸು ನೆನೆಸಿ ನೆರಳಿನಲ್ಲಿ ಒಣಗಿಸಿ ಬಿತ್ತನೆಯನ್ನು ಮಾಡಿ. ಗುಡುಗು ಸಿಡಿಲಿನ ಸಮಯದಲ್ಲಿ ಜಾನುವಾರುಗಳನ್ನು ತೆರೆದ ಪ್ರದೇಶ, ವಿದ್ಯುತ್ ಕಂಬ ಹಾಗೂ ಮರದ ಕೆಳಗೆ ಕಟ್ಟದೆ ಸುರಕ್ಷಿತವಾದಂತಹ ಸ್ಥಳದಲ್ಲಿ ಕಟ್ಟಬೇಕು. ಹೆಸರು ಬಿತ್ತನೆ ಮಾಡುವಂತಹ ರೈತ ಬಾಂಧವರು ಗಮನಿಸಬೇಕು. BGS 9 ಈ ತಳಿಯನ್ನು ಬಳಸಬಹುದು. ಪ್ರತಿ ಎಕರೆಗೆ 5-6 ಕಿಲೋಗ್ರಾಂ ಬಿತ್ತನೆ ಬೀಜ ಬೇಕಾಗ್ತದೆ. ಬೀಜೋಪಚಾರವನ್ನು ಮಾಡುವಂತಹ ಸಮಯದಲ್ಲಿ ರೈಸೋಬಿಯಂ 200 ಗ್ರಾಂ, ರಂಜಕ ಕರಗಿಸುವ ಜೈವಿಕ ಗೊಬ್ಬರ 500 ಗ್ರಾಂದಿಂದ ಬೀಜೋಪಚಾರವನ್ನು ಮಾಡಿ. ಶಿಫಾರಸು ಮಾಡಿದ ಪೂರ್ತಿ ಪ್ರಮಾಣದ ಗೊಬ್ಬರವನ್ನು 10:20:0 ಸಾರಜನಕ ರಂಜಕ ಮತ್ತು ಪೊಟ್ಯಾಶ್ ಬಿತ್ತನೆಯ ಸಮಯದಲ್ಲಿ ಕೊಡಬೇಕಾಗ್ತದೆ. ಇನ್ನು 8 ಕೆಜಿ ಗಂಧಕವನ್ನು ಬಿತ್ತುವ 20 ದಿನಗಳ ಮುಂಚಿತವಾಗಿ 40 ಕೆಜಿ ಜಿಪ್ಸಮ್ ರೂಪದಲ್ಲಿ ನೀಡಿ. ಹೆಸರು ಬಿತ್ತನೆಯಾದ ದಿನ ಅಥವಾ ಬಿತ್ತನೆಯಾದಂತಹ ಮರುದಿನ 1.3 ಲೀಟರ್ ಪೆಂಡಿಮೆಥಲಿನ್ 30 EC 300 ಲೀಟರ್ ನೀರಿಗೆ ಬೆರೆಸಿ ಮಣ್ಣಿನ ಮೇಲೆ ಸಿಂಪರಣೆ ಮಾಡಿ. ಇನ್ನು ಶೇಂಗಾ ಬೆಳೆಯನ್ನು ಬಿತ್ತುವಂತಹ ರೈತ ಬಾಂಧವರು ಗಮನಿಸಬೇಕು. ಶೇಂಗಾ ಬಿತ್ತನೆಗೆ ಮುಂಚೆ ಪ್ರತಿ ಕಿಲೋಗ್ರಾಂ ಬಿತ್ತನೆಯ ಬೀಜವನ್ನು 3 ಗ್ರಾಂ ಕ್ಯಾಪ್ಟನ್ 80 WP ಅಥವಾ ಥೈರಾಮ್ 75 WP ಅಥವಾ 4 ಗ್ರಾಂ ಟ್ರೈಕೋಡರ್ಮಾದಿಂದ ಬೀಜೋಪಚಾರವನ್ನು ಮಾಡಿ. ಹತ್ತಿಯನ್ನು ಬೆಳೆಯುವಂಥ ರೈತ ಬಾಂಧವರು ಗಮನಿಸಿ 72-32-32 ಸಾರಜನಕ, ರಂಜಕ ಮತ್ತು ಪೊಟ್ಯಾಶ್ ಪ್ರತಿ ಎಕರೆಗೆ ನೀಡಬೇಕಾಗ್ತದೆ. ಹತ್ತಿ ಬಿತ್ತಿದ ದಿನ ಅಥವಾ ಬಿತ್ತಿದ ಮರುದಿನ ಕಳೆಗಳ ಹತೋಟಿಗಾಗಿ 2 ಲೀಟರ್ ಪೆಂಡಿಮೆಥಲಿನ್ 30 EC ಅಥವಾ 700 ಮಿಲಿಲೀಟರ್ ಪೆಂಡಿಮೆಥಲಿನ್ 38.7 CS ನಾಶಕವನ್ನು 300 ಲೀಟರ್ ನೀರಿನಲ್ಲಿ ಬೆರೆಸಿ ಪ್ರತಿ ಎಕರೆಗೆ ಸಿಂಪರಣೆಯನ್ನು ಮಾಡಿ. ತೊಗರಿ ಬಿತ್ತನೆ ಮಾಡುವ ಪೂರ್ವದಲ್ಲಿ 4 ಗ್ರಾಂ ಟ್ರೈಕೋಡರ್ಮದಿಂದ ಹಾಗೂ ಜೈವಿಕ ಪೀಡನಾಶಕದಿಂದ ಪ್ರತಿ ಕೆಜಿ ಬೀಜಕ್ಕೆ ಬೀಜೋಪಚಾರವನ್ನು ಮಾಡಿ ಬಿತ್ತುವುದರಿಂದ ಮಣ್ಣಿನಿಂದ ಬರುವ ರೋಗಗಳನ್ನು ತಡೆಗಟ್ಟಬಹುದು. ಕುರಿ ಸಾಕಾಣಿಕೆ ಮಾಡುವಂತಹ ರೈತ ಬಾಂಧವರು ಗಮನಿಸಬೇಕು. ಕರುಳುಬೇನೆ ಮತ್ತು ಗಂಟಲುಬೇನೆ ಈ ಸಾಂಕ್ರಾಮಿಕ ರೋಗಗಳು ಮಳೆಗಾಲದ ತಿಂಗಳುಗಳಲ್ಲಿ ಹೆಚ್ಚಾಗಿ ಕಂಡುಬರ್ತದೆ. ಕುರಿ ಮತ್ತು ಮೇಕೆಗಳಿಗೆ ಲಸಿಕೆಯನ್ನು ಹಾಕಿರಿಸಿಕೊಂಡಿರದಿದ್ದರೆ ಈ ರೋಗಗಳ ವಿರುದ್ಧ ಸ್ಥಳೀಯ ಪಶುವೈದ್ಯರ ನೆರವಿನಿಂದ ಲಸಿಕೆಯನ್ನು ಹಾಕಿ. ಜಾನುವಾರು ಸಾಕಾಣಿಕೆದಾರರು ಗಂಟಲುಬೇನೆ ರೋಗದಿಂದ ಹೆಚ್ಚಾಗಿ ಜಾನುವಾರುಗಳು ಬಳಲುತ್ತಿದ್ದರೆ ಮುಂಗಾರು ಮಳೆ ಪ್ರಾರಂಭದಲ್ಲಿ ಈ ರೋಗದ ಲಕ್ಷಣಗಳು ಕಂಡುಬರುವುದರಿಂದ ಗಂಟಲುಬೇನೆ ಲಸಿಕೆಯನ್ನು ಮೇ ತಿಂಗಳಲ್ಲಿ ಹಾಕಿ. ಇನ್ನು ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಅಂತಂದರೆ ನಿಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೃಷಿ ಪರಿಣಿತರನ್ನು ಭೇಟಿಯಾಗಿ. ನಮಸ್ಕಾರ.
0: ಇದುವರೆಗೆ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿಬಂದರೆ ರೈತ ಬಾಂಧವರೇ, ಈಗ ಕೇಳೋಣ ಪೇಟೆ ಧಾರಣೆ. ಕೃಷಿ ಉತ್ಪನ್ನ ಮಾರುಕಟ್ಟೆ ರಾಯಚೂರು ಇವರು ಕಳಿಸಿರುವ ಪೇಟೆ ಧಾರಣೆ ಈ ರೀತಿಯಾಗಿದೆ. ಸಜ್ಜೆ ಸ್ಥಳೀಯ ಕ್ವಿಂಟಲ್ ಕನಿಷ್ಠ 2540 ಗರಿಷ್ಠ 2583 ರೂಪಾಯಿಗಳು. ಇನ್ನು ಹತ್ತಿ ಹೈಬ್ರಿಡ್ 44 9484-9480 ರೂಪಾಯಿಗಳು. ನೆಲಗಡಲೆ, ಶೇಂಗಾ, ಗುಂಗ್ರಿ 4299-6881 ರೂಪಾಯಿಗಳು. ಭತ್ತ, ಸೋನಮಸೂರಿ 1849-3135 ರೂಪಾಯಿಗಳು. ತೊಗರಿ ಕೆಂಪು 6459-7839 ರೂಪಾಯಿಗಳು. ಇನ್ನು ಕೃಷಿ ಉತ್ಪನ್ನ ಮಾರುಕಟ್ಟೆ ಲಿಂಕ್ಸುಗೂರು ಇವರು ಕಳಿಸಿರುವ ಪೇಟೆದಾರಣೆ ಸಜ್ಜೆ ಹೈಬ್ರಿಡ್ ಕನಿಷ್ಠ 2300 ಗರಿಷ್ಠ 2400 ರೂಪಾಯಿಗಳು. ತೊಗರಿ 7500 ರೂಪಾಯಿಗಳು. ಕೃಷಿ ಉತ್ಪನ್ನ ಮಾರುಕಟ್ಟೆ ಮಾನ್ವಿ ಇವರು ಕಳಿಸಿರುವ ಪೇಟೆದಾರಣೆ ಭತ್ತ ಹಳೆ ಸೋನ ಮಸೂರಿ 2977 ಗರಿಷ್ಠ 3230 ರೂಪಾಯಿಗಳು. ಇದುವರೆಗೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಮಾನ್ವಿ, ರಾಯಚೂರು ಹಾಗೂ ಲಿಂಗ್ಸುಗೂರು ಇವರು ಕಳಿಸಿರುವ ಪೇಟೆ ಧಾರಣೆಯನ್ನು ಕೇಳಿಬಂದ್ರೆ.

0: ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮ. ಆರಂಭದಲ್ಲಿ ಕೇಳೋಣ ಕೆಲವು ಪ್ರಕಟಣೆಗಳು.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್ 2026 ಕರ್ನಾಟಕದಲ್ಲಿ ನಡೆಸಲಾಗುತ್ತಿದ್ದು, ಜುಲೈ 29 ಬಿಎಲ್ಒಗಳು ತಮ್ಮ ಮನೆ ಬಾಗಿಲಿಗೆ ಬಂದು ಗಣತಿ ನಮೂನೆಯನ್ನು ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡಲಿದ್ದಾರೆ. 2002 ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರು ಇದ್ದರೆ ಅದನ್ನು ಒದಗಿಸಿ, ಇಲ್ಲದಿದ್ದಲ್ಲಿ ತಮ್ಮ ಕುಟುಂಬದ ಸದಸ್ಯರ ಮಾಹಿತಿ ನೀಡಿ ಸಹಕರಿಸಿ. ಇಸಿಐ ನೆಟ್ ಆಪ್ನಲ್ಲಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು. ಇದು ಕರ್ನಾಟಕದ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.
0: ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕೇಳೋಣ ತುಕ್ಕನಹಟ್ಟಿಯ ಸಕ್ರೆವ್ವ ರಾಮಪ್ಪ ಬೆಂಡೆವಾಡ್ ಮತ್ತು ಸಂಗಡಿಗರಿಂದ ಚೌಡಿಕೆ ಪದಗಳನ್ನು.

ಇದುವರೆಗೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ತುಕ್ಕನಹಟ್ಟಿಯ ಸಕ್ರೆವ ರಾಮಪ್ಪ ಬೆಂಡೆವಾಡ್ ಮತ್ತು ಸಂಗಡಿಗರಿಂದ ಚೌಡಿಕೆ ಪದಗಳನ್ನು ಕೇಳಿಬಂದ್ರಿ. ಜನಪದ ಸಂಗೀತ ಕಾರ್ಯಕ್ರಮ ಪ್ರಸಾರವಾಯಿತು.

8:30 ಜನಪದ ಸಂಗೀತ ಕಾರ್ಯಕ್ರಮ ಕೇಳುವಿರಿ. ಅರ್ಕೆರಾ ಗ್ರಾಮದ ಅರ್ಕೆರಾ ತಾಲೂಕಿನ ಮರತ್ ಗ್ರಾಮದ ಮೋನಯ್ಯ ಮತ್ತು ಸಂಗಡಿಗರಿಂದ ಭಜನಾ ಪದಗಳನ್ನು ಕೇಳುವಿರಿ 8:30. ಹಾಗೂ 10:30 ಕನ್ನಡ ಚಿತ್ರಗೀತೆಗಳನ್ನು ನಿಲಯದಿಂದ ಆಲಿಸುವಿರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಈಗ ಸಮಯ 7:34 ಆಗುತ್ತಲಿದ್ದು ವಾಣಿಜ್ಯ ಪ್ರಕಟಣೆ ನಂತರ ಸರಿಯಾಗಿ ಅಂದರೆ 7:35 ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿಯೇ.

0: ಆಕಾಶವಾಣಿ ಇನ್ನೀಗ ಪ್ರಕಟಣೆ 7:35 ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಪತ್ರಿಕೆ ಎಂದರೆ ಸುದ್ದಿ, ಪತ್ರಿಕೆ ಎಂದರೆ ಸಂತೋಷ, ಪತ್ರಿಕೆ ಎಂದರೆ ಶಿಕ್ಷಣ, ಸಂಸ್ಕೃತಿ, ವಿಜ್ಞಾನ ಎಲ್ಲವೂ.
2: ಪತ್ರಿಕೆ ಜನಜೀವನದ ಪ್ರತಿಬಿಂಬ, ಪತ್ರಿಕೆ ಜನಜೀವನಕ್ಕೆ ಗತಿಬಿಂಬ. ವಿಶ್ವದ ಎಲ್ಲ ಕ್ಷೇತ್ರಗಳ ಸಾಧಕರು ಪತ್ರಿಕೆಗಳಿಂದ ಪ್ರೇರಣೆ ಪಡೆದವರೇ. ಮಕ್ಕಳು ಎಳವೆಯಿಂದಲೇ ಪತ್ರಿಕೆಗಳನ್ನ ಓದುವಂತೆ ಪ್ರೇರೇಪಿಸಿ ಅವರ ಸರ್ವತೋಮುಖ ಬೆಳವಣಿಗೆಗೆ ಕಾರಣರಾಗೋಣ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಉಪಗ್ರಹ ಉಡಾವಣಾ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಇಂಡೋನೇಷ್ಯಾಕ್ಕೆ ಬೆಂಬಲ ನೀಡಲು ಭಾರತ ಸಿದ್ಧ, ಪ್ರಧಾನಿ ನರೇಂದ್ರ ಮೋದಿ. ಕೇರಳಂನ ವಯನಾಡ್ ಜಿಲ್ಲೆಯಲ್ಲಿ ಭೂಕುಸಿತ, 6 ಮಂದಿ ಸಾವು, 6 ಜನರು ನಾಪತ್ತೆ. ಅಮೆರಿಕ ಜೊತೆ ಅಂತಿಮ ಒಪ್ಪಂದ ಕುರಿತು ಮಾತುಕತೆ ನಡೆಸಲು ಇರಾನ್ ನಕಾರ. ಫಿಫಾ ವಿಶ್ವಕಪ್ ಫುಟ್ಬಾಲ್ 16ರ ಸುತ್ತಿನ ಪಂದ್ಯದಲ್ಲಿಂದು ಅರ್ಜೆಂಟೀನಾ ಈಜಿಪ್ಟ್ ಮುಖಾಮುಖಿ. ವಾರ್ತೆಗಳ ವಿವರ. ಜಕಾರ್ತದಲ್ಲಿ ಇಂದು ಇಂಡೋನೇಷ್ಯಾ ಸಂಸತ್ತಿನ ಜಂಟಿ ಅಧಿವೇಶನ ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಮಾತನಾಡಿದರು. ಭಾರತ ಮತ್ತು ಇಂಡೋನೇಷ್ಯಾ ವ್ಯಾಪಕ ಶ್ರೇಣಿಯ ಕ್ಷೇತ್ರಗಳಲ್ಲಿ ಸಹಕಾರ ಬಲಪಡಿಸಲು ಅಪಾರ ಅವಕಾಶಗಳನ್ನು ಹೊಂದಿದೆ. ಭಾರತದ 140 ಕೋಟಿ ಜನರು ಮತ್ತು ಇಂಡೋನೇಷ್ಯಾದ 29 ಕೋಟಿ ಜನರು ಸಹಯೋಗದಲ್ಲಿ ಪ್ರಗತಿಯತ್ತ ಒಟ್ಟಾಗಿ ಮುನ್ನಡೆದಾಗ ಇತಿಹಾಸ ನಿರ್ಮಾಣವಾಗುತ್ತದೆ ಎಂದು ಅವರು ಪ್ರತಿಪಾದಿಸಿದರು. ಜಂಟಿ ಕಾರ್ಯಪಡೆಯ ಕಾರ್ಯವಿಧಾನದ ಮೂಲಕ ಭಯೋತ್ಪಾದನೆಯನ್ನು ಎದುರಿಸಲು ಉಭಯ ದೇಶಗಳು ನಿಕಟವಾಗಿ ಕಾರ್ಯನಿರ್ವಹಿಸುತ್ತಿವೆ. ಮುಕ್ತ ಮತ್ತು ಎಲ್ಲರನ್ನೂ ಒಳಗೊಂಡ ಇಂಡೋ ಪೆಸಿಫಿಕ್ಗೆ ತನ್ನ ಬದ್ಧತೆಯನ್ನು ಭಾರತ ಪುನರುಚ್ಚರಿಸಿದೆ. ಈ ಪ್ರದೇಶದಲ್ಲಿ ಸಂಚಾರದ ಸ್ವಾತಂತ್ರ್ಯವನ್ನು ಖಾತರಿಪಡಿಸುವುದು ಅಗತ್ಯವಿದೆ ಎಂದು ಹೇಳಿದ್ದಾರೆ. ಉಪಗ್ರಹ ಉಡಾವಣಾ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಇಂಡೋನೇಷ್ಯಾಗೆ ಬೆಂಬಲ ನೀಡಲು ಭಾರತ ಸಿದ್ಧವಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಇಂಡೋನೇಷ್ಯಾದಲ್ಲಿ ವಿದೇಶಿ ಕ್ಯಾಂಪಸ್ ಸ್ಥಾಪಿಸಲು ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ IIMಗೆ ಅನುಮೋದನೆ ನೀಡುವುದರ ಜೊತೆಗೆ ಭಾರತದ ಶಿಕ್ಷಣ ಕ್ಷೇತ್ರದಲ್ಲಿ ನೂತನ ಅಧ್ಯಾಯ ಸೇರ್ಪಡೆಯಾಗಿದೆ ಎಂದು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ತಿಳಿಸಿದ್ದಾರೆ. ಇಂಡೋನೇಷ್ಯಾ ಭೇಟಿಯ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಪ್ರಸ್ತಾವನೆಯನ್ನು ಅನುಮೋದಿಸಿದ್ದಾರೆ. ಇಂತಹ ಪ್ರತಿಷ್ಠಿತ ಸಂಸ್ಥೆಯ ವಿದೇಶಿ ಕ್ಯಾಂಪಸ್ ಸ್ಥಾಪನೆಯು ಭಾರತದ ಜ್ಞಾನ ಪರಂಪರೆ ಮತ್ತು ಶಿಕ್ಷಣ ವ್ಯವಸ್ಥೆಯನ್ನು ಜಾಗತೀಕರಣಗೊಳಿಸುವ ನಿಟ್ಟಿನಲ್ಲಿ ಮಹತ್ವದ ಹೆಜ್ಜೆಯಾಗಿದೆ ಎಂದು ಅವರು ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು 20,000ಕ್ಕೂ ಹೆಚ್ಚು ಕೃಷಿ ಉದ್ಯಮಿಗಳು ಮತ್ತು 20 ಲಕ್ಷ ರೈತರನ್ನು ಸಬಲೀಕರಣಗೊಳಿಸುವ ಗುರಿ ಹೊಂದಿರುವ ಪ್ರಗತಿ ಯೋಜನೆಯನ್ನು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಉದ್ಘಾಟಿಸಿದರು. ಈ ಕುರಿತು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಸಚಿವರು, ವಿಕಸಿತ ಭಾರತ ದೃಷ್ಟಿಕೋನ ಸಾಧಿಸಲು ಕೃಷಿ, ಸಮೃದ್ಧ ಗ್ರಾಮಗಳು ಮತ್ತು ಸಮೃದ್ಧ ರೈತರನ್ನು ಅಭಿವೃದ್ಧಿಪಡಿಸುವ ಅಗತ್ಯವಿದೆ. ಈ ದೃಷ್ಟಿಕೋನವನ್ನು ಸಾಧಿಸಲು ಸರ್ಕಾರ ಎಲ್ಲ ಪ್ರಯತ್ನಗಳನ್ನು ಮಾಡುತ್ತಿದೆ. ಈ ಪ್ರಯತ್ನಗಳಿಗೆ ಇತರ ಸಂಸ್ಥೆಗಳು ಕೈ ಜೋಡಿಸಿದಾಗ ಕೆಲಸ ವೇಗ ಪಡೆಯುತ್ತದೆ ಎಂದು ಹೇಳಿದ್ದಾರೆ. ಪ್ರಗತಿ ಯೋಜನೆಯಡಿ 26,000 ಸಣ್ಣ ಉದ್ಯಮಿಗಳಿಗೆ ತರಬೇತಿ ನೀಡಲು ಸರ್ಕಾರ ನಿರ್ಧರಿಸಿದೆ. ಈ ಉದ್ಯಮಿಗಳು ಒಂದು ಹಳ್ಳಿಯೊಳಗೆ ಕೆಲಸ ಮಾಡುತ್ತಾರೆ ಮತ್ತು ಗ್ರಾಮದ ಕೃಷಿಯನ್ನು ಪರಿವರ್ತಿಸಲು 100ರಿಂದ 200 ರೈತರೊಂದಿಗೆ ಸಹಕರಿಸುತ್ತಾರೆ ಎಂದು ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ತಿಳಿಸಿದ್ದಾರೆ. ಭಾರತದ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಅವರು ಬಹ್ರೇನ್ ಉಪಪ್ರಧಾನಿ ಖಾಲಿದ್ ಬಿನ್ ಅಬ್ದುಲ್ಲಾ ಅಲ್ ಖಲೀಫಾ ಅವರನ್ನು ಭೇಟಿಯಾಗಿ ಮಹತ್ವದ ಚರ್ಚೆ ನಡೆಸಿದ್ದಾರೆ. ಈ ಕುರಿತು ಮಾಹಿತಿ ಹಂಚಿಕೊಂಡಿರುವ ಡಾ ಎಸ್ ಜೈಶಂಕರ್, ಸಭೆಯಲ್ಲಿ ಉಭಯ ದೇಶಗಳ ನಡುವಿನ ವಿವಿಧ ವಲಯಗಳ ದ್ವಿಪಕ್ಷೀಯ ಸಹಕಾರವನ್ನು ಮತ್ತಷ್ಟು ಮುಂದುವರೆಸುವ ಕುರಿತು ಸುದೀರ್ಘವಾಗಿ ಚರ್ಚಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಇದರೊಂದಿಗೆ ಪ್ರಚಲಿತ ಪ್ರಾದೇಶಿಕ ವಿದ್ಯಮಾನಗಳು ಮತ್ತು ಪರಿಸ್ಥಿತಿಯ ಕುರಿತಾಗಿಯೂ ಉಭಯ ನಾಯಕರು ತಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಂಡರು. ಜಮ್ಮು ಶ್ರೀನಗರ ಕಾರಿಡಾರ್ನಲ್ಲಿ 36 ಸುರಂಗಗಳು, 14 ಕಿಲೋಮೀಟರ್ ವಿಸ್ತೀರ್ಣದ ಜೋಜಿಲಾ ಸುರಂಗ, ಕೇದಾರ್ನಾಥ್ ರೋಪ್ವೇ ಮತ್ತು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ವರ್ಧಿತ ರಸ್ತೆ ಸಂಪರ್ಕ ಸೇರಿದಂತೆ ಪ್ರಮುಖ ಮೂಲಸೌಕರ್ಯ ಯೋಜನೆಗಳು ಸಂಪರ್ಕವನ್ನು ಬಲಪಡಿಸುತ್ತವೆ. ಅಲ್ಲದೆ ದೇಶದ ಅಭಿವೃದ್ಧಿಯನ್ನು ವೇಗಗೊಳಿಸುತ್ತಿದೆ ಎಂದು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದ ವಿಕಸಿತ ಭಾರತ ಸಮಾವೇಶ ಉದ್ದೇಶಿಸಿ ಮಾತನಾಡಿದ ಅವರು, ಮೂಲಸೌಕರ್ಯ ನೇತೃತ್ವದ ಬೆಳವಣಿಗೆಯ ಮೇಲೆ ಸರ್ಕಾರ ಗಮನ ಹರಿಸುತ್ತಿದೆ. ರಾಜಕೀಯವು ಸಾಮಾಜಿಕ ಆರ್ಥಿಕ ಪರಿವರ್ತನೆಯ ಸಾಧನವಾಗಿ ಕಾರ್ಯನಿರ್ವಹಿಸಬೇಕು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಉಕ್ಕಿನ ಉದ್ಯಮದ ಸ್ಪರ್ಧಾತ್ಮಕತೆಯನ್ನು ಹೆಚ್ಚಿಸಲು ಮತ್ತು ವಲಯದಲ್ಲಿ ಬೆಳವಣಿಗೆಯನ್ನು ಹೆಚ್ಚಿಸಲು ಕೇಂದ್ರ ಸರ್ಕಾರ ಉಕ್ಕು ಉದ್ಯಮದೊಂದಿಗೆ ನಿಕಟವಾಗಿ ಕೆಲಸ ಮಾಡಲು ಬದ್ಧವಾಗಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ಕೇಂದ್ರ ಭಾರಿ ಕೈಗಾರಿಕೆ ಮತ್ತು ಉಕ್ಕು ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರೊಂದಿಗೆ ಸಚಿವ ಪಿಯೂಷ್ ಗೋಯಲ್ ಸಭೆ ನಡೆಸಿದರು. ಸಭೆಯಲ್ಲಿ ಉಕ್ಕು, ಸ್ಟೇನ್ಲೆಸ್ ಸ್ಟೀಲ್ ಮತ್ತು ಮೆಟ್ಕೋಕ್ ಕೈಗಾರಿಕೆಗಳ ಪ್ರಮುಖ ನಾಯಕರೊಂದಿಗೆ ವಲಯದ ಸ್ಪರ್ಧಾತ್ಮಕತೆಯನ್ನು ಬಲಪಡಿಸಲು ಮತ್ತು ಹೊಸ ಬೆಳವಣಿಗೆಯ ಅವಕಾಶಗಳನ್ನು ತೆರೆಯುವ ಕುರಿತು ರಚನಾತ್ಮಕ ಚರ್ಚೆಗಳು ನಡೆದಿವೆ. ಬಲವಾದ ಮತ್ತು ಹೆಚ್ಚು ಸ್ವಾವಲಂಬಿ ಭಾರತವನ್ನು ನಿರ್ಮಿಸಲು ಸರ್ಕಾರ ಉದ್ಯಮದೊಂದಿಗೆ ನಿಕಟ ಸಹಯೋಗ ಬೆಳೆಸಲು, ಅದರ ಆಕಾಂಕ್ಷೆಗಳನ್ನು ಬೆಂಬಲಿಸಲು ಮತ್ತು ಈ ವಲಯಗಳಲ್ಲಿ ಬಲವಾದ ಬೆಳವಣಿಗೆಯನ್ನು ಹೆಚ್ಚಿಸಲು ಸಂಪೂರ್ಣವಾಗಿ ಬದ್ಧವಾಗಿದೆ ಎಂದು ಸಚಿವ ಪಿಯೂಷ್ ಗೋಯಲ್ ಪುನರುಚ್ಚರಿಸಿದ್ದಾರೆ. ಕೇರಳಂನ ವಯನಾಡು ಜಿಲ್ಲೆಯ ಮೆಪ್ಪಾಡಿ ಬಳಿಯ ಕಲ್ಲಾಡಿಯಲ್ಲಿ ವಯನಾಡು ಸುರಂಗ ರಸ್ತೆ ಯೋಜನೆಯ ನಿರ್ಮಾಣ ಸ್ಥಳದಲ್ಲಿ ಇಂದು ಸಂಭವಿಸಿದ ಭೀಕರ ಮಣ್ಣು ಕುಸಿತದಲ್ಲಿ 3 ಮೃತಪಟ್ಟಿದ್ದು 6 ಮಂದಿ ಕಾಣೆಯಾಗಿದ್ದಾರೆ. ಅವಶೇಷಗಳ ಅಡಿ ಸಿಲುಕಿದ 7 ಮಂದಿ ಕಾರ್ಮಿಕರನ್ನು ರಕ್ಷಿಸಲಾಗಿದ್ದು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ನಿರಂತರ ಮತ್ತು ಧಾರಾಕಾರ

0: ಿದ್ದಾರೆ. ಈ ನಡುವೆ ಭಾರತೀಯ ಹವಾಮಾನ ಇಲಾಖೆಯು ವಯನಾಡು ಮತ್ತು ಕಲ್ಲಿಕೋಟೆ ಪ್ರದೇಶಗಳಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಿದ್ದು, ಈ ಭಾಗದಲ್ಲಿ ಅತಿ ಹೆಚ್ಚು ಮಳೆಯಾಗುವ ಮುನ್ಸೂಚನೆ ನೀಡಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಹೇಳಿಕೆಗಳ ನಂತರ ಇರಾನ್ ವಿದೇಶಾಂಗ ಸಚಿವ ಸೈಯದ್ ಅಬ್ಬಾಸ್ ರಾಕ್ಷಿ ಅವರು ಅಮೆರಿಕ ಜೊತೆ ಅಂತಿಮ ಒಪ್ಪಂದ ಕುರಿತು ಮಾತುಕತೆ ನಡೆಸಲು ದೃಢವಾಗಿ ನಿರಾಕರಿಸಿದ್ದಾರೆ. ಇರಾನ್ ಮತ್ತು ಅಮೆರಿಕ ನಡುವಿನ ಒಪ್ಪಂದ ಉಲ್ಲೇಖಿಸಿ ಸಾಮಾಜಿಕ ಜಾಲತಾಣದಲ್ಲಿ ಅವರು, ಅಮೆರಿಕ ತನ್ನ ಬದ್ಧತೆಗಳನ್ನು ಪೂರೈಸುವವರೆಗೆ ಇರಾನ್ ಮಾತುಕತೆಗಳನ್ನು ಪ್ರಾರಂಭಿಸುವುದಿಲ್ಲ ಎಂದು ತಿಳಿಸಿದ್ದಾರೆ. ಇದಕ್ಕೂ ಮುನ್ನ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಾತನಾಡಿ, ಇರಾನ್ ಜೊತೆ ಅಮೆರಿಕ ಒಪ್ಪಂದ ಮಾಡಿಕೊಳ್ಳುತ್ತದೆ, ಅಗತ್ಯವಿದ್ದರೆ ಇರಾನ್ನ ನಿರ್ಣಾಯಕ ಮೂಲಸೌಕರ್ಯಗಳ ಮೇಲೆ ಅಮೆರಿಕ ದಾಳಿ ನಡೆಸುತ್ತದೆ ಎಂದು ಹೇಳಿದ್ದಾರೆ. ಈ ಹೇಳಿಕೆಯನ್ನು ಇರಾನ್ ಬಲವಾಗಿ ಖಂಡಿಸಿತು. ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಅವರು ನವದೆಹಲಿಯಲ್ಲಿ ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಮನ್ಸುಖ್ ಮಾಂಡವ್ಯ ಮತ್ತು ರಕ್ಷಣಾ ಖಾತೆ ರಾಜ್ಯ ಸಚಿವ ಸಂಜಯ್ ಸೇಠ್ ಅವರೊಂದಿಗೆ ಉನ್ನತ ಮಟ್ಟದ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಈ ವೇಳೆ ಮಾತನಾಡಿದ ಸಚಿವ ಜೆಪಿ ನಡ್ಡಾ, ಕ್ಷಯರೋಗ ನಿರ್ಮೂಲನೆ ಮಾಡಲು ಕೇಂದ್ರ ಸರ್ಕಾರ ಕಟಿಬದ್ಧವಾಗಿದೆ. ಈ ನಿಟ್ಟಿನಲ್ಲಿ ಎಲ್ಲಾ ಸಚಿವಾಲಯಗಳು ತಮ್ಮ ಪ್ರಯತ್ನಗಳನ್ನು ತೀವ್ರಗೊಳಿಸುವಂತೆ ಒತ್ತಾಯಿಸಿದ್ದಾರೆ. ಕ್ಷಯರೋಗ ಮುಕ್ತ ಭಾರತ ಈ ಗುರಿಯನ್ನು ಸಾಧಿಸುವಲ್ಲಿ ಯುವಕರ ಪಾತ್ರ ಮಹತ್ವದ್ದಾಗಿದ್ದು, ರಾಷ್ಟ್ರವ್ಯಾಪಿ ಅಭಿಯಾನ ವೇಗಗೊಳಿಸಲು ಮೈ ಭಾರತ್, ರಾಷ್ಟೀಯ ಸೇವಾ ಯೋಜನೆ ಎನ್ಎಸ್ಎಸ್ ಮತ್ತು ರಾಷ್ಟೀಯ ಕೆಡೆಟ್ ಕಾರ್ಪ್ಸ್ ಎನ್ಸಿಸಿಯ ಸ್ವಯಂ ಸೇವಕರನ್ನು ಸಕ್ರಿಯವಾಗಿ ಸಜ್ಜುಗೊಳಿಸುವಂತೆ ಅವರು ಸಲಹೆ ನೀಡಿದ್ದಾರೆ. ಏಕ್ ಪೇಡ್ ಮಾ ಕೆ ನಾಮ್ ಅಭಿಯಾನದಡಿ ದೆಹಲಿಯಲ್ಲಿ 70 ಲಕ್ಷ ಸಸಿಗಳನ್ನು ನೆಡುವ ಅಭಿಯಾನಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ದೆಹಲಿಯ ಪರಿಸರವನ್ನು ಪರಿವರ್ತಿಸುವ ಗುರಿಯನ್ನು ಹೊಂದಿರುವ ಈ ಅಭಿಯಾನವು ಮಹತ್ವದ ಉಪಕ್ರಮವಾಗಿದೆ. ದೆಹಲಿ ಸರ್ಕಾರ ಈ ದಿಕ್ಕಿನಲ್ಲಿ ಸಕಾರಾತ್ಮಕ ಹೆಜ್ಜೆ ಇಟ್ಟಿದೆ ಮತ್ತು ಈ ಪ್ರದೇಶದ 5,000 ಹೆಕ್ಟೇರ್ ಅನ್ನು ಅರಣ್ಯ ಭೂಮಿಯಾಗಿ ಘೋಷಿಸಿದೆ ಎಂದು ಹೇಳಿದ್ದಾರೆ. ಮುಂದಿನ 4 ವರ್ಷಗಳಲ್ಲಿ 6,300 ಹೆಕ್ಟೇರ್ ಹಸಿರು ವಲಯವನ್ನು ಅರಣ್ಯ ಭೂಮಿಯಾಗಿ ಸಂಪೂರ್ಣವಾಗಿ ಅಭಿವೃದ್ಧಿಪಡಿಸಲು ಮತ್ತು ಅದರ ರಕ್ಷಣೆಯನ್ನು ಖಚಿತಪಡಿಸಿಕೊಳ್ಳಲು ಕೇಂದ್ರ ಸರ್ಕಾರ ಮತ್ತು ದೆಹಲಿ ಸರ್ಕಾರ ಸಂಕಲ್ಪಿಸಿದೆ ಎಂದು ಅವರು ತಿಳಿಸಿದ್ದಾರೆ. ಅಮೆರಿಕದ ಅಟ್ಲಾಂಟಾದಲ್ಲಿ ಇಂದು ರಾತ್ರಿ ನಡೆಯುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ 16ರ ಸುತ್ತಿನ ಪಂದ್ಯದಲ್ಲಿ ಅರ್ಜೆಂಟೀನಾ ತಂಡ ಈಜಿಪ್ಟ್ ವಿರುದ್ಧ ಸೆಣಸಾಟ ನಡೆಸಲಿದೆ. ನಂತರ ವ್ಯಾಂಕೋವರ್ನಲ್ಲಿ ನಡೆಯುವ 16ರ ಸುತ್ತಿನ ಮತ್ತೊಂದು ಪಂದ್ಯದಲ್ಲಿ ಸ್ವಿಟ್ಜರ್ಲೆಂಡ್ ಮತ್ತು ಕೊಲಂಬಿಯಾ ತಂಡಗಳು ಮುಖಾಮುಖಿಯಾಗಲಿವೆ. ಇದಕ್ಕೂ ಮುನ್ನ ಸಿಯಾಟಲ್ನಲ್ಲಿ ಇಂದು ನಡೆದಂತಹ 16ರ ಸುತ್ತಿನ ಪಂದ್ಯದಲ್ಲಿ ಅಮೆರಿಕ ತಂಡವನ್ನು 4-1 ಗೋಲುಗಳಿಂದ ಮಣಿಸಿ ಬೆಲ್ಜಿಯಂ ತಂಡ ಕ್ವಾರ್ಟರ್ ಫೈನಲ್ಗೆ ಪ್ರವೇಶ ಪಡೆದಿದೆ. ಇದೇ ಶುಕ್ರವಾರ ಲಾಸ್ ಆಂಜಲಿಸ್ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಬೆಲ್ಜಿಯಂ ತಂಡ ಸ್ಪೇನ್ ತಂಡವನ್ನು ಎದುರಿಸಲಿದೆ. ಇಂಗ್ಲೆಂಡ್ನ ನಾಟಿಂಗ್ಹ್ಯಾಮ್ನ ಟ್ರೆಂಟ್ ಬ್ರಿಡ್ಜ್ನಲ್ಲಿ ಇಂದು ರಾತ್ರಿ ನಡೆಯಲಿರುವ 5 ಪಂದ್ಯಗಳ ಪುರುಷರ ಅಂತಾರಾಷ್ಟೀಯ ಟಿ20 ಕ್ರಿಕೆಟ್ ಸರಣಿಯ 3ನೇ ಪಂದ್ಯದಲ್ಲಿ ಭಾರತ ತಂಡ ಆತಿಥೇಯ ಇಂಗ್ಲೆಂಡ್ ವಿರುದ್ಧ ಸೆಣಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 10 ಗಂಟೆಗೆ ಆರಂಭವಾಗಲಿದೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಮಿತಿ ಸೂಚ್ಯಂಕ ಸೆನ್ಸೆಕ್ಸ್ 104 ಅಂಕಗಳಷ್ಟು ಇಳಿಕೆಯಾಗಿದ್ದು, ದಿನದ ಅಂತ್ಯಕ್ಕೆ 78,181 ಅಂಕಗಳಷ್ಟು ದಾಖಲಾಗಿದೆ. ಇದೇ ವೇಳೆ ರಾಷ್ಟೀಯ ಸಮಿತಿ ಸೂಚ್ಯಂಕ ನಿಫ್ಟಿ 32 ಅಂಕಗಳಷ್ಟು ಇಳಿಕೆಯನ್ನು ಕಂಡಿದ್ದು, ದಿನದ ಅಂತ್ಯಕ್ಕೆ 24,399 ಅಂಕಗಳಷ್ಟು ದಾಖಲಾಗಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿಂದು ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 94.96 ರೂಪಾಯಿಯಷ್ಟಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉಪಗ್ರಹ ಉಡಾವಣಾ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಇಂಡೋನೇಷ್ಯಾಗೆ ಬೆಂಬಲ ನೀಡಲು ಭಾರತ ಸಿದ್ಧ, ಪ್ರಧಾನಿ ನರೇಂದ್ರ ಮೋದಿ. ಕೇರಳಂನ ವಯನಾಡು ಜಿಲ್ಲೆಯಲ್ಲಿ ಭೂಕುಸಿತ, 3 ಮಂದಿ ಸಾವು, 6 ಜನರು ನಾಪತ್ತೆ. ಅಮೆರಿಕ ಜೊತೆ ಅಂತಿಮ ಒಪ್ಪಂದ ಕುರಿತು ಮಾತುಕತೆ ನಡೆಸಲು ಇರಾನ್ ನಕಾರ. ಫಿಫಾ ವಿಶ್ವಕಪ್ ಫುಟ್ಬಾಲ್ 16ರ ಸುತ್ತಿನ ಪಂದ್ಯದಲ್ಲಿಂದು ಅರ್ಜೆಂಟೀನಾ ಈಜಿಪ್ಟ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
3: ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ತರಂಗಾಂತರ 102.1 MHz. ಆತ್ಮೀಯ ಕೇಳುಗರೆ, ಈಗ ಸಮಯ ಸರಿಯಾಗಿ 7:45.

ಈಗ ಕೇಳಿ ಚಿತ್ರಗೀತೆಗಳ ಕಾರ್ಯಕ್ರಮ. ಆರಂಭದಲ್ಲಿ ಕೇಳಿ ಬ್ಯೂಟಿಫುಲ್ ಮನಸ್ಸುಗಳು ಚಿತ್ರದ ಗೀತೆಯನ್ನು ವಿಜಯ್ ಪ್ರಕಾಶ್ ಇವರ ಗಾಯನದಲ್ಲಿ, ಭರತ್ ಬಿಜೆ ಇವರ ಸಂಗೀತ ಸಂಯೋಜನೆಯಲ್ಲಿ ಮದನ್ ಬೆಳ್ಳಿಸಾಲು ಇವರ ಸಾಹಿತ್ಯವಿದೆ.

ಮುಂದಿನ ಗೀತೆಯನ್ನು ಕೇಳಿ ಬರೋಣ. ಕೃಷ್ಣ ತುಳಸಿ ಚಿತ್ರದ ಗೀತೆಯನ್ನು ಕೇಳೋಣ. ವರುಣ್ ಪ್ರದೀಪ್ ಇವರ ಸ್ವರದಲ್ಲಿ, ಕಿರಣ್ ರವೀಂದ್ರನಾಥ್ ಇವರ ಸಂಗೀತ ಸಂಯೋಜನೆಯಲ್ಲಿ, ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯವಿದೆ.

ಜಾನು ಚಿತ್ರದ ಗೀತೆಯನ್ನು ಕೇಳೋಣ. ಸೋನು ನಿಗಮ್ ಇವರ ಗಾಯನದಲ್ಲಿ, ವಿ ಹರಿಕೃಷ್ಣ ಇವರ ಸಂಗೀತ ಸಂಯೋಜನೆಯಲ್ಲಿ, ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯವಿದೆ.

ಧ್ರುವ ಚಿತ್ರದ ಗೀತೆಯನ್ನು ಕೇಳೋಣ. ಕುಮಾರ್ ಸಾನು ಹಾಗೂ ಚಿತ್ರ ಇವರುಗಳ ಗಾಯನದಲ್ಲಿ, ಗುರುಕಿರಣ್ ಇವರ ಸಂಗೀತ ಸಂಯೋಜನೆಯಲ್ಲಿ, ವಿ ನಾಗೇಂದ್ರ ಪ್ರಸಾದ್ ಇವರ ಸಾಹಿತ್ಯವಿದೆ.

ಪ್ರಿನ್ಸ್ ಚಿತ್ರದ ಗೀತೆಯನ್ನು ಕೇಳೋಣ. ಜೆಸ್ಸಿ ಗಿಫ್ಟ್ ಮತ್ತು ಅನುರಾಧ ಭಟ್ ಇವರುಗಳ ಗಾಯನದಲ್ಲಿ, ಹರಿಕೃಷ್ಣ ಇವರ ಸಂಗೀತ ಸಂಯೋಜನೆಯಲ್ಲಿ, ಯೋಗರಾಜ್ ಭಟ್ ಅವರ ಸಾಹಿತ್ಯವಿದೆ.

ಕಾರ್ಯಕ್ರಮದ ಕೊನೆಯಲ್ಲಿ ನಿನಗೋಸ್ಕರ ಚಿತ್ರದ ಗೀತೆಯನ್ನು ಕೇಳಿಬಂದರೆ ಸೋನು ನಿಗಮ್ ಹಾಗೂ ನಂದಿತಾ ಇವರುಗಳ ಗಾಯನದಲ್ಲಿ. ಚೈತನ್ಯ ಅವರ ಸಂಗೀತ ಸಂಯೋಜನೆಯಲ್ಲಿ ಕೆ ಕಲ್ಯಾಣ್ ಅವರ ಸಾಹಿತ್ಯವಿತ್ತು. ಇಲ್ಲಿಗೆ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು.

0: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ತರಂಗಾಂತರ 102.1 ಮೆಗಾ ಹರ್ಟ್ಸ್ಗಳು. ಆತ್ಮೀಯ ಕೇಳುಗರೆ, ಈಗ ಸಮಯ ಸರಿಯಾಗಿ 8:30.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರು ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರು ಸ್ಯಾಂಡಲ್ ಸೋಪ್.
0: ಜನಪದ ಸಂಗೀತ ಕಾರ್ಯಕ್ರಮ ಈಗ ಕೇಳೋಣ. ಕಾರ್ಯಕ್ರಮದಲ್ಲಿ ಅರ್ಕೇರಾ ತಾಲೂಕಿನ ಮರತ್ ಗ್ರಾಮದ ಮೋನಯ್ಯ ಮತ್ತು ಸಂಗಡಿಗರಿಂದ ಭಜನಾ ಪದಗಳು

ಜನಪದ ಸಂಗೀತ ಕಾರ್ಯಕ್ರಮ ಪ್ರಸಾರವಾಯಿತು. ಅರಕೆರೆ ತಾಲೂಕಿನ ಮರತ್ ಗ್ರಾಮದ ಮೋನಯ್ಯ ಮತ್ತು ಸಂಗಡಿಗರಿಂದ ಭಜನಾ ಪದಗಳು ಕೇಳಿದರೆ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 8:45 ಆಗುತ್ತಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಮಾಚಾರ ಸಂಧ್ಯಾ. 9:00 ಇಂಗ್ಲಿಷ್ನಲ್ಲಿ ವಾರ್ತೆಗಳು.

0: ಈಗ ಕೇಳೋಣ ಭಾವಗೀತೆಗಳ ಕಾರ್ಯಕ್ರಮ. ಆರಂಭದಲ್ಲಿ ಕೇಳೋಣ ಒಂದು ಪ್ರಕಟಣೆ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
0: ಇಂದಿನ ಭಾವಗೀತೆಯ ಕಾರ್ಯಕ್ರಮದಲ್ಲಿ ಸ್ನೇಹಿತರೆ, ಕೆಎಸ್ ನಿಸಾರ್ ಅಹಮದ್ ಇವರ ರಚನೆಯಲ್ಲಿರುವಂತಹ ಭಾವಗೀತೆಗಳನ್ನು ಕೇಳಿ ಬರೋಣ. ಆರಂಭದಲ್ಲಿ ಕೇಳೋಣ ಮಂಜುಳಾ ಗುರುರಾಜ್ ಮತ್ತು ಸಂಗಡಿಗರ ಧ್ವನಿಗಳಲ್ಲಿರುವಂತಹ ಭಾವಗೀತೆ.

ಕಾರ್ಯಕ್ರಮದ ಕೊನೆಯಲ್ಲಿ ರಾಜ್ಕುಮಾರ್ ಭಾರತಿಯವರ ಗಾಯನದಲ್ಲಿರುವಂತಹ ಭಾವಗೀತೆಯನ್ನು ಕೇಳಿಬಂದರೆ, ಇಂದಿನ ಭಾವಗೀತೆಯ ಕಾರ್ಯಕ್ರಮದಲ್ಲಿ ಕೆ ಎಸ್ ನಿಸಾರ್ ಅಹಮದ್ ಇವರ ರಚನೆಯಲ್ಲಿರುವ ಭಾವಗೀತೆಗಳನ್ನು ವಿವಿಧ ಗಾಯಕರುಗಳ ಧ್ವನಿಗಳಲ್ಲಿ ಕೇಳಿಬಂದರೆ ಭಾವಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಈಗ ಸಮಯ 9:30.

0: ರಚನೆ ಗಂಗಾ ಪಾದೇಕಲ್. ಕೇಳಿ ನಾಟಕ ಒಂದು ಹಣತೆಯಿಂದ.
1: ಏ ಗೌರ, ಗಂಟೆ ಎಷ್ಟಾಯ್ತು ನೋಡಿದೆಯಾ? ಇವತ್ತೇನು ರಾತ್ರಿಡೀ ಜಾಗರಣೆಯೋ ಹೇಗೆ? ಆದರೆ ನಾನಂತೂ ಅದಕ್ಕೆ ತಯಾರಿಲ್ಲ ನೋಡು.
2: ಆಯ್ತಾಯ್ತು ಆಯ್ತು, ಇನ್ನೇನು ಮಲಗುದೆ?
1: ಏನದು ಆಯ್ತಾಯ್ತು, ಆಗಿಂದಲೇ ತುಂಬಿಸ್ತಾ ಇದೆಯಾ? ಎಂಥದಪ್ಪ ಅದು ಅಷ್ಟೊಂದು ಸಾಮಾನು?
2: ಓ ಅದೇ, ಅದು ಅವ್ವ ಅಕ್ಕ ಅತ್ತಿಗೆಯರಿಗೆ ಸೀರೆ, ಅಣ್ಣಂದರಿಬ್ಬರಿಗೂ ಶರ್ಟಿನ ಬಟ್ಟೆ, ಮಕ್ಕಳಿಗೆ ಅಂಗಿ ಫ್ರಾಕು, ಆಮೇಲೆ ಸ್ವಲ್ಪ ತಿಂಡಿ ಹಣ್ಣು.
1: ಅಂತೂ ದುಡ್ಡೆಲ್ಲ ಖಾಲಿಯನ್ನು ಅಲ್ಲ, ಸುಮ್ಮನೆ ಮಾತಿಗಂದೆ ಅಷ್ಟೇ, ಬೇಜಾರಿಲ್ಲ ತಾನೆ? ಇಷ್ಟಕ್ಕೂ ನಿನ್ನ ದುಡಿತ, ನಿನ್ನ ಖರ್ಚು.
2: ಅದಕ್ಕೆ ಯಾಕೆ ಬೇಜಾರು? ನೀನಂದಿದ್ದು ಒಂದು ರೀತಿಯಲ್ಲಿ ಸರಿಯೇ, ಆದರೆ ಹಳ್ಳಿಯಿಂದ ಬಂದ್ಮೇಲೆ ಅದು 3 ವರ್ಷಗಳ ನಂತರ ಇದೇ ಮೊದಲ ಸಲ ಮನೆಗೆ ಹೋಗ್ತಿದ್ದೇನೆ ಅದಕ್ಕೆ.
1: ಸರಿಯಮ್ಮ ಸರಿ, ನಿನ್ನ ಮನಸ್ಸು ನನಗೂ ತಿಳಿಯುತ್ತದೆ, ಆದರೂ ಸ್ವಲ್ಪ ಸಂದೇಹ. ಆಗಾಗ ಮನೆಗೆಂದು ಹಣ ಕಳಿಸ್ತಾ ಇರ್ತೀಯಲ್ವಾ?
2: ಹ್ಞೂ, ಅದೇನು ನಿಜವೇ, ಆದರೆ ಆ ಹಣ ಅಕ್ಕನ ಮದುವೆಗೆ, ಆದ್ದರಿಂದಲೇ ಆ ಹಣವನ್ನು ಅವನಿಗೆ ಕಳಿಸ್ತಿರೋದು. ಅದನ್ನೆಲ್ಲ ಬ್ಯಾಂಕಿಗೆ ಕಟ್ಟಬೇಕು ಅಂತ ತಿಳಿಸಿದ್ದಾಗಿದೆ.
1: ಓ ಹಾಗೆಯೋ, ಆದರೆ ಅವಳ ಮದುವೆಗೆ ನಿನ್ನ ಹಣನೇ ಆಗಬೇಕಾ? ನಿಮಗೆ ಹಳ್ಳಿಯಲ್ಲಿ ತೋಟ ಗದ್ದೆ ಇದೆ ಅಂತ ಹೇಳ್ತಿದ್ದೀಯಲ್ವಾ, ಹಾಗಿದ್ರೆ ಅವುಗಳಿಂದ ಏನು ಉತ್ಪತ್ತಿ ಬರೋದಿಲ್ವಾ? ಅದು ಅಲ್ಲದೆ ಇಬ್ಬರು ಅಣ್ಣಂದಿರಿದ್ದಾರೆ ಅಂತಿ, ಹೀಗೆಲ್ಲ ಇದ್ದು ನಿನ್ನಕ್ಕನ ಮದುವೆ ಹೊಣೆ ನಿನಗೆ ಅಂದರೆ ಇದೇನು ಅರ್ಥವೇ?
2: ಲಲಿತಾ, ನೀನು ಹೇಳಿದ್ದು ಸರಿಯೇ, ಆದರೆ ಅಣ್ಣಂದಿರಿಗೂ ಇರುತ್ತವಲ್ಲ ಅವರವರ ಸಂಸಾರ ತಾಪತ್ರಯಗಳು. ಅದು ಅಲ್ಲದೆ ನಮ್ಮ ತೋಟದ ಉತ್ಪತ್ತಿ ಹೇಳಿಕೊಳ್ಳುವಷ್ಟೇನು ಇಲ್ಲ, ಜೊತೆಗೆ ನಮಗೆ ಅಪ್ಪನೂ ಇಲ್ಲ ನೋಡು.
1: ಸಾರಿ ಕಣೆ, ಅದನ್ನೆಲ್ಲ ಕೇಳಿ ವೃಥ ನಿನ್ನನ್ನು ನೋಯಿಸಿಬಿಟ್ಟೆ. ಕ್ಷಮಿಸಿ ಬಿಡಮ್ಮ, ಏನೋ ಕೇಳಿಬಿಟ್ಟೆ.
2: ಇಷ್ಟಕ್ಕೆಲ್ಲ ಕ್ಷಮೆಯ ಮಾತೇಕೆ, ಅಂಥದ್ದೇನು ಆಗಿಲ್ವಲ್ಲ?
1: ಹಾಗಿದ್ದರೆ ಸರಿ, ಆದರೂ ಒಂದು ಸಂದೇಹ ಆವತ್ತಿನ ನನ್ನನ್ನು ಕಾಡ್ತಿದೆ ಗೌರ. ಅಷ್ಟು ದೂರದ ಹಳ್ಳಿಯಿಂದ ಈ ನಗರಕ್ಕೆ ನೀನೊಬ್ಬಳೇ ಹೇಗೆ ಬಂದೆ? ಅಥವಾ ಒಬ್ಬಳೇ ಬರಲಿಲ್ವೋ?
2: ಅಂದರೆ ನಾನು ಯಾರನ್ನಾದರೂ ಪ್ರೇಮಿಸಿ ಅವನೊಂದಿಗೆ ಬಂದು ಆಮೇಲೆ ಅವನು ನನಗೆ ಕೈ ಕೊಟ್ಟು ಓಡಿ ಹೋಗಿರ್ಬೋದು ಅಂತಲೇ? ಛೀ, ಖಂಡಿತ ಆಗಲ್ಲಮ್ಮ.
1: ನಾನೊಬ್ಬಳು ಮಾತಾಡಲು ತಿಳಿಯದೆ ಪೆದ್ದಿಯೇ ಸರಿ. ಗೌರ, ನಿಜವಾಗಿಯೂ ನನ್ನ ಮಾತಿನ ಅರ್ಥ ಆಗಿರಲೇ ಇಲ್ಲ. ನಮ್ಮದು ಯಾವುದೇ ಸರ್ಕಾರಿ ಅಥವಾ ಖಾಸಗಿ ಒಡೆತನಗಳ ಉದ್ಯೋಗವಲ್ವಲ್ಲ, ಬರೀ ಸ್ವ ಉದ್ಯೋಗ. ಹಾಗಿರುವಾಗ ಇಂತಹ ಸಂಘಟನೆಗೆ ನೀನು ಹೇಗೆ ಸೇರಿಕೊಂಡೆ? ಯಾರು ಅದಕ್ಕೆ ಕಾರಣರೆಂದು ತಿಳಿಯೋಣ ಅನ್ನಿಸ್ತು ಅಷ್ಟೇ. ನಿನಗದು ಇಷ್ಟವಾಗಿಲ್ಲ ಅಂದಾದರೆ ಅದನ್ನು ಅಲ್ಲಿಗೆ ಬಿಟ್ಟು ಬಿಡ್ತೇನೆ, ಆಯಿತಾ?
2: ಇಷ್ಟವಾಗದೇ ಇರಲು ನಾನೇನು ಕದ್ದು ಬಂದವಳು ಅಲ್ವಲ್ಲ. ಹಾಗೆ ನೋಡಿದರೆ ನೀನು ಈ ವಿಚಾರ ಕೇಳಿದ್ದು ನನಗೆ ಸಂತೋಷವೇ. ಆದರೆ ವಿವರಿಸತೊಡಗಿದ್ರೆ ಅದೊಂದು ದೊಡ್ಡ ಕಥೆಯಾದೀತು ಲಲಿತಾ. ಆದರೆ ಈಗ ಹೊತ್ತು ಅಷ್ಟಾಯ್ತು ನೋಡು.
1: ನೋಡು, ಹೊತ್ತಿನ ಮತ್ತು ಬಿಡು, ಆ ಸಂಗತಿ ನನಗೆ ಹೇಳು.
2: ಖಂಡಿತವಾಗಿ, ಆದರೆ ಚುಟುಕಿನಲ್ಲಿ ಹೇಳ್ತೇನೆ, ಆಗದಾ? ನಾನು 7ನೇ ತರಗತಿಯಲ್ಲಿದ್ದಾಗ ನಮ್ಮ ಹಳ್ಳಿಗೊಬ್ಬರು ಸಮಾಜ ಸೇವಿಕೆ ಬಂದವರು ಹೊಲಿಗೆ ಹೆಣಿಗೆ ತರಬೇತಿ ಕ್ಲಾಸು ಆರಂಭಿಸಿದರು. ಬಡವರಿಗೆಂದೇ ಆಕೆ ಉಚಿತವಾಗಿ ನಡೆಸುತ್ತಿದ್ದ ಆ ಕ್ಲಾಸಿಗೆ ನಾನೂ ಸೇರಿಕೊಂಡೆ. ಆದರೆ ಲಲಿತಾ, ಶಿಕ್ಷಣ ಉಚಿತವೇ ಆಗಿದ್ದರೂ ಕೊನೆಯವರೆಗೂ ಹೋದವರು 5 ಜನ ಅಂದರೆ ನಂಬ್ತೀಯ?
1: ಹಾಂ,
2: ಹಳ್ಳಿ ಹೆಂಗಸರಿಗೆ ಸುಧಾರಣೆಯ ಯಾವುದೇ ಮಾರ್ಗವೂ ಬೇಡ, ಬರೀ ದುಡಿತ ಕತ್ತೆ ದುಡಿತ ಇದ್ರಾಯ್ತು.
1: ಗೌರ, ಮಾತು ಹಳಿತಪ್ಪಿತು. ನೀನು ಹೇಳಲು ಹೊರಟಿದ್ದು ಏನನ್ನು?
2: ಕ್ಷಮಿಸಿ ಲಲಿತಾ, ಆ ಬಗ್ಗೆ ನೆನಪಾದಾಗೆಲ್ಲ ನನ್ನದೇ ಕುದೀತದೆ, ನಾನೇನು ಮಾಡಲಿ? ಅದೇ ಏನು ಹೇಳಲಿದ್ದೆ ಅಂದರೆ, ನಮ್ಮ ಕೋರ್ಸ್ ಮುಗಿದಾಗ ಆ ಟೀಚರಿಗೂ ಅಲ್ಲಿಂದ ವರ್ಗ ಆಯಿತು. ಆ ವೇಳೆಗಾಗಲೇ ನಮ್ಮೆಲ್ಲರ ಸ್ಥಿತಿಗತಿಗಳು ಟೀಚರಿಗೆ ತಿಳಿದಿತ್ತು ನೋಡು. ನಮ್ಮ ಈ ರೆಡಿಮೇಡ್ ಉಡುಪು ತಯಾರಿಕಾ ಸಂಸ್ಥೆಯ ಮಾಲೀಕರು ಅವರಿಗೆ ಮೊದಲೇ ಗುರುತಂತೆ. ಬಟ್ಟೆ ಹೊಲಿಯಲು ಜನವಿದ್ರೆ ಬೇಕೆಂದು ಆತ ಅವರ ಬಳಿ ಹೇಳಿದ್ದನ್ನು ಆಕೆ ನಮ್ಮಲ್ಲಿ ಪ್ರಸ್ತಾಪಿಸಿದರು. ಆದರೆ ಆ 5ರಲ್ಲಿ ಇಲ್ಲಿಗೆ ಬಂದವಳು ನಾನೊಬ್ಬಳೇ. ಉಳಿದವರನ್ನು ಕಳಿಸಲು ಅವರ ಮನೆಯವರು ಒಪ್ಪಲಿಲ್ಲ. ಹಾಗಂದ್ರೆ ನನ್ನನ್ನು ಸುಲಭವಾಗಿ ಕಳಿಸಿದ್ರು ಎಂದೇನಲ್ಲ, ಆ ಬಗ್ಗೆ ಸಾಕಷ್ಟು ಹೋರಾಟ ಮಾಡಿಯೇ ನನಗೆ ಜಯ ಸಿಕ್ಕಿದ್ದು.
1: ನೀನಂತೂ ಧೈರ್ಯಸ್ಥಳೇ ನಿಜ. ಹಾಗೆಂದೇ ಅಲ್ವೇ ಒಂದೆಡೆ ಹೊಲಿಗೆ, ಇನ್ನೊಂದೆಡೆ ಹೆಣಿಗೆ, ಮತ್ತೊಂದೆಡೆ ಸೇಲ್ಸ್ ಗರ್ಲ್ ಆಗಿ ದುಡಿತಾ? ಈ ಎಲ್ಲದರ ಮಧ್ಯೆ ಖಾಸಗಿಯಾಗಿ SLCಗೆ ಬೇರೆ ಕಟ್ಟಿ ಪರೀಕ್ಷೆಗೂ ಬರೆದಿದ್ದಿ. ನಿಜಕ್ಕೂ ಹೇಳ್ತಿದ್ದೇನೆ ಗೌರ, ಹುಟ್ಟಾ ಹೋರಾಟಗಾರ್ತಿಯಾಗಿರುವೆ ನೀನು. ಅದಕ್ಕಿಂದ ಈ ಸಾಧನೆ ನಿನ್ನಿಂದ ಆಯಿತು ನೋಡು.
2: ಹೆಂಗಸರೆಂದ ಮಾತ್ರಕ್ಕೆ ಅವರಿಂದ ಏನೂ ಸಾಗದು ಎಂಬ ಮಾತೇ ಸುಳ್ಳು. ಮನಸ್ಸು ಮಾಡಿದರೆ ಹೆಂಗಸರು ಗಂಡಸರಂತೆಯೇ ಅಥವಾ ಅವರಿಗೂ ಮಿಗಿಲಾಗಿ ಸಾಧಿಸಬಲ್ಲರು ಎಂದು ನನ್ನ ಟೀಚರ್ ಯಾವತ್ತೂ ಹೇಳ್ತಿದ್ರು. ಲಲಿತಾ, ನಾನು ಈಗ ಅಂಥದ್ದೇನನ್ನೂ ಸಾಧಿಸಿಲ್ಲ, ಆದರೂ ಕಿಂಚತ್ ಏನಾದರೂ ಮಾಡಿದ್ದಲ್ಲಿ ಅದರ ಯಶಸ್ಸು ಅನ್ನಪೂರ್ಣ ಟೀಚರಿಗೆ ಸಲ್ಲಬೇಕಲ್ಲದೆ ನನಗಲ್ಲ.
1: ಅಂದ್ರೆ ಒಂದು ರೀತಿಯಲ್ಲಿ ಆಕೆ ನಿನ್ನ ಬದುಕಿಗೆ ಬೆಳಕಾಗಿ ಬಂದ್ರು ಅಲ್ವಾ?
2: ಹೌದು ಲಲಿತಾ.
1: ಓಹ್, ಮಧ್ಯರಾತ್ರಿ ಆಗಿಬಿಟ್ಟಿತ್ತು. ಇನ್ನಾದರೂ ನಿದ್ರಿಸದೇ ಇದ್ರೆ ನಾಳೆ ಹೊಲಿದ ಹಾಗೆ. ಗೌರ, ಮಲಗೋಣ ಇನ್ನಾದರೂ.
2: ಖಂಡಿತ ಲಲಿತಾ, ಇದೋ ಲೈಟ್ ಆರಿಸಿದೆ, ಹಾಯಾಗಿ ನಿದ್ದೆ ಮಾಡಮ್ಮ. ಎಷ್ಟು ಬೇಗ ಲಲಿತಾ ನಿದ್ದೆಗೆ ಜಾರಿದ್ದಳು, ನನಗೂ ಆ ಸುಳಿವೇ ಇಲ್ಲ. ಅಲ್ಲ, ಅದು ಸಹಜವೇ. 3 ವರ್ಷಗಳ ತಪಸ್ಸಿನ ನಂತರ ಇನ್ನೀಗ ಪ್ರಿಯ ಬಂಧುಗಳನ್ನು ಭೇಟಿ ಮಾಡಲು ಹೋಗುದಲ್ವೇ, ಅದಕ್ಕೆ ಇದ್ದಿತ್ತು ಈ ಸಂಭ್ರಮ ಕಾತರಗಳ ಅನುಭೂತಿ. ಆದರೂ ಅದು ನನಗೆ ನಾನೇ ವಿಧಿಸಿಕೊಂಡ ಶಿಕ್ಷೆ. ಅಕ್ಕನ ಮದುವೆಗಾಗಿ ಒಂದಷ್ಟು ಹಣ ಕುಡಿಸಲೇಬೇಕೆಂಬ ದೀಕ್ಷೆ. ಆ ದೀಕ್ಷೆಯ ಸಫಲತೆ ಅವಳ ಮದುವೆಯಲ್ಲಿದೆ, ನೋಡೋಣ. ಅದು ಬೇಗನೆ ಆದಿತ್ತು. ಆ ಬಗ್ಗೆ ಅವನಿಗೂ ಬರೆದಿದ್ದೇನಲ್ಲದೆ ಇದೀಗ ಊರಿಗೂ ಹೊರಟಿದ್ದೇನೆ. ಒಂದು ಈ ವೇಳೆಗಾಗಲೇ ಅವ ಅವರನ್ನು ಹುಡುಕಿರ್ಲಿಕ್ಕೂ ಸಾಕು. ಹಾಗೆ ಆಗಿದ್ದರಂತೂ ತುಂಬ ಸಂತೋಷ. ಆ ಮದುವೆ ಮುಗಿಸ್ಕೊಂಡೇ ಮರಳಬಹುದು. ಅಂತೂ ಅದು ಹೇಗೆ ಇರಲಿ, ಈಗ ಸ್ವಲ್ಪ ನಿದ್ದೆ ಮಾಡಲೇಬೇಕು. ನಾಳೆ ಮತ್ತೆ ಹಗಲಿಡೀ ಇದೆಯಲ್ಲ ಪ್ರಯಾಣ.

0: ಗೌರ ಹೆಂಗಿದ್ದಿ ಮಗ, ಚಂದಾಕದಿಯಾ? ಏಟೊಂದ್ ದಿನ ಆತ್ ನಿನ್ ನೋಡ್ದೆ.
1: ಏ ಗೌರ, ಏಟು ಚಂದಾಗಿದ್ದಿ ಇವಾಗ? ಬ್ಯಾಟೆ ಗಾಳಿ ವೈನಾಗಿ ಹಿಡ್ದು ಬಿಟ್ಟದ ನಿಂಗೆ. ಅಂದಂಗೆ ಬೆಳಗಾಗತ್ಲೆ ಹೊರಟಿದ್ಯೋ ಹಿಂಗೆ?
2: ಹಾಂ ಅತ್ತಿಗೆ, ಏಳರ ಬಸ್ಸಿಗೆ ಹೊರಟೆ. ನಾಗಿ ಸೀನಾ ತಕೊಳ್ಳಿ ಈ ತಿಂಡಿ. ಅವ್ವ ಈ ಹಣ್ಣು ಎಲ್ರಿ ಕೊಡವ. ಆಮೇಲೆ
0: ಸಾಕು ಸಾಕು, ಅದಕ್ಕೆಲ್ಲ ಇನ್ನೂ ಟೈಮ್ ಐತೆ. ಇವಾಗ ಮೊದಲಿಗೆ ಕೈಕಾಲ್ ಮುಖ ತಳ್ಕೊಂಡ್ ಬಾ. ಕೆಂಪಿ ದಿವಸ ಕಾಫಿ ಕಾಸ್ತಾರವ. ಗೌರ ಕಾಫಿ ಕುಡಿದ ಮ್ಯಾಕೆ ಬ್ಯಾಗ್ ಗಂಜಿ ಉಣ್ಣಿವಂತೆ.
2: ಈಗೆಂತ ಊಟ? ಒಂಚೂರು ಕಾಫಿ ಸಾಕತ್ತಿಗೆ. ಕಾಫಿ ಚೆನ್ನಾಗಿತ್ತದ್ಗೆ. ಅವ್ವ ಅಕ್ಕ ಎಲ್ಲಿ? ಆವಾಗಿನಿಂದ ಕಾಣಿಸ್ಲೇ ಇಲ್ಲ.
0: ಅದೇ ನಮ್ ಕಾಳೆ ಮೇಯ್ತಲ್ಲ, ಅದು ಮೇಯಕ್ ಹೋಗಿದ್ದು ಎಲ್ಲೋ ತಪ್ಪಿಸ್ಕೊಂಡ್ ಬಿಟ್ಟಿದೆ. ಸಾವಿ ಅದನ್ನ ಹುಡ್ಕಕ್ ಹೋಗವಳೆ.
2: ಒಬ್ಳೆ ಹೋದ್ಲಾ? ಅದು ಈ ಕತ್ತಲಾಗೋ ಹೊತ್ತಿಗೆ.
1: ಒಬ್ಳೆ ಹೋದ್ರೇನು, ಅಲ್ಲೇನು ಹುಲಿ ಹಿಡಿತದ? ಅಲ್ಲ ಆ ಎಮ್ಮೆ ಉಸ್ತುವಾರಿ ಪೂರ ಸಾವಿದೆ, ಮೇಯ್ಸಾಕೆಂತ ಬೆಳಿಗ್ಗೆ ಗುಡ್ಡಕ್ಕೆ ತಗೊಂಡೋಗವಳೆ. ಚಂಜೆ ಆಗ್ಬೇಕಿದ್ರೆ ಇಲ್ಲಿಗೆ ಬಂದು ಎಮ್ಮೆ ಕಾಣಕ್ಕಿಲ್ಲ ಅಂತ ಏಟೊಂದು ನಿಸೂರಾಗಿ ಅಂದ್ಲು ಗೊತ್ತಾಯ್ತಾ? ಅದಕ್ಕೆ ಸಿಟ್ಟು ಬಂದು ಹೋಗಿ ಇವಾಗ್ಲೇ ಹುಡ್ಕೊಂಡ್ ಬಾ ಅಂದಿವ್ನಿ. ಅದು ತೆಪ್ಪ
0: ತೆಪ್ಪಲ್ಲ ಅಲ್ ಕಣ ಗೌರ, ಮೀಸಕ್ಕೆ ಹೋದೊಳಗೆ ಆಟ ಜ್ಞಾನ ಬೇಡವಾ? ಅವಾಗ ನಿನ್ನ ಅಣ್ಣಂದ್ರು ಇರ್ನಿಲ್ಲ, ಇದ್ದಿದ್ರೆ ಅವ್ರನ್ನಾದ್ರೂ ಕಳಿಸ್ಬೋದಿತ್ತು.
2: ಆದ್ರೂ ಅವ್ರು ಬಂದ ಮೇಲೆ ಕಳಿಸ್ಬೋದಿತ್ತು. ಪಾಪ ಅಕ್ಕ ಒಬ್ಳೆ.
1: ಆಗ ಆಟೋಗೆ ಬಂದ್ಬಿಟ್ರಲ್ಲ ಇವ್ರಿಬ್ರು.
0: ಬಂದ್ಯಾ ಸಿದ್ದ? ನಮ್ ಕಾಳೆಮೆ ಕಾಣಕ್ಕಿಲ್ಲಂತ ಮಗ, ಸಾವಿ ಹುಡ್ಕಕ್ ಹೋಗವಳೆ.
3: ಎಲ್ಲೋಗವಳೆ? ಬಂದ್ಲಲ್ಲ ನಮ್ ಜೊತೆನೆ.
4: ಓ ಅದ

0: ಅಕ್ಕ ಅವಳು ಮಕ್ಕ ಒಂದ್ ರೀತಿ ಆಗಿದ್ದು. ಏ ಸಾವಿ, ಎಮ್ಮೆ ನಾ ಮೇಯ್ಸಾಕ್ಬಿಟ್ಟು ನೀ ಏನ್ ನಿದ್ದೆ ಹೊಡಿತಿದ್ದೆ ಹೆಂಗೆ?
1: ಇಲ್ಲಣ್ಣ, ನಾ ಒಂದುವರೆ ಹುಲ್ಲು ತರೋದ್ರಾಗಿ ಎಲ್ಲಿ ಹೋಗಿಬಿಡ್ತು. ನಾನು ಏಟೋ ಕಡೆ ನೋಡಿದೆ, ಸಿಗ್ಲೇ ಇಲ್ಲ.
2: ಅಯ್ಯಯ್ಯೋ, ಹೋಗೇ ಬಿಡ್ತ ಹಂಗಿದ್ರೆ.

0: ಓ ಗೌರ ಬಂದವಳೆ, ಏಟತ್ತಿಗೆ ಬಂದಿಯಮ್ಮಿ? ಬೆಳಗಾನ ಹೊಂಟಿದೀಯಾ ಹೆಂಗೆ?
1: ಹ್ಮ್, 7:30 ಬಸ್ಸಿಗೆ ಹೊರಟೆ.
0: ಕೆಂಪಿ, ಸಾಕು ಮಾಡು ನಿನ್ ಗೋಳಾಟ. ಎಮ್ಮೆನ ನಾಳೆಗೆ ಮತ್ತೆ ಹುಡುಕಿದ್ರಾಯ್ತು. ಇವಾಗ ಎಲ್ರಿಗೂ ಗಂಜಿ ಬಿಡಿಸು, ಗೌರಂಗೂ ದಣಿವಾಗಿರ್ಬೋದು.
2: ಹ್ಮ್, ಹಂಗೆ ಮಾಡಿದ್ರಾತು. ಗೌರ ಉಣ್ಣಕ್ ಹೋಗಮ್ಮಿ.
1: ಯಾಕೆ ಕಳ್ತಿ ಅಕ್ಕ? ಅಕ್ಕ, ನೀನ್ ಬೇಕೆಂದೇ ಎಮ್ಮೆ ಕಳ್ದದಲ್ಲ, ಖಂಡಿತವೇ ಅದೊಂದು ಆಕಸ್ಮಿಕ ಅಷ್ಟೇ. ಆದ್ರಿಂದಲೇ ನಿಂದ ಏನೂ ತಪ್ಪಿಲ್ಲ. ಬಾ ಅಕ್ಕ, ಊಟ ಮಾಡೋಣ. ಬಾರೆ,
3: ನನಗೆ ಊಟ ಬೇಡ, ಹಸಿವಿಲ್ಲ, ನೀನೋಗಿ ಉಣ್ಣು.
1: ಹಸಿವಿಲ್ಲದ ಏನು, ಮಧ್ಯಾಹ್ನ ಅದು ಗುಡ್ಡೆಯಲ್ಲಿ ಬುತ್ತಿ ಉಂಡದ್ದಲ್ವೇ, ಉಣ್ಲಿಕ್ಕೆ ಬಾರಕ್ಕ.
2: ಬೇಡದ್ರೆ ಬೇಡ ಬಿಡು. ಆಟ ಒಳ್ಳೆಮ್ಮೆ ಕಾಣಕ್ಕಿಲ್ಲ ಅಂತ ಏನೋ ಒಂದೆರಡು ಮಾತು ತಂದ್ರೆ ಅವಳಿಗೆ ಊಟನೇ ಬೇಡ ಅಂತೆ. ಆ ಗಂಜಿ ಮ್ಯಾಕ ಇವಳ ಅಹಂಕಾರ ನೋಡ್ಲ. ನೀ ಸುಮ್ಕೆ ಹೋಗಮ್ಮಿ.
1: ಛೇ, ಇವತ್ತೇ ಹೀಗಾಗ್ಬೇಕೆ? ನಾಳೆ ಆದ್ರೂ ಎಲ್ಲ ಸಿಕ್ಕಿದ್ರೆ ಸಾಕಿತ್ತು.
4: ಗೌರ ಉಣ್ಣಕ್ಕೆ ಬಾರೆ.

0: ಗೌರ, ನಡುಮನೆಯಲ್ಲೇ ಹಾಸಿಗೆ ಹಾಕ್ಯವನೆ, ಮಕ್ಕೊಂಬಿಡು ಮಗ.
1: ಅಬ್ಬಾ, ಅಕ್ಕನ ಶರೀರ ಹೇಗಾಗಿ ಬಿಟ್ಟಿದೆ? ಬರೀ ಎಲುಬಿನ ಹಂದರದಂತಿದೆ. ಬಹುಶಃ ನನ್ನ ಪಾಲಿನ ದುಡಿತವು ಅವಳಿಗೆ ಸಿಕ್ಕಿರಬಹುದು. ಹಾಗೆಂದು ಆರೈಕೆಯ ಮಾತೇ ಇರಲಿಕ್ಕಿಲ್ಲ. ನಿನ್ನೆ ಚಾಕರಿಗಷ್ಟೇ ಅವಳು ಹಾಲು ಮಾರಿಕೊಳ್ಳಲು ಇದ್ದಾಳಲ್ಲ ಅತ್ತಿಗೆ. ಅಲ್ಲ, ಇಷ್ಟೆಲ್ಲ ಆದರೂ ಅವ್ವ ಕೂಡ ಅಕ್ಕನೇ ಬೈದ್ಲಲ್ಲ.
0: ಏನಮ್ಮಿ, ಏನು ಅಂದಂಗಾಯ್ತು, ಸುಮ್ಮನೆ ಮಲಿಕಬಾರ್ದಾ?
1: ಹ್ಞೂ ಅವ್ವ, ಇನ್ನು ನಿದ್ದೆ ಮಾಡೋದೇ.

0: ಓಫ್, ಆಗ್ಲೇ ಬೆಳಗಾಗ್ಬಿಟ್ಟಿದೆ ನನ್ಗೂ. ಅದೇನದು ಗೌಜಿ?
1: ಸಾವಿ ಎಮ್ಮೆ ಹುಡ್ಕಂಡೆ ಮನೆಗೆ ಬಾ. ಹಂಗೆ ಬರಿ ಕೈಲ ಬಂದ್ರೆ ನಾ ಏನ್ ಮಾಡ್ತೀನೋ ನಂಗೆ ಗೊತ್ತಿಲ್ಲ. ಹ್ಮ್ ಬೇಗ ನಡಿ. ಅಲ್ಲ ಆ ಚಿಕ್ಕದು ಆ ಗೌರ ಅದನ್ನ ನೋಡಿ ಆದ್ರೂ ಕಲಿಬಾರ್ದ? ಈ ವಯಸ್ಸಿಗೆ ಪೇಟೆ ಸೇರಿಬಿಟ್ಟು ಹಣನ್ ಸಂಪಾದನೆ ಮಾಡ್ತಾವಳೆ. ನೀನು ಇದ್ದಿ ನೋಡು ಒಳ್ಳೆ ಗೂಬೆ ಅತ್ತರ.
2: ನಿಜ ಹೇಳ್ದೆ ಕಣ್ಣಣ್ಣು, ಇದೊಂದು ಗೂಬೇನ ಸೈ. ಏ ಸಾವಿ ಹೋಗಿ ಬೇಗ.
0: ಇವರ ದರ್ಬಾರು ಅಕ್ಕನ ಮೇಲೆ. ಅಬ್ಬಾ, ಮನುಷ್ಯರಿಗೆ ಎಷ್ಟೊಂದು ಮುಖಗಳು. ಈ ಅಣ್ಣಂದಿರೇ ಅಲ್ವೇ ಆ ಹೊತ್ತು ನನ್ನನ್ನು ನಗರಕ್ಕೆ ಹೋಗದಂತೆ ತಡೆದವರು. ಆವಾಗ ನಾನು ಆ ಗದರಿಕೆಗೆ ಮಣಿಯದೆ ನನ್ನ ಹಠವನ್ನೇ ಸಾಧಿಸಿದ್ದಕ್ಕೆ ಇಂದು ಈ ಸ್ಥಿತಿಯಲ್ಲಿದ್ದೇನೆ. ಸಂಪಾದಿಸುತ್ತಿರುವುದರಿಂದ ಅಣ್ಣಂದಿರಿಗೂ ಬೇಕಾದವಳಾಗಿದ್ದೇನೆ ಅಷ್ಟೇ. ಅದಿರಲಿ, ಈಗಂತೂ ಅವರನ್ನು ಸ್ವಲ್ಪ ವಿಚಾರಿಸಿಕೊಳ್ಬೇಕು. ಅಕ್ಕ ಏನು ಅವರ ಸಂಬಳದಾಳೆ?
1: ಸುಮ್ಮನೆ ಅಳ್ತಾ ಕೂತ್ರ ಆಯ್ತಾ? ಈ ಮನೆಯಲ್ಲಿ ಹೇಳೋದು ಕೇಳೋದು ಯಾರು ಇಲ್ಲ.
3: ಯಾಕಣ್ಣ ಅಕ್ಕನ್ನ ಅಷ್ಟೊಂದು ಬಯುತ್ತಿದ್ದೀರಿ? ಅಂತಹ ಆಕಸ್ಮಿಕಗಳು ನಿಮ್ಮಿಂದಲೂ ಆಗ್ಲಾರದು ಎಂದೇನು ಇಲ್ವಲ್ಲ. ಪಾಪ ನಿನ್ನೆ ರಾತ್ರಿ ಕೂಡ ಅವಳು ಉಂಡಿಲ್ಲ. ಹೊಟ್ಟಿಗೆ ಸ್ವಲ್ಪ ಆಹಾರ ಬೀಳದೆ ಇದ್ರೆ ಹುಡುಕಲು ಶಕ್ತಿ ಎಲ್ಲಿಂದ? ಅಕ್ಕ ಮೊದಲು ಒಳಗೆ ಹೋಗಿ ಗಂಜಿ ಉಣ್ಣು. ಅಣ್ಣ ನೀವು ಅಷ್ಟೇ ಉಂಡಾಗಿ ಅವಳ ಜೊತೆನೆ ಎಮ್ಮೆ ಹುಡುಕಬಾರ್ದೆ.
1: ಹಂಗೆ ಆಗ್ಲಿ, ಎಲ್ಲರೂ ಊಟಕ್ಕೆ ಬರಲಿ.
3: ಅಕ್ಕ ಇನ್ನೂ ಯಾಕೆ ಹಾಗೆ ಕೂತಿದ್ದೀಯ? ಅಕ್ಕ ಮುಖ ತೊಳೆದು ಉಣ್ಬಾರ್ದೆ, ಬಾ ಅಕ್ಕ.
4: ಎಮ್ಮೆ ಕಳೆದೋಗೋಯ್ತಲ್ಲ, ಅದು ಸಿಕ್ತೆ ನಂಗೇನು ಬೇಡವೇ ಬೇಡ.

0: ಆವತ್ತು ಅನ್ನಪೂರ್ಣ ಟೀಚರ್ ಹೇಳಿದ್ದು ಎಷ್ಟು ನಿಜ. ಮನುಷ್ಯ ಮನುಷ್ಯನಂತೆಯೇ ಬದುಕಬೇಕಿದ್ದರೆ ಆರ್ಥಿಕ ಸ್ವಾತಂತ್ರ್ಯ ಅತೀ ಮುಖ್ಯ. ನಮ್ಮ ಸಮಾಜದಲ್ಲಿ ಹೆಣ್ಣಿಗಂತೂ ಅದು ಬದುಕಿನ ಮೊದಲ ಆದ್ಯತೆ, ಆದರೆ ಅವಳಿಗೊಂದು ಅಸ್ತಿತ್ವವಿದ್ದಿತು. ಎಲ್ಲ ರಂಗಗಳಲ್ಲೂ ಗಂಡಿನ ಸಮ ದುಡಿಯುತ್ತಿರುವ ಹೆಂಗಸರು ತಮ್ಮ ತಮ್ಮ ಕುಟುಂಬಗಳಲ್ಲಿ ಎರಡನೇ ಮೂರನೇ ಕೆಲವೊಮ್ಮೆ ತೀರಾ ನಿಕೃಷ್ಟ ಸ್ಥಾನ ಪಡೆಯುವುದು ಆರ್ಥಿಕ ಸ್ವಾತಂತ್ರ್ಯ ಇಲ್ಲದರಿಂದಲೇ. ಆದ್ದರಿಂದಲೇ ಗೌರ, ಮೊದಲಿಗೆ ನೀನು ಆರ್ಥಿಕವಾಗಿ ಸ್ವಾವಲಂಬಿ ಆಗಬೇಕು ಎಂದಿದ್ದರಲ್ಲವೇ ಆ ದಿನ. ಅವರ ಮಾತಿನಂತೆ ನಾನೇನೋ ಕಷ್ಟಪಟ್ಟು ನನ್ನ ಕಾಲ ಮೇಲೆ ನಿಂತುಕೊಂಡೆ. ಆದರೆ ಅಕ್ಕನ ಸ್ಥಿತಿ ಇಲ್ಲಿ ಹೇಗಿದೆ? ಬೆಳಗಿನಿಂದ ಬೈಗಿನವರೆಗೂ ಅವಳಿಗೆ ವಿಶ್ರಾಂತಿಯೇ ಇಲ್ಲ. ಎರಡಾಳಿನ ಕೆಲಸ ಅವಳೊಬ್ಬಳೇ ಮಾಡ್ತಾಳೆ. ಹಾಗಿದ್ದು ಅಣ್ಣಂದಿರಿಗೆ ಅದರ ನೆನಪೇ ಇಲ್ಲ. ಕಾರಣ, ಅದು ಬಿಟ್ಟಿ ದುಡಿತ. ಟೀಚರ್ ಹೇಳಿದಂತೆ ಆರ್ಥಿಕ ಅನುಕೂಲ ತುಸು ಕೂಡ ಅವಳಿಗಿಲ್ಲ. ಆದುದರಿಂದಲೇ ತಾನೇ ಆಕೆ ಎಮ್ಮೆಗಿಂತಲೂ ಕೀಳಾದದ್ದು. ಪಾಪದ ಅಕ್ಕ, ಮದುವೆಯಾದರೂ ಆದರೆ ಆಗ ಒಂದು ಮನೆಯ ಒಡತಿಯಾಗಿ ಆದರೂ ಸ್ವಲ್ಪ ನೆಮ್ಮದಿ ಕಂಡಾಳು. ಅಂದಹಾಗೆ ಆ ಬಗ್ಗೆ ಅವ್ವ ಕೂಡ ಏನೂ ಹೇಳಲಿಲ್ಲ. ಬಹುಶಃ ಈ ಗೌಜಿಯಲ್ಲಿ ನೆನಪಾಗ್ಲಿಲ್ವೋ ಏನೋ. ಇರ್ಲಿ, ಅನಂತರ ನಾನೇ ವಿಚಾರಿಸಿದ್ರಾಯ್ತು.
1: ಬೆಳು ಖರೀದ್ಲು ಎಮ್ಮೆ ಹುಡ್ಕಕ್ ಹೋಗಿದ್ದು ಸಾರ್ಥಕ ಆಯ್ತು. ಕೊನೆಗೂ ಎಮ್ಮೆ ಸಿಕ್ಬಿಡ್ತು.
2: ಎಲ್ಲಿತ್ತವ? ದೊಡ್ಡಿಗೆ ಕೂಡ ಹಾಕಿದ್ರೋ ಹೆಂಗೆ?
1: ಇಲ್ಲಪ್ಪೋ, ಆ ಗುಡ್ಡದಾಚೆಗೆ ಒಂದು ಹಳ್ಳ ಇತ್ತಲ್ಲ, ಅದ್ರಾಗ ಮಕ್ಕೊಂಡಿತ್ತು.
3: ಓ, ಹಂಗ ಇಷ್ಯ? ಇವಾಗ ಬಹಳ ಸೆಕೆ ಅಲ್ವಾ, ಅದಕ್ಕೆ ಹೋಗಿ ಬಿದ್ಕೊಂಡಿರ್ಬೇಕು.
2: ಇಲ್ಲ ಅಂದ್ರು ಕೆಸರಿನ ಗುಂಡೆ ಅಂದ್ರೆ ಎಮ್ಮೆ ಕೋಣಗಳಿಗೆ ಬಲ ಪಿರುತ್ತಿ.
4: ಅಕ್ಕ, ಎಮ್ಮೆ ಸಿಕ್ತಕ್ಕ, ಇನ್ನಾದ್ರೂ ಎದ್ದ ಬಾ, ಎಲ್ರು ಜೊತೆಯಾಗಿ ಗಂಜಿ ಉಣ್ಣೋಣ.

0: ಎಷ್ಟು ಬೇಗ ಹಗಲುರುಳಿ ಕತ್ತಲಾಗಿಬಿಟ್ಟಿತು. ಹಳ್ಳಿಗಳ ಬಹುತೇಕ ಮನೆಗಳಲ್ಲಿ ರಾತ್ರಿ ಆದ ಕೂಡಲೇ ಊಟ, ಅನಂತರ ನಿದ್ದೆ. ಆ ರೂಢಿಗೆ ಈ ಮನೆಯೋ ಅಪವಾದವಲ್ಲ, ಆದರೆ ನನಗೂ ನಿದ್ದೆಯೇ ಬರುತ್ತಿಲ್ಲ. ಬಹುಶಃ ಅಕ್ಕನ ವಿಚಾರ ಕೇಳಬೇಕೆಂಬ ಒಳಗಿನ ಒತ್ತಡವೂ ಅದಕ್ಕೊಂದು ಕಾರಣವೂ ಏನು? ಮಗು, ಅವ ಬಂದಲ್ಲ, ಕೇಳಿಬಿಡ್ತೀವಿ.
1: ಏನಮ್ಮಿ ಹಾಸಿಗೆ ಮಾಡಿ ಕುಂತಿದ್ದಿ, ನಿದ್ದೆ ಬರಕ್ಕಿಲ್ವಾ?
0: ಇಲ್ಲವಾ, ನಿನ್ನನ್ನೇ ಕಾದು ಕೂತಿದ್ದೆ. ಅದೇ ಅಕ್ಕನ ಮದುವೆ ವಿಚಾರ ಏನಾಗಿದೆ? ಎಲ್ಲಾದರೂ ವರ ನೋಡಿದ್ದೀರಾ? ಅವಳಿಗೀಗಾಗಲೇ 27 ಅಲ್ವೇ?
1: ನಿಜ ಮಗ, ಸಾವಿಗೆ ಲಗ್ನ ಮಾಡಬೇಕು ಅಂತ ನನಗೂ ಇದೆ. ಆದರೆ ಸರಿಯಾದ ಸಂಬಂಧ ಸಿಕ್ಕಬೇಕಲ್ಲ. ದೊಡ್ಡವನು ಒಂದು ವರ ತಂದಿದ್ದ, ಆ ಮುದುಕಂಗೆ ಅದು 4ನೇ ಲಗ್ನ, ಅದಕ್ಕೆ ನಾ ಬೇಡ ಅಂದೆ. ಆಮ್ಯಾಕೆ ಒಂದೆರಡು ಸಂಬಂಧ ಬಂದಿತ್ತು ಅನ್ನು, ಸುಮಾರಾಗೂ ಇತ್ತು. ಆದರೆ ಅವ್ರಿಗೆ 3-4 ಸಾವಿರ ವರದಕ್ಷಿಣೆ ಕೊಟ್ಟು ಲಗ್ನಾನುಗನವಾಗಿ ಮಾಡಿಕೊಡ್ಬೇಕಂತೆ. ಆಟೊಂದು ದುಡ್ಡು ನಮ್ಮ ತಾವ ಎಲ್ಲೈತೆ, ಅದಕ್ಕೆ ಬೇಡ ಅಂದ್ಬಿಟ್ವಿ.
2: ಯಾಕೆ ಹಾಗಂದ್ರಿ? ಹಣ ನಾನು ಕಳಿಸಿದ್ದೆ ಇತ್ತಲ್ಲ 4-5 ಸಾವಿರ.
1: ಓ, ಅದೆಲ್ಲೈತೆ, ಖರ್ಚಾಗೋಯ್ತು.
2: ಅಷ್ಟು ಹಣ ಖರ್ಚಾಯ್ತೆ? ಅದು ಹೇಗವ್ವ? ಬ್ಯಾಂಕಲ್ಲಿ ನಿನ್ನ ಹೆಸರಲ್ಲೇ ಕಟ್ಟು ಅಂತಾನೂ ಬರ್ದಿದ್ದೇನಲ್ವಾ?
1: ಹ್ಞೂ, ನನ್ನ ಹೆಸರಲ್ಲೇ ಕಟ್ಟೆವ್ನಿ. ಆದರೆ ಸಂಸಾರ ಅಂದಮೇಲೆ ಖರ್ಚಿರಾಕಿಲ್ವಾ? ದೊಡ್ಡವನು ಕೆಂಪಿನಾಗ ಅಡ ಬಿಟ್ಟಿದ್ನಂತೆ, ಅವನು ಬಿಡಿಸ್ಕೊಳ್ಳೋಕೆ ಬಸ್ಸಿ ಕೊಡು ಅಂದ. ಆಮ್ಯಾಕೆ ಚಿಕ್ಕವನಿಗೂ ಅದೇನೋ ಖರ್ಚಿತ್ತಂತೆ, ನನ್ನೇ ಕೇಳ್ದ. ಹಾಗೆ ಹೊಟ್ಟಿಲೆ ಹುಟ್ಟಿದವರು ಕೇಳಿದ್ರೆ ಕೊಡದೆ ಇರೋಕ್ಕಾಯ್ತದ? ಅದಕ್ಕೆ ಕೊಟ್ಬಿಟ್ಟೆ. ಇನ್ನು ಹೊಸಿ ಹಣ ಇರಬೇಕಷ್ಟೇಯ.
2: ಹಣ ಖರ್ಚಾಯ್ತೆಂದು ಎಷ್ಟು ಸುಲಭವಾಗಿ ಹೇಳಿಬಿಟ್ಲು. ಆ ಹಣವನ್ನು ಉಳಿಸಿ ಅವಳಿಗೆ ಕಳಿಸಬೇಕಿದ್ರೆ ನಾನಲ್ಲಿ ಎಷ್ಟು ಕಷ್ಟಪಟ್ಟಿದ್ನು. ಬಯಸಿದ ಬಟ್ಟೆ ತೊಡದೆ, ರುಚಿಯಾದ ತಿಂಡಿ ತಿನ್ನದೆ, ಸಹೋದ್ಯೋಗಿಗಳಿಂದ ಜಿಪುಣೆ ಅಲಿಸ್ಕೊಂಡು, ಛೀ, ಇದೇನಾಗಿ ಹೋಗಿದೆ ಇಲ್ಲಿ? ಅವ್ವ, ನಾ ಅಲ್ಲಿ ಎಷ್ಟು ಕಷ್ಟಪಟ್ಟು ಈ ಹಣ ಕಳಿಸಿದ್ದೆ ಗೊತ್ತೇ ನಿನಗೆ? ಪಾಪ ಅಕ್ಕನ ಮದುವೆಗೆ ಅಂತ ಕಳಿಸಿದ್ರೆ ಈ ರೀತಿ ಮಾಡೋದವ್ವ ನೀನು?

0: ಓ ಕಂಡಿನ್ ಬಿಡು ನಿನ್ ಬಂಗಾನ, ಅಲ್ಕಣ ಮಗ. ಅವ್ರಾದ್ರೆ ಗಂಡ್ ಮಕ್ಳು, ನಾಳೆ ನಂಗೆ ತಿಥಿ ಮಾಡೋರು ಅವರೇಯ. ನೀವೇನಾದ್ರೂ ಲಗ್ನ ಆಗಿ ಬೇರೆ ಮನೆಗೆ ಹೋಗೋ ಹೆಣ್ ಬೋಕೇರಲ್ವಾ? ಇಷ್ಟಕ್ಕೂ ಸಾವಿಗೆ ಏನಾಗಿದಿಲ್ಲಿ? ಉಣ್ಣಾಕಿಲ್ವಾ, ಉಡಾಕಿಲ್ವಾ? ಒಂದ್ ನಾಲ್ಕು ದಿನ ಹೆಚ್ಚೋ ಕಡಿಮೆನೋ. ಲಗ್ನ ಮಾಡದೇ ಇರ್ತಾರ ನಿನ್ನ ಅಣ್ಣದಿರು? ಅಮ್ಮಿ, ನಾಲ್ಕು ಕಾಸು ಸಂಪಾದಿಸ್ತೀನಿ ಅಂತ ಅಹಂಕಾರ ಬೇಡ, ಸುಮ್ಮನೆ ಮಲಿಕೊ, ನಂಗೆ ಶಾನೇ ನಿದ್ದೆ.
1: ಎಷ್ಟು ಬೇಗ ಅವ ನಿದ್ದೆಗೆ ಸಂದ. ನನಗೆ ಖಂಡಿತ ಅಹಂಕಾರವಿಲ್ಲ, ಇರುವುದೆಲ್ಲ ಬರೀ ವ್ಯತೆ. ಮೂರು ವರ್ಷಗಳ ಶ್ರಮ ನೀರಿನಲ್ಲಿ ಹೋಮವಿಟ್ಟಂತೆ ಆಯ್ತಲ್ಲ ಎಂಬ ನೋವು ಎದೆ ಹಿಂಡುತ್ತಾ ಇದೆ. ಅಷ್ಟೇ, ಹೇಗೆ ಹೇಳಿಬಿಟ್ಲು ನೀವೆಷ್ಟಾದ್ರೂ ಹೆಣ್ಣು ಬೋಕಿರಲ್ವೇ ಅಂತ. ಅವಳ ನಂದೇನು ಫಲ? ನಮ್ಮಲ್ಲಿ ತಲೆ ತಲಾಂತರಗಳಿಂದ ಬೆಳೆದು ಬಂದ ಭಾವನೆ ಅದು. ಹೆತ್ತವರಿಗೆ ಗಂಡು ಮಕ್ಕಳಿಂದ ಮಾತ್ರವೇ ಸದ್ಗತಿ ಎಂಬ ಆ ನಂಬಿಕೆಗೆ ಅವ್ವ ಮಾತ್ರ ಹೇಗೆ ಅಪವಾದ ಆದಳು? ಅದು ಅಲ್ಲದೆ ಈ ಮೊದಲೆಲ್ಲ ಅವಳು ಪ್ರತಿ ಕಾಸಿಗೂ ಅಣ್ಣಂದರನ್ನೇ ಬೇಡಬೇಕಿತ್ತು. ಆದರೆ ಈಗ ಆಗಲ್ಲ, ಹಣದ ಯಜಮಾನಿಕೆ ಬಂದಿದೆ. ಜೊತೆಗೆ ಆ ಹಣ ಇಲ್ಲಿ ಅವಳಿಗೊಂದು ಸ್ಥಾನವನ್ನೂ ಕಲ್ಪಿಸಿದೆ. ಹಾಗೆ ಹೊಸದಾಗಿ ಸಿಗುತ್ತಿರುವ ಮರ್ಯಾದೆ ಎದುರಿಗೆ ಅವ್ವ ಅಕ್ಕನ ಬದುಕನ್ನು ಅಲಕ್ಷಿಸಿರಬಹುದು. ಅವನದಾದರೂ ಏನ್ ತಪ್ಪು? ಬದುಕಿನುದ್ದಕ್ಕೂ ಕಷ್ಟ ಸೋಸಿದ ಜೀವ ಅದು. ಆದ್ರೆ ಈ ತೀರ್ಮಾನ ಅಕ್ಕನ ಸಮಸ್ಯೆಗೆ ಉತ್ತರವಾಗಲಾರದಲ್ಲಿ. ಏನ್ ಮಾಡ್ಲಿ ದೇವ್ರಿ, ನಾನಿದನ್ ಹೇಗೆ ಪರಿಹರಿಸ್ಲಿ?
2: ಏನ್ ಗೌರ, ಕಣ್ಣೆಲ್ಲ ಕೆಂಪಗದೆ? ರಾತ್ರಿ ನಾಕಿ ನಿದ್ದೆ ಬರ್ಲಿಲ್ವಾ ಹೆಂಗೆ?
1: ಹ್ಞೂ ಅಕ್ಕ, ಯಾಕೋ ಏನೆಲ್ಲ ಯೋಚನೆಗಳು, ಪರಿಹಾರವಿಲ್ಲದ ಸಮಸ್ಯೆಗಳು ಕಾಡ್ತಾ ಇರೋದ್ರಿಂದ ನಿದ್ದೆ ದೂರವೇ ಆಗಿತ್ತು.
2: ಹಂಗಂದ್ರೇನು? ವಿಚಿತ್ರವಾಗಿ ಮಾತಾಡಿದ್ರೆ ನನಗೆ ಏನೂ ತಿಳಿಯಕ್ಕಿಲ್ಲ. ನನಗೆ ತಿಳಿಯೋದೊಂದೇ, ನೀ ಮತ್ತೆ ಪ್ಯಾಟೆಗೆ ಹೋಗ್ತಿ, ಆದರೆ ನಾ ಇಲ್ಲೇ ಇರಬೇಕು. ನಾನು ನಿನ್ನ ಜೊತೆ ಬರಂಗಿದ್ರೆ ಬೇಸಿತ್ತು.
1: ಓಹ್ ಹೌದಲ್ವೇ, ಇರುಳು ನನ್ನನ್ನು ಕಾಡಿಸಿದ ಸಮಸ್ಯೆಗೆ ಇದು ಉತ್ತರವಾದೀತು. ಹಾಂ, ಹಾಗೆ ಅಕ್ಕ ಏನು ಪೆದ್ದಿಯಲ್ಲ, ಚೆನ್ನಾಗಿ ಕಲಿಸಿದ್ರೆ ಅವಳು ಕುಶಲ ಕಲೆಗಳನ್ನು ಕಲಿತಾಳು. ಕಲಿಕೆಗೆ ವಯಸ್ಸು ಎಂದಿಗೂ ಅಡ್ಡಿಯಲ್ಲ.
2: ಅದೇಕೆ ಸುಮ್ಕಿದ್ದಿ ಗೌರ? ನಾ ಬರೋದು ಬೇಡ ಅಂತನಾ?
3: ಕಣಿ ಕೇಳ ಅಲ್ಲ, ನಿನ್ನಂತವ್ರ ಪ್ಯಾಟಿಗೆ ಹೋದ್ರೆ ಅವರೇ ಗತಿ.
4: ಅಷ್ಟೇ ಮತ್ತೆ, ಗೌರ ಆದ್ರೆ ಬಲೆ ಚುರುಕಿನಣ್ಣು, ಬರೇ ಪ್ಯಾಟೆ ಏನು, ಡಿಳ್ಳಿ ಡಿಳ್ಳಿಗೋದ್ರು ಜಯಿಸ್ಕಂತಾಳೆ. ಆದ್ರೆ ಈ ಪೆದ್ದು ಮುಂಡಿದು ಪ್ಯಾಟೆಗೆ ಹೋದ್ರೆ ಅಷ್ಟೇಯ.
1: ಯಾಕೆ ನಗ್ತೀರಿ? ನಾನು ನಾಳೆ ಅಕ್ಕನನ್ನು ಕರ್ಕೊಂಡು ಹೋಗ್ತೇನೆ.
3: ಏನಮ್ಮಿ, ನಿಂಗೆ ಹುಚ್ಚಿಗೆ ಚಿಡ್ದಿರ ತಾನೆ?
4: ಅದೇನೋ ಕುಸಾಲಲ್ಲ, ಈ ಅರಿದ ಮೂದೇವಿನ ಕರ್ಕೊಂಡು ಹೋದ್ರೆ ಒಂದು ದೊಡ್ಡ ಕುಂಟೆನೆ ಕೊಳ್ಳಿ ಕಟ್ಕೊಂಡಾದೀತು ತಿಳ್ಕ.
1: ಇಲ್ಲಣ್ಣ, ಅವಳು ನನ್ನಂತೆ ಚುರುಕಾಗಿದ್ದಾಳೆ, ಆದ್ರೆ ಇಲ್ಲಿನ ರೀತಿ ವಾತಾವರಣ ಅವಳನ್ನು ಪೆದ್ದಿಯಂತೆ ಮಾಡಿದೆ ಅಷ್ಟೇ. ಸರಿಯಾಗಿ ಉಸಿರು ಎಳೆದುಕೊಳ್ಳಲು ಬಿಡುಗಡೆಯ ಹೊಸಗಾಳಿ ಸಿಕ್ಕಿದ್ರೆ ಎಲ್ಲ ಸರಿ ಹೋದಿತ್ತು. ನನ್ನಂತೆ ಬೇಕಿದ್ರೆ ಇನ್ನೂ ಮಿಗಿಲಾಗಿ ಅವಳು ತಯಾರಾದಳು.
3: ಅಲ್ಲಲ್ಲ, ಇವಳು ಕರ್ಕೊಂಡು ಹೋಗೋದೇ ನಿಜ ಅಂತವಳಲ್ಲ, ಹಂಗಾರೆ ಸಾವಿ ಮಾಡ್ತಿರೋ ಕೆಲಸಗಳು ಇನ್ ಯಾರು ಮಾಡೋರು? ಹೆಂಗಾರ ಮಾಡಿ ಇದು ತಡಿಬೇಕು. ಸಾವಿ ಇಲ್ಲಾಂದ್ರೆ ಕೆಲಸಗಳಿಗೆಲ್ಲ ಭಾರಿ ತೊಂದರೆನೆ ಸೈ. ಅದೇನೋ ಸರಿ ಅನ್ನೋ, ಅವಳಿಗೂ ಇಲ್ಲೇ ಇದ್ದೋ ಇದ್ದೋ ಬೇಸರ. ಆದರೆ ಸಾವಿ ಲಗ್ನ ಕಿರಾ ಹೆಣ್ಣು, ನೀ ಆಂಟ್ ದೂರ ಕರ್ಕೊಂಡು ಹೋದ್ರೆ ಬೇಕಂದಾಗ ಬಿರಿನಿ ಬರಕಾದದ? ನಿಂಗೂ ಹೋಗಾಕೆ ಬರಾಕೆ ಸುಮ್ಮನೆ ಶಾನೆ ಖರ್ಚು. ಅದನ್ನೆಲ್ಲ ಯೋಚನೆ ಮಾಡಿದೆ ಹೇಳ್ತೀನ ನಾನು, ನಿನ್ನ ಒಳ್ಳೇದಕ್ಕೆ ಹೇಳ್ದೆ ಕಣಮ್ಮಿ. ನೀನು ಹಸಿ ಯೋಚನೆ ಮಾಡಿ ನೋಡ್ಲ.
1: ಅದ್ರಲ್ಲಿ ಯೋಚನೆಗೆ ಏನಿದೆ ಮೊಹಾ? ಇಲ್ಲೇ ಇದ್ರೆ ಅದೇ ನೀರಸ ಬದುಕು. ಆದ್ರಿಂದ ಆಕೆಗೆ ಸ್ವಲ್ಪವಾದ್ರೂ ಬದಲಾವಣೆ ಸಿಗ್ಲಿ. ಇಷ್ಟಕ್ಕೂ ವರ ಸಿಕ್ಕಿದ ಅಂದ್ರೆ ನನಗೆ ತಿಳಿಸಿದ್ರಾಯ್ತು, ತಕ್ಷಣವೇ ಕರ್ತರ್ತೇನೆ. ಬೇಕಿದ್ರೆ ಆ ವರ್ಗೊಂದು ಸಂಬಳದಾಳನ್ನು ಇಟ್ಕೊಳ್ಳಿ.
3: ಗೌರ, ಬಾಳೆ ಹೆಚ್ಕೊಂಡಿದೀನಿ ನೀನು. ನಿನ್ನ
4: ಹೋಗ್ಲಿ ಬಿಡೋಣ, ಇಬ್ರು ಖರ್ಚು ನೋಡ್ಕೊಳ್ಳುವಾಗ ತಂತಾನೆ ಬುದ್ಧಿ ಬರ್ತೈತೆ. ಆ ಇವಾಗೇನೋ ಬಾರಿ ಸುಲಭ ಅಂತ ತಿಳ್ಕೊಂಡ್ಬಿಟ್ಟವಳೆ. ಆ ಇರ್ಲಿ, ಹಂಗಾಗಿ ಬುದ್ಧಿ ಬರ್ಲಿ.
5: ಬೇಡಮ್ಮಿ, ನಿಂಗೆ ಸುಮ್ಮನೆ ಕಷ್ಟ ಕೊಡಕ್ಕೆ ನಾ ಬರಕ್ಕಿಲ್ಲ.
1: ಅಕ್ಕ, ಪ್ರಯತ್ನವಿಲ್ಲದೆ ಯಾವುದು ಆಗದು. ಹಾಗೆಂದೆ ಮೊದಲಿಗೆ ಆ ಕೆಲಸ ಮಾಡೋಣ, ದೇವರಲ್ಲಿ ಜಯಕ್ಕಾಗಿ ಬೇಡೋಣ.
5: ಹಂಗೆ ನೋಡಿದ್ರೆ ಈ ಊರಾಗಿ ನಾವು ಒಬ್ಬಳೇ ಇರೋದ? ನನ್ನಂಗೆ ರಂಗಿ, ಲಚ್ಚಿ, ಸೀತೆ, ಜಾನಕಿ ಎಲ್ಲ ಇಲ್ವಾ? ಅವರಂಗೆ ನಾನು ಇರ್ತೀನಿ.
1: ಅವರನ್ನು ಕರೆದೊಯ್ಯೋಣಂತೆ. ಆದರೆ ಅಕ್ಕ, ಆ ಮೊದಲು ನಾವು ಗಟ್ಟಿಯಾಗಬೇಕು. ನನ್ನ ಜೊತೆಗೆ ನೀನು ಬಂದರೆ ಆನಂತರ ನಮ್ಮ ಜೊತೆಗೆ ಅವರು ಬರ್ತಾರೆ. ಅಕ್ಕ, ಒಂದು ಹಣತೆ ನೂರಾರು ಸಾವಿರಾರು ಲಕ್ಷಾಂತರ ಹಣತೆಗಳನ್ನು ಬೆಳಗುವ ಮೂಲ ಎಂದು ನಮ್ಮ ಅನ್ನಪೂರ್ಣ ಟೀಚರ್ ಹೇಳ್ತಿದ್ರು, ಗೊತ್ತಿದೆಯಾ? ಅವರ ಹರಕೆಯಂತೆ ಕಾಯಕದ ದೀಪ ಹಚ್ಚೋಣ. ಆ ಬೆಳಕಿನಲ್ಲಿ ಸ್ವಾವಲಂಬಿ ಬದುಕಿನತ್ತ ಆತ್ಮಸ್ಥೈರ್ಯದಿಂದ ಮುನ್ನಡೆಯೋಣ. ಒಪ್ಪಿಗೆ ಅಲ್ವೇ ಅಕ್ಕ?

ಒಂದು ಹಣತೆಯಿಂದ ನಾಟಕ ಕೇಳಿದಿರಿ. ರಚನೆ ಗಂಗಾ ಪಾದೆಕ್ಕಲ್. ಭಾಗವಹಿಸಿದ ಕಲಾವಿದರು: ಗೌರ, ಸಂಧ್ಯಾ ರಮೇಶ್, ಲಲಿತಾ, ಕೆ ಶೋಭಾ, ವಿ ಕುಮಾರ್, ಅವ್ವ, ಮಿತ್ರವಿಂದ ಕುಲಕರ್ಣಿ, ಸಾವಂತ್ರಿ, ಕೆ ಲಕ್ಷ್ಮಿ, ಕೆಂಪಿ, ಪಾರ್ವತಿ ಜಿ ಐತಾಳ್, ಸಿದ್ಧ, ಮೇಟಿ ಮುದಿಯಪ್ಪ. ಮಾದನ ಪಾತ್ರ ನಿರ್ವಹಿಸಿ ನಾಟಕವನ್ನು ಸಿದ್ಧಪಡಿಸಿದವರು: ಡಾಕ್ಟರ್ ಬಿಎಂ ಶರಭೇಂದ್ರ ಸ್ವಾಮಿ, ತಾಂತ್ರಿಕ ನೆರವು ಕೆ ಮಣಿ.

ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಈಗ ಸಮಯ ಸರಿಯಾಗಿ 10 ಗಂಟೆ. ಕೇಳಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಜಾನ್ ಬಿ ಹಿಗ್ಗಿನ್ಸ್ ಅವರ ಹಾಡುಗಾರಿಕೆ.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಜಾನ್ ಬಿ ಹಿಗ್ಗಿನ್ಸ್ ಅವರ ಹಾಡುಗಾರಿಕೆ ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಈಗ ಸಮಯ 10:30. ಕೇಳಿ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಸೂರ್ಯ ದಿ ಗ್ರೇಟ್ ಚಿತ್ರದ ಗೀತೆಯನ್ನು ಸ್ಯಾಮ್ಸನ್ ಇವರ ಗಾಯನದಲ್ಲಿ. ಸ್ಯಾಮ್ಸನ್ ಇವರ ಸಂಗೀತ ಸಂಯೋಜನೆಯಲ್ಲಿ ಋಷಿ ಇವರ ಸಾಹಿತ್ಯವಿದೆ.

ಡಾಕ್ಟರ್ ರಾಜ್ಕುಮಾರಿಯವರ ಗಾಯನದಲ್ಲಿ ಕೇಳೋಣ ರವಿಚಂದ್ರ ಚಿತ್ರದ ಗೀತೆಯನ್ನು. ಉಪೇಂದ್ರ ಕುಮಾರಿಯವರ ಸಂಗೀತ ಸಂಯೋಜನೆಯಲ್ಲಿ ಜಯ ಉದಯಶಂಕರ್ ಅವರ ಸಾಹಿತ್ಯವಿದೆ.

ಮುಂದಿನ ಗೀತೆಯನ್ನು ಕೇಳಿ ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಇವರ ಗಾಯನದಲ್ಲಿರುವಂತಹ ಒಲವು ಮೂಡಿದಾಗ ಚಿತ್ರದ ಗೀತೆಯನ್ನು, ರಾಜನ್ ನಾಗೇಂದ್ರ ಇವರ ಸಂಗೀತ ಸಂಯೋಜನೆಯಲ್ಲಿ ಜಿ ಉದಯಶಂಕರ್ ಅವರ ಸಾಹಿತ್ಯವಿದೆ.

ನಾನಿನ್ನ ಮುರಿಯಲಾರೆ ಚಿತ್ರದ ಗೀತೆಯನ್ನು ಕೇಳ್ತಾ ಇದ್ದೀರಿ. ಪಿ ಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಇವರುಗಳ ಗಾಯನದಲ್ಲಿ, ರಾಜನ್ ನಾಗೇಂದ್ರ ಇವರ ಸಂಗೀತ ಸಂಯೋಜನೆಯಲ್ಲಿ, ಜಿ ಉದಯಶಂಕರ್ ಅವರ ಸಾಹಿತ್ಯವಿದೆ.

0: ಗಜ ಚಿತ್ರದ ಗೀತೆಯನ್ನ ಕೇಳ್ಬಂದ್ರೆ.
1: ಚಂದ್ರ, ನೀನು ಕನಸಕ್ಕೆ ಬಂದರೆ ಸೇರಿಸ್ಬೇಡ, ಅಲ್ಲಿ ನಾನಿರ್ತೀನಿ. ಕಾಮನ್ ಬಿಲ್ಲು ನಿನ್ನ ರಂಗ ಸಾಲ ಕೇಳಿದ್ರೆ.
0: ಸಾರಥಿ ಚಿತ್ರದ ಗೀತೆಯನ್ನು ಕೊನೆಯದಾಗಿ ಕೇಳ್ತಾ ಇದ್ದೀರಿ. ದರ್ಶನ್ ಹಾಗೂ ವಾಣಿ ಹರಿಕೃಷ್ಣ ಇವರುಗಳ ಗಾಯನದಲ್ಲಿ, ವಿ ಹರಿಕೃಷ್ಣ ಇವರ ಸಂಗೀತ ಸಂಯೋಜನೆಯಲ್ಲಿ, ವಿ ನಾಗೇಂದ್ರ ಪ್ರಸಾದ್ ಇವರ ಸಾಹಿತ್ಯವಿದೆ.

ನಿನ್ನ ಗೆಲ್ಲೋ ಹಠದಲ್ಲಿ ನನ್ನ ಹೃದಯನೇ ಸೋತೋಯ್ತು. ಬೇಜಾರಿಲ್ಲ, ನಿನ್ನ ಹೆಸರು ಬರಿತಾ ಬರಿತಾ ನನ್ನ ಹೆಸರೇ ಮರ್ತೋಯ್ತು. ಪರವಾಗಿಲ್ಲ, ನಿನ್ ನೋಡಿ ಕ್ಷಣದಿಂದ ನನ್ನ ಬದುಕೇ ಬದಲಾಯ್ತು. ತಪ್ಪೇನಿಲ್ಲ, ನಿನಗೋಸ್ಕರ ಎಷ್ಟು ಜನ್ಮ ಬೇಕಾದರೂ ಎತ್ತು ಬರ್ತೀನಿ. ಮೂಲಾಜೇ ಇಲ್ಲ.

ಸಾರಥಿ ಚಿತ್ರದ ಗೀತೆಯೊಂದಿಗೆ ಚಿತ್ರಗೀತೆಗಳ ಕಾರ್ಯಕ್ರಮ ಮುಕ್ತಾಯವಾಯಿತು. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಈಗ ಸಮಯ 11:05 ಆಗುತ್ತಲಿತ್ತು. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

0: This is Akash Vani, the news set by Aparajita Nair. Prime Minister Narendra Modi today called for a stronger India-Indonesia strategic partnership, saying it will contribute not only to the prosperity of the two nations, but also to the regional and global peace and stability. Addressing the Indonesian Parliament in Jakarta, Mr. Modi said, India follows the path of development, not expansionism.
1: भारत विस्तारवाद नहीं विकासवाद की नीति पर चलता है और इसलिए हम भारत में कहते हैं सबका साथ सबका विकास आज मैं यही मंत्र यही भावना लेकर इंडोनेशिया के आप सभी संसद सदस्यों के बीच आया भारत और इंडोनेशिया के बीच समुद्र साझा भविष्य का केंद्र है
0: The Prime Minister said the relationship between India and Indonesia is centuries old and shares similar democratic values, mutual trust and a common vision for the future. Mr. Modi also stressed on expanding cooperation in digital public infrastructure, including UPI, artificial intelligence, education, startups and innovation to benefit people in both the countries. Earlier today, Prime Minister Modi held delegation-level talks with Indonesian President Prabowo Subianto in Jakarta. The two leaders also witnessed the exchange of memoranda of understanding aimed at enhancing collaboration in areas of mutual interest. Mr. Modi was today conferred Indonesia's highest civilian honour, the Bintang Adipurna of the Republic of Indonesia by President Prabowo Subianto during a ceremonial event. Union Road Transport and Highways Minister Nitin Gadkari today said that ethanol blending program is a scientifically proven initiative that has delivered significant economic and environmental benefits. Addressing the Viksit Bharat Conclave in New Delhi, Mr. Gadkari defended the center's ethanol blending program, asking critics to show even one vehicle with issues due to the mixed fuel. He asserted that no such incident has taken place. Union Home Minister Amit Shah today launched the mission to plant 70 lakh saplings in Delhi under the Ek Ped Maa Ke Naam Abhiyan to increase the green cover in the national capital. Speaking on the occasion, Mr. Shah said that the central government and the Delhi government have resolved to fully develop 6,300 hectares of green rich area into forest land over the next 4 years and ensure its protection. The Prime Minister's office today held a high-level review meeting to review possible impact of El Nino on various sectors and preparedness measures. The meeting was held under the chairmanship of Principal Secretary to Prime Minister Dr. P.K. Mishra at the Seva Teeth. Secretaries and senior officials of more than 15 ministries were present at the meeting. Dr. Mishra directed that the overall situation should be continuously monitored and the impact of the monsoon or delayed monsoon on vulnerable districts must be assessed in coordination with states so that remedial action can be taken up when necessary. Minister of State for External Affairs Dr. Kirti Vardhan Singh today stated that India remains committed to an AI future that is safe, secure, trustworthy and inclusive. He addressed the high-level plenary of the UN Global Dialogue on AI governance in Geneva. Dr. Singh emphasized that AI governance must be human-centric, inclusive and grounded in trust with meaningful human oversight and respect for human rights. The India Meteorological Department has forecast heavy rainfall conditions over Delhi, Haryana, Chandigarh, Punjab, Himachal Pradesh, Uttarakhand, Bihar, Uttar Pradesh, Kerala, Mahe and Jammu and Kashmir and Ladakh for the next 3 to 4 days. Similar conditions are expected to prevail over North Interior Karnataka, Saurashtra, Kutch, Vidarbha, Rajasthan and parts of Northeastern region during the next 2 days. In FIFA World Cup round of 16 match between defending champions Argentina and Egypt is underway in Atlanta. Egypt was leading 1-0 when the reports last came in. In Kerala, 3 people were killed in a landslide at the tunnel construction site near Kaladi in Mepadi, Wayanad, following heavy rainfall today. 9 workers who were trapped underground were rescued and shifted to the government medical hospital, Mepadi. And that is the end of this news bulletin.
2: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು ಆತ್ಮೀಯ ಕೇಳುಗರೆ ಈಗ ಸಮಯ ಸರಿಯಾಗಿ 11:10 ಕೇಳಿ ಕಾರ್ಯಕ್ರಮ ಮುಖ್ಯಾಂಶಗಳು. ನಾಳಿನ ಬೆಳಗಿನ ಪ್ರಸಾರದಲ್ಲಿ 6 ಗಂಟೆ 10 ನಿಮಿಷಕ್ಕೆ ಕೇಳಿ ಚಿಂತನೆ, ಕ್ಷಮಿಸಿ ವಂದನ, ಕೇಳಿ ಭಕ್ತಿಗೀತೆಗಳ ಕಾರ್ಯಕ್ರಮ. 6 ಗಂಟೆ 40 ನಿಮಿಷಕ್ಕೆ ರೈತರಿಗೆ ಸಲಹೆ ಕೇಳುವಿರಿ. 6 ಗಂಟೆ 45 ನಿಮಿಷಕ್ಕೆ ಜನಪದ ಗೀತೆಗಳು. 7 ಗಂಟೆ 15 ನಿಮಿಷಕ್ಕೆ ಬೆಂಗಳೂರು ಕೇಂದ್ರದಿಂದ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಗಲಿದೆ. 7 ಗಂಟೆ 45 ನಿಮಿಷಕ್ಕೆ ಹಾಗೂ 9 ಗಂಟೆ 30 ನಿಮಿಷಕ್ಕೆ ಚಿತ್ರಗೀತೆಗಳ ಕಾರ್ಯಕ್ರಮ. ಇನ್ನು ನಿಲಯದ ಸಂಜೆಯ ಪ್ರಸಾರದಲ್ಲಿ 5 ಗಂಟೆಗೆ ಚಿತ್ರಗೀತೆಗಳು, 5 ಗಂಟೆ 30 ನಿಮಿಷಕ್ಕೆ ಯುವವಾಣಿ ಕಾರ್ಯಕ್ರಮದಲ್ಲಿ ತುತ್ತಿಗೊಂದು ಮಾರ್ಗ, ಯುವ ಸ್ವ ಉದ್ಯೋಗಿಗಳನ್ನು ಪರಿಚಯಿಸುವ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಸ್ತುತಿ ವೆಂಕಟೇಶ್ ಹೂಗಾರ್, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ಇನ್ನು 6 ಗಂಟೆ 15 ನಿಮಿಷಕ್ಕೆ ಗ್ರಾಮದರ್ಶಿ ಕಾರ್ಯಕ್ರಮದಲ್ಲಿ ರಾಯಚೂರು ತಾಲೂಕಿನ ಕಲ್ಮಲ ಗ್ರಾಮದ ಪರಿಚಯ, ಪ್ರಸ್ತುತಿ ವೀರೇಶ್, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. 6 ಗಂಟೆ 51 ನಿಮಿಷಕ್ಕೆ ರೈತರಿಗಾಗಿ ಕಾರ್ಯಕ್ರಮ ಕೃಷಿರಂಗ. 7 ಗಂಟೆ 20 ನಿಮಿಷಕ್ಕೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ದೇವದುರ್ಗ ತಾಲೂಕಿನ ಕ್ಯಾದಿಗೆರ ಗ್ರಾಮದ ನಾಗರಾಳ್ ಮತ್ತು ಸಂಗಡಿಗರಿಂದ ದೊಡ್ಡಾಟದ ಪದಗಳು. 7 ಗಂಟೆ 45 ನಿಮಿಷಕ್ಕೆ ಚಿತ್ರಗೀತೆಗಳು. ಇನ್ನು 9 ಗಂಟೆ 15 ನಿಮಿಷಕ್ಕೆ ಪ್ರಚಲಿತ ವಿದ್ಯಮಾನ ಕುರಿತು ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ. 10 ಗಂಟೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. 10 ಗಂಟೆ 30 ನಿಮಿಷಕ್ಕೆ ಹಿಂದಿ ಚಿತ್ರಗೀತೆಗಳು. ಇದುವರೆಗೆ ನಿಲಯದಿಂದ ಬಿತ್ತರಗೊಳ್ಳಲಿರುವ ಕೆಲವು ಕಾರ್ಯಕ್ರಮಗಳ ಮುಖ್ಯಾಂಶಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಈಗ ಸಮಯ 11 ಗಂಟೆ 11 ನಿಮಿಷ 44 ಸೆಕೆಂಡ್ಗಳು. ನಿಲಯದ ಈ ದಿನದ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಎಂದಿನಂತೆ ನಾಳಿನ ಬೆಳಗಿನ ಪ್ರಸಾರ ಕಾರ್ಯ 5 ಗಂಟೆ 55 ನಿಮಿಷಕ್ಕೆ ಆರಂಭವಾಗುವುದು. ಹಾಗಾದರೆ ಸುಜಾತಳಿಗೆ ಅನುಮತಿ ಕೊಡಿ. ಶುಭರಾತ್ರಿ. ಜೈ ಹಿಂದ್.